ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಇಂದು ರಾಷ್ಟ್ರೀಯ ಪಂಚಾಂಗ 1948ನೇ ಶಕವರ್ಷ ಆಷಾಢ ಮಾಸದ 9ನೇ ದಿನ, ಅಂದರೆ 2026ನೇ ಇಸವಿಯ ಜೂನ್ ತಿಂಗಳ 30ನೇ ತಾರೀಕು ಮಂಗಳವಾರ. ಇದೀಗ ಸಮಯ 5:58:36. ನಮ್ಮ ನಿಲಯದ ದುರ್ಗೋದಯ ಪ್ರಸಾರವನ್ನು ಎಫ್ಎಂ ಕಂಪನಾಂಕ 102.6 ಮೆಗಾಹ್ಯಾಟ್ಸ್ಗಳಲ್ಲಿ ಪ್ರಾರಂಭಿಸುತ್ತಿದ್ದೇವೆ. ನಮ್ಮೆಲ್ಲ ಕೇಳುಗರಿಗೆಲ್ಲ ಇಂದಿನ ಪ್ರಸಾರ ಕಾರ್ಯಕ್ಕೆ ಸ್ವಾಗತ ಹಾಗೂ ಲತಾ ಆರ್ ಮಾಡುವ ನಮಸ್ಕಾರಗಳು. ಯಾರ ಹೃದಯದಲ್ಲಿ ಕರುಣೆ, ಸ್ನೇಹ, ಪ್ರೀತಿ, ಗೌರವದ ಭಾವನೆಗಳೇ ಇರುತ್ತೋ ಅವರೇ ಎಲ್ಲರಿಗಿಂತ ದೊಡ್ಡವರು. ಹಾಗಾಗಿ ಒಳ್ಳೆಯ ಭಾವನೆಗಳನ್ನು ಬೆಳೆಸ್ಕೊಂಡು ದೊಡ್ಡ ವ್ಯಕ್ತಿಗಳೆನಿಸ್ಕೊಳ್ಳೋಣ

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಇದೀಗ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. ಇನ್ನು ಮುಂದೆ 6:10 ನಮ್ಮ ನಿಲಯದಿಂದ ನಮನ ಭಕ್ತಿಗೀತೆಗಳ ಕಾರ್ಯಕ್ರಮ. 6:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕಾರ್ಯಕ್ರಮ ಚಿಂತನ, ಎಫ್ಎಸ್ ಕಲ್ಲಪ್ಪಣ್ಣಮಠ ಅವರಿಂದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 6:35 ದೇಶಭಕ್ತಿ ಗೀತೆ, 6:40 ರೈತರಿಗಾಗಿ ಸಲಹೆ, 6:45 ಭಾವಗೀತೆ, 6:50 ಆರೋಗ್ಯ ಬಿಂದು, ವಿಷಯ ಪಾದಗಳ ಆರೈಕೆ. ಈ ಕುರಿತು ಭಾಗವಹಿಸುತ್ತಾರೆ ಡಾಕ್ಟರ್ ಉಜ್ಮಾನ್ ಅಹಿದ್. 7:15 ಭಾವತರಂಗ, 7:45 ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ಧಾರ ಸರಣಿ 97. ಭಾಗವಹಿಸುತ್ತಾರೆ ಡಾಕ್ಟರ್ ವಿದ್ಯಾ, ಪ್ರಾಯೋಜಕರು ಆಯುಷ್ ಇಲಾಖೆ ಚಿತ್ರದುರ್ಗ. 7:50 ಹಾಗೂ 8:30 ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 9:05 ನಲ್ನುಡಿ ಬದುಕಿಗೊಂದು ಹಿತನುಡಿ ಕಮಲಾಕ್ಷ ಅವರಿಂದ. 9:10 ಕಾಮನಬಿಲ್ಲು ಕಾರ್ಯಕ್ರಮ, ಭಾವಗೀತೆ ಜನಪದ ಗೀತೆ ಹಾಗೂ ಚಿತ್ರಗೀತೆಗಳನ್ನು ಆಲಿಸುವಿರಿ. 9:30 ಹಿಂದಿ ಚಿತ್ರಗೀತೆಗಳು, 10:00 ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ, 11:00 ಜನಪದ ಗೀತೆಗಳು, 11:30 ಮಾಹಿತಿ ಕಣಜ, ಸಾಹಿತಿಗಳ ಪರಿಚಯ ಆಲಿಸುವಿರಿ.

ಮದಕರಿ ಪ್ರಸಾರದಲ್ಲಿ 12:05, ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ವನಿತಾ ವಿಹಾರ. ನಾಟಕ ಪೋನಾಯಣ, ರಚನೆ ಬಿಆರ್ ನಾಗರತ್ನ, ನಿರ್ದೇಶನ ಹಾಗೂ ನಿರ್ಮಾಣ ದಿಗ್ವಿಜಯ್ ಬಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಆರೋಗ್ಯ ಮತ್ತು ಕೃಷಿ ವೈದ್ಯೆ ಡಾ ದಾಕ್ಷಾಯಣಿ ರಾಮನಗೌಡರ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಮಂಜುಳಾ ಪುರಾಣಿಕ. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 12:00 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಪ್ರಧಾನಮಂತ್ರಿ ಉದ್ಯೋಗ ಖಾತ್ರಿ ಯೋಜನೆ ಕುರಿತ ಮಾಹಿತಿ. ಇನ್ನು ಈ ಕಾರ್ಯಕ್ರಮ ಆಕಾಶವಾಣಿ ಹೊಸಪೇಟೆ ಕೇಂದ್ರದ ಕೊಡುಗೆ. 12:20 ನಮ್ಮ ನಿಲಯದಿಂದ ಕಾರ್ಯಕ್ರಮ ಉಲ್ಲಾಸ. ಕರುಣಾಳು ಬಾಬಳಕೆ ಆರೋಗ್ಯ ಬಿಂದು ಹಾಗೂ ಭಾವಗೀತೆಗಳು ಮೂಡಿಬರುವುದು. 2:40 ವಿಷಯಾಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 3:00 ಮುಂಬೈ ವಿದ್ ಭಾರತಿಯಿಂದ ಕಾರ್ಯಕ್ರಮಗಳನ್ನು ಆಲಿಸುವಿರಿ. ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 5:00 ನಮ್ಮ ನಿಲಯದಿಂದ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮ. 5:30 ವಾಟ್ಸಪ್ ಆಧಾರಿತ ಒಗಟಿಗೊಂದು ಪದ ಕಾರ್ಯಕ್ರಮ. 6:15 ಜನಪದ ಸಂಗೀತ. ಹೊಳಲ್ಕೆರೆ ತಾಲೂಕು ಹಿರೇಕಂದವಾಡಿ ಗ್ರಾಮದ ಬೋರಮ್ಮ ಹಾಗೂ ಸಂಘಟಕರಿಂದ ಸಂಪ್ರದಾಯದ ಪದ. 6:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಅವಲೋಕನ. 6:51 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಐಸಿಸಿ ಟಿ20 ಮಹಿಳೆಯರ ಕ್ರಿಕೆಟ್ ವಿಶ್ವಕಪ್ 2026 ಇಂಗ್ಲೆಂಡ್ನ ದ ಓವಿಎಲ್ ಕ್ರಿಕೆಟ್ ಕ್ರೀಡಾಂಗಣ ಲಂಡನ್ನಲ್ಲಿ ನಡೆಯುವ ವೆಸ್ಟ್ ಇಂಡೀಸ್ ಹಾಗೂ ಆಸ್ಟ್ರೇಲಿಯಾ ತಂಡಗಳ ನಡುವೆ ನಡೆಯುವ ಮೊದಲ ಸೆಮಿಫೈನಲ್ ಪಂದ್ಯದ ನೇರ ವೀಕ್ಷಕ ವಿವರಣೆ ಇಂಗ್ಲಿಷ್ ಹಾಗೂ ಹಿಂದಿ ಭಾಷೆಯಲ್ಲಿ ಆಲಿಸುವಿರಿ. ಉಳಿದಂತೆ ನಮ್ಮ ನಿಲಯದ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ ಎಆರ್ಆರ್ ಆಪ್ನಲ್ಲಿ ಆಲಿಸುವಿರಿ. 6:51 ಕಿಸಾನ್ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಹೈನುಗಾರಿಕೆಯಲ್ಲಿನ ಅನುಭವಗಳನ್ನು ಕುರಿತು ದಾವಣಗೆರೆ ತಾಲೂಕು ತುರ್ಚಘಟ್ಟ ಗ್ರಾಮದ ರೈತ ಮಹಿಳೆ ಎಂಎಚ್ ಲಕ್ಷ್ಮೀದೇವಿ ಅವರೊಂದಿಗೆ ಸಂದರ್ಶನ. 7:45 ಭಾಷಣ. ಮಳೆ ನೀರು ಈ ಕುರಿತು ಮಾತನಾಡುತ್ತಾರೆ ಡಾ ಜೆಕೆ ಜಮದಾರ್. 8:00 ಜನರಂಜನಿ ವಾಟ್ಸಪ್ ಆಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 8:45 ವಚನಗಳು. 9:15 ಭಾವಗೀತೆಗಳು. ಇನ್ನು 9:30 ಸವಿನೆನಪು ಒಂದೇ ಚಲನಚಿತ್ರದ ಗೀತೆಗಳನ್ನು ಆಲಿಸುವಿರಿ. 10:00 ಮುಂಬೈ ವಿವಿಧ ಭಾರತಿಯಿಂದ ಕಾರ್ಯಕ್ರಮಗಳು ಮೂಡಿಬರುವುದು. ಇವಿಷ್ಟು ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ.

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಸಮಯ 6:05 ಆಗುತ್ತಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

ಸ್ನೇಹಿತರೆ, ಮಹಿಳಾ ವಚನಕಾರ್ತಿಯರ ಒಂದಷ್ಟು ವಿಸ್ತಾರವಾದ ಪರಿಚಯದಲ್ಲಿ ಇಂದು ಕೊಂಡೆ ಮಂಚಣ್ಣಗಳ ಪುಣ್ಯಸ್ತ್ರೀ ಲಕ್ಷ್ಮಮ್ಮ ಅವರ ಕುರಿತು ಒಂದಷ್ಟು ಮಾಹಿತಿಯನ್ನು ತಿಳಿಸ್ತೇನೆ. ಕೊಂಡೆ ಮಂಚಣ್ಣಗಳ ಪುಣ್ಯಸ್ತ್ರೀ ಲಕ್ಷ್ಮಮ್ಮ ಇವರು ಕಲ್ಯಾಣದ ಬಿಜ್ಜಳನ ಆಸ್ಥಾನದಲ್ಲಿ ಮಂತ್ರಿಯವರಾಗಿದ್ದ ಕೊಂಡೆ ಮಂಚಣ್ಣಗಳ ಅವರ ಧರ್ಮಪತ್ನಿ. ಇವರು ಕ್ರಿಸ್ತಶಕ 1160ರಲ್ಲಿ ಜನಿಸಿದರು. 12ನೇ ಶತಮಾನದ ವಚನಕಾರರಲ್ಲಿ ಒಬ್ಬರು, ಹಾಗೆಯೇ ಶಿವಶರಣೆಯಾಗಿದ್ದರು. ಕೊಂಡೆ ಮಂಚಣ್ಣಗಳ ಪುಣ್ಯಶ್ರೀ ಲಕ್ಷ್ಮಮ್ಮ ಅವರ ಕುರಿತು ಮತ್ತಷ್ಟು ಮಾಹಿತಿಯನ್ನ ನೀಡುತ್ತೇನೆ. ಇದೀಗ ಕಾರ್ಯಕ್ರಮದ ಆರಂಭದಲ್ಲಿ ವಿದ್ಯಾರತ್ನಾಕರ ತೀರ್ಥರ ರಚನೆಯ ಒಂದು ಭಕ್ತಿಗೀತೆಯನ್ನ ಕೇಳೋಣ. ಹಾಡಿದ್ದಾರೆ ದಿವ್ಯಾ ರಾಘವನ್. ನೋಡಮ್ಮ ವಾರ್ಧಿಕನ್ಯೇ ಕಮಲಾಸನ ಧೀಮಾನ್ಯೇ ಸರಸಿನಾಕ್ಷಿ ನಿನ್ನೆ ನಂಬಿರುವೆ ಸುಪ್ರಸನ್ಯೇ.

ಕೊಂಡೆ ಮಂಚಣ್ಣ ಹಾಗೂ ಲಕ್ಷ್ಮಮ್ಮ ಆರಂಭದಲ್ಲಿ ಹರಿಭಕ್ತಿಯಲ್ಲಿದ್ದು ನಂತರ ಬಸವಣ್ಣ ಅವರ ಪ್ರಭಾವದಿಂದ ಶಿವಭಕ್ತಿಯೆಡೆಗೆ ಆಕರ್ಷಿತರಾಗಿ ಶರಣರಾದವರು. ಇವರ ಅಂಕಿತನಾಮ ಅಗಜೇಶ್ವರಲಿಂಗ. ಇವರ ವಚನಗಳಲ್ಲಿ ವ್ರತಹೀನರಾದ ಢಾಂಬಿಕರನ್ನ ಖಂಡಿಸಿದ್ದಾರೆ. ವ್ರತ ತಪ್ಪಲು ಶರೀರ ಕಡೆ ಮೇಲುವ್ರತವೆಂಬ ತೂತರ ಮೆಚ್ಚ ನಮ್ಮ ಅಗಜೇಶ್ವರಲಿಂಗವು ಎಂಬುದು ಇವರ ಪ್ರಸಿದ್ಧ ವಚನದ ಸಾಲು. ಇದೀಗ ದೇವೇಂದ್ರ ಕುಮಾರ್ ಪತ್ತಾರ್ ಅವರ

ರಚನೆಯ ಒಂದು ಭಕ್ತಿಗೀತೆಯನ್ನ ಕೇಳೋಣ. ಹಾಡಿದ್ದಾರೆ ಮನು. ಅಮ್ಮ ಶ್ರೀ ಚಾಮುಂಡೇಶ್ವರಿ ತಾಯೇ, ಘಂಟಾನಾದವು ಕೇಳುತ್ತಿದೆ, ವಾದ್ಯಘೋಷವು ಮೊಳಗುತ್ತಿದೆ.

ಲಕ್ಷ್ಮಮ್ಮ ಅವರಿಗೆ ವ್ರತಾಚರಣೆಯ ಬಗ್ಗೆ ಅಪಾರ ಗೌರವವಿದ್ದರೂ ಇವರು ಇತರರನ್ನ ತೀಕ್ಷ್ಣವಾಗಿ ದೂಷಿಸದೆ ವ್ರತ ಕೆಟ್ಟ ದೋಷಕ್ಕೆ ಪರಿಹಾರವಿಲ್ಲವೆಂಬ ಅಚಲ ನಂಬಿಕೆಯನ್ನ ಹೊಂದಿದ್ದವರು. ಸ್ನೇಹಿತರೆ, ಇದಾಗಿತ್ತು ಕೊಂಡೆ ಮಂಚಣ್ಣಗಳ ಪುಣ್ಯಸ್ತ್ರೀ ಲಕ್ಷ್ಮಮ್ಮ ಅವರ ಕುರಿತು ಒಂದಷ್ಟು ಮಾಹಿತಿ. ಇನ್ನು ನಮನ ಭಕ್ತಿಗೀತೆಗಳ ಕಾರ್ಯಕ್ರಮದ ಕೊನೆಯದಾಗಿ ಮೌಳಿಕೆ ಮಹಾದೇವಿ ಅವರ ವಚನವನ್ನ ಹಾಡಿದ್ದಾರೆ ಚೇತನ್ ಮುಧೋಳ. ಕೈಯಲ್ಲಿ ಜ್ಯೋತಿಯ ಹಿಡಿದು ಕತ್ತಲೆ ಎನ್ನಲೇತಕ್ಕೆ, ಕೈಯಲ್ಲಿ ಜ್ಯೋತಿಯ ಹಿಡಿದು ಕತ್ತಲೆ ಎನ್ನಲೇತಕ್ಕೆ.

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಸಮಯ 6:30 ಆಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮ ಚಿಂತನ ಆಲಿಸುವರಿ ಎಫ್ಎಸ್ ಕಲ್ಲಪ್ಪಣ್ಣ ಮಠ ಅವರಿಂದ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಚಿಂತನ ಎಫ್ಎಸ್ ಕಲ್ಲಪ್ಪನಮಠ ಅವರಿಂದ.
1: ಸುಖ ಒಂದು ಚಿಂತನೆ. ಸುಖ ಎಂಬುದು ಮನಸ್ಸಿನ ಸ್ಥಿತಿಯಾಗಿದೆ. ತೃಪ್ತಿಯೇ ಸುಖ ಎಂದು ಹೇಳಬಹುದಾಗಿದೆ. ರುಚಿ ರುಚಿ ಆಹಾರ ಸೇವಿಸಿದಾಗ, ಜುಳು ಜುಳು ಹರಿಯುವ ನದಿಯಲ್ಲಿ ಕಾಲಿಟ್ಟಾಗ, ಬಿಸಿಲಿನಿಂದ ನೆರಳಿಗೆ ಬಂದಾಗ ಸುಖದ ಅನುಭವ ಕಾಣಬಹುದಾಗಿದೆ. ಸುಖಕ್ಕೆ ಕಾರಣ ಮಾನಸಿಕ ಸ್ಥಿತಿ ಎಂದು ಮಿಲ್ಟನ್ ಅಭಿಪ್ರಾಯಪಟ್ಟಿದ್ದಾರೆ. ಸುಖ ಬಾಹ್ಯ ಆಂತರಿಕ ಎಂದು ಉಭಯವಾಗಿದೆ. ಶಾಂತಿ ಸಹನೆ ಸಂತಸ ಸಮಾಧಾನಗಳು ಆಂತರಿಕ ಸುಖವಾದರೆ, ಸಹಾಯ ಸಹಕಾರ ಸಹಬಾಳ್ವೆ ದೀನ ದುರ್ಬಲರ ಸಂತ ಶರಣರ ಸೇವೆ ಬಾಹ್ಯ ಸುಖಗಳಾಗಿವೆ. ಮದರ್ ತೆರೆಸಾ ಮೊದಲಾದವರು ಉಭಯ ಸುಖಗಳಿಂದ ಬೆಳಗಿ ಬೆಳಕಾಗಿದ್ದಾರೆ. ಅಲೆಕ್ಸಾಂಡರ್ ನೆಪೋಲಿಯನ್ ಮೊದಲಾದವರು ಕ್ರೂರತೆಯಿಂದ ದುಃಖಕ್ಕೀಡಾಗಿ ಸುಖ ಕಳೆದುಕೊಂಡು ಇತಿಹಾಸವಿದೆ. ಸತ್ಯ ಶಾಂತಿ ಸಹಾಯ ಪ್ರಾಮಾಣಿಕತೆ ಸುಖಿ ಕುಟುಂಬದ ಸೂತ್ರ ಎಂದು ಚಾಣಕ್ಯ ನೀತಿ ಹೇಳಿದೆ. ಸೋತು ಗೆಲ್ಲುವುದು ಸುಖದ ಹಾದಿ ಎಂದು ಮಹಾತ್ಮರು ಹೇಳಿದ್ದಾರೆ. ಅಭಯಂ ಹಿ ವೈ ಬ್ರಹ್ಮ ಉಕ್ತಿಯಂತೆ ನಿರ್ಭೀತಿಯೇ ಸುಖದ ಲಕ್ಷಣವಾಗಿದೆ. ಭೂಮೈವ ಸುಖಂ ಚಾಂದೋಗ್ಯ ಉಪನಿಷತ್ತಿನಂತೆ ಅನಂತದಲ್ಲಿ ಒಂದಾಗುವುದು ಪರಮ ಸುಖವಾಗಿದೆ. ಸತ್ಯಕ್ಕೆ ಸಾವಿಲ್ಲ ಸುಳ್ಳಿಗೆ ಸುಖವಿಲ್ಲ ಎಂಬ ಗಾದೆಯಂತೆ ರಾಜಸಿಕ ತಾಮಸಿಕ ಗುಣಗಳನ್ನು ತ್ಯಜಿಸಿ ಸತ್ಯದ ಸಾತ್ವಿಕ ಗುಣಗಳಿಂದ ಸುಖ ಲಭ್ಯವಿದೆ. ಸದ್ಗುಣಗಳು

0: ಇಂದ ಸುಖ ಸಾಧ್ಯವೆಂದು ಭಗವಾನ್ ಬುದ್ಧರು ಹೇಳಿದ್ದಾರೆ. ಸ್ವಾವಲಂಬನೆ ಸುಖದ ಮಂತ್ರವಾಗಿದೆ. ಪಂಜರದ ಗೆಳೆಯಂತಾದರೆ ಸುಖ ಸಾಧ್ಯವೇ? ವಿದ್ಯಾದದಾತಿ ವಿನಯಂ, ವಿನಯಾದ್ಯಾತಿ ಪಾತ್ರತಾಂ, ಪಾತ್ರತಾಂ ಧನಂ ಆಪ್ನೋತಿ, ಧನಾತ್ ಧರ್ಮಂ ತತಃ ಸುಖಂ. ಉಕ್ತಿಯಂತೆ ವಿದ್ಯೆ, ವಿನಯ, ಧನ, ಧರ್ಮಗಳು ಸುಖದ ಸಾಧನಗಳಾಗಿವೆ. ಧನಮದ, ಕುಲಮದ, ವಿದ್ಯಾಮದ, ರೂಪಮದ, ಯೌವನಮದ, ಬಲಮದ, ಅಧಿಕಾರಮದ ಹಾಗೂ ಪರಿವಾರಮದ ಈ ಅಷ್ಟಮದಗಳ ತ್ಯಾಗದಿಂದ ಸುಖ ಲಭಿಸುವುದು. ಆಟ, ಓಟ, ಪ್ರವಾಸ, ರೇಡಿಯೋ, ದೂರವಾಣಿ ಮೊದಲಾದವುಗಳು ಶಾಶ್ವತ ಸುಖದ ಸಾಧನಗಳಾಗಿವೆ. ಕೂಡಿ ಬಾಳಿದರೆ ಸ್ವರ್ಗ ಸುಖ ಗಾದೆಯಂತೆ ವ್ಯಕ್ತಿ, ಕುಟುಂಬ, ಸಮಾಜಗಳು ಹೊಂದಾಣಿಕೆಯಿಂದ ಜೀವಿಸಿದರೆ ಶಾಶ್ವತ ಸುಖ ಸಾಧ್ಯವಿದೆ. ಸುಖ ಪ್ರಾಪ್ತಿಗೆ ಆಧ್ಯಾತ್ಮ ಶಕ್ತಿ ಅಗತ್ಯವಾಗಿದೆ. ಕಾಯ, ವಾಚ, ಮನಸ ತ್ರಿಕರಣ ಶುದ್ಧಿಯಿಂದ ಸುಖ ಕಟ್ಟಿಟ್ಟ ಬುತ್ತಿ. ಸಮಾಜ ಸೇವೆ, ದೇಶ ಸೇವೆಗಳಿಂದ ಚೈತನ್ಯ ವೃದ್ಧಿಯಾಗಿ ಸುಖ ಸಮೃದ್ಧಿಯಾಗುವುದು. ಕರ್ಮ ಕೌಶಲ್ಯವೇ ಯೋಗ. ಗೀತೆಯಂತೆ ಸತ್ಕರ್ಮವೇ ಸುಖದ ಜೀವನವಾಗಿದೆ. ಸಾಲ ಮಾಡಿಯಾದರೂ ತುಪ್ಪ ತಿನ್ನು ಎಂಬುದು ಸರಿಯಲ್ಲ. ಕಾಯಕವೇ ಕೈಲಾಸ. ಶರಣರ ವಾಣಿಯಂತೆ ಕೆಲಸಗಳಿಂದ ಮಾತ್ರ ಸುಖ ಸಾಧ್ಯವಿದೆ. ಒಟ್ಟಾರೆ ದುಃಖವಿಲ್ಲದ, ದೈಹಿಕ ಮಾನಸಿಕ ವ್ಯಾಧಿಯಿಲ್ಲದ ಸ್ಥಿತಿಯೇ ಸುಖ ಎಂಬ ಲಿನ್ ಯುಟಾಂಗರ ಅಭಿಮತದಂತೆ ಆರ್ಥಿಕವಾಗಿ, ದೈಹಿಕವಾಗಿ, ಮಾನಸಿಕವಾಗಿ, ಸಾಮಾಜಿಕವಾಗಿ ಸಬಲವಾದರೆ ಅದೇ ಸುಖ, ಸುಖ, ಸುಖ. ಒಮ್ಮೆ ರಾಜನು ಒಬ್ಬ ಗುರುಗಳನ್ನು ಕಂಡು ಸುಖದ ರಹಸ್ಯದ ಬಗ್ಗೆ ಕೇಳಿದನು. ಆಗ ಗುರುಗಳು, ಭಿಕ್ಷುಕನ ಅಂಗಿಯನ್ನು ಧರಿಸಿದರೆ ನಿಮಗೆ ಸುಖ ಸಿಗುವುದು ಎಂಬುದನ್ನು ಕೇಳಿ ರಾಜನು ಮಂತ್ರಿಗಳನ್ನು ಕರೆದು ಭಿಕ್ಷುಕರ ಅಂಗಿ ತರಲು ಹೇಳಿ ಕಳಿಸಿದನು. ಮಂತ್ರಿಗಳು ಹೊರಟರು. ಒಂದು ಸ್ಥಳದಲ್ಲಿ ಭಿಕ್ಷುಕ ಸಿಕ್ಕನು. ಅವನು ಸುಖವಾಗಿದ್ದನು, ಆದರೆ ಅವನಿಗೆ ಅಂಗಿಯೇ ಇರಲಿಲ್ಲ. ಮಂತ್ರಿಗಳು ಮರಳಿ ಬಂದರು. ಸುಖ ಹೊರಗಿಲ್ಲ, ಅಂತರಂಗದಲ್ಲಿದೆ.
1: ಎಫ್ಎಸ್ ಕಲ್ಲಪ್ಪನಮಠ ಅವರಿಂದ ಚಿಂತನವನ್ನ ಆಲಿಸಿದಿರಿ. ನಾಳೆ ಇದೇ ಸಮಯಕ್ಕೆ ಬಿಂಡಿಗನವಿಲೆ ಭಗವಾನ್ ಅವರಿಂದ ಚಿಂತನವನ್ನ ಆಲಿಸಬಹುದು. ಇಂದಿನ ಚಿಂತನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಇದೀಗ ಒಂದು ದೇಶಭಕ್ತಿ ಗೀತೆ ಕೇಳೋಣ. ರಚನೆ ದೊಡ್ಡರಂಗೇಗೌಡ ಅವರದು.

0: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಇದೀಗ ರೈತರಿಗಾಗಿ ಸಲಹೆ ಕೇಳೋಣ.
1: ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಭರತ್ ಕುಮಾರ್ ಎಂ ವಿ ಅಂತ ಹೇಳಿ. ನಾನು ಪ್ರಸ್ತುತ ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗದಲ್ಲಿ ತೋಟಗಾರಿಕೆ ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಅಡಿಕೆ ತೋಟಗಳಲ್ಲಿ ಬಹಳಷ್ಟು ರೈತರ ಉದ್ದೇಶ ಏನಿರುತ್ತೆ ಅಂತ ಹೇಳಿದ್ರೆ ಉತ್ತಮವಾದ ಫಸಲನ್ನು ಗಳಿಸೋದು. ಅದಕ್ಕಾಗಿ ಹೆಚ್ಚಿನ ಪ್ರಮಾಣದಲ್ಲಿ ನೀರನ್ನು ಒದಗಿಸೋದನ್ನು ಕೂಡ ನಾವು ನೋಡ್ತಾ ಬರ್ತಾ ಇದ್ದೇವೆ. ಆದರೆ ಯಾವುದೇ ಬೆಳೆಗೆ ಬೇರಿನ ಭಾಗದಲ್ಲಿ ಅವಶ್ಯಕತೆಗಿಂತ ಹೆಚ್ಚು ನೀರು ಶೇಖರಣೆಯಾದಲ್ಲಿ ತೊಂದರೆ ಹೆಚ್ಚು ಅಂತ ಹೇಳ್ಬೋದು. ಯಾಕೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಈಗ ಉದಾಹರಣೆಗೆ ಅಡಿಕೆ ಗಿಡವನ್ನೇ ತೆಗೆದುಕೊಂಡ್ರೆ, ನೀವು ಅಡಿಕೆ ಗಿಡದ ಬುಡದಲ್ಲಿ ನೀವು ಮುಟ್ಟಿದ್ರೆ ತೇವ ಇದ್ರೆ ಅಷ್ಟು ತೇವಾಂಶ ಸಾಕು, ನೀರನ್ನ ನಿಲ್ಲಿಸ್ಬೇಕು ಭತ್ತದ ಗದ್ದೆ ರೀತಿ ಅನ್ನೋದು ತಪ್ಪು ಕಲ್ಪನೆ. ಅದು ಅತಿ ಹೆಚ್ಚು ನೀರ್ ನಿಂತಾಗ ಏನಾಗುತ್ತೆ, ಮಣ್ಣಿನಲ್ಲಿ ನೀವು ನೋಡ್ತಾ ಹೋದ್ರೆ 45% ಮಾತ್ರ ನಿಮ್ಗೆ ಮಣ್ಣಿನ ಕಣ ಇರ್ತವೆ, 5% ನಿಮ್ಗೆ ಸಾವಯವ ಅಂಶ ಇರಬೇಕು, 25% ನೀರು, 25% ಗಾಳಿ ಇರಬೇಕು. ನೀವು ಯಾವಾಗ ಅತಿ ಹೆಚ್ಚು ನೀರನ್ನ ಕೊಡ್ತಾ ಹೋಗ್ತೀರಿ, ನಾನು ಏನ್ 25% ಗಾಳಿ ಹೇಳಿದೆ, ಆ ಗಾಳಿ ಜಾಗವನ್ನ ನೀರು ಆವರಿಸ್ಕೊಂತ ಹೋಗ್ತಾ ಇರುತ್ತೆ. ಆವಾಗ ಏನಾಯ್ತು, ಅದರ ಅರ್ಥ ಸಾಕಷ್ಟು ಪ್ರಮಾಣದಲ್ಲಿ ಆಮ್ಲಜನಕ ಅಥವಾ ಬೇರಿಗೆ ಉಸಿರಾಟ ಆಗೋದಿಲ್ಲ, ಅದರಿಂದ ಬೇರೆ ಬೇರೆ ಸಮಸ್ಯೆಗಳು ಶುರು ಆಗ್ತವೆ. ಉದಾಹರಣೆಗೆ ಹೇಳ್ಬೇಕಂತ ಹೇಳಿದ್ರೆ, ರೈತರ ಹೊಲದಲ್ಲಿ ನೀವು ಕಾಣಬಹುದಂತ ಹಿಡಿಮುಂಡಿಗೆನು ಕೂಡ ಅಂತದ್ರಲ್ಲಿ ಒಂದು ಹಿಡಿಮುಂಡಿಗೆ. ಇದೊಂದೇ ಕಾರಣಕ್ಕೆ ಬರುತ್ತೆ ಅಂತ ಹೇಳಲ್ಲ, ಗಟ್ಟಿಯಾದ ಮಣ್ಣಿನ ಪದರ, ನೀರು ಅತಿ ಹೆಚ್ಚಾಗಿ ನಿಲ್ಲೋದು, ಬೇರಿನ ಉಸಿರಾಟದ ಸಮಸ್ಯೆ, ಕೆಲವೊಂದು ಲಘು ಪೋಷಕಾಂಶ ಬೋರಾನ್ ಜಿಂಕ್ ಅಂತ ಲಘು ಪೋಷಕಾಂಶದ ಕೊರತೆ ಇದೆಲ್ಲ ಬರ್ತದೆ. ಹಾಗಾಗಿ ನೀರಿನ ನಿರ್ವಹಣೆ ನಮ್ಗೆ ಬಹಳ ಮುಖ್ಯ. ಈ ಮುಂಗಾರು ಹಂಗಾಮಿನಲ್ಲಿ ಬಹಳಷ್ಟು ಕಡೆ ನಾವು ಈ ನೀರು ಹೆಚ್ಚಾಗಿ ನಿಲ್ಲೋದನ್ನ ನೋಡಿದಾಗ ಅಡಿಕೆ ಗಿಡ ಹಳದಿ ಆಗೋದು, ಫಲ ಕಚ್ಚದೇ ಇರೋದು, ಇವೆಲ್ಲ ಸಮಸ್ಯೆಯನ್ನು ನೋಡ್ತಾ ಬರ್ತೀವಿ. ಇದಕ್ಕಿರುವಂತ ಉತ್ತಮವಾದ ಮಾರ್ಗೋಪಾಯ ಅಂತ ಹೇಳಿದ್ರೆ, ಉತ್ತಮವಾದ ಬಸುಗಾಲುವೆಗಳನ್ನ ನಾವು ತೋಟದಲ್ಲಿ ಮಾಡ್ಕೊಳ್ಳುವಂಥದ್ದು. ಯಾವ ರೀತಿ ಮಾಡಬೇಕು, ಬಹಳಷ್ಟು ಕಡೆ ತೋಟಗಳು ಮಟ್ಟವಾಗಿದ್ದಂತ ಸಂದರ್ಭದಲ್ಲಿ ನೀರು ಹೊರ ಹೋಗಕ್ಕಾಗಲ್ಲ, ಅಂತ ಕಡೆ ಕೂಡ ನೀವು ಬಸಿಗಾಲಬೇಕು. ಕೆಲವೊಂದ್ ಕಡೆ ನೀವು ಆಗ್ಲೇ ಇಳಿಜಾರು ಇರ್ತದೆ, ನೀವು ಹಂಗೆ ಬಿಟ್ಟರು ಕೂಡ ಮಣ್ಣಿನ ಸವಕಳಿ ಕೂಡ ಆಗ್ತಾ ಇರುತ್ತೆ. ಹಾಗಾಗಿ ಈಗ ನಿಮ್ಮ ಇಳಿಜಾರು ಪೂರ್ವದಿಂದ ಪಶ್ಚಿಮಕ್ಕೆ ಇಳಿಜಾರು ಇದೆ ಅಂತ ಹೇಳಿದ್ರೆ, ನೀವು ಬಸಿಗಾಲುವೆ ಯಾವಾಗ್ಲೂ ಉತ್ತರ ದಕ್ಷಿಣಕ್ಕೆ ಬಸಿಗಾಲುವೆ ಮಾಡ್ಬೇಕು, ಅಂದ್ರೆ ಪರ್ಪೆಂಡಿಕ್ಯುಲರ್ ಟು ದ ಸ್ಲೋಪ್ ಅಂತ ಹೇಳ್ತೀವಿ, ಅಂದ್ರೆ ಇಳಿಜಾರಿಗೆ ಅಡ್ಡಲಾಗಿ ನೀವು ಬಸಿಗಾಲುವೆಗಳನ್ನು ಮಾಡ್ಬೇಕು. ಉದಾಹರಣೆಗೆ ಸಾಲ್ ಬಿಟ್ ಸಾಲು 9 ಅಡಿದಾಯ ಅಂತ ಹೇಳಿದ್ರೆ, ಒಂದ್ ಸಾಲ್ ಬಿಟ್ ಸಾಲು 18 ಅಡಿಗೊಂದೊಂದು ನೀವು ಈ ಅಡ್ಡ ಟ್ರೆಂಚ್ ಅನ್ನ ಒಡ್ಕೋಬಹುದು. ಸರಿ ಸುಮಾರು 1.5 ಅಡಿ ಆಳ ಇದ್ರೆ ಒಳ್ಳೇದು. ಮತ್ತೆ ಅದನ್ನ ಒಂದ್ ಕಡೆ ಓಟ ಕೊಟ್ಕೊಂಡು ಆ ನೀರೆಲ್ಲ ಬಸ್ತು ನಿಮ್ಗೆಲ್ಲ ಕೆಳಗೋಗೋ ರೀತಿ ಒಂದು ಮುಖ್ಯ ಕಾಲುವೆಯನ್ನು ಕೂಡ ನೀವು ಮಾಡ್ಕೋಬಹುದು 2.5 ಅಡಿ ಆಳಕ್ಕೆ. ಇದರ ಉಪಯೋಗ ಏನು ಅಂತ ನೋಡೋದಾದ್ರೆ, ಮೊದಲನೇದಾಗಿ ಅತಿ ಹೆಚ್ಚಾದಂತಹ

0: ನೀರು ಬಸ್ತ್ ಹೋಗುತ್ತೆ ಮೊದಲನೇದು, ಅದರಿಂದಾಗಿ ಬೇರೆ ಉಸಿರಾಡಕ್ಕೆ ಅವಕಾಶ ಆಗ್ತದೆ. ಎರಡನೇದು ಬಂದು ನಿಮಗೆ ಎಲ್ಲಿ ನಿಮಗೆ ಕಪ್ಪು ಮಣ್ಣು ಇರ್ತದೆ, ಬೇರಿನ ಉಸಿರಾಟ ಸಾಮಾನ್ಯವಾಗಿ ತೊಂದರೆ ಇರ್ತದೆ. ಈ ಟ್ರೆಂಚ್ ಹೊಡೆದಂಥ ಸಂದರ್ಭದಲ್ಲಿ ಒಂದು ಗಿಡಕ್ಕೆ ಒಂದು ಕಡೆ ಆದರೂ ಟ್ರೆಂಚ್ ಸಿಗುತ್ತೆ, ಆ ಜಾಗಕ್ಕೆ ಬೇರುಗಳು ಹೆಚ್ಚಿನ ಪ್ರಮಾಣದಲ್ಲಿ ಹೋಗಿ ಉಸಿರಾಡಕ್ಕೆ ಆಡ್ಕೊಳ್ಳೋಕೆ ಒಂದು ಅವಕಾಶ ಆಗ್ತದೆ. ಹಂಗಾಗಿ ಈ ಬಸಿಗಾಲುವೆಗಳನ್ನು ನಾವು ಮಾಡಬೇಕಾದದ್ದು ಬಹಳ ಮುಖ್ಯವಾದ ವಿಚಾರ ಅಂತ ನಾವು ತಿಳ್ಕೊಬೋದು. ಇದರ ಜೊತೆ ಜೊತೆಗೆ ನಾವು ಬಹಳ ಜನದ ಕಂಪ್ಲೇಂಟ್ ಏನಿರುತ್ತೆ ಅಂತ ಹೇಳಿದ್ರೆ, ಆಯ್ತು ಸರ್ ನಾವು ಬಸಿಗಾಲುವೆ ಮಾಡ್ತೀವಿ ಮಳೆಗಾಲಕ್ಕೆ ಸರಿಯೋದು, ಬೇಸಿಗೆಗಾಲದಲ್ಲಿ ಏನು ಮಾಡೋದು ಆ ಬಸಿಗಾಲುವೆಗಳನ್ನು ಅಂತ ಹೇಳೋದಾದರೆ, ನಾವು ಸಾಮಾನ್ಯವಾಗಿ ಏನು ಹೇಳ್ತೀವಿ, ಮಳೆಗಾಲದಲ್ಲಿ ನೀವು 3-4 ತಿಂಗಳು ಅಡಿಕೆ ತೋಟನ ಕಾಪಾಡ್ಕೊಳ್ಳೋದು ಬಹಳ ಮುಖ್ಯ. ಆದರೆ ಅದೇ ರೀತಿ ಬೇಸಿಗೆಯಲ್ಲಿ ನೀರಿನ ಸಮಸ್ಯೆ ಆದಂಥ ಸಂದರ್ಭದಲ್ಲಿ ತೋಟಕ್ಕೆ ನೀರು ಕಟ್ಟಿದಾಗ ನಾವು ನೀರು ಬಸ್ತೋಗುತ್ತಲ್ಲ ಅನ್ನೋದಾದರೆ, ಮುಖ್ಯವಾಗಿ ನಾವು ಹೇಳೋದು ಆದಷ್ಟು ಸೂಕ್ಷ್ಮ ನೀರಾವರಿ ಪದ್ಧತಿಗೆ ಹೋಗಿ. ಹನಿ ನೀರಾವರಿ ಅಥವಾ ಸ್ಪ್ರಿಂಕ್ಲರ್ ಅವೆರಡನ್ನು ಮಾಡಿಕೊಂಡು ನೀವು ಅವಶ್ಯಕತೆ ಇದ್ದಾಗ ನೀರನ್ನು ಒದಗಿಸ್ಬೋದು. ಆಯೋ ನೀರು ಕಡೆ ಹೌದು ಖಂಡಿತವಾಗಿ ತೊಂದರೆ ಬದ್ದೇ ಬರ್ತದೆ. ಆದರೆ ಇಂಥ ಸಂದರ್ಭದಲ್ಲೂ ಕೂಡ ನೀವೇನು ಮಾಡ್ಬೋದು, ಬೇಸಿಗೆ ಉದಾಹರಣೆಗೆ ಜನವರಿ ಫೆಬ್ರವರಿ ಮಾರ್ಚ್ನಲ್ಲಿ ನೀವೇನು ಬ್ರಷ್ ಕಟರ್ನಲ್ಲಿ ಹುಲ್ಲು ಕಸಕಡ್ಡಿಯನ್ನು ಕತ್ತರಿಸ್ತೀರಿ, ಅದನ್ನೆಲ್ಲ ಆ ಗುಂಡಿ ಒಳಗೆ ತುಂಬ್ಕೋಬೋದು ನೀವು. ಆ ಗುಂಡಿ ಒಳಗೆ ತುಂಬ್ಕೊಳ್ಬೋದು, ಇದೇನಾಗುತ್ತೆ ನೀರು ಸುಲಭವಾಗಿ ಹರಿದೋಗಲ್ಲ. ಏನೇ ನೀರು ಬಂದರೂ ಒಂದು ಅಡ್ಡ ಮಳೆ ಬಂದರೂ ಕೂಡ ನಿಮಗೆ ಆ ಶೀತ ಅದರಲ್ಲಿ ಶೇಖರಣೆ ಆಗಿರ್ತದೆ, ನೀರನ್ನು ಒದಗಿಸ್ತಾ ಇರ್ತದೆ. ಅದೇ ಈಗ ಮೇ ತಿಂಗಳು ಬಂತು ಅಂತ ಹೇಳಿದ್ರೆ ಈ ಕಾಲುವೆಗಳನ್ನೆಲ್ಲ ನೀವು ಸ್ವಚ್ಛ ಮಾಡಿಕೊಂಡು ನೀರು ಸುಲಭವಾಗಿ ಬಸ್ತೋಗೋ ರೀತಿ ನಾವು ವ್ಯವಸ್ಥೆ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಇಂಥ ಸಂದರ್ಭದಲ್ಲಿ ನಾವು ಇದಿಷ್ಟು ಮುಂಜಾಗ್ರತೆ ಕ್ರಮವನ್ನು ಕೈಗೊಂಡದ್ದೇ ಆದಲ್ಲಿ ಈ ಮುಂಗಾರು ಹಿಂಗಾರು ಆಗಮನಲ್ಲಿ ನಮ್ಮ ಅಡಿಕೆ ಬೆಳೆಯನ್ನು ಪೋಷಿಸ್ಕೋಬಹುದು ಅಂತ ಹೇಳಲಿಕ್ಕೆ ಬಯಸ್ತೇನೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ತಮ್ಮ ಸಮೀಪದ ತೋಟಗಾರಿಕೆ ಇಲಾಖೆ ಅಥವಾ ಕೃಷಿ ವಿಜ್ಞಾನ ಕೇಂದ್ರವನ್ನು ತಾವು ಸಂಪರ್ಕ ಮಾಡಬಹುದು. ನನ್ನ ಸಂಪರ್ಕ ಸಂಖ್ಯೆ ಈ ರೀತಿ ಇದೆ, 8277206549. ಧನ್ಯವಾದಗಳು.
1: ರೈತರಿಗಾಗಿ ಸಲಹೆ ಕೇಳಿದ್ರಿ.

0: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ.
1: ಜೂನ್ 28 ಭಾನುವಾರದಂದು ದೇಶಾದ್ಯಂತ ಪಲ್ಸ್ ಪೋಲಿಯೋ ಅಭಿಯಾನ ನಡೆದಿದೆ. ನಿಮ್ಮ ಮಕ್ಕಳಿಗೆ ಅಭಿಯಾನದಲ್ಲಿ ಪೋಲಿಯೋ ಲಸಿಕೆ ಹಾಕಿಸಲು ಸಾಧ್ಯವಾಗದಿದ್ದರೆ ಜೂನ್ 29-30ರಂದು ಆರೋಗ್ಯ ಕಾರ್ಯಕರ್ತರು ನಿಮ್ಮ ಮನೆ ಬಾಗಿಲಿಗೆ ಬಂದು 5 ವರ್ಷದ ಒಳಗಿನ ನಿಮ್ಮ ಮಕ್ಕಳಿಗೆ 2 ಹನಿ ಪೋಲಿಯೋ ಲಸಿಕೆ ಹಾಕಲಿದ್ದಾರೆ. ಈ ಅವಕಾಶವನ್ನು ಉಪಯೋಗಿಸಿಕೊಳ್ಳಿ, ತಪ್ಪದೆ ನಿಮ್ಮ ಮಕ್ಕಳಿಗೆ ಪೋಲಿಯೋ ಲಸಿಕೆ ಹಾಕಿಸಿ, ಭಾರತವನ್ನು ಪೋಲಿಯೋ ಮುಕ್ತ ಮಾಡಲು ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
0: ಇದೀಗ ಒಂದು ಭಾವಗೀತೆಯನ್ನ ಕೇಳೋಣ. ರಚನೆ ಕುವೆಂಪು ಅವರದು, ಹಾಡಿದ್ದಾರೆ ನರಸಿಂಹ ನಾಯಕ್ ಹಾಗೂ ರತ್ನಮಾಲಾ ಪ್ರಕಾಶ್.

0: ಭಾವಗೀತೆ ಕೇಳಿದ್ರಿ. ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ.
1: ಜೂನ್ 28 ಭಾನುವಾರದಂದು ದೇಶಾದ್ಯಂತ ಪಲ್ಸ್ ಪೋಲಿಯೋ ಅಭಿಯಾನ ನಡೆದಿದೆ. ನಿಮ್ಮ ಮಕ್ಕಳಿಗೆ ಅಭಿಯಾನದಲ್ಲಿ ಪೋಲಿಯೋ ಲಸಿಕೆ ಹಾಕಿಸಲು ಸಾಧ್ಯವಾಗದಿದ್ದರೆ ಜೂನ್ 29-30ರಂದು ಆರೋಗ್ಯ ಕಾರ್ಯಕರ್ತರು ನಿಮ್ಮ ಮನೆ ಬಾಗಿಲಿಗೆ ಬಂದು 5 ವರ್ಷದ ಒಳಗಿನ ನಿಮ್ಮ ಮಕ್ಕಳಿಗೆ 2 ಹನಿ ಪೋಲಿಯೋ ಲಸಿಕೆ ಹಾಕಲಿದ್ದಾರೆ. ಈ ಅವಕಾಶವನ್ನು ಉಪಯೋಗಿಸಿಕೊಳ್ಳಿ. ತಪ್ಪದೇ ನಿಮ್ಮ ಮಕ್ಕಳಿಗೆ ಪೋಲಿಯೋ ಲಸಿಕೆ ಹಾಕಿಸಿ. ಭಾರತವನ್ನು ಪೋಲಿಯೋ ಮುಕ್ತ ಮಾಡಲು ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
0: ಇದೀಗ ಕೇಳಿ ಆರೋಗ್ಯ ಬಿಂದು ವಿಷಯ, ಪಾದಗಳ ಆರೈಕೆ. ಈ ಕುರಿತು ಮಾಹಿತಿಯನ್ನ ತಿಳಿಸುತ್ತಾರೆ ಡಾಕ್ಟರ್ ಉಜ್ಮಾನ್ ಅಹೆದ್.
2: ಸ್ನೇಹಿತರೆ, ಪಾದಗಳು ದೇಹದ ಬಹುಶಃ ಭಾರವನ್ನು ಹೊರುವುವೆಂಬುದು ಸಾಮಾನ್ಯವಾಗಿ ಎಲ್ಲರಿಗೂ ತಿಳಿದಿರುವುದು ನಿಜ. ಈ ಪಾದಗಳ ಆಕಾರ ಹಾಗೂ ಸ್ವಚ್ಛತೆಯು ಶರೀರದ ಮೇಲೆ ಅಗಾಧವಾದ ಪರಿಣಾಮವನ್ನು ಬೀರುತ್ತದೆ. ಆದ ಕಾರಣ ಇವುಗಳ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಲು ಬಹಳ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತದೆ. ಪ್ರತಿದಿನ ಕಾಲುಗಳನ್ನು ತೊಳೆದ ನಂತರ ಚೆನ್ನಾಗಿ ಒಣಗಿಸಿ ಕಾಲು ಬೆರಳುಗಳ ಸಂಧಿಗಳು ಸಹ ಚೆನ್ನಾಗಿ ಒಣಗುವಂತೆ ಮುನ್ನೆಚ್ಚರಿಕಾ ಕ್ರಮವನ್ನು ಕೈಗೊಳ್ಳುವುದು ಅಥವಾ ವಹಿಸುವುದು ಅತಿ ಮುಖ್ಯ. ಪಾದಗಳು ಹೆಚ್ಚಿನ ಪ್ರಮಾಣದಲ್ಲಿ ಬೆವರಿನ ಗ್ರಂಥಿಗಳನ್ನು ಹೊಂದಿರುವುದರಿಂದ ಅವುಗಳಿಂದ ಆಗಾಗ್ಗೆ ಬೆವರು ಸೋರುವುದು ಸಾಮಾನ್ಯ. ಆದ ಕಾರಣ ಈ ಬೆವರನ್ನು ನಿಲ್ಲಿಸಲು ಆಗಾಗ ಪಾದಗಳನ್ನು ಶುದ್ಧ ನೀರಿನಿಂದ ತೊಳೆಯಬೇಕು. ಪಾದಗಳಲ್ಲಿ ತೀವ್ರವಾದ ಬೆವರು ಕಂಡು ಬಂದರೆ ನೀರಿಗೆ 1 ಚಮಚ ಸ್ಫಟಿಕದ ಪೌಡರ್ ಅಥವಾ ಸಫೋಫೆಜಾಜ್ ಅನ್ನು ಹಾಕಿ ನಂತರ ಕಾಲುಗಳನ್ನು ತೊಳೆಯುವುದು ಅತಿ ಲಾಭದಾಯಕ. ಬೆವರಿನ ಕಾರಣದಿಂದ ಅಂಗಾಲುಗಳು ಹಾಗೂ ಪಾದಗಳು ಆಗಾಗ ಫಂಗಸ್ನ ಸೋಂಕಿಗೆ ತುತ್ತಾಗುವ ಸಂಭವವೂ ಬರುತ್ತದೆ. ಹೀಗಾದಾಗ ಪಾದಗಳಲ್ಲಿ ಹಾಗೂ ಕಾಲು ಬೆರಳುಗಳ ಮಧ್ಯ ತೀವ್ರವಾದ ತುರಿಕೆ ಹಾಗೂ ಗಾಯಗಳು ಕಾಣಿಸಿಕೊಳ್ಳುತ್ತವೆ. ಕಾಲು ಚೀಲಗಳನ್ನು ಪ್ರತಿದಿನ ತೊಳೆದು ಚೆನ್ನಾಗಿ ಒಣಗಿದ ನಂತರ ಧರಿಸುವುದು ಉತ್ತಮ. ಗಾಳಿ ಸಂಚಾರ ಸರಾಗವಾಗಿ ಆಗುವಂತಹ ಬೂಟುಗಳನ್ನು ಅಥವಾ ಪಾದರಕ್ಷೆಗಳನ್ನು ಧರಿಸಬೇಕು. ಅಷ್ಟೇ ಅಲ್ಲದೆ ವ್ಯಕ್ತಿಯ ಪಾದಗಳ ಆಕಾರ ಹಾಗೂ ಗಾತ್ರಕ್ಕೆ ಉಚಿತವಾಗಿ ಹೊಂದು ಬರುವ ಬೂಟುಗಳನ್ನು ಅಥವಾ ಪಾದರಕ್ಷೆಗಳನ್ನು ಆರಿಸಿ ಧರಿಸಬೇಕಾಗುತ್ತದೆ. ಅತಿ ಎತ್ತರವಾದ ತಳವುಳ್ಳ ಅಥವಾ ಹೀಲ್ ಸೋಲ್ಡ್ಗಳುಳ್ಳ ಪಾದರಕ್ಷೆಗಳನ್ನು ಅಥವಾ ಬೂಟುಗಳನ್ನು ಧರಿಸುವುದನ್ನು ಪ್ರೋತ್ಸಾಹಿಸಬಾರದು. ಎತ್ತರವಾದ ತಳಗಳುಳ್ಳ ಪಾದರಕ್ಷೆಗಳನ್ನು ಧರಿಸುವುದರಿಂದ ಅನೇಕ ಹಾನಿಕಾರ ಪರಿಣಾಮಗಳಿಗೊಳಗಾಗುವ ಸಾಧ್ಯತೆ ಇರುತ್ತದೆ. ಉದಾಹರಣೆಗೆ, ಸೊಂಟ ನೋವು ಹಾಗೂ ಗರ್ಭಕೋಶದ ಸಾಮಾನ್ಯ ಸ್ಥಿತಿಯು ಅಸಾಮಾನ್ಯ ಸ್ಥಿತಿಗೆ ತಿರುಗುವುದು, ತದನಂತರ ಇದರ ಸಲುವಾಗಿ ಹಲವಾರು ಹೆಂಗಸರ ಕಾಯಿಲೆಗಳು ಉದ್ವೇಗಗೊಳ್ಳುವ ಸಾಧ್ಯತೆಯೂ ಇರುತ್ತದೆ. ಇಷ್ಟೇ ಅಲ್ಲದೆ ಗರ್ಭಧರಿಸಲು ಸಹ ಕಷ್ಟವಾಗುತ್ತದೆ. ಕಾಲು ನೋವು, ಹಿಮ್ಮಡಿ ನೋವು, ವೆರಿಕೋ

ಸ್ವೇನ್ಸ್ ಇತ್ಯಾದಿ ಸಂಕಟಗಳಿಗೂ ತುತ್ತಾಗುವ ಸಂಭವ ಬರುವುದುಂಟು. ಕತ್ತು ನೋವು ಅಥವಾ ಸರ್ವೈಕಲ್ ಸ್ಪಾಂಡಿಲೋಸಿಸ್, ಲಂಬಾರ್ ಸ್ಪಾಂಡಿಲೋಸಿಸ್ ಇತ್ಯಾದಿ ರೋಗಗಳಿಗೂ ತುತ್ತಾಗುವ ಸಂಭವವಿರುತ್ತದೆ. ಕಾಲು ನೋವು, ಕತ್ತು ನೋವು, ಬೆನ್ನು ನೋವುಗಳ ಯಾತನೆಗೆ ವ್ಯಕ್ತಿ ಒಳಗಾದಾಗ ಯುನಾನಿ ವೈದ್ಯಕೀಯ ಪದ್ಧತಿಯಲ್ಲಿ ಲಭ್ಯವಿರುವ ವಿಶೇಷ ಚಿಕಿತ್ಸಾ ಕ್ರಮಗಳಾದ ಇಲಾಜ್ ಬಿತ್ ತದ್ಬೀರ್ನ, ಹಿಜಾಮಾ ಅಥವಾ ಕಪ್ಪಿಂಗ್ ಕ್ರಮಗಳು, ಅಭ್ಯಂಗ ಅಥವಾ ಮಸಾಜ್ ಹಾಗೂ ಹಮಾಮ್ ಚಿಕಿತ್ಸಾ ಕ್ರಮಗಳು ಉತ್ತಮವಾದ ಫಲಿತಾಂಶವನ್ನು ನೀಡುತ್ತವೆ. ಯುನಾನಿಯ ಸಿದ್ಧೌಷಧಿಗಳಾದ ಹಬ್ಬೆ ಸುರಂಜಾನ್, ಸಫುಫೆ ಸುರಂಜಾನ್, ಮಾಜುನೆ ಚೋಪ್ಚಿನಿ ಇತ್ಯಾದಿ ಔಷಧಿಗಳನ್ನು ಸೇವಿಸುವುದರಿಂದ ಲಾಭದಾಯಕವಾಗುತ್ತದೆ. ಯುನಾನಿಯ ರೋಗನೆ ಸುರ್, ರೋಗನೆ ಹುಸ್ತ್ ಹಾಗೂ ರೋಗನೆ ಹಫ್ತ್ ಬರ್ಗ್ ಎಣ್ಣೆಗಳನ್ನು ಹಚ್ಚುವುದರಿಂದ ಸಹ ಈ ನೋವುಗಳು ನಿವಾರಣೆ ಹೊಂದುತ್ತವೆ. ಪಾದಗಳು ಫಂಗಸ್ನ ಸೋಂಕಿಗೆ ತುತ್ತಾದಾಗ ಯುನಾನಿಯ ಸಿದ್ಧೌಷಧಿಗಳಾದ ಅರ್ಹೆ ಚರಾಯತ, ಮಾಜುನೆ ಉಷ್ಬಾ, ಹಬ್ಬೆ ಮುಸಫೆ ಹೂನ್ ಇತ್ಯಾದಿಗಳು ಬಹಳ ಪರಿಣಾಮಕಾರಿಯಾಗಿವೆ. ಗಾಯಗಳಿಗೆ ಮರಹಮೆ ಹೂಬಾ ಹಾಗೂ ಮರಹಮೆ ಕಾಫೂರಿ ಮುಲಾಮುಗಳನ್ನು ವೈದ್ಯರ ಸಲಹೆ ಮೇರೆಗೆ ಹಚ್ಚುವುದರಿಂದ ಬೇಗನೆ ಸೋಂಕು ನಿವಾರಣೆಗೊಳ್ಳುವುದನ್ನು ಕಾಣಬಲ್ಲೆವು. ವ್ಯಕ್ತಿಯ ಪಾದಗಳ ಆಕಾರ ಹಾಗೂ ಗಾತ್ರಕ್ಕೆ ಹೊಂದದೇ ಇರುವ ಉಚಿತವಲ್ಲದ ಗಟ್ಟಿಯಾದ ಬೂಟು ಹಾಗೂ ಪಾದರಕ್ಷೆಗಳನ್ನು ಧರಿಸುವುದರಿಂದ ದೇಹದಲ್ಲಿ ಉಷ್ಣತೆ ಹೆಚ್ಚಾಗುವುದರಿಂದ

0: ಮಾಜೂನೆ ಉಷ್ಬಾ, ಹಬ್ಬೆ ಮುಸಫೆಹೂನ್ ಇತ್ಯಾದಿಗಳು ಬಹಳ ಪರಿಣಾಮಕಾರಿಯಾಗಿವೆ. ಗಾಯಗಳಿಗೆ ಮರಹಮೆ ಹೂಬಾ ಹಾಗೂ ಮರಹಮೆ ಕಾಫೂರಿ ಮುಲಾಮುಗಳನ್ನು ವೈದ್ಯರ ಸಲಹೆ ಮೇರೆಗೆ ಹಚ್ಚುವುದರಿಂದ ಬೇಗನೆ ಸೋಂಕು ನಿವಾರಣೆಗೊಳ್ಳುವುದನ್ನು ಕಾಣಬಲ್ಲೆವು. ವ್ಯಕ್ತಿಯ ಪಾದಗಳ ಆಕಾರ ಹಾಗೂ ಗಾತ್ರಕ್ಕೆ ಹೊಂದದೇ ಇರುವ ಉಚಿತವಲ್ಲದ ಗಟ್ಟಿಯಾದ ಬೂಟು ಹಾಗೂ ಪಾದರಕ್ಷೆಗಳನ್ನು ಧರಿಸುವುದರಿಂದ ದೇಹದಲ್ಲಿ ಉಷ್ಣತೆ ಹೆಚ್ಚಾಗುವುದರಿಂದ, ಒರಟು ನೆಲದ ಮೇಲೆ ಬರಿಗಾಲಿನಲ್ಲಿ ನಡೆಯುವುದರಿಂದ, ಕಲ್ಲು ಗಾಜು ತುಳಿದ ಮುಳ್ಳನ್ನು ಸಂಪೂರ್ಣವಾಗಿ ತೆಗೆಯದೆ ಒಳಗೆ ಸೇರಿ ಗಾಯವಾಗುವುದರಿಂದ, ಚರ್ಮದ ಒಂದು ಭಾಗಕ್ಕೆ ರಕ್ತ ಸಂಚಾರ ಆಗದೇ ಇರುವ ಕಾರಣ ಉದ್ಭವಗೊಳ್ಳುವ ಮತ್ತೊಂದು ಅಂಗಾಲಿನ ಸಮಸ್ಯೆ ಎಂದರೆ ಆಣಿ. ಇದು ಕಂಡುಬಂದಾಗ ಹೊರ ಚರ್ಮವು ಗಟ್ಟಿಯಾಗಿ ಚರ್ಮದ ಭಾಗ ಸ್ಪರ್ಶವನ್ನು ಕಳೆದುಕೊಳ್ಳುತ್ತದೆ, ಓಡಾಡುವುದು ಕಠಿಣವಾಗುತ್ತದೆ. ಇಂತಹ ಸಂದರ್ಭದಲ್ಲಿ ಅಂಗಾಲನ್ನು ಸಾಬೂನಿನಿಂದ ತೊಳೆದು ಬಿಸಿ ನೀರಿನಲ್ಲಿ ಸ್ವಲ್ಪ ಹೊತ್ತು ನೆನೆಸಿ ಆಣಿ ಇರುವ ಜಾಗವನ್ನು ಹೊಸ ಬ್ಲೇಡಿನಿಂದ ರಕ್ತಸ್ರಾವವಾಗುವವರೆಗೆ ಕೊಯ್ದು ಎಕ್ಕದ ಹಾಲು ಅಥವಾ ದತ್ತೂರಿ ಗಿಡದ ಹಾಲನ್ನು ಹಚ್ಚುವುದರಿಂದ ಪರಿಣಾಮಕಾರಿಯಾಗುತ್ತದೆ. ಆಣಿಯ ಜಾಗಕ್ಕೆ ಚಿಕ್ಕದಾಗಿ ಕೊಯ್ದು ಅದಕ್ಕೆ ಕುಟುಜ ಗಿಡದ ಹಾಲನ್ನು ಹಚ್ಚಿದರೆ ಲಾಭದಾಯಕ. ಸಫುಫೆಜಿಮಾದನ್ನು ಅಥವಾ ಹಳೆಯ ಸುಣ್ಣವನ್ನು ಎಕ್ಕದ ಹಾಲಿನಲ್ಲಿ ಬೆರೆಸಿ ಸ್ವಲ್ಪ ಅರಿಶಿನವನ್ನು ಸೇರಿಸಿ ಆಣಿಯ ಜಾಗಕ್ಕೆ 3-4 ದಿನಗಳವರೆಗೆ ಕಟ್ಟುವುದರಿಂದ ಪರಿಣಾಮಕಾರಿಯಾಗುತ್ತದೆ. ಚರ್ಮ ಸುಡದ ಹಾಗೆ ಹರಳೆಣ್ಣೆ ಅಥವಾ ಬೇವಿನೆಣ್ಣೆಯನ್ನು ಲೇಪಿಸಬೇಕು. ಬಿಳಿ ನೆಲಗುಳ್ಳವನ್ನು ಸುಟ್ಟು ಬಿಸಿ ಮಾಡಿ ಹರಳೆಣ್ಣೆಯನ್ನು ಸವರಿ ಬಿಗಿಯಾಗಿ ಕಟ್ಟುವುದರಿಂದ ಆಣಿ ಕರಗುತ್ತದೆ. ಮೃದುವಾದ ಹಾಗೂ ಮಿತ ತಳ ಹೊಂದಿರುವ ಪಾದರಕ್ಷೆಗಳನ್ನು ಹಾಕುವುದತ್ತ ಗಮನ ನೀಡುವುದು ಉತ್ತಮ.
1: ಇದುವರೆಗೂ ಆರೋಗ್ಯ ಬಿಂದುವಿನಲ್ಲಿ ಪಾದಗಳ ಆರೈಕೆ ಈ ಕುರಿತು ಮಾಹಿತಿಯನ್ನ ನೀಡಿದವರು ಡಾಕ್ಟರ್ ಉಜ್ಮಾನಾ ಹೆದ್. ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ, ಸಮಯ 6:55 ಆಗುತ್ತಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳನ್ನು ಆಲಿಸುವಿರಿ.

0: ಆಕಾಶವಾಣಿ ಸಮಯ 7:02 ಇನ್ನೀಗ ಕೆಲವು ಪ್ರಕಟಣೆಗಳು, ನಂತರ 7:05 ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ ಪ್ರದೇಶ ಸಮಾಚಾರ ಮೂಡಿಬರಲಿದೆ.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ

0: ವಾರ ಬೆಳಿಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಿಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ನಂಗೆ ದುಡ್ಡಂದ್ರೆ ಲೆಕ್ಕ ಇಲ್ಲ, ನಾನು ಆಡ್ದಿರೋ ಆಟ ಇಲ್ಲ.
2: ಮೊದಲಿಗೆ ಇದು ನಕಲಿ ಎಂದುಕೊಂಡೆ, ಆದರೆ 50,000 ದೊರೆಯಿತು. ನೀವು ಪ್ರಯತ್ನಿಸಿ ನೋಡಿ. ಪ್ರಯತ್ನ ಮಾಡ್ತೀನಿ. ಓ ಹೌದು, 1,000 ಅಕೌಂಟ್ಗೆ ಬಂತು. ಗಿರಿಶಣ್ಣ ಇಲ್ಲಿ ನೋಡು, ಈ ಲಿಂಕ್ ಅಲ್ಲಿ ಸರಳವಾದ ಪ್ರಶ್ನೆಗಳು ಸರಿ ಉತ್ತರಕ್ಕೆ 1,000 ಬರ್ತಾ ಇದೆ.
3: ನಂಗೂ ಬಂತು, ನಾನು ಅದನ್ನೇ ಮಾಡ್ತಾ ಇದ್ದೀನಿ.
2: 7ನೇ ಪ್ರಶ್ನೆಗೆ ಅಕೌಂಟ್ ನಂಬರು, ಪಾನ್ ನಂಬರು, ಆಧಾರ್ ನಂಬರು ಎಲ್ಲಾ ಕೇಳ್ತಾ ಇದೆ. ಇರು, ಹಾಕ್ ನೋಡ್ತೀನಿ.
4: ಅಯ್ಯೋ ಮಕ್ಕಳೇ, ತಡೀರಿ ತಡೀರಿ, 1 ನಿಮಿಷ ಹಾಕ್ಬಿಡಿ. ಪ್ಯಾನು ಆಧಾರು ಕೇಳ್ತಾ ಇದಾರೆ ಅಂದ್ರೆ ಏನೋ ಮೋಸ ಅನ್ಸುತ್ತೆ. ತಕ್ಷಣ ಲಿಂಕ್ ಕ್ಲೋಸ್ ಮಾಡಿ. ಮೊದಲು ದುಡ್ಡಿನ ಆಸೆ ತೋರಿಸಿ, ಆಮೇಲೆ ನಮ್ ಖಾತೆಯಲ್ಲಿರೋ ಎಲ್ಲ ಹಣ ಖಾಲಿ ಮಾಡ್ಬಿಡ್ತಾರೆ.
2: ಹೌದಾ?
3: ಈಗ್ಲೇ ಕ್ಲೋಸ್ ಮಾಡ್ಬಿಡ್ತೀನಿ.
5: ಎಚ್ಚರ, ದುಡ್ಡಿನ ಆಮಿಷಕ್ಕೆ ಬಲಿಯಾಗಿ ಮೋಸದ ಲಿಂಕ್ ತೆರೆದು ಹಣ ಕಳೆದುಕೊಳ್ಳಬೇಡಿ. ಅದು ಸೈಬರ್ ಮೋಸದ ಜಾಲವಿರಬಹುದು.

ಶ್ರೋತೃಗಳೇ ಗಮನಿಸಿ, ಇಂದು ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ನಾಟಕವೊಂದು ಪ್ರಸಾರವಾಗಲಿದೆ. ನಾಟಕ ಫೋನಾಯಣ. ರಚನೆ ಬಿಆರ್ ನಾಗರತ್ನ, ನಿರ್ದೇಶನ ಹಾಗೂ ನಿರ್ಮಾಣ ದಿಗ್ವಿಜಯ್ ಬಿ. ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. ಉದ್ಯೋಗ ಖಾತ್ರಿ ಯೋಜನೆಗೆ ಮಹಾತ್ಮ ಗಾಂಧಿ ವಿಬಿ ಜಿ ರಾಮ್ಜಿ ಮರುನಾಮಕರಣಕ್ಕೆ ರಾಜ್ಯ ಗ್ರಾಮೀಣಾಭಿವೃದ್ಧಿ ಸಚಿವರ ಆಗ್ರಹ. ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಆಜೀವಿಕಾ ಮಿಷನ್ ಗ್ರಾಮೀಣ್ ಯೋಜನೆ ನಾಳೆ ಜುಲೈ 1ರಿಂದ ದೇಶಾದ್ಯಂತ ಜಾರಿಗೆ. ಕೇಂದ್ರ ಕೃಷಿ ಸಚಿವಾಲಯದ ಖೇತ್ ಬಚಾವೋ ಮಾಸಿಕ ಅಭಿಯಾನ ಇಂದಿಗೆ ಮುಕ್ತಾಯ. ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆ, ಮತಗಟ್ಟೆ ಅಧಿಕಾರಿಗಳು ಇಂದಿನಿಂದ ಮನೆಗಳಿಗೆ ಭೇಟಿ. ಈಗ ವಾರ್ತೆಗಳ ವಿವರ. ಉದ್ಯೋಗ ಖಾತ್ರಿ ಯೋಜನೆಗೆ ಮಹಾತ್ಮ ಗಾಂಧಿ ವಿಬಿಜಿ ರಾಮ್ಜಿ ಎಂದು ಮರುನಾಮಕರಣ ಮಾಡಬೇಕು. ದೇಶದ 268,000 ಗ್ರಾಮ ಪಂಚಾಯಿತಿಗಳಿಗೆ ಮಹಾತ್ಮ ಗಾಂಧೀಜಿ ಹೆಸರನ್ನಿಡುವಂತೆ ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯಿತಿರಾಜ್ ಖಾತೆ ಸಚಿವ ಈಶ್ವರ್ ಖಂಡ್ರೆ ಆಗ್ರಹಿಸಿದ್ದಾರೆ. ಹೊಸದಿಲ್ಲಿಯಲ್ಲಿ ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವರ ಅಧ್ಯಕ್ಷತೆಯಲ್ಲಿ ಜರುಗಿದ ರಾಷ್ಟೀಯ ಗ್ರಾಮೀಣ ವಿಕಾಸ ಸಮ್ಮೇಳನದಲ್ಲಿ ಕರ್ನಾಟಕ ರಾಜ್ಯದ ಪರವಾಗಿ ಪಾಲ್ಗೊಂಡು ಹಲವು ಮಹತ್ವದ ವಿಷಯಗಳನ್ನು ಪ್ರಸ್ತಾಪಿಸಿರುವುದಾಗಿ ಎಕ್ಸ್ ಖಾತೆಯಲ್ಲಿ ಸಚಿವ ಖಂಡ್ರೆ ತಿಳಿಸಿದ್ದಾರೆ. ಗ್ರಾಮೀಣ ಬಡ ಕುಟುಂಬಗಳಿಗೆ ವರ್ಷದ 365 ದಿನಗಳು ಉದ್ಯೋಗದ ಖಾತ್ರಿ ದೊರೆಯುವಂತೆ ಕ್ರಮ ಕೈಗೊಳ್ಳಲು ಒತ್ತಾಯಿಸಲಾಗಿದೆ. ವಿಬಿಜಿ ರಾಮ್ಜಿ ಹೊಸ ಯೋಜನೆಯಡಿ 60-40 ಬದಲು 90-10 ಕೇಂದ್ರ ರಾಜ್ಯ ವೆಚ್ಚದ ಅನುಪಾತ ಮುಂದುವರಿಸಿ ರಾಜ್ಯಗಳ ಮೇಲಿನ ಆರ್ಥಿಕ ಹೊರೆ ಕಡಿಮೆ ಮಾಡಬೇಕು ಎಂದು ಮನವಿ ಮಾಡಿದ್ದಾರೆ. 15ನೇ ಹಣಕಾಸು ಆಯೋಗದಡಿ ಕರ್ನಾಟಕಕ್ಕೆ ಬರಬೇಕಿರುವ 2,186 ಕೋಟಿ ರೂಪಾಯಿ ಬಾಕಿ ಅನುದಾನವನ್ನು ತಕ್ಷಣ ಬಿಡುಗಡೆ ಮಾಡುವಂತೆ ಸಚಿವರು ಒತ್ತಾಯಿಸಿದ್ದಾಗಿ ಹೇಳಿದ್ದಾರೆ. ಕೇಂದ್ರ ಪುರಸ್ಕೃತ ವಿಕಸಿತ ಭಾರತ 2047 ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಆಜೀವಿಕಾ ಮಿಷನ್ ಗ್ರಾಮೀಣ್ ವಿಬಿಜಿ ರಾಮ್ಜಿ ಯೋಜನೆ ನಾಳೆ ಜುಲೈ 1ರಿಂದ ದೇಶಾದ್ಯಂತ ಜಾರಿಗೊಳ್ಳಲಿದೆ. ದೇಶದ ಎಲ್ಲ ರಾಜ್ಯಗಳು ಕೇಂದ್ರಾಡಳಿತ ಪ್ರದೇಶಗಳಿಗೆ ವಿಬಿಜಿ ರಾಮ್ಜಿ ಸಮನ್ವಯ ಅಧಿಕಾರಿಗಳನ್ನು ಕೇಂದ್ರ ಸರ್ಕಾರ ಪ್ರಾದೇಶಿಕ ಮಟ್ಟದಲ್ಲಿ ಸಂಯೋಜನೆಗಾಗಿ ನಿಯೋಜಿಸಿದೆ.

0: ಇಂದಿನವರೆಗೆ ಚಾಲ್ತಿಯಲ್ಲಿದ್ದ ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಮನರೇಗಾ ಇಂದಿಗೆ ಕೊನೆಯಾಗುವುದು. ವಿಬಿಜಿ ರಾಮ್ಜಿ ಯೋಜನೆಯಡಿ ಹೆಸರು ನೋಂದಾಯಿಸಿದ ಕೂಲಿ ಕಾರ್ಮಿಕರಿಗೆ ವಾರ್ಷಿಕ 125 ದಿನಗಳ ಉದ್ಯೋಗ ಖಾತ್ರಿ ಖಚಿತಪಡಿಸಲಾಗಿದೆ. ವಿಬಿಜಿ ರಾಮ್ಜಿ ಯೋಜನೆ ಲಾಂಛನವನ್ನು ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರು ತಾಲೂಕಿನ ಕೆ ರಾಮ್ಪ್ರಸಾದ್ ರಚಿಸಿದ್ದಾರೆ. 7,000 ಅಧಿಕ ಕಲಾವಿದರು ರಚಿಸಿದ್ದರು. ವಿಬಿಜಿ ರಾಮ್ಜಿ ಅನುಷ್ಠಾನದ ಕುರಿತ ತರಬೇತಿ ಕಾರ್ಯಾಗಾರ ಕೊಪ್ಪಳ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಜರುಗಿತು. ಕಾರ್ಯನಿರ್ವಾಹಕ ಅಧಿಕಾರಿ ತುಂಡಪ್ಪ ತುರಾದಿ ಚಾಲನೆ ನೀಡಿದರು. ಕೇಂದ್ರ ಕೃಷಿ ಹಾಗೂ ರೈತರ ಕಲ್ಯಾಣ ಸಚಿವಾಲಯದಿಂದ ಈ ತಿಂಗಳ 1ನೇ ತಾರೀಖಿನಿಂದ ಆರಂಭಗೊಂಡಿದ್ದ ಖೇತ್ ಬಚಾವೋ ಅಭಿಯಾನ ಇಂದು ಪೂರ್ಣಗೊಳ್ಳಲಿದೆ. ದೇಶಾದ್ಯಂತ ಹಾಗೂ ಕರ್ನಾಟಕದಾದ್ಯಂತ ದೀರ್ಘಕಾಲಿಕ ಸುಸ್ಥಿರ ಕೃಷಿ ಹಾಗೂ ಮಣ್ಣಿನ ಆರೋಗ್ಯ ಸಂರಕ್ಷಣೆಯ ಅಭಿಯಾನ ಖೇತ್ ಬಚಾವೋ ಅಭಿಯಾನ ಕೃಷಿ ಇಲಾಖೆ ಹಾಗೂ ಕೃಷಿ ವಿಜ್ಞಾನ ಕೇಂದ್ರಗಳ ಮೂಲಕ ಕೇಂದ್ರ ಪುರಸ್ಕೃತ ಕೃಷಿ ಯೋಜನೆಗಳು, ವಿಮೆ ಸೌಲಭ್ಯಗಳು ಹಾಗೂ ಮಣ್ಣಿನ ಆರೋಗ್ಯ ಸೇರಿದಂತೆ ಸೂಕ್ತ ರಸಗೊಬ್ಬರಗಳ ಬಳಕೆ ಕುರಿತು ರೈತರಿಗೆ ಮಾಹಿತಿ ಒದಗಿಸಲಾಗಿದೆ. ಯಾದಗಿರಿ ಜಿಲ್ಲೆಯ 16 ಹೋಬಳಿಗಳ ವ್ಯಾಪ್ತಿಯ 125 ಗ್ರಾಮ ಪಂಚಾಯಿತಿಗಳಲ್ಲಿ ಖೇತ್ ಬಚಾವೋ ಅಭಿಯಾನ ಜರುಗಿತು. ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ರತೇಂದ್ರನಾಥ್ ಸೂಗೂರ್ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ನಮ್ಮ ಜಿಲ್ಲೆಯಲ್ಲಿ 125 ಪಂಚಾಯತಿ ಇದಾವೆ, 16 ಹೋಬಳಿಗಳಿದ್ದಾವೆ. ಕೃಷಿ ಅಧಿಕಾರಿಗಳು ಈ ಖೇತಿ ಬಚಾವೋ ಆಂದೋಲನದಲ್ಲಿ ರೈತರಿಗೆ ತರಬೇತಿಗಳನ್ನು ಮಾಡ್ತಾ ಇದೀವಿ. ಇದರಲ್ಲಿ ರಸಗೊಬ್ಬರಗಳು ಯೂಸ್ ಮಾಡಬೇಕು, ಅವಶ್ಯಕತೆಗೆ ಅನುಗುಣವಾಗಿ ರಸಗೊಬ್ಬರಗಳನ್ನು ಯೂಸ್ ಮಾಡೋಣ ಅನ್ನೋದ್ರ ಬಗ್ಗೆ ರೈತರಿಗೆ ಮನವರಿಕೆ ಮಾಡ್ತಾ ಇದೀವಿ. ಆಮೇಲೆ ಡಿಎಪಿನೇ ಕಂಪಲ್ಸರಿ ಬೇಕು ಅಂತಿಲ್ಲ, ಪರ್ಯಾಯ ಗೊಬ್ಬರಗಳಿದ್ದಾವೆ ಅವನ್ನ ಯೂಸ್ ಮಾಡಿ ಅಂತ ಹೇಳ್ತಾ ಇದೀವಿ. ರಸಗೊಬ್ಬರಗಳ ಬಳಕೆ ಆರೋಗ್ಯಕ್ಕೆ ಹಾನಿಕರ, ಯೂರಿಯಾ ಗೊಬ್ಬರ ಅತಿಯಾಗಿ ಬಳಸಬೇಡಿ, ನ್ಯಾನೋ ಡಿಎಪಿ ಇದೆ, ಕಾಂಪ್ಲೆಕ್ಸ್ ಇದೆ ಅಂತ ಗೊಬ್ಬರಗಳನ್ನ ಬಳಸಿಕೊಂಡು ನೀವು ಬೆಳೆ ಬೆಳೀರಿ, ಮಣ್ಣನ್ನು ಹಾಳು ಮಾಡಬಾರ್ದು ಅಂತ ತಿಳ್ಕೊಂಡು ಖೇತಿ ಬಚಾವೋ ಆಂದೋಲನ ಪ್ರತಿ ಪಂಚಾಯತಿಯಲ್ಲಿ ನಾವು ಮಾಡ್ತಾ
0: ಇದ್ದೀವಿ. ಭಾರತ ಸರ್ಕಾರ ಗ್ರಾಮೀಣ ಮತ್ತು ನಗರ ಪ್ರದೇಶಗಳ ನಡುವಿನ ಡಿಜಿಟಲ್ ಅಂತರವನ್ನು ಕಡಿಮೆ ಮಾಡುವ ಉದ್ದೇಶದಿಂದ ಡಿಜಿಟಲ್ ಭಾರತ್ ನಿಧಿ ಹೆಸರಿನಲ್ಲಿ ಗ್ರಾಮ ಪಂಚಾಯಿತಿಗಳು ಮತ್ತು ಹಳ್ಳಿಗಳಲ್ಲಿ ಎಫ್ಟಿಟಿಎಚ್ ಹೈಸ್ಪೀಡ್ ಬ್ರಾಡ್ಬ್ಯಾಂಡ್ ಸಂಪರ್ಕಗಳನ್ನು ಒದಗಿಸುವ ಯೋಜನೆ ರೂಪಿಸಿದೆ. ರಾಯಚೂರು ಹಾಗೂ ಕೊಪ್ಪಳ ಜಿಲ್ಲೆಯ ಎಲ್ಲ ಗ್ರಾಮ ಪಂಚಾಯಿತಿಗಳು ಮತ್ತು ಗ್ರಾಮಗಳು ಈ ಯೋಜನೆಯ ಲಾಭ ಪಡೆಯಬಹುದಾಗಿದೆ ಎಂದು ಬಿಎಸ್ಎನ್ಎಲ್ ಉಪ ಪ್ರಧಾನ ವ್ಯವಸ್ಥಾಪಕರು ತಿಳಿಸಿದ್ದಾರೆ. ಆಸಕ್ತ ಯುವಜನತೆ ಭಾರತ್ ಸಂಚಾರ್ ನಿಗಮ ನಿಯಮಿತದ ಮೂಲಕ ಫ್ರಾಂಚೈಸಿ ಪಡೆಯಬಹುದಾಗಿದೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಕಲ್ಯಾಣ ಕರ್ನಾಟಕದ 18,022 ಸರ್ಕಾರಿ ಶಾಲೆಗಳು ಶಿಥಿಲಾವಸ್ಥೆಯಲ್ಲಿದ್ದು ಮಕ್ಕಳ ಹಿತದೃಷ್ಟಿಯಿಂದ ಶೀಘ್ರ ದುರಸ್ತಿ ಕಾರ್ಯ ಕೈಗೊಳ್ಳುವಂತೆ ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ರಾಜ್ಯ ಸರ್ಕಾರವನ್ನು ಆಗ್ರಹಿಸಿದ್ದಾರೆ. ಎಕ್ಸ್ ಮಾಧ್ಯಮದಲ್ಲಿ ಈ ವಿಷಯ ತಿಳಿಸಿ 8,006 ಶಾಲಾ ಕೊಠಡಿಗಳು ಸಂಪೂರ್ಣ ಜೀರ್ಣಾವಸ್ಥೆಯಲ್ಲಿವೆ, ಬಡ ಮಕ್ಕಳ ಬಾಳು ಮತ್ತು ಭವಿಷ್ಯದತ್ತ ಆದ್ಯತೆ ಮೇಲೆ ಗಮನ ನೀಡುವಂತೆ ಅವರು ಒತ್ತಾಯಿಸಿದ್ದಾರೆ. ಪೂರ್ಣ ಪ್ರಮಾಣದ ಶಾಲಾ ಶಿಕ್ಷಣ ಖಾತೆ ಸಚಿವರ ನೇಮಕಕ್ಕೂ ಅವರು ಹಕ್ಕೊತ್ತಾಯ ಮಂಡಿಸಿದ್ದಾರೆ. ಭಾರತ ಚುನಾವಣಾ ಆಯೋಗದ ನಿರ್ದೇಶನದ ಹಿನ್ನೆಲೆ ರಾಜ್ಯಾದ್ಯಂತ ಇಂದಿನಿಂದ ಜುಲೈ 29ರವರೆಗೆ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆಯಡಿ ಮತಗಟ್ಟೆ ಅಧಿಕಾರಿಗಳು ಮನೆ ಮನೆಗಳಿಗೆ ಭೇಟಿ ನೀಡಿ ಮತದಾರರಿಗೆ ಪ್ರೀಫಿಲ್ಡ್ ಎನ್ಯುಮರೇಷನ್ ಫಾರ್ಮ್ ನೀಡಿ ಮತದಾರರ ಮಾಹಿತಿ ಪರಿಶೀಲಿಸಿ ನವೀಕರಿಸಲಿದ್ದಾರೆ. ಧಾರವಾಡ ಜಿಲ್ಲೆಯ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯದ ಸಿದ್ಧತೆ ಕುರಿತು ಜಿಲ್ಲಾಧಿಕಾರಿ ಆರ್ ಸ್ನೇಹಲ್ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
5: ಧಾರವಾಡ ಜಿಲ್ಲೆಯಲ್ಲಿ 7 ವಿಧಾನಸಭಾ ಕ್ಷೇತ್ರಗಳಿದ್ದು ಒಟ್ಟು 16,22,035 ಮತದಾರರು ಇದ್ದಾರೆ. ಧಾರವಾಡ ಜಿಲ್ಲೆಯಲ್ಲಿ 16,65 ಮತಗಟ್ಟೆಗಳಿದ್ದಾವೆ. 30 ಜೂನ್ 2026 29/7/2026 ವರೆಗೆ SIR ಕಾರ್ಯಕ್ರಮದ ಅಂಗವಾಗಿ

0: ಸಂದರ್ಭವಾಗಿ ಬಿಎಲ್ಒಗಳು ಮನೆ ಮನೆಗೆ ಹೋಗಿ ಮತದಾರರಿಗೆ ಎನ್ಯುಮರೇಷನ್ ಫಾರ್ಮ್ ಅನ್ನ ನೀಡಲಿದ್ದಾರೆ. ಮತದಾರರು ಈ ಎನ್ಯುಮರೇಷನ್ ಫಾರ್ಮ್ ಅನ್ನ ತುಂಬಿಬಿಟ್ಟು ಅವರ ಭಾವಚಿತ್ರಗಳೊಂದಿಗೆ ಹಾಗೂ ಅವರ ಅಥವಾ ಅವರ ಕುಟುಂಬದ ಯಾವುದೇ ಒಬ್ಬ ಸದಸ್ಯರದ್ದು ಅಥವಾ ಸಂಬಂಧಿಕರದ್ದು 2002 ಮತದಾರರ ಪಟ್ಟಿಗೆ ಮ್ಯಾಪಿಂಗ್ ಮಾಡಿರುವ ಮಾಹಿತಿಯನ್ನು ಎನ್ಯುಮರೇಷನ್ ಫಾರ್ಮ್ ಅಲ್ಲಿ ಫಿಲ್ ಮಾಡಬೇಕಾಗತ್ತೆ. ಫಾರ್ಮ್ ಅನ್ನ ಅವರು ಹಿಂತಿರುಗಿಸಿದ ನಂತರ 5 ಆಗಸ್ಟ್ರಿಂದ 4 ಸೆಪ್ಟೆಂಬರ್ ವರೆಗೂ ಕ್ಲೇಮ್ಸ್ ಅಂಡ್ ಆಬ್ಜೆಕ್ಷನ್ ಪೀರಿಯಡ್ ಇರುತ್ತೆ. 5 ಆಗಸ್ಟ್ಗೆ ಡ್ರಾಫ್ಟ್ ಮತದಾರರ ಪಟ್ಟಿಯನ್ನ ಬಿಡುಗಡೆ ಮಾಡಲಾಗುತ್ತದೆ. ಅದರಲ್ಲಿ ಏನಾದ್ರೂ ಆಬ್ಜೆಕ್ಷನ್ಸ್ ಇದ್ದಲ್ಲಿ ನೋಟಿಸ್ ಮತ್ತು ಹಿಯರಿಂಗ್ ಅನ್ನ 5/8/26 3/10/26 ಕೇಳಲಾಗುವುದು ಹಾಗೂ ಇತ್ಯರ್ಥಪಡಿಸಲಾಗುವುದು.
1: ಉಡುಪಿ ಜಿಲ್ಲೆಯಲ್ಲಿ ಇಂದಿನಿಂದ ಮುಂಬರುವ ಒಂದು ವಾರದವರೆಗೆ ಅಧಿಕ ಮಳೆ ಸಾಧ್ಯತೆ ಹಿನ್ನೆಲೆ ಭಾರತೀಯ ಹವಾಮಾನ ಇಲಾಖೆ ಆರೆಂಜ್ ಅಲರ್ಟ್ ಘೋಷಿಸಿದೆ. ರಭಸದ ಗಾಳಿಯೊಂದಿಗೆ ಬಿರುಸಿನ ಮಳೆಯಾಗುವ ಸಾಧ್ಯತೆಯ ಹಿನ್ನೆಲೆ ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಮುಂಜಾಗ್ರತಾ ಕ್ರಮಗಳನ್ನು ಪಾಲಿಸುವಂತೆ ಸಾರ್ವಜನಿಕರಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದೆ. ಮಳೆ ಸಿಡಿಲಿನ ಸಂದರ್ಭದಲ್ಲಿ ಕೃಷಿಕರು ಕೃಷಿ ಚಟುವಟಿಕೆಗಳಿಂದ ದೂರವಿರಬೇಕು. ಮೀನುಗಾರರು ಮೀನುಗಾರಿಕೆ ನಡೆಸದಂತೆ ಜಿಲ್ಲಾಧಿಕಾರಿ ಟಿಕೆ ಸ್ವರೂಪ ಆದೇಶಿಸಿದ್ದಾರೆ. ತುರ್ತು ಸಂದರ್ಭದಲ್ಲಿ ಉಚಿತ ಸಹಾಯವಾಣಿ 1077 ಸಂಪರ್ಕಿಸಲು ಕೋರಿದ್ದಾರೆ. ತವರಿನಂಗಳದಲ್ಲಿ ಹುಬ್ಬಳ್ಳಿ ಟೈಗರ್ಸ್ ತಂಡ ಆರಂಭಿಕ ಆಟಗಾರ ಮಯಾಂಕ್ ಅಗರ್ವಾಲ್ 81 ರನ್ ಹಾಗೂ ಮೊಹಮ್ಮದ್ ತಾಹಾ ಅವರ 57 ರನ್ಗಳ ಅಜೇಯ ಬ್ಯಾಟಿಂಗ್ನಿಂದ ಗುಲ್ಬರ್ಗಾ ಮಿಸ್ಟಿಕ್ ತಂಡದ ವಿರುದ್ದ ವಿಕೆಟ್ ನಷ್ಟವಿಲ್ಲದೆ ಜಯ ಸಾಧಿಸಿತು. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ರಾಜನಗರದ ಕೆಎಸ್ಸಿಎ ಮೈದಾನದಲ್ಲಿ ಜರುಗಿದ ಮಹಾರಾಜ ಟ್ರೋಫಿ ಟಿ20 ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಮಳೆಯಿಂದಾಗಿ 15 ಓವರ್ಗಳಿಗೆ ನಿಗದಿಪಡಿಸಲಾದ ಪಂದ್ಯದಲ್ಲಿ ಗುಲ್ಬರ್ಗಾ ತಂಡ ಒಡ್ಡಿದ 139 ರನ್ ಗುರಿಯನ್ನು 12.1 ಓವರ್ಗಳಲ್ಲಿ ವಿಕೆಟ್ ನಷ್ಟವಿಲ್ಲದೆ ಹುಬ್ಬಳ್ಳಿ ಟೈಗರ್ಸ್ ತಂಡ ಗುರಿ ತಲುಪಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಉದ್ಯೋಗ ಖಾತ್ರಿ ಯೋಜನೆಗೆ ಮಹಾತ್ಮ ಗಾಂಧಿ ವಿಬಿ ಜಿ ರಾಮ್ಜಿ ಮರುನಾಮಕರಣಕ್ಕೆ ರಾಜ್ಯ ಗ್ರಾಮೀಣಾಭಿವೃದ್ಧಿ ಸಚಿವರ ಆಗ್ರಹ. ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಆಜೀವಿಕಾ ಮಿಷನ್ ಗ್ರಾಮೀಣ್ ಯೋಜನೆ ನಾಳೆ ಜುಲೈ 1 ದೇಶಾದ್ಯಂತ ಜಾರಿಗೆ. ಕೇಂದ್ರ ಕೃಷಿ ಸಚಿವಾಲಯದ ಖೇತ್ ಬಚಾವೋ ಮಾಸಿಕ ಅಭಿಯಾನ ಇಂದಿಗೆ ಮುಕ್ತಾಯ. ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆ, ಮತಗಟ್ಟೆ ಅಧಿಕಾರಿಗಳು ಇಂದಿನಿಂದ ಮನೆಗಳಿಗೆ ಭೇಟಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
2: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಮೆಗಾಹರ್ಟ್ಸ್ಗಳು. ಸಮಯ ಆಗಿದೆ 7:15:25 ಇದೀಗ ಭಾವತರಂಗ ಭಾವಗೀತೆಗಳ ಕಾರ್ಯಕ್ರಮ

ಕಾರ್ಯಕ್ರಮದ ಆರಂಭದಲ್ಲಿ ಡಾಕ್ಟರ್ ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್ಟ ಅವರ ರಚನೆಯ ಒಂದು ಭಾವಗೀತೆಯನ್ನ ಕೇಳೋಣ. ಸ್ನೇಹಿತರೆ, ಇಲ್ಲಿ ಕವಿ ಮರದ ಗೂಡಿನಲ್ಲಿರುವ ಹಕ್ಕಿಗಳನ್ನ ಆಕಾಶಕ್ಕೆ ಹಾರಿ ತಮ್ಮ ಒಳಗಿನ ಆನಂದವನ್ನ ಜಗತ್ತಿನೆಲ್ಲೆಡೆ ಹಂಚಿಕೊಳ್ಳಲು ಪ್ರೇರೇಪಿಸ್ತಾರೆ. ಕಣ್ಣು, ಬಣ್ಣ, ರೆಕ್ಕೆ, ಪುಕ್ಕ ಪಡೆದ ನಂತರ ವಿಶಾಲವಾದ ಜಗತ್ತಿನಲ್ಲಿ ಹಾರಾಡೋದು ಅನಿವಾರ್ಯ ಮತ್ತು ಆ ಸಮಯ ಬಂದಿರುತ್ತೆ ಅಂತ ಹೇಳಿ ತಿಳಿಸ್ತಾರೆ.

0: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
1: ಸ್ನೇಹಿತರೆ, ಇದೀಗ ವೈಎಸ್ ಕೃಷ್ಣಮೂರ್ತಿ ಅವರ ರಚನೆಯ ಒಂದು ಭಾವಗೀತೆಯನ್ನ ಕೇಳೋಣ. ಹಾಡಿದ್ದಾರೆ ಎನ್ ಅಪರ್ಣಾ. ಸ್ನೇಹಿತರೆ, ಗುಬ್ಬಚ್ಚಿಗಳು ಚ್ಯೂ ಚ್ಯೂ ಅಂತ ಹಾಡ್ತಾ ಸಂಭ್ರಮದಿಂದ ಇರುತ್ತೆ ಅಲ್ವಾ? ಈ ಪ್ರಕೃತಿಯ ಒಡನಾಟದಲ್ಲಿ ಸಿಗುವ ಈ ಒಂದು ಪುಟ್ಟ ಪುಟ್ಟ ಗುಬ್ಬಚ್ಚಿಯ ಒಂದು ಹಾಡೋದು ಅಥವಾ ಈ ಒಂದು ನೈಸರ್ಗಿಕ ಸಂತೋಷ ಬೇರೆ ಎಲ್ಲೂ ಸಿಗೋದಿಲ್ಲ ಅನ್ನೋದನ್ನ ಈ ಒಂದು ಭಾವಗೀತೆಯ ಮೂಲಕ ತಿಳ್ಕೊಳ್ಳೋಣ.

0: ದೊರಕ ದೊರಕ ಆಫೀಸ್ಗೆ ಟೈಮ್ ಆಗಿದೆ ಕಣವ. ಕಸವನ್ನ ಇಲ್ಲೇ ಎಲ್ಲಾದ್ರೂ ರಸ್ತೆ ಬದಿಗೆ ಹಾಕಿ ಹೋದ್ರ ಆಯ್ತು ಕಣವ.
1: ಓಯ್ ಬಸಣ್ಣ, ನಿಲ್ಲು ಅಲ್ಲೇನೆ. ಕಸನ ಯಾಕಪ್ಪ ರಸ್ತೆಗೆ ಎಸಿತಿದ್ಯಾ? ಪ್ರತಿದಿನ ನಮ್ಮ ಮನೆಗಳ ಮುಂದೆ ಕಸದ ಗಾಡಿ ಬರುತ್ತಾನೆ.
0: ಅದರಿಂದ ಏನಾಯ್ತು ದೊರಕ? ಸಣ್ಣ ಪ್ಲಾಸ್ಟಿಕ್ ಕಸ ತಾನೇ ಅದು.

0: ಸಣ್ಣ ಪ್ಲಾಸ್ಟಿಕ್ ಕಸ ಅಲ್ಲ ಕಣಪ್ಪ, ಪ್ಲಾಸ್ಟಿಕ್ ಮಣ್ಣಿನಲ್ಲಿ ಕರಗೋದಿಲ್ಲ. ಮಳೆ ಬಂದ್ರೆ ಕಾಲುವೆಗಳು ಮುಚ್ಚಿ ನೀರು ತುಂಬುತ್ತವೆ, ಸೊಳ್ಳೆ ಕೀಟಗಳು ಹೆಚ್ಚಾಗಿ ಡೆಂಗ್ಯೂ ಮಲೇರಿಯಾ ರೋಗಗಳು ಬರುತ್ತೆ, ಜಾನುವಾರುಗಳು ತಿಂದ್ರೆ ಸಾಯ್ತಾವ್ ಕಣಪ್ಪ. ಈ ಸಣ್ಣ ಪ್ಲಾಸ್ಟಿಕ್ ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ತರುತ್ತೆ ಕಣಪ್ಪ.
1: ಸರಿಯಾಗಿ ಹೇಳ್ದೆ ನೋಡು ಅನ್ಮಕ್ಕ.
2: ಅಯ್ಯಯ್ಯೋ, ಈ ಪ್ಲಾಸ್ಟಿಕ್ ಕಸದಿಂದ ಇಷ್ಟೆಲ್ಲ ಸಮಸ್ಯೆಗಳು ಆಗ್ತವೆ ಅಂತೇಳಿ ನಾನು ಯೋಚನೆಯೇ ಮಾಡಿಲ್ಲ ಕಣವ. ಇನ್ ಮುಂದೆ ರಸ್ತೆಗೆ ಕಸ ಎಸೆಯಿದೆ, ಕಸದ ವಾಹನಕ್ಕೆ ಕಸ ಬೇರ್ಪಡಿಸಿ ಕೊಡ್ತೇನೆ ಕಣವ.
3: ಎಲ್ಲರೂ ಕಸದ ವಾಹನ ಬಳಸಿ ರೋಗಗಳಿಂದ ದೂರವಿರಿ. ರಸ್ತೆಗೆ ಕಸ ಹಾಕಿದರೆ ರೋಗ, ಕಸದ ವಾಹನಕ್ಕೆ ಕೊಟ್ಟರೆ ಆರೋಗ್ಯ ಯೋಗ. ಸ್ವಚ್ಛ ನಗರ ನಮ್ಮ ಹೊಣೆಗಾರಿಕೆ.
4: ಭಾವತರಂಗ ಭಾವಗೀತೆಗಳ ಕಾರ್ಯಕ್ರಮದ ಕೊನೆಯದಾಗಿ ಕೇಳೋಣ. ಕೆಆರ್ ಪ್ರೇಮಲೀಲಾ ಅವರ ರಚನೆಯ ಈ ಭಾವಗೀತೆ ಹಾಡಿದ್ದಾರೆ ಆರ್ ಸಿರಿ. ಸ್ನೇಹಿತರೆ, ಮನುಷ್ಯನ ಒಂಟಿ ಹಾಗೂ ನಿರಾಸೆಯ ಬದುಕಿಗೆ ಹೊಸ ಚೈತನ್ಯವನ್ನು ತರೋದು ವಸಂತ ಋತು. ಆ ಒಂದು ಹಸಿರು ಹಸಿರಾದ ಚಿಗುರಿನ ಒಂದು ಆನಂದವನ್ನು ಸವಿತಾ ಇರಬಹುದು, ಹಾಗೆ ಹೊಸ ಹೊಸ ಚೈತನ್ಯವನ್ನು ಮನಸ್ಸಿಗೆ ತಂದುಕೊಳ್ಬೋದು.

0: ಇದುವರೆಗೂ ಭಾವತರಂಗ ಭಾವಗೀತೆಗಳ ಕಾರ್ಯಕ್ರಮ ಆಲಿಸಿದಿರಿ. ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಇದೀಗ ಸೇವಾ ಮಾಹಿತಿ.
1: ಶುಭ ಸಮಾರಂಭಗಳಿಗೆ ಉತ್ತಮ ದಿನಸಿ ಸಾಮಾನುಗಳಿಗಾಗಿ ಸಂಪರ್ಕಿಸಿ ನಿರಂಜನಾ ಸ್ಟೋರ್ಸ್ ಸಂತೆ ಹುಂಡದ ಬಳಿ ಚಿತ್ರದುರ್ಗ. ಫೋನ್ ಸಂಖ್ಯೆ 9565150515.
2: ಜೂನ್ 28 ಭಾನುವಾರದಂದು ದೇಶಾದ್ಯಂತ ಪಲ್ಸ್ ಪೋಲಿಯೋ ಅಭಿಯಾನ ನಡೆದಿದೆ. ನಿಮ್ಮ ಮಕ್ಕಳಿಗೆ ಅಭಿಯಾನದಲ್ಲಿ ಪೋಲಿಯೋ ಲಸಿಕೆ ಹಾಕಿಸಲು ಸಾಧ್ಯವಾಗದಿದ್ದರೆ ಜೂನ್ 29-30ರಂದು ಆರೋಗ್ಯ ಕಾರ್ಯಕರ್ತರು ನಿಮ್ಮ ಮನೆ ಬಾಗಿಲಿಗೆ ಬಂದು 5 ವರ್ಷದ ಒಳಗಿನ ನಿಮ್ಮ ಮಕ್ಕಳಿಗೆ 2 ಹನಿ ಪೋಲಿಯೋ ಲಸಿಕೆ ಹಾಕಲಿದ್ದಾರೆ. ಈ ಅವಕಾಶವನ್ನು ಉಪಯೋಗಿಸಿಕೊಳ್ಳಿ. ತಪ್ಪದೇ ನಿಮ್ಮ ಮಕ್ಕಳಿಗೆ ಪೋಲಿಯೋ ಲಸಿಕೆ ಹಾಕಿಸಿ. ಭಾರತವನ್ನು ಪೋಲಿಯೋ ಮುಕ್ತ ಮಾಡಲು ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
0: ಕೇಳುಗರೆ ಗಮನಿಸಿ, ಜಿಲ್ಲಾ ಆಸ್ಪತ್ರೆ ಚಿತ್ರದುರ್ಗ ಇಲ್ಲಿ ಪ್ರತಿ ತಿಂಗಳ ಮೊದಲ ಬುಧವಾರ ಉಚಿತವಾಗಿ ಮಕ್ಕಳ ಹೃದಯ ತಪಾಸಣೆ ನಡೆಸಲಾಗುತ್ತದೆ. ಬೆಳಗ್ಗೆ 10:30 ಮಧ್ಯಾಹ್ನ 1 ಗಂಟೆಯವರೆಗೆ ತಪಾಸಣೆ ನಡೆಸಲಾಗುತ್ತದೆ. ಮಕ್ಕಳಲ್ಲಿ ಪದೇ ಪದೇ ಕಾಣಿಸಿಕೊಳ್ಳುವ ಸೋಂಕು ಹಾಗೂ ಚರ್ಮ ಮತ್ತು ತುಟಿಗಳು ನೀಲಿ ಬಣ್ಣಕ್ಕೆ ತಿರುಗುವುದು, ಉಸಿರಾಟದಲ್ಲಿ ತೊಂದರೆ ಅಥವಾ ಏದುಸಿರು ಬಿಡುವುದು, ಅನಿಯಮಿತ ಹೃದಯ ಬಡಿತ, ಮರುಕಳಿಸುವ ಕೆಮ್ಮಿನಂತಹ ಲಕ್ಷಣ ಕಂಡುಬಂದಲ್ಲಿ ಹೆಚ್ಚಿನ ಮಾಹಿತಿಗಾಗಿ ದೂರವಾಣಿ ಸಂಖ್ಯೆ 9535025743, ಮತ್ತೊಂದು ಸಂಖ್ಯೆ 7259795982 ಸಂಪರ್ಕಿಸಬಹುದು. ಕೇಳುಗರೆ ಇದೊಂದು ಪ್ರಕಟಣೆ. 2026-27 ಸಾಲಿಗೆ ಚಿತ್ರದುರ್ಗ ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖಾ ವ್ಯಾಪ್ತಿಯಲ್ಲಿ ಬರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸರ್ಕಾರಿ ಮೆಟ್ರಿಕ್ ಪೂರ್ವ ಮತ್ತು ಮೆಟ್ರಿಕ್ ನಂತರದ ಬಾಲಕ ಹಾಗೂ ಬಾಲಕಿಯರ ವಿದ್ಯಾರ್ಥಿ ನಿಲಯಗಳಿಗೆ ಹೊಸದಾಗಿ ಪ್ರವೇಶಾತಿ ಬಯಸುವ ಅರ್ಹ ವಿದ್ಯಾರ್ಥಿಗಳಿಂದ ಆನ್

ಮೂಲಕ ಅರ್ಜಿಯನ್ನು ಸರ್ಕಾರಿ ಮೆಟ್ರಿಕ್ ಪೂರ್ವ ಹಾಗೂ ನಂತರದ ವಿದ್ಯಾರ್ಥಿಗಳು ದಿನಾಂಕ 30/6/2026 ಹಾಗೂ ಮೆಟ್ರಿಕ್ ನಂತರದ ವಿದ್ಯಾರ್ಥಿಗಳಿಗೆ 31/7/2026 ಅರ್ಜಿಯನ್ನು ಆಹ್ವಾನಿಸಲಾಗಿರುತ್ತದೆ. ಈ ಪ್ರಯುಕ್ತ ಸಂಬಂಧಪಟ್ಟ ಮೆಟ್ರಿಕ್ ಪೂರ್ವ ಮತ್ತು ನಂತರದ ಬಾಲಕ ಹಾಗೂ ಬಾಲಕಿಯರ ವಿದ್ಯಾರ್ಥಿ ನಿಲಯಗಳಿಗೆ ಅರ್ಜಿ ಸಲ್ಲಿಸಲು ಇಲಾಖಾ ಆನ್ಲೈನ್ ವೆಬ್ಸೈಟ್ನಲ್ಲಿ www.sw.kar.nic.in ಅರ್ಹ ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳು ಹಾಗೂ ಇತರೆ ವಿದ್ಯಾರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಬಂಧಪಟ್ಟ ಆಯಾ ತಾಲೂಕು ಸಮಾಜ ಕಲ್ಯಾಣ ಇಲಾಖಾ ಸಹಾಯಕ ನಿರ್ದೇಶಕರ ಕಚೇರಿ ಹಾಗೂ ಹತ್ತಿರದ ವಿದ್ಯಾರ್ಥಿ ನಿಲಯಗಳ ವಾರ್ಡನ್ ಅನ್ನು ಸಂಪರ್ಕಿಸಬಹುದಾಗಿರುತ್ತದೆ. ಪ್ರಕಟಣೆ ಆಲಿಸಿದಿರಿ.

ಕೇಳುಗರೆ, ನಮ್ಮ ನಿಲಯದಿಂದ ಇದು ಸಂಜೆ 6:51 ನ್ಯೂಸ್ ಆನ್ ಏರ್ ಆಪ್ನಲ್ಲಿ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಮೂಡಿಬರುವುದು. ಹೈನುಗಾರಿಕೆಯಲ್ಲಿನ ಅನುಭವಗಳ ಕುರಿತು ದಾವಣಗೆರೆ ತಾಲೂಕು ತುರ್ಚಘಟ್ಟ ಗ್ರಾಮದ ರೈತ ಮಹಿಳೆ ಎಂಎಚ್ ಲಕ್ಷ್ಮೀದೇವಿ ಅವರೊಂದಿಗೆ ಸಂದರ್ಶನ ಆಲಿಸುವರಿ.

ಇದುವರೆಗೂ ಸೇವಾ ಮಾಹಿತಿ ಕೇಳಿದ್ರಿ. ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ, ಸಮಯ 7:35 ಆಗುತ್ತಲಿದೆ. ಇನ್ನೀಗ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕನ್ನಡದಲ್ಲಿ ರಾಷ್ಟೀಯ ವಾರ್ತೆಗಳನ್ನು ಆಲಿಸುವಿರಿ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ಪೆಟ್ರೋಲ್ ಡೀಸೆಲ್ ಮಾರಾಟದ ಮೇಲಿನ ತಾತ್ಕಾಲಿಕ ನಿರ್ಬಂಧಗಳನ್ನು ನಾಳೆಯಿಂದ ಹಿಂಪಡೆಯಲು ಕೇಂದ್ರ ಸರ್ಕಾರ ನಿರ್ಧಾರ. ಎರಡು ದಿನಗಳ ಪ್ರವಾಸಕ್ಕಾಗಿ ಇಂದು ಆಂಧ್ರಪ್ರದೇಶಕ್ಕೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಭೇಟಿ. ಚಲನಚಿತ್ರ ರಂಗದ ಉತ್ತೇಜನಕ್ಕೆ ಕೇಂದ್ರ ಸರ್ಕಾರದಿಂದ ಎರಡು ಪ್ರಮುಖ ನಿರ್ಧಾರ. ಪ್ರಸಾರ ಭಾರತಿ ಅಧ್ಯಕ್ಷರ ನೇತೃತ್ವದಲ್ಲಿ ಅಧ್ಯಯನ ಗುಂಪು ರಚನೆ. ಹಾರ್ಮೋಸ್ ಜಲಸಂಧಿ ವಿವಾದ. ದೋಹಾದಲ್ಲಿ ಇಂದು ಅಮೆರಿಕ ಇರಾನ್ ಮಾತುಕತೆ. ಫಿಫಾ ವಿಶ್ವಕಪ್ ಇಂಜುರಿ ಟೈಮ್ ಗೋಲ್ ಮೂಲಕ ಬ್ರೆಜಿಲ್ಗೆ ಜಯ. ಪೆನಾಲ್ಟಿ ಶೂಟೌಟ್ನಲ್ಲಿ ಜರ್ಮನಿಗೆ ಸೋಲು. ವಾರ್ತೆಗಳ ವಿವರ. ದೇಶದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಮಾರಾಟ ಹಾಗೂ ವಿತರಣೆಯನ್ನು ನಿಯಂತ್ರಿಸಲು ವಿಧಿಸಲಾಗಿದ್ದ ತಾತ್ಕಾಲಿಕ ನಿಯಂತ್ರಣ ಕ್ರಮಗಳನ್ನು ನಾಳೆಯಿಂದ ಜಾರಿಗೆ ಬರುವಂತೆ ಸಂಪೂರ್ಣವಾಗಿ ಹಿಂಪಡೆಯಲು ಕೇಂದ್ರ ಸರ್ಕಾರ ನಿರ್ಧರಿಸಿದೆ. ಪಶ್ಚಿಮ ಏಷ್ಯಾ ಬಿಕ್ಕಟ್ಟಿನಿಂದಾಗಿ ಅಂತಾರಾಷ್ಟೀಯ ಮಾರುಕಟ್ಟೆಯಲ್ಲಿ ಇಂಧನ ಬೆಲೆಗಳು ತೀವ್ರ ಏರಿಕೆಯಾಗಿದ್ದ ಸಂದರ್ಭದಲ್ಲಿ ಚಿಲ್ಲರೆ ಗ್ರಾಹಕರನ್ನು ರಕ್ಷಿಸಲು ಮತ್ತು ಇಂಧನ ಕಾಳಸಂತೆ ಹಾಗೂ ಅಕ್ರಮ ದಾಸ್ತಾನನ್ನು ತಡೆಯಲು ಜೂನ್ 12 ಈ ನಿಯಂತ್ರಣ ಕ್ರಮಗಳನ್ನು ಜಾರಿಗೆ ತರಲಾಗಿತ್ತು. ಇದರ ಅನ್ವಯ ಪೆಟ್ರೋಲ್ ಬಂಕ್ಗಳಲ್ಲಿ ಪ್ರತಿ ವಾಹನಕ್ಕೆ ದಿನಕ್ಕೆ ಗರಿಷ್ಠ 200 ಲೀಟರ್ ಡೀಸೆಲ್ ಮಿತಿಯನ್ನು ಹೇರಲಾಗಿತ್ತು. ಪ್ರಸ್ತುತ ದೇಶದಲ್ಲಿ ಪೆಟ್ರೋಲಿಯಂ ಉತ್ಪನ್ನಗಳ ಪೂರೈಕೆ ಸ್ಥಿತಿಗತಿಯು ಸಂಪೂರ್ಣವಾಗಿ ಸುಧಾರಿಸಿ ಯಥಾಸ್ಥಿತಿಗೆ ಮರಳಿರುವುದರಿಂದ ಇನ್ನು ಮುಂದೆ ಸಾರ್ವಜನಿಕ ಹಿತದೃಷ್ಟಿಯಿಂದ ಈ ತಾತ್ಕಾಲಿಕ ನಿರ್ಬಂಧಗಳ ಅಗತ್ಯವಿಲ್ಲ ಎಂದು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ ತಿಳಿಸಿದೆ. ಈ ನಿಯಮಗಳು ಇಂಧನ ಕೊರತೆಯಾಗದಂತೆ ನೋಡಿಕೊಳ್ಳುವಲ್ಲಿ ಹಾಗೂ ಚಿಲ್ಲರೆ ಗ್ರಾಹಕರ ಹಿತಾಸಕ್ತಿ ಕಾಯುವಲ್ಲಿ ಯಶಸ್ವಿಯಾಗಿದ್ದವು ಎಂದು ಸಚಿವಾಲಯ ತಿಳಿಸಿದೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಇಂದಿನಿಂದ ಎರಡು ದಿನಗಳ ಆಂಧ್ರಪ್ರದೇಶ ಪ್ರವಾಸ ಕೈಗೊಳ್ಳಲಿದ್ದಾರೆ. ರಾಷ್ಟ್ರಪತಿಗಳು ಇಂದು ವಿಜಯನಗರಂನಲ್ಲಿ ಆಂಧ್ರಪ್ರದೇಶದ ಕೇಂದ್ರೀಯ ಬುಡಕಟ್ಟು ವಿಶ್ವವಿದ್ಯಾಲಯದ ಮೊದಲ ಘಟಿಕೋತ್ಸವ ಸಮಾರಂಭದಲ್ಲಿ ಭಾಗವಹಿಸಲಿದ್ದಾರೆ. ನಾಳೆ ಅವರು ಅನಂತಪುರಂನಲ್ಲಿ ಆಂಧ್ರಪ್ರದೇಶದ ಕೇಂದ್ರೀಯ ವಿಶ್ವವಿದ್ಯಾಲಯದ ಮೊದಲ ಘಟಿಕೋತ್ಸವ ಸಮಾರಂಭದಲ್ಲಿ ಭಾಗವಹಿಸಲಿದ್ದಾರೆ. ಭಾರತೀಯ ಚಿತ್ರರಂಗಕ್ಕೆ ಜಾಗತಿಕ ಮಟ್ಟದಲ್ಲಿ ಹೊಸ ಶಕ್ತಿ

0: ತುಂಬುವ ನಿಟ್ಟಿನಲ್ಲಿ ಕೇಂದ್ರ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯವು ಎರಡು ಪ್ರಮುಖ ನಿರ್ಧಾರಗಳನ್ನು ಪ್ರಕಟಿಸಿದೆ. ನವದೆಹಲಿಯಲ್ಲಿ ಕೇಂದ್ರ ಮಾಹಿತಿ ಮತ್ತು ಪ್ರಸಾರ ಸಚಿವ ಅಶ್ವಿನಿ ವೈಷ್ಣವ್ ಅವರ ನೇತೃತ್ವದಲ್ಲಿ ನಡೆದ ಉನ್ನತ ಮಟ್ಟದ ಪರಿಶೀಲನಾ ಸಭೆಯಲ್ಲಿ ಈ ತೀರ್ಮಾನಗಳನ್ನು ತೆಗೆದುಕೊಳ್ಳಲಾಗಿದೆ. ಚಲನಚಿತ್ರ ನಿರ್ಮಾಣವನ್ನು ಉತ್ತೇಜಿಸುವುದು, ವಿತರಣಾ ಜಾಲವನ್ನು ಬಲಪಡಿಸುವುದು ಹಾಗೂ ಭಾರತೀಯ ಸಿನಿಮಾದಲ್ಲಿ ಉದಯೋನ್ಮುಖ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಳ್ಳುವ ಕುರಿತು ಸಭೆಯಲ್ಲಿ ಪ್ರಮುಖವಾಗಿ ಚರ್ಚಿಸಲಾಗಿದ್ದು, ಸಣ್ಣ ನಗರಗಳು ಮತ್ತು ಗ್ರಾಮೀಣ ಭಾಗಗಳಲ್ಲಿ ಚಿತ್ರಮಂದಿರಗಳ ಮೂಲಸೌಕರ್ಯ ಅಭಿವೃದ್ಧಿಗೆ ಬಂಡವಾಳ ಹೂಡಿಕೆಯನ್ನು ಪ್ರೋತ್ಸಾಹಿಸುವುದು ಇದರ ಮುಖ್ಯ ಉದ್ದೇಶವಾಗಿದೆ. ಈ ಯೋಜನೆಯಡಿ ಭಾರತೀಯ ಚಿತ್ರರಂಗದ ಮುಂದಿರುವ ಸವಾಲುಗಳು ಮತ್ತು ಅವಕಾಶಗಳನ್ನು ಸಮಗ್ರವಾಗಿ ಅಧ್ಯಯನ ಮಾಡಲು ಪ್ರಸಾರ ಭಾರತಿ ಅಧ್ಯಕ್ಷ ಪ್ರಸೂನ್ ಜೋಶಿ ಅವರ ನೇತೃತ್ವದಲ್ಲಿ ಉನ್ನತ ಮಟ್ಟದ ಅಧ್ಯಯನ ಗುಂಪು ರಚಿಸಲಾಗಿದೆ. ಇದರೊಂದಿಗೆ ದೇಶಾದ್ಯಂತ ಚಿತ್ರರಂಗಕ್ಕೆ ಪೂರಕವಾದ ಏಕರೂಪದ ವಾತಾವರಣ ನಿರ್ಮಿಸಲು ಸಚಿವಾಲಯವು ಮಾದರಿ ರಾಜ್ಯ ಚಲನಚಿತ್ರ ನಿಯಮಾವಳಿಗಳನ್ನು ಸಿದ್ದಪಡಿಸಿದ್ದು, ಅವುಗಳನ್ನು ಅಳವಡಿಸಿಕೊಳ್ಳುವಂತೆ ಎಲ್ಲಾ ರಾಜ್ಯ ಸರ್ಕಾರಗಳಿಗೆ ಸೂಚಿಸಿದೆ. ಈ ಸುಧಾರಣಾ ಕ್ರಮಗಳು ಭಾರತೀಯ ಸಿನಿಮಾವನ್ನು ಜಾಗತಿಕ ಮಟ್ಟದಲ್ಲಿ ಮತ್ತಷ್ಟು ಸ್ಪರ್ಧಾತ್ಮಕವಾಗಿಸಲು ಸಹಕಾರಿಯಾಗಲಿವೆ ಎಂದು ಸಚಿವಾಲಯ ತಿಳಿಸಿದೆ. ಗ್ರಾಮಗಳು ಸಮೃದ್ಧ, ಸ್ವಾವಲಂಬಿ ಮತ್ತು ಅಭಿವೃದ್ಧಿ ಹೊಂದದ ಹೊರತು ಸಮೃದ್ಧ ಹಾಗೂ ವಿಕಸಿತ ಭಾರತದ ಕನಸು ನನಸಾಗುವುದಿಲ್ಲ ಎಂದು ಗ್ರಾಮೀಣಾಭಿವೃದ್ಧಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಿನ್ನೆ ನಡೆದ ಎರಡು ದಿನಗಳ ರಾಷ್ಟೀಯ ಗ್ರಾಮೀಣಾಭಿವೃದ್ಧಿ ಸಮ್ಮೇಳನದ ಸಮಾರೋಪ ಸಮಾರಂಭದಲ್ಲಿ ಮಾತನಾಡಿದ ಅವರು, ಗ್ರಾಮಗಳು ಕೇವಲ ಅಭಿವೃದ್ಧಿಯ ಫಲಾನುಭವಿಗಳಲ್ಲ, ಅಭಿವೃದ್ಧಿಯ ಪ್ರಮುಖ ಚಾಲಕ ಶಕ್ತಿಗಳಾಗಿವೆ ಎಂದು ಹೇಳಿದರು. ಇದೇ ವೇಳೆ ವಿಕಸಿತ ಭಾರತ್ ಜಿರಾಮ್ಜಿ ಯೋಜನೆಯನ್ನು ನಾಳೆಯಿಂದ ದೇಶಾದ್ಯಂತ ಜಾರಿಗೆ ತರಲಾಗುವುದು ಎಂದು ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಘೋಷಿಸಿದರು. ಚೀನಾದ ಪೀಪಲ್ಸ್ ಲಿಬರೇಷನ್ ಆರ್ಮಿ ಪಿಎಲ್ಎ ಇತ್ತೀಚೆಗೆ ಅರುಣಾಚಲ ಪ್ರದೇಶವನ್ನು ಅತಿಕ್ರಮಿಸಿ ಶಿಬಿರಗಳನ್ನು ಸ್ಥಾಪಿಸಿದೆ ಎಂಬ ಮಾಧ್ಯಮ ವರದಿಗಳನ್ನು ಭಾರತೀಯ ಸೇನೆ ತಳ್ಳಿಹಾಕಿದೆ. ಅಂತಹ ವರದಿಗಳು ತಪ್ಪಾಗಿದ್ದು ಆಧಾರರಹಿತವಾಗಿದೆ ಎಂದು ಸೇನೆ ತಿಳಿಸಿದೆ. ಕಾನೂನಿನ ಆಡಳಿತವು ಯಾವುದೇ ಕಲ್ಯಾಣ ಯೋಜನೆಯಲ್ಲ ಅಥವಾ ಆರ್ಥಿಕ ನೀತಿಯಲ್ಲ, ಬದಲಿಗೆ ಅದು ಸರ್ಕಾರದ ಅಧಿಕಾರದ ಬಳಕೆಯನ್ನು ನಿಯಂತ್ರಿಸುವ ಶಕ್ತಿಯಾಗಿದೆ ಎಂದು ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಪ್ರತಿಪಾದಿಸಿದ್ದಾರೆ. ಸ್ಟಾಕ್ಹೋಮ್ನಲ್ಲಿ ನಡೆದ ಅಂತಾರಾಷ್ಟೀಯ ಸಮ್ಮೇಳನದಲ್ಲಿ ಭಾಷಣ ಮಾಡಿದ ಅವರು, ನ್ಯಾಯಾಂಗ ವಿಮರ್ಶೆಯು ಕೇವಲ ಅಧಿಕಾರವಲ್ಲ, ಅದು ನ್ಯಾಯಾಲಯಗಳ ಸಾಂವಿಧಾನಿಕ ಕರ್ತವ್ಯವಾಗಿದೆ ಎಂದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಜಾಗತಿಕ ತೈಲ ಸಾಗಣೆಯ ಪ್ರಮುಖ ಮಾರ್ಗವಾದ ಹಾರ್ಮೋಸ್ ಜಲಸಂಧಿ ವಿವಾದಕ್ಕೆ ಸಂಬಂಧಿಸಿದಂತೆ ಅಮೆರಿಕ ಮತ್ತು ಇರಾನ್ ರಾಷ್ಟಗಳು ಇಂದು ಕತಾರ್ ರಾಜಧಾನಿ ದೋಹಾದಲ್ಲಿ ಸಂಧಾನ ಮಾತುಕತೆ ನಡೆಸಲಿವೆ. ಕಳೆದ ಗುರುವಾರದಿಂದ ಉಭಯ ದೇಶಗಳ ನಡುವೆ ನಡೆದ ಕ್ಷಿಪಣಿ ದಾಳಿಗಳು ಜಾಗತಿಕ ತೈಲ ವ್ಯಾಪಾರವನ್ನು ಅಸ್ತವ್ಯಸ್ತಗೊಳಿಸಿದ್ದವು. ಆದರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸಂಘರ್ಷ ತೀವ್ರಗೊಳಿಸುವ ಎಚ್ಚರಿಕೆ ನೀಡಿದ ಬೆನ್ನಲ್ಲೇ ನಿನ್ನೆ ಉಭಯ ದೇಶಗಳು ತಾತ್ಕಾಲಿಕ ಕದನ ವಿರಾಮಕ್ಕೆ ಒಪ್ಪಿಕೊಂಡಿವೆ. ಇದೇ ತಿಂಗಳ ಆರಂಭದಲ್ಲಿ ಸಹಿ ಹಾಕಲಾಗಿದ್ದ ಒಪ್ಪಂದದ ಆರ್ಟಿಕಲ್ 5 ನೌಕಾಯಾನ ನಿಯಮ ಕುರಿತಾದ ಭಿನ್ನಾಭಿಪ್ರಾಯಗಳೇ ಇತ್ತೀಚಿನ ಸಂಘರ್ಷಕ್ಕೆ ಕಾರಣವಾಗಿವೆ. ಒಪ್ಪಂದದ ಪ್ರಕಾರ ವಾಣಿಜ್ಯ ಹಡಗುಗಳ ಸುರಕ್ಷಿತ ಸಂಚಾರಕ್ಕೆ ಇರಾನ್ ಸಹಕರಿಸಬೇಕಿತ್ತು ಮತ್ತು ಅಮೆರಿಕವು ಇರಾನ್ ಬಂದರುಗಳ ಮೇಲಿನ ದಿಗ್ಬಂಧನ ತೆರವುಗೊಳಿಸಬೇಕಿತ್ತು. ಜುಲೈ 3 ಆರಂಭವಾಗುವ 57 ದಿನಗಳ ವಾರ್ಷಿಕ ಅಮರನಾಥ ಯಾತ್ರೆಗೆ ಮುಂಚಿತವಾಗಿ ಭದ್ರತಾ ಸಂಸ್ಥೆಗಳು ಪಂಜಾಬ್ನಿಂದ ಜಮ್ಮು ಮತ್ತು ಕಾಶ್ಮೀರಕ್ಕೆ ತೀರ್ಥಯಾತ್ರೆ ಮಾರ್ಗದಾದ್ಯಂತ ಸಿದ್ದತೆಗಳನ್ನು ತೀವ್ರಗೊಳಿಸಿದ್ದು ಅಣಕು ಪ್ರದರ್ಶನಗಳನ್ನು ನಡೆಸುತ್ತಿವೆ. ಕಣ್ಗಾವಲು ವ್ಯವಸ್ಥೆಗಳನ್ನು ಸಕ್ರಿಯಗೊಳಿಸುತ್ತಿದ್ದು ಸಾವಿರಾರು ಯಾತ್ರಿಕರ ಸುರಕ್ಷಿತ ಯಾತ್ರೆಯನ್ನು ಖಚಿತಪಡಿಸಿಕೊಳ್ಳಲು ಅಂತರ ಸಂಸ್ಥೆ ಸಮನ್ವಯವನ್ನು ಬಲಪಡಿಸಲಾಗುತ್ತಿದೆ. ಜಮ್ಮು ಮತ್ತು ಕಾಶ್ಮೀರಕ್ಕೆ ಯಾತ್ರಾರ್ಥಿಗಳ ಮೊದಲ ತಂಡ ಆಗಮಿಸಲು ಪ್ರಾರಂಭಿಸಿದೆ. ಜಮ್ಮು ಶ್ರೀನಗರ ರಾಷ್ಟೀಯ ಹೆದ್ದಾರಿ, ಸಾರಿಗೆ ಶಿಬಿರಗಳು ಮತ್ತು ಪವಿತ್ರ ಗುಹಾ ದೇವಾಲಯಕ್ಕೆ ಹೋಗುವ ಅವಳಿ ಮಾರ್ಗಗಳಲ್ಲಿ ವ್ಯಾಪಕ ವ್ಯವಸ್ಥೆಗಳೊಂದಿಗೆ ಭದ್ರತಾ ಪಡೆಗಳು ಹೆಚ್ಚಿನ ನಿಗಾ ವಹಿಸಿವೆ. ಪಶ್ಚಿಮ ಬಂಗಾಳ ಸರ್ಕಾರ ರಾಜ್ಯದಲ್ಲಿ ಏಕರೂಪ ನಾಗರಿಕ ಸಂಹಿತೆ ಯುಸಿಸಿ ಜಾರಿಗೆ ತರಲು ನಿರ್ಧರಿಸಿದೆ. ಜುಲೈ 2ರಂದು ನಡೆಯಲಿರುವ ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ಮಸೂದೆಯ ಕರಡು ಪ್ರಸ್ತಾವನೆಯನ್ನು ಮಂಡಿಸಲಾಗುವುದು ಎಂದು ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ

0: ವಿಧಾನಸಭೆಯಲ್ಲಿ ಘೋಷಿಸಿದರು. ಗುಜರಾತ್, ಉತ್ತರಾಖಂಡ ಮತ್ತು ಅಸ್ಸಾಂ ಮಾದರಿಗಳನ್ನು ಅನುಸರಿಸಿ ನಿವೃತ್ತ ಸುಪ್ರೀಂಕೋರ್ಟ್ ನ್ಯಾಯಾಧೀಶ ನ್ಯಾಯಮೂರ್ತಿ ರಂಜನಾ ದೇಸಾಯಿ ಅವರ ನೇತೃತ್ವದಲ್ಲಿ ಸಮಿತಿಯನ್ನು ರಚಿಸಲಾಗಿದೆ. ಸಮಿತಿಯು ಮದುವೆ, ವಿಚ್ಛೇದನ ಮತ್ತು ದತ್ತು ಸೇರಿದಂತೆ ಒಟ್ಟು 9 ವಿಷಯಗಳ ಕುರಿತು ಅಧ್ಯಯನ ನಡೆಸಿ 4 ವಾರಗಳಲ್ಲಿ ತನ್ನ ವರದಿಯನ್ನು ಸಲ್ಲಿಸಲಿದೆ ಎಂದು ಮುಖ್ಯಮಂತ್ರಿ ಹೇಳಿದರು. ಅದರ ಆಧಾರದ ಮೇಲೆ ರಾಜ್ಯ ಸರ್ಕಾರವು ಸಂಹಿತೆಯನ್ನು ರೂಪಿಸಲಿದೆ. ಆದರೆ ಆದಿವಾಸಿಗಳು, ಕುರ್ಮಿಗಳು ಮತ್ತು ಪ್ರಾಚೀನ ಸ್ಥಳೀಯ ಸಮುದಾಯಗಳನ್ನು ಈ ಕಾನೂನಿನ ವ್ಯಾಪ್ತಿಯಿಂದ ಹೊರಗಿಡಲಾಗುತ್ತದೆ ಎಂದು ಅವರು ಸ್ಪಷ್ಟಪಡಿಸಿದರು. ಅಫ್ಘಾನಿಸ್ತಾನದ ನಾಗರಿಕ ವಾಸಸ್ಥಳಗಳ ಮೇಲೆ ಪಾಕಿಸ್ತಾನ ನಡೆಸಿರುವ ವಾಯುದಾಳಿಯನ್ನು ಭಾರತ ತೀವ್ರವಾಗಿ ಖಂಡಿಸಿದೆ. ಮಹಿಳೆಯರು ಮತ್ತು ಮಕ್ಕಳು ಸೇರಿದಂತೆ 36 ನಾಗರಿಕರ ಸಾವು ಹಾಗೂ 163 ಜನರು ಗಾಯಗೊಳ್ಳಲು ಕಾರಣವಾಗಿರುವ ಪಾಕಿಸ್ತಾನದ ಈ ಕ್ರಮವು ಅಫ್ಘಾನಿಸ್ತಾನದ ಸಾರ್ವಭೌಮತ್ವದ ಮೇಲಿನ ದಾಳಿಯಾಗಿದ್ದು ಪ್ರಾದೇಶಿಕ ಶಾಂತಿ ಮತ್ತು ಸ್ಥಿರತೆಗೆ ಆತಂಕವನ್ನುಂಟು ಮಾಡಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಅಮೆರಿಕದ ಟೆಕ್ಸಾಸ್ನ ಹ್ಯೂಸ್ಟನ್ ಕ್ರೀಡಾಂಗಣದಲ್ಲಿ ನಡೆದ ಫಿಫಾ ವಿಶ್ವಕಪ್ನ ರೋಚಕ 32ರ ಘಟ್ಟದ ಪಂದ್ಯದಲ್ಲಿ ಗೇಬ್ರಿಯಲ್ ಮಾರ್ಟಿನೆಲ್ಲಿ ಪಂದ್ಯದ ಕೊನೆಯ ಇಂಜುರಿ ಅವಧಿಯಲ್ಲಿ ಗಳಿಸಿದ ಗೋಲಿನ ನೆರವಿನಿಂದ 5 ಬಾರಿಯ ಚಾಂಪಿಯನ್ ಬ್ರೆಜಿಲ್ ತಂಡವು ಜಪಾನ್ ವಿರುದ್ಧ 2-1 ಗೋಲುಗಳ ಅಂತರದಿಂದ ರೋಚಕ ಜಯ ಸಾಧಿಸಿದೆ. ಮತ್ತೊಂದು ಪಂದ್ಯದಲ್ಲಿ ಮಾಜಿ ಚಾಂಪಿಯನ್ ಜರ್ಮನಿ ಟೂರ್ನಿಯಿಂದ ಹೊರಬೀಳುವ ಮೂಲಕ ಆಘಾತ ಎದುರಿಸಿದೆ. ಬಾಸ್ಟನ್ ಕ್ರೀಡಾಂಗಣದಲ್ಲಿ ನಡೆದ ಜರ್ಮನಿ ಮತ್ತು ಪರಾಗ್ವೆ ನಡುವಿನ ಹಣಾಹಣಿಯು ನಿಗದಿತ ಅವಧಿಯಲ್ಲಿ 1-1 ಗೋಲುಗಳಿಂದ ಸಮಬಲಗೊಂಡಿದ್ದರಿಂದ ಪಂದ್ಯದ ನಿರ್ಣಯಕ್ಕಾಗಿ ಪೆನಾಲ್ಟಿ ಶೂಟೌಟ್ ನಡೆಸಲಾಯಿತು. ತೀವ್ರ ಕುತೂಹಲ ಕೆರಳಿಸಿದ್ದ ಶೂಟೌಟ್ನಲ್ಲಿ ಪರಾಗ್ವೆ ತಂಡ 4-3 ಗೋಲುಗಳ ಅಂತರದಿಂದ ಐತಿಹಾಸಿಕ ಜಯ ದಾಖಲಿಸಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪೆಟ್ರೋಲ್ ಡೀಸೆಲ್ ಮಾರಾಟದ ಮೇಲಿನ ತಾತ್ಕಾಲಿಕ ನಿರ್ಬಂಧಗಳನ್ನು ನಾಳೆಯಿಂದ ಹಿಂಪಡೆಯಲು ಕೇಂದ್ರ ಸರ್ಕಾರ ನಿರ್ಧಾರ. 2 ದಿನಗಳ ಪ್ರವಾಸಕ್ಕಾಗಿ ಇಂದು ಆಂಧ್ರಪ್ರದೇಶಕ್ಕೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಭೇಟಿ. ಚಲನಚಿತ್ರ ರಂಗದ ಉತ್ತೇಜನಕ್ಕೆ ಕೇಂದ್ರ ಸರ್ಕಾರದಿಂದ 2 ಪ್ರಮುಖ ನಿರ್ಧಾರ. ಪ್ರಸಾರ ಭಾರತಿ ಅಧ್ಯಕ್ಷರ ನೇತೃತ್ವದಲ್ಲಿ ಅಧ್ಯಯನ ಗುಂಪು ರಚನೆ. ಹಾರ್ಮೋಸ್ ಜಲಸಂಧಿ ವಿವಾದ, ದೋಹಾದಲ್ಲಿ ಇಂದು ಅಮೆರಿಕ ಇರಾನ್ ಮಾತುಕತೆ. ಫಿಫಾ ವಿಶ್ವಕಪ್, ಇಂಜುರಿ ಟೈಮ್ ಗೋಲ್ ಮೂಲಕ ಬ್ರೆಜಿಲ್ಗೆ ಜಯ, ಪೆನಾಲ್ಟಿ ಶೂಟೌಟ್ನಲ್ಲಿ ಜರ್ಮನಿಗೆ ಸೋಲು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12 ಗಂಟೆಗೆ.
1: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ, ಸಮಯ ಆಗಿದೆ 7:45. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
2: ಆಯುರ್ಧಾರ, ಚಿತ್ರದುರ್ಗ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ. 38 ಆಯುಷ್ ಚಿಕಿತ್ಸಾಲಯಗಳು ಹಾಗೂ ಆಸ್ಪತ್ರೆಗಳು ಇದೀಗ ಜಿಲ್ಲೆಯಾದ್ಯಂತ ಕಾರ್ಯನಿರ್ವಹಿಸುತ್ತಿವೆ. ರೋಗರಹಿತ ಸುಸ್ಥಿರ ಆರೋಗ್ಯ ಪಡೆಯಲು ಚಿಕಿತ್ಸಾ ಕ್ರಮ, ಜೀವನ ಶೈಲಿ, ಆಹಾರ, ಔಷಧಿ ಸಸ್ಯ ಹಾಗೂ ಮನೆಮದ್ದುಗಳ ಮಾಹಿತಿ ನೀಡುವ ಚಿತ್ರದುರ್ಗ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ಧಾರ.
3: ಕೇಳುಗರೆ ನಮಸ್ಕಾರಗಳು. ನಾನು ಡಾಕ್ಟರ್ ವಿದ್ಯಾ, ವೈದ್ಯಾಧಿಕಾರಿ, ಸರ್ಕಾರಿ ಆಯುರ್ವೇದ ಚಿಕಿತ್ಸಾಲಯ ಬಂಡೆಬೊಮ್ಮನಹಳ್ಳಿ, ಆಯುಷ್ ಇಲಾಖೆ ಚಿತ್ರದುರ್ಗ. ಇವತ್ತಿನ ವಿಷಯ ತಾಂಬೂಲ ಸೇವನೆ ಅಥವಾ ಎಲೆ ಅಡಿಕೆ ಜಗಿಯುವುದು. ಆಯುರ್ವೇದದಲ್ಲಿ ತಿಳಿಸಿರುವಂತಹ ಭಾರತೀಯ ಸಂಸ್ಕೃತಿಯಲ್ಲಿ ವಿಶೇಷವಾಗಿ ಊಟದ ನಂತರ ಜೀರ್ಣಕ್ರಿಯೆಗೆ ಮತ್ತು ಬಾಯಿಯ ಶುಚಿತ್ವಕ್ಕೆ ಬಳಸುವ ಒಂದು ಸಾಂಪ್ರದಾಯಿಕ ಪದ್ಧತಿಯಾಗಿದೆ. ಹಿಂದಿನ ಕಾಲದಲ್ಲಿ ತಿಂದ ಆಹಾರ ಚೆನ್ನಾಗಿ ಜೀರ್ಣ ಆಗಲು ಊಟದ ನಂತರ ತಾಂಬೂಲ ಸವಿಯ ಅಭ್ಯಾಸವಿತ್ತು. ಹಾಗಾಗಿ ಇವತ್ತು ಮದುವೆ ಅಂತಹ ಶುಭ ಸಮಾರಂಭಗಳಲ್ಲಿ ಊಟದ ನಂತರ ಎಲೆ ಅಡಿಕೆ ಸುಣ್ಣವನ್ನು ಕೊಡುವಂತಹ ಒಂದು ವ್ಯವಸ್ಥೆ ಇರುತ್ತದೆ. ಈಗ ತಾಂಬೂಲ ಸೇವನೆಯ ಪ್ರಯೋಜನಗಳನ್ನು ನೋಡುವುದಾದರೆ, ಆಯುರ್ವೇದದ ಪ್ರಕಾರ ಸಾಮಾನ್ಯವಾಗಿ ಮನುಷ್ಯನ ಅನಾರೋಗ್ಯಕ್ಕೆ ವಾತ, ಪಿತ್ತ, ಕಫ ಇವೇ 3 ದೋಷಗಳು ಕಾರಣವಾಗಿರುತ್ತವೆ. ಆದರೆ ಇವುಗಳನ್ನು ನಿವಾರಿಸುವಂತಹ ಶಕ್ತಿ ತಾಂಬೂಲ ಸೇವನೆಗೆ ಇದೆ. ಅಡಿಕೆಗೆ ವಾತ ನಿವಾರಿಸುವ ಶಕ್ತಿ ಇದ್ದರೆ ವಿಳ್ಳೆದೆಲೆಗೆ ಕಫಶಮನ ಮಾಡುವ ಗುಣವಿದೆ, ಸುಣ್ಣ ಪಿತ್ತವನ್ನು ನಿವಾರಿಸುತ್ತದೆ. ಎಲೆ ಸೇವನೆಯಿಂದ ಆಹಾರ ಜೀರ್ಣವಾಗುವುದರ ಜೊತೆಗೆ ಆಸಿಡಿಟಿ, ಗ್ಯಾಸ್ಟ್ರಿಕ್, ಅಲ್ಪ ಪ್ರಮಾಣದ ಕೆಮ್ಮನ್ನು ನಿವಾರಿಸುತ್ತದೆ. ಸುಣ್ಣದಲ್ಲಿ ಯಥೇಚ್ಛವಾಗಿ ಕ್ಯಾಲ್ಸಿಯಂ ಇರುತ್ತದೆ, ಹಾಗಾಗಿ ತಾಂಬೂಲ ಸೇವನೆಯಿಂದ ಸಹಜವಾಗಿ ದೇಹಕ್ಕೆ ಕ್ಯಾಲ್ಸಿಯಂ ಅಂಶ ದೊರೆಯುತ್ತದೆ. ಸುಣ್ಣ ಸೇವನೆಯಿಂದ ಮಂಡಿ ನೋವು ನಿವಾರಣೆಯಾಗಿ ಮೂಳೆ ಗಟ್ಟಿಯಾಗಿರುತ್ತದೆ. ಹಾಲು ಕುಡಿಯುವ ಮಕ್ಕಳಿಗೆ ಜೀರ್ಣಕ್ರಿಯೆ ತೊಂದರೆ ಆದರೆ ಅಂತಹ ಬಾನಂತಿಯರಿಗೆ ವಿಳ್ಳೆದೆಲೆ ಸೇವಿಸಲು ಹೇಳುತ್ತಾರೆ. ಆದರೆ ಗಮನದಲ್ಲಿರಲಿ, 1 ದಿನದಲ್ಲಿ 1 ಗೋಧಿ ಕಾಳಿನಷ್ಟು ಸುಣ್ಣ ಮಾತ್ರ ಸೇವಿಸಬಹುದು. ಮಕ್ಕಳಿಗಾದರೆ ಅರ್ಧ ಗೋಧಿ ಕಾಳಿನಷ್ಟು ಗಾತ್ರ ಸಾಕು. ಅಡಿಕೆಯಲ್ಲಿನ ಒಗರು

0: ನ ದೇಹದಲ್ಲಿರುವ ನೀರು ಮತ್ತು ರಕ್ತದ ಹರಿವನ್ನು ನಿಯಂತ್ರಿಸುವ ಶಕ್ತಿ ಇದೆ. ರಾತ್ರಿ ಮಲಗುವ ಮುನ್ನ ಎಲೆ ಅಡಿಕೆ ಸುಣ್ಣ ಸೇರಿಸಿ ಸೇವಿಸುವುದರಿಂದ ರಾತ್ರಿ ಮೂತ್ರ ವಿಸರ್ಜನೆಗೆ ಏಳುವ ಪ್ರಮೇಹ ಇರುವುದಿಲ್ಲ. ಅಡಿಕೆ ನರವ್ಯೂಹವನ್ನು ಚುರುಕುಗೊಳಿಸುವುದಲ್ಲದೆ ತಾಂಬೂಲ ಸೇವನೆ ಮುಖದ ಕಾಂತಿಯನ್ನು ಕೂಡ ಹೆಚ್ಚಿಸುತ್ತದೆ ಹಾಗೂ ವಾನಿಗೆ ಮಾಧುರ್ಯ ಉಂಟು ಮಾಡುತ್ತದೆ. ಎಲೆ ಅಡಿಕೆಯ ಸೇವನೆ ಮಲಬದ್ಧತೆಯನ್ನು ತಡೆಗಟ್ಟುತ್ತದೆ, ಮೆಟಬಾಲಿಸಂ ಹೆಚ್ಚಿಸಿ ತೂಕ ಇಳಿಕೆಗೆ ಸಹಾಯ ಮಾಡುತ್ತದೆ. ಈಗ ತಾಂಬೂಲ ಸೇವನೆಗೆ ಬಳಸಬಹುದಾದಂತಹ ಎಲೆಗಳ ವಿಧಗಳನ್ನು ನೋಡುವುದಾದರೆ ಮಲೆನಾಡಿನ ಕರೆಯಲ್ಲಿ ಜನಪ್ರಿಯವಾಗಿದೆ. ಮದ್ರಾಸಿನ ಕಡೆ ಬಿಳಿಯ ಅಂಬಾಡಿ ಎಲೆ ಬಳಕೆಯಲ್ಲಿರುತ್ತದೆ. ಉತ್ತರ ಭಾರತದವರು ಇನ್ನು ಬಲಿತ ಹನ್ನೆಲೆ ಉಪಯೋಗಿಸುತ್ತಾರೆ. ಇನ್ನು ಮೃದು ಮತ್ತು ಬಿಳಿ ಬಣ್ಣದ್ದು ಮೈಸೂರು ಎಲೆ ಹೆಸರಾದದ್ದು. ತಾಂಬೂಲ ಸೇವನೆಗೆ ಬಳಸಬಹುದಾದಂತಹ ದ್ರವ್ಯಗಳು ಅಂದರೆ ಎಲೆ ಅಡಿಕೆ ಸುಣ್ಣ ಪಚ್ಚ ಕರ್ಪೂರ ಏಲಕ್ಕಿ ಲವಂಗ ಕಾಚು ಜಾಯಿಕಾಯಿ ಹಾಗೂ ಅಜವಾನ್ ಸೊಂಪು ಉಪಯೋಗಿಸಬಹುದು. ಇನ್ನು ಆಯುರ್ವೇದ ಶಾಸ್ತ್ರದ ಪ್ರಕಾರ ತಾಂಬೂಲ ಸೇವನೆ ಒಳ್ಳೆಯದಾದರೂ ಕೆಲವು ನಿರ್ದಿಷ್ಟ ಆರೋಗ್ಯ ಸಮಸ್ಯೆಗಳು ಇರುವವರು ತಾಂಬೂಲ ಸೇವನೆ ಮಾಡಬಾರದು. ಅದರಲ್ಲಿ ರಕ್ತಸ್ರಾವದ ಸಮಸ್ಯೆ ಇರುವವರು, ಕಣ್ಣಿನ ತೊಂದರೆ ಇರುವವರು, ಕಣ್ಣಿನ ಒಣಗುವಿಕೆ, ಕಣ್ಣಿನ ಉರಿ ಊತ ಇರುವವರು ತಾಂಬೂಲ ಸೇವನೆ ಮಾಡಬಾರದು. ಅತಿಯಾದ ಬಾಯಾರಿಕೆ, ದಣಿವಿನ ಸ್ಥಿತಿ ಇರುವವರು, ಮೂರ್ಛೆ ರೋಗ ಬರುವವರು, ಎದೆಯಲ್ಲಿ ಗಾಯ ಇರುವವರು ತಾಂಬೂಲ ಸೇವನೆ ಮಾಡಬಾರದು. ಕ್ಷಯ ರೋಗಿಗಳು ಅಥವಾ ದೈಹಿಕ ಶೋಷಣೆ ಇರುವವರು, ವಿಷಪೂರಿತ ಅಂದರೆ ನಾಯಿ ಕಡಿತ, ಹಾವು ಕಡಿತ ಇತ್ಯಾದಿಗಳಲ್ಲಿ ತಾಂಬೂಲ ಸೇವನೆ ಮಾಡಬಾರದು ಎಂದು ಹೇಳುತ್ತಾರೆ. ಅಮಲಿನಲ್ಲಿರುವವರು ತಾಂಬೂಲ ಸೇವನೆ ಮಾಡಬಾರದು. ಅತಿಯಾದ ಶೀತ, ಕೆಮ್ಮು, ಗಂಟಲಿನ ರೋಗಗಳು ಅಥವಾ ಕಫದ ತೀವ್ರ ಸಮಸ್ಯೆ ಇರುವವರು ಇದನ್ನು ಸೇವಿಸುವುದು ನಿಷಿದ್ಧ. ಎಚ್ಚರಿಕೆ ಇರಲಿ, ಅತಿಯಾದ ತಾಂಬೂಲ ಸೇವನೆ, ವಿಶೇಷವಾಗಿ ತಂಬಾಕು ಸೇರಿಸಿ ಸೇವಿಸುವುದು ಆರೋಗ್ಯಕ್ಕೆ ಮಾರಕವಾಗಿರುತ್ತದೆ. ಧನ್ಯವಾದಗಳು.
1: ಆಯುರ್ಧಾರ ಚಿತ್ರದುರ್ಗ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ. 38 ಆಯುಷ್ ಚಿಕಿತ್ಸಾಲಯಗಳು ಹಾಗೂ ಆಸ್ಪತ್ರೆಗಳು ಇದೀಗ ಜಿಲ್ಲೆಯಾದ್ಯಂತ ಕಾರ್ಯನಿರ್ವಹಿಸುತ್ತಿವೆ. ರೋಗರಹಿತ ಸುಸ್ಥಿರ ಆರೋಗ್ಯ ಪಡೆಯಲು ಚಿಕಿತ್ಸಾ ಕ್ರಮ, ಜೀವನ ಶೈಲಿ, ಆಹಾರ, ಔಷಧಿ ಸಸ್ಯ ಹಾಗೂ ಮನೆಮದ್ದುಗಳ ಮಾಹಿತಿ ನೀಡುವ ಚಿತ್ರದುರ್ಗ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ಧಾರ.
2: ಈ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ನೀಡಿದವರು ಡಾಕ್ಟರ್ ವಿದ್ಯಾ, ಪ್ರಾಯೋಜಕರು ಆಯುಷ್ ಇಲಾಖೆ ಚಿತ್ರದುರ್ಗ. ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಮೆಗಾಹೆರ್ಟ್ಸ್ಗಳು. ಇದೀಗ ಚಿತ್ರಗೀತೆಗಳ ಕಾರ್ಯಕ್ರಮ. ಸ್ನೇಹಿತರೆ, ಈ ಜಗತ್ತು ಅದೆಷ್ಟೋ ವಿಸ್ಮಯಗಳಿಗೆ ಸಾಕ್ಷಿಯಾಗಿದೆ. ಈ ಭೂಮಿಯಲ್ಲಿ, ಆಕಾಶದಲ್ಲಿ, ಎಲ್ಲದರಲ್ಲೂ ಒಂದಲ್ಲ ಒಂದು ಕೌತುಕವನ್ನು ನಾವೆಲ್ಲ ಕಣ್ತುಂಬಿಕೊಳ್ತಾ ಇದ್ದೇವೆ. ಆಕಾಶದಲ್ಲಿ ಒಮ್ಮೊಮ್ಮೆ ತಲೆ ನೋಡಿದಾಗ ಯಾವುದೋ ಒಂದು ಹಾರೋ ಥರ, ಅಂದರೆ ಯಾವುದೋ ಒಂದು ಕಲ್ಲು ಹಾರೋ ಥರ ಅನ್ನೋ ಒಂದು ಭಾವನೆ ಮೂಡುತ್ತೆ ಅಲ್ವಾ? ಏನದು ಅಂತಂದರೆ ಆಕಾಶ ಕಾಯಗಳು ಅಥವಾ ಕ್ಷುದ್ರ ಗ್ರಹಗಳು ಅಂತಲೇ ಹೇಳ್ಬೋದು. ಇದು ನಮಗೆ ರಾತ್ರಿ ಹೊತ್ತು ನಿಮಗೆ ಕಾಣಸಿಗ್ಬೋದು. ಈ ಕ್ಷುದ್ರ ಗ್ರಹಗಳು ಅಂತಂದರೆ ಏನು ಅಂತಂದರೆ ಸೂರ್ಯನ ಸುತ್ತ ಸುತ್ತುವಂತಹ ಸಣ್ಣ ಕಲ್ಲಿನ ವಸ್ತುಗಳಿಗೆ ಕ್ಷುದ್ರ ಗ್ರಹಗಳು ಅಥವಾ ಆಕಾಶಕಾಯಗಳು ಅಂತ ಹೇಳಿ ಕರೀತಾರೆ. ಒಮ್ಮೊಮ್ಮೆ ಏನು ಮಾಡುತ್ತೆ, ಈ ಕ್ಷುದ್ರ ಗ್ರಹಗಳು ಭೂಮಿಗೆ ಬಂದು ಅಪ್ಪಳಿಸೋದುಂಟು. ಹಾಗೆ ಬಂದು ಅಪ್ಪಳಿಸುವ ಕ್ಷುದ್ರಗಳು ಏನೆಲ್ಲ ಪರಿಣಾಮವನ್ನು ಉಂಟು ಮಾಡಬಹುದು ಅಲ್ಲವೇ? ಹೌದು ಸ್ನೇಹಿತರೆ, ಇಂದು ವಿಶ್ವ ಕ್ಷುದ್ರ ಗ್ರಹ ದಿನ. ಪ್ರತಿ ವರ್ಷ ಜೂನ್ 30ರಂದು ವಿಶ್ವ ಕ್ಷುದ್ರ ಗ್ರಹ ದಿನ ಅಂಥೇಳಿ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ UNGA ಜೂನ್ 30ರನ್ನು ಅಂತಾರಾಷ್ಟ್ರೀಯ ಕ್ಷುದ್ರ ಗ್ರಹ ದಿನ ಅಂಥೇಳಿ ಘೋಷಿಸುವ ನಿರ್ಣಯವನ್ನು ಅಂಗೀಕರಿಸ್ತು. ಸ್ನೇಹಿತರೆ, ಹಾಗಾದರೆ ಪ್ರಶ್ನೆ ಏನಿರಬಹುದು ಅಂಥೇಳಿ ಯೋಚನೆ ಮಾಡ್ತಾ ಇದ್ದೀರಾ? ಜೂನ್ 30ರಂದು ವಿಶ್ವ ಕ್ಷುದ್ರ ಗ್ರಹ ದಿನ ಅಂಥೇಳಿ ಹೇಳಿದೆ ಅಲ್ವಾ? ಯಾಕೆ ಜೂನ್ 30ರಂದೇ ವಿಶ್ವ ಕ್ಷುದ್ರ ಗ್ರಹ ದಿನ ಅಂಥೇಳಿ ಕರೆಯಲಾಯಿತು? ಇದಕ್ಕೆ ಕಾರಣ ಏನು ಅನ್ನೋದು ನನ್ನ ಪ್ರಶ್ನೆ. ಓಕೆ ಸ್ನೇಹಿತರೆ, ಪ್ರಶ್ನೆನ ಮತ್ತೊಮ್ಮೆ ಹೇಳ್ತೀನಿ. ಜೂನ್ 30ರಂದು ವಿಶ್ವ ಕ್ಷುದ್ರ ಗ್ರಹ ದಿನ ಅಂತ ಕರೀತಾರೆ, ಯಾಕೆ ಅನ್ನೋದು ನನ್ನ ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರವನ್ನು ನೀವು ಎರಡು ಹಾಡಿನ ಕಾಲಾವಕಾಶವನ್ನು ತೆಗೆದುಕೊಳ್ಳಬಹುದು. ಹಾಗೆಯೇ ಪ್ರಶ್ನೆಗೆ ಉತ್ತರವನ್ನು ಕಳಿಸಲು ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆ 944-86-42-73. ಚಿತ್ರಗೀತೆಗಳ ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ ಎರಡು ಕನಸು ಚಿತ್ರದ ಹಾಡು.

0: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ಓಕೆ ಸ್ನೇಹಿತರೆ, ಪ್ರಶ್ನೆಗೆ ಉತ್ತರವನ್ನ ತಿಳಿಸೋದಕ್ಕೆ ಇನ್ನು ಒಂದು ಹಾಡಿನ ಕಾಲಾವಕಾಶ ಇದೆ. ಇನ್ನು ಪ್ರಶ್ನೆನ ಮತ್ತೊಮ್ಮೆ ಹೇಳ್ಬಿಡ್ತೀನಿ. ಜೂನ್ 30ರಂದು ವಿಶ್ವ ಕ್ಷುದ್ರ ಗ್ರಹ ದಿನ ಅಂತ ಹೇಳಿ ಕರೀತಾರೆ ಅಂತ ಹೇಳಿದ್ದೆ. ಇದನ್ನು ಯಾಕೆ ಜೂನ್ 30ರಂದೇ ಕರೀತಾರೆ ಈ ವಿಶ್ವ ಕ್ಷುದ್ರ ಗ್ರಹ ದಿನ ಅಂತ ಹೇಳಿ, ಇದೀಗ ಕೇಳೋಣ ವಂಶೋದ್ಧಾರಕ ಚಿತ್ರದ ಹಾಡನ್ನ. ಧ್ವನಿಯಾಗಿದ್ದಾರೆ ಮಧು ಬಾಲಕೃಷ್ಣ.

ಓಕೆ ಸ್ನೇಹಿತರೆ, ಪ್ರಶ್ನೆಗೆ ಉತ್ತರವನ್ನ ತಿಳ್ಕೊಳ್ಳುವಂತ ಸಮಯ ಇದೀಗ ಬಂದ್ಬಿಟ್ಟಿದೆ. ಯಾರೆಲ್ಲ ಉತ್ತರವನ್ನ ಕಳಿಸುವಂತ ಪ್ರಯತ್ನವನ್ನ ಮಾಡ್ತಿದ್ದೀರಿ ಅದು ಗೊತ್ತಾಗ್ತಾ ಇದೆ. ಹಾಗೇನೆ ಈ ಪ್ರಶ್ನೆಗೆ ಉತ್ತರ ಏನು ಅಂತ ಹೇಳೋದಾದ್ರೆ, ಜೂನ್ 30 ಇವತ್ತು ವಿಶ್ವ ಕ್ಷುದ್ರ ಗ್ರಹ ದಿನ ಅಂತ ಹೇಳಿ ಯಾಕೆ ಕರೀತಾರೆ ಅಂದ್ರೆ, ಜೂನ್ 30 ಯಾಕೆ ಕರೀತಾರೆ ಅಂತಂದ್ರೆ, ಸ್ನೇಹಿತರೆ 1908 ಜೂನ್ 30 ಸೈಬೀರಿಯಾದ ಮೇಲೆ ತುಂಗುಸ್ಕಾ ಅನ್ನೋ ಒಂದು ಪ್ರದೇಶ ಇರುತ್ತೆ. ಆ ಒಂದು ಪ್ರದೇಶದಲ್ಲಿ ಕ್ಷುದ್ರ ಗ್ರಹದ ಅಪ್ಪಳಿಕೆಯ ಒಂದು ವಾರ್ಷಿಕೋತ್ಸವದ ಸ್ಮರಣಾರ್ಥ ಈ ಒಂದು ದಿನಾಂಕವನ್ನ ಅಂದ್ರೆ ಜೂನ್ 30 ವಿಶ್ವ ಕ್ಷುದ್ರ ಗ್ರಹ ದಿನ ಅಂತ ಹೇಳಿ ಆಚರಿಸ್ತಾರಂತೆ. ಓಕೆ, ಯಾಕೆ ಈ ಒಂದು ಪ್ರದೇಶದಲ್ಲಿ ಏನೆಲ್ಲ ಆಯಿತು ಅಂತ ಒಂದು ಹೇಳೋದಾದ್ರೆ, ಮಧ್ಯ ಸೈಬೇರಿಯಾದ ತುಂಗುಸ್ಕಾ ಒಂದು ಪ್ರದೇಶ ಏನಿರುತ್ತೆ, ಇದೊಂದು ಕೆಲವು ಕಿಲೋಮೀಟರ್ ಅಷ್ಟು ಎತ್ತರದಲ್ಲಿ ಕ್ಷುದ್ರ ಗ್ರಹ ಒಂದು ಸ್ಫೋಟಗೊಂಡಾಗ ಈ ಒಂದು ಸ್ಫೋಟ ಏನಿದೆ ದಾಖಲಾದ ಇತಿಹಾಸದಲ್ಲೇ ಅತೀ ದೊಡ್ಡ ಸ್ಫೋಟ ಆಗಿದೆಯಂತೆ. ಹಾಗಾಗಿ ಅಲ್ಲಿನ ಒಂದು ಪ್ರದೇಶದಲ್ಲಿ ಸುಮಾರು 80 ದಶಲಕ್ಷಕ್ಕೂ ಹೆಚ್ಚು ಮರಗಳನ್ನ ಈ ಒಂದು ಕ್ಷುದ್ರ ಗ್ರಹ ಸ್ಫೋಟ ಆದಾಗ ನೆಲಸಮ ಮಾಡುತ್ತಂತೆ. ನೋಡಿ ಎಷ್ಟೆಲ್ಲ ಪರಿಣಾಮ ಆಯ್ತಲ್ವಾ. ಓಕೆ ಸ್ನೇಹಿತರೆ, ಈಗ ಈ ಒಂದು ಕಾರಣವನ್ನ ಯಾರೆಲ್ಲ ತಿಳಿಸಿದ್ದಾರೆ, ಹಾಗೆ ಸರಿ ಉತ್ತರವನ್ನ ಕಳಿಸುವಂತ ಪ್ರಯತ್ನವನ್ನ ಯಾರೆಲ್ಲ ಮಾಡಿದ್ದಾರೆ ಅಂತ ಇದೀಗ ನೋಡ್ತಾ ಹೋಗೋಣ. ಮೊದಲಿಗೆ ಸಂದೇಶವನ್ನ ಕಳಿಸಿರುವಂತವರು ನೇತ್ರ ನಟರ ಚಿತ್ರದುರ್ಗದಿಂದ, ಸೋನು ಚಿತ್ರದುರ್ಗದಿಂದ, ರೂಪಾ ಪಾಂಡುರಂಗರಾವ್ ಚಿತ್ರದುರ್ಗ. ಹಾಗೇನೆ ಯಾರೆಲ್ಲ ಉತ್ತರವನ್ನ ಕಳಿಸಿದ್ದಾರೆ ಅಂತ ನೋಡ್ತಾ ಹೋಗೋಣ. ಹೆಚ್ ಸತೀಶ್ ಕುಮಾರ್ ಚಿತ್ರದುರ್ಗ, ವಾಣಿ ಸತೀಶ್ ಚಿತ್ರದುರ್ಗ, ನಳಿನಿ ಸತೀಶ್ ಸಂಗಮೇಶ್ವರ ಲೇಔಟ್ನಿಂದ, ಇನ್ನು ಹರಿಹರದ ಸುರೇಶ್ ಬೆಣ್ಣಿಯವರು ಕೂಡ ಕಳಿಸಿರುವಂಥದ್ದು, ಹಾಗೆ ಗೌರಮ್ಮ ಹಿರೇಕೆರೂರು ಹಾವೇರಿ ಜಿಲ್ಲೆಯಿಂದ, ಹೇಮಾಮೂರ್ತಿ ಇವರು ಚಿತ್ರದುರ್ಗದಿಂದ ಕಳಿಸಿರುವಂಥದ್ದು, ಹಾಗೆ ನಾಗೇಂದ್ರ ಗುಂಡಮ್ಮ ದೊಡ್ಡವುಳ್ಳಾರ್ತಿ ಚಳ್ಳಕೆರೆ ತಾಲೂಕಿನಿಂದ, ಅನಿತಾ ಮುರುಗೇಶ್ ಬಾಬುಜಿ ನಗರ ಚಿತ್ರದುರ್ಗದಿಂದ ಕಳಿಸಿರುವಂಥದ್ದು, ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಚಿಕ್ಕೋಡ ಗ್ರಾಮದಿಂದ ಶ್ರೀಶೈಲತೇಲಿ ಆದಿತ್ಯ ಶಿವಲೀಲಾತೇಲಿ ಮನೆಯವರು, ಅಮೃತ ರಮೇಶ್ ಚಿತ್ರದುರ್ಗದಿಂದ, ಸಿ ತಿಪ್ಪೇಸ್ವಾಮಿ ಭಾಗ್ಯಲಕ್ಷ್ಮಿ ಮಲ್ಲಾಪುರದಿಂದ ಕಳಿಸಿದ್ದಾರೆ. ಓಕೆ, ಪ್ರಯತ್ನವನ್ನ ಮಾಡಿದ್ದಾರೆ. ಎಸ್ ಎಂ ಮೃತ್ಯುಂಜಯ ಸ್ವಾಮಿ ಇವರು ಮಾಡನಾಯಕನಹಳ್ಳಿಯಿಂದ ಕಳಿಸಿರುವಂಥದ್ದು, ಯುವರಾಜ್ ನಿಖಿಲ್ ಹಾಗೂ ಯಾರಿದು ಓಕೆ ನಿಖಿಲ್ ರಾಜ್ ಉಮಾ ಮಹೇಶ್ವರಿ ದೇವಸ್ಥಾನ ಎದುರು ಕರವಿನಕಟ್ಟೆ ಸರ್ಕಲ್ ಚಿತ್ರದುರ್ಗದಿಂದ, ಪೂರ್ಣಿಮಾ ಮಹಾಂತೇಶ್ ಅನುರಾಗ್ ಕನ್ಮಪ್ಪ ಲೇಔಟ್ ಚಿತ್ರದುರ್ಗದಿಂದ ಕಳಿಸಿರುವಂಥದ್ದು, ಇನ್ನು ಮನಃ ಸ್ಫೂರ್ತಿ ಜಗದೀಶ್ ಕುಮಾರ್ ಇವರು ಕೊಂಡ್ಲಹಳ್ಳಿಯಿಂದ ಕಳಿಸಿದ್ದಾರೆ. ಓಕೆ, ಹಾಗೆ ಜಿ ಎಸ್ ಚಂದನ ತರಳಬಾಳು ನಗರ ಚಿತ್ರದುರ್ಗದಿಂದ, ನೀಲಮ್ಮ ಜ್ಞಾನಸ್ವಾಮಿ ಜಮ್ಮಾಪುರದಿಂದ ಕಳಿಸಿರುವಂಥದ್ದು. ಓಕೆ, ಹಾಗೆ ಭಾನುಪ್ರಕಾಶ್ ಇವರು ಇವರ ಜೊತೆಗೆ ಭಾಗ್ಯಶ್ರೀ ಎಸ್ ಚಿಂತನ ಕೂಡ ಇದ್ದಾರೆ, ಅರಸೀಕೆರೆ ಹಾಸನ ಜಿಲ್ಲೆಯಿಂದ ಕಳಿಸಿದ್ದಾರೆ. ವಾಣಿ ಶಾಂತಕುಮಾರ್ ಹಾಗೂ ಮನೆಯವರು ಎಲ್ಲಿಂದ ಅಂತಂದ್ರೆ ಚಳ್ಳಕೆರೆಯಿಂದ ಕಳಿಸಿರುವಂಥದ್ದು. ಶೋಭಾ ಲೋಕೇಶ್ ಗಾರೆಹಟ್ಟಿ

0: ಚಿತ್ರದುರ್ಗದಿಂದ ನಾಗರಾಜರೆಡ್ಡಿ, ರಾಮತೀರ್ಥ ಹರಿಹರ ತಾಲೂಕಿನಿಂದ ಸವಿತಾ ದೇವರಾಜ್, ನಚಿಕೇತ್ ಹೃತಿ ಕೆಳಗುಟ್ಟೆಯಿಂದ ಕಳಿಸಿರುವಂಥದ್ದು, ಕೂಡ್ಲಿಗಿಯಿಂದ ಹುಡೇಮ್ನಿಂದ ಶಾಂತಕುಮಾರಿ, ಮಂಜುನಾಥ್ ಪ್ರಣತಿ ವಿಸ್ಮಯ, ಹಾಗೆ ಪ್ರಣಯರಾಣಿ ಪ್ರೇಮ ಆಂಜನೇಯ ತ್ರೂನೂರಿನಿಂದ ಕಳಿಸಿರುವಂಥದ್ದು, ಉಮಾ ಮೋಹನ ಮುರಳಿ ಜೋಗಿಮಟ್ಟಿ ರಸ್ತೆ ಫಸ್ಟ್ ಕ್ರಾಸಿಂದ, ಹಾಗೆ ಉತ್ತರವನ್ನು ಕಳಿಸಿದಂಥವರು ಪುಷ್ಪಪುರಡಿಗ್ ಧರ್ಮಶಾಲಾ ರಸ್ತೆ ಚಿತ್ರದುರ್ಗ, ಕಲ್ಲೇಶ್ವರಪ್ಪ ಮಾಜಿ ಸೈನಿಕರು ಅಂತ ಹೇಳ್ತಾ ಇದ್ದಾರೆ, ಮುಷ್ಟೂರು ಜಗಳೂರು ತಾಲೂಕಿನಿಂದ. ಹಾಗೆ ಜಿ ಎಸ್ ಸುರೇಶ್ ಇವರು ಚನ್ನಪಟ್ಟಣ ಹಳಕೆರೆ ತಾಲೂಕಿನಿಂದ ಕಳಿಸಿರುವಂಥದ್ದು. ಇನ್ನು ಚಿತ್ರದುರ್ಗದಿಂದ ಹೊಸದುರ್ಗದ ಹಾಗೂ ಡಾಕ್ಟರ್ ಅನನ್ಯ, ಡಾಕ್ಟರ್ ಅಕುಲ್ ಅವರು ಕೂಡ ಇದ್ದಾರೆ. ಇನ್ನು ಅಪ್ಪಾಜಿ ಮುಷ್ಟೂರು ಸುಧಾರಾಣಿ ಚಂದನ ಜಗಳೂರಿನಿಂದ, ಹಾಗೆ ಉತ್ತರವನ್ನು ಕಳಿಸಿರುವಂಥದ್ದು ಅರ್ಚನಾ ರಂಗನಾಥ್ ಜಯಲಕ್ಷ್ಮಿ ಬಡಾವಣೆ ಚಿತ್ರದುರ್ಗದಿಂದ, ಶಿವಕುಮಾರ್ ಹೊಸಮನೆ ಭದ್ರಾವತಿಯಿಂದ ಉತ್ತರವನ್ನು ಕಳಿಸಿದ್ದಾರೆ, ಎ ಬಿ ಶಂಭುಲಿಂಗನಗೌಡ ಹರಪನಹಳ್ಳಿ ತಾಲೂಕು ಅರಸೀಕೆರೆಯಿಂದ ಕಳಿಸಿರುವಂಥದ್ದು, ಮಾಧವನ್ ಜಯಲಕ್ಷ್ಮಿ ಚೆನ್ನೈಯಿಂದ ಉತ್ತರವನ್ನು ಕಳಿಸಿದ್ದಾರೆ, ಬಹುದೂರದಿಂದ ಉತ್ತರವನ್ನು ಕಳಿಸಿದ್ದಾರೆ. ಹಾಗೆ ರುದ್ರೇಶ್ ನಾಯಕ ಮತ್ತು ಕಮಲಾ, IUDP ಲೇಔಟ್ 6ನೇ ಕ್ರಾಸಿಂದ ಷಡಕ್ಷರಪ್ಪ ಇವರು ಇಲ್ಲಿಂದ ಅಂತಂದರೆ ಹೊಳಲ್ಕೆರೆ ರಸ್ತೆ ಚಿತ್ರದುರ್ಗದಿಂದ, ಎಂ ಈಶಣ್ಣ ಮುತಿಗಾರ ಹಳ್ಳಿಯಿಂದ, ಜಿ ಸಿ ಎಚ್ ಗೊಂಚಿಗಾರ್ ಭರಮಸಾಗರದಿಂದ, ಗೀತಾ ಶಶಿಧರ್ ಶಿವಗಂಗಾದಿಂದ, ಪಂಡರಹಳ್ಳಿ ಓಕೆ ಚಿತ್ರದುರ್ಗದ ಪಂಡರಹಳ್ಳಿಯ ರವಿ ಅವರು ಕೂಡ ಕಳಿಸಿರುವಂಥದ್ದು, ಹಾಗೆ ಕೆ ಬಿ ಪಾಲಯ್ಯ ಚಿರತಗುಂಡು ಕೂಡ್ಲಿಗಿ ತಾಲೂಕಿನಿಂದ ಕಳಿಸಿರುವಂಥದ್ದು, ವಾಣಿಶ್ರೀ ಅಶ್ವತ್ಥರಾವ್ ನೆಹರು ನಗರ ಚಿತ್ರದುರ್ಗದಿಂದ, ದಿವ್ಯಾ ಶಿವರಾಜ್ ಮಹಾವೀರ ನಗರ ಸೆಕೆಂಡ್ ಕ್ರಾಸಿಂದ ಕಳಿಸಿದ್ದಾರೆ. ಇನ್ನು ವಿಜಯಪುರದ ಸುದರ್ಶನ ಭರತ್ ಕುಮಾರ್ ಬಂದೇ ನವಾಜ್ ಅವರು ಕೂಡ ಕಳಿಸಿರುವಂಥದ್ದು, ಹಾಗೆ ಲಕ್ಷ್ಮೀ ಮಂಜುನಾಥ್ ನಾಗರಬಾವಿ ಬೆಂಗಳೂರಿನಿಂದ ಕಳಿಸಿರುವಂಥದ್ದು, ನಮನ ಗಣೇಶ್ ಕಾರ್ಕಳ ಬಜಗಳಿಂದ, ಲೇಖನ ಚಂದ್ರಪ್ಪ ಕಾಲ್ಕೆರೆ IUDP ಲೇಔಟ್ 6 ಕ್ರಾಸ್, ಚಿಕ್ಕಪ್ಪ ಶಾರದಾ ರಾಮೇಶ್ವರ ಶಿವಮೊಗ್ಗದಿಂದ, ಮೋಹನ್ ಕುಮಾರ್ ಭರಮಸಾಗರ ಚಳ್ಳಕೆರೆ ತಾಲೂಕು, ಸಿರಿಗೌರಿ ಬಸವ ಮಂಟಪ ರಸ್ತೆ ಚಿತ್ರದುರ್ಗದಿಂದ, ವೇದಾರಮೇಶ್ ಮೈತ್ರಿ ಮೇಘ ಈಶ್ವರ್ ಎಲ್ಲಿಂದ ಅಂತಂದರೆ ಚಿತ್ರದುರ್ಗ, ಸಾವಿತ್ರಮ್ಮ ಸುರೇಂದ್ರ ಶೆಟ್ಟಿ ಹಾಗೂ ಮನೆಯವರು ಜಿ ಎಚ್ ಆರ್ ಲೇಔಟ್ ಚಿತ್ರದುರ್ಗದಿಂದ, ಸುಭಾನ್ಕೋರಿ ಹಗರಿಬೊಮ್ಮನಹಳ್ಳಿ ತಾಲೂಕು ಹಂಪಸಾಗರ, ರಾಯಭಾಗ ತಾಲೂಕು ಮುಗುಳಕೋಡದಿಂದ ಶಿವಲಿಂಗಯ್ಯ ಕಲಾವತಿ ಅಭಿಷೇಕಯ್ಯ ಹಿರೇಮಠ್ ಅವರು ಕಳಿಸಿರುವಂಥದ್ದು, ಹಾಗೆ CL ಉಮಾಮಹೇಶ್ವರಿ ಶ್ರೀ ಏಕನಾಥೇಶ್ವರಿ ಜಾತ್ರೆ ಬಯಲು ಚಿತ್ರದುರ್ಗದಿಂದ, ಇನ್ನು ಉತ್ತರವನ್ನು ಕಳಿಸಿರುವಂಥವರು ರಾಜೇಶ್ ಕುಮಾರ್ PB ಉಪನ್ಯಾಸಕರು ಚಿತ್ರದುರ್ಗದಿಂದ ಕಳಿಸಿರುವಂಥದ್ದು, ಹಾಗೆ ಚಿನ್ಮಯಿ ಮಮತಾ ತಿಮ್ಮರೆಡ್ಡಿ ಮರಳಸಿದ್ದೇಶ್ವರ ಬಡಾವಣೆ ಚಿತ್ರದುರ್ಗದಿಂದ, ತಿಪ್ಪೇಸ್ವಾಮಿ ರಾಮತೀರ್ಥ ಹರಿಹರ ತಾಲೂಕಿನಿಂದ ಕಳಿಸಿದ್ದಾರೆ.
1: ಅಪ್ಪ 3,000 ಕೊಡಿ.
2: ಯಾಕೆ?
1: ನನ್ನ ಪಾಕೆಟ್ ಮನಿ.
2: ಅರೆ, ಈಗ ಬರೀ 2,000 ಕ್ಯಾಶ್ ಇರೋದು?
1: ಅಪ್ಪ, ಬುಲೆಟ್ ಟ್ರೈನ್ ಯುಗದಲ್ಲಿ ಎತ್ತಿನ ಗಾಡಿ ನಡೆಸಿದಿರಾ? ಡಿಜಿಟಲ್ ಪೇಮೆಂಟ್ ಮಾಡಿ. ಹೇ ಅಲ್ಲ, ಹಾ ಸೀದಾ UPI ಪೇಮೆಂಟ್ ಮಾಡಿ, ತುಂಬಾ ಸುಲಭ.
2: ಅರೆ ವಾ, ನನ್ಗೂ ಕಲಿಸು. ನನ್ನ 1,000 ತಗೊಂಡು ಹೋಗು.
1: ನಿಮ್ ಮೊಬೈಲ್ ಕೊಡಿ.
2: ತಗೋ ತಗೋ.
3: ಭಾರತ ಡಿಜಿಟಲ್ ಪೇಮೆಂಟ್ಸ್ ಮಾಡ್ತಿದೆ.
4: ಪ್ರತಿ ವ್ಯವಹಾರ ಈಗ ಸುಲಭ ಆಗಿದೆ.
0: ಓಕೆ ಸ್ನೇಹಿತರೆ, ಇನ್ನು ಉತ್ತರವನ್ನು ಯಾರೆಲ್ಲ ಕಳಿಸಿದ್ದಾರೆ ಅಂತ ನೋಡ್ತಾ ಹೋಗೋಣ. ಶುಭಾಂಗ್ ಹವೀಶ್ BVKS ಲೇಔಟ್ ಚಿತ್ರದುರ್ಗ, ಮತ್ತೆ ಉತ್ತರವನ್ನು ಕಳಿಸಿರುವಂಥವರು SM ಮಲ್ಲಿಕಾರ್ಜುನಯ್ಯ ಹರಪನಹಳ್ಳಿಯಿಂದ ಕಳಿಸಿದ್ದಾರೆ, ಸಲ್ಮಾ ಇವರು ತರೀಕೆರೆಯಿಂದ ಕಳಿಸಿರುವಂಥದ್ದು, ದಾವಣಗೆರೆಯ ಚಂದ್ರಿಕಾ ನೇರಳಗುಂಡಿ ಅವರ ಉತ್ತರ ಕೂಡ ತಲುಪಿದೆ. ಇನ್ನು ಅಣ್ಣಪ್ಪ ಸ್ವಾಮಿ ನೆಹರು ನಗರ ಚಿತ್ರದುರ್ಗ, MR ಶ್ರೀಕಂಠನ್ ಅಗ್ರಹಾರ ಮೈಸೂರಿನಿಂದ ಕಳಿಸಿದ್ದಾರೆ, ಅನಂತರಾಮು ಲತಾ ಚಂದನ ಅಯ್ಯಣ್ಣನಪೇಟೆ ಚಿತ್ರದುರ್ಗದಿಂದ, ಸುಬ್ರಹ್ಮಣ್ಯ ಪೆತ್ತನಹಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಅನುರಾಧ ತಿಪ್ಪೇಸ್ವಾಮಿ ಎಲ್ಲಿಂದ ಅಂತಂದರೆ CKಪುರ ಚಿತ್ರದುರ್ಗದಿಂದ, ರಾಘವೇಂದ್ರ ಎಳೆಹೊಳೆ ಶಶಿಕಲಾ ಸ್ಫೂರ್ತಿ ಅಂತ ಹೇಳ್ತಾ ಇದ್ದಾರೆ, ಹಾಗೆ ವಿಶಾಲ ಷಡಕ್ಷರಪ್ಪ ಹೊಳಲ್ಕೆರೆ ರಸ್ತೆ ಚಿತ್ರದುರ್ಗದಿಂದ, ವಿಭಾ ದೀಪಕ್ ಬೆಂಗಳೂರಿನಿಂದ, ಇನ್ನು ಸರಿ ಉತ್ತರವನ್ನು ಕಳಿಸಿರುವಂಥವರು ಮಹಾದೇವಿ ಹಾರಕಬಾವಿ ಅಂತ ಹೇಳ್ತಾ ಇದ್ದಾರೆ, ರಿದಿಮಾ ಅದಿತಿ ಮೇಧ ಕುದಾಪುರದಿಂದ ಕಳಿಸಿದ್ದಾರೆ, ಲತಾ ಸುಹಾಸ್ ಹೊಸಕೋಟೆಯಿಂದ, DV ಮುರುಗೇಶ್ ಬಾಪೂಜಿನಗರ ಚಿತ್ರದುರ್ಗದಿಂದ, ಇನ್ನು ಟೈಲರ್ ಹನುಮಂತಪ್ಪ ಅಂತ ಹೇಳ್ತಾ ಇದ್ದಾರೆ ದೇವರಕೊಟ್ಟದಿಂದ ಕಳಿಸಿರುವಂಥದ್ದು, ರತ್ನ ಬಸವರಾಜ್ ಜನತಾ ಕಾಲೋನಿ ಕೊಂಡ್ಲಹಳ್ಳಿಯಿಂದ ಕಳಿಸಿರುವಂಥದ್ದು, ಇನ್ನು ಗುಡೇಕೋಟೆಯಿಂದ ಅಂಗಡಿ ತಿಪ್ಪೇಶ್ ಚೈತ್ರಾಜ್ ಸೋನು ಪ್ರಜ್ವಲ್ ಅವರು ಕೂಡ ಇದ್ದಾರೆ, ಹಾಗೆ ಸಂಧ್ಯಾ ಪ್ರಸನ್ನ ಕುಮಾರ್ ಕಬೀರಾನಂದ ಮಠದ ರಸ್ತೆ ಚಿತ್ರದುರ್ಗ. ಇನ್ನು ಉತ್ತರವನ್ನು ಕಳಿಸಿರುವಂಥವರು ಡಾಕ್ಟರ್ ಕಾವೇರಿ SK ನವೀನ್ ಕುಮಾರ್ ತನೀಶ್ ಕೂನ್ಬೇವುಯಿಂದ ಕಳಿಸಿರುವಂಥದ್ದು, ಮಾದಪ್ಪ ಹಾಗೂ ಕೃಷ್ಣ KM ಕಮಂಡಲ ಗುಂದಿ ಜಗಳೂರು ತಾಲೂಕಿನಿಂದ, ಶಕುಂತಲಮ್ಮ ಶ್ರೀನಿವಾಸ ಮೂರ್ತಿ ರೂಪಾ ಚಿಕ್ಕನಾಯಕನಹಳ್ಳಿಯಿಂದ ಕಳಿಸಿರುವಂಥದ್ದು, ಶಾಂತಾಚಾರ ಬಡಗೇರ ಕುಕನೂರು ಹರಿಹರ ತಾಲೂಕಿನಿಂದ, ಶೈಲಜಾ ಲೋಕಣ್ಣ BVKS ಲೇಔಟ್ ಚಿತ್ರದುರ್ಗದಿಂದ, ಡಾಕ್ಟರ್ ಆಶಾ GB ಹೊಸದ್ಯಾಮವನಹಳ್ಳಿ ಚಿತ್ರದುರ್ಗ ತಾಲೂಕಿನಿಂದ ಕಳಿಸಿರುವಂಥದ್ದು, ಇನ್ನು ಸ್ತುತಿ ಸಂದೇಶ್ ಸನ್ನಿಧಿ ಹೋಚಿ ಬೋರಯ್ಯ ಬಡಾವಣೆ ಚಿತ್ರದುರ್ಗದ ಅಂತ

ಹೋಗ್ತಾ ಇದ್ದಾರೆ. ಇನ್ನು ಜಯದೇವ ಮೂರ್ತಿ ಕೆಳಗೋಟೆಯಿಂದ ಶಶಿಕಲಾ ಸಾಯಿನಾಥ್, ಎಂಕೆ ಹೆಟ್ಟಿ ಚಿತ್ರದುರ್ಗ, ಶಿವಮೊಗ್ಗದ ರೋಟರಿ ವಿಜಯ್ ಕುಮಾರ್ ಹಾಗೆ ಬಿಂದು ಕೂಡ ಇದ್ದಾರೆ. ಹುಬ್ಬಳ್ಳಿಯ ಲೋಹ್ಯ ನಗರದಿಂದ ಚನ್ನಬಸಪ್ಪ, ಮಧುಮತಿ ಕರಮಡಿ, ಇನ್ನು ಎನ್ ಕಲ್ಲಪ್ಪ, ಚನ್ನಪಟ್ಟಣ ಹೊಳಲ್ಕೆರೆ ರಸ್ತೆ ಹೊಳಲ್ಕೆರೆ ತಾಲೂಕು ಅಂತ ಹೇಳ್ತಾ ಇದ್ದಾರೆ. ಅಶ್ವಿನಿ ರಾಜು, ಕೆ ಬಿ ರಾಜು, ಆನಂದ್ ಭಾಸ್ಕರ್, ಅಚ್ಯುತ್ ಸೂರ್ಯ, ಹೊಳಲ್ಕೆರೆ ರಸ್ತೆ ಚಿತ್ರದುರ್ಗ, ಭಾಗ್ಯಲಕ್ಷ್ಮಿ ಚಂದ್ರಶೇಖರ್ ತರೀಕೆರೆಯಿಂದ ಕಳಿಸಿರುವಂಥದ್ದು. ಇನ್ನು ಹನುಮಂತಪ್ಪ ಮಡಿವಾಳರ್ ಜಗಳೂರಿನಿಂದ, ಹಾಗೆ ಸಹನಾ ಆಚಾರ್ ಸಿರಿಗೆರೆಯಿಂದ ಕಳಿಸಿದ್ದಾರೆ. ಮಂಜುನಾಥ ಶೆಟ್ಟಿ ಗುಮಾಸ್ತ ಕಾಲೋನಿ ಚಿತ್ರದುರ್ಗದಿಂದ ಬಂದಿದೆ. ಇನ್ನು ವನಜಾಕ್ಷಿ ಲಕ್ಷ್ಮಣ ರೆಡ್ಡಿ ಎಲ್ಲಿಂದ ಅಂತಂದ್ರೆ ರಾವಲಕುಂಟೆ ಮೊಳಕಾಲ್ಮೂರು ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಹಾಗೆ ಆದ್ಯಂತ್ ಮತ್ತು ಹರ್ಷಿತಾ ಬಾಪೂಜಿನಗರ ಚಿತ್ರದುರ್ಗದಿಂದ, ಮೀರಾ ಅಮರನಾಥ್ ಜಯಲಕ್ಷ್ಮಿ ಬಡಾವಣೆಯಿಂದ ಕಳಿಸಿದ್ದಾರೆ. ಇನ್ನು ಸುಜಾತಾ ಮಂಜುನಾಥ್ ಚಿತ್ರದುರ್ಗದಿಂದ, ಹಾಗೇನೇ ಉತ್ತರವನ್ನು ಕಳಿಸಿರುವಂತವರು ಅರುಣ ಜಗದೀಶ್ ವೀರಭದ್ರಸ್ವಾಮಿ ರಸ್ತೆ ಚಳ್ಳಕೆರೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ದೀಪಾ ಕೊಟ್ರೇಶ್, ನೂತನ್ ತನ್ವಿ ಸಜ್ಜನ್ ಚಳ್ಳಕೆರೆ ತಾಲೂಕು ಮುಷ್ಟಲ ಗುಮ್ಮಿ ಅಂತ ಹೇಳ್ತಾ ಇದ್ದಾರೆ. ಕಲಾವತಿ ನಗರ ಶೆಟ್ಟಿ ಚಿತ್ರದುರ್ಗ ಹೊಳಲ್ಕೆರೆ ರಸ್ತೆ ಅಂತ ಹೇಳ್ತಾ ಇದ್ದಾರೆ. ಶ್ರೀನಿಧಿ ರಮೇಶ್ ಸುಷ್ಮಿತಾ ಚಿತ್ರದುರ್ಗ, ಹೊನ್ನೂರಲ್ಲಿ ಹನುಮಂತಪುರ ಜಗಳೂರು ತಾಲೂಕಿನಿಂದ, ವೀಣಾ ಏಕನಾಥ್ ದಾವಣಗೆರೆಯಿಂದ ಕಳಿಸಿರುವಂಥದ್ದು, ಸಣ್ಣಬೋರಯ್ಯ ಬೋರಮ್ಮ ಬಚ್ಚಬೋರ್ನಹಟ್ಟಿಯಿಂದ ಕಳಿಸಿದ್ದಾರೆ. ಹಾಗೆ ಪ್ರಜ್ವಲ್ ನಿಹಾರಿಕಾ ಎಲ್ಲಿಂದ ಅಂತಂದರೆ ಚಿತ್ರದುರ್ಗದಿಂದ. ಇನ್ನು ಶ್ರೀಕಂಠಮೂರ್ತಿ ಸ್ಕಂದನ್ ಭಾಸ್ಕರ್ ಅನಂತಲಕ್ಷ್ಮಿ ಅವರು ಮೆದೆಹಳ್ಳಿ ರಸ್ತೆ ಚಿತ್ರದುರ್ಗದಿಂದ. ಇನ್ನು ಮಾಳಪ್ಪನಹಟ್ಟಿ ಅಂಗಡಿ ಮಹೇಶ್ ಸರೋಜ್ ಧನ್ಯ ಕೂಡ ಇದ್ದಾರೆ. ಪಾರಿಜಾತ ರಾಮಪ್ಪ ಶ್ರೇಷ್ಠ ಭರತ್ರಾಜ್ ಎಲ್ಲಿಂದ ಚಿತ್ರದುರ್ಗದಿಂದ. ಸಿಟಿ ಚಂದ್ರಶೇಖರ್ ವಸಂತ್ ಕುಮಾರಿ ಅತ್ತಿ ಚೌಡೇನಹಳ್ಳಿಯಿಂದ, ನಯನ ಪ್ರಮೋದ್ ಚಿತ್ರದುರ್ಗ, ಮಂಜುಳಾ ಮಂಜುನಾಥ್ ದರ್ಜಿ ಕಾಲೋನಿ ಚಿತ್ರದುರ್ಗ, ಹಾಗೆಯೇ ಸಿದ್ದೇಶ್ ಹಡಪದ ಹರ್ಷವರ್ಧನ ಇಲ್ಲಿಂದ ಕಳಿಸಿದ್ದಾರೆ. ಇನ್ನು ಗೌತಮಿ ಬ್ಯಾಂಕ್ ಕಾಲೋನಿ ಚಿತ್ರದುರ್ಗದಿಂದ, ಹಾಗೆ ಯಾರು ಕಳಿಸಿದ್ದಾರೆ ಉತ್ತರ ಅಂತಂದರೆ ದಾವಣಗೆರೆಯ ಪಿ ಜಿ ಬಡಾವಣೆಯ ಅಚ್ಯುತ್ ಗಿರಿಧ ಪ್ರಕಾಶ್ ಹಾಗೆ ಉಮೇಶ್ ಸಿರಿಗೆರೆ ಅವರು. ಇನ್ನು ಅನಿತ ಅನಂತರಾಜು ಗೊರ್ಲಡಕು ಹಿರಿಯೂರು ತಾಲೂಕಿನಿಂದ ಬಂದಿದೆ. ಸಲ್ಮಾ ಅವರು ಓಕೆ. ಮಂಜುಳಾ ಮಹಾಂತೇಶ್ ಎಂ ಆರ್ ನಗರ ಎಂ ಕೆ ಹಟ್ಟಿ ಚಿತ್ರದುರ್ಗದಿಂದ. ಓಕೆ ಸ್ನೇಹಿತರೆ, ಒಂದಷ್ಟು ಮಾಹಿತಿಯನ್ನು ನೀವು ಕೂಡ ಒಂದು ತಲುಪಿಸುವಂಥ ಪ್ರಯತ್ನವನ್ನು ಮಾಡಿದ್ದೀರಿ ನಿಮ್ಮೆಲ್ಲರ ಸಂದೇಶಕ್ಕೆ. ಹಾಗೆಯೇ ಇದೀಗ ಒಂದು ಸಂದೇಶ ಬಂದಿದೆ ಚರಿತ್ನಾಗ್ ಸ್ನೇಹ ನಾಗಾರ್ಜುನ್ ಕೊಳ್ಳೆಗಾಲದಿಂದ. ಓಕೆ, ನಿಮ್ಮೆಲ್ಲರ ಸಂದೇಶಕ್ಕೆ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತಾ. ಓಕೆ ಸ್ನೇಹಿತರೆ, ಈ ಒಂದು ದಿನದ ವಿಶೇಷತೆ ಏನಿರುತ್ತೆ ಅಂತಂದರೆ, ವಿಶ್ವ ಕ್ಷುದ್ರಗ್ರಹ ದಿನದ ವಿಶೇಷತೆ ಏನಿರುತ್ತೆ ಅಂತಂದರೆ, ಬಾಹ್ಯಾಕಾಶದಲ್ಲಿ ಕ್ಷುದ್ರಗ್ರಹಗಳ ಬಗ್ಗೆ ಜನರಿಗೆ ಶಿಕ್ಷಣ ಮತ್ತು ಭೂಮಿಯ ರಕ್ಷಣೆಗೆ ಅಗತ್ಯ ಇರುವಂತಹ ಮುನ್ನೆಚ್ಚರಿಕೆ ಕ್ರಮಗಳ ಬಗ್ಗೆ ಅರಿವನ್ನು ಮೂಡಿಸೋದು ಈ ದಿನದ ಮುಖ್ಯ ಉದ್ದೇಶ ಆಗಿರುತ್ತೆ. ಓಕೆ ಸ್ನೇಹಿತರೆ, ತಿಳ್ಕೊಂಡ್ವಲ್ವ ವಿಶ್ವ ಕ್ಷುದ್ರ ಗ್ರಹ ದಿನದ ಕುರಿತು. ಇದೀಗ ಕಾರ್ಯಕ್ರಮದ ಕೊನೆಯದಾಗಿ ಕೇಳೋಣ ಕೋಟಿಕೊಬ್ಬ ಚಿತ್ರದ ಹಾಡು.

0: Telangana, Tamil Nadu, Puducherry and Karaikal for tomorrow. And now, for a look at today's newspapers, it's over to V.C. Pramod.
1: Thank you, Abhishek. A month-long special intensive revision SIR of the electoral roll beginning today is covered by some of the dailies. SIR process begins in Delhi and four states today, reports the Asian Age. Voter verification drive begins in Delhi today, leads the Times of India. The statesman quoting Prime Minister Narendra Modi says, Indian diaspora living bridge between India, Seychelles. Bengal passes preventive detention legal curbs bill, notes the Hindu. Prime Minister to skip Khamenei's state funeral leads the Asian Age. And finally, Delhi mandates all two new wheelers to be electric from 2028 to fight pollution, reports the Indian Express. And with that, it's back to you, Abhishek.
0: Thank you, Pramod. And now, before we end the bulletin, the headlines once again. Centre to withdraw temporary restrictions on sale and distribution of petrol and diesel from the 1st of July. West Bengal government to implement uniform civil code in the state, says Chief Minister Shubhendu Adhikari. Information and Broadcasting Minister announces major decisions to boost Indian film industry. Delhi government clears electric vehicles policy, cars under 30 lakh rupees to be exempted from road tax and registration fees. India strongly condemns Pakistan airstrikes in residential areas of Afghanistan that killed 36 civilians and injured 163 others. US and Iran to hold talks in Qatar's capital Doha today to resolve the dispute over Strait of Hormuz. And in football, Brazil enter round of 16. And with that, we end the morning news. Have a nice day.
2: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 106.6 ಮೆಗಾಹರ್ಟ್ಸ್ಗಳು. ಸಮಯ ಆಗಿದೆ 8:30 ಇದೀಗ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ಈ ಹೊತ್ತಿನ ಕಾರ್ಯಕ್ರಮದಲ್ಲಿ ಯಾವ ಮಾಹಿತಿ ಇರುತ್ತೆ ಅಂತ ಹೇಳಿ ತಿಳಿಸಿದ್ದೆ ಅಲ್ವಾ ಸ್ನೇಹಿತರೆ? ಈ ಜಿಂಕೆ ಏನಿರುತ್ತೆ, ಅದರ ಕೊಂಬೆ ಏನಿರುತ್ತೆ, ಪ್ರತಿ ವರ್ಷ ಉದುರುತ್ತಂತೆ. ಅದು ತನ್ನಷ್ಟಕ್ಕೆ ತಾನೇ ಉದುರಿಸ್ಕೊಳ್ಳುತ್ತಂತೆ. ಯಾಕಿರಬಹುದು ಅನ್ನೋ ಒಂದು ಕುತೂಹಲಕಾರಿಯಾದಂತಹ ಒಂದು ಮಾಹಿತಿ ಈ ಕಾರ್ಯಕ್ರಮದಲ್ಲಿ ತಿಳಿಸ್ತೇನೆ ಅಂತ ಹೇಳ್ತಾ, ಸ್ನೇಹಿತರೆ, ನಮಗೆಲ್ಲ ಜಿಂಕೆ ಅಂದರೆ ಎಷ್ಟು ಇಷ್ಟ ಅಲ್ಲ? ಪುಟಾಣಿ ಕಣ್ಣುಗಳು, ಚುಕ್ಕಿ ಚುಕ್ಕಿ ರಚನೆ, ಆ ಒಂದು ಜಿಂಕೆಯನ್ನು ನೋಡಿದ್ರೆ ಮುದ್ದಾಡಬೇಕು ಅಂತ ಅನಿಸುತ್ತೆ. ನಮಗೇನೋ ಹಾಗನ್ಸುತ್ತೆ, ಆದರೆ ಆ ಜಿಂಕೆಗಳು ಹೆದರ್ಕೊಳ್ಳುತ್ತೆ ಅಲ್ವಾ ಮನುಷ್ಯರನ್ನ ನೋಡಿದ್ರೆ? ಸ್ನೇಹಿತರೆ, ಭಗವಂತ ಪ್ರತಿಯೊಬ್ಬರಿಗೂ ರಕ್ಷಣೆಗೆ, ತನ್ನ ರಕ್ಷಣೆಗೆ ಅಂಥೇಳಿ ಒಂದಲ್ಲ ಒಂದು ಸೃಷ್ಟಿಯನ್ನು ಮಾಡಿರ್ತಾನಂತೆ. ಇಲ್ಲಿ ಜಿಂಕೆಗಳಿಗೆ ಅದರ ರಕ್ಷಣೆಗೆ ಇರುವಂತಹ ಒಂದು ಅಂಶ ಏನಂತಂದರೆ ಅದರ ಕೊಂಬುಗಳು. ಸ್ನೇಹಿತರೆ, ಈ ಜಿಂಕೆ ತನ್ನ ರಕ್ಷಣೆಗೆ ಅದರ ಕೊಂಬುಗಳನ್ನೇ ಅವಲಂಬಿಸಿವೆ. ಜೋರಾಗಿ ಓಡುತ್ತೆ, ಕಾದಾಟ ಅಂತ ಬಂದರೆ ಕೊಂಬುಗಳು ಸಹ ರೆಡಿ ಇರುತ್ತವೆ. ಈ ಕೊಂಬುಗಳು ಪ್ರತಿ ವರ್ಷ ಉದುರುತ್ತೆ ಅಂತಂದರೆ ನಂಬ್ತೀರಾ? ಯಾಕಿರ್ಬೋದು ಅಂತ ಕೂಡ ಕೇಳ್ತೀರಾ? ಹೇಳ್ತೀನಿ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ ಹೃದಯ ಹೃದಯ ಚಿತ್ರದ ಗೀತೆಯನ್ನು. ಈ ಗೀತೆಗೆ ಸಾಹಿತ್ಯ ಹಾಗೂ ಸಂಗೀತವನ್ನು ಸಂಯೋಜಿಸಿದ್ದಾರೆ ಹಂಸಲೇಖ, ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಚಿತ್ರಾ.

ಓಕೆ ಸ್ನೇಹಿತರೆ, ಈ ಜಿಂಕೆ ಕೊಂಬುಗಳು ರಕ್ಷಣೆಗೆ ಅಂತ ಇಟ್ಕೊಂಡಿರೋ ಈ ಕೊಂಬುಗಳು ತನ್ನತಾನೇ ಯಾಕೆ ಉದುರಿಸುತ್ತವೆ, ಹೇಗೆ ಉದುರಿಸುತ್ತವೆ ಅಂತ ಒಂದು ಕುತೂಹಲಕಾರಿಯಾದಂತಹ ಒಂದು ಅಂಶ ಏನಂತಂದ್ರೆ, ಇವು ಮರಗಳಿಗೆ ಉಜ್ಜಿ ಪ್ರತಿ ವರ್ಷ ಅಂದ್ರೆ ಆ ಒಂದು ಮರ ಏನಿರುತ್ತೆ ಅಥವಾ ಸಿಕ್ಕ ವಸ್ತುಗಳು ಏನಿರುತ್ತೆ ಆ ಒಂದು ವಸ್ತುಗಳಿಗೆ ಉಜ್ಜಿ ಆ ಕೊಂಬುಗಳನ್ನ ಬೀಳಿಸ್ಕೊಳ್ಳುತ್ತಂತೆ. ಹಾಗೆ ಈ ಉದುರಿ ಹೋಗಿರುವಂತಹ ಕೊಂಬುಗಳು ಏನಿರುತ್ತೆ ಮತ್ತೆ ಹೊಸದಾಗಿ ಬೆಳೆಯೋದಂತೆ ಯಾಕೆ ಅಂತಂದ್ರೆ, ಸಂತಾನೋತ್ಪತ್ತಿಯ ಕಾಲದಲ್ಲಿ ಗಂಡು ಜಿಂಕೆಗಳು ಹೆಣ್ಣಿಗಾಗಿ ಹಾಗೂ ಇತರೆ ಗಂಡು ಜಿಂಕೆಯೊಂದಿಗೆ ಹೋರಾಡಲು ಈ ಒಂದು ಕೊಂಬನ್ನ ಬೆಳೆಸ್ಕೊಳ್ಳುತ್ತೆ. ಹಾಗೇನೆ ಆ ಕೊಂಬುಗಳು ತನಗೆ ಭಾರ ಅಂತ ಅನಿಸಿದಾಗ ಈ ಮರಕ್ಕೆ ಉಜ್ಜಿ ತನ್ನ ಕೊಂಬುಗಳನ್ನ ಉದುರಿಸ್ಕೊಳ್ಳುವಂತಹ ಪ್ರಯತ್ನವನ್ನ ಜಿಂಕೆಗಳು ಮಾಡುತ್ತಂತೆ. ಓಕೆ ಸ್ನೇಹಿತರೆ, ಇದೀಗ ವಂಶಿ ಚಿತ್ರದ ಹಾಡನ್ನ ಕೇಳೋಣ. ಧ್ವನಿಯಾಗಿದ್ದಾರೆ ಪುನೀತ್ ರಾಜ್ಕುಮಾರ್ ಹಾಗೂ ಶ್ರೇಯಾ ಘೋಷಾಲ್.

ಅದು ಎಷ್ಟು ಎತ್ತರ ಬೆಳೆಯುತ್ತೆ ಅಂತ ಹೇಳಿ ತಿಳ್ಕೊಳ್ಳೋಣ ಅಲ್ವಾ ಸ್ನೇಹಿತರೆ. ಈ ಚುಕ್ಕಿ ಜಿಂಕೆಗಳು ಅಂತ ಏನಿರುತ್ತೆ, 3 ಅಡಿಯಿಂದ ಸುಮಾರು 1 ಮೀಟರ್ ಉದ್ದದವರೆಗೂ ಬೆಳೀತವೆ. ಕಡವೆ ಜಿಂಕೆ 40 ಇಂಚು ಒಂದು ಕೊಂಬುಗಳನ್ನ ಬೆಳೆಸುತ್ತಂತೆ. ಹಾಗೇನೆ ಮೂಸ್ ಅನ್ನೋ ಜಿಂಕೆಯಲ್ಲಿ ಸುಮಾರು 15-25 ಇಂಚು ಉದ್ದದ ಕೊಂಬುಗಳನ್ನ ಬೆಳೆಸ್ತಾವಂತೆ. ಹಾಗೇನೆ ದಿನಕ್ಕೆ 2 ಸೆಂಟಿಮೀಟರ್ ಉದ್ದ ಈ ಜಿಂಕೆಯ ಕೊಂಬುಗಳು ಬೆಳೆಯುತ್ತೆ ಅಂತ ಹೇಳ್ತಾರೆ. ಹಾಗೇನೆ ಗಂಡು ಜಿಂಕೆಗಳಿಗೆ ಮಾತ್ರ ಈ ಕೊಂಬುಗಳು ಇರುತ್ತೆ. ನೆನಪಿರ್ಲಿ, ಗಂಡು ಜಿಂಕೆಗಳಿಗೆ ಮಾತ್ರ ಈ ಕೊಂಬುಗಳು ಅನ್ನೋದು ಇರುತ್ತೆ. ಆದರೆ ರೀನ್ ಡೀರ್ ಅಂತ ಏನ್ ಹೇಳ್ತಾರೆ ಆ ಒಂದು ಜಿಂಕೆ ತಳಿಗಳಲ್ಲಿ ಗಂಡು ಮತ್ತೆ ಹೆಣ್ಣು ಜಿಂಕೆಗಳಿಗೆ ಈ ರೀನ್ ಡೀರ್ ಅಂತ ಏನ್ ತಳಿ ಹೇಳ್ತಾರಲ್ವಾ, ಆ ಎರಡೂ ಜಿಂಕೆಗಳಿಗೆ ಗಂಡು ಮತ್ತು ಹೆಣ್ಣು ಜಿಂಕೆಗಳಿಗೆ ಕೊಂಬುಗಳು ಇರುತ್ತೆ. ಓಕೆ ಸ್ನೇಹಿತರೆ, ಇದೀಗ ಕೇಳೋಣ ಗಡಿಬಿಡಿ ಅಳಿಯ ಚಿತ್ರದ ಹಾಡು. ಧ್ವನಿಯಾಗಿದ್ದಾರೆ SP ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರಾ.

ಓಕೆ ಸ್ನೇಹಿತರೆ, ಜಿಂಕೆಯ ಕೊಂಬುಗಳು ಪ್ರತಿ ವರ್ಷ ಉದುರುತ್ತೆ ಅಂತ ಹೇಳಿದೆ ಅಲ್ವಾ. ಇನ್ನು ಈ ಉದುರದ ಕೊಂಬುಗಳು ಎಲ್ಲಿ ಹೋಗುತ್ತೆ, ಏನಾಗುತ್ತೆ ಅಂತಂದ್ರೆ, ಈ ಉದುರದ ಕೊಂಬುಗಳಲ್ಲಿ ಕ್ಯಾಲ್ಸಿಯಂ ಮತ್ತು ಫಾಸ್ಫರಸ್ ಅನ್ನೋ ಒಂದು ಅಂಶ ಹೆಚ್ಚಾಗಿರುತ್ತಂತೆ. ಹಾಗಾಗಿ ಈ ಉದುರದ ಕೊಂಬುಗಳನ್ನ ಈ ಅಳಿಲುಗಳು ಅಥವಾ ಕಾಡು ಪ್ರಾಣಿಗಳು ಅಂದ್ರೆ ಮೊಲ ಅಂತಹ ಒಂದು ಕಾಡು ಮೊಲ ಇಂತಹ ಒಂದು ಪ್ರಾಣಿಗಳು ತಿನ್ನತ್ವಂತೆ. ನೋಡಿ, ಇದೇ ಅಲ್ವಾ ಪರೋಪಕಾರ ಅಂತಂದ್ರೆ. ಓಕೆ ಸ್ನೇಹಿತರೆ, ಇದಾಗಿತ್ತು ಜಿಂಕೆಯ ಕೊಂಬುಗಳ ಒಂದಷ್ಟು ವಿಶಿಷ್ಟವಾದಂತಹ ಮಾಹಿತಿ. ಈ ಮಾಹಿತಿ ನಿಮಗೆ ಹೇಗೆ ಅನಿಸ್ತು ಅಂತ ಹೇಳಿ ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆ 9448647273 ಈ ಸಂಖ್ಯೆಗೆ ನಿಮ್ಮ ಒಂದು ಸಂದೇಶ ಇರಲಿ ಅಂತ ಹೇಳ್ತಾ ಇದೀಗ ಕೇಳೋಣ ಶುಕ್ಲಾಂ ಭರದರಂ ಚಿತ್ರದ ಹಾಡು.

ಓಕೆ ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ಜಿಂಕೆಯ ಕೊಂಬುಗಳ ಕುರಿತ ಮಾಹಿತಿಯನ್ನ ತಿಳಿಸ್ತಾ ಇದ್ದೆ. ಇನ್ನು ಈ ಮಾಹಿತಿಯನ್ನ ತಿಳಿಸ್ತಾ ಇರೋದು ನಾನು ಲತಾ ಆರ್. ಇನ್ನು ಚಿತ್ರಗೀತೆಗಳ ಕಾರ್ಯಕ್ರಮದ ಕೊನೆಯದಾಗಿ ಕೇಳೋಣ ಹುಡುಗಾಟ ಚಿತ್ರದ ಗೀತೆ.

0: ಇದು ನಿಮ್ಮ ನೆಚ್ಚಿನ ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಮೆಗಾಹರ್ಟ್ಸ್ಗಳು. ಸಮಯ ಸರಿಯಾಗಿ 9:50. ಇದೀಗ ಕೆಲವು ಪ್ರಕಟಣೆಗಳು.
1: ಶ್ರೀರಾಮ್ ಕಥಾ ಮರ್ಮಜ್ಞ ಡಾಕ್ಟರ್ ಕುಮಾರ್ ವಿಶ್ವಾಸ್ ಜಿ ಶ್ರೀರಾಮ್ ಚರಿತ ಮಾನಸ್ ಕಿ ಭಾವ್ ರಸ್ ಸಂಗೀತ ಯಾತ್ರಾ ಸಂಪೂರ್ಣ ಶ್ರೀರಾಮ್ ಚರಿತ ಮಾನಸ್ ಸೋಮವಾರ ಸೇ ಶುಕ್ರವಾರ ಸುಬ 7 ಬಜೆ ಔರ್ ದೊಪಹರ್ 12:30 ಬಜೆ ಡಿಡಿ ನ್ಯಾಷನಲ್ ಔರ್ ವೇವ್ಸ್ ಓಟಿಟಿ ಪರ್.
2: ಆಯುರ್ಧಾರ ಚಿತ್ರದುರ್ಗ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ಧಾರ. ಶನಿವಾರದಿಂದ ಬುಧವಾರದವರೆಗೆ ವಾರದ 5 ದಿನಗಳಲ್ಲಿ ಬೆಳಿಗ್ಗೆ 7:45 ಕೇಳಿ ಚಿತ್ರದುರ್ಗ ಆಕಾಶವಾಣಿಯಲ್ಲಿ. ಆಯುರ್ವೇದ, ಯುನಾನಿ, ಸಿದ್ಧೌಷಧ ಹಾಗೂ ಹೋಮಿಯೋಪತಿ ಚಿಕಿತ್ಸೆಗಳ ಮಾಹಿತಿ ನೀಡುವ ಕಾರ್ಯಕ್ರಮ ಆಯುರ್ಧಾರ. ಪ್ರಾಯೋಜಕರು ಚಿತ್ರದುರ್ಗ ಜಿಲ್ಲಾ ಆಯುಷ್ ಇಲಾಖೆ.

ಕೇಳುಗರೆ, ನಮ್ಮ ನಿಲಯದಿಂದ ಇಂದು ಸಂಜೆ 6:51 ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮ ನ್ಯೂಸ್ ಆನ್ ಎಐಆರ್ ಆಪ್ನಲ್ಲಿ ಮೂಡಿಬರುವುದು. ಹೈನುಗಾರಿಕೆಯಲ್ಲಿನ ಅನುಭವಗಳ ಕುರಿತು ದಾವಣಗೆರೆ ತಾಲೂಕು ತುರ್ಚಘಟ್ಟ ಗ್ರಾಮದ ರೈತ ಮಹಿಳೆ ಎಂಎಚ್ ಲಕ್ಷ್ಮೀದೇವಿ ಅವರೊಂದಿಗೆ ಸಂದರ್ಶನ ಆಲಿಸುವರಿ. ಇವರನ್ನ ಸಂದರ್ಶಿಸುತ್ತಾರೆ ಯುಎಂ ಅರುಳಸಿದ್ದೇಶ್.

ಸ್ನೇಹಿತರೆ, ನಿರಂತರ ಉರಿಯುವ ಸೂರ್ಯನನ್ನ ನೋಡಿ ಕತ್ತಲು ಹೇಗೆ ಭಯಪಡುತ್ತೋ, ಹಾಗೆ ನಿರಂತರ ಕಷ್ಟಪಡುವ ವ್ಯಕ್ತಿಯನ್ನ ನೋಡಿ ಸೋಲು ಕೂಡ ಭಯಪಡುತ್ತಂತೆ. ಹೀಗೆಂದಿದ್ದಾರೆ ಸ್ವಾಮಿ ವಿವೇಕಾನಂದರು.

ಕೇಳುಗರೆ, ನಮ್ಮ ನಿಲಯದ ಬೆಳಗಿನ ದುರ್ಗೋದಯ ಪ್ರಸಾರದ ಕಾರ್ಯಕ್ರಮಗಳ ಬಗ್ಗೆ ನೀವು ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ತಿಳಿಸಬಹುದು. ನಮ್ಮ ನಿಲಯದ ವಾಟ್ಸ್ಆಪ್ ಸಂಖ್ಯೆ 9444864023.

0: ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ನಲ್ನುಡಿ. ನಮ್ಮ ದಿನಚರ್ಯೆಗೊಂದು ಹಿತ ನುಡಿ, ಅದುವೇ ನಲ್ನುಡಿ.
2: ಗೆಲುವು ಯಾರಿಗೂ ಬೇಡ, ಎಲ್ಲರಿಗೂ ಬೇಕು. ಇದರ ಅರ್ಥ ಯಾರೂ ಸೋಲೋ ಹಾಗಿಲ್ಲ. ಸೋಲು ಇಲ್ಲದೆ ಗೆಲುವು ಹೇಗೆ ಅರ್ಥಪೂರ್ಣ? ಆದರೆ ಸೋಲು ನಿರಾಶೆಯನ್ನುಂಟು ಮಾಡುತ್ತೆ, ಧೈರ್ಯವನ್ನ ಕುಂದಿಸುತ್ತೆ, ಕೆಲಸ ಮಾಡುವ ಭರವಸೆ ಉತ್ಸಾಹವನ್ನು ಕೆಡಿಸುತ್ತೆ. ಸೋಲು ದಿಕ್ಕುಗೆಡಿಸೋದ್ರಿಂದ ಒಂದಲ್ಲ ಒಂದು ದಿನ ಗೆದ್ದೇ ಗೆಲ್ಲುತ್ತೇನೆ ಎನ್ನುವ ನಿಶ್ಚಿತತೆ ಕಣ್ಣ ಮುಂದೆ ಇರಬೇಕು. ಆಗ ಸೋಲು ತಾತ್ಕಾಲಿಕ ಅಂತ ಸೋಲನ್ನು ಒಪ್ಪಿಕೊಂಡು ಅದನ್ನು ಎದುರಿಸುವ ದಾರಿಯನ್ನ ವ್ಯಕ್ತಿ ಹುಡುಕ್ತಾನೆ, ಗೆಲುವಿನ ಹಾದಿಯನ್ನು ಸ್ಪಷ್ಟಪಡಿಸಿಕೊಳ್ತಾನೆ. ಸೋಲಿನಂತೆ ಗೆಲುವು ದಿಕ್ಕು ಕೆಡಿಸುತ್ತದೆ, ನಿಜ. ಗೆಲುವು ಪಡೆದವನು ತನ್ನ ಸಮಾನ ಯಾರೂ ಇಲ್ಲ ಅಂತ ಉಬ್ಬುತ್ತಾನೆ, ಹೆಮ್ಮೆಯಿಂದ ಬೀಗುತ್ತಾನೆ, ತನಗೇ ಗೆಲುವು ಕಟ್ಟಿಟ್ಟ ಬುತ್ತಿ ಅಂತ ಅತ್ಯುತ್ಸಾಹದಿಂದ ಮುನ್ನುಗ್ಗುತ್ತಾನೆ, ಅಹಂಕಾರದಿಂದ ಮೆರೆಯುತ್ತಾನೆ. ಆಗ ಸರಿ ತಪ್ಪುಗಳ, ಒಳಿತು ಕೆಡುಕುಗಳ ವಿವೇಚನೆಗಿಂತ ತನಗೆ ಇದು ಸಾಧ್ಯ, ಇದನ್ನು ತಾನು ಮಾಡಿಯೇ ತೀರುತ್ತೇನೆ ಎನ್ನುವ ಅತಿಯಾದ ಆತ್ಮಪ್ರತ್ಯಯ ಅವನ ಮುಂದೆ ನಿಲ್ಲುತ್ತೆ. ಇದರಿಂದಾಗಿ ಸೋಲು ಗೆಲುವುಗಳೆರಡೂ ನಮ್ಮ ಬದುಕನ್ನ ಮುನ್ನಡೆಸದೇ ಇರಬಹುದು ಅನ್ನೋ ಆತಂಕ ನಮ್ಮ ಹಿರಿಯರದು. ಈ ಆತಂಕವನ್ನ ಪ್ರಧಾನ ಜಿಜ್ಞಾಸೆಯ ವಿಷಯವನ್ನಾಗಿ ಪರಿಗಣಿಸುವ ಭಗವದ್ಗೀತೆ ಸೋಲು ಗೆಲುವುಗಳೆರಡನ್ನೂ ಸಮಾನವಾಗಿ ಭಾವಿಸುವ, ಸ್ವೀಕರಿಸುವ ಸ್ಥಿತ ಪ್ರಜ್ಞನ ಆದರ್ಶವನ್ನ ನಮ್ಮ ಮುಂದೆ ಇಡುತ್ತೆ. ಇಡೀ ಭಗವದ್ಗೀತೆಯ ಉದ್ದೇಶವೇ ಸೋಲು ಗೆಲುವುಗಳನ್ನ ಸಮಾನವಾಗಿ ನೋಡೋದು ಅಂದ್ರೆ ಏನು ಅನ್ನೋದನ್ನ ಹಲವು ಆಯಾಮಗಳಲ್ಲಿ ವಿವರಿಸೋದು. ಭಾವಾತ್ಮಕವಾಗಿ ನೋಡುವ ಆಸೆ ಯಾವಾಗಲೂ ಸುಂದರವಾದದನ್ನ, ಆಕರ್ಷಕವಾದದನ್ನ, ಲಾಭದಾಯಕವಾದದನ್ನ ತನ್ನದನ್ನಾಗಿಸಿಕೊಳ್ಳಲೇಬೇಕು ಅನ್ನೋ ಬಯಕೆಯನ್ನ ವ್ಯಕ್ತಿಯಲ್ಲಿ ಹುಟ್ಟಿಸುತ್ತೆ. ನೇತ್ಯರ್ಥಕವಾದದನ್ನ, ಕುರೂಪಿಯಾಗಿರೋದನ್ನ, ಅಂದಚಂದದಿಂದ ಸೆಳೆಯದೇ ಇರೋದನ್ನ ಸಾರಾಸಗಟಾಗಿ ತಿರಸ್ಕರಿಸುವ ಹಾಗೆ ಮಾಡುತ್ತೆ. ಅದರ ಬಗ್ಗೆ ಪುನರ್ವಿಮರ್ಶೆಯನ್ನೂ ನಿರಾಕರಿಸುವಂತೆ ಮಾಡುತ್ತೆ. ಅದರಿಂದಾಗಿಯೇ ಸೋಲು ಗೆಲುವುಗಳೆರಡೂ ದಿಕ್ಕು ತಪ್ಪಿಸುತ್ತವೆ. ಭಾವಾತ್ಮಕವಾಗಿರುವ ಸತ್ ಅಥವಾ ವರ್ತಮಾನವನ್ನು, ಅಭಾವಾತ್ಮಕವಾಗಿರುವ ಅಸತ್ ಅಥವಾ ಭೂತ ಭವಿಷ್ಯತ್ತುಗಳನ್ನು ವಾಸ್ತವಿಕತೆಯ ಅವಿಭಾಜ್ಯ ಅಂಗಗಳು ಅಂತ ತಿಳಿದ್ರೆ ಸೋಲು ಗೆಲುವುಗಳೆರಡನ್ನೂ ಸಮಾನವಾಗಿ ಸ್ವೀಕರಿಸೋದಿಕ್ಕೆ ಸಾಧ್ಯ ಆಗುತ್ತೆ, ಬದುಕು ಅರ್ಥಪೂರ್ಣವಾಗಿಯೇ ಇರುತ್ತೆ. ಇದು ಭಗವದ್ಗೀತೆಯ ನಿಲುವು. ಧರ್ಮವೇ ಜಯವೆಂಬ ದಿವ್ಯ ಮಂತ್ರ, ಮರ್ಮವನ್ನರಿತು ಮಾಡಲು ಬೇಕು ತಂತ್ರ ಎನ್ನುತ್ತಾರೆ ಪುರಂದರದಾಸರು. ಅವರ ಪ್ರಕಾರ ಗೆಲುವನ್ನು ಕುರಿತು ಯೋಚಿಸುವಾಗ, ಗೆಲುವಿಗಾಗಿ ಪರಿಶ್ರಮಿಸುವಾಗ ಧರ್ಮವೊಂದೇ ನಮಗೆ ಇರುವ ಸರ್ವೋತ್ಕೃಷ್ಟ ಉಪಾಯ. ಧರ್ಮವನ್ನು ಭಾವಿಸುವಾಗ ಅರ್ಥ, ಕಾಮ, ಮೋಕ್ಷಗಳನ್ನು ಅತ್ಯವಶ್ಯಕವಾಗಿ ಭಾವಿಸಬೇಕು ಅನ್ನೋದು ನಮ್ಮ ಪರಂಪರೆಯ ಆದೇಶ. ಸೃಷ್ಟಿಯಲ್ಲಿ ಇರುವುದೆಲ್ಲವೂ ಅರ್ಥವೇ. ಸೃಷ್ಟಿತವಾದದ್ದು ಸುಸ್ಥಿತಿಯಲ್ಲಿ ಇರಬೇಕಾದರೆ, ಸುಸ್ಥಿತಿಯಲ್ಲಿ ಇರಬಹುದಾದದ್ದು ಸೃಷ್ಟಿತವಾಗಬೇಕಾದರೆ ಹಣ ಜೊತೆ ಜೊತೆಯಲ್ಲಿ ಇರಬೇಕು. ಅದರಿಂದಾಗಿ ರುಜು ಮಾರ್ಗದಲ್ಲಿ ಮಾನಸಿಕ ಉನ್ನತಿ ಸಾಧ್ಯವಾಗೋ ದಾರಿಯಲ್ಲಿ ಇರುವ ಹಣ ಸಂಪಾದನೆಯು ಧರ್ಮವೇ. ಸೃಷ್ಟಿಯ ಗೆಲುವು ಸ್ಥಿತಿಸ್ಥಾಪಕತ್ವವೇ. ಸೃಷ್ಟಿಯ ಒಂದು ಭಾಗ ಆಗಿರುವ ನಮ್ಮ ಬದುಕಿನ ಗೆಲುವು ಹೇಗಾದರೂ ನಮ್ಮ ಜೀವವನ್ನು ಉಳಿಸಿಕೊಳ್ಳೋದಲ್ಲ, ಕೇವಲ ಸುಖ ಭೋಗವನ್ನು ಪಡೆಯುವುದೂ ಅಲ್ಲ, ಹಾಗೆಯೇ ಅನುಭವಿಸದೆ ಬಿಟ್ಟು ಬಿಡುವುದೂ ಅಲ್ಲ, ಪ್ರಾಣತ್ಯಾಗ ಮಾಡುವುದಂತೂ ಅಲ್ಲವೇ ಅಲ್ಲ. ಆದರೆ ನಾವು ಬದುಕಿದ್ದೇವೆ ಎಂದಾದರೆ ನಮಗೆ ಸುಖಾನುಭವವನ್ನು ಪಡೆಯುವ ಶಕ್ತಿ, ಸಾಮರ್ಥ್ಯ, ಸಾಧ್ಯತೆ ಇದೆ. ನಾವು ಬದುಕಬೇಕಾದರೆ ಆ ಶಕ್ತಿ, ಸಾಮರ್ಥ್ಯ ನಮಗೆ ದೊರೆಯಬೇಕು ಅನ್ನುವ ನಿಲುವು ಎಲ್ಲಾ ಕಾಲದಲ್ಲೂ ಇದೆ. ಈ ನಿಲುವಿನಿಂದಾಗಿಯೇ ರೂಪುಗೊಳ್ಳುವ ಬಗೆ ಬಗೆಯ ಕಾಮಾಸಕ್ತಿಯಿಂದಾಗಿಯೇ ವಿನಾಶಕಾರಿ ಯುದ್ಧಗಳನ್ನೂ ಒಳಗೊಂಡಂತೆ ಅಸಂಖ್ಯಾತ ದುಷ್ಟಕೂಟಗಳು ತಲೆಯೆತ್ತಿವೆ. ಇದನ್ನು ಗಮನಿಸಿರೋ ಪುರಂದರದಾಸರು ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವು ಪಡೆದವರಂತೆ ಕಾಣಿರೋ ಎನ್ನುತ್ತಾರೆ. ಕಾಮತೃಪ್ತಿ ಮಾನವೀಯ ಬದುಕಿಗೆ ತೊಡರುಗಾಲು ಆಗಬಾರದು, ಹಾಗೆ ಇದ್ದರೆ ಅದು ಧರ್ಮ. ಕಾಮದ ಗೆಲುವು ಧರ್ಮವೇ ಅನ್ನೋದು ದಾಸರ ನಿಲುವು. ಧರ್ಮದ ಚೌಕಟ್ಟಿನಲ್ಲಿ ಕಾಮಾರ್ಥಗಳು ಇದ್ದರೆ ಅದೇ ಜೀವನ್ಮುಕ್ತಿ ಎನ್ನುತ್ತಾರೆ ವೇದಾಂತಿಗಳು. ಎಲ್ಲರ ಬದುಕಿನ ಅಂತಿಮ ಗೆಲುವು ಜೀವನ್ಮುಕ್ತಿ ಅನ್ನೋದನ್ನ ಒಪ್ಪುವ ಭಗವದ್ಗೀತೆ ಪರಮಶಾಂತಿಯೇ ವ್ಯಕ್ತಿ ಪಡೆಯಬಹುದಾದ ಅಂತಿಮಗತಿ, ಅದೇ ಜೀವನ್ಮುಕ್ತಿ ಅಂತ ಸಾರೋದ್ರ ಮೂಲಕ

0: ನಮ್ಮ ಬದುಕಿನ ಗೆಲುವು ವೈಯಕ್ತಿಕ ಸತ್ಯವೋ ಹೌದು, ಸಾರ್ವತ್ರಿಕ ಸತ್ಯವೋ ಹೌದು ಎಂದು ಹೇಳೋದು ಅತ್ಯಂತ ಗಮನಾರ್ಹ.
1: ಇದುವರೆಗೂ ನಲ್ನುಡಿ ಬದುಕಿಗೊಂದು ಹಿತನುಡಿ ಪದ್ಮಿನಿ ಹೆಗಡೆ ಕೆಎಲ್ ಅವರಿಂದ ಆಲಿಸಿದಿರಿ.

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ ಇದೀಗ ಕೇಳಿ ಕಾಮನಬಿಲ್ಲು ಕಾರ್ಯಕ್ರಮ. ಭಾವಗೀತೆ, ಜನಪದ ಗೀತೆ ಹಾಗೂ ಚಿತ್ರಗೀತೆಗಳನ್ನು ಆಲಿಸುವಿರಿ. ಕಾರ್ಯಕ್ರಮದ ಮೊದಲನೇದಾಗಿ ಡಾಕ್ಟರ್ ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್ಟ ಅವರ ರಚನೆಯ ಈ ಭಾವಗೀತೆಯನ್ನು ಕೇಳೋಣ.

ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಸಮಯ ಆಗಿದೆ 9:32. ಇದೀಗ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ ಪೆದ್ದಿ ಚಿತ್ರದ ಹಾಡು.

ಸ್ನೇಹಿತರೆ, ನಮ್ಮ ನಿಲಯದ ಬೆಳಗಿನ ದುರ್ಗೋದಯ ಪ್ರಸಾರದ ಕಾರ್ಯಕ್ರಮಗಳ ಕುರಿತು ನೀವು ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಬಹುದು ಅಂತ ನಾ ಹೇಳಿದ್ದೆ. ಹಾಗೆಯೇ ನಿಮ್ಮ ಸಂದೇಶಗಳು ಕೂಡ ನಮ್ಮನ್ನು ತಲುಪಿದ್ದಾವೆ. ಹಾಗಾದರೆ ಯಾರೆಲ್ಲ ಸಂದೇಶವನ್ನು ಕಳಿಸಿದ್ದಾರೆ, ಏನಂತ ಅಭಿಪ್ರಾಯವನ್ನು ತಿಳಿಸಿದ್ದಾರೆ ಅಂತದ್ ನೋಡೋಣ. ಮೊದಲಿಗೆ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ ಸುಜಾತಾ, ಗಣೇಶ್ ಹಾಗೂ ಮನೆಯವರು, ರಾಜಾಜಿನಗರ ಬೆಂಗಳೂರಿನಿಂದ. ಓಕೆ, ನಿಮಗೂ ಕೂಡ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇನ್ನು ಪ್ರೀತಿಯ ಆಕಾಶವಾಣಿಗೆ ಶುಭೋದಯ ಅಂತ ತಿಳಿಸ್ತಾ ಇರೋರು. ಕಿಷ್ಕಿಂದ ನಗರ ಗಂಗಾವತಿ ರಣಾವತ ಅವರಗೆರ ಪಟ್ಟಣದಿಂದ, ಹಾಗೆ ಹೊನ್ನೂರಲ್ಲಿ ಹನುಮಂತಾಪುರ ಇವರು ಸಂದೇಶವನ್ನು ಕಳಿಸಿ ಒಂದು ಶುಭ ನುಡಿ ಅಂತ ಹೇಳ್ತಾ ಇದ್ದಾರೆ. ಅಸಾಧ್ಯ ಅಂತ ಈ ಪ್ರಪಂಚದಲ್ಲಿ ಯಾವುದೂ ಇಲ್ಲ, ನಮ್ಮ ಯೋಚನೆ ಬದಲಾದರೆ ನಮ್ಮ ಹಣೆ ಬರಹ ತಾನಾಗಿಯೇ ಬದಲಾಗುತ್ತೆ ಅಲ್ವೇ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಇನ್ನು ಬೊಪ್ಪ ವೆಂಕಟೇಶ್ ಕೂಡ ಒಂದು ಸಂದೇಶವನ್ನು ಕಳಿಸಿದ್ರು. ಓಕೆ, ಹಾಗೆಯೇ ಯಾರೆಲ್ಲ ಸಂದೇಶವನ್ನು ಕಳಿಸಿದ್ದಾರೆ ಅಂತ ನೋಡ್ತಾ ಹೋಗೋಣ. ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಚಿಕ್ಕೋಡ ಗ್ರಾಮದಿಂದ ಶ್ರೀಶೈಲ ತೇಲಿ ಆದಿತ್ಯ ಶಿವಲೀಲಾ ತೇಲಿ ಮನೆಯವರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಆತ್ಮೀಯ ನಿರೂಪಕರಾದ ಲತಾ ಮೇಡಮ್ಗೆ ಶುಭ ಮುಂಜಾನೆ ಅಂತ ಹೇಳ್ತಾ ಇದ್ದಾರೆ. ನಿಮಗೂ ಕೂಡ ಶುಭ ಮುಂಜಾನೆ. ಇನ್ನು ಬೆಳ್ಳಂಬೆಳಗ್ಗೆ ಸೊಗಸಾದ ನುಡಿ ಮಾತಿನೊಂದಿಗೆ ಕಾರ್ಯಕ್ರಮ ಪ್ರಾರಂಭಿಸಿ ಕೊಂಡೆ ಮಂಚಣ್ಣ ಅವರ ಧರ್ಮ ಪತ್ನಿ ಲಕ್ಷ್ಮಮ್ಮ ಅವರ ವಚನ ಸಾಹಿತ್ಯದ ಪ್ರಕಾರ ಕೊಂಡೆ ಮಂಚಣ್ಣಗಳ ಪುಣ್ಯಸ್ತ್ರೀ ಲಕ್ಷ್ಮಮ್ಮ ಅಂತ ಹೇಳಿ ಕರೆಯಲಾಗುತ್ತೆ. ಇನ್ನು ಈ ದಂಪತಿಗಳು 12ನೇ ಶತಮಾನದ ಕಲ್ಯಾಣರ ಶರಣರ ಕಾಲದಲ್ಲಿ ಜೀವಿಸಿದ್ದವರು ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಇನ್ನು ಕ್ಷುದ್ರಗ್ರಹ ದಿನಾಚರಣೆಯ ಆ ಕುರಿತ ಪ್ರಶ್ನೆ, ಹಾಗೆ ಜಿಂಕೆ ಕುರಿತಾದ ಆಸಕ್ತಿಕರ ವಿಷಯಗಳ ಜೊತೆಗೆ ಹಾಡುಗಳು ತುಂಬಾ ಇಷ್ಟ ಆಯಿತು ಮೇಡಮ್, ಧನ್ಯವಾದಗಳು ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಓಕೆ, ನಿಮ್ಮ ಸಂದೇಶಕ್ಕೆ ಧನ್ಯವಾದ ಅಂತ ನಾನು ಕೂಡ ತಿಳಿಸ್ತಾ ಇನ್ನು ನಮಸ್ತೆ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ ಗೀತಾ ನಾಗಪ್ಪ ಶಿವಮೊಗ್ಗದಿಂದ. ನಮಸ್ತೆ ನಿಮಗೂ ಕೂಡ. ಏನು ಇವರು ಹೇಳ್ತಾ ಇದ್ದಾರೆ, ಜಿಂಕೆಗಳ ಕೊಂಬಿನ ಮಾಹಿತಿ ತುಂಬಾ ಆಸಕ್ತಿ ಆಯಿತು, ಹಾಗೂ ವರ್ಷಕ್ಕೊಮ್ಮೆ ಕೊಂಬುಗಳು ಉದುರಿಸಿಕೊಳ್ಳುವ ರೀತಿ ಗೊತ್ತಿರಲಿಲ್ಲ, ಕೇಳಿ ಆಶ್ಚರ್ಯ ಆಯಿತು, ಒಳ್ಳೆ ಉಪಯುಕ್ತ ಮಾಹಿತಿ, ಥ್ಯಾಂಕ್ ಯು ಅಂತ ಹೇಳ್ತಾ ಇದ್ದಾರೆ. ಓಕೆ ಗೀತಾ ಅವರೇ, ನಿಮ್ಮ ಸಂದೇಶಕ್ಕೆ ಧನ್ಯವಾದ ಅಂತ ಹೇಳ್ತಾ ಮುಂದಿನ ಸಂದೇಶ, ಐತಿಹಾಸಿಕ ಕೋಟೆನಾಡು ಗಂಡುಗಲಿ ಮದಕರಿ ನಾಯಕರ ಆಳಿದ ಚಿತ್ರದುರ್ಗದಿಂದ ಹೊಸದುರ್ಗದ ದಯಾನಂದ, ಡಾಕ್ಟರ್ ರವಿ, ಡಾಕ್ಟರ್ ಅನನ್ಯ ಹಾಗೂ ಡಾಕ್ಟರ್ ಅಕುಲ್ ಮಹೇಶ್ ಚಂದ್ರ ಇವರು ಕಳಿಸಿರುವಂಥದ್ದು. ಶುಭೋದಯ ಲತಾ ಮೇಡಮ್, ಬೆಳಗಿನ ಕಾರ್ಯಕ್ರಮದಲ್ಲಿ ಕರ್ನಾಟಕದ 12ನೇ ಶತಮಾನದ ವಚನಕಾರಿಯಲ್ಲಿ ಒಬ್ಬರಾದ ಕೊಂಡೆ ಮಂಚಣ್ಣಗಳ ಪುಣ್ಯಶ್ರೀ ಲಕ್ಷ್ಮಮ್ಮ ಅವರ ಬಗ್ಗೆ ನೀವು ನೀಡಿದಂತಹ ವಿವರ, ಐತಿಹಾಸಿಕ ಹಿನ್ನೆಲೆ ಮಾಹಿತಿ ತುಂಬ ವಿವರವಾಗಿ ಹಾಗೂ ಅರ್ಥಪೂರ್ಣವಾಗಿ ಮೂಡಿಬಂತು. ಇನ್ನು ಭಕ್ತಿಗೀತೆ, ಚಿತ್ರಗೀತೆ ಸುಮಧುರವಾಗಿ ಮೂಡಿಬಂತು. ಹಾಗೆ ಜಿಂಕೆಗಳ ಹಾಗೂ ಅವುಗಳ ಕೊಂಪುಗಳ ಬಗ್ಗೆ ನೀವು ನೀಡಿದ ಮಾಹಿತಿ ತುಂಬ ಉಪಯುಕ್ತಕರ ಆಗಿತ್ತು ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಇನ್ನು ಚಿತ್ರಗೀತೆಗಳು ಕೂಡ ಮಧುರವಾಗಿ ಮೂಡಿ ಬರ್ತಾ ಇದೆ ಅಂತ ಹೇಳಿ ಸಂದೇಶದಲ್ಲಿ ತಿಳಿಸ್ತಾ ಇದ್ದಾರೆ. ಮತ್ತೊಂದು ಸಂದೇಶ, ಶುಭ ಮುಂಜಾನೆ ಮೇಡಮ್, ಹೇಗಿದ್ದೀರಾ ಅಂತ ಕೇಳ್ತಾ ಇರೋರು ಚಿಕ್ಕಪ್ಪ ಶಾರದ ರಾಮೇಶ್ವರ ಶಿವಮೊಗ್ಗದಿಂದ. ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಿ? ಬಿಸಿ ಬಿಸಿ ಕಾಫಿ ಆಯ್ತಾ ಅಂತ ಹೇಳ್ತಾ ಇದ್ದಾರೆ. ಖಂಡಿತ ಆಯಿತು. ಇನ್ನು ತಂಪಾದ ಸಮಯದಲ್ಲಿ ನಿಮ್ಮ ಸುಮಧುರವಾದ ನಿರೂಪಣೆಯಲ್ಲಿ ಮೂಡಿ ಬರುತ್ತಿರುವ ಕಾರ್ಯಕ್ರಮಗಳಲ್ಲಿ ಪ್ರತಿದಿನವೂ ಒಂದೊಂದು ಉತ್ತಮವಾದ ಮಾಹಿತಿಯನ್ನು ನಮಗಾಗಿ ತಂದು ಹಂಚಿಕೊಳ್ತೀರಾ. ಇನ್ನು ಈ ದಿನವೂ ಕೂಡ ಜಿಂಕೆ ಕೊಂಬುಗಳು ಉದುರುತ್ತಿರುವ ಬಗ್ಗೆ ಉತ್ತಮ ಮಾಹಿತಿ ನೀಡ್ತಾ ಇದ್ದೀರಿ. ಇಲ್ಲಿವರೆಗೆ ಏನು ತಿಳ್ಕೊಂಡಿದ್ವಿ ಅಂತಂದರೆ, ಜಿಂಕೆಗಳು ಕಾದಾಟದಲ್ಲಿ ಕೋಡು ಉದುರುತ್ತೆ ಅಂತ ಹೇಳಿ ತಿಳ್ಕೊಂಡಿದ್ವಿ. ಆದರೆ ನಿಮ್ಮ ಮಾಹಿತಿ ಕೇಳಿದ ಮೇಲೆ ಗೊತ್ತಾಯಿತು, ಪ್ರತಿ ವರ್ಷ ಕೋಡುಗಳು ಉದುರುತ್ತೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಓಕೆ, ಈ ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಲ್ವಾ, ಅದು ಖುಷಿ ಕೊಟ್ಟಿದೆ ಅಂತ ಹೇಳ್ತಾ. ಓಕೆ ಸ್ನೇಹಿತರೆ, ಮತ್ತಷ್ಟು ಸಂದೇಶಗಳನ್ನು ನೋಡೋಕ್ಕೂ ಮುನ್ನ ಇದೀಗ ಪುಷ್ಪ 2 ದ ರೂಲ್ ಚಿತ್ರದ ಗೀತೆಯನ್ನು ಹಾಡು ಕೇಳೋಣ.

ಮುಂದಿನ ಸಂದೇಶ ಮೀರಾ ನಾಡಿಗ್ ಚಿತ್ರದುರ್ಗದಿಂದ ಕಳಿಸ್ತಾ ಇದ್ದಾರೆ. ಪ್ರೀತಿಯ ನಿರೂಪಕರಿಗೆ ಹಾಗೂ ಕೇಳುಗರಿಗೂ ಶುಭೋದಯ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಈ ದಿನ ದುರ್ಗೋದಯದ ಎಲ್ಲ ಕಾರ್ಯಕ್ರಮಗಳು ಸುಂದರವಾಗಿ ಮೂಡಿ ಬರ್ತಾ ಇದೆ. ನಮನ ಹಾಗೂ ಬೇರೆ ಕಾರ್ಯಕ್ರಮಗಳು, ಭಾವತರಂಗದಲ್ಲಿ ಭಾವಗೀತೆ ತುಂಬಾ ಇಂಪಾಗಿತ್ತು. ಇನ್ನು ಜಿಂಕೆಯ ಕೊಂಬಿನ ಕುರಿತ ಮಾಹಿತಿ, ಸುಂದರ ಕನ್ನಡ ಚಿತ್ರಗೀತೆಗಳು, ಹಾಗೆ ಸೋಲು ಗೆಲುವನ್ನ ಕುರಿತಾದ ನಲ್ನುಡಿ, ಒಟ್ಟಾರೆಯಾಗಿ ಎಲ್ಲಾ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದ್ದೆ. ಕೇಳ್ತಾ ಇದ್ದೇವೆ, ಧನ್ಯವಾದಗಳು ಮೇಡಮ್ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಓಕೆ ಮೀರಾ ಅವರೇ, ನಿಮ್ಮ ಸಂದೇಶಕ್ಕೆ ಧನ್ಯವಾದ ಅಂತ ಹೇಳ್ತಾ ಇನ್ನು ಮುಂದಿನ ಸಂದೇಶ. ರೂಪಾ ಪರಮೇಶ್, ರಶ್ಮಿತಾ ಧನ್ಯ, ಪಿಎಸ್ಎಂ ಲೇಔಟ್ ಚಿತ್ರದುರ್ಗದಿಂದ ಸಂದೇಶವನ್ನ ಕಳಿಸ್ತಾ ಇದ್ದಾರೆ. ನಮಸ್ತೆ ಮೇಡಮ್, ಶುಭೋದಯ. ಬೆಳಗಿನ ಎಲ್ಲಾ ಕಾರ್ಯಕ್ರಮಗಳನ್ನ ಕೇಳ್ತಾ ಇದ್ದೇವೆ. ಸೋಲು ಗೆಲುವಿನ ಅರ್ಥಪೂರ್ಣ ಹಿತನುಡಿ, ನಲ್ನುಡಿ ಕಾರ್ಯಕ್ರಮ, ಹಾಗೇನೆ ಜಿಂಕೆಯ ಕೊಂಬುಗಳ ಮಾಹಿತಿ ತುಂಬಾ ಚೆನ್ನಾಗಿತ್ತು ಮೇಡಮ್. ಹಾಗೇನೆ ಕಾಮನಬಿಲ್ಲು ಕಾರ್ಯಕ್ರಮ ಕೂಡ ಸೂಪರ್ ಆಗಿತ್ತು. ಇನ್ನು ನಿಮ್ಮ ನಿರೂಪಣೆ ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಧನ್ಯವಾದ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಓಕೆ ರೂಪಾ ಅವರೇ, ನಿಮಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತಾ ಇದೀಗ ಮುಂದಿನ ಗೀತೆ ಬಾಡಿಗಾರ್ಡ್ ಚಿತ್ರದಿಂದ.

ಓಕೆ, ಇದೀಗ ಮತ್ತೊಂದು ಸಂದೇಶ ಬಂದಿದೆ. ಮಾಲೂರು ತಾಲೂಕು ಚಿಕ್ಕ ತಿರುಪತಿಯಿಂದ ಶ್ಯಾಮಲಾ ಪ್ರಕಾಶ್ ಅವರು ಸಂದೇಶವನ್ನ ಕಳಿಸ್ತಾ ಇದ್ದಾರೆ. ಓಕೆ, ನಿಮ್ಮ ಕಾರ್ಯಕ್ರಮಗಳ ಬಗ್ಗೆ ಪತ್ರವನ್ನ ಬರೀಬಹುದಾ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಹಾಗೇನೆ ಕಾರ್ಯಕ್ರಮ ಸೂಪರ್ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಓಕೆ, ಪತ್ರವನ್ನ ಕೂಡ ಬರೀಬಹುದು. ಹಾಗೇನೆ ಪತ್ರವನ್ನ ಬರೆಯಲು ವಿಳಾಸ ಏನಂತಂದ್ರೆ, ನೀವು ಜನರಂಜನೆಗೆ ಪತ್ರವನ್ನ ಬರೀತಿರಲ್ಲ, ಹಾಗೇನೆ ನೀವು ಪತ್ರವನ್ನ ಬರೆಯಬಹುದು. ಆಕಾಶವಾಣಿ ನಿಲಯದ ನಿರ್ದೇಶಕರು, ಆಕಾಶವಾಣಿ ಸಿಕೆಪುರ ಚಿತ್ರದುರ್ಗ, ಈ ಒಂದು ವಿಳಾಸಕ್ಕೆ ನೀವು ಕಾರ್ಯಕ್ರಮದ ಅನಿಸಿಕೆಗಳನ್ನು ಕೂಡ ತಿಳಿಸಬಹುದು. ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ ಆಶಿಕಿಟ್ಟು ಚಿತ್ರದ ಹಾಡು. ಧ್ವನಿಯಾಗಿದ್ದಾರೆ ಪಲಕ್ ಮುಚ್ಚಲ್ ಹಾಗೂ ಅರ್ಜಿತ್ ಸಿಂಗ್.

ಸ್ನೇಹಿತರೆ, ನೀವು ಕೇಳ್ತಾ ಇದ್ರಿ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮವನ್ನ. ನಿಮ್ಮ ನೆಚ್ಚಿನ ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಮೆಗಾ ಹರ್ಟ್ಸ್ಗಳಲ್ಲಿ ಸಮಯ ಆಗಿದೆ 9:55 ಇದೀಗ ಮತ್ತೊಂದು ಸಂದೇಶ ಬಂದಿದೆ. ನಮಸ್ತೆ ಆಕಾಶವಾಣಿ ಶುಭೋದಯ ನಿರೂಪಕರಿಗೆ ಮೇಡಮ್ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಓಕೆ, ನಿಮಗೂ ಕೂಡ ನಮಸ್ತೆ. ಏನೋ ಬೆಳಗ್ಗೆ ಪ್ರಸಾರವಾಗುವ ನಮನ ಭಕ್ತಿಗೀತೆ ಭಾವಗೀತೆ, ಅದರಲ್ಲಿ ಲಕ್ಷ್ಮಮ್ಮ ಅವರ ಕುರಿತು ಮಾಹಿತಿ, ಇನ್ನು ಜಿಂಕೆ ಕೋಡು ಅಂದ್ರೆ ಕೊಂಬುಗಳ ಬಗ್ಗೆ ಮಾಹಿತಿ ಸೂಪರ್ ಆಗಿ ತಿಳಿಸ್ಕೊಟ್ರಿ, ಧನ್ಯವಾದಗಳು ಮೇಡಮ್ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಮಾಳಪ್ಪನಹಟ್ಟಿ ಅಂಗಡಿ ಮಹೇಶ್, ಸರೋಜಾ, ಸಂಜಯ್, ಧನ್ಯ ಹಾಗೆ ಮುದಿಮಲ್ಲಪ್ಪ ಇವರು. ಓಕೆ, ಧನ್ಯವಾದ ನಿಮ್ಮ ಸಂದೇಶಕ್ಕೆ ಅಂತ ತಿಳಿಸ್ತಾ ಕಾರ್ಯಕ್ರಮದ ಕೊನೆಯದಾಗಿ ಕೇಳೋಣ ರಬ್ನೆ ಬನಾದಿ ಜೋಡಿ ಚಿತ್ರದ ಹಾಡು.

ಓಕೆ ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ಮತ್ತೊಂದು ಸಂದೇಶ ಬಂದಿದೆ. ಉಮಾದೇವಿ ಪಿಡಬ್ಲ್ಯೂಡಿ ಕಾಲೋನಿ ಬಿಆರ್ ಪ್ರಾಜೆಕ್ಟ್ ಶಿವಮೊಗ್ಗ ಜಿಲ್ಲೆಯಿಂದ ಕಳಿಸ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್. ನಿಮ್ಮ ನಿರೂಪಣೆಯೊಂದಿಗೆ ಎಲ್ಲ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬಂತು, ಧನ್ಯವಾದಗಳು ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಓಕೆ, ಧನ್ಯವಾದ. ಇನ್ನು ಮುಂದಿನ ಸಂದೇಶ, ಮಾಲೂರು ತಾಲೂಕು ಚಿಕ್ಕ ತಿರುಪತಿಯಿಂದ. ಓಕೆ, ಶ್ಯಾಮಲಾ ಪ್ರಕಾಶ್ ಅವರು ಹೇಳ್ತಾ ಇದ್ದಾರೆ, ನಿಮ್ಮ ಕಾರ್ಯಕ್ರಮಗಳ ಬಗ್ಗೆ ಹೆಚ್ಚು ಹೆಚ್ಚು ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಪೋಸ್ಟ್ ಮಾಡಿ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಖಂಡಿತ ಆ ಒಂದು ಪ್ರಕ್ರಿಯೆ ಕೂಡ ನಡೀತಾ ಇದೆ. ಹಾಗೆಯೇ ನೀವು ಕಾರ್ಯಕ್ರಮಗಳನ್ನು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಕೂಡ ಕೇಳಬಹುದು. ಆಕಾಶವಾಣಿ ಚಿತ್ರದುರ್ಗ ಅಂತ ಹೇಳಿದ್ರೆ ಆ ಒಂದು ಕಾರ್ಯಕ್ರಮಗಳೇನಿರುತ್ತೆ ಅದು ಮತ್ತೆ ನೀವು ಕೇಳಬಹುದು ಅಂತ ಹೇಳ್ತಾ, ಇನ್ನು ಮುಂದಿನ ಸಂದೇಶ, ಪ್ರಭಾಕರಯ್ಯ, ಚೈತ್ರ, ದೀಪ, ರುದ್ರೇಶ್, ಸಂಗೀತ, ಸಿದ್ದು ಹಂಪನೂರು ಗ್ರಾಮ ಚಿತ್ರದುರ್ಗ ತಾಲೂಕಿನಿಂದ ಕಳಿಸ್ತಾ ಇದ್ದಾರೆ. ಶುಭ ಮುಂಜಾನೆ, ನಿಮ್ಮ ನಿರೂಪಣೆ ಚೆನ್ನಾಗಿದೆ ಅಂತ ಹೇಳಿ ಕಳಿಸ್ತಾ ಇದ್ದಾರೆ. ಓಕೆ, ಧನ್ಯವಾದ ಅಂತ ಹೇಳ್ತಾ, ಓಕೆ ಸ್ನೇಹಿತರೆ, ಇದುವರೆಗೂ ನಿಮ್ಮೆಲ್ಲರ ಸಂದೇಶಕ್ಕೆ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತಾ, ಇದುವರೆಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿದ್ರಿ.

0: ನಿಮ್ಮ ನೆಚ್ಚಿನ ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಸಮಯ ಆಗಿದೆ 10:25. ಇದೀಗ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ ಗೂಗ್ಲಿ ಚಿತ್ರದ ಗೀತೆ.
1: ಪ್ರೀತಿಗೋಸ್ಕರ ಶಹಜಹಾನ್ ತಾಜ್ಮಹಲ್ನೇ ಕಟ್ಟಿದ್ದಾನೆ ಗೊತ್ತಾ?

ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನ. ಇದೀಗ ಪ್ರಶ್ನೆಯೊಂದನ್ನ ಕೇಳಬೇಕು ಅಂತ ಹೇಳಿ ನನಗೆ ಅನಿಸ್ತಾ ಇದೆ. ಓಕೆ, ಯಾವ ಪ್ರಶ್ನೆಯನ್ನ ಕೇಳ್ತೀರಾ ಅಂತ ಕೇಳ್ತೀರಾ? ಸ್ನೇಹಿತರೆ, 2026 ಸಾಲಿನ ಸಿನಿಮಾ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಈ ವರ್ಷ ಯಾರಿಗೆಲ್ಲ ಪದ್ಮಶ್ರೀ ಪ್ರಶಸ್ತಿ ಲಭಿಸಿದೆ ಅನ್ನೋದು ನನ್ನ ಪ್ರಶ್ನೆ. ಪ್ರಶ್ನೆ ಮತ್ತೊಮ್ಮೆ ಹೇಳ್ತೇನೆ, 2026 ಸಾಲಿನ ಸಿನಿಮಾ ಕ್ಷೇತ್ರಕ್ಕೆ ಸಂಬಂಧಿಸಿದ ಹಾಗೆ ಯಾರಿಗೆಲ್ಲ ಈ ವರ್ಷ ಪದ್ಮಶ್ರೀ

ಪದ್ಮಶ್ರೀ ಪ್ರಶಸ್ತಿ ಲಭಿಸಿದೆ ಅನ್ನೋದು ಈ ಹೊತ್ತಿನ ಪ್ರಶ್ನೆಯಾಗಿರುತ್ತೆ. ಇನ್ನು ಈ ಪ್ರಶ್ನೆಗೆ ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆ 9448640273 ಈ ಸಂಖ್ಯೆಗೆ ನಿಮ್ಮ ಉತ್ತರವನ್ನ ಕಳಿಸಿ ಅಂತ ಹೇಳ್ತಾ ಇದೀಗ ಹಾಡನ್ನ ಕೇಳಿಸ್ತಾ ಇದ್ದೇನೆ. ಜಾಕಿ ಚಿತ್ರದಿಂದ ಧ್ವನಿಯಾಗಿದ್ದಾರೆ ಟಿಪ್ಪು.

ಸ್ನೇಹಿತರೆ, ಪ್ರಶ್ನೆಯೊಂದನ್ನ ಕೇಳಿದ್ದೆ 2026ನೇ ಸಾಲಿನ ಸಿನಿಮಾ ಕ್ಷೇತ್ರಕ್ಕೆ ಸಂಬಂಧಿಸಿದ ಹಾಗೇನೆ ಈ ವರ್ಷ ಯಾರಿಗೆಲ್ಲ ಪದ್ಮಶ್ರೀ ಪ್ರಶಸ್ತಿ ಲಭಿಸಿದೆ ಅನ್ನೋದನ್ನ ಕೇಳಿದ್ದೆ. ಹಾಗೆ ಸಂದೇಶವನ್ನ ಉತ್ತರವನ್ನ ಕಳಿಸ್ತಾ ಇರಿ ಅಂತ ಹೇಳ್ತಾ ಇದೀಗ ಜರಾಸಂದ ಚಿತ್ರದ ಗೀತೆಯನ್ನ ಕೇಳೋಣ.

ಸ್ನೇಹಿತರೆ, ಪ್ರಶ್ನೆಯೊಂದನ್ನ ಕೇಳಿದ್ದೆ, 2026ನೇ ಸಾಲಿನ ಸಿನಿಮಾ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಯಾರಿಗೆಲ್ಲ ಈ ವರ್ಷ ಪದ್ಮಶ್ರೀ ಪ್ರಶಸ್ತಿ ಲಭಿಸಿದೆ ಅನ್ನೋದನ್ನ ಕೇಳಿದ್ದೆ. ಈ ಪ್ರಶ್ನೆಗೆ ಉತ್ತರ ಅಂತಂದ್ರೆ, ಅಂದ್ರೆ ಹಲವಾರು ಒಂದು ಕ್ಷೇತ್ರದ ಸಂಬಂಧಿಸಿದಂತೆ, ಸಿನಿಮಾ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಹಲವಾರು ಒಂದು ಖ್ಯಾತ ನಟರುಗಳು ಈ ಒಂದು ಪದ್ಮಶ್ರೀ ಪ್ರಶಸ್ತಿಗೆ ಭಾಜನರಾಗಿದ್ರು. ಇನ್ನು ಆರ್ ಮಾಧವನ್ ಇವರು ತಮಿಳು ಹಿಂದಿ ಚಿತ್ರದ ಸಾಧನೆಗಾಗಿ, ಹಾಗೆ ಸತೀಶ್ ಶಾ ಇವರು ಬಾಲಿವುಡ್ ಹಿರಿಯ ಹಾಸ್ಯ ನಟ, ಇವರಿಗೆ ಮರಣೋತ್ತರವಾಗಿ ಪದ್ಮಶ್ರೀ ಪ್ರಶಸ್ತಿ ಲಭಿಸಿತ್ತು. ಹಾಗೆ ಗದ್ದೆ ಬಾಬು ರಾಜೇಂದ್ರ ಪ್ರಸಾದ್ ಇವರು ಕೂಡ ತೆಲುಗು ಚಿತ್ರರಂಗದ ಖ್ಯಾತ ಹಿರಿಯ ನಟರಾಗಿದ್ದರು. ಹಾಗೆಯೇ ಮಾಗಂಟಿ ಮುರಳಿ ಮೋಹನ್ ಇವರು ಹಿರಿಯ ತೆಲುಗು ನಟ ಹಾಗೂ ನಿರ್ಮಾಪಕ. ಹಾಗೆ ಪ್ರಸನ್ಜಿತ್ ಚಟರ್ಜಿ ಅನ್ನೋರು ಇವರು ಬೆಂಗಾಲಿ ಚಿತ್ರರಂಗದ ಖ್ಯಾತ ನಟರುಗಳು. ಈ ಎಲ್ಲ ಒಂದು ನಟರುಗಳು ಈ ಸಾಲಿನ, ಅಂದರೆ 2026ನೇ ಸಾಲಿನ ಸಿನಿಮಾ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಪದ್ಮಶ್ರೀ ಪ್ರಶಸ್ತಿಗೆ ಭಾಜನರಾಗಿದ್ದರು. ಓಕೆ ಸ್ನೇಹಿತರೆ, ಈ ಒಂದು ಉತ್ತರವನ್ನು ಯಾರೆಲ್ಲ ಕಳಿಸಿದ್ದಾರೆ ಅಂತ ಈಗ ನೋಡ್ತಾ ಹೋಗೋಣ. ಮೊದಲಿಗೆ ಉತ್ತರವನ್ನ ಕಳಿಸಿರುವವರು ಪೂರ್ಣಿಮಾ ಮಹಂತೇಶ್, ಅನುರಾಗ್ ಕನ್ಮಪ್ಪ ಲೇಔಟ್ ಚಿತ್ರದುರ್ಗದಿಂದ, ಚಿತ್ರದುರ್ಗದ ಹೊಸದುರ್ಗದ ದಯಾನಂದ, ಡಾಕ್ಟರ್ ರವಿ, ಡಾಕ್ಟರ್ ಅಕುಲ್ ಮಹೇಶ್ ಚಂದ್ರ, ಹಾಗೆ ಜಿ ಎಸ್ ಚಂದನ ತರಳಬಾಳು ನಗರ ಚಿತ್ರದುರ್ಗದಿಂದ, ಇನ್ನು ತಿಪ್ಪೇಸ್ವಾಮಿ ರಾಮತೀರ್ಥ ಹರಿಹರ ತಾಲೂಕಿನಿಂದ ಕಳಿಸಿದ್ದಾರೆ. ಸಿ ಎಲ್ ಉಮಾಮಹೇಶ್ವರಿ ಶ್ರೀ ಏಕನಾಥೇಶ್ವರಿ ಜಾತ್ರೆ ಬಯಲು ಚಿತ್ರದುರ್ಗದಿಂದ ಕಳಿಸಿದ್ದಾರೆ. ಹಾಗೆ ಅಂಬಿಕಾ ಕಸವನಹಳ್ಳಿ ಗೊಲ್ರಟ್ಟಿ ಚಿತ್ರದುರ್ಗ ತಾಲೂಕಿನಿಂದ, ಇನ್ನು ಓಕೆ ಸುಧಾ ಅವರು ತಾಳ್ಯದಿಂದ ಕಳಿಸ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ ಮೇಡಮ್ ಪ್ರೋಗ್ರಾಮ್ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಓಕೆ ಧನ್ಯವಾದ. ಹಾಗೆ ಒನಕೆ ಓಬವನ ತವರೂರು ಗುಡೇಕೋಟೆಯಿಂದ, ಅಂಗಡಿ ತಿಪ್ಪೇಶ್ ಚೈತ್ರ ಸೋನು ಪ್ರಜ್ವಲ್, ಇನ್ನು ಶೋಭಾ ಲೋಕೇಶ್ ಗಾರೆಹಟ್ಟಿ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದರು. ಓಕೆ ಸ್ನೇಹಿತರೆ, ನಿಮ್ಮೆಲ್ಲರ ಸಂದೇಶಕ್ಕೆ ಧನ್ಯವಾದಗಳನ್ನು ತಿಳಿಸ್ತಾ ಇದೀಗ ಕ್ರೇಜಿ ಬಾಯ್ ಚಿತ್ರದ ಹಾಡನ್ನು ಕೇಳೋಣ.

ಸಮಯ ಆಗಿದೆ 10:39:32 ನೀವು ಕೇಳ್ತಾ ಇದ್ದೀರಾ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನ ನಿಮ್ಮ ನೆಚ್ಚಿನ ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಮೆಗಾಹರ್ಟ್ಸ್ಗಳು. ಇದೀಗ ಕೇಳೋಣ ನನ್ನಾಸೆಯ ಹೂವೆ ಚಿತ್ರದ ಹಾಡು. ಧ್ವನಿಯಾಗಿದ್ದಾರೆ ರಾಜೇಶ್ ಹಾಗೂ ಚಿತ್ರಾ.

ಇದೀಗ ಮೂಡಿಬರಲಿದೆ ರಾಜೇಶ್ ಹಾಗೂ ಸ್ವರ್ಣಲತಾ ಅವರ ಧ್ವನಿಯಲ್ಲಿ ಮನಸ್ಸೆಲ್ಲ ನೀನೆ ಚಿತ್ರದ ಗೀತೆ. ಈ ಗೀತೆಗೆ ಸಾಹಿತ್ಯ ರಚನೆ ವಿ ಮನೋಹರ್ ಅವರದು, ಸಂಗೀತ ಸಂಯೋಜಿಸಿದ್ದಾರೆ ರವಿರಾಜ್.

ಓಕೆ ಸ್ನೇಹಿತರೆ, ಇದೀಗ ಒಂದು ಸಂದೇಶ ಬಂದಿದೆ. ಜಿ ಎಸ್ ಚಂದನ ತರಳಬಾಳು ನಗರ ಚಿತ್ರದುರ್ಗದಿಂದ ಕಳಿಸ್ತಾ ಇದ್ದಾರೆ. ಪ್ರಸಾರ ಆಗ್ತಿರುವ ಎಲ್ಲ ಹಾಡುಗಳು ತುಂಬಾ ಮಧುರವಾಗಿದ್ದು ಖುಷಿ ಆಯ್ತು ಕೇಳಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ನಮಗೂ ಕೂಡ ಖುಷಿ ಆಯ್ತು ನಿಮ್ಮ ಸಂದೇಶವನ್ನ ನೋಡಿ. ಓಕೆ ಸ್ನೇಹಿತರೆ, ಇದೀಗ ಐಶ್ವರ್ಯ ಚಿತ್ರದ ಹಾಡನ್ನ ಕೇಳೋಣ.

ಓಕೆ ಸ್ನೇಹಿತರೆ, ಈ ಕಾರ್ಯಕ್ರಮದಲ್ಲಿ ಮತ್ತಷ್ಟು ಸಂದೇಶಗಳು ಬಂದಿವೆ. ಹಿರಿಯೂರು ತಾಲೂಕು ಪಲ್ಲವನಹಳ್ಳಿಯಿಂದ ಮಹಾಂತೇಶ್ ಅವರು ಕಳಿಸ್ತಾ ಇದ್ದಾರೆ. ಈಗ ಮೂಡಿ ಬರ್ತಿರುವ ಚಿತ್ರಕಥೆಗಳು ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿದೆ, ಪ್ರಸಾರ ಮಾಡ್ತಾ ಇರೋದಕ್ಕೆ ತುಂಬಾ ಹೃದಯದ ಧನ್ಯವಾದಗಳು ಮೇಡಮ್ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಹಾಗೇನೆ ಜಗಳೂರಿನ ಮಂಜುನಾಥ್ ಅವರು ಸಂದೇಶವನ್ನ ಕಳಿಸಿ, ನಮಸ್ತೆ ಮೇಡಮ್, ಈ ಕಾರ್ಯಕ್ರಮದಿಂದ ಮೂಡಿ ಬರ್ತಿರುವ ಎಲ್ಲ ಹಾಡುಗಳು ಕಿವಿಗೆ ಕೇಳಲು ಇಂಪಾಗಿದೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಓಕೆ, ನಿಮ್ಮ ಸಂದೇಶಕ್ಕೆ ಧನ್ಯವಾದಗಳನ್ನು ನಾನು ಕೂಡ ತಿಳಿಸ್ತಾ ಇನ್ನು. ಓಕೆ, ನಮಸ್ಕಾರ ಮೇಡಮ್, ನನ್ನ

ಮೂಡಿ ಬರ್ತಿರುವ ಚಿತ್ರಕಥೆಗಳು ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿದೆ, ಪ್ರಸಾರ ಮಾಡ್ತಾ ಇರೋದಕ್ಕೆ ತುಂಬಾ ಹೃದಯದ ಧನ್ಯವಾದಗಳು ಮೇಡಮ್ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಹಾಗೇನೆ ಜಗಳೂರಿನ ಮಂಜುನಾಥ್ ಅವರು ಸಂದೇಶವನ್ನ ಕಳಿಸಿ, ನಮಸ್ತೆ ಮೇಡಮ್, ಈ ಕಾರ್ಯಕ್ರಮದಿಂದ ಮೂಡಿ ಬರ್ತಿರುವ ಎಲ್ಲ ಹಾಡುಗಳು ಕಿವಿಗೆ ಕೇಳಲು ಇಂಪಾಗಿದೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಓಕೆ, ನಿಮ್ಮ ಸಂದೇಶಕ್ಕೆ ಧನ್ಯವಾದಗಳನ್ನ ನಾನು ಕೂಡ ತಿಳಿಸ್ತಾ ಇನ್ನು. ಓಕೆ, ನಮಸ್ಕಾರ ಮೇಡಮ್, ನನ್ನ ಮೆಸೇಜ್ ಯಾಕೆ ನೋಡೋದಿಲ್ಲ ಮೇಡಮ್ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಓಕೆ, ನೀವು ಸಂದೇಶ ಕಳಿಸಿದ್ರೆ ನೋಡ್ಬೋದು, ಸಂದೇಶನ ಕಳಿಸಿಲ್ಲ ಅಂದಾದ್ಮೇಲೆ ಎಲ್ಲಿಂದ ನೋಡ್ಲಿ ಅಲ್ವಾ. ಇನ್ನು ಟೈಪ್ ಮಾಡ್ತಾ ಇದ್ದಾರೆ, ನಂಬರ್ ಎಂಡಿಂಗ್ ವಿತ್ 923. ಓಕೆ, ಇದುವರೆಗೂ ಬಂದಂತಹ ಸಂದೇಶಗಳಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ತಿಳಿಸ್ತಾ ಇನ್ನು ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದ ಕೊನೆಯದಾಗಿ ಕೇಳೋಣ ಪ್ರೀತ್ಸು ತಪ್ಪ ಚಿತ್ರದ ಹಾಡು.

ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ. ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ ನೀವು 102.6 ಮೆಗಾ ಹರ್ಟ್ಸ್ಗಳಲ್ಲಿ. ಕೇಳುಗರೆಲ್ಲರಿಗೂ ಕೂಡ ನಿಮ್ಮ ಬಾನುಲಿ ಗೆಳತಿ ಡಿಆರ್ ಶೈಲಜಳ ಆತ್ಮೀಯವಾದಂತಹ ನಮಸ್ಕಾರಗಳು. ಇದೀಗ ಜನಪದ ಗೀತೆಗಳ ಕಾರ್ಯಕ್ರಮ.

0: ಜೂನ್ 28 ಭಾನುವಾರದಂದು ದೇಶಾದ್ಯಂತ ಪಲ್ಸ್ ಪೋಲಿಯೋ ಅಭಿಯಾನ ನಡೆದಿದೆ. ನಿಮ್ಮ ಮಕ್ಕಳಿಗೆ ಅಭಿಯಾನದಲ್ಲಿ ಪೋಲಿಯೋ ಲಸಿಕೆ ಹಾಕಿಸಲು ಸಾಧ್ಯವಾಗದಿದ್ದರೆ ಜೂನ್ 29-30ರಂದು ಆರೋಗ್ಯ ಕಾರ್ಯಕರ್ತರು ನಿಮ್ಮ ಮನೆ ಬಾಗಿಲಿಗೆ ಬಂದು 5 ವರ್ಷದ ಒಳಗಿನ ನಿಮ್ಮ ಮಕ್ಕಳಿಗೆ 2 ಹನಿ ಪೋಲಿಯೋ ಲಸಿಕೆ ಹಾಕಲಿದ್ದಾರೆ. ಈ ಅವಕಾಶವನ್ನು ಉಪಯೋಗಿಸಿಕೊಳ್ಳಿ. ತಪ್ಪದೇ ನಿಮ್ಮ ಮಕ್ಕಳಿಗೆ ಪೋಲಿಯೋ ಲಸಿಕೆ ಹಾಕಿಸಿ. ಭಾರತವನ್ನು ಪೋಲಿಯೋ ಮುಕ್ತ ಮಾಡಲು ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: 102.6 ಮೆಗಾ ಹರ್ಟ್ಸ್ಗಳಲ್ಲಿ ನೀವೀಗ ಜನಪದ ಗೀತೆಗಳನ್ನು ಕೇಳ್ತಾ ಇದ್ದೀರಾ. ಇನ್ನು ಮುಂದೆ ಕೇಳಿ

ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.

ಸೂರ್ಯೋದಯದ ಆಹ್ಲಾದ, ಹಕ್ಕಿಗಳ ಕಲರವದ ಇಂಚರ, ಮುಂಜಾವಿನ ತಂಗಾಳಿಯ ತಂಪಿನಲ್ಲಿ ಕೇಳಿ ನಮನ ಭಕ್ತಿಗೀತೆಗಳ ಆರಾಧನೆ. ಪ್ರತಿದಿನ ಬೆಳಿಗ್ಗೆ 6:10 ಚಿತ್ರದುರ್ಗ ಆಕಾಶವಾಣಿ 102.6 FM ಭಕ್ತಿಭಾವದ ಧಾರೆ. ನಮನ ನಮನ ನಮನ.

ಇದುವರೆಗೂ ಜನಪದ ಗೀತೆಗಳನ್ನ ಕೇಳಿದಿರಿ. ಕೆಳಗರೆ ನಮ್ಮ ನಿಲಯದಿಂದ 6:15 ಪ್ರಸಾರವಾಗಲಿರುವ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಹೊಳಲ್ಕೆರೆ ತಾಲೂಕು ಹಿರೇಕಂದವಾಡಿ ಗ್ರಾಮದ ಬೋರಮ್ಮ ಮತ್ತು ಸಂಗಡಿಗರಿಂದ ಸಾಂಪ್ರದಾಯದ ಪದ ಕೇಳುತ್ತೀರಿ.

ಪ್ರಕಟಣೆಗಳು. ಮಹಾಲಿಂಗಪ್ಪ ಎನ್ನುವ ಸುಮಾರು 68 ವರ್ಷದ ವ್ಯಕ್ತಿ ಮೇ 6, 2026 ಅಮೃತಾಪುರ ಗ್ರಾಮ ಹೊಳಲ್ಕೆರೆ ತಾಲೂಕು ಇಲ್ಲಿಂದ ಕಾಣೆಯಾಗಿರುತ್ತಾರೆ. ಎತ್ತರ 5.4 ಅಡಿ ಎತ್ತರ, ಕೋಲುಮುಖ, ಎಣ್ಣೆಗೆಂಪು ಬಣ್ಣ, ತೆಳ್ಳನೆಯ ಮೈಕಟ್ಟು ಹೊಂದಿರುವ ಇವರು ಮನೆಯಿಂದ ಹೋಗುವಾಗ ಬಿಳಿ ಬಣ್ಣದ ಪಂಚೆ, ಬಿಳಿ ಬಣ್ಣದ ಟವೆಲನ್ನು ಧರಿಸಿರುತ್ತಾರೆ. ಆನಂದಪ್ಪ ಎನ್ನುವ ಸುಮಾರು 68 ವರ್ಷದ ವ್ಯಕ್ತಿ ಉಪ್ಪರಿಗೇನಹಳ್ಳಿ ಹೊಳಲ್ಕೆರೆ ತಾಲೂಕು ಇಲ್ಲಿಂದ ಮೇ 1, 2026 ಕಾಣೆಯಾಗಿರುತ್ತಾರೆ. ಸುಮಾರು 6.2 ಅಡಿ ಎತ್ತರ, ಕೋಲುಮುಖ, ಎಣ್ಣೆಗೆಂಪು ಬಣ್ಣ ಹೊಂದಿದ್ದು ದೃಢಕಾಯ ಶರೀರವನ್ನು ಹೊಂದಿರುತ್ತಾರೆ. ಬಲಗಾಲಿನ ಮೊಣಕಾಲಿನ ಹತ್ತಿರ ದೊಡ್ಡ ಗಾತ್ರದ ಕಪ್ಪು ಮಚ್ಚೆ ಇರುತ್ತದೆ. ಮನೆಯಿಂದ ಹೋಗುವಾಗ ಬಿಳಿ ಬಣ್ಣದ ಶರ್ಟ್, ಬಿಳಿ ಬಣ್ಣದ ಪಂಚೆಯನ್ನು ಧರಿಸಿರುತ್ತಾರೆ. ಕರಿಯಪ್ಪ ಎನ್ನುವ 65 ವರ್ಷದ ವ್ಯಕ್ತಿ ಮೇ 3, 2026 ಹೊಸದುರ್ಗ ತಾಲೂಕು ರಾಮಜ್ಜನಹಳ್ಳಿ ಇಲ್ಲಿಂದ ಕಾಣೆಯಾಗಿರುತ್ತಾರೆ. ವಯಸ್ಸು ಸುಮಾರು 65 ವರ್ಷ. ಇವರು ಸುಮಾರು 5 ಅಡಿ ಎತ್ತರ ಇರುತ್ತಾರೆ. ಸಾಧಾರಣ ಮೈಕಟ್ಟು ಹೊಂದಿರುವ ಇವರು ಕೋಲುಮುಖ, ಎಣ್ಣೆಗೆಂಪು ಮೈಬಣ್ಣ ಹೊಂದಿರುತ್ತಾರೆ. ಕನ್ನಡವನ್ನು ಮಾತನಾಡುತ್ತಾರೆ. ಕಾಣೆಯಾಗುವಾಗ ಕೆಂಪು ಬಣ್ಣದ ಪಂಚೆ, ನೀಲಿ ಟವೆಲ್, ಕೆಂಪು ಬಿಳಿ ಅಂಗಿಯನ್ನು ಧರಿಸಿರುತ್ತಾರೆ. ಸಿದ್ದಮ್ಮ ಎನ್ನುವ 30 ವರ್ಷದ ಮಹಿಳೆ ಕೂಡ್ಲಿಗಿ ತಾಲೂಕು ಸಿದ್ದಾಪುರ ಗೊಲ್ಲರಹಟ್ಟಿಯಿಂದ ಮೇ 23, 2024 ಕಾಣೆಯಾಗಿರುತ್ತಾರೆ. ಎತ್ತರ ಸುಮಾರು 5.4 ಅಡಿ, ತೆಳುವಾದ ಮೈಕಟ್ಟು, ಗೋಧಿ ಮೈಬಣ್ಣ, ಕೋಲುಮುಖ ಇರುವ ಇವರು ಕನ್ನಡವನ್ನು ಮಾತನಾಡುತ್ತಾರೆ. ಕಾಣೆಯಾಗುವಾಗ ಹಸಿರು ಬಣ್ಣದ ಸೀರೆ ಮತ್ತು ಕುಪ್ಪಸ ತೊಟ್ಟಿರುತ್ತಾರೆ. ಈಗ ಹೇಳಿದ ಎಲ್ಲ ವ್ಯಕ್ತಿಗಳ ಸುಳಿವು ನಿಮಗೇನಾದರೂ ಕಂಡುಬಂದಲ್ಲಿ ನಿಮ್ಮ ಹತ್ತಿರದ ಪೊಲೀಸ್ ಠಾಣೆಗೆ ತಿಳಿಸಲಾಗಿ ಕೋರಲಾಗಿದೆ.

ಕೇಳುಗರೆ, ಹೈನುಗಾರಿಕೆಯಲ್ಲಿನ ಅನುಭವಗಳ ಕುರಿತು ದಾವಣಗೆರೆ ತಾಲೂಕು ತುರ್ಚಘಟ್ಟ ಗ್ರಾಮದ ರೈತ ಮಹಿಳೆ ಎಂಎಚ್ ಲಕ್ಷ್ಮೀದೇವಿ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಈ ಸಂಜೆ 6:51 ಪ್ರಸಾರವಾಗಲಿರುವ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮವನ್ನು ನೀವು ನ್ಯೂಸ್ ಆನ್ ಏರ್ ಆಪ್ ಮೂಲಕ ಮಾತ್ರ ಕೇಳಬಹುದು.

ಈ ಸಂಜೆ 5:30 ನಮ್ಮ ನಿಲಯದಿಂದ ಒಗಟಿಗೊಂದು ಪದ ವಾಟ್ಸ್ಆ್ಯಪ್ ಸಂದೇಶಗಳ ಮೂಲಕ ನೀವು ಒಗಟಿನ ಮೂಲಕ ಪದವನ್ನು ಕಳಿಸುವ ಮೂಲಕ ಈ ಕಾರ್ಯಕ್ರಮವನ್ನು ಕೇಳಬಹುದು ಹಾಗೂ ಪಾಲ್ಗೊಳ್ಳಬಹುದು. ಈ ಸಂಜೆ 5:30

ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ 102.6 ಮೆಗಾಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನ ಕೇಳ್ತಾ ಇದ್ದೀರಾ. ಈಗ ಮಾಹಿತಿ ಕಣಜ. ಇಂದಿನ ಮಾಹಿತಿ ಕಣಜದಲ್ಲಿ ಸಂಸ್ಕೃತ ಸಾಹಿತ್ಯದ ಶ್ರೇಷ್ಠ ಕವಿ ಹಾಗೂ ನಾಟಕಕಾರರಾದ ಮಹಾಕವಿ ಕಾಳಿದಾಸನ ಅಲ್ಪ ಪರಿಚಯವನ್ನು ಮಾಡಿಕೊಡ್ತೇನೆ. ಇವತ್ತು ಮಹಾಕವಿ ಕಾಳಿದಾಸ ಅಂದ ತಕ್ಷಣ ನಮಗೆಲ್ಲರಿಗೂ ಕೂಡ ಚಿರಪರಿಚಿತ ಅಲ್ವೇ? ಆದರೆ ಅವರ ಬಗ್ಗೆನ ಸ್ವಲ್ಪ ಮಾಹಿತಿಯನ್ನು ನಮಗೆಲ್ಲರೂ ಕೂಡ ತಿಳ್ಕೊಂಡ್ರೆ ಚೆನ್ನಾಗಿರುತ್ತೆ ಅಲ್ವಾ? ಗುಪ್ತರ ಕಾಲದಲ್ಲಿ ಅಂದರೆ ಕ್ರಿಸ್ತಶಕ 4-5 ಶತಮಾನದಲ್ಲಿ ಜೀವಿಸಿದ್ದ ಕಾಳಿದಾಸರು ಹಿಂದೂ ಪುರಾಣಗಳು ಹಾಗೂ ನಿಸರ್ಗದ ಸೌಂದರ್ಯವನ್ನು ತಮ್ಮ ಅದ್ಭುತ ಕೃತಿಗಳಲ್ಲಿ ವರ್ಣಿಸಿದ್ದಾರೆ. ಉಜ್ಜಯಿನಿಯ ರಾಜನಾದ ವಿಕ್ರಮಾದಿತ್ಯನ ಆಸ್ಥಾನದ ನವರತ್ನಗಳು ಎಂದೇ ಪ್ರಸಿದ್ಧರಾದ ಅವರಲ್ಲಿ ಮಹಾಕವಿ ಕಾಳಿದಾಸರು ಕೂಡ ಒಬ್ಬರಾಗಿದ್ದರು. ಓಕೆ, ಮುಂದಿನ ವಿಷಯವನ್ನು ತಿಳ್ಕೊಳ್ಳೋಣ. ಕವಿರತ್ನ ಕಾಳಿದಾಸ ಚಿತ್ರದ ಗೀತೆಗಳನ್ನು ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮದಲ್ಲಿ ನಾವು ಕೇಳ್ತಾ ಹೋಗೋಣ. ಈಗ ಕೇಳೋಣ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರುವಂತಹ ಹಾಡನ್ನು.

0: ಪ್ರತಿ ಭಾನುವಾರ ಬೆಳಿಗ್ಗೆ 11 ಗಂಟೆಗೆ ಕೇಳಿ ಆಕಾಶವಾಣಿ ಚಿತ್ರದುರ್ಗ. ಇದು ಚಿಣ್ಣರ ಚಿಲಿಪಿಲಿ ಕಲರವ ಚಿಗುರು.
1: ಮಕ್ಕಳ ಮನೆಗೆ ದೀಪ ಎಲ್ಲರ ಮನೆಯಲ್ಲೂ.
0: ಇದು ಶಾಲಾ ಮಕ್ಕಳ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮ. ಕೇಳಿ ಆಕಾಶವಾಣಿ ಚಿತ್ರದುರ್ಗ.
2: ಕಪ್ಪ, ನಾವು ನಿಮಗೆ ಕಪ್ಪ ಕೊಡಬೇಕೆ? ನಾವೇಕೆ ಕೊಡಬೇಕು ನಿಮಗೆ ಕಪ್ಪ?
0: ಇದು ಚಿಣ್ಣರ ಚಿಲಿಪಿಲಿ ಕಲರವ ಚಿಗುರು ಚಿಗುರು ಚಿಗುರು.
3: ಕೇಳಿದ್ರೆ ಮಾಹಿತಿ ಕಣಜ ಕಾರ್ಯಕ್ರಮದಲ್ಲಿ ನಾನು ಮಹಾಕವಿ ಕಾಳಿದಾಸರ ಬಗ್ಗೆ ಪರಿಚಯವನ್ನು ಮಾಡಿಕೊಡ್ತಾ ಇದ್ದೆ. ಇನ್ನು ಕವಿ ಕಾಳಿದಾಸ ಅವರ ಜನನದ ಮತ್ತು ಸ್ಥಳದ ಕುರಿತು ಇದುವರೆಗೂ ಕೂಡ ಸರಿಯಾದ ಮಾಹಿತಿಗಳಿಲ್ಲ. ಬಹಳ ಚರ್ಚೆಗಳು ಕೂಡ ನಡೆದಿವೆ, ಅನೇಕ ದಂತಕಥೆಗಳು ಕೂಡ ಇವೆ. ಈ ದಂತಕಥೆಗಳಲ್ಲಿ ಒಂದನ್ನು ನಾವು ನೋಡೋದಾದರೆ, ಇವರು ಕುರುಬ ವಂಶದಲ್ಲಿ ಹುಟ್ಟಿ ಕುರಿ ಮೇಯಿಸುತ್ತಾ ಇದ್ದನೆಂದು ಪ್ರತೀತಿ. ಹಾಗೆ ಯಾವ ರೀತಿಯ ವಿದ್ಯೆಯನ್ನು ಕೂಡ ಅವರು ಕಲಿತಿಲ್ಲ, ಅಲ್ಲದೆ ಮುಗ್ಧನೂ ಮೂಢನೂ ಆಗಿದ್ದರಂತೆ. ನೀಚ ಬುದ್ಧಿಯ ಮಂತ್ರಿಯ ಕುತಂತ್ರಕ್ಕೊಳಗಾಗಿ ರಾಜಕುಮಾರಿಯೊಬ್ಬಳಿಗೆ ಅವನನ್ನು ಮದುವೆ ಮಾಡಿಸಿದರಂತೆ. ನಿಜಾಂಶವನ್ನು ತಿಳಿದ ಬಳಿಕ ರಾಜಕುಮಾರಿ ಕೋಪಗ್ರಸ್ತಳಾಗಿ ಇಡೀ ರಾತ್ರಿ ಅವ್ಯಾಹತವಾಗಿ ಕಾಳಿದೇವಿಯನ್ನು ನಾಮಸ್ಮರಣೆಯನ್ನು ಮಾಡುವಂತೆ ಆದೇಶಿಸಿದ್ದರಿಂದ ಪ್ರಸನ್ನಳಾದ ದೇವಿಯ ಕೃಪಾ ಕಟಾಕ್ಷದಿಂದ ಸಕಲ ವಿದ್ಯಾಪಾರಂಗತರಾದನಂತೆ ಅಂತ ಹೇಳಿ ಅವರಿಗೆ ಈ ಕಾಳಿದಾಸನೆಂಬ ಹೆಸರು ಬಂತು ಎನ್ನುವ ಈ ದಂತಕಥೆ ಇದೆ. ಮುಂದಿನ ವಿಷಯವನ್ನು ತಿಳ್ಕೊಳ್ಳೋಣ. ಈಗ ಒಂದು ಅದ್ಭುತವಾದ ಹಾಡನ್ನು ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಕೇಳ್ಕೊಂಡು ಬರೋಣ.

ಇನ್ನು ಮುಂದೆ ಮಾಹಿತಿಯನ್ನ ಮುಂದುವರಿಸೋಣ. ಕಾಳಿದಾಸರಿಗೆ ಭಾರತದ ಶೇಕ್ಸ್ಪಿಯರ್ ಎಂಬ ಅಭಿದಾನವೂ ಕೂಡ ಇದೆ. ಸಂಸ್ಕೃತ ಸಾಹಿತ್ಯದಲ್ಲಿ ಮಹೋತ್ತಮನೆಂದು ಹೆಸರು ಪಡೆದವರಲ್ಲಿ ಮೊಟ್ಟ ಮೊದಲನೆಯವರು ಅಶ್ವಘೋಷ ಆಗಿದ್ದರು. ಇವರ ಕಾಲದ ಸುಮಾರು 3 ಶತಮಾನಗಳ ನಂತರ ಬಂದನೆನ್ನಲಾದ ಕಾಳಿದಾಸನ ಕೃತಿಗಳಲ್ಲಿ ಅಶ್ವಘೋಷನ ಪ್ರಭಾವವೂ ಕೂಡ ಗಾಢವಾಗಿ ಬೀರುವುದನ್ನು ಕೃತಿಗಳ ಮೂಲಕ ಗಮನಿಸಬಹುದಾಗಿದೆ. ಕಾಳಿದಾಸನ ಹೆಸರಿನೊಂದಿಗೆ ಜೋಡಿಸಲ್ಪಟ್ಟಿರುವುದು ಗೋಚರವಾದರೂ ಕಾರಣಾಂತರಗಳಿಂದ ಹಲವು ಅನಾಮಧೇಯ ಕೃತಿಕಾರರ ಹಾಗೂ ಅವರ ಹೆಸರನ್ನೇ ಹೋಲುವ ರಚನೆಗಳವು ಎಂದು ಪರಿಗಣಿಸಲಾಗಿದೆಯಂತೆ. ಹಾಗಾಗಿ 7 ಕೃತಿಗಳನ್ನು ಮಾತ್ರ ಕಾಳಿದಾಸರಿಂದ ರಚಿತವಾದವೆಂದು ತೀರ್ಮಾನಿಸಲಾಗಿದೆ. ಇನ್ನು ಕಾಳಿದಾಸ ಕವಿಯು ಬರೆದಂತಹ ಮಹಾಕಾವ್ಯಗಳು ರಘುವಂಶಂ ಮತ್ತು ಕುಮಾರ ಸಂಭವಂ ಅನ್ನುವಂಥವು. ಖಂಡಕಾವ್ಯಗಳೆಂದರೆ ಮೇಘದೂತಂ ಮತ್ತು ಋತುಸಂಹಾರಂ. ಉಳಿದಂತೆ 3 ನಾಟಕಗಳನ್ನು ಅವರು ರಚಿಸಿದರೆ ಅಭಿಜ್ಞಾನ ಶಾಕುಂತಲ, ಮಾಳವಿಕಾಗ್ನಿಮಿತ್ರಂ ಮತ್ತು ವಿಕ್ರಮೋರ್ವಶೀಯಂ ಎನ್ನುವಂಥವು. ಕಾಳಿದಾಸರ ಈ ಕೃತಿಗಳನ್ನು ಅಧ್ಯಯನ ಮಾಡಿದ ವಿದ್ವಾಂಸರು ಋತುಸಂಹಾರವು ಅವರ ಮೊದಲ ರಚನೆಯೆಂದು, ಅಭಿಜ್ಞಾನ ಶಾಕುಂತಲವು ಕೊನೆಯ ಕೃತಿಯೆಂದು ಅಭಿಪ್ರಾಯಪಡುತ್ತಾರೆ. ಯೌವನದಲ್ಲಿ ಕಾಲಿಡುತ್ತಿರುವಂತಹ ಬಿಸಿರಕ್ತದ ಕವಿಯು ವಿವಿಧ ಋತುಗಳಲ್ಲಿ ಕಂಡುಬರುವಂತಹ ಪ್ರಕೃತಿಯ ಚೆಲುವಿಗೆ ಮನಸೋತು ಅದನ್ನು ಕಾವ್ಯದಲ್ಲಿ ಸೆರೆ ಹಿಡಿದಿದ್ದಾನೆ. ಈ ಖಂಡಕಾವ್ಯದಲ್ಲಿ ರಚಿಸಿರುವಂತಹ ತರುಣದಲ್ಲೇ ಕವಿಗೆ ಆಸ್ಥಾನದ ಕರೆ ಬಂತು. ಆಗ ಮಾಳವಿಕಾಗ್ನಿಮಿತ್ರ ಎನ್ನುವಂತಹ ಒಂದು ಕೃತಿಯನ್ನು ರಚಿಸಿರಬಹುದು ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಈಗ ಮತ್ತೊಂದು ಗೀತೆಯನ್ನು ಕೇಳ್ಕೊಂಬರೋಣ. ಈ ಕಾರ್ಯಕ್ರಮದಲ್ಲಿ ನೀವು ಕವಿರತ್ನ ಕಾಳಿದಾಸ ಚಿತ್ರದ ಎಲ್ಲ ಗೀತೆಗಳನ್ನು ಕೇಳ್ತಾ ಇದ್ದೀರಾ. ಈಗ ಕೇಳೋಣ, ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೊತೆ ಧ್ವನಿಗೂಡಿಸಿದ್ದಾರೆ ವಾಣಿ ಜಯರಾಮ್ ಅವರು.

ಕೇಳುಗರೆ, ಈ ಸಂಜೆ 5 ಗಂಟೆಗೆ ಪ್ರಸಾರವಾಗಲಿರುವ ನಮ್ಮ ಹಾಡು ನಿಮ್ಮ ಅನಿಸಿಕೆ ಕಾರ್ಯಕ್ರಮಕ್ಕಾಗಿ ನಾವು ಆಯ್ದುಕೊಂಡಿರುವಂತಹ ಹಾಡುಗಳು ಹೀಗಿವೆ. ಮುಸ್ಸಂಜೆ ಮಾತು ಚಿತ್ರದಿಂದ

ಅಮೃತಧಾರೆ ಚಿತ್ರದಿಂದ ಈ ಗೀತೆಗಳಿಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಈ ಸಂಜೆ 4 ಗಂಟೆಯಿಂದ 5 ಗಂಟೆಯ ಒಳಗೆ ಕಳುಹಿಸಬಹುದು ನಮ್ಮ ವಾಟ್ಸಪ್ ಸಂಖ್ಯೆಗೆ. ನಮ್ಮ ವಾಟ್ಸಪ್ ಸಂಖ್ಯೆಯನ್ನು ಹೇಳಿಬಿಡ್ತೇನೆ, 9448640273, 9448640273. ಈ ನಂಬರ್ಗೆ ನೀವು ಸಂದೇಶಗಳ ಮೂಲಕ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಬಹುದು. ಇನ್ನು ಮಾಹಿತಿ ಕಣಜ ಕಾರ್ಯಕ್ರಮದಲ್ಲಿ ಕೊನೆಯ ಭಾಗಕ್ಕೆ ಬಂದ್ಬಿಟ್ಟಿದ್ದೇವೆ. ನಾವೀಗ ಕವಿ ಕಾಳಿದಾಸರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳ್ಕೊತಾ ಇದ್ವಿ, ಹಾಗೆಯೇ ಅವರ ಬಗ್ಗೆ ವಿದ್ವಾಂಸರ ಅಭಿಪ್ರಾಯಗಳನ್ನು ಕೂಡ ನೋಡ್ತಾ ಇದ್ವಿ. ಇನ್ನು ವಿದ್ವಾಂಸರ ಅಭಿಪ್ರಾಯಗಳನ್ನು ಮುಂದುವರೆಸ್ತಾ, ಇಮ್ಮಡಿ ಚಂದ್ರಗುಪ್ತನ ರಾಯಭಾರಿಯಾಗಿ ದಕ್ಷಿಣದ ಕುಂತಲ ದೇಶಕ್ಕೆ ಹೋಗಬೇಕಾಗಿ ಬಂದಾಗ ತನ್ನ ಪ್ರಿಯತಮೆಯ ವಿರಹವನ್ನು ಯಕ್ಷನ ವಿರಹವೆಂದು ಸಮನ್ವಯಗೊಳಿಸಿ ಹೊರಹೊಮ್ಮಿಸಿದ ಭಾವಗೀತೆಯೇ ಮೇಘದೂತ. ಇದು ಸಂಸ್ಕೃತ ಸಾಹಿತ್ಯದಲ್ಲಿ ದೂತಕಾವ್ಯವೆಂದು ಸಂದೇಶ ಕಾವ್ಯವೆಂದು ಕೂಡ ಪ್ರಖ್ಯಾತವಾಗಿದೆ ಅಂತ ಹೇಳ್ತಾರೆ. ಇನ್ನು ಕವಿಯ ನಡುವಯಸ್ಸಿನ ಕೃತಿ ಕುಮಾರ ಸಂಭವ.

ತನ್ನ ಪೋಷಕ ರಾಜನಿಗೆ ಮಗ ಹುಟ್ಟಿದ ನೆನಪಿಗೆ ಇದರ ರಚನೆಯಾಗಿರಬಹುದು. ತನ್ನ ಅರಸನ ಕೀರ್ತಿ ಪರಾಕ್ರಮಗಳನ್ನು ಕಂಡು ಅವನ್ನು ಉದ್ಘೋಷಿಸಲು ಬರೆದ ನಾಟಕವೇ ವಿಕ್ರಮೋರ್ವಶೀಯ ಎಂದೆನ್ನುತ್ತಾರೆ ವಿದ್ವಾಂಸರು. ಇದಾದ ನಂತರ ತುಂಬು ಜೀವನದ ಎರಡು ಪಕ್ವ ಕೃತಿಗಳು ರಚಿತವಾದವು. ಒಂದು ಮಹಾಕಾವ್ಯ ರಘುವಂಶ, ಮತ್ತೊಂದು ಹಾಗೂ ಕೊನೆಯದಾಗಿದ್ದು ಅಭಿಜ್ಞಾನ ಶಾಕುಂತಲ ನಾಟಕ. ಈ ನಾಟಕ ವಿಶ್ವದ ಅತ್ಯುತ್ತಮ ನಾಟಕಗಳಲ್ಲೊಂದು ಎಂದು ಪ್ರಸಿದ್ಧವಾಗಿದೆ. ಈ ನಾಟಕವನ್ನು ಓದಿದ ಜರ್ಮನ್ ಪ್ರಸಿದ್ಧ ಕವಿ ಗೊಯೆಟೆ ಅವರು ಅತ್ಯಂತ ವಿಮುಗ್ಧನೂ ಪರಮಾನಂದಿತನೂ ಆಗಿದ್ದುದು ಉಲ್ಲೇಖಗಳಲ್ಲಿದೆ. ಈ ನಾಟಕವು ಪ್ರಪಂಚದ ಅನೇಕ ಭಾಷೆಗಳಿಗೆ ಅನುವಾದಗೊಂಡಿದೆ. ಅಲ್ಲದೆ ಈ ನಾಟಕವನ್ನು ಬರೆಯುವ ವೇಳೆಗೆ ಕವಿಗೆ ತನ್ನ ಬದುಕು ಧನ್ಯವಾಯಿತೆಂಬ ಭಾವನೆ ಮೂಡಿದೆ. ಇದರ ಫಲವಾಗಿ ಈ ಭವದಿಂದ ನನಗೆ ಬಿಡುಗಡೆಯಾಗಲಿ, ಮರುಹುಟ್ಟನು ನನಗೆ ಆ ಮಹೇಶನು ಕರುಣಿಸದಿರಲಿ ಎಂದು ಪ್ರಾರ್ಥಿಸುತ್ತಾ ಈ ನಾಟಕವನ್ನು ಕವಿಯು ಮುಗಿಸುತ್ತಾನೆ. ಬದುಕಿನಲ್ಲಿ ಕೃತಕೃತ್ಯನಾದವನು ಆಡುವ ಭರತವಾಕ್ಯವಿದು ಎನ್ನುತ್ತಾರೆ ವಿಮರ್ಶಕರು. ಇನ್ನು ಕಾಳಿದಾಸನ ಐತಿಹ್ಯದ ಬಗ್ಗೆ ಎರಡು ಕನ್ನಡ ಚಲನಚಿತ್ರಗಳು ಕೂಡ ಮೂಡಿಬಂದಿವೆ. 1955 ಮಹಾಕವಿ ಕಾಳಿದಾಸ ಮತ್ತು 1983 ನಮಗೆಲ್ಲರಿಗೂ ಗೊತ್ತಿರುವಂತೆ ಕವಿರತ್ನ ಕಾಳಿದಾಸ ಎಂಬುವು. ಈಗ ಮತ್ತೊಂದು ಗೀತೆಯನ್ನು ಕೇಳ್ಕೊಂಡು ಬರೋಣ. ಡಾಕ್ಟರ್ ರಾಜ್ಕುಮಾರ್ ಹಾಗೂ ವಾಣಿ ಜಯರಾಮ್ ಅವರ ಯುಗಳ ಧ್ವನಿಗಳಲ್ಲಿ ಇರುವಂತಹದ್ದು.

ಅದ್ಭುತವಾದ ಗೀತೆಯನ್ನ ಕೇಳ್ತಾ ಇದ್ದೀರಾ. ಗೀತೆಯ ಜೊತೆ ಜೊತೆಗೆ ನಿಮ್ಮ ಸಂದೇಶಗಳನ್ನು ಕೂಡ ಓದ್ತೇನೆ ಮೇಡಮ್. ಇಂದಿನ ಮಾಹಿತಿ ಕಣಜದಲ್ಲಿ ಮಹಾಕವಿ ಕಾಳಿದಾಸರ ಬಗ್ಗೆ ನಿಮ್ಮ ಉತ್ತಮವಾದ ಮಾಹಿತಿ ಜೊತೆಗೆ ನಿಮ್ಮ ಮನಮುಟ್ಟುವ ನಿರೂಪಣೆ, ಉತ್ತಮವಾದ ಹಾಡುಗಳನ್ನು ಪ್ರಸಾರ ಮಾಡಿದ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು ಮೇಡಮ್ ಅಂತ ಹೇಳ್ತಾ ಇರೋರು ಹನುಮಂತಪ್ಪ ಮಡಿವಾಳರ್ ಜಗಳೂರಿನಿಂದ. ನಿಮಗೆ ಧನ್ಯವಾದಗಳು. ಎಲ್ಲ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೇವೆ, ಚೆನ್ನಾಗಿದೆ. ಸುಜಾತ ಆರ್, ಗಣೇಶ್, ಲಿಖಿತ, ಯತೀಶ್, ಅಜಯ್, ಲೀಲಾ, ಪೂಜಾ, ವಿಸ್ಮಯ, ಪೂರ್ವಿ ಇವರು ರಾಜಾಜಿನಗರಿಂದ, ಕೆ ವಿಮರ್ಶ್, ಪೂರ್ವಿ.

ಹನುಮಂತಪ್ಪ ಮಡಿವಾಳರ್ ಜಗಳೂರಿನಿಂದ. ನಿಮಗೆ ಧನ್ಯವಾದಗಳು. ಎಲ್ಲ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೇವೆ, ಚೆನ್ನಾಗಿ ಚೆನ್ನಾಗಿದೆ. ಸುಜಾತ ಆರ್, ಗಣೇಶ್, ಲಿಖಿತ, ಯತೀಶ್, ಅಜಯ್, ಲೀಲಾ, ಪೂಜಾ, ವಿಸ್ಮಯ, ಪೂರ್ವಿ ಇವರು ರಾಜಾಜಿನಗರಿಂದ. ಕೆ ವಿಮರ್ಶ್, ಪೂರ್ವಿ ಕೆ ವಿಮರ್ಶ್ ಅಂತ ಹಾಕಿದ್ದಾರೆ ಇವರು ರಾಜಾಜಿನಗರದಿಂದ. ಚಿತ್ರದುರ್ಗದಿಂದ ಪಂಡರಹಳ್ಳಿ ರವಿಯವರು ಏನು ಹೇಳ್ತಾರೆ ನೋಡೋಣ. ನಮಸ್ತೆ ಮೇಡಮ್, ಇವತ್ತಿನ ಮಾಹಿತಿ ಕಣಜದಲ್ಲಿ ಸಂಸ್ಕೃತ ಗ್ರಂಥಗಳ ವಿದ್ವಾಂಸರಾಗಿದ್ದವರು ಮಹಾಕವಿ ಕಾಳಿದಾಸ. ಇವರು ಗುಪ್ತ ಸಾಮ್ರಾಜ್ಯದ ಪ್ರಸಿದ್ಧ ದೊರೆ, ಎರಡನೇ ಚಂದ್ರಗುಪ್ತ ವಿಕ್ರಮಾದಿತ್ಯ ಆಸ್ಥಾನದ ಕವಿಯಾಗಿದ್ದವರು ಹಾಗೂ ಉಜ್ಜಯಿನಿಯ ರಾಜನಾಗಿದ್ದ. ಈತನ ಆಸ್ಥಾನದ ನವರತ್ನಗಳಲ್ಲಿ ಕಾಳಿದಾಸರು ಒಬ್ಬರೆಂದು ಇತಿಹಾಸದಲ್ಲಿ ಪ್ರಸಿದ್ಧರಾಗಿದ್ದಾರೆ ಎಂಬುದು ಅವರ ಜ್ಞಾನ ಭಂಡಾರದ ಮೂಲಕ ವಿಷಯಗಳನ್ನು ತಿಳಿಸುತ್ತಾ ಪೌರಾಣಿಕ ಸಾಹಿತ್ಯ ಸಂಗೀತ ಇರುವ ಅಣ್ಣವರ ಹಾಡುಗಳನ್ನು ಪ್ರಸಾರ ಮಾಡ್ತಾ ಇರುವಂತಹ ನಿಮಗೆ ತುಂಬ ಹೃದಯದ ಧನ್ಯವಾದಗಳು, ಶುಭ ದಿನ ಅಂತ ಹೇಳ್ತಾ ಇದ್ದಾರೆ. ಅವರು ಕೂಡ ಧನ್ಯವಾದಗಳು. ಪ್ರಭಾಕರಯ್ಯ ಚೈತ್ರ ಎನ್ ಮಠದ ಹಂಪನೂರು ಗ್ರಾಮ ಚಿತ್ರದುರ್ಗ ತಾಲೂಕು. ಶೈಲಜಾ ಮೇಡಮ್, ಮಂಗಳವಾರ ವಂದನೆಗಳು. ಇಂದಿನ ಜಾನಪದ ಗೀತೆಗಳು ಅರ್ಥಪೂರ್ಣ ಆಯ್ಕೆಗೆ ಮತ್ತು ಮಾಹಿತಿ ಕಣಜದಲ್ಲಿ ಕವಿ ಪರಿಚಯದಲ್ಲಿ ಇಂದಿನ ಕವಿ ಕಾಳಿದಾಸ ಮಹಾಕವಿ ಅವರ ಮಾಹಿತಿ ಅರ್ಥಪೂರ್ಣ ತಿಳಿಸಿಕೊಡುತ್ತಾ ಕವಿರತ್ನ ಕಾಳಿದಾಸ ಚಿತ್ರದ ಗೀತೆಗಳನ್ನು ಉತ್ತಮ ಆಯ್ಕೆಗೆ ನಿಮಗೆ ಧನ್ಯವಾದಗಳು, ಶುಭ ದಿನ ಅಂತ ಹೇಳ್ತಾ ಇದ್ದಾರೆ. ಅವ್ರಿಗೂ ಕೂಡ ಶುಭ ದಿನ. ಶಾಂತಾಚಾರ ಬಡಿಗೇರ ಕೊಕ್ಕನೂರು ಹರಿಹರ ತಾಲೂಕು ಅವರು ಅವರ ಸಂದೇಶ. ನಮಸ್ತೆ ಮೇಡಮ್, ಮಾಹಿತಿ ಕಣಜ ಕಾರ್ಯಕ್ರಮದಲ್ಲಿ ಸಾಹಿತ್ಯ ಶ್ರೇಷ್ಠ ಕವಿ ಹಾಗೂ ನಾಟಕಕಾರ ಮಹಾಕವಿ ಕಾಳಿದಾಸ ಅವರ ಜೀವನ ಪರಿಚಯವನ್ನು ಅತ್ಯಂತ ಆಸಕ್ತಿದಾಯಕವಾಗಿ ನಿರೂಪಿಸಿದ್ದೀರಿ. ಮನರಂಜನೆಯ ಜೊತೆಗೆ ಜ್ಞಾನವನ್ನು ನೀಡಿದ ಈ ಕಾರ್ಯಕ್ರಮ ಬಹಳ ಅರ್ಥಪೂರ್ಣವಾಗಿ ಮತ್ತು ಮನಮುಟ್ಟುವ ರೀತಿಯಲ್ಲಿ ಮೂಡಿಬಂದಿತು. ಇಂತಹ ಅರ್ಥಪೂರ್ಣ ಹಾಗೂ ಗುಣಮಟ್ಟದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ನೀಡ್ತಾ ಇರುವಂತಹ FM ಚಿತ್ರದುರ್ಗದ ಸಂಪೂರ್ಣ ತಂಡಕ್ಕೆ ಹೃತ್ಪೂರ್ವಕ ಅಭಿನಂದನೆಗಳು. ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರೂಪಿಸಿದ ನಿರೂಪಕರಿಗೂ ಕೂಡ ಅನಂತ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಇನ್ನು ನಮಸ್ಕಾರ ಅಂತ ಹೇಳ್ತಾ ಇದ್ದಾರೆ. ಜಾನಪದ ಹಾಡುಗಳು ಮಾಹಿತಿ ಕಣಜ, ಒಳ್ಳೆಯ ಮಾಹಿತಿ ಇತ್ತು ಅಂತ ಹೇಳ್ತಾ ಇರೋರು ಅಮೃತ ರಮೇಶ್ ಚಿತ್ರದುರ್ಗ. ಹಿರಿಯೂರು ತಾಲೂಕು ಪಾಲವನಹಳ್ಳಿಯಿಂದ ಮಹಾಂತೇಶ. 11 ಗಂಟೆಯಲ್ಲಿ ಪ್ರಸಾರವಾದಂತಹ ಜಾನಪದ ಗೀತೆಗಳು ತುಂಬ ಚೆನ್ನಾಗಿ ಇದ್ವು. 11:30 ಮಾಹಿತಿ ಕಣಜದಲ್ಲಿ ಮಹಾಕವಿ ಕಾಳಿದಾಸರ ಬಗ್ಗೆ ಕೊಟ್ಟ ಕಿರು ಮಾಹಿತಿ ಚೆನ್ನಾಗಿತ್ತು. ಜೊತೆಗೆ ಕವಿರತ್ನ ಕಾಳಿದಾಸ ಚಿತ್ರದ ಗೀತೆಗಳು ಕೇಳಿ ತುಂಬ ಖುಷಿಯಾಯಿತು. ಪ್ರಸಾರ ಮಾಡಿದ್ದಕ್ಕೆ ಧನ್ಯವಾದಗಳು ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳೋಣ. ನೀವು ಕೇಳ್ತಾ ಇದ್ದೀರಲ್ವಾ, ಅದಕ್ಕೆ ನಮಗೆ ಖುಷಿಯಾಗುತ್ತೆ. ಕೇಳಿ ಅದಕ್ಕೊಂದು ಸಂದೇಶವನ್ನು ನಮಗೆ ಕೊಡ್ತೀರಲ್ವಾ, ಅದಕ್ಕೆ ನಿಮಗೆ ತುಂಬ ತುಂಬ ಧನ್ಯವಾದಗಳು. ಇದಾಗಿತ್ತು ಕೇಳಿದ್ರೆ ಇಂದಿನ ಮಾಹಿತಿ ಕಣಜ. ಈ ಮಾಹಿತಿ ಕಣಜದಲ್ಲಿ ಮಹಾಕವಿ ಕಾಳಿದಾಸರ ಕಿರುಪರಿಚಯ ಮಾಡಿಕೊಂಡ್ರಿ.

0: ಹಾಗೆಯೇ 2:40 ಪ್ರಸಾರವಾಗುತ್ತಾ ಇರುವಂತಹ ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲೂ ಕೂಡ ನಾನೊಂದು ವಿಶೇಷವಾದಂತಹ ವಿಷಯವನ್ನು ಹೇಳ್ತೇನೆ. ಯಾವುದಪ್ಪ ಅದು ಅಂದರೆ, ಟಿವಿ ನೋಡ್ತಾ ಇದ್ದಾಳೆ ನಮ್ಮಗಳು ಅಂಥೇಳಿ ಚೆಸ್ಗೆ ಸೇರಿಸಿದ್ರಂತೆ ಪೋಷಕರು. ಅವಳೀಗ ತಲೆ ಎತ್ತಿ ನೋಡುವಂತಹ ಚಾಂಪಿಯನ್ ಆಗಿದ್ದಾಳೆ. ಕೇಳಿ 2:40 ಪ್ರಸಾರವಾಗುವ ಕಾರ್ಯಕ್ರಮದಲ್ಲಿ. ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ. ಇನ್ನು ಮುಂದೆ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ. 12:05 ಬೆಂಗಳೂರು ಕೇಂದ್ರದಿಂದ ವನಿತಾ ವಿಹಾರ ಮೂಡಿಬರಲಿದೆ.
1: ಕ್ಷುದ್ರಗ್ರಹ ಪ್ರಭಾವದ ಅಪಾಯಗಳ ಬಗ್ಗೆ ಜನಜಾಗೃತಿ ಮೂಡಿಸಲು ಹಾಗೂ ಭೂಮಿಯನ್ನು ರಕ್ಷಿಸಲು ಅಗತ್ಯವಿರುವ ಗ್ರಹಗಳ ರಕ್ಷಣೆ ಮತ್ತು ಬಿಕ್ಕಟ್ಟಿನ ಸಂವಹನ ಕ್ರಮಗಳ ಬಗ್ಗೆ ಚಿಂತಿಸಲು ಇಂದು ಅಂತಾರಾಷ್ಟ್ರೀಯ ಕ್ಷುದ್ರಗ್ರಹ ದಿನವನ್ನು ಆಚರಿಸಲಾಗುತ್ತಿದೆ. ವಿಶ್ವಸಂಸ್ಥೆ 2029 ಅಂತಾರಾಷ್ಟ್ರೀಯ ಕ್ಷುದ್ರಗ್ರಹ ಜಾಗೃತಿ ಮತ್ತು ಗ್ರಹಗಳ ರಕ್ಷಣಾ ವರ್ಷವೆಂದು ಘೋಷಿಸಿದೆ. ವಿಶ್ವದ ಶ್ರೇಷ್ಠ ರಸಾಯನಶಾಸ್ತ್ರಜ್ಞ ಭಾರತರತ್ನ ಪ್ರೊಫೆಸರ್ ಸಿಎನ್ಆರ್ ರಾವ್ ಅವರ ಜನ್ಮದಿನವೆಂದು ವಿಜ್ಞಾನ ಕ್ಷೇತ್ರದ ಗಣ್ಯರು ಸೇರಿದಂತೆ ಅನೇಕರು ಶುಭಾಶಯ ಕೋರಿದ್ದಾರೆ. ಮರಗಳನ್ನು ನಂಬಿ ಮನುಕುಲವನ್ನು ಕಾಯ್ದ ವೃಕ್ಷಮಾತೆ ಪದ್ಮಶ್ರೀ ಪುರಸ್ಕೃತೆ ದಿವಂಗತ ಸಾಲುಮರದ ತಿಮ್ಮಕ್ಕನವರ ಜನ್ಮದಿನವೆಂದು ಸಂಸ್ಕಾರ ಭಾರತಿ ಕರ್ನಾಟಕ ದಕ್ಷಿಣ ಪ್ರಾಂತ್ಯದ ಸಾಹಿತ್ಯ ವಿಭಾಗ ಶ್ರದ್ಧಾಸುಮನ ಸಮರ್ಪಿಸಿದೆ.

0: ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಗೌರವ ನಮನ ಸಲ್ಲಿಸಿದ್ದಾರೆ. ಇಂದು ಸಾಮಾಜಿಕ ಮಾಧ್ಯಮಗಳ ದಿನಾಚರಣೆ. ನಾಗರಿಕ ಪತ್ರಿಕೋದ್ಯಮಕ್ಕೆ ಬಲ ತುಂಬಿದ, ದ್ವಿಮುಖ ಹಾಗೂ ಸಂವಾದಿ ಸಂವಹನ ಸಾಧ್ಯವಾಗಿಸಿದ ಸಾಮಾಜಿಕ ಮಾಧ್ಯಮಗಳ ಜವಾಬ್ದಾರಿಯುತ ಹಾಗೂ ಹಿತಮಿತ ಬಳಕೆಗೆ ಯುವಜನ ಜಾಗೃತಿ ಕಾರ್ಯಕ್ರಮಗಳು ಆಯೋಜಿತವಾಗಿವೆ. ವಚನ ಪಿತಾಮಹ ಡಾಕ್ಟರ್ ಫಗು ಹಳಕಟ್ಟಿ ಅವರ ಜನ್ಮದಿನದ ಅಂಗವಾಗಿ ವಚನ ಸಾಹಿತ್ಯ ಸಂರಕ್ಷಣಾ ದಿನಾಚರಣೆ ನಾಡಿದ್ದು ಜುಲೈ 2ರಂದು ಬೆಳಗ್ಗೆ 11 ಗಂಟೆಗೆ ಧಾರವಾಡದ ಕರ್ನಾಟಕ ಕುಲಪುರೋಹಿತ ಆಲೂರು ವೆಂಕಟರಾವ್ ಸಾಂಸ್ಕೃತಿಕ ಭವನದಲ್ಲಿ ಜರುಗಲಿದೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹಾಗೂ ವಿಧಾನ ಪರಿಷತ್ ಸಭಾಧ್ಯಕ್ಷ ಬಸವರಾಜ ಹೊರಟ್ಟಿ ಪಾಲ್ಗೊಳ್ಳಲಿದ್ದಾರೆ. ನ್ಯಾಷನಲ್ ಇನೋವೇಟಿವ್ ಎಜುಕೇಷನ್ ಕಾನ್ಕ್ಲೇವ್ 2026. ಶಿಕ್ಷಕರು ಹಾಗೂ ಶಾಲಾ ವಿದ್ಯಾರ್ಥಿಗಳಿಗೆ ಸಂದರ್ಭೋಚಿತ ಕಲಿಕಾ ಪರಿಕರಗಳು ಮತ್ತು ಸ್ಥಳೀಯ ಆವಿಷ್ಕಾರಗಳನ್ನು ಅರ್ಥ ಮಾಡಿಕೊಳ್ಳಲು ಸದವಕಾಶ. ಕೇಂದ್ರೀಯ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿ ಸಿಬಿಎಸ್ಇ ವಿದ್ಯಾರ್ಥಿಗಳಿಗೆ ಪ್ರಾಯೋಗಿಕ ಕಲಿಕೆ, ಕಲಿಕೆಯಲ್ಲಿ ನಿರಂತರ ಆಸಕ್ತಿ ಬೆಳೆಸಲು ಆಂಧ್ರಪ್ರದೇಶದ ಕುಪ್ಪಂನಲ್ಲಿ ಈ ಸಮ್ಮೇಳನ ಆಯೋಜಿಸಿತ್ತು. ಧಾರವಾಡದ ಪ್ರೆಸೆಂಟೇಷನ್ ಕಾನ್ವೆಂಟ್ ಹೆಣ್ಣು ಮಕ್ಕಳ ಆಂಗ್ಲ ಮಾಧ್ಯಮ ಸಿಬಿಎಸ್ಇ ಶಾಲೆಯ 9ನೇ ತರಗತಿ ವಿದ್ಯಾರ್ಥಿನಿ ಅನುಷಾ ನರಸಿಂಹಮೂರ್ತಿ ರಾಜೂರ್, ಶಿಕ್ಷಕಿಯರಾದ ದೀಪಾ ಮತ್ತು ಸಿಸ್ಟರ್ ರುಫಿನಾ ಮಾರ್ಗದರ್ಶನದಲ್ಲಿ ಈ ರಾಷ್ಟೀಯ ಸಮ್ಮೇಳನದಲ್ಲಿ ಪಾಲ್ಗೊಂಡಿದ್ದರು. ಪ್ರದೇಶ ಸಮಾಚಾರಕ್ಕಾಗಿ ಅನುಷಾ ರಾಜೂರ್ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
1: ಆಂಧ್ರಪ್ರದೇಶ ಕುಪ್ಪಂನಲ್ಲಿ ರಾಷ್ಟ್ರೀಯ ಮಟ್ಟದ ಇನೋವೇಟಿವ್ ಎಜುಕೇಷನಲ್ ಕಾನ್ಕ್ಲೇವ್ ನಲ್ಲಿ ಭಾಗವಹಿಸಿದ್ದೆ. ಗಣಿತ ಅಂದ್ರೆ ನನ್ಗೆ ತುಂಬಾ ಕಷ್ಟವಾದ ಸಬ್ಜೆಕ್ಟ್ ಆಗಿತ್ತು. ಅದನ್ನ ನಾನು ಅಲ್ಲಿ ಹೋಗಿ ಹೇಗೆ ಓದ್ಬೇಕು, ಅದನ್ನ ಹೇಗೆ ಸರಳವಾಗಿ ಇದ್ ಮಾಡ್ಬೇಕು, ಅದಕ್ ತಕ್ಕಂಗೆ ಮಾಡೆಲ್ ಇತ್ತು. ತುಂಬಾ ನಾಲೆಜ್ ಫುಲ್ ಆಗಿ ನಾನು ವಾಪಸ್ ಬಂದೆ. ಜ್ಞಾನದಲ್ಲಿ ತುಂಬಾ ಮಾಡೆಲ್ಸ್ ಮಾಡಿದ್ರು, ಟೀಚರ್ಸ್ ಇದ್ರು ನಮ್ಗೆ ಅದನ್ನ ಗೈಡ್ ಮಾಡ್ಲಿಕ್ಕೆ. ತುಂಬಾ ಇಂಟ್ರೆಸ್ಟ್ ಇಂದ ಕಲ್ತ್ವಿ. ನನ್ಗೆ ಬೇರೆ ಬೇರೆ ರಾಜ್ಯದ ಸ್ನೇಹಿತರಾದ್ರು, ಅವರ ಕಲ್ಚರ್, ಅವರ ಟ್ರೆಡಿಷನ್, ಅವರ ಭಾಷೆ, ನಮ್ಗೂ ಅವ್ರಿಗೂ ತುಂಬಾ ವ್ಯತ್ಯಾಸ ಇತ್ತು. ಅದನ್ನೆಲ್ಲ ಹಂಚ್ಕೊಳ್ ಮುಂದೆ ತುಂಬಾ ಖುಷಿ ಆಯ್ತು. ನಾವೆಲ್ಲರೂ ಒಟ್ಟಿಗೆ ಒಂದು ಪರಿವಾರದ ತರ ಇದ್ವಿ ಅಲ್ಲಿ. ನನ್ಗೆ ತುಂಬಾ ಖುಷಿ ಕೊಡ್ತು ಅದು. ಅಲ್ಲಿ ಹೋಗಿ ಒಂದು ಪ್ಲಾಟ್ಫಾರ್ಮ್ ನಮ್ಮನ್ನ ನಾನು ಹೇಳ್ಕೊಳ್ಳಿಕ್ಕೆ, ನನ್ನನ್ನ ನಾನು ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ಕೊಳ್ಳಿಕ್ಕೆ, ನನ್ನನ್ನ ನಾನು ಹೊರಗೆ ತರ್ಕೊಳ್ಳಿಕ್ಕೆ ತುಂಬಾ ಇಷ್ಟ ಆಯ್ತು ನನ್ಗೆ.
0: ಧಾರವಾಡದ ಕುಂಭಾಪುರ ಫಾರ್ಮ್ನಲ್ಲಿ ಬಾಗಲಕೋಟೆ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಪ್ರಾದೇಶಿಕ ತೋಟಗಾರಿಕೆ ಸಂಶೋಧನಾ ಮತ್ತು ವಿಸ್ತರಣಾ ಕೇಂದ್ರ ಆಯೋಜಿಸಿದ್ದ ಸಸ್ಯ ಸಂತೆಯ 3ನೇ ದಿನದ ಕಾರ್ಯಕ್ರಮಕ್ಕೆ ಕೃಷಿ ಇಲಾಖೆ ಬೆಳಗಾವಿ ಜಿಲ್ಲೆ ಜಂಟಿ ನಿರ್ದೇಶಕ ಎಚ್ಡಿ ಕೋಳೇಕರ್ ಚಾಲನೆ ನೀಡಿದರು. ಪ್ರಸಕ್ತ 2026-27 ಸಾಲಿನ ಕರ್ನಾಟಕ ರೈತ ಸುರಕ್ಷೆ ಪ್ರಧಾನಮಂತ್ರಿ ಬೆಳೆ ವಿಮೆ ಯೋಜನೆ ಅಡಿ ವಿವಿಧ ಮುಂಗಾರು ಬೆಳೆಗಳ ಬೆಳೆ ವಿಮೆ ನೋಂದಣಿ ಪ್ರಕ್ರಿಯೆ ದಾವಣಗೆರೆ ಜಿಲ್ಲೆಯಾದ್ಯಂತ ಆರಂಭವಾಗಿದೆ. ರೈತರು ವಿಮೆ ಪಡೆಯಲು ಜುಲೈ 31 ಕೊನೆಯ ದಿನ. ರಾಯಚೂರು ಮಹಾನಗರ ಪಾಲಿಕೆ ಕಂದಾಯ ಉತ್ಸವ ನಾಳೆ ಜುಲೈ 1 ಆಗಸ್ಟ್ 11 ನಡೆಯಲಿದೆ ಎಂದು ಪಾಲಿಕೆ ಆಯುಕ್ತರು ತಿಳಿಸಿದ್ದಾರೆ. ರಾಮನಗರ ಜಿಲ್ಲೆ ಚನ್ನಪಟ್ಟಣದ ಎಲೇಕೇರಿ ಸಮೀಪ ನೂತನ ರೈಲ್ವೆ ಮೇಲ್ಸೇತುವೆಯನ್ನು ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಉದ್ಘಾಟಿಸಿದರು. ಮಂಡ್ಯನಗರದ ಜೆಸಿ ವೃತ್ತದಲ್ಲಿ ಅಂತಾರಾಷ್ಟೀಯ ಮಾದಕ ದ್ರವ್ಯ ವಿರೋಧಿ ದಿನಾಚರಣೆ ಹಾಗೂ ಜನಜಾಗೃತಿ ಜಾಥಾಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶೋಭಾ ರಾಣಿ ಚಾಲನೆ ನೀಡಿದರು. ವನ್ಯಜೀವಿಗಳ ಚಲನವಲನ ಹಾಗೂ ಅರಣ್ಯ ಸಂಪತ್ತಿನ ಸಂರಕ್ಷಣೆಗಾಗಿ ಥರ್ಮಲ್ ಡ್ರೋನ್ ಕಣ್ಗಾವಲು ವ್ಯವಸ್ಥೆ ಜಾರಿಗೊಳಿಸಲು ಯೋಜಿಸಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಎಕ್ಸ್ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಬೆಂಗಳೂರಿನ ವಿಧಾನಸೌಧದಲ್ಲಿ ಅವರು ಅರಣ್ಯ ಇಲಾಖೆ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದರು. ಕರ್ನಾಟಕ ಸಣ್ಣ ಪ್ರಮಾಣದ ಕೈಗಾರಿಕೆಗಳ ಒಕ್ಕೂಟ ಕಾಸಿಯಾ ವಾರ್ಷಿಕ ಸಭೆಯಲ್ಲಿ ಹುಬ್ಬಳ್ಳಿಯ ಉದ್ಯಮಿ ನಿಂಗಣ್ಣ ಬಿರಾದಾರ್ ನೂತನ ಅಧ್ಯಕ್ಷರಾಗಿ ಬೆಂಗಳೂರಿನಲ್ಲಿ ನಡೆದ ಸಭೆಯಲ್ಲಿ ಸರ್ವಾನುಮತದಿಂದ ಆಯ್ಕೆಯಾಗಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10.
2: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ವನಿತಾ ವಿಹಾರ.

0: ಕೇಳುಗರಿಗೆಲ್ಲ ನಮಸ್ಕಾರ. ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ನಾಟಕ ಫೋನಾಯಣ, ರಚನೆ ಬಿಆರ್ ನಾಗರತ್ನ, ನಿರ್ದೇಶನ ಹಾಗೂ ನಿರ್ಮಾಣ ದಿಗ್ವಿಜಯ್ ಬಿ.
1: ಬೆಳಿಗ್ಗೆ 11 ಗಂಟೆಯ ಸಮಯ, ಡಾಕ್ಟರ್ ಸುರೇಶ್ ಅವರ ನಿವಾಸ. ಮಕ್ಕಳು ಶಾಲೆಗೆ, ಗಂಡನು ಕೆಲಸಕ್ಕೆ ಹೋಗಿರುತ್ತಾನೆ. ಸುರೇಶನ ಪತ್ನಿ ಹೇಮಾ ಸೋಫಾ ಮೇಲೆ ಕುಳಿತು ಪತ್ರಿಕೆ ಓದುವುದರಲ್ಲಿ ತಲ್ಲೀನಳಾಗಿದ್ದಾಳೆ.
2: ಅಲ್ಲ, ಈ ಪೋಸ್ಟ್ಮ್ಯಾನ್ಗೆ ಬುದ್ಧಿ ಇಲ್ವಾ ಅಂತೀನಿ. ಆ ಪೋಸ್ಟ್ ಬ್ಯಾಗ್ ಗೇಟಿಗೆ ತಗ್ಲು ಹಾಕಿದೀನಿ, ಅದ್ರೊಳಗೆ ಹಾಕೋದಲ್ವಾ? ಸುಮ್ನೆ ಕೂಗ್ತಿದ್ದಾನಪ್ಪ.
3: ಮೇಡಮ್, ಮೇಡಮ್, ಹೊರಗ್ ಬನ್ನಿ, ನಿಮ್ಗೆ ರಿಜಿಸ್ಟರ್ಡ್ ಪೋಸ್ಟ್ ಬಂದಿದೆ, ಬೇಗ ಬನ್ನಿ ಮೇಡಮ್, ನನ್ಗೆ ಇವತ್ತು ಡಬಲ್ ಡ್ಯೂಟಿ ಬೇರೆ ಇದೆ.
2: ಫೋನ್ ಬಂದಿದ್ದೇ ಬಂದಿದ್ದು, ಪತ್ರಗಳ ವ್ಯವಹಾರನೇ ಕಡಿಮೆ ಆಗ್ಬಿಟ್ಟಿದೆ. ಯಾರು ಪತ್ರಗಳನ್ನೇ ಬರೆಯೋಲ್ಲ. ಮುಂಚೆ ಎಲ್ಲ ಆಗಿದ್ರೆ ಪೋಸ್ಟ್ ಕಾರ್ಡ್, ಇನ್ಲ್ಯಾಂಡ್ ಲೆಟರ್ ಅಂತ ಏನಾದ್ರೂ ಬರೆದು ಹಾಕೋರು, ಈಗ ಅವೆಲ್ಲ ಇಲ್ಲ. ಈಗೇನಾದ್ರೂ ಬಂದ್ರೆ ಫೋನ್ ಬಿಲ್ಲೋ ಅಥವಾ ವಾಟರ್ ಬಿಲ್ಲೋ ಬರ್ಬೇಕಷ್ಟೇ, ಇಲ್ಲ ಅಂದ್ರೆ ನಮ್ಮ ಮನೆಯವರ ಆಫೀಸ್ಗೆ ಸಂಬಂಧಪಟ್ಟಿದ್ದು ಪತ್ರಗಳು ಬರಬೇಕು.
3: ಮೇಡಮ್ ಬನ್ನಿ ಮೇಡಮ್, ರಿಜಿಸ್ಟರ್ ಪೋಸ್ಟ್ ಬಂದಿದೆ.
2: ಈ ಪೋಸ್ಟ್ಮ್ಯಾನ್ ರಿಜಿಸ್ಟರ್ಡ್ ಪೋಸ್ಟ್ ಅಂತಿದಾನಲ್ಲ, ಯಾವುದು ಇಂಪಾರ್ಟೆಂಟ್ ಇರಬಹುದು ಅನ್ಸತ್ತೆ. ಹಾ, ಬಂದೆಪ್ಪ, ಬಂದೆ ಬಂದೆ. ರಿಜಿಸ್ಟರ್ಡ್ ಪೋಸ್ಟ್ ಅಂದೆ ಅಲ್ವಾ? ಒಂದ್ ನಿಮಿಷ, ಪೆನ್ ತರ್ತೀನಿ ತಡಿಯಪ್ಪ.
3: ಪರವಾಗಿಲ್ಲ, ಬನ್ನಿ ಮೇಡಮ್, ಪೆನ್ ನಾನೇ ಕೊಡ್ತೀನಿ. ತಗೊಳ್ಳಿ, ಇದಕ್ಕೊಂದು ಸೈನ್ ಹಾಕ್ಬಿಡಿ. ಇಮೇಲು, SMS ಎಲ್ಲ ಬಂದು ಈ ಬರೆಯೋ ಅಭ್ಯಾಸನೇ ಕಡಿಮೆ ಮಾಡ್ಕೊಂಡ್ ಬಿಟ್ಟಿದ್ದಾರೆ ಜನ.
2: ಹೌದಪ್ಪ, ನೀ ಏನೇ ಹೇಳು, ಈ ಜನಕ್ಕೆ ಏನ್ ಅನ್ಸುತ್ತೋ ಆಗ್ಲೇನೆ ಫಟಾಫಟ್ ಅಂತ ಈ ಮೊಬೈಲ್ ತಗೊಂಡು ಮೆಸೇಜ್ ಮಾಡಿದ್ರೆ ಮುಗ್ದೋಯ್ತು ನೋಡು, ಕಾಯೋದೇ ಬೇಡ.
3: ನೀವ್ ಏನೇ ಹೇಳಿ ಮೇಡಮ್, ಪತ್ರ ಬರೀತಿದ್ ಕಾಲ ನೆನ್ಸ್ಕೊಂಡ್ರೆ ಆ ಏನೋ ಒಂಥರ ಖುಷಿ, ಮನ್ಸುಗೊಂಥರ ಮುದ. ಆ ಮೇಡಮ್, ಒಂದ್ ಲೋಟ ನೀರ್ ಕೊಡ್ತೀರಾ?
2: ಹಾ, ಅಲ್ಲೇ ಇದೆ ನೋಡಪ್ಪ, ಪೋರ್ಟಿಕೋದಲ್ಲಿ ನಮ್ಮ ಓನರ್ ಅಕ್ವಾಗಾರ್ಡ್ ಹಾಕ್ಸಿದಾರೆ, ಅಲ್ಲೇ ಗ್ಲಾಸ್ ಕೂಡ ಇಟ್ಟಿದ್ದೀನಿ, ಕುಡಿಯಪ್ಪ. ನೀವೇನಾದ್ರೂ ಬಾಟ್ಲು ತಂದಿದ್ರೆ ತುಂಬಿಸ್ಕೊಳ್ಳಿ, ಬೇಕಾಗತ್ತೆ. ಯಾರ್ ಬರ್ದಿರೋದು? ಅಕ್ಷರ ನೋಡಿದ್ರೆ ಮಾವನವ್ರದ್ದು ಇದ್ದಾಗಿದೆಯಲ್ಲ. ಫೋನ್ ಬಂದಾಗಿಂದ ಅವರು ಪತ್ರ ಬರೆಯೋದೇ ಕಡಿಮೆ ಆಗಿತ್ತು. ಅಂಥದ್ರಲ್ಲಿ ಈಗ ಪತ್ರ ಬರೆಯುವಂತ ಅರ್ಜೆಂಟ್ ಏನಿತ್ತು? ಅದು ರಿಜಿಸ್ಟರ್ಡ್ ಪೋಸ್ಟ್. ಸರಿ, ನಾನೇ ಓಪನ್ ಮಾಡಿ ಓದ್ತೀನಿ. ಚಿರಂಜೀವಿ ಸುರೇಶನಿಗೆ ಆಶೀರ್ವಾದಗಳು. ಈ ಕಾಗದ ಕಂಡ ಕೂಡಲೇ ನೀನು ನಿನ್ನ ಹೆಂಡತಿ ಮಕ್ಕಳನ್ನು ಕರೆದುಕೊಂಡು ಊರಿಗೆ ಬರುವುದು. ಮಿಕ್ಕೆಲ್ಲ ವಿಷಯವು ಮುಖತಃ. ಇಂತಿ ನಿನ್ನ ತಂದೆ ಬೀರಪ್ಪ. ಓಹೋ, ಇದೇನಪ್ಪ ವಿಷಯ ಹೀಗಿದೆ? ಸರಿ, ಇವ್ರು ಬರ್ಲಿ, ಏನ್ ಹೇಳ್ತಾರೋ ನೋಡೋಣ. ಯಾರಿಗ್ ಗೊತ್ತು, ವಯಸ್ಸಾದವ್ರ ಆಲೋಚನೆ. ಏನ್ರಿ ಇಷ್ಟ ಬೇಗ ಬಂದ್ಬಿಟ್ರಿ?
4: ಇಲ್ಲಿ ಪಕ್ಕದ ಊರಲ್ಲಿ ಯಾವ್ದೋ ಹೊಸಗೆ ಹುಷಾರಿರ್ಲಿಲ್ಲ, ಟ್ರೀಟ್ಮೆಂಟ್ ಕೊಡೋಕೆ ಅಂತ ಹೋಗಿದ್ದೆ.
2: ಹೌದಾ, ಏನಂತೆ?
4: ಏನಿಲ್ಲ ಹೇಮಾ, ಏನೋ ಡಿಸ್ಟೋಕಿಯಾ ಅಂತೆ. ಪಾಪ, ಡಿಲಿವರಿ ಸಮಯ ಅಲ್ವಾ, ಏನೋ ಸಮಸ್ಯೆ ಇದೆ. ಹೋಗ್ ಬರ್ತೀನಿ, ಜಲ್ದಿ ಅಡಿಗೆ ಮಾಡು, ಊಟ ಮಾಡ್ಕೊಂಡು ಹೋಗ್ತೀನಿ, ಆಯ್ತಾ?
2: ಸರಿ ರೀ.
4: ಏ ಹೇಮಾ, ಏನ್ ಯೋಚನೆ ಮಾಡ್ತಾ ಇದೀಯಾ? ಊಟ ಹಾಕು ಅಂತ ಹೇಳ್ದೆ ಅಲ್ವಾ, ಸುಮ್ನೆ ಕೂತ್ಬಿಟ್ಟೆ, ಏನ್ ಸಮಾಚಾರ?
2: ಏನು ಇಲ್ಲ ರೀ, ಬೆಳಿಗ್ಗೆ ನಿಮ್ ತಂದೆದು ಒಂದ್ ಪತ್ರ ಬಂದಿದೆ.
4: ಹೌದಾ? ಈ ಫೋನ್ ಬಂದ್ರು ಕೂಡ ನಮ್ಮ ಅಪ್ಪ ಇನ್ನು ಪತ್ರ ಬರೆಯೋದ್ ನಿಲ್ಸಿಲ್ವಾ? ಸುಮಾರು ದಿನಗಳಿಂದ ನಮ್ಮ ಅಪ್ಪ ಫೋನೇ ಮಾಡಿಲ್ಲ. ಅಂತದ್ರಲ್ಲಿ ಅದೇನೋ ಆಶ್ಚರ್ಯ, ಪತ್ರ ಬರೆದು ಬಿಟ್ಟಿದಾರಲ್ಲ, ಏನಿದೆ ಅದ್ರಲ್ಲಿ ನೋಡ್ದ?
2: ಆಶ್ಚರ್ಯ ಅಂತೀರಾ, ತಗೊಳ್ಳಿ ಈ ಪತ್ರ ಓದಿ, ಅದ್ರಲ್ಲಿರೋ ವಿಷಯ ಇನ್ನೂ ಆಶ್ಚರ್ಯ ಅನ್ಸತ್ತೆ ನಿಮ್ಗೆ.
4: ಏನ್ ಹೇಮಾ ಹೀಗೆ ಹೇಳ್ತಿದ್ಯಾ, ಆಶ್ಚರ್ಯ ಅಂತಿದ್ಯಾ, ವಿಷಯ ಅಂತಿದ್ಯಾ? ಇರ್ಲಿ, ಇದೇನೆ ಯಾವತ್ತು ಇಲ್ದಿದ್ ನಮ್ಮಪ್ಪ ಈ ರೀತಿ ಪತ್ರ ಬರೆದಿದ್ದಾರೆ. ಹೋದ ಸಾರಿ ಊರಿಗೆ ಹೋಗಿದ್ದಾಗ ನಿನ್ನ ಮಾತು ಕೇಳ್ಕೊಂಡು ಹಣ ಕೇಳ್ಬಿಟ್ಟೆ, ಆ ವಿಚಾರ ಬೇಜಾರು ಮಾಡ್ಕೊಂಡಿದಾರೇನೋ ಅಂತ ಅನ್ಸುತ್ತೆ. ಈಗ ನೋಡು ಈ ತರ ಪರಿಣಾಮ ಬೀರ್ತಾ ಇದೆ.
2: ಹೇ ಸುಮ್ನೆ ರೀ, ನಾನ್ ಅಂತದೇನ್ ಕೇಳ್ಬಾರ್ದು ಕೇಳಿ ಅಂತ ನಿಮ್ಗೆ ಹೇಳ್ಕೊಟ್ಟೆ?

0: ಅದು ಈಗಿನ ಕಾಲದಲ್ಲಿ ಮಕ್ಕಳು ಬೆಳೆದಂತೆಲ್ಲ ಎಷ್ಟು ಖರ್ಚಿರುತ್ತಲ್ವಾ ನಮ್ಗುನು. ಇದ್ದದ್ರಲ್ಲಿ ಒಂದು ನೆಲೆ ಮಾಡ್ಕೊಳ್ಳೋಣ ಅಂತ ಹೇಳದ್ನಪ್ಪ, ಅದೇನ್ ಮಹಾ ತಪ್ಪು? ಅಷ್ಟಕ್ಕೂ ನಾವ್ ಅಂದ್ಕೊಂಡಿದ್ದಕ್ಕಿಂತ ಸ್ವಲ್ಪ ಖರ್ಚು ಜಾಸ್ತಿ ಆಯ್ತಲ್ವಾ. ಅದಕ್ಕೆ ಮಾವನವ್ರ ಹತ್ರ ಸ್ವಲ್ಪ ಹಣ ಕೇಳಿಂದೆ. ಅಷ್ಟಕ್ಕೂ ಅವ್ರೇನ್ ಬೇರೆಯವ್ರೇನಲ್ವಲ್ಲ.
1: ಸದ್ಯಕ್ಕೆ ಚರ್ಚೆ ಏನ್ ಬೇಡ, ಬೆಳಗ್ಗೆ ಬೇಗ ಹೊರಡೋಣ. ಹೇಗಿದ್ರು ಮಕ್ಕಳಿಗೆ ನಾಳೆಯಿಂದ ರಜೆ ತಾನೇ.
0: ನೀವು ಹೇಳೋದು ಸರಿನೇ. ಅದೇನೋ ವಿಷಯ ಮುಖತಃ ಅಂತ ಬರ್ದಿದಾರಲ್ಲ, ಅದಕ್ಕೆ ಊರಿಗೆ ಹೋಗಿ ಮಾತಾಡ್ಕೊಂಡ್ ಬರೋಣ.
1: ಈಗ ನನಗೆ ಸಮಯ ಕೂಡ ಆಗ್ತಾ ಇದೆ, ಡ್ಯೂಟಿ ಹೋಗ್ಬೇಕು. ಊಟ ಹಾಕೊಡು, ಊಟ ಮಾಡ್ಕೊಂಡು ಕೆಲ್ಸಕ್ಕೆ ಹೋಗಿ ಬರ್ತೀನಿ, ಆಮೇಲೆ ಮಾತಾಡೋಣ.
0: ಹಾ ಸರಿ ಬನ್ನಿ.
2: ಹಳ್ಳಿಯ ಮನೆ ವರಾಂಡದಲ್ಲಿ ಸುರೇಶನ ತಂದೆ ಬೀರಪ್ಪ, ಅದೇ ಊರಿನ ಸಾಹುಕಾರ ಮುನಿಯಪ್ಪನೊಡನೆ ಮಾತುಕತೆ ನಡೆಸಿದ್ದಾರೆ.
1: ನನ್ನ ಕಾರಿನ ಶಬ್ದ ಕೇಳಿದ್ರೆ ಸಾಕಿತ್ತು. ಬಾಗಿಲ ಹತ್ತಿರ ಬಂದು ನಿಲ್ತಿದ್ರು ಅಮ್ಮ. ಯಾಕೆ ಆಚೆಗೆ ಬರ್ಲಿಲ್ವಲ್ಲ, ಇವತ್ತೇನಾಯ್ತು?
0: ಹೌದು ರೀ, ನಂಗೂ ಯಾಕೋ ಹಾಗೆ ಅನ್ನಿಸ್ತಿದೆ.
1: ಹೇಮಾ, ನನಗ್ಯಾಕೋ ಭಯ ಆಗ್ತಾ ಇದೆ. ನೀನು ಮಕ್ಕಳನ್ನ ಕರ್ಕೊಂಡು ಒಳಗೆ ಹೋಗು, ನಾನು ಇಲ್ಲೇ ಪಕ್ಕದಲ್ಲಿ ಕಾರ್ ಪಾರ್ಕ್ ಮಾಡಿ ಬರ್ತೀನಿ, ಏನಾಗಿದೆ ನೋಡೋಣ.
0: ಬೇಡರಿ, ನೀವು ಬನ್ನಿ, ಒಟ್ಟಿಗೆ ಒಳಗೆ ಹೋಗೋಣ. ಮನೆಯಲ್ಲಿ ಶಬ್ದನೇ ಕೇಳಿಸ್ತಿಲ್ಲ, ನನಗೂ ಯಾಕೋ ಭಯ ಆಗ್ತಿದೀರಿ.
1: ಸರಿ, ಇಲ್ಲೇ ನಿಲ್ಲು, ಕಾರ್ ಪಾರ್ಕ್ ಮಾಡಿ ಬರ್ತೀನಿ.
2: ಸುರೇಶ ತಳಮಳದಿಂದ ಹೆಂಡತಿ ಮಕ್ಕಳನ್ನು ಕರೆದುಕೊಂಡು ಹಳ್ಳಿ ಮನೆಯೊಳಗೆ ಪ್ರವೇಶಿಸುತ್ತಾನೆ. ಎದುರಿಗೆ ಸಾಹುಕಾರ ಬರುತ್ತಾನೆ.
1: ಓ ಸಾಹುಕಾರ, ಚೆನ್ನಾಗಿದ್ದೀರಾ? ಇದೇನಪ್ಪ, ಯಾವಾಗ್ಲೂ ಚೆನ್ನಾಗಿ ಮಾತಾಡ್ತಿದ್ರು, ಯಾಕೋ ಸಾಹುಕಾರರು ಮುಂಚ್ಕೊಂಡವ್ರಲ್ಲ, ಏನ್ ವಿಷಯ ಇರ್ಬೋದು?
3: ಓಹೋಹೋಹೋ, ಮಕ್ಕಳ ಬಂದ್ರ? ಇಸ್ಕೂಲ್ಗೆ ರಜಾ ಏನ್ರಪ್ಪ? ಒಳಗೋಗ್ರಿ, ಅಜ್ಜಿ ರೊಟ್ಟಿ ಹಾಕ್ತವಳೆ, ತಿನ್ನೋಗ್ರಿ.
1: ಅಪ್ಪ.
3: ಹಾ, ಏನು?
1: ಏನಪ್ಪ, ಪತ್ರ ಕಂಡು ಕೂಡ್ಲೇ ಬನ್ನಿ ಅಂತ ಬರ್ದಿದ್ರಲ್ಲ, ಏನ್ ವಿಷಯ, ಅಂತ ಅರ್ಜೆಂಟ್ ಏನಿತ್ತು?
3: ಮೊದಲು ತಿಂಡಿ ಕಾಫಿ ಆಗ್ಲಿ, ಆಮ್ಯಾಕ್ ಕೂತು ಮಾತಾಡೋಣ. ಒಳಗೋಗಿ, ನಿಮ್ಮ ಅವ್ವ ಕಾಯ್ತಾವಳೆ.
4: ಬವ್ವಯ್ಯಮ್ಮ, ಚಂದಕ್ಕಿದ್ದೀಯಾ? ಓ ಬಾಮಗ, ಕೈ ಕಾಲು ತೊಳೆದ್ರಾ ನೀ? ವಾ, ಈಗ ನಿಮ್ಗಿಷ್ಟ ಅಂತ ಅಕ್ಕಿ ರೊಟ್ಟಿ ಕಾಯಿ ಚಟ್ನಿ ಮಾಡಿವ್ನಿ. ಆಗ ನೋಡು, ಮಕ್ಕಳಾಗ್ಲೇ ತಟ್ಟೆಗೆ ಹಾಕಿಸ್ಕೊಂಡು ಅವ್ ಮುತ್ತಾಜಿ ತಾವು ಹೋದ್ವು.
1: ತಿಂಡಿ ಮಾತು ಹಂಗಿರ್ಲಿ, ನಾವಂತೂ ಅಪ್ಪನ ಕಾಗದ ನೋಡಿ ಎದ್ವೋ ಬಿದ್ವೋ ಅಂತ ಓಡ್ ಬಂದ್ವಿ. ಇಲ್ಲಿ ನೋಡಿದ್ರೆ ಎಲ್ಲ ಆರಾಮಾಗದೆ. ಅಲ್ಲ, ಗೋವಿಂದಗೇನಾದ್ರೂ ಹೆಣ್ಣು ನೋಡುವ ಪ್ಲಾನ್ ಮಾಡ್ಕೊಂಡಿದ್ರೆ ಏನು? ಹಾಗೆ ಹೇಳಿದ್ರೆ ನಾವು ಬರಕಿಲ್ಲ ಅನ್ಬಿಟ್ಟು ಈ ತರ ಟೆಲಿಗ್ರಾಮ್ ಕಳಿಸಿದ್ರ ಹೆಂಗೆ?
4: ಇಲ್ಲ ಕಣ್ಮಗ, ಗೋವಿಂದನ್ಗೇನು ಹೆಣ್ಣು ನೋಡೋ ಸುದ್ದಿ ಸದ್ಯಕ್ಕಿಲ್ಲ ಬಿಡು.
1: ಹಾಗಾದ್ರೆ ಆ ಪತ್ರದ ಕತೆ ಏನು?
4: ಏನ್ ಪತ್ರ ಮಗ?
1: ಅದೇ ಕಣಮ್ಮ, ಟೆಲಿಗ್ರಾಮ್ ಕಳಿಸಿದ್ರಲ್ಲ, ಬೇಗ ಬನ್ನಿ ಮಾತಾಡಕದೆ ಅಂತ.
4: ಅಯ್ಯೋ ಅದೇನೋ ನಂಗೆ ಗೊತ್ತಿಲ್ಲ ಕಣಪ್ಪ, ನಿಮ್ಮ ಅಪ್ಪನ್ನ ಕೇಳ್ಕೊ ಹೋಗು.
1: ಅದ್ಯಾಕಮ್ಮ, ಮಾತಾಡಕ್ ಇಷ್ಟ ಇಲ್ಲ ಅಂದ್ಮೇಲೆ ಟೆಲಿಗ್ರಾಮ್ ಕೊಟ್ಟು ಯಾಕೆ ಕರೆಸ್ಬೇಕಿತ್ತು? ಹಾಸ್ಪಿಟಲ್ ಎಷ್ಟು ಕೆಲ್ಸಗಳಿತ್ತು ಗೊತ್ತಾ ನನಗೆ? ಅದು ಎಮರ್ಜೆನ್ಸಿ ಬೇರೆ, ರಜಾ ಹಾಕೊಂಡು ಬಂದಿದ್ದೀನಿ. ಇಲ್ಲಿ ನೋಡಿದ್ರೆ ಯಾರು ನೆಟ್ಟಿಗೆ ಮಾತಾಡ್ತಾನೆ ಇಲ್ಲ. ಹೇ ಹೇಮಾ, ನಡಿಯೇ ವಾಪಸ್ಸು, ಊರ್ಗೆ ಹೋಗೋಣ, ಬೇಕಾದಷ್ಟು ಕೆಲ್ಸಗಳವೆ.
0: ರೀ, ಯಾಕ್ರಿ ಹಂಗೋಗಾಡ್ತೀರ? ಸಮಾಧಾನವಾಗಿರ್ರಿ, ವರಂಡದಲ್ಲಿ ಮಾವನವ್ರು ಕೂತಿದ್ದಾರೆ, ಹೋಗಿ ನಿಧಾನವಾಗಿ ಮಾತಾಡಿ, ರೇಗಾಡ್ಬೇಡಿ.
1: ಅಪ್ಪ
3: ಬಾರಪ್ಪ ಬಾ, ಆಯ್ತಾ ಕಾಫಿ ತಿಂಡಿ? ಏಮವ್ವ ಹೆಂಗಿದ್ಯವ್ವ?
0: ಚೆನ್ನಾಗಿದ್ದೀನಿ ಮಾವ, ನೀವ್ ಹೆಂಗಿದ್ದೀರಾ?
3: ನಾನು ಚೆನ್ನಾಗಿದ್ದೀನಿ. ಮಕ್ಕಳಲ್ಲಿ? ಓ ಮುತ್ತಜ್ಜಿತವ ಹೊಂಟೋಗ್ಬಿಟ್ರ?
1: ಕಾಫಿ ತಿಂಡಿ ವಿಷಯ ಹಂಗಿರ್ಲಿ ಕಣಪ್ಪ, ನಿಮ್ ಪತ್ರದ ವಿಷಯಕ್ಕೆ ಬನ್ನಿ. ಏಕಾಏಕಿ ನಮ್ಮನ್ನು ಬರ ಹೇಳಿದ್ಯಾಕೆ? ಬಂದಾಗಿಂದ ನೋಡ್ತಾ ಇದ್ದೀನಿ, ನಮ್ ಧ್ವನಿ ಕೇಳಿದ್ರೆ ಸಾಕು ಓಡ್ ಬರ್ತಿದ್ರು ಅಮ್ಮ, ಆದ್ರೆ ಇವತ್ತು ಹೊರಗೆ ಬರ್ಲಿಲ್ಲ. ಆದಿರ್ಲಿ, ಮಾತು ನೆಟ್ಗೂ ಆಡ್ತಿಲ್ಲ. ಏನಾದ್ರೂ ಹೇಳಿದ್ರೆ ನನಗೇನ್ ಕೇಳ್ತೀಯ, ನಿಮ್ಮ ಅಪ್ಪನ ಕೇಳು, ನಿಮ್ಮ ಅಪ್ಪನ ಕೇಳು ಅಂತಾರೆ. ನನಗಂತೂ ಏನ್ ನಡೀತಿದೆ ಅಂತಾನೆ ಗೊತ್ತಾಗ್ತಿಲ್ಲ.
3: ನಿಂಗೆಂಗ್ ಅರ್ಥ ಆಗತ್ತಪ್ಪ, ನೀನೇನಿದ್ರು ಪಶುವೈದ್ಯ ಅಲ್ವಾ? ಮನುಷ್ಯನ ಸಂಪರ್ಕ ಆಗ್ಲಿ, ಅವರೊಡನೆ ಹೇಗ್ ನಡ್ಕೋಬೇಕು ಅನ್ನೋದಾಗ್ಲಿ, ಎಲ್ಲ ನಿಂಗೆಂಗಪ್ಪ ಗೊತ್ತು? ಎಲ್ಲ ರೀತಿ ನೀತಿನ

0: ನೀನ್ ಮರ್ತೆ ಬಿಟ್ಟಿದ್ಯಾ? ಇನ್ನು ಆ ನನ್ನ ಮೊಮ್ಮಕ್ಕಳಂತೂ ಎಷ್ಟು ಒಳ್ಳೆಯರಾಗಿದ್ರು, ಹಿರಿಯರು ಅಂದ್ರೆ ಎಷ್ಟು ಗೌರವ ಕೊಡ್ತಾ ಇದ್ರು. ಈಗ ಅವ್ರು ಹೆಂಗಂದ್ರೆ ಹಂಗೆ ಮಾತಾಡೋದನ್ನ ಕಲ್ತ್ಬಿಟ್ಟವ್ರೆ.
1: ಅಪ್ಪ ಏನ್ ಹೇಳ್ತಿದ್ಯಾ ನೀನು?
0: ಸ್ವಲ್ಪ ತಡಿ ಮಗ, ನಾ ಹೇಳೋದನ್ನ ಪೂರ್ತಿ ಕೇಳಿಸ್ಕ. ನಾವಿರ್ಲಿ ನಮ್ಮೂರಿನ ಸಾವುಕಾರರು, ಅದೇ ನೀನೀಗ ನೋಡಿದ್ಯಲ್ಲ, ಗೊತ್ತಿಲ್ವಾ?
1: ಇಷ್ಟಿಸ ಮಾತಾಡ್ತಿದ್ರು, ನನ್ ನೋಡ್ರು ನೋಡ್ದಂಗ್ ಹೋಯ್ತಾರವ್ರು.
0: ಅವ್ರ ನಿಂತಾವ ಯಾವ್ದೋ ವಿಷಯ ಕೇಳೋಕೆ ಅಂತ ಹೋಗಿ ಈ ಫೋನ್ನಲ್ಲಿ ಬಾಯಿ ಬಂದಾಗ ಬೈದಿಯಂತೆ. ಛೇ ಛೇ ಛೇ, ನನಗೆ ನಿನ್ ವರ್ತನೆ ನಾಚಿಕೆ ತರ್ತಿದ್ಯಪ್ಪ. ಏನೋ ನನ್ ಮಗ ಓದ್ದೋನು, ಒಳ್ಳೆ ಕೆಲಸದಲ್ಲಿರೋನು ಅಂದ್ಕೊಂಡಿದ್ದೆ. ನೀ ಹಿಂಗ ಮಾಡೋದು? ನಿಂಗೆ ಮಾತಾಡಕ್ಕೆ ಇಷ್ಟ ಇಲ್ಲ ಅಂದ್ರೆ ನೇರವಾಗಿ ಹೇಳ್ಬಿಡು ಮಗ. ಅಲ್ಲ, ನೀನ್ ಕೇಳಿದಾಗ ನಾವು ದುಡ್ಡು ಕೊಡ್ಲಿಲ್ಲ ಅಂತ ನೀ ಹಿಂಗೆಲ್ಲ ಅಗೌರವಾಗಿ ನೋಡ್ಕೊಳ್ಳೋದ? ಈಗೆಲ್ಲ ಮಾತಾಡೋದ ನೀನು?
2: ಏನ್ ಮಗ ಸುರೇಶ, ಕುಡಿಯೋದ್ ಗಿಡಿಯೋದ್ನೇನಾರು ಕಲ್ತ್ ಬಿಟ್ಟಿದ್ಯೇನೋ? ಬಾಯಿಗೆ ಬಂದಂಗೆ ಒಂದಕ್ಕೊಂದು ಸಂಬಂಧ ಇಲ್ದಂಗೆ ಏನೇನೋ ಮಾತಾಡ್ತೀಯಂತಲ್ಲೋ.
1: ಅಮ್ಮ ಅಪ್ಪ, ನೀವು ಯಾವ ವಿಷಯ ಮಾತಾಡ್ತಾ ಇದ್ದೀರಿ? ಏನ್ ಹೇಳ್ತಿದ್ದೀರಿ? ನನಗೆ ಒಂದು ಅರ್ಥ ಆಗ್ತಾ ಇಲ್ಲ. ಸ್ವಲ್ಪ ಬಿಡಿಸಿ ಹೇಳಬಾರ್ದಾ? ನನ್ನಿಂದ ಏನಾದ್ರೂ ತಪ್ಪಾಗಿದ್ರು ಹೇಳಿ, ನಾನು ಚಿಕ್ಕವನು, ಖಂಡಿತ ತಿದ್ಕೋತೀನಿ. ಅದಕ್ಕೆ ಯಾಕೆ ಈ ಥರ ಅಳ್ತಾ ಇದ್ದೀರಿ? ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೊಂಡಿದ್ದೀರಿ? ನನಗೆ ಗೊತ್ತಿದ್ದಂಗೆ ನಾನು ಏನು ತಪ್ಪು ಮಾಡ್ದಂಗೆ ಇಲ್ವಲ್ಲ ನಾನು, ಅದೇನು ಕರೆಕ್ಟಾಗಿ ಹೇಳ್ತೀರಾ?
3: ಅಣ್ಣ, ಮನೆಗೆ ಹಿರಿಯವನಾಗಿ ಎಲ್ಲರನ್ನೂ ತಿದ್ದಿ ನಡೆಸ್ಬೇಕಾದವನು ನೀನೇ ಹೀಗೆ ಮಾಡಿಬಿಟ್ರೆ ಹೆಂಗೆ? ಇನ್ನು ತಿದ್ಕೊಳ್ಳೋರ್ ಗತಿ ಏನು?
1: ಲೋ ಗೋವಿಂದ, ಎಲ್ಲರೂ ಏನೇನೋ ಮಾತಾಡ್ತಿದ್ದಾರೆ, ಒಂದು ಗೊತ್ತಾಗ್ತಿಲ್ಲ ಕಣೋ. ನೀನಾದ್ರೂ ಹೇಳೋ, ಅದೇನಂತ ಅರ್ಥ ಆಗೋಕ್ ಹೇಳೋ.
3: ತಗೊಳ್ಳಿ ಅದಕ್ಕೆ ದುಡ್ಡು. ಅಣ್ಣ ಹೋದ ಸಾರಿ ಊರಿಗೆ ಬಂದಾಗ ಹಣನೆಲ್ಲ ಜಮೀನಿನ ಕೆಲ್ಸಕ್ಕೆ ಹಾಕಿದ್ವಿ, ಅದಕ್ಕೆ ಕೊಡಕ್ಕಾಗ್ಲಿಲ್ಲ. ಆದ್ರೆ ಅದಕ್ಕೆ ಅಣ್ಣ ಹಾಗೆಲ್ಲ ಮಾತನಾಡಬಾರ್ದಾಗಿತ್ತು.
4: ಅಲ್ಲಪ್ಪ ಗೋವಿಂದ, ನಾವು ನಿಮ್ಗೆ ದುಡ್ಡು ಕೇಳಿದ್ದು ನಿಜ, ಹಾಗಂತ ನಿಮ್ಮಣ್ಣ ಬಾಯಿಗೆ ಬಂದ ಹಾಗೆ ಯಾರಿಗೂ ಮಾತಾಡಿಲ್ಲಪ್ಪ, ಸತ್ಯ ಕಣೋ ಗೋವಿಂದ.
3: ಹೌದು ಅತ್ಗೆ, ನೀವು ಈಗ ನಯವಾಗಿ ಹೇಳ್ಬಿಟ್ರೆ ನಾವು ನಂಬ್ಕೋಬೇಕಾ? ಇತ್ತೀಚೆಗೆ ಫೋನ್ ಮಾಡಿದಾಗೆಲ್ಲ ಅಣ್ಣ ಒಳ್ಳೆ ಕುಡ್ದವ್ರ ತರ ಹುಚ್ಚು ಹುಚ್ಚಾಗಿ ಬಾಯಿಗೆ ಬಂದಂಗ್ ಮಾತನಾಡ್ತಾ ಇದ್ನಲ್ಲ, ಯಾಕೆ? ಅದಲ್ದೆ ಮಕ್ಕಳು ಸಹ ದೊಡ್ಡವ್ರ ಜೊತೆ ಹೆಂಗಂದ್ರೆ ಹಂಗೆ ಮಾತಾಡ್ತಾರೆ. ಮೊದ್ಲೆಲ್ಲ ನಿಮ್ ಮಕ್ಕಳು ಹಿಂಗೆಲ್ಲ ಮಾತಾಡ್ತಾ ಇರ್ಲಿಲ್ವಲ್ಲ.
1: ಛೇ ಹೇಮಾ, ನಾವೆಂತ ಕೆಲಸ ಮಾಡ್ಬಿಟ್ವಿ ನೋಡು. ನಾವು ಮನೆ ಬದಲಾಯಿಸೋ ಬಿಜಿಯಲ್ಲಿ ಹಾಗೆ ನನ್ನ ಆಫೀಸ್ ಮೀಟಿಂಗು ಕಾನ್ಫರೆನ್ಸ್ ಅಂತ ಊರಿನ ಕಡೆ ಗಮನನೇ ಕೊಡೋಕ್ಕಾಗಲಿಲ್ಲ ನನಗೆ. ಏನಾಗಿದೆ ನೋಡೀಗ?
4: ಹೌದು ರೀ, ನಾವೇ ಇವರಿಗೆ ಫೋನ್ ಮಾಡಿದ್ರೆ ಇಷ್ಟೆಲ್ಲ ಅಪಾರ್ಥ ಮಾಡ್ಕೊಳ್ತಿರ್ಲಿಲ್ಲ. ಅದು ನಿಮ್ ಬಗ್ಗೆ. ಛೇ, ನಮ್ಮ ಹಳೆ ಮನೆ ಓನರ್ ಮೊಮ್ಮಕ್ಳ ತರಲೆಯಿಂದ ಇಲ್ಲಿ ನಾವೊಂಥರ ತಲೆ ತಗ್ಸೋ ಹಾಗಾಯ್ತು.
1: ಹೋಗ್ಲಿ ಬಿಡು ಹೇಮಾ, ಫೋನ್ ಎಕ್ಸ್ಚೇಂಜ್ ಮಾಡಿದ್ಮೇಲೆ ಅವ್ರ ಗಮನ ತರಬೇಕಿತ್ತಲ್ವಾ?
4: ಅಲ್ಲ ರೀ, ಆಗ ಕಂಟಿನ್ಯೂಸ್ ಆಗಿ ಗವರ್ನಮೆಂಟ್ ಹಾಲಿಡೇಸ್ ಬಂದಿತ್ತಲ್ವಾ, ಹಾಗಾಗಿ 15-20 ದಿವಸ ಲೇಟ್ ಆಗತ್ತೆ ಅಂತ ಟೆಲಿಫೋನ್ ಎಕ್ಸ್ಚೇಂಜ್ನವರು ಹೇಳಿದ್ರಲ್ವಾ. ಈ ನಡುವೆ ಇವರಿಗೆ ಹಳೆ ನಂಬರ್ಗೆ ಕಾಲ್ ಮಾಡಬೇಡಿ ಅಂತ ನಾವು ಹೇಳೋದೇ ಮರ್ತ್ಬಿಟ್ವಿ ಅಲ್ವಾ? ಛೇ,
0: ಹೋಗ್ಲಿ ಬಿಡಪ್ಪ, ಈಗ ಹೊಸ ನಂಬರ್ ಕೊಡ್ರಿ.
1: ಅಪ್ಪ, ತಪ್ಪು ನಮ್ಮಿಂದ ಆಗಿದೆ. ಏನಂದ್ರೆ ಫೋನನ್ನ ನಾವು ಎಕ್ಸ್ಚೇಂಜ್ ಮಾಡಿಸ್ಬೇಕಿತ್ತು, ಮಾಡಲಿಲ್ಲ. ಹಳೆ ಮನೆ ಓನರ್ ಬಂದ್ಮೇಲೆ ಅವರು ಅವ್ರ ಮಕ್ಕಳು ಬರೀ ತಲಾಟೆ ಮಾಡ್ತಾ ಇದ್ವು. ಈ ಥರ ನಿಮ್ಮ ಫೋನ್ ಬಂದಾಗೆಲ್ಲನೂ ಕೂಡ ಹಿಂಗೆ ಮಾಡಿದ್ದಾರೆ. ಅವರು ನಮಗೆ ಅಂತಲ್ಲ, ಎಲ್ರಿಗೂ ಕೂಡ ಹಾಗೇನೆ. ಅದರಿಂದ ಮೋಸ್ಟ್ಲಿ ನಿಮಗೆ ಸಮಸ್ಯೆ ಉಂಟಾಗಿದೆ. ಅದಕ್ಕೆ ನಾನು ವಿಷಾದಿಸ್ತೇನೆ ಅಪ್ಪ.
4: ರೀ, ಅದೇ ರೀ, ನೀವು ಫಸ್ಟ್ ಟೈಮು ಹಳ್ಳಿಗೆ ಟ್ರಾನ್ಸ್ಫರ್ ಆಗಿ ಹೋಗಿದ್ರಲ್ಲ, ಅವಾಗಲೂ ಹಿಂಗೆ ಅಲ್ವಾ ನಿಮಗಾಗಿದ್ದು? ಆ ಊರಿನ ಹುಡುಗರು ಲ್ಯಾಂಡ್ ಲೈನಲ್ಲಿ.
1: ಅಪ್ಪ, ಈ ಲ್ಯಾಂಡ್ ಲೈನಿಂದ ಎಷ್ಟು ಸಮಸ್ಯೆ ಆಗಿದೆ ಅಂತ ಹೇಳಿ ಹೇಮಂಗ್ ಚೆನ್ನಾಗಿ ಗೊತ್ತು. ಯಾಕೆಂದ್ರೆ ಈ ವಿಚಾರ ಎಲ್ಲ ಅವಳು ಹೇಳಿದ್ದೆ. ಅದೇನಾಯ್ತಂದ್ರೆ,
5: ಸಾ ಹಲೋ ಸಾ.
1: ಯಾರಪ್ಪ?
5: ಓ ಸಾ, ನೀವು ಧನಿನ್ ಡಾಕ್ಟರ್ ಅಲ್ವಾ?
1: ಹೌದಪ್ಪ, ನೀ ಯಾರು, ಯಾವೂರು?
5: ಏ ಇಲ್ಲೇ ನಾನು ಕಂಚನಕಟ್ಟೆ ಕಡೆ ಒಂದು. ಸಾ
1: ಹೌದಾ, ಸರಿ ಏನಾಯ್ತು ಹೇಳು.
5: ಸಾ ನಮ್ಮ ಹೊಸ ಮೇವನೇ ತಿಂತ ಇಲ್ಲ ಸಾ.
1: ಯಾವಾಗಿಂದ? ಯಾವ್ದು ಹಸು? ಎಚ್ ಎಫ್ ಓ ನಾಟಿನ?
5: ಎಚ್ ಎಫ್ ಎಚ್ ಎಫ್ ಓ ಸಾ.
1: ಸರಿ, ಹಾಸ್ಪಿಟ್ಲ್ ಕರ್ಕೊಂಡ್ ಬಂದ್ಬಿಡು.
5: ಇಲ್ಲ ಸಾ, ಹಸುಗೆ ಸುಸ್ತಾಯ್ತದೆ. ಏ ರಾತ್ರಿ ಎಲ್ಲ ಇಂಡಿ ಬೂಸ ಹಾಕಿದ್ರು ತೇನು ತಿಂತಿಲ್ಲ, ಸುಮ್ಮನೆ ಬಿದ್ದದೆ.
1: ಅದಕ್ಕೆ ಇಂಜೆಕ್ಷನ್ ಗ್ಲೂಕೋಸ್ ಬಾಟ್ಲ್ ಹಾಕ್ಬೇಕಣಪ್ಪ.

0: ಅಂದಾಗೆ ಯಾರ ಮನೆಯವ್ರು ನೀವು?
1: ಯಾರ ಮನೆಯವರು ಅಂದ್ರೆ ಊರ್ ಮುಂದ್ಲ ಪಟೇಲ್ರ ಮನೆಯವ್ರ ಸಾ.
0: ಸರಿ ಬತ್ತೀನಿ ಕಣಪ್ಪ, ಬಿಸಿನೀರ್ ಕಾಯಕ್ ಇಟ್ಟಿರಿ ಆಯ್ತಾ. ಆಮೇಲೆ ಆ ಊರ್ ಹೋದೆ ಪಟೇಲ್ರ ಮನೆಗೆ ಹಸುಗೆ ಡ್ರಿಪ್ಸ್ ಹಾಕೋಣ ಅಂತ. ಆಗ ಏನಾಯ್ತು ಗೊತ್ತಪ್ಪ, ಆ ಮನೆಯವರು ಸಾರ್ ನಾ ಫೋನೇ ಮಾಡಿರಲ್ಲ ಅಂತಾರೆ, ನಮ್ಮ ಮನೆಗೆ ಯಾವ ಹೊಸನು ಕಾಯಿಲೆ ಬಂದಿಲ್ಲ, ಎಲ್ಲವೂ ಚೆನ್ನಾಗೇ ಇದೆ, ಚೆನ್ನಾಗಿ ಹಾಲು ಕೊಡ್ತಾ ಇದೆ ಅಂದ್ರು. ಹೌದಾ, ಅಲ್ಲಿ ಫೋನ್ ಮಾಡಿದ್ದಾರೆ ಅಂತ ಗೊತ್ತೇ ಆಗಿಲ್ಲ, ಸುಮ್ಮನ್ ಬಂದಿದ್ದಾಯ್ತು. ಆಮೇಲೆ ಒಂದ್ ತಿಂಗಳಾದ್ಮೇಲೆ ಗೊತ್ತಾಯ್ತು, ಅಲ್ಲಿ ಇನ್ಯಾರ್ದೋ ಮನೆಯಲ್ಲಿ ಬೇಸಿಗೆ ರಜೆಗೆ ಬಂದ ಹುಡುಗರು ಲ್ಯಾಂಡ್ ಲೈನ್ ಇಂದ ತಮಾಷೆಗೆ ಎಲ್ರಿಗೂ ಕಾಲ್ ಮಾಡೋದು. ನನಗ್ ಫೋನ್ ಮಾಡಿದ್ರು, ನನ್ನ ಟೈಮು ವೇಸ್ಟು ಅವ್ರ ಟೈಮು ವೇಸ್ಟು. ಅಲ್ಲ ಕಣ ಗೋವಿಂದ, ನೀನು ಇಷ್ಟು ಎಜುಕೇಟೆಡ್ ಆಗಿ ಸ್ವಲ್ಪ ತಾಳ್ಮೆಯಿಂದ ವಿಚಾರ ಮಾಡ್ಬೇಕಲ್ವಾ, ಅಪ್ಪನಿಗೆ ನೀನೇ ಸಮಾಧಾನ ಮಾಡ್ಬೇಕಿತ್ತಲ್ವಾ.
2: ಅದು ಹೌದಣ್ಣ, ಆದ್ರೆ ನಾನ್ ಕಾಲ್ ಮಾಡಿ ಮಾತಾಡುವಾಗ್ಲೂ ಹಂಗೆ ರಫ್ ಆಗಿ ಮಾತಾಡ್ತಿದ್ರಲ್ಲ, ಏನದು, ಯಾರವ್ರು?
0: ಅಯ್ಯೋ ಅದೇ ಕಣೋ, ಹೇಳ್ತೀನಿ ಕೇಳು. ನಮ್ಮ ಮನೆಯ ಓನರ್ ಮಗ ಫ್ಯಾಮಿಲಿ ಪೂರ್ತಿ ಶಿಫ್ಟ್ ಮಾಡ್ತೀನಿ ಅಂತಂದ್ರು, ಅದಕ್ಕೆ ನಮ್ಮ ಜಲ್ದಿ ಖಾಲಿ ಮಾಡಿ ಅಂದ್ರು. ಸರಿ, ನನಗೆ ಬೇರೆ 10 ದಿನ ಡೆಲ್ಲಿ ಟ್ರೈನಿಂಗ್ ಇತ್ತಾ, ಹಾಗಾಗಿ ಅರ್ಜೆಂಟ್ ಆಗಿ ಅಲ್ಲೇ ಹತ್ತಿರದಲ್ಲಿದ್ದ ಅಪಾರ್ಟ್ಮೆಂಟ್ಗೆ ಶಿಫ್ಟ್ ಆದೆ. ಈ ಶಿಫ್ಟ್ ಬರೋದಲ್ಲಿ ಈ ಫೋನ್ ಎಕ್ಸ್ಚೇಂಜ್ ಮಾಡೋದು ಮರ್ತ್ಬಿಟ್ಟ ನೋಡು.
2: ಮತ್ತೆ ಹೇಳೋದಲ್ವಾ ಅಣ್ಣ ನಮ್ಗೆ?
0: ಹೌದು ಕಣೋ, ಅದಕ್ಕೆ ಲ್ಯಾಂಡ್ಲೈನ್ ಫೋನ್ನ ಎಕ್ಸ್ಚೇಂಜ್ ಮಾಡಿದ್ಮೇಲೆ ನಿನಗೆ ಹೇಳಬೇಕಿತ್ತು, ಎಲ್ಲರಿಗೂ ಫೋನ್ ನಂಬರ್ ಕೊಡಬೇಕಿತ್ತು. ನೋಡು, ನಾನು ಬರೋದೆ 15 ದಿನ ಆಗೋಯ್ತಾ, ಅದರಿಂದ ಸಮಸ್ಯೆ ಆಯ್ತು, ಇಷ್ಟೆಲ್ಲ ಗೊಂದಲಕ್ಕೆ ಕಾರಣ ಆಯ್ತು ನೋಡು.
2: ಮತ್ತೆ ನಿನಗೆ ಕಾಂಟ್ಯಾಕ್ಟ್ಗೆ?
0: ಸದ್ಯ ಆಗ ಡಿಪಾರ್ಟ್ಮೆಂಟಿಂದ ಒಂದು ಮೊಬೈಲ್ ಫೋನ್ ಕೊಟ್ಟಿದ್ರು, ಅದರಿಂದಲೇ ಹೆಂಗೋ ಮ್ಯಾನೇಜ್ ಮಾಡ್ತಾ ಇದ್ವಿ, ಮನೆಗೂ ಕೂಡ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೆ.
2: ಮತ್ತೆ ಆ ನಂಬರ್ ನೀನ್ ನನ್ ಕೊಡ್ಬೋದಾಗಿತ್ತು ತಾನೇ?
0: ಹೋಗ್ಲಿ ಬಿಡು, ಆಗಿದ್ದೆಲ್ಲ ಒಳ್ಳೇದಕ್ಕೆ ಅಂತ ಅನ್ಕೋಬೇಕೀಗ.
2: ಅದ್ ಸರಿ, ಆ ಲ್ಯಾಂಡ್ ಲೈನ್ ನಲ್ಲಿ ಯಾರ ಹಂಗೆಲ್ಲ ಮಾತಾಡಿದ್ದು?
0: ಅದೇ ಕಣೋ, ನಾವಿದ್ದ ಮನೆ ಮೇಲ್ಗಡೆನೆ ಓನರ್ ಇದ್ರಲ್ಲ, ಅವ್ರ ಮನೆ ಮೊಮ್ಮಕ್ಕಳು ಎಲ್ಲ ರಜೆಗೆ ಬಂದಿದ್ವಲ್ಲ, ಅವ್ರು ಈ ಮಾಡ್ರ ಕಿತಾಪತಿ.
2: ಹಾಗಾದ್ರೆ ನಾವ್ ಕಾಲ್ ಮಾಡಿದಾಗ ಆ ಮಕ್ಕಳೇನಾ?
0: ಹೋ, ಆ ಚಿಕ್ಕ ಮಕ್ಕಳೇ, ದೊಡ್ಡವ್ರ ತರನೂ ಮಾತಾಡ್ತಾರೆ, ಚಿಕ್ಕವ್ರ ತರನೂ ಮಾತಾಡ್ತಾರೆ, ಬರೀ ತರಲೆ ಮಾಡೋದೇ ಕೆಲ್ಸ ಅವಕ್ಕೆ.
2: ಓಹೋ, ಇರ್ಬೇಕು ಇರ್ಬೇಕು, ಅವರೇ ಇರ್ಬೇಕು, ಆ ಮಕ್ಕಳೇ ಇರ್ಬೇಕು.
0: ಅಲ್ಲ ಕಣ ಗೋವಿಂದ, ನಿನಗಾದ್ರೂ ಗೊತ್ತಾಗ್ಬೇಕಿತ್ತಲ್ವ, ನಾವು ನಾನಾಗ್ಲಿ ನನ್ನ ಮಕ್ಕಳಾಗ್ಲಿ ಯಾವತ್ತಾದ್ರೂ ಹಂಗ ಮಾತಾಡ್ತೀವ, ದೊಡ್ಡವ್ರಿಗೆ ಎಷ್ಟು ಗೌರವ ಕೊಡ್ತೀವಿ. ನೀನೇ ಹೇಳು, ಅಪ್ಪನಿಗೂ ಅಮ್ಮನಿಗೂ ಸಮಾಧಾನವಾಗಿ ಕೂರಿಸ್ಕೊಂಡು ಹೇಳಿದ್ರೆ ಇಷ್ಟು ರಾದಂತ ಆಗ್ತಾನೆ ಇರ್ಲಿವಲ್ಲಪ್ಪ.
2: ಆಯ್ತು ಬಿಡಪ್ಪ, ನಾವು ನಿನ್ನನ್ನು ಭೇಟಿ ಮಾಡಿ ನಿಧಾನವಾಗಿ ಮಾತನಾಡಿದ್ರೆ ಎಲ್ಲ ಸರಿ ಹೋಗ್ತಾ ಇತ್ತು.
3: ಹೋಗ್ಲಿ ಬಿಡ್ರಪ್ಪ, ಈಗೆಲ್ಲ ಸರಿ ಹೋಯ್ತಲ್ಲ, ಈ ನೆಪದಲ್ಲಾದ್ರೂ ಎಲ್ಲರೂ ಸೇರ್ದಂಗಾಯ್ತು, ಒಟ್ಟಿಗೆ ಹಿಂಗೆ ಸೇರಿ ಬೋ ದಿನಗಳೇ ಆಗೋಗಿದ್ದು.
4: ಸರಿ ಬರ್ರಿ, ಎಲ್ಲ ಅಡ್ಗೆ ಮಾಡಿವ್ನಿ, ಊಟ ಮಾಡಿವ್ರಂತೆ, ಬಿಸಿ ಬಿಸಿ ಒಬ್ಬಿಟ್ಟು.
5: ಅಲ್ಲ ಕಣೋ ಸುರೇಶ, ನೀನು ಬೋ ಓದ್ಕೊಂಡಿದ್ಯಾ? ನಿನ್ ಕೈನಾಗೆ ಫೋನ್ ಇದ್ರು ಎಷ್ಟ್ ಅವಂತರ ಆಯ್ತು ನೋಡು. ಹಿಂಗೇನೆ ನಿಮ್ ಚಿಕ್ಕಪ್ಪ ಆಗ ಈ ದೇಶದಲ್ಲಿ ಓದ್ತಾ ಇದ್ನಲ್ಲ, ಅದ್ ಯಾವ್ದೋ ಒಂದು ಪರದೇಶಿ ಭಾಷೆಲಿ ಒಂದು ಟೆಲಿಗ್ರಾಮ್ ಕಳ್ಸಿದ್ದ. ನಂಗೆ ಓದಕ್ ಬರಲ್ವಾ, ಊರಲ್ಲಿ ಯಾರು ಓದ್ತಾರೆ ಅಂತ ಹುಡುಕಿ ಹುಡುಕಿ ಯಾರು ಸಿಗ್ಲಿಲ್ಲ. ಕಡೆ ಪಕ್ಕದ ಊರ್ಗ ಹೋದೆ, ಅಲ್ಲೊಬ್ಬ ಕಾಲೇಜ್ಗೆ ಹೋಗ್ತಿದ್ ಹುಡ್ಗನ್ ಕರ್ಕ ಬಂದು ಓದಿಸ್ದೆ. ಅಲ್ಲಿ ತನಕ ನನ್ ತಲೆಗ್ ಹುಳ ಬಿಟ್ಟಂಗಾಗಿ ನನ್ ಮಗಿಗೇನಾಯ್ತೋ ನೋಡೋರ್ ಯಾರೋ ಅಂತ ಅತ್ತು ಕರ್ದು ಕಂಡ್ ಕಂಡದೆ ಅವ್ರಿಗೆ ಎಲ್ಲಾರ್ಕೆ ಹೊತ್ತು ಬಿಟ್ಟೆ.
6: ಅಜ್ಜಿ, ಚಿಕ್ಕಪ್ಪ ಏನಂತ ಟೆಲಿಗ್ರಾಮ್ ಕಳ್ಸಿದ್ರು?
3: ಅಯ್ಯೋ, ಇಂಗ್ಲಿಷ್ ನಲ್ಲಿ ಅವನು PhD ತಗೊಂಡಿದ್ದಾನೆ ಅಂತ ಒಂದ್ ಲೈನ್ ನಲ್ಲಿ ಟೆಲಿಗ್ರಾಮ್ ಕಳ್ಸಿದ್ದ.
2: ಅಯ್ಯೋ ಅಜ್ಜಿ, ಅಷ್ಟಕ್ ನೀನು ಅಷ್ಟೊಂದು ಗೋಳಾಡಿ ಕಂಡ್ ಕಂಡ ದೇವರಿಗೆ ಹರಕೆ ಕೊಟ್ಕೊಂಡ್ಯಾ? ಆಮೇಲೆ ಹರಕೆ ಯಾವಾಗ ತೀರಿಸ್ದೆ ಅಜ್ಜಿ?
5: ಇವೊಂದೊಳ್ಳೆ ಸುರೇಶ, ನಿಮ್ ಚಿಕ್ಕಪ್ಪ ವಿದೇಶದಿಂದ ಬಂದ್ಮೇಲೆ ಎಲ್ಲಾ ದೇವ್ರ ಹರಕೆ ತೀರ್ಸೋಕೆ ಒಂದ್ ವರ್ಷ ಹಿಡಿತ್ ನೋಡು.
2: ಅಲ್ಲ ಕಣಜ್ಜಿ, ಅದೇ ಆ ಸಾವಿತ್ರಮ್ಮನ ಮಗ ಏನ್ ಅಂಗಡಿ ಇಟ್ಟಿದ್ದಾನೆ ಅಂತಿದ್ದೆ.
5: ಅವನು ಅದೇನೋ ಅಂತಾರಲ್ಲ ಮಗ, ಎಷ್ಟಡಿ, ಏನದು?
2: ಅದು ಅಡಿ ಅಲ್ಲ ಕಣಜ್ಜಿ, ಎಷ್ಟಿಡಿ.
5: ಅಯ್ಯೋ ಅದೆಂತದೋ ಬಿಡು ಮಗ, ಅದೇನ ನಿನ್ ಕೈನಾಗಿದ್ದಲ್ಲ ಫೋನು ಕೊಡು, ರಿಂಗ್ ಆದದ ಇದು.
7: ಈ ಅಜ್ಜಿ, ಏ ಗೌರ, ಮೂರ್ ಕಿತ್ತ ಬಡ್ಕಳ್ಳಿ ತಡಿಯಮ್ಮಿ ತಕ್ಕಳವಂತೆ, ಅದೇನ್ ಅವಸರ ಮಾಡ್ತೀಯಾ ಇನ್ನು?

0: ಬಸಿ ಬಡ್ಕಳ್ಳಿ ಇರು ಅಂತ ಈ ಅಜ್ಜಿ ನಂಗೆ ಫೋನ್ ತಕೊಳಕ್ಕೆ ಬಿಡ್ತಾ ಇರ್ಲಿಲ್ಲ.
1: ಅದ್ಯಾಕಜ್ಜಿ ಹಂಗೆ?
0: ಅಲ್ ಕಣಪ್ಪ, ಅದೇನೋ ಮೂರ್ಖಿತ ಬಡ್ಕೊಂಡ್ರು ಫೋನ್ನಾಗೆ ಒಳ್ಳೆ ಇಸ್ಯ ಕೇಳ್ಬೋದೇನೋ ಅಂತ. ಏನಂತ್ಯ?
1: ಚೆನ್ನಾಗಿದೆ ಕಣಜ್ಜಿ, ನಿನ್ಗೆ ಯಾರು ಹೇಳಿದ್ರು?
0: ಈ ಅಜ್ಜಿ ಮಾತ್ ಕೇಳ್ಕೊಂಡು ನಾವು ಫೋನ್ ತಕೊಳ್ಳೋದ್ರೊಳಗೆ ಫೋನ್ನೇ ಕಟ್ಟಾಗಿ ಹೋಗೋದು. ಯಾರು ಮಾಡ್ತಿದ್ರೋ ಏನೋ ಗೊತ್ತೇ ಆಗೋಲ್ದು ನಮಗೆ.
1: ಏ ಸಾಕು ಸುಮ್ನಿರಮ್ಮ, ಬೆಂಗಳೂರು ಅತ್ತೆಗೆ ಫೋನ್ ಮಾಡೋಕ್ಕೆ ಟ್ರಂಕ್ ಕಾಲ್ ಬುಕ್ ಮಾಡ್ತಿದ್ದಲ್ಲ, ಏನೇ ಸುಶೀಲಾ ಚೆನ್ನಾಗಿದ್ದೇನೆ ಅಂತ ಅವ್ರ ಜೊತೆನೆ ಮಾತಾಡ್ತಾ ಇದ್ದೆ.
2: ಹೌದಾ? ಹಾಗೆಲ್ಲ ಟ್ರಂಕ್ ಅಲ್ಲಿ ಬುಕ್ ಮಾಡ್ಬೇಕಾಗಿತ್ತ? ಓಹೋ, ಅವರನ್ನೇ ಸುಶೀಲತೆ ಅನ್ಕೊಂಡು ಮಾತಾಡ್ತಿದ್ರ?
1: ಅತ್ಗೆ ಅಷ್ಟೇ ಅಲ್ಲ, ಈ ಅಜ್ಜಿ ಫೋನ್ನಲ್ಲಿ ಮಾತನಾಡುವಾಗ ಸುಶೀಲಾ ಸುಶೀಲಾ ಅಂತ ಬೆಂಗಳೂರಿಗೆ ಕೇಳಿಸೋ ಹಂಗೆ ಕೂಗೋದು. ಅಜ್ಜಿ ಮೆತ್ತಗ್ ಮಾತಾಡು ಅತ್ತೆ ಕೇಳಿಸುತ್ತೆ ಅಂದ್ರು, ಏ ಸುಮ್ಕಿರೋ ಮಗ, ಅವಳು ಅಷ್ಟು ದೂರದಲ್ಲಿ ಅದಾಳ, ಕೇಳೋದು ಬೇಡ್ವಾ ಅವಳಿಗೆ ಅಂತ ನನಗೆ ಜೋರು ಮಾಡೋದು ಈ ಅಜ್ಜಿ. ಅಜ್ಜಿ ನಾವು ನಮ್ಮ ಮನೆಗೆ ಫೋನ್ ಹಾಕಿಸ್ಕೊಂಡಾಗ ಊರ್ನಲ್ಲಿ ಇರೋರಿಗೆಲ್ಲ ಏನ್ ಹೇಳ್ತಿದ್ದೆ ನೀನು? ಬಂದ್ರಲ್ಲ ನಮ್ಮ ಮನೆಗೆ ಫೋನ್ ಮಾಡ್ರಿ ಅಂತ ಕರಿತಿದ್ದೆ ಅಲ್ವೇನಜ್ಜಿ? ಏನೇ ಆದ್ರೂ ಊರಿನವರು ಯಾರೇ ನಮ್ಮ ಮನೆಗೆ ಕಾಲ್ ಮಾಡಕ್ ಬಂದ್ರು ಆಹಾಹ ನಿನ್ ಮುಖದ ಕಡೆ ಏನು ಸಖತ್ತಾಗಿರೋದಲ್ವೇನಜ್ಜಿ?
2: ಓಹೋ, ಹಾಗಾದ್ರೆ ಊರ್ನವ್ರಿಗೆಲ್ಲ ನಿಮ್ ಲ್ಯಾಂಡ್ಲೈನ್ ನಂಬರೇ ಕೊಟ್ಟಿದ್ರ?
1: ಹ್ಞೂ ಅತ್ಗೆ, ಯಾರದೇ ಕಾಲ್ ಬಂದ್ರು ಹಲೋ ಯಾರು? ಓ ಅವ್ರ ಮನೆಯವ್ರ, ಒಂದ್ ನಿಮಿಷ ಇರಿ ಕರೆದು ಬರ್ತೀನಿ ಅಂತ ಹೇಳಿ ಅವ್ರ ಮನೆ ತನಕ ಓಡೋಗಿ ಕರೆದು ಬರೋಕೆ ನನ್ನೇ ಕಳ್ಸೋರೋ? ನನಗೂ ಅದೇ ಬೇಕಿತ್ತು. ಓದೋದು ಬಿಟ್ಟು ಸ್ಕೂಲಿಗೆ ಲೇಟ್ ಆದ್ರೂ ಮನೆ ಎಷ್ಟೇ ದೂರ ಇದ್ರೂ ಖುಷಿ ಖುಷಿಯಾಗಿ ಓಡ್ತಾ ಇದ್ದೆ.
0: ಹಿಂಗೆ ನಗ್ತಿರ್ತಿರೋ ಊಟಕ್ಕೂ ಬರ್ತಿರೋ? ಅವಳಿಗೆ ತಣ್ಣಗಲ್ವಾ?
2: ಬನ್ರಿ ಬನ್ರಿ.
1: ಲ್ಯಾಂಡ್ ಲೈನ್ ಬಂದ ಹೊಸದ್ರಲ್ಲಿ ಇನ್ನೂ ಹೇಗೆಲ್ಲ ಇತ್ತು ಅಂತ ಹೇಳೋಣ ಅಂದ್ರೆ ರಾಮಾಯಣದ ತರ ಫೋನ್ ಆಯಣ ಆಗತ್ತೆ. ಬನ್ನಿ ಎಲ್ಲಾರು ಒಬ್ಬಟ್ಟು ಊಟ ಮಾಡ್ಕೊಂಡು ಬರೋಣ.
3: ಈಗಿನಂತೆ ಮೊಬೈಲ್ ಫೋನ್ ಇಲ್ಲದಿದ್ದ ದಿನಗಳಲ್ಲಿ ಲ್ಯಾಂಡ್ಲೈನ್ ಫೋನಿನ ಮೂಲಕ ನಡೆದ ಸಂಭಾಷಣೆಯಿಂದ ಕುಟುಂಬಗಳ ನಡುವೆ ಉಂಟಾದ ಅಸಮಾಧಾನ ಮತ್ತು ಅದನ್ನು ಪರಸ್ಪರ ಬಗೆಹರಿಸಿಕೊಂಡ ಬಗೆ ಹೇಗೆ ಎಂಬುದೇ ಈ ನಾಟಕದ ಕಥಾವಸ್ತು.
4: ಇದುವರೆಗೂ ಫೋನಾಯಣ ನಾಟಕ ಕೇಳಿದಿರಿ. ರಚನೆ ಬಿಆರ್ ನಾಗರತ್ನ, ನಿರ್ದೇಶನ ಹಾಗೂ ನಿರ್ಮಾಣ ದಿಗ್ವಿಜಯ್ ಬಿ. ಇದು ಇಂದಿನ ವನಿತಾ ವಿಹಾರ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
5: ವನಿತಾ ವಿಹಾರ ಕಾರ್ಯಕ್ರಮ ಇದುವರೆಗೂ ಕೇಳಿದ್ರಿ.

0: ಇದು ಆಕಾಶವಾಣಿ ಚಿತ್ರದುರ್ಗ. ಈಗ ಕೆಲವು ಪ್ರಕಟಣೆಗಳು.
1: ನಿಮ್ಮ ಮೆಚ್ಚಿನ ಕಲ್ಲಿನ ಕೋಟೆ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ಪ್ರತಿನಿತ್ಯ ನಿಮ್ಮನ್ನ ಮನರಂಜಿಸುವ ಚಿತ್ರಗೀತೆಗಳ ವಿವಿಧ ಕಾರ್ಯಕ್ರಮಗಳು.
2: ನನ್ನ ನೆಚ್ಚಿನ ಕೋಟೆಯ ಹೃದಯ ಸೇರುವ ದಾರಿಯ ಕುಟ್ಟುಬಲ್ಲೆನು ನಾನು ಜಾಣೆ.
3: ಬೆಳಗಿನ ದುರ್ಗೋದಯ ಪ್ರಸಾರದಲ್ಲಿ 7:45, 8:30 ಹಾಗೂ 9:30 ಕ್ಕೆ ಮನಸ್ಸಂತೋಷಗೊಳಿಸುವ ಹಾಡುಗಳ

0: ಬೆಳಗ್ಗೆ 11:30 ವಿಭಿನ್ನ ಕ್ಷೇತ್ರಗಳ ವಿನೂತನ ಮಾಹಿತಿಗಳೊಂದಿಗೆ ಮನಸ್ಸಿಗೆ ಮುದ ನೀಡುವ ಗೀತೆಗಳ ಸಂಗಮ ಮಾಹಿತಿ ಕಣಜ.
1: ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸುವೆ.
2: ಮಧ್ಯಾಹ್ನದ ಮದಕರಿ ಪ್ರಸಾರದಲ್ಲಿ 2:40 ನಿರ್ದಿಷ್ಟ ವಿಷಯಕ್ಕೆ ಸಂಬಂಧಿಸಿದ ಮಾಹಿತಿಯೊಂದಿಗೆ ಇಂಪಾದ ಹಾಡುಗಳ ಸಮ್ಮಿಲನ, ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ.
3: ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 5:00 ನಾವು ನೀಡಿದ ಸುಮಧುರ ಗೀತೆಗಳಿಗೆ ಕೇಳುಗರ ವಾಟ್ಸಪ್ ಸಂದೇಶಗಳ ಸೌರಭ. ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮದಲ್ಲಿ
4: ನನ್ನ ಹಾಡು ನನ್ನದು, ನನ್ನ ರಾಗ ನನ್ನದು, ನನ್ನ ತಾಳ ನನ್ನದು, ನನ್ನ ಆಸೆ.
2: ಈ ಎಲ್ಲಾ ಸೊಗಸಾದ ಚಿತ್ರಗೀತೆಗಳು ಪ್ರತಿನಿತ್ಯ ನಿಮಗಾಗಿ ಕೇಳಿ ನಿಮ್ಮ ಪ್ರೀತಿಯ ಆಕಾಶವಾಣಿ ಚಿತ್ರದುರ್ಗ 102.6 FM.
5: ಪ್ರಿಯ ಕೇಳುಗರೆ, ಹಲೋ ಡಾಕ್ಟರ್ ಆರೋಗ್ಯದ ಅರಿವು ನೇರ ಫೋನಿನ್ ಕಾರ್ಯಕ್ರಮ ಪ್ರತಿ ಗುರುವಾರ ಬೆಳಿಗ್ಗೆ 10:00 to 11:00 ನಿಮ್ಮ ನೆಚ್ಚಿನ ಆಕಾಶವಾಣಿ ಚಿತ್ರದುರ್ಗ FM ಕೇಂದ್ರದಿಂದ. ವಿವಿಧ ಆರೋಗ್ಯ ಸಮಸ್ಯೆಗಳಿಗೆ ಕಾರಣಗಳೇನು, ಲಕ್ಷಣಗಳು ಹೇಗಿರುತ್ತವೆ, ಚಿಕಿತ್ಸೆ ಉಂಟೆ, ತಡೆಗಟ್ಟುವ ವಿಧಾನಗಳು ಯಾವುವು, ಸಮಗ್ರ ಮಾಹಿತಿ, ಕೇಳುಗರ ಪ್ರಶ್ನೆಗಳಿಗೆ ತಜ್ಞರಿಂದ ಉತ್ತರ, ಉತ್ತಮ ಆರೋಗ್ಯಕ್ಕಾಗಿ ಕೇಳಿ ಹಲೋ ಡಾಕ್ಟರ್ ಆರೋಗ್ಯದ ಅರಿವು ನೇರ ಫೋನಿನ್ ಕಾರ್ಯಕ್ರಮ ಪ್ರತಿ ಗುರುವಾರ ಬೆಳಿಗ್ಗೆ 10:00 to 11:00 102.6 FM ಕಂಪನಾಂಕಗಳಲ್ಲಿ.
6: ಗುರುವಾರ ಬೆಳಿಗ್ಗೆ 8:30 to 9:30 ಪ್ರಾಯೋಜಿತ ಹಲೋ ಡಾಕ್ಟರ್ ಆರೋಗ್ಯದ ಅರಿವು ನೇರ ಫೋನಿನ್ ಕಾರ್ಯಕ್ರಮ ಮೂಡಿಬರಲಿದೆ. ವಿಷಯ ಮೂತ್ರಪಿಂಡದ ಕಲ್ಲು ಅಂದರೆ ಕಿಡ್ನಿ ಸ್ಟೋನ್, ಇದಕ್ಕೆ ಕಾರಣಗಳು, ಲಕ್ಷಣಗಳು ಹಾಗೂ ಚಿಕಿತ್ಸೆ. ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಸರ್ಜಿ ವೇದಾಂತ ಆಸ್ಪತ್ರೆಯ ಮೂತ್ರರೋಗ ತಜ್ಞರಾದ ಡಾ ದರ್ಶನ್ HR ಅವರು. ಇವರು ಮೂತ್ರಪಿಂಡದ ಕಲ್ಲಿನ ಸಮಸ್ಯೆ, ಲಕ್ಷಣಗಳು, ಕಾರಣಗಳು, ತಡೆಗಟ್ಟುವ ವಿಧಾನಗಳು, ಆಧುನಿಕ ಚಿಕಿತ್ಸೆಗಳು ಹಾಗೂ ಶಸ್ತ್ರಚಿಕಿತ್ಸೆಯ ಅಗತ್ಯತೆಯ ಕುರಿತು ಶ್ರೋತೃಗಳ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ. ಕೇಳುಗರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕರೆ ಮಾಡಲು ಮೊಬೈಲ್ ಸಂಖ್ಯೆಗಳು 9448640273, ಮತ್ತೊಂದು 9141970772. ಇನ್ನು ಸ್ಥಿರ ದೂರವಾಣಿ ಸಂಖ್ಯೆ 08194295649. ವಾಟ್ಸ್ಆಪ್ ಮೂಲಕ ಪ್ರಶ್ನೆ ಕೇಳಲು ಸಂದೇಶ ಕಳಿಸಿ ವಾಟ್ಸ್ಆಪ್ ಸಂಖ್ಯೆ 9448640273. ಈ ಕಾರ್ಯಕ್ರಮದ ಪ್ರಾಯೋಜಕರು ಸರ್ಜಿ ವೇದಾಂತ ಆಸ್ಪತ್ರೆ ಚಿತ್ರದುರ್ಗ. ಕೆಳಗುರೆ ಈ ಸಂಜೆ 5:00 ಪ್ರಸಾರವಾಗಲಿರುವ ನಮ್ಮ ಹಾಡು ನಿಮ್ಮ ಅನಿಸಿಕೆ ಕಾರ್ಯಕ್ರಮಕ್ಕಾಗಿ ನಾವು ಆಯ್ದುಕೊಂಡಿರುವಂತಹ ಹಾಡುಗಳು ಹೀಗಿವೆ. ಮುಸಂಜೆ ಮಾತು ಚಿತ್ರದಿಂದ ಜೊತೆ ಜೊತೆಯಲ್ಲಿ ಚಿತ್ರದಿಂದ ಅಮೃತಧಾರೆ ಚಿತ್ರದಿಂದ ಈ ಗೀತೆಗಳಿಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಈ ಸಂಜೆ 4:00 to 5:00 ಒಳಗೆ ಕಳುಹಿಸಬಹುದು. ಇದುವರೆಗೂ ಪ್ರಕಟಣೆಗಳನ್ನ ಕೇಳಿದ್ರಿ ಆಕಾಶವಾಣಿ ಚಿತ್ರದುರ್ಗ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಆರೋಗ್ಯ ಸಂಚಿಕೆ, 1:00 ಪ್ರಗತಿಪಥ, 1:10 ಸರಿಯಾಗಿ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳನ್ನು ಆಲಿಸುವಿರಿ.
7: ನಮ್ಮೆಲ್ಲ ಕೇಳುಗರಿಗೆ ನಮಸ್ಕಾರ ಮತ್ತು ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಕೇಳುಗರೆ, ಇಂದಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಆರೋಗ್ಯ ಮತ್ತು ಕೃಷಿ, ಈ ಕುರಿತಂತೆ ವೈದ್ಯೆ ಡಾಕ್ಟರ್ ದಾಕ್ಷಾಯಣಿ ರಾಮನಗೌಡರ್ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳುತ್ತೀರಿ. ಇವರನ್ನು ಸಂದರ್ಶಿಸುತ್ತಾರೆ ಮಂಜುಳಾ ಪುರಾಣಿಕ್.
8: ಆತ್ಮೀಯ ಕೇಳುಗರೆ ನಮಸ್ಕಾರ. ಆರೋಗ್ಯವೇ ಭಾಗ್ಯ ಅಂತ ನಾವು ಮಾತಾಡ್ತೀವಿ. ಈ ಆರೋಗ್ಯ ನಮಗ ಭಾಗ್ಯ ಆಗಿ ಪರಿಣಮಿಸಬೇಕಾದ್ರ ನಾವು ಸೇವಿಸುವಂತ ಆಹಾರ, ಹಣ್ಣು, ತರಕಾರಿ ಇದೆಲ್ಲ ಬಹಳಷ್ಟು ಪೋಷಕಾಂಶದಿಂದ ಒಳಗೊಂಡಿದ್ದಾಗ ನಮಗ ಆರೋಗ್ಯ ಒಂದು ಭಾಗ್ಯ ಆಗ್ತದ. ಇಲ್ಲ ಅಂದ್ರ ರೋಗ ರುಜಿನಗಳ ಆಗರ ಆಗ್ತದ ಈ ನಮ್ಮ ದೇಹ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷಿ ಮತ್ತು ಆರೋಗ್ಯ ಒಂದಕ್ಕೊಂದು ಹೆಂಗ ಪೂರಕ ಆಗ್ಯಾವ. ಕೃಷಿಯನ್ನು ಬಿಟ್ಟು ಆರೋಗ್ಯ ಇಲ್ಲ, ಆರೋಗ್ಯ ಬಿಟ್ಟು ಕೃಷಿ ಇಲ್ಲ. ಇದರ ಬಗ್ಗೆ ವಿವರವಾದ ಮಾಹಿತಿಯನ್ನ

0: ಮಾಡಿಕೊಡೋದಕ್ಕೆ ನಮ್ಮ ಜೊತೆಗೆ ಡಾಕ್ಟರ್ ದಾಕ್ಷಾಯಣಿ ರಾಮನ್ಗೌಡರ್ ಇದ್ದಾರೆ. ನಮಸ್ಕಾರ ಡಾಕ್ಟರ್ ದಾಕ್ಷಾಯಣಿ ಅವರು.
1: ನಮಸ್ಕಾರ ಮೇಡಮ್.
0: ಡಾಕ್ಟರ್ ದಾಕ್ಷಾಯಣಿ ಅವರ, ತಾವು ವೃತ್ತಿಯಿಂದ ವೈದ್ಯೆ, ಆದ್ರೆ ಪ್ರವೃತ್ತಿಯಿಂದ ಯಶಸ್ವಿ ಕೃಷಿಕ ಮಹಿಳೆ, ಇದು ಹೇಳಲಿಕ್ಕೆ ನಮಗೆ ಬಹಳ ಸಂತೋಷ ಅನಿಸ್ತದ. ಅಂದ್ರ ಇವತ್ತು ವೈದ್ಯಕೀಯ ಕ್ಷೇತ್ರದಲ್ಲಿ ಬರೀ ಔಷಧೋಪಚಾರದಿಂದ ನಾನು ಆರೋಗ್ಯ ಪಡಿತೀನಿ ಅನ್ನೋದು ಸುಳ್ಳು. ಉತ್ತಮ ಆಹಾರ, ಪೋಷಕಾಂಶ ಇರುವಂತ ಆಹಾರ ಸೇವಿಸಿದಾಗ ನಮ್ಮ ದೇಹ ಎಷ್ಟು ಸದೃಢ ಆಗ್ತದ, ಆ ನಿಟ್ಟಿನಲ್ಲಿ ತಾವು ಸಮಾಜಮುಖಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀರಿ. ಇದರಿಂದ ನಮಗ್ ಬಹಳ ಸಂತೋಷ, ಅಭಿನಂದನೆ.
1: ಥ್ಯಾಂಕ್ ಯು.
0: ಈಗ ದಕ್ಷಿಣ ಅವರೇ, ಕೃಷಿ ಮತ್ತು ಆರೋಗ್ಯ ಒಂದಕ್ಕೊಂದು ಹೆಂಗ್ ಪೂರಕ ಆಗ್ಯಾವ?
1: ಕೃಷಿ ಮತ್ತು ಆರೋಗ್ಯ ಒಂದಕ್ಕೊಂದ್ ಹೆಂಗ್ ಪೂರಕ ಅಂದ್ರ, ಕೃಷಿ ಕರೆಕ್ಟ್ ಇತ್ತಂದ್ರನ ಆರೋಗ್ಯ ಕರೆಕ್ಟ್. ಈಗ ಮೊದಲೆಲ್ಲ ಹೆಂಗಿತ್ರಿ, ಎಲ್ಲಾರ್ಗುನು ಒಕ್ಕಲ್ತನ ಅಥವಾ ಕೃಷಿ ಅನ್ನೋದನ್ನ ಮೇನ್ ಜಾಬ್ ಇತ್ತ, ಮೇನ್ ಪ್ರೊಫೆಷನ್ ಇತ್ತ. ಯಾಕಂತಂದ್ರ ಯಾವಾಗ್ಲೂ ದಿವ್ಸ ಎದ್ದು ಕೂಡಲೇನು ನಮ್ಗೆ ಏನಾದ್ರು ತಿನ್ನಾಕ್ ಬೇಕಾ, ತಿಂದಿವ ಅಂತಂದ್ರ ನಾವು ಮುಂದ್ ಹೋಗ್ತೇವೆ. ಸೊ ಈ ತಿನ್ನೋದದು ಎಲ್ಲಿಂದ ಬರ್ತೈತಿ, ನಮ್ ಭೂಮಿನಾಗಿಂದನ ಬರ್ತೈತಿ. ಭೂಮಿ ಒಳಗ ಮತ್ತು ಉಳುಮೆ ಮಾಡಕ್ ಎಲ್ಲಾ ಮೊದ್ಲೆಲ್ಲ ಇದ್ರೆ ಏನ ಯಾರು ಜಂಗ್ಲೀಸ್ ಇದ್ರು, ಅವ್ರಿಗೆ ತಿಂದದ ಅದನ್ ತಿಂದ್ರು ಇದನ್ ತಿಂದ್ರು, ನಿಮ್ಗೆ ಎಲ್ಲ ನಮ್ದು ಎವಲ್ಯೂಷನ್ ಹೆಂಗ್ ಹಾಕೊಂತ ಬಂತ ಅನ್ನೋದ ಬಗ್ಗೆ ಏನು ಎಲ್ಲರಿಗೂ ಗೊತ್ತೈತಿ. ಈಗ ಆಮೇಲೆ ನಾವು ವೆರೈಟೀಸ್ ಕಾಳು ಕಡಿ ಹಣ್ಣು ಹಂಪ್ಲ ಇವನ್ನೆಲ್ಲ ಇವನ್ನೆಲ್ಲ ನಾವು ಮಾಡ್ಕೊಂತ ಹೊಂಟಿವಿ ಅಂತಂದ್ರ ಇದಕ್ ಒಬ್ಬವ ಬೆಳೆಯವ್ ಬೇಕ. ಬೆಳೆಯವ್ ಯಾರ, ಕೃಷಿಕ, ಈ ಊರ್ ಅಗ್ರಿಕಲ್ಚರಿಸ್ಟ್ ಅಥವಾ ಫಾರ್ಮರ್ ಹುವೆವರ್, ಇವ್ರ ಚಂದಗೆ ತಮ್ಮ ಭೂಮಿನ ಕರೆಕ್ಟ್ ಆಗಿ ಸದೃಢವಾಗಿ ಇಟ್ಕೊಂಡು ತಾವ್ ಏನ್ ನಮಗ್ ಬೆಳೆಸಿ ಕೊಡ್ತಾರ, ಆ ಧಾನ್ಯಗಳನ್ನ ನಾವು ತಿಂದ್ವಿ ಅಥವಾ ಆ ಹಣ್ಣು ಹಂಪಲ ತಿಂದ್ವಿ, ಆ ತರಕಾರಿ ನಾವು ತಿಂದ್ವಿ ಅಂತಂದ್ರ ನಾವೆಲ್ಲಾರು ಶಾರೀರಿಕವಾಗಿ ಆರೋಗ್ಯವಾಗಿನ ಇರ್ತೀವ್ರಿ.
0: ಆದ್ರ ದಕ್ಷಿಣಿ ಅವ್ರ, ಇವತ್ತಿನ ದಿನದಲ್ಲಿ ನಾವು ನೋಡ್ತಾ ಬಂದ್ರ ನಮ್ಗ ವಯಸ್ಸು ಚಿಕ್ಕದಿದ್ದಾಗನೆ ರೋಗ ರುಜಿನಗಳ ಕಾಟ ಜಾಸ್ತಿ. ನಾವು ನಮ್ಮ ಹಿಂದಿನವ್ರನ್ನ ನೋಡೋಣ, ನಮ್ಮ ತಂದೆ ತಾಯಿ, ನಮ್ಮ ಅಜ್ಜ ಅಜ್ಜಿ, ಅವ್ರಿಗೆ ಅಷ್ಟೊಂದು ರೋಗ ರುಜಿನಗಳು ಇದ್ದಿದ್ದಿಲ್ಲ, ಅಂದ್ರೆ ಸದೃಢರಾಗಿದ್ರು. ಯಾಕೆ ಅಂದ್ರೆ ಅವರು ಸೇವಿಸುವ ಆಹಾರ ಗುಣಮಟ್ಟದ್ದಾಗಿತ್ತು. ಇವತ್ತು ನಮ್ಮ ಆಹಾರ ಕಳಪೆ ಮಟ್ಟದ್ದಾಗಿದ, ಇದಕ್ಕೆ ಕಾರಣ ಯಾರು ಅಂತ ಹೇಳ್ತೀರಿ?
1: ನೋಡ್ರಿ, ಕಾರಣ ಒಬ್ರ ಅಂತನ್ನಾಕ ಬರಂಗಿಲ್ಲ. ಈಗ ಈಗ ಬೆನ್ನೆಲುಬು ಅನಿಸ್ಕೊಂಡಿದ್ದ ರೈತ ಕಾಲಕೈಯ ಮುರಿದಿದ್ದು ಅಂದ್ರೆ ಏನ್ ಮಾಡ್ತೀರಿ ಹೇಳ್ರಿ ಮೇಡಮ್? ಸೊ ನನ್ನ ಪ್ರಕಾರ ಇದ ನನಸಿದ್ ಹೇಳತ್ತೇನೆ, ರೈತ ಒಬ್ಬವ ಬೆನ್ನೆಲುಬು ಆತಂದ್ರ ಅವನ ಕೈ ಕಾಲುಗಳು ಒಂದು ಫ್ಯಾಮಿಲಿ, ಫ್ಯಾಮಿಲಿನಾಗ ಅವಂಗ ಸಪೋರ್ಟ್ ಬೇಕು. ಫ್ಯಾಮಿಲಿ ಬಂತು, ಅವನ್ ಫ್ರೆಂಡ್ಸ್ ಆತು ಫ್ಯಾಮಿಲಿ ಆತು ಅವ್ನ್ ಸಪೋರ್ಟ್ ಮಾಡಬೇಕು. ಇಲ್ಲ ಅಂತಂದ್ರ ಏನ್ ಮಾಡ್ತಾರ, ಏ ಅದ್ರಾಗ ಏನಾಯ್ತು ರೈತಕಿನಾಗ ಬಿಟ್ ಬಿಡ, ಅದನ್ನೇನ್ ಮಾಡ್ತೀವೋ ನೀನ ಅಂದ್ರ ಅವಂದ್ ಕುಸಿದ್ ಬಿಡ್ತಾನ ಅಲ್ಲಿ. ಅವ್ನ್ ಸಪೋರ್ಟ್ ಆಗಿ ನಿಂದಿರ್ಬೇಕು. ಅವ್ ಹೊಲಕ್ ಹೊಂಟಾನಂದ್ರ ಅವಂಗ ಬುತ್ತಿಗಂಟ್ ತಯಾರಾಗಬೇಕು, ಅವ್ನ್ ಬೆಳ್ಯಾಕತ್ತಾನಂತಂದ್ರ ಅದನ್ನ ತಗೊಳ್ಳೋರಿರ್ಬೇಕು. ಸೊ ಒಂದ್ ಅದ್ ಒಂದ್ ಆದ್ರೆ ಒಂದ್ ಕಾಲರ್ ಅನ್ಕೋರಿ, ಒಂದ್ ಕೈಯರ್ ಅನ್ಕೋರಿ, ಇನ್ನೊಂದ್ ಅವ್ನ್ ಜೋಡಿ ಕೆಲಸ ಮಾಡೋರ್, ಅವ್ನ್ ಕೋ ಲೇಬರ್ಸರ್ ಆಗ್ಲಿ ಅವ್ನ ನೇಬರ್ಸರ್ ಆಗ್ಲಿ ಅವ್ರು ಬೇಕ. ಯಾಕಂದ್ರೆ ಇದು ಸಿಂಗಲ್ ಮ್ಯಾನ್ ಶೋ ಅಲ್ಲ. ಆಯ್ತಾ? ಇನ್ನು ಥರ್ಡ್ ಪರ್ಸನ್, ಥರ್ಡ್ ಇಸ್ ರಿಸೋರ್ಸ್ ಆರ್ ದ ರಿಸರ್ಚ್ ಪರ್ಸನ್. ಈಗ ನೀ ಏನೋ ತಪ್ಪು ಮಾಡಾತಿಪ್ಪ, ಇದನ್ ಕರೆಕ್ಟ್ ಮಾಡ, ಆಮೇಲೆ ನಾ ಇದ್ರ ಮೇಲೆ ರಿಸರ್ಚ್ ಮಾಡೇನಿ, ಈ ಸಾಯಿಲ್ ಟೆಸ್ಟ್ ಮಾಡೇನಿ, ಅಥವಾ ಈ ವಾತಾವರಣ ಹಿಂಗೈತಿ, ಈಗ ಇದಕ್ ಬೆಳಿ ಬರಂಗಿಲ್ಲ, ಈಗ ಕೆಟ್ಟೈತಿ, ಇದನ್ ಹಾಕೋ, ಈ ಬೆಳಿ ಬೆಳೆಸ್ಕೋ, ಈ ಕಾಳ್ ಹಾಕೋ, ಹಿಂಗ್ ಹೇಳಾವ್ ಒಬ್ಬವ ರಿಸೋರ್ಸ್ ಅಥವಾ ರಿಸರ್ಚ್ ಪರ್ಸನ್ ಬೇಕ. ಇನ್ ಫೋರ್ತ್ ಲಾಸ್ಟ್ ಇಸ್ ಮಾರ್ಕೆಟ್ ಪರ್ಸನ್. ಮಾರ್ಕೆಟಿಂಗ್ ಮಾತ್ರ ಚಲೋ ಸಿಗಬೇಕು, ಯಾಕಂದ್ರ 365 ಡೇಸ್ ಅನ್ನು ಹಗಲ್ ಅನ್ನಂಗಿಲ್ಲ, ರಾತ್ರಿ ಅನ್ನಂಗಿಲ್ಲ, ಶೋ ಮೇಲೆ ಇರಬೇಕ್ರಿ ಇವ್ರ. ರೈತರ ಯಾವಾಗ್ಲೂ ಇವ್ರಿಗೆ ಸುಟಿನ ಇಲ್ರಿ. ಈಗ ನೀ ಅಮಾಸ್ ಬಂದೈತಿ, ಹೋಳಿಗೆ ಉಂಡ್ ಮಕ್ಕೋತಿ ಅಂದ್ರೂ ಅವಾಗ ಅಕ್ಕಿ ಹೋಳಿಗೆ ಮಾಡಕ್ ಅವ್ನು ಹೇಂತಿರ್ಬೇಕ, ಇವ ತನ್ನ ಆಕಳ ತೊಳಿಬೇಕು ಅಥವಾ ತನ್ನ ಚಕಡಿ ತೊಳ್ಕೋಬೇಕು, ಇವನ್ ತನ್ನ ಹಕ್ಕಿ ತೊಳ್ಕೋಬೇಕು, ಅದೊಂದು ಜಾಬನ. ಸೊ ಏನ ಒಂದ್ ಆಮೇಲೆ ಇವ್ನಿಗೆ ಗವರ್ಮೆಂಟ್ ಹಾಲಿಡೇಸ್ ಅಂದ್ರಂತೂ
0: ಇಲ್ಲ ಇಲ್ಲ
1: ಇಲ್ಲ ಇಲ್ಲ. ಇವಂಗ್ ಯಾವಾಗ ಹಾಲಿಡೇ ಅಂತಂದ್ರ ಇವಂಗ್ ಏನಾರ ರೋಗ ಬ್ಯಾನಿ ಬಂತ, ಇವಂಗ ರೋಗ ಬ್ಯಾನಿ ಅವ್ರಿಗೆ ಬರುದು ಏನಂತಂದ್ರ ಓವರ್ ಎಕ್ಸರ್ಷನ್ ಆಗಿ ರೋಗ ಅಂದ್ರ ಮೈಕೈ ನೋವು ಒಂದ ನೋಡ್ರಿ, ನಾ ನೋಡಿದ ಪ್ರಕಾರ ಇವ್ರಿಗೆ ರೋಗ ಬ್ಯಾನಿ ಬರುದಂದ್ರ ಓವರ್ ಎಕ್ಸರ್ಷನ್. ಆ ಬಾಡಿಗೆ ನಾಲ್ಕೈದು ದಿವಸ ಕಂಟಿನ್ಯೂಸ್ ನೀವು ಕೆಲಸ ಕೊಟ್ರಿ ಹಗಲ್ ರಾತ್ರಿ ಅಂದಾಗ ಐದನೇ ದಿವಸ ಮಲ್ಕೋತಾನ. ಸೊ ಹಿಂತಾದ್ ಒಂದ ಅವನಿಗೆ ರೆಸ್ಟ್ ಅನ್ನೋದು, ಅವನಿಗೆ ರೆಸ್ಟ್ ಅನ್ನ ಇಲ್ಲ. ಸೊ ಹಿಂಗ್ ಮಾಡ್ಬೇಕತ್ತಿದ್ರ ಮತ್ ಇವನ್ಗೆ ಸಪೋರ್ಟ್ ಸಿಸ್ಟಮ್ ಬೇಕಾ ಬೇಕಲ್ರಿ.
0: ಹೌದು,
1: ಇವ್ ಮಾಡಿದಾಗ ಇವ ಅವಾಗ ಇವ್ರೆಲ್ಲಾರು ಇದ್ರಂತಂದ್ರ ಅವ ಏನ್ ಮಾಡ್ತಾನ, ಚೊಲೋದನ್ನ ಬೆಳೆದ್ ಕೊಡ್ತಾನ ನಿಮಗ್. ಈಗ ನೀ ಚೊಲೋದ್ ಬೆಳಿಬೇಕಂತಂದ್ರ ಈಗ ನೋಡ್ರಿ ಎಲ್ಲಾ ಸುತ್ತು ಕಡೆ ನಿಮ್ಗ ಎಲ್ಲಾನು ಪೆಸ್ಟಿಸೈಡ್ ಹೊಡ್ಯಾಕತ್ತಾರ. ಈಗ ನಾ ಒಬ್ಬಕಿನ ಆರ್ಗ್ಯಾನಿಕ್ ಮಾಡತ್ತೇನಂದ್ರ ಒಂದ್ ದಿನ ಅಲ್ಲಿ ಪೆಸ್ಟಿಸೈಡ್ ಹೋದ್ರ ಅವ್ ಬಂದ್ ನನ್ ಹೊಲದಾಗೂ ಕುಂಡಿರ್ತಾವ್. ಸೊ ನನ್ನ ಹೊಲದಾಗ ಕುಂತು ನನಗ್ ಡ್ಯಾಮೇಜು ಮಾಡಬಹುದು ಒಂದ್ ಇಲ್ಲಪ್ಪ, ನನ್ನ ಹೊಲದಾಗಿಂದ ಗಿಡಗಳೆಲ್ಲ ಸದೃಢವಾಗಿದ್ದು ಅಂದ್ರ ಅದ್ರದ್ ಇಮ್ಯುನಿಟಿ ಸಿಸ್ಟಮ್ ಚಲೋ ಇತ್ತು ಅಂತಂದ್ರ ಆ ಹುಳುಗಳು ಬಂದ್ರು ನನ್ನ ಇದಕ್ಕೆ ಏನು ಮಾಡಕ್ ಸಾಧ್ಯ ಇಲ್ಲ. ಸೊ ಇದನ್ನೆಲ್ಲ ಅವ್ ಮಾಡ್ಕೋಬೇಕಂತಂದ್ರ ತನ್ನ ಭೂಮಿನ ಅವ್ ಮೊದಲು ಸದೃಢ ಮಾಡ್ಕೋಬೇಕು. ಸೊ ಆವಾಗ ಅವನು ಹೊಲದಲ್ಲಿ ಏನ್ ಹುಟ್ಟತಾವ್ ಅವೆಲ್ಲ ಸದೃಢವಾಗಿ ಇರ್ತಾವ್. ಸೊ ಇದಕ್ಕೋ ಶ್ರಮ ಐತ್ರಿ ಮೇಡಮ್, ಟು ಬಿ ವೆರಿ ಫ್ರಾಂಕ್ ಐ ಟೆಲ್ ಯು, ಇಟ್ ಇಸ್ ನಾಟ್ ಈಸಿ ಜಾಬ್ ಆಲ್ಸೋ. ಈಗ ಇದಕ್ಕ ಪೆಸ್ಟಿಸೈಡ್ ತನ್ನಂತಾದ ಒಂದ್ ಪೆಸ್ಟಿಸೈಡ್ ಮಾಡ್ಕೋಬೇಕಂದ್ರೆ ಒಂದ್ ಆಕಳ ಬೇಕಾ ಬೇಕ, ಆಕಳ ಗೋಮೂತ್ರ, ಆಕಳದ ಮಜ್ಜಿಗೆ, ಇದರಿಂದ ನಾವು ಪೆಸ್ಟಿಸೈಡ್ ತಯಾರ ಮಾಡ್ಕೋತಾನ. ಆಮೇಲೆ ಇಮ್ಯೂನ್ ಸಿಸ್ಟಮ್ ಸ್ಟ್ರಾಂಗ್ ಮಾಡ್ಕೋಬೇಕಂತ

0: ಆಕರ್ಷಣೆ ಹಾಕೊಳಕಬೇಕ. ಅದಕ್ಕ ಏನಾರ ಒಂದ್ ಕಲ್ಚರ್ ರೆಡಿ ಮಾಡ್ಕೋಬೇಕಮ್ಮ. ಎಲ್ಲಾ ನಮ್ಮಲ್ಲೇನ ಅದಾವ. ಇವನ್ನೆಲ್ಲ ತಿಪ್ಪಿ ಗೊಬ್ಬರ ಹಾಕು, ಕಾಂಪೋಸ್ಟ್ ಮಾಡ್ಕೊಂತಿದ್ರ ಕಾಂಪೋಸ್ಟ್ ಗೊಬ್ಬರ ಹಾಕು, ಅಥವಾ ಲಿಕ್ವಿಡ್ ಗೊಬ್ಬರ ಮಾಡ್ಕೋತಿ ಅಂದ್ರೆ ಲಿಕ್ವಿಡ್ ಗೊಬ್ಬರ ಹಾಕು. ಯಾವ್ಯಾವ ಏನೇನ್ ಬೇಕು, ಯಾವ ಟೈಮಿಗೆ ಏನ್ ಬೇಕು, ನೀ ಇದನ್ ದಿನಾ ಹೋಗಿ ನೀ ನೋಡ್ಕೊಂತ ಇದ್ದಿ ಅಂತಂದ್ರ ನಿನಗ್ ಗೊತ್ತಾಕೇತಿ. ಸೊ ಅವಾಗ ನೀವ್ ಅದನ್ನ ಕೊಟ್ಟಕೊಂತ ಹೋಗ್ಬೇಕು, ಅವಾಗ ಅವಂದ್ ಬೆಳಿ ಎಲ್ಲಾನು ಸದೃಢ ಆಗ್ತೈತಿ. ಸೊ ಅಂತ ಪೌಷ್ಟಿಕ ಆಹಾರ ತಾ ತಿಂದು ನಮ್ ಸಮಾಜಕ್ಕೆ ಕೊಡ್ತಾನು ಅಂತಂದ್ರ ಮತ್ತ ಅವಂದ್ ಸ್ಟೇಟಸ್ ಯಾವ ಲೆವೆಲ್ ಇರ್ಬೇಕು ಹೇಳ್ರಿ.
1: ಖಂಡಿತ. ಈಗ ದಕ್ಷಿಣಿ ಅವ್ರ ಅಂದ್ರೆ ಇಲ್ಲಿ ನೀವು ಮಾತಾಡ್ತಾ ಹೇಳಿದ್ರಿ, ಈಗ ರೈತ ಒಬ್ಬನೇ ಅಲ್ಲ, ಅವನಿಗೆ ಪೂರ್ತಿ ಸಪೋರ್ಟಿಂಗ್ ಸಿಸ್ಟಮ್ ಕೂಡ ಇರ್ಬೇಕು. ಅದ್ರ ಜೊತೆಗೆ ಹೈನುಗಾರಿಕೆ ಕೂಡ ಪಾರ್ಟ್ ಆಫ್ ಅಗ್ರಿಕಲ್ಚರ್,
0: ಮಸ್ಟ್ ಅಂಡ್ ಶುಡ್.
1: ಕೃಷಿಗೆ ಅದು ಕೂಡ ಒಂದು ಪೂರಕ. ಈಗ ಇವತ್ತಿನ ದಿನದೊಳಗ ನಾವು ನಮ್ಮ ರೈತರು ಬೆಳೀತಾ ಇರುವಂತ ಭೂಮಿಯನ್ನ ನೋಡಿದ್ರ, ಭೂಮಿ ಪೂರ್ತಿ ಸವಕಳಾಗ್ಬಿಟ್ಟದ, ಅದರಲ್ಲಿ ಯಾವುದೇ ರೀತಿ ಪೋಷಕಾಂಶ ಇಲ್ಲ, ಸತ್ವಹೀನ ಆಗ್ಯದ. ಇದಕ್ಕೂ ಕೂಡ ಕಾರಣ ಬಳಸ್ತಾ ಇರುವಂತ ಕೀಟನಾಶಕಗಳೇ ಕಾರಣ ಅಂತೇಳಿ. ಈ ಕೀಟನಾಶಕದಿಂದ ಬೆಳೆದಂತ ತರಕಾರಿಯನ್ನ ಆಗ್ಲಿ ಕಾಳು ಕಡಿ ಆಗ್ಲಿ ಜನ ಬಳಸೋದ್ರಿಂದ ಅವ್ರ ದೇಹದ ಮೇಲೆ ಏನ್ ದುಷ್ಪರಿಣಾಮ ಆಗ್ತದೆ?
0: ಕೋರ್ಸ್ ದೊಡ್ಡ ದುಷ್ಪರಿಣಾಮ ಆಕೇತ್ರಿ. ಯಾಕಂತಂದ್ರ ಪೆಸ್ಟಿಸೈಡ್ಸ್ ಅಥವಾ ನೀವು ಫರ್ಟಿಲೈಸರ್ಸ್ ಅದನ್ನ ತಗೊಂಡನ ಬೆಳೆದಿರ್ತಾವ. ಸೊ ಅದನ್ನ ನಾವು ಸೇವನೆ ಮಾಡಿದ್ವಿ ಅಂತಂದ್ರ ನಾವು ಹಿಂದೆಲ್ಲ ನಾಳೆ ಅದು ಸಣ್ಣಗೆ ಸ್ಲೋ ಪಾಯ್ಸನ್ ಅದು. ಸಿ ಬಾಡಿ ಏಕ್ದಮ್ ಸಡನ್ ರಿಯಾಕ್ಟ್ ಆಗಂಗಿಲ್ಲ. ಸಡನ್ ರಿಯಾಕ್ಟ್ ಆಗುದಕ್ಕ ಅನಾಫಿಲೆಕ್ಟಿಕ್ ರಿಯಾಕ್ಷನ್ಸ್ ಅಂತೇವ್. ಏನೋ ಒಂದ್ ಪಟ್ ಅಂತೇಳಿ ಯಾವ್ದೋ ಒಂದ್ ನಮಗ್ ಜೇನು ಹುಳ ಕಡದ್ರು ಅಥವಾ ಏನು ಕಡದ್ರು ನಮ್ಗೆ ಅನಾಫಿಲೆಕ್ಟಿಕ್ ಒಬ್ಬೊಬ್ರದ್ ರಿಯಾಕ್ಷನ್ಸ್ ಆಗ್ತಾವ. ಹಂಗ ಇದು ಈ ಇದೇನ ನಾವು ಪೆಸ್ಟಿಸೈಡ್ ಅಥವಾ ಈ ಫರ್ಟಿಲೈಸರ್ಸ್ ಏನ್ ಸೇವನೆ ಮಾಡ್ತೇವೆ ಇವು ಒಮ್ಮಿಂದೊಮ್ಮೆನ ಆಗಂಗಿಲ್ರಿ. ಇವು ಸಣ್ಣಗೆ ವಿಷ ಹಾಕುವಂತನ ಹೊಂಟೈತಿ. ಇದರಿಂದ ನಮಗ ನೋಡ್ರಿ ಈಗ ಡಯಾಬಿಟಿಸ್ ಈಸ್ ಲೈಕ್ ನಮ್ ಇಂಡಿಯಾ ಡಯಾಬಿಟಿಸ್ ಈಗ ನಂಬರ್ ಒನ್ ಆಗಿ ಬಂದೈತಿ. ಇದು ಎದಕ್ಕಪ್ಪ? ಇದ್ರಾಗ ಆಹಾರ ತಿನ್ನುದ ಅಷ್ಟ ಅಲ್ದನು ಇವನ್ ನಮ್ ಲೈಫ್ ಸ್ಟೈಲ್ ಅನ್ನು ಮೇನ್ ಕಾರಣ ಆಗ್ತೈತಿ. ಸೊ ಇದಕ್ ಒಂದ ಅಲ್ಲ, ಅದಕ್ಕ ಓವರ್ ಆಲ್ ಬ್ಯಾಲೆನ್ಸ್ ಆಗ್ಬೇಕ. ತಿನ್ನೋದೊಂದ ಚಲೋ ತಿಂದೇನಿ ತಿನ್ಕೊಂತ ಕುಂಡಿರ್ತೇನೆ ಅಂದ್ರೂ ಆಗಂಗಿಲ್ಲ. ಆ ಶರೀರಕ್ಕೆ ವ್ಯಾಯಾಮನು ಬೇಕಾಗ್ತೈತಿ. ಸೊ ದಟ್ ಇಸ್ ಸೆಕೆಂಡರಿ, ಬಟ್ ವಿ ಆರ್ ಟಾಕಿಂಗ್ ಅಬೌಟ್ ದಿಸ್. ಅದಕ್ಕ ಇದೇನ್ ಆಕೈತಲ್ಲ, ಸ್ಲೋ ಪಾಯ್ಸನ್ ಅನ್ನರಿ ಇದ. ಸೊ ಅದಕ್ಕ ಆದಷ್ಟ ನಮ್ ರೈತ ನಾವು ಒಂದ್ ಆಕಳ ಅಥವಾ ಎತ್ತುಗಳು ಇಟ್ಕೊಂಡನ ತನ್ನ ತಿಪ್ಪಿ ಗೊಬ್ಬರ ತನ್ನ ಶಗಣಿ ಗೊಬ್ಬರ ಹಾಕೊಂಡ್ ತನ್ನ ಭೂಮಿನ ಫಲವತ್ ಮಾಡ್ಕೊಂಡಂತಂದ್ರ ಅವನಿಗೆ ಯಾವ್ದು ಫರ್ಟಿಲೈಸರ್ ಬೇಕಾಗಂಗಿಲ್ಲ, ಯಾವ್ದು ಪೆಸ್ಟಿಸೈಡ್ ಏನು ಬೇಕಾಗಂಗಿಲ್ಲ. ಸೊ ಅವ ಇದನ್ ಇಟ್ಕೊಂಡ್ ಮಾಡಾವನ ಖರೆ ರೈತ ಖರೆ ಒಕ್ಕಲಿಗೆ. ಇದ್ ನನ್ನ ಪ್ರಕಾರ. ಅಂಡ್ ಮೊದ್ಲಿನ ಕಾಲನವ್ರಿಗೆಲ್ಲ ಇರ್ತಿರ್ಲಿಲ್ಲ, ಯಾಕಂತಂದ್ರ ತಾವ ಶ್ರಮ ಪಟ್ಟ ತಾವೇ ದುಡಿತಿದ್ರು. ಆಮೇಲೆ ಅವಾಗೆಲ್ಲ ತಿಪ್ಪಿ ಗೊಬ್ಬರದಿಂದ ಹಾಕ್ತಿದ್ರು, ತಾವೇ ಮಾಡ್ತಿದ್ರು. ಅವ್ರಿಗೆ ಏನು ರೋಗದು ಬರತಿರ್ಲಿಲ್ಲ. ಈಗ ರೋಗ ಹುಟ್ಟಿಸಿದ್ದನ ಏನಂತಂದ್ರ ಈ ಫರ್ಟಿಲೈಸರ್ಸ್ ಇದರಿಂದ ಹಾಕಿನ ರೋಗ ಹುಟ್ಟಾಕತ್ತಾವ. ಅಂಡ್ ಇದ ಬರೇ ಆರಾಮ ಬರೇ ಡಾಕ್ಟರ್ಸ್ ಕಡೆಯಿಂದ ನಿಮ್ಗೆ ಆರೋಗ್ಯ ಸಿಗ್ತೈತ ಅಂತ ಅಲ್ರಿ, ಆರೋಗ್ಯ ಸಿಗುದು ರೈತನಿಂದ ಸಿಗ್ತೈತಿ.
1: ಮೂಲನೇ ಕೃಷಿ. ಹೌದು. ಈಗ ದಕ್ಷಿಣಿ ಅವ್ರ ತಾವು ಮಾತಾಡ್ತಾ ಬಹಳ ಮುಖ್ಯವಾದದ್ದನ್ನ ಹೇಳಿದ್ರಿ. ಈಗ ಕೀಟನಾಶಕಗಳನ್ನ ಬಳಸದೇ ಇದ್ದಂತ ಆಹಾರ ಅಂದ್ರೆ ನಾವು ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತ ಏನ್ ಹೇಳ್ತೀವಿ, ಇದನ್ನ ನಾವು ಬಳಸೋದ್ರಿಂದ ನಾವು ರೋಗದಿಂದ ಸ್ವಲ್ಪ ದೂರ ಇರಬಹುದು ಅಂತ. ಆದ್ರೆ ಇವತ್ತಿನ ಪರಿಸ್ಥಿತಿ, ನಮ್ಮ ಜೀವನ ಶೈಲಿ, ನಮ್ಮ ಒಂದು ಒತ್ತಡ ಪೂರಿತ ಜೀವನ ಹಿಂಗ ನೋಡಿದಾಗ ಹೆಚ್ಚು ಮಂದಿ ಈ ಕೃಷಿ ಕಡೆಗೆ ಒಲವ ತೋರಿಸ್ತಿಲ್ಲ. ಈ ಜನ ಕೃಷಿಗೆ ಒಲವು ತೋರಿಸದೇ ಇರೋದ್ರಿಂದ ಮತ್ತೆ ನಾವು ಯಾರಿಗೋ ಉಳುಮೆ ಮಾಡ್ಲಿಕ್ಕೆ ಕೊಡ್ತೀವಿ, ಅವರು ತಾಳ್ಮೆ ಇಲ್ಲ. ಇವತ್ತು ಮನುಷ್ಯನಿಗೆ ಬೇಗ ಬೆಳಿಬೇಕು, ಬೇಗ ಮಾರಾಟ ಮಾಡಬೇಕು ಅಂದ್ರೆ ಈ ಒಂದು ತೀವ್ರತೆ ಕೂಡ ಒಂದು ಕಾರಣ ನನಗನ್ಸ್ತದೆ.
0: ಹೌದು, ನಾನು ಅದನ್ನು ಅಂತೇನ್ರಿ. ಯಾಕಂದ್ರೆ ಎಷ್ಟೋ ಮಂದಿ ಹೊಲ ಇದ್ದವ್ರೆಲ್ಲಾರು ಲಾವಣಿ ಕೊಟ್ಟೆ ಬಡ್ಡೆ ಕೊಟ್ಟೆ ಇಂಥವನ್ನ ಕೇಳತ್ತೇವೆ. ಯಾಕಂತಂದ್ರ ಅವ್ರ ಮನ್ಯಾಗನು ಯಾರು ಮಾಡೋರನು ಇಲ್ಲ. ಈಗ ಎಲ್ಲಾರನು ಕಂಪನಿ ಹೋಗ್ತಾರ. ನೀ 10,000 ತಗೋ 12,000 ತಗೋ ಅವ್ರಿಗೆ ಏನ ಭಾರಿ, ನಾ ಕಂಪನಿ ಹೊಂಟೇನಂದ್ರ ಭಾರಿ ಕಂಪನಿಯಾಗ ನಾ ಊಟ ಆಕೇತ್ರಿ. ದೇ ಆರ್ ಸೋ ಹ್ಯಾಪಿ ವಿತ್ ದಟ್. ಅಲ್ಲಿ ಕಂಪನಿಯಾಗ ಏನ್ ತಿಂತಾರ ಅನ್ನೋದು ಗೊತ್ತಿಲ್ಲ. ನಮ್ ಕಡೆ ಬರೋ ಪೇಷಂಟ್ ನೋಡಿನ ಅಸ್ತಮಾ ಅಂದ್ರ ಅವ್ರಿಗೆ ಬ್ರಾಂಕೈಟಿಸ್ ಆಗ್ತೈತಿ. ಆಮೇಲೆ ಎಲ್ಲ ಇಂಟೆಸ್ಟೈನ್ ಎಲ್ಲ ಹಳ್ಳ ಹಿಡಿದೋಗಿತ್ತು, ಡೈಜೆಸ್ಟಿವ್ ಸಿಸ್ಟಮ್ ಹಳ್ಳ ಹಿಡಿದೋಗಿರ್ತೈತಿ. ಯಾಕಂತ ಅಂತದ್ ಉಂತಾರ ಅವ್ರು, ಅವ್ರಿಗೆ ಅದ್ರದ್ದು ರಿಯಲೈಸೇಷನ್ ಅನ್ನ ಇಲ್ಲ. ಇವ್ರಿಗೆ ನಾ ಏನಂತೆ, ನಿಮ್ಮ ಮಾಧ್ಯಮನೂ ಬೆಸ್ಟ್, ಟಿವಿ ಮಾಧ್ಯಮನೂ ಬೆಸ್ಟ್, ಇವನ್ನ ನೀವು ಹೈಲೈಟ್ ಮಾಡ್ರಿಲ್ಲ. ಲೈಕ್ ಇವ್ರಿಗೆ ಆರೋಗ್ಯ ಎತ್ತರಾಗೈತಿ ಅನ್ನೋದನ್ನ ಏನೇನೆಲ್ಲ ಅಡ್ವರ್ಟೈಸ್ ಮಾಡ್ಕೊಂತ ಹೋಗ್ತಾರ. ಇತರದ ಬಗ್ಗೆ ಯಾಕೆ ಅಡ್ವರ್ಟೈಸ್ಮೆಂಟ್ ಬಹಳ ಬರಂಗಿಲ್ಲ? ಇತರ ಕಡೆ ಒಲವು ಬರ್ಬೇಕು ಮೇಡಮ್. ಮೀಡಿಯಾ ಇಸ್ ದ ಬೆಸ್ಟ್ ಸೋರ್ಸ್ ಎಲ್ಲಾ ಕಡೆನು. ಈಗ ನಾನ್ ಹೊಲದಾಗ ಒಬ್ಬಕ್ಕೆ ಕುಂತೇನಿ ಅಂತಂದ್ರ ನನ್ ಯಾರು ಗೊತ್ತಿರಂಗಿಲ್ಲ, ಯಾರಿಗೂ ಗೊತ್ತಿರಂಗಿಲ್ಲ ಏನ್ ಮಾಡಾಕತ್ತೇನಂತ. ಈಗ ನೀವ್ ಒಂದ್ ನಂಗೆ ಅಪರ್ಚುನಿಟಿ ಕೊಟ್ಟಿರಿ ಮಾತಾಡಕಂತ. ನಾ ಈಗ ಯಾಕೆ ಮಾತಾಡಕತ್ತೇನಂದ್ರ ನನಗ್ ಅಲ್ಲಿ ಮಾಡಿ ಗೊತ್ತಾಗೈತಿ, ನೋಡಿ ಗೊತ್ತಾಗೈತಿ. ಸೊ ಐ ಕ್ಯಾನ್ ಟೆಲ್ ಯು ದ ರಿಯಾಲಿಟಿ. ಅಂಡ್ ಇನ್ನೊಂದ್ ಹೇಳ್ತೇನಿ, ಮನುಷ್ಯ ಆಗಿ ಉಳಿತಾನ್ ನೋಡ್ರಿ ಯಾವಾಗ ಅಂತಂದ್ರ ಅವ್ನ್ ಭೂಮಿ ಒಳಗ್ ಯಾವಾಗ ಕಾಂಟ್ಯಾಕ್ಟ್ ನಾಗ ಬರ್ತಾನಲ್ಲ, ಹಿ ವಿಲ್ ನೋ ದ ರಿಯಾಲಿಟಿ ಆಫ್ ಲೈಫ್. ನಾ ಎದಕ್ ಬಂದೇನಿ ಈ ಭೂಮಿ ಮೇಲೆ, ಅಂಡ್ ನಾ ಏನ್ ಮಾಡ್ಬೇಕು. ಆಮೇಲೆ ರೈತಕಿ ಒಂದ್ ಮನುಷ್ಯನ್ ಸೊಕ್ಕ ಅಡಗಿಸ್ತಾ

0: ಐತಿ, ಸ್ವಕ್ಕ ಮುರಿದೈತ್ರಿ. ಯಾಕಂದ್ರ ನೀ ಭಾರಿ ಹೋಗಿ ಏನ ಇದ್ರ ಓನರ್ ಅಂತೇಳಿ ನೀ ಹೋಗ್ತಿ. ಓನರ್ ಇದ್ಕೊಂಡ್ ಏನ್ ಮಾಡ್ತಿ ನೀನ? ನೀ ಬಗ್ಗಿ ದುಡ್ದಾಗನ ನಿನ್ನ ಓನರ್ ಕಿ. ನೀ ಯಾವಾಗ ನಿಂದ ತಲಿ ಹಾಲಿ ಭೂಮಿಗ್ ಹಚ್ತಿಯಲ್ಲ, ನಿನ್ನ ಸೊಕ್ಕ ಅವಾಗ ಅಡಗತೈತಿ. ಅವಾಗ ನಿನಗ ಭೂಮಿ ತಾಯಿ ಒಲಿತಾಳ, ಅವಾಗ ನಿನಗ ಅಕಿ ಏನ್ ಕೊಡ್ಬೇಕು ಕೊಡ್ತಾಳ
1: ನೋಡ್ರಿ. ಅಂದ್ರ ಭೂಮಿ ತಾಯಿಯನ್ನ ಒಲಿಸಿಕೊಂಡ್ರ ನಾವು ಕೃಷಿಯ ಜೊತೆ ಜೊತೆಗೆ ಆರೋಗ್ಯ ಭಾಗ್ಯವನ್ನು ಕೂಡ ಪಡಿಬಹುದು ಅನ್ನೋದು ಬಹಳ ಉತ್ತಮವಾದ ಮಾತನ್ನ ತಾವು ಹೇಳಿದ್ರಿ ದಕ್ಷಿಣೆಯವರ. ಒಂದು ಕಾಲದೊಳಗ ಕೃಷಿ ಅಂದ ತಕ್ಷಣ ನಮ್ ಕಣ್ ಮುಂದೆ ಏನ್ ಚಿತ್ರ ಬರ್ತಿತ್ತು ಅಂದ್ರ ದೊಡ್ಡ ಫಲವತ್ತಾದ ಕರಿನೋ ಕೆಂಪು ಮಣ್ಣಿನ ಭೂಮಿ, ಅಲ್ಲಿ ರೆಂಟಿ ಕುಂಟಿ ಇದ್ದಂತ ರೈತ, ಅದರ ನೊಗಕ್ಕೆ ಕಟ್ಟಿದಂತ ಎರಡು ಎತ್ತುಗಳು, ಈ ಚಿತ್ರನೇ ನಮ್ ಕಣ್ಮುಂದ್ ಬರ್ತಿತ್ತು. ಆದ್ರೆ ಇವತ್ತಿನ ವಸ್ತುಸ್ಥಿತಿಯನ್ನ ನಾವು ನೋಡಿದಾಗ ಅದೇ ಹೊಲ ಕಣ್ಮುಂದ್ ಬರ್ತದ, ಆದ್ರೆ ಫಲವತ್ತತೆಯನ್ನ ಕಳ್ಕೊಂಡದ. ರೆಂಟಿ ಕುಂಟಿ ಬದಲಾಗಿ ಇವತ್ತು ಟ್ರ್ಯಾಕ್ಟರ್ಗಳು ಮಷಿನ್ಗಳು ಆ ಜಗವನ್ನ ಆಕ್ರಮಿಸಿಕೊಂಡವ. ಮಳೆಯನ್ನ ನಂಬುವಂತ ಕಾಲ ಇತ್ತು, ಇವತ್ತು ಮಳೆ ಅನಿಶ್ಚಿತ ಆಗಿರೋದಕ್ಕ ನಾವು ಬೋರ್ವೆಲ್ಗಳು ಇದನ್ನ ಕೂಡ ನಾವು ನೋಡ್ತಾ ಇದೀವಿ. ಆಗಿನ ಚಿತ್ರ ಈಗಿನ ಚಿತ್ರ ನಾವು ಹೋಲಿಸಿಕೊಂಡು ನೋಡಿದಾಗ ಇದರಿಂದ ನಮ್ಮ ಆರೋಗ್ಯನು ಕೂಡ ದುಸ್ಥಿತಿಗೆ ಹೊಂಟದ ಅಂತ ನಮಗೆ ಮತ್ತಷ್ಟು ಬಿಡಿಸಿ ಏನು ಹೇಳುವ ಅಗತ್ಯತೆ ಇಲ್ಲ ಅನ್ಕೊಳ್ತೀನಿ ನಾವು. ಅಂದ್ರೆ ಈ ವ್ಯತ್ಯಾಸ ನಾವೇ ಕಾಣ್ಕೊಳ್ಬಹುದು. ಈಗ ಕೃಷಿಕನಿಗೆ ಎತ್ತು ಹೈನು ಆಕಳ ಎಷ್ಟು ಸಹಕಾರಿ ಆಗಿರ್ತದ?
0: ಬಹಳ ಸಹಕಾರಿ ಆಗ್ತೈತ್ರಿ ಮೇಡಮ್. ಯಾಕಂತಂದ್ರೆ ಈಗ ನೀವು ಮೊದಲಿಂದ ಇಮ್ಯಾಜಿನ್ ಮಾಡಿದ್ರಿ. ನಾನು ಸಣ್ಣಕ್ಕಿದ್ದಾಗ ಒಂದು ನನ್ಗ ಒಂದ್ ಪೋಯಂ ಇತ್ತು. ಇವನೇ ನೋಡು ಅನ್ನದಾತ ಹೊಲದ ದುಡತ ದುಡಿವನು, ನಾಡು ಜನರು ಬದುಕಲೆಂದು ದವಸ ಧಾನ್ಯ ಬೆಳೆಯುವನು. ಸೊ ಇದು ಯಾವಾಗೋ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಏನೋ ಇದ್ದಾಗ ಕಲ್ತಿದ್ದು. ಈಗ ಅದು ಕರೆಕ್ಟ್. ಆವಾಗಿಂದ ಪಿಕ್ಚರ್ ಏನಿತ್ತು, ಈಗ ನಿಮ್ಗೆ ಆ ಪಿಕ್ಚರ್ ಕಾಣಂಗಿನ ಇಲ್ಲ, ವೆರಿ ರೇರ್ಲಿ. ಈಗ ಏನ್ ಒಂದ್ ಸ್ವಲ್ಪ ತಲೆ ಬೆಳಗಾದವ್ರು ಒಂದಿಷ್ಟು ಮಂದಿ ಏನ್ ರೈತರದಾರ ನೋಡ್ರಿ, ಇವರಷ್ಟ ಅದನ್ನ ಹಂಗ್ ನೋಡಕ್ ಸಿಗ್ತಾರ. ಇನ್ನೊಂದ್ ಸ್ವಲ್ಪ ವರ್ಷಕ್ಕೆ ಅವರು ಹೋದ್ರಂತಂದ್ರ ಮುಗ್ದ ಹೋತ್, ಯಾರೂ ಇಲ್ಲ. ಇಲ್ಲ, ಧೋತ್ರ ಉಟ್ಕೊಂಡವ್ರಂತೂ ಸಿಗುದನ ಇಲ್ಲ ನಿಮಗೀಗ. ಎಲ್ಲಾರೂ ಪ್ಯಾಂಟ್ ಹಾಕೊಂಡನ ಬರ್ತಾರ. ಸೊ ಅಂತವ್ರನ್ನ ಅದಾರ. ಅದಕ್ಕ ಈಗ ಎಲ್ಲಾರೂ ಈಗ ಮನಿ ಮನಿ ಊರ್ ಊರ್ ಓಣಿ ಓಣಿಗೆ ಟ್ರ್ಯಾಕ್ಟರ್, ಒಂದೊಂದ್ ಮನಿಗೆ ಒಂದೊಂದ್ ಎರಡೆರಡು ಟ್ರ್ಯಾಕ್ಟರ್ಸ್ ಅದಾವ್ರಿ. ಈಗ ಬಹಳ ಆಗಿ ಟ್ರ್ಯಾಕ್ಟರ್ ಕೆಲಸ ಸಹಿತ ಕಡಿಮೆ ಆಗ್ಬಿಟ್ಟದ. ಹಂಗಾಗೈತಿ, ಟ್ರ್ಯಾಕ್ಟರ್ ಅಡ್ಡಾಡ್ ಅಡ್ಡಾಡ್ ಅಡ್ಡಾಡ್ ಭೂಮಿ ಇಷ್ಟು ಗಟ್ಟಿ ಆಗೈತಲ್ರಿ ಮೇಡಮ್. ಇವ್ ಮಳಿ ಬಂದ್ರು ನೀವ್ ಯಾವಾಗೋ ಬರ್ತೈತ್ ಮಳಿ ಅಂತೀರಿ, ಯಾವಾಗೋ ಬರಕ್ ಮಳಿ ಆಗ್ತದ ಅಂದ್ರೆ ನಾವ ಕಾರಣ.
1: ಪರಿಸರ
0: ಇದ್ದಿದ್ ಗಿಡಗಳೆಲ್ಲ ಕಡ್ಕೊಂತ ಹೊಂಟೇವಿ. ಡೆವಲಪ್ಮೆಂಟ್ ಎಲ್ಲಿ ಮಾಡಾಕತ್ತೀವಿ ಗೊತ್ತಾಗಕತ್ತಿಲ್ಲ ನನಗ. ಭೂಮಿ ಮೇಲಿಂದ ಗಿಡ ಕಡದು ಡೆವಲಪ್ಮೆಂಟ್ ಕಾಂಕ್ರೀಟ್ ಜಂಗಲ್ ಮಾಡಾಕತ್ತೀವಿ ನಾವು. ಎಲ್ ಗ್ರೀನ್ ಜಂಗಲ್ ಕಡದು ಕಾಂಕ್ರೀಟ್ ಜಂಗಲ್ ಮಾಡಾಕತ್ತೀವಿ. ಮತ್ ಮಳಿ ಪಾಪ ಅದ್ ಏನ್ ಮಾಡ್ಬೇಕ? ಅದಕ್ಕೆ ಎಲ್ಲಿ ಸೂಕ್ತವಾದ ಜಾಗ ಸಿಗದ ಅಲ್ಲಷ್ಟೇ ಹಾಕೈತದ ಈಗ. ಆಮೇಲೆ ಈಗ ಭೂಮಿ ಗಟ್ಟಿ ಆಗೈತಿ. ಟ್ರ್ಯಾಕ್ಟರ್ ಎಷ್ಟೋ ಇಂಚ್ ಒಳಗ ಇಷ್ಟ ಗಟ್ಟಿ ಆತಂದ್ರ ಮಳಿ ನೀರ್ ಬಿದ್ರು ಅದು ಒಳಗ್ ಹೋಗ್ಬೇಕ. ಹೆಂಗ ಅದ್ ಹಿಂಗ್ ಬೇಕಂದ್ರ ಅದನ್ನ ಸಡ್ಲ್ ಮಾಡಕ್ ಅಲ್ಲಿ ಎರೆಹುಳಗಳು ಇದ್ರ ಏನಾರ ಸಡ್ಲಾಕೆ ತನ್ರಿ. ಎರೆಹುಳದ ನಿಮಗ್ ಕೆಲಸ ಗೊತ್ತೈತನ? ಡೇ ಅಂಡ್ ನೈಟ್ 200 feet ಒಳಗ್ ಹೋಗ್ತೈತಿ. ಒಮ್ಮೆ ಒಳಗ್ ಹೋಗಿದ್ದ ಜಾಗದಿಂದ ಹೊರಗ್ ಬರಂಗಿಲ್ರಿ, ಅದ ಮತ್ತೆ ಬೇರೆ ರೂಟ್ದಿಂದ ಮ್ಯಾಲ ಬರ್ತೈತಿ. ಅಷ್ಟು ಒಳಗ್ ಹೋಗಿ ಹೊರಗ್ ಬಂದು ಮಾಡಿ ಮಾಡಿ ಅದ ಏನ್ ಮಾಡ್ತೈತಿ? ಭೂಮಿನ ಹಗರ್ ಮಾಡ್ತೈತಿ, ಸಡ್ಲ್ ಮಾಡ್ತೈತಿ. ಅವಾಗ ಮಳಿ ನೀರ್ ಒಳಗ್ ಹೋಗ್ತೈತಿ. ಈಗ ಎರೆಹುಳನ ಸಿಗಂಗಿಲ್ಲ ನಿಮ್ಗ, ಯಾಕಂದ್ರ ಅದಕ್ ಆಹಾರ ಇಲ್ಲ. ಅದಕ್ ಆಹಾರ ಏನ? ಸಗಣಿ ಬೇಕಲ್ಲಿ. ಭೂಮಿ ಮೇಲೆ ಟ್ರ್ಯಾಕ್ಟರ್ ಮತ್ತು ಹೊಲಸ್ ಡಿಸೈಲ್ ಮತ್ತೆ ಅದ್ರ ಪೊಲ್ಯೂಷನ್ ನೀವು ಇಟ್ರಿ ಅಂತಂದ್ರ ಅದಕ್ಕೆ ಸಗಣಿ ಗೋಮೂತ್ರ ಸಿಗಂಗಿಲ್ಲ ಅಂದ್ರೆ ಅದಕ್ಕೆ ಊಟ ಇಲ್ಲ ಅಂತಂದ್ರೆ ಊಟದ ಕಡೆ ಹೋಗ್ತದ, ಇಲ್ಲ ಅಂತಂದ್ರೆ ಸತ್ ಹೋಗ್ತತಿ. ಸೊ ಇದಕ್ ಬೇಕಂದ್ರ ಮೇನ್ ಅಂದ ಆಕಳ ಬೇಕ ಬೇಕ ನೋಡ್ರಿ ಮೇಡಮ್. ಇದನ್ನ ಯಾವಾಗ್ಲೂ ಹೇಳ್ತೇನೆ, ಭೂಮಿ ತಾಯಿ ಗೋತಾಯಿ ಇವೆರಡು ಏನ್ ಖಾಸ್ ಅಕ್ಕ ತಂಗಿ ಅದಾರ ನನಗ್ ಗೊತ್ತಿಲ್ಲ. ಭೂಮಿ ತಾಯಿ ಇದ್ಲಂದ್ರನ ಆಕಿ ಏನ್ ಬೆಳೆದ್ ಕೊಡ್ತಾಳ ಅದು ಗೋತಾಯಿ ತಿಂತಾಳ. ಗೋತಾಯಿ ಸಗಣಿ ಮತ್ತು ಗೋಮೂತ್ರ ಏನ್ ಭೂಮಿ ಮೇಲೆ ಬೀಳ್ತಲ್ಲ ಅದರಿಂದ ಈಕೆ ಫಲವತ್ತಾಗ್ತಾಳ, ಈಕೆ ಬೆಳಿತಾ. ಇವರಿಬ್ರು ಇಷ್ಟು ಚಂದ ಪ್ಯಾರಲಲ್ ಹೋಗ್ತಿರ್ತಾರಲ್ಲ, ಈ ಲಿಂಕ್ ನಾವು ತಪ್ಪಿಸ್ಬಿಟ್ಟೇವಿ. ಯಾಕಂತಂದ್ರ ಮೊದಲಿನಷ್ಟು ಗೋಗಳಿಗೆ ಇಲ್ಲ ಇಲ್ಲ
1: ಇಲ್ಲ
0: ಗೋದ್ ಗೋಮಯ ಮತ್ತು ಗೋಮೂತ್ರ ಕೆಳಗ್ ಬೀಳಿಲ್ಲ ಅಂತಂದ್ರ ಆಕಿ ಫಲವತ್ ಹೆಂಗಾಗ್ಬೇಕ? ಆಗಂಗಿನ ಇಲ್ಲ.
1: ಆಗಂಗಿಲ್ಲ ಅಂದ್ಕೂಡ ಇವತ್ತು ನಾವು ತ್ವರಿತವಾಗಿ ಕಾಯಿಪಲ್ಲೆ ಬೆಳಿಬೇಕು, ಹಣ್ಣು ಬೆಳಿಬೇಕು, ಮತ್ತ ಬೇಳೆಕಾಳು ಬೆಳಿಬೇಕು ಅಂದ್ರ ನಾವಿವತ್ತು ಕೀಟನಾಶಕಗಳ ಮೊರೆ.
0: ಕೀಟನಾಶಕ ಅನ್ನು ನಿಮ್ಗೆ ಅರ್ಜೆಂಟ್ ಆಗಿ ಬೆಳಿಬೇಕಂತಂದ್ರ ಪಟ್ ಪಟ್ ಗ್ರೋತ್ ಪ್ರಮೋಟರ್ ಅಂತೇಳಿ ಅದು ಫರ್ಟಿಲೈಸರ್ ಹಾಕು, ಇದನ್ ಹಾಕು, ಹಿಂಗೆಲ್ಲ ಮಾಡ್ಕೊಂಡು ಫಾಸ್ಟ್ ಫಾಸ್ಟ್ ಅನ್ಕೊಂಡ್ ಎಷ್ಟು ಫಾಸ್ಟ್ ಬೆಳ್ಕೊಂತ ಹೋಗಿ ಎಷ್ಟು ಫಾಸ್ಟ್ ಬೆಳೆದು ತಿಂತಿರ್ಲ ಅಷ್ಟು ಫಾಸ್ಟ್ ನಮ್ ಜೀವನನು ಹೋಗ್ತೈತಿ. ಒಂದ್ಸತ ನಾ ಕೇಳಿದ್ದೆ ಏನಂತಂದ್ರ, ಯಾವ ಕಾಳಗಳು ಲೈಕ್ ನೋಡ್ರಿ ತೊಗರಿ ಬೇಳೆ ಯಾವಾಗೂ ಕುದಿಯಾಕ ಲೇಟ್ ತಗೋತೈತ ಅಂತ. ಯಾಕಂದ್ರ ಅದು ಬೆಳೆಯಕನು ಲೇಟ್ ತಗೋತೈತಿ. ಸೊ ಯಾವ ಬೆಳೆಯಕ್ ಲೇಟ್ ತಗೋತಾವು, ಯಾವ ಕುದಿಯಾಕ ಲೇಟ್ ತಗೋತಾವು, ಅಷ್ಟು ನಾವು ಅವ್ನ ಸೇವನೆ ಮಾಡ್ರೆ ನಮ್ದು ಲೈಫ್ ಸ್ಪ್ಯಾನ್ ಸಹಿತ ಲೇಟ್ ಆಗಿ ಹೋಗ್ತೈತಿ. ಕನೆಕ್ಟೆಡ್, ಎವ್ರಿಥಿಂಗ್ ಇಸ್ ಕನೆಕ್ಟೆಡ್.
1: ಈಗ ನಾವೇ ನೋಡಿದ್ರೆ ಡಾಕ್ಟರ್ ದಾಕ್ಷಾಯಿಣಿ ಅವರ ಈ ಸಾವಯವದಲ್ಲಿ ಅಂದ್ರೆ ಸಗಣಿ ಗೊಬ್ಬರ ಈ ತರದ ಹಾಕಿ ಬೆಳೆದಂತ ಕಾಯಿಪಲ್ಲೆ ರುಚಿಗೂ ಇವತ್ತು ನಾವು ಕೀಟನಾಶಕಗಳಿಂದ ಬೆಳೆದಂತ ಕಾಯಿಪಲ್ಲೆ ರುಚಿಗೂ ಅಜಗಜಾಂತರ
0: ಫರಕ್ ಐತಿ. ಹೌದೌದೌದು. ಅಂಡ್ ಇನ್ನೊಂದು, ನಾವ್ ಈಗ ಏನ್ ಗೋ ಆಧಾರಿತ ಕೃಷಿಯಿಂದ ಏನ್ ಬೆಳೆದಿರ್ತೇವೆ ಲೈಕ್ ಟೊಮ್ಯಾಟೋ ಅನ್ನು, ಪಾಲಕ್ ಅನ್ನು, ಪಾಲಕ್ ತಂದಿಟ್ರ ನೀವು.

0: ನಾ ಹೊಡೆದಿದ್ದು ತಂದಿಡ್ರಿ, ನಾವ್ ಬೆಳೆಸಿದ್ ತಂದಿಡ್ರಿ, ಈ ಪಾಲಕ್ ಕೊಳಿತೈತಿ, ನಮ್ದ ಬಾಡ್ತೈತಿ. ಸೊ ಇದ ಫರಕ್ ನೀ ಬಹಳ ಸೂಕ್ಷ್ಮ ಐತ್ರಿ ಇದೆಲ್ಲ. ಅಂಡ್ ಎಲ್ಲಾ ಇದ್ದಿದ್ದನ ನಮ್ದು ಮೊದಲು ಇದ್ದಿದ್ದನ ನಾವ್ ಏನ್ ಮಾಡೇವಿ ಅಂತಂದ್ರ ನಾವೆಲ್ಲ ಮರ್ತು ಬಿಟ್ಟಿವ್ರಿ. ಎಷ್ಟು ಸಿಂಪಲ್ ಐತಿ, ಎಷ್ಟು ಸೂಕ್ಷ್ಮ ಐತಿ, ಇದನ್ನೆಲ್ಲ ಮರ್ತು ಬಿಟ್ಟಿವ್ ನಾವೆಲ್ಲಾನು. ಆರ್ಟಿಫಿಷಿಯಲ್ ಅಂಡ್ ಫಾಸ್ಟ್ ಲೈಫ್ ನ್ಯಾಗ ಹೊಂಟ್ಬಿಟ್ಟಿವ್. ಅಂಡ್ ನಾವ್ ಎಲ್ಲಾರು ಕೃಷಿಕರ ಕಡೆ ಲಕ್ಷ ಕೊಡದ ಹೋಗ್ಲಿಲ್ಲ ಅಂದ್ರ ನಾವ್ ಮುಂದಿನ ಜೀವಮಾನ್ಯಾಗ ನಾವ್ ಇರುದು ಬಹಳ ಕಷ್ಟ ಆಗ್ತೈತಿ. ಎಲ್ಲಾರು ರೋಗಿಷ್ಟ ಆಗ್ತೀರಿ.
1: ಹೌದು, ಈಗ ನಮ್ಮ ಜೀವಿತ ಕಾಲದಕ್ಕಿಂತ ನಮ್ಮ ಮುಂದಿನ ಜನರೇಷನ್ ಬಗ್ಗೆ ನಾವು ಯೋಚನೆ ಮಾಡಬೇಕು. ಮುಂದಿನ ಪೀಳಿಗೆ ಕೂಡ ಉತ್ತಮ ಆರೋಗ್ಯ ಹೊಂದಬೇಕು, ಉತ್ತಮ ಜೀವನ ಮಾಡಬೇಕು ಅಂದ್ರ ನಾವೀಗ ಎಚ್ಚೆತ್ತುಕೊಳ್ಳಿಕ್ಕೆ ಇದು ಒಂದು ಅಲಾರ್ಮಿಂಗ್.
0: ಹುಟ್ಟು ಕೂಸುಗಳು ಸಹಿತ ಡಯಾಬಿಟಿಕ್ ಆಗಿ ಹುಟ್ಟಾಕತ್ತಾವ. ಒಂದೇ ಮತ್ತ ಇನ್ಫರ್ಟಿಲಿಟಿನ ಜಾಸ್ತಿ ಆಗತ್ತೈತಿ, ಒಂದೇ ಮತ್ತ ಹುಟ್ಟಾಕತ್ತಿಲ್ಲ, ಹುಟ್ಟಿದ್ದು ಹಿಂಗ ಅನಾರೋಗ್ಯ ಆಗಿ ಹುಟ್ಟಾಕತ್ತಾವ. ಸೊ ಮುಂದಿನ ಸೊಸೈಟಿ ಬಗ್ಗೆ ವಿಚಾರ ಮಾಡ್ರಿ ಹೆಂಗಿರ್ತೈತಿ.
1: ನಿಜ, ಇದು ಒಂದು
0: ಅಲಾರ್ಮಿಂಗ್ ಇದು. ಇವಾಗ ಈಗ ನೀವು ಚರ್ತುಕೊಳ್ಳಿಲ್ಲ ಅಂತಂದ್ರ ಮುಂದ ಆಗಾಕ ಸಾಧ್ಯನ ಇಲ್ಲ. ಒಮ್ಮೆ ಬೆನ್ನ ಎಲಬ್ ಎಲ್ಲ ಆಸ್ಟಿಯೋಪೊರೋಸಿಸ್ ಅಂದ್ರ ನಾವ್ ಹೆಂಗ, ಈಗ ಬೆನ್ನ ಎಲಬ ಪೂರಾ ಪುಡಿ ಪುಡಿ ಆಗಿ ಹೋತಂದ್ರ ಆಮೇಲೆ ನೀವು ಏನ್ ಮಾಡೋರು ಇದ್ರಿ? ಬರೇ ಓದಾಕಷ್ಟ ರೈತ ಬೆನ್ನ ಎಲಬ, ರೈತ ಬೆನ್ನ ಎಲಬ ಅನ್ಕೊಂತ ಕುಂಡ್ರದ ಅಷ್ಟ ಆಕೇತಿ.
1: ಅಲ್ಲ, ಈಗ ರೈತನ ಚಿತ್ರನೂ ನಾವು ಹಾಕಿದಾಗ ನೋಡುವಂತ ದಿನಗಳು ಬರ್ಲಿಗ.
0: ಅಷ್ಟ ಅಷ್ಟ
1: ಈಗ ದಕ್ಷಿಣ ಇವರು ಇದೆಲ್ಲಾನು ಕೆಟ್ಟ ಮೇಲೆ ಬುದ್ಧಿ ಬಂತು ಅನ್ನೋ ಹಂಗ ಮನುಷ್ಯನ್ಗೆ ಸುಧಾರಣೆ ಮಾಡ್ಕೊಳ್ಬೇಕು, ನಾನು ಉತ್ತಮ ಆಹಾರವನ್ನ ಸೇವಿಸಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರಯತ್ನಶೀಲ ಆದಾಗ ಏನ್ ಮಾಡ್ಬೇಕು ಅಂತ ಹೇಳ್ತೀರಿ
0: ಮೇಡಮ್? ಈಗ ನಿಮಗ್ ಕೃಷಿ ಮಾಡಕ್ ಆಗಂಗಿಲ್ಲ. ಈಗ ನೀವ್ ಒನ್ ಮೀಡಿಯಾ, ಯು ಆರ್ ಡೂಯಿಂಗ್ ಯುವರ್ ಜಾಬ್ ನೈಸ್ಲಿ. ಸೊ ನಾ ನನ್ ಜಾಬ್ ನಾ ಮಾಡತ್ತೇನೆ. ಬಟ್ ಈ ಮಾಡಾಕ ನನಗ ಒಂದು ಸಪೋರ್ಟ್ ಏನಂತಂದ್ರ ಮೀಡಿಯಾನು ಬೇಕ, ಆಮೇಲೆ ಇವರು ತಮ್ಮ ಓಟಿ ಒಳಗ ತಾವ್ ಕೆಲಸ ಮಾಡ್ತಿರ್ತಾರ. ಬಟ್ ನೀವೆಲ್ಲ ತಿನ್ನೋದೇನ ಆಹಾರನಲ್ಲ, ನೀವು ನನ್ನ ಮ್ಯಾಲ ಒಂದು ವಿಶ್ವಾಸ ಇಟ್ಟ ನಾ ನಿಂದ ಕಡೆ ತಗೋತೇನಿ, ನೀ ನನ್ಗ ಆರ್ಗ್ಯಾನಿಕ್ ಆಗಿ ಗ್ರೋ ಮಾಡಿಕೊಡು ಅಂತ ನೀವು ರೈತನ ಕಡೆ ಹೋಗಿ ಅಪ್ರೋಚ್ ಆಗ್ರಿ, ಅವ್ ನಿಮಗ್ ಬೆಳೆದು ಕೊಡ್ತಾನ. ಯಾಕಂದ್ರ ಆ ಬೆಳೆದಿದ್ದಕ್ಕೆ ನೀವು ಅವಂಗ ಒಂದು ಏನು ಮೌಲ್ಯ ಅದಕ್ಕೆ ಕೊಡಬೇಕ. ಅವಂಗ ಯಾಕಂತಂದ್ರ ಎಲ್ಲಾರು ಪೆಸ್ಟಿಸೈಡ್ ಇದನ್ನ ಫರ್ಟಿಲೈಸರ್ ಹಾಕಿ 10 ಚೀಲ ಬೆಳೆಯುವಲ್ಲಿ ಅವ್ ಆರ್ಗ್ಯಾನಿಕ್ ಆಗಿ ನಿಮಗೀಗ 5 ಚೀಲ ಬೆಳೆದು ಕೊಡ್ತಾನ ಅಥವಾ 6 ಚೀಲ ಬೆಳೆದು ಕೊಡ್ತಾನ ಅಂತಂದ್ರ ನೀವು ಅವಂಗ ರೇಟ್ ಕೊಟ್ಟು ತಗೋಬೇಕು. ಬಿಕಾಸ್ ಹೀ ಶುಡ್ ಬಿ ಸ್ಟೇಬಲ್ ಅಂಡ್ ಸಸ್ಟೈನಬಲ್. ಹಂಗ ಆದಂದ್ರ ನಿಮಗ ಅವ್ ಚಲೋ ಬೆಳೆದು ಕೊಡ್ತಾನ, ಇಲ್ಲಂತಂದ್ರ ಅವ್ ತಾನ ವೀಕ್ ಆಗಿ ನಿಮಗ್ ಹೆಂಗ್ ಚಲೋದ್ ಬೆಳೆದು ಕೊಡ್ಬೇಕು ಹೇಳ್ರಿ. ಅಂಡ್ ನೀವ್ ಆಗ್ಲೇ ಹೇಳಿದ್ರಿ ಮೇಡಮ್, ಹಿಂದಿಂದ ನೋಡಿದ್ವಿ ಪ್ರೆಸೆಂಟ್ ನೋಡಿದ್ವಿ ಅಂತಂದ್ರಿ, ನಾ ಫ್ಯೂಚರ್ ನೋಡತ್ತೇನ್ರಿ ಮೇಡಮ್? ಈಗ ಬೋರ್ ಹೊಡ್ಯಾಕತ್ತಾರ, ಬೋರ್ ಹೊಡ್ಯಾಕತ್ತಾರ, ಬರೇ ಈಸಿ ಕ್ರಾಪ್ ಕಬ್ಬಿಗೆಲ್ಲಾರು ಮೊರೆ ಹೋಗಾಕತ್ತಾರ, ಕಬ್ಬ ಬೆಳೆತಾರ, ನಾಳೆ ಬೋರ್ನಾಗ ನೀರ್ ಬರಂಗಿಲ್ರಿ, ಮುಂದ್ ಎಣ್ಣಿ ಬರ್ತೈತಿ. ನಮ್ ಮುಂದಿನ ಫ್ಯೂಚರ್ ನೋಡಾಕತ್ತೇನಿ, ಎಲ್ಲಿ ನಿಮಗ್ ಹಸಿರು ನೋಡಕ್ ಸಿಗಂಗಿಲ್ಲ, ತಾಪ ಸಿಗ್ತತಿ ತಾಪ. 2 ದಿವಸಲ್ಲಿ 1 ದಿವಸ ನಾನು ಹೊಲದಾಗ ಹೋಗಿ ಬಂದ್ರು ಮಕ ಎಲ್ಲ ಕರ್ರಗಾಗಿರ್ತೈತಿ, ಅಂತ ತಾಪ ಬಿಸಿಲು. ಸ್ಕಿನ್ ಡಿಸೀಸ್ ಬರ್ತಾವ, ಎಲ್ಲದಕ್ಕೂ ಒಂದಕ್ಕೊಂದು ಇಷ್ಟ ರಿಲೇಟೆಡ್ ಅದಾವ ಇವು ಅಂತಂದ್ರ ಅದಕ್ಕ ಈಗರ ರೈತಗ ಏನ್ ಮಾಡಾಕತ್ತಾನು. ನೀವು ಎಜುಕೇಟೆಡ್ ಪೀಪಲ್ ಅವನ ಕಡೆ ಹೋಗ್ರಿ. ಈ ಸಿಟಿ ಪೀಪಲ್ ಯು ಹೈಯರ್ ದ ಫಾರ್ಮರ್ಸ್ ಐಸೆ, ಯು ಹೈಯರ್ ದೆಮ್. ನಾನ್ ಇಂದ ಕಡೆ ತಗೋತೇನಪ್ಪ, ನಾ ಇಷ್ಟ ಕೊಟ್ಟ ತಗೋತೇನೆ, ನೀ ನನಗೆ ಇದು ಚಲೋದ್ ಬೆಳೆದು ಕೊಡ ಅಂದಾಗ ಅವಂಗ ಕಾನ್ಫಿಡೆನ್ಸ್ ಬರ್ತೈತ್ರಿ, ಅವಂಗೊಂದು ಖುಷಿ ಆಗ್ತೈತಿ, ಹಾ ನನಗೊಂದು ಕಿಮ್ಮತ್ ಐತಿಪ್ಪ, ಯಾರೋ ಒಬ್ರು ಬಂದ್ರೆ ನನ್ನ ಕಡೆ ಬಂದ್ರ ಮತ್ ತಗೋತಾರ ಅಂತ ಗ್ಯಾರಂಟಿ ಕೊಟ್ಟಾರ. ಅವಂಗೂ ಒಂದು ಆತ್ಮವಿಶ್ವಾಸ ಬರ್ತೈತ್ರಿ. ಅಂಡ್ ಎಲ್ಲರಿಗೂ ಇನ್ನರ್ ಕಾನ್ಶಿಯಸ್ನೆಸ್ ಅಂತೂ ಇದ್ದ ಇರ್ತತೆ. ನೀವು ಒಂದ್ ಬಿಟ್ಟು 2 ಸಲ ಅವನ ಕಡೆ ಹೋದಂದ್ರ ಅವ್ನು 3ನೇ ಸಲ ನಿಮಗ್ ಮೋಸ ಮಾಡಂಗಿಲ್ಲ, ಸಾಧ್ಯ ಇಲ್ಲ.
1: ಅಂದ್ರೆ ಈ ಒಂದು ಪರಿವರ್ತನೆ ನಮ್ಮ ಸೊಸೈಟಿ ಒಳಗೆ
0: ಆಗಬೇಕು,
1: ಅತ್ಯಗತ್ಯ.
0: ಎಸ್ ಎಸ್ ಎಸ್, ಇದು ಒಂದು ಅಟ್ ಲೀಸ್ಟ್ ದಿಸ್ ಇಸ್ ಒನ್ ರೂಟ್ ವೇರ್ ಯು ಕ್ಯಾನ್ ಸ್ಟೆಬಿಲೈಸ್ ದ ಫಾರ್ಮರ್ ಅಂಡ್ ಸ್ಟೆಬಿಲೈಸ್ ದ ಮದರ್ ಅರ್ತ್. ಅಂಡ್ ಆಕಳುಗಳನ್ನು ಎಲ್ಲಾನು ಆಕಳ ಇಲ್ದ ಅಂತೂ ಈಗ ಭೂಮಿ ಮೇಲೆ ನೀವು ಏನ್ ಮಾಡಕ್ ಸಾಧ್ಯ ಇಲ್ರಿ ಮೇಡಮ್.
1: ಹೌದು, ಈಗ ಸಾಕಷ್ಟು ಆಕಳ ಅಂದ ತಕ್ಷಣ ಇದರಲ್ಲಿ ಕೂಡ ಸಾಕಷ್ಟು ತಳಿಗಳನ್ನ ನಾವು ನೋಡ್ತೀವಿ ಇವತ್ತು. ಅಂದ್ರೆ ಈ ಆಕಳಗಳನ್ನ ಸಾಕೋದ್ರಿಂದ ಕೂಡ ಉತ್ತಮ ಹಾಲನ್ನ ನಾವು ಪಡಿಬೇಕು ಅಂದ್ರ ನಮ್ಮ ದೇಶ, ನಮ್ಮ ಸಂಸ್ಕೃತಿ, ನಮ್ಮ ಇದರಲ್ಲಿ ಇರುವಂತಹ ತಳಿಗಳಿಂದ ನಮ್ಗೆ ಪಡಿಲಿಕ್ಕೆ ಸಾಧ್ಯ. ಇಲ್ಲೂ ಕೂಡ ನಾವು ಅತಿ ಆಸೆಯನ್ನ ಮಾಡಿ ಬೇಗನೆ ಶ್ರೀಮಂತರಾಗಬೇಕು, ಹೆಚ್ಚು ಹಾಲನ್ನ ಪಡಿಬೇಕು, ಮಾರಾಟ ಮಾಡಬೇಕು, ಈ ಒಂದು ದುರಾಸೆಗೆ ಬಿದ್ದಾಗ ಮತ್ತೆ ನಮ್ಮ ಆರೋಗ್ಯ ಹಾಳಾಗುತ್ತೆ.
0: ಇಲ್ಲ, ಈಗ ಅದಕ್ಕೆ ಏನ್ ಹೇಳತ್ತೇನಲ್ಲ, ಅವ್ರ ನೀವು ಫಾರ್ಮರ್ಸ್ ಕಾನ್ಫಿಡೆನ್ಸ್ ಕೊಡ್ರಿ. ಈಗ ನೋಡ್ರಿ ಎಲ್ಲಾರು, ಏ ಮನೆಗೆ ನಾವು ಜವಾರಿ ರೀ, ಉಳ್ಕಿದ್ದೆಲ್ಲ ಜರ್ಸಿ ಎಚ್ಎಫ್ ರೀ, ಅದನ್ನ ಡೈರಿಗೆ ಹಾಕ್ಬಿಡ್ತೀವ್ರಿ, ನಾವೇನು ಉಣ್ಣಂಗಿಲ್ರಿ. ಈ ರೈತನ ಮಾತನ ಇದು ಅಂದ್ರ ತಾ ಚಲೋ ತಿಂದು ಡೈರಿಗೆ ಹಾಕಿದ್ ಯಾರ್ಯಾರು ತಿಂತಾರೋ ಏನೋ ಗೊತ್ತಿಲ್ಲ. ಡೈರಿ ಒಳಗೆ ಹೋದ್ಕೂಡ ಅದ್ ಪನ್ನೀರ್ ಆಗ್ತೈತಿ, ಮತ್ತೇನ ನಿಮ್ದು ಖೀರ್ ಆಗ್ತೈತಿ, ಮಜ್ಜಿಗೆ ಆಕ್ತೈತಿ. ನೈಸ್ಲಿ ಇಟ್ ವಿಲ್ ಬಿ ಪ್ಯಾಕ್ಡ್ ಅಂಡ್ ಇಟ್ ವಿಲ್ ಬಿ ಕೆಪ್ಟ್. ಅಂಡ್ ನಾವು ಅಗದಿ ಚಂದಾಗೆ ಹೋಗಿ ಸೂಟ್ ಬೂಟ್ನಾಗ ಹೋಗಿ ಮಾಲ್ನಾಗ ಹೋಗಿ ತಗೊಂಡ್ ತಿಂದ್ ಭಾರಿ ಅಂತ ತಿಳ್ಕೊಂಡ್ ಬಿಡ್ತೇವೆ. ಬಟ್ ಏನ್ ಹೋಗಿರ್ತೈತಿ, ಮನೆ ಮನೆ ಕೇಳಿದೆ ಯಾರ್ದೋ ಒಂದು ಕಾಫ್ ಅಂದ್ರ ಎಮ್ಮಿ ಕರ ಸತ್ತಿತ್ತು, ಅವ್ ಅದನ್ನ ಈಗ ಹಿಂಡ್ಬೇಕದ, ನಾವು ಹಿಂಡ್ಬೇಕಂದ್ರೆ ಇಂಜೆಕ್ಷನ್ ಹೊಡೆದ ಹೊಡಿತಾನ, ಇಂಜೆಕ್ಷನ್ ಹೊಡೆದನ್ನ ಹಾಲ್ ಹಿಂಡ್ತಾನ. ಸೊ ದಿಸ್ ಇಸ್ ನಾಟ್ ನ್ಯಾಚುರಲ್, ದಿಸ್ ಇಸ್ ಆಲ್ ಆರ್ಟಿಫಿಷಿಯಲ್. ಹಿಂಗೆಲ್ಲ ಆಗ್ತಾವ್ರಿ ಮೇಡಮ್. ಇಟ್ ಇಸ್ ಲೈಕ್ ಏನ್ ಗೊತ್ತಾ, ಅವ್ನು ಸ್ಟೇಬಲ್ ಆಗ್ಬೇಕಂತಂದ್ರ ನೀವು ಪೀಪಲ್ ಅವನ ಕಡೆ ಹೋಗಬೇಕ. ನೀವು ಎಲ್ಲಾ ಸ್ಯಾಟರ್ಡೆ ಸಂಡೆ ಗವರ್ಮೆಂಟ್ ಹಾಲಿಡೇ ಬಂತಂದ್ರ ಅಲ್ಲೇ ಇಲ್ಲೇ ಪಿಕ್ನಿಕ್ ಹೋಗೋ ಬದ್ಲಿ ಹೊಲಕ್ಕೆ ಹೋಗ್ರಿ, ಅವನ್ ಕೂಡ ಕೆಲಸ ಮಾಡ್ರಿ, ನಿಮ್ಗೆ ಅದ್ರದ್ದು ನಿಮ್ದ್ರ ವ್ಯಾಲ್ಯೂ ಗೊತ್ತಾಗ್ತೈತಿ. ಅಂಡ್ ಅದ್ರದ್ದು ಡಿಫಿಕಲ್ಟ್

0: ಏನ್ ಅನ್ನೋದು ಗೊತ್ತಾಕೇತಿ. ಅವಾಗ ನೀವು ಅವ್ 10 ರೂಪಾಯಿಗೆ ಸಿಗೋಣ ಅಂತಂದ್ರು ನೀವಾಗೆ 15 ರೂಪಾಯಿ ಕೊಟ್ಟು ಬರ್ತೀರಿ. ಹೌದಪ್ಪ, ಇದಷ್ಟು ಶ್ರಮ ಆಯ್ತಂತ.
1: ಆರೋಗ್ಯ ದತ್ತ ನಮ್ಮ ಲಕ್ಷಕ್ಕೆ ಹೋದಾಗ ನಾವು ಅಲ್ಲಿ ದುಡ್ಡಿನ ಮುಖ ನೋಡುದಿಲ್ಲ.
0: ಇಲ್ಲ ಇಲ್ಲ, ಯಾಕಂತಂದ್ರೆ ಆರೋಗ್ಯವೇ ಭಾಗ್ಯ, ಹೆಲ್ತ್ ಈಸ್ ವೆಲ್ತ್, ಇವೆಲ್ಲ ಬರೀ ಪ್ರೊವರ್ಬ್ಸ್ ಅಲ್ರಿ, ಇವ ಇಟ್ ಇಸ್ ರಿಯಾಲಿಟಿ.
2: ಹೌದು,
0: ನೀವು ಇದಕ್ಕೆ ಇಂಪಾರ್ಟೆನ್ಸ್ ಕೊಡ್ಲಿಲ್ಲ ಅಂದ್ರೆ ಇನ್ ಎದಕ್ಕೆ ಇಂಪಾರ್ಟೆನ್ಸ್ ಕೊಡ್ತೀರಿ ಹೇಳ್ರಿ?
1: ನಿಜ ನಿಜ. ಈಗ ಡಾಕ್ಟರ್ ದಕ್ಷಾಯಣಿ ಅವ್ರ, ಈ ತರ ಈಗ ಆಕಳು ಮತ್ತು ಕೃಷಿ ಇದ್ರ ಬಗ್ಗೆ ನಾವು ಮಾತಾಡಿದ್ವಿ ಅಂದ್ರೆ ಇದು ಸಾವಯವ ಇದ್ದಷ್ಟು ನಮಗೆ ಅನುಕೂಲ ಅಂತ. ಒಟ್ಟಿನಲ್ಲಿ ನೀವು ನಮ್ಮ ರೇಡಿಯೋ ಕೇಳುವಂತ

0: ರಕ್ಷಣೆಯವರ ಈ ತರ ಈಗ ಆಕಳು ಮತ್ತು ಕೃಷಿ ಇದರ ಬಗ್ಗೆ ನಾವು ಮಾತಾಡಿದ್ವಿ ಅಂದ್ರೆ ಇದು ಸಾವಯವ ಇದ್ದಷ್ಟು ನಮಗೆ ಅನುಕೂಲ ಅಂತ. ಒಟ್ಟಿನಲ್ಲಿ ನೀವು ನಮ್ಮ ರೇಡಿಯೋ ಕೇಳುವಂತ ಕೇಳುಗರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ?
1: ನಿಮಗೆ ಕೃಷಿ ಆರೋಗ್ಯ ಬೇಕಂತಂದ್ರೆ ಕೃಷಿಕ ಚಲೋ ಇರಬೇಕು. ಕೃಷಿಕ ಚಲೋ ಇರ್ಬೇಕಂದ್ರೆ ಅವನ್ಕೂಡ ಒಂದು ಆಕಳ ಇರಬೇಕು. ಏನಂತಂದ್ರೆ ನಿಮ್ಮ ನಿಮ್ಮ ಏರಿಯಾದ ಆಕಳಗಳು, ನಿಮ್ಮ ನಿಮ್ಮ ರೀಜನ್ದ ಆಕಳ ಏನಿರ್ತಾವಲ್ಲ ಅದೇ ತಳಿ ಮೇಲೆನ ವರ್ಕ್ ಮಾಡ್ರಿ ಅಂತ ನಾ ಎಲ್ಲಾ ಕೃಷಿಕರಿಗೆ ಹೇಳ್ತೇನೆ. ಯಾಕಂದ್ರೆ ಅವ್ರ ಪ್ರಾಂತದಾಗ ಅವ್ರವ್ರ ತಳಿಗಳದಾವ್. ಸೊ ಅವನ್ ತಗೊಂಡ್ ಬಂದು ಇಲ್ಲಿ ಮಾಡಿದೆ, ಇಲ್ಲಿದ್ ಒಯ್ದು ಅಲ್ಲಿ ಮಾಡಿದೆ, ಹಿಂಗೆಲ್ಲ ಮಾಡೋದು ಬೇಡ. ಈಗ ನಮ್ಮ ಈಗ ಧಾರವಾಡ ಡಿಸ್ಟ್ರಿಕ್ಟ್ ಅಥವಾ ನಮ್ಮ ಆಸ್ಪಾಸ್ ಬೆಳಗಾವಿ ಕಡೆ ಹಾವೇರಿ ಈ ಸೈಡ್ ಇವ್ ಯಾವ ನಮ್ಮ ಮುಖ್ಯಲಾರನ್ನು ನಮ್ದು ಹಳ್ಳಿಕಾರನ್ನು ಮಲ್ನಾಡ್ ಗಿಡ್ಡ ಇವ್ ಏನದಾವಲ್ಲ ನಾವು ಇವ್ರ ಮೇಲೆನ ವರ್ಕ್ ಮಾಡ್ಬೇಕು. ಅಂಡ್ ಅವ್ ಬಹಳ ಅವ್ ಆರೋಗ್ಯವಿದ್ದು ಅಂತಂದ್ರ ಅವ್ ಖುಷಿಯಿಂದ ಇದ್ದು ಅಂತಂದ್ರ ಅವ್ ಖುಷಿಯಿಂದ ಹಾಲು ಕೊಡ್ತಾವನ್ನು, ಅವ್ ಖುಷಿಯಿಂದ ಆರೋಗ್ಯವಾಗಿರ್ತಾವ ಅಂದ್ರೆ ನಮ್ ಭೂಮಿ ಖುಷಿಯಿಂದ ಇರ್ತೈತಿ. ಅದ ಖುಷಿಯಿಂದ ಇತ್ತಂತಂದ್ರ ನಾವೆಲ್ಲಾನು ಖುಷಿ ಆಗಿರ್ತೇವ್ ನೋಡ್ರಿ. ಅಲ್ಟಿಮೇಟ್
0: ಅಂದ್ರೆ ಇದು ಒಂದು ವರ್ತುಳ. ಇದು ಏನಂದ್ರೆ ಒಂದಕ್ಕೊಂದು ಒಂದಕ್ಕೊಂದು ಪೂರಕ ಆಗ್ಯದ. ಕೃಷಿ, ಹೈನುಗಾರಿಕೆ, ಮನುಷ್ಯ, ಅವನು ಬಳಸುವಂತ ಪದಾರ್ಥಗಳು, ಅದರಿಂದ ಅವನ ಆರೋಗ್ಯ. ನಾವು ಸಾವಯವ ಪದಾರ್ಥಗಳನ್ನ ಉತ್ತಮ ಹೈನುಗಾರಿಕೆಯಿಂದ ನಾವು ಪಡ್ಕೊಂಡು ಪ್ರತಿನಿತ್ಯ ಊಟ ಮಾಡಿ, ನಾವಷ್ಟೇ ಅಲ್ಲ ಸಮಾಜದಲ್ಲಿ ಇದ್ದಂತ ಎಲ್ಲ ವ್ಯಕ್ತಿಗಳು ಈ ನಿಟ್ಟಿನಲ್ಲಿ ಯೋಚನೆ ಮಾಡಿದಾಗ ನಾವು ವೈದ್ಯರಿಂದ ದೂರ ಇರಬಹುದು, ಉತ್ತಮ ಆರೋಗ್ಯವನ್ನ ಪಡ್ಕೊಳ್ಬಹುದು, ಸಂತೃಪ್ತಿಯ ಜೀವನವನ್ನ ಮಾಡಬಹುದು ಅಂತ ಹೇಳ್ತೀರಿ.
1: ನಮ್ಮ ಹಾಸ್ಪಿಟಲ್ ನಾಗ ನಮ್ಮ ಎಲ್ಲಾ ಡಾಕ್ಟರ್ಸ್ ತಾವ್ ಏನ್ ಪ್ರಿಸ್ಕ್ರಿಪ್ಷನ್ ಕೊಡ್ತಾರ ಅತ್ರ ಜೋಡಿ ಇದ್ರದ ಲೈಫ್ ಸ್ಟೈಲ್ ಆಗ್ಲಿ ಆಮೇಲೆ ಅವ್ರ ಫುಡ್ ಹ್ಯಾಬಿಟ್ಸ್ ಆಗ್ಲಿ ಇವನು ಎಲ್ಲಾನು ಹೇಳ್ತಾರ. ಸೊ ಎರಡು ಲೈಕ್ ಯಾಕಂದ್ರೆ ಎಲ್ಲಾರ್ಗು ಗೊತ್ತೈತಿ. ಈಗ ಏನ್ ಮೇನ್ ರೀಸನ್ ಎದಕ್ ನಮ್ದು ಆರೋಗ್ಯ ಹಾಳಾಗತ್ತೈತ್ ಅನ್ನೋದು ಎಲ್ಲಾರ್ಗು ಗೊತ್ತೈತ್ ಅನ್ಬೇಕ. ನಾವ್ ಪ್ರಿಸ್ಕ್ರಿಪ್ಷನ್ ಜೊತೆ ಇದನ್ನು ಹೇಳ್ತೇವೆ. ಸೊ ಎಲ್ಲಾರು ಇದ್ರ ಕಡೆ ಸ್ವಲ್ಪ ಗಮನ ಕೊಡಲೇಬೇಕ.
0: ನಿಮ್ಮ ಕಳಕಳಿಗೆ ನಮ್ಮ ಕೇಳುಗರು ಸ್ಪಂದಿಸ್ತಾರ ಅನ್ನೋ ಆಶಾಭಾವನೆ ನಮ್ಮದು. ಇನ್ನಾದ್ರೂ ನಾವು ಮರಳಿ ನಮ್ಮ ಭೂಮಿ ಕಡೆಗೆ ಹೋಗೋಣ, ಭೂಮಿ ಕಡೆ ಗಮನ ಕೊಡೋಣ. ಮತ್ತೆ ಎಲ್ಲಕ್ಕಿಂತ ಮುಖ್ಯವಾದ ಒಂದು ಬಹಳ ಮನಸ್ಸಿಗೆ ತಟ್ಟುವಂತ ಮಾತನ್ನ ತಾವೇನ್ ಹೇಳಿದ್ರಿ ಅಂದ್ರೆ ರಜಾ ದಿನಗಳಲ್ಲಿ ಹೊಲಗಳತ್ತ ಮುಖ ಮಾಡ್ರಿ ಅನ್ನೋದು. ಈ ಮಾಲು ಸಿನಿಮಾ ಅಲ್ಲೆಲ್ಲ ಹೋಗುವ ಬದಲಾಗಿ ಒಂದು ಮಕ್ಕಳಿಗೆ ಕರ್ಕೊಂಡು ಹೋದಾಗೂ ಮಕ್ಕಳಿಗೆ ಅದ್ರ ಕಷ್ಟ ಸುಖ ಏನು ಅನ್ನೋ ಅರಿವಾಗ್ತದೆ.
1: ಈಗ ಅಪ್ಕಮಿಂಗ್ ಡೇಸ್ ನಾಗ ಗುರುಕುಲ್ ಸಿಸ್ಟಮ್ಗಳೆಲ್ಲ ಮಾಡಾಕತ್ತಾರ್ರಿ. ಅಲ್ಲೇ ಇವ್ ಮೇನ್ ಕೃಷಿ ಆಮೇಲೆ ಮೊದ್ಲಿಂದ ನಮ್ ಕಂಬಾರ ಕುಂಬಾರ ಏನ್ ಮನಿ ಕಟ್ಟವ್ರ ಇವನ್ನೆಲ್ಲ ಕಾರ್ಪೆಂಟರ್ ಇವನ್ನೆಲ್ಲಾರನ್ನು ಏನೇನ್ ಮಾಡ್ತಿದ್ರು ಇವನ್ನೆಲ್ಲ ಸ್ಟಾರ್ಟ್ ಮಾಡಾಕತ್ತಾರ. ಈಗ ಅಪ್ಕಮಿಂಗ್ ಡೇಸ್ ನಾಗ ಈ ಗುರುಕುಲ ಪದ್ಧತಿನ ಕ್ಲಿಕ್ ಆಗು ಇನ್ನರ ಅಟ್ ಲೀಸ್ಟ್ ಅಂತವ್ರ ಒಂದಿಷ್ಟು ಮಂದಿ ಬಿಗ್ ಶಾಟ್ಸ್ ಇದ್ರ ಮೇಲೆ ಮಾಡ್ರಿ. CBSE ಆಯ್ತು, ICIC ಸಿಲೆಬಸ್ ಆಯ್ತು, ಎಲ್ಲಾ ಅದು ಇವನ್ ನಮ್ ಹಳೇದನ್ನು ಒಂದ್ ಸ್ವಲ್ಪ ಮುಂದ್ ತಗೊಂಡ್ ಬಂದ್ರ ಬಹಳ ಚಲೋ ಆಗ್ತೈತಿ ಅಂತ ಹೇಳಿ. ಇದ ಮಣ್ಣು ಉಳಿಸ್ರಿ, ಕೃಷಿ ಉಳಿಸ್ರಿ ಅಂತ ಹೇಳಿ ನಾ ಎಲ್ಲರಿಗೂ ಕರೆನ ಕೈ ಮುಗಿದು ಕೇಳ್ಕೊತೇನೆ.
0: ನಿಜವಾಗ್ಲೂ ನಿಮ್ಮ ಮನವಿಗೆ ನಮ್ಮ ಕೇಳುಗರು ಸ್ಪಂದಿಸ್ತಾರ ಅಂತ ಆಶಿಸ್ತಾ ಸಂದರ್ಶನ ಮುಗಿಸೋಣ. ದಕ್ಷಿಣ ಅವರೇ ಧನ್ಯವಾದ.
1: ಧನ್ಯವಾದ. ನಮಸ್ಕಾರ ಮೇಡಮ್.
2: ಆರೋಗ್ಯ ಮತ್ತು ಕೃಷಿ ಈ ಕುರಿತಂತೆ ಇದುವರೆಗೂ ವೈದ್ಯೆಯಾದ ಡಾಕ್ಟರ್ ದಾಕ್ಷಾಯಣಿ ರಾಮನಗೌಡರ್ ಅವರೊಂದಿಗೆ ನಡೆಸಿದ ಸಂದರ್ಶನ ಇದುವರೆಗೂ ಪ್ರಸಾರವಾಯಿತು. ಇವರನ್ನು ಸಂದರ್ಶಿಸಿದವರು ಮಂಜುಳಾ ಪುರಾಣೇಕ್. ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣೇಕ್. ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
3: ಸಮಯ 1 ಗಂಟೆ. ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
4: ಆಕಾಶವಾಣಿ ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನೊಳಗೊಂಡ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಉದ್ಯೋಗ ಸೃಷ್ಟಿ ಕಾರ್ಯಕ್ರಮ PMEGP ಕುರಿತು ಜಿಎಂ ವಿಶಾಲ್ ಕುಮಾರ್ ಅವರಿಂದ ಮಾಹಿತಿ.
5: ಪ್ರೈಮ್ ಮಿನಿಸ್ಟರ್ ಎಂಪ್ಲಾಯ್ಮೆಂಟ್ ಜನರೇಷನ್ ಪ್ರೋಗ್ರಾಂ, ಪ್ರಧಾನಮಂತ್ರಿಗಳ ಉದ್ಯೋಗ ಸೃಷ್ಟಿ ಕಾರ್ಯಕ್ರಮ ಅಥವಾ PMEGP ಯೋಜನೆಯು ಒಂದು ಸಾಲ ಆಧಾರಿತ ಸಹಾಯಧನ ಯೋಜನೆಯಾಗಿದೆ. ಇದನ್ನು ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಸಚಿವಾಲಯ ಆಗಸ್ಟ್ 2008 ಆರಂಭಿಸಲಾಯಿತು. ಪ್ರಧಾನಮಂತ್ರಿ ರೋಜ್ಗಾರ್ ಯೋಜನೆ ಮತ್ತು ಗ್ರಾಮೀಣ ಉದ್ಯೋಗ ಸೃಷ್ಟಿ ಕಾರ್ಯಕ್ರಮ ಎಂಬ ಎರಡು ಯೋಜನೆಗಳನ್ನು ವಿಲೀನಗೊಳಿಸಿ ಪ್ರಧಾನಮಂತ್ರಿಗಳ ಉದ್ಯೋಗ ಸೃಷ್ಟಿ ಕಾರ್ಯಕ್ರಮವನ್ನು ರಚಿಸಲಾಗಿದೆ. ಗ್ರಾಮೀಣ ಮತ್ತು ನಗರದ ಪ್ರದೇಶಗಳಲ್ಲಿನ ಕೃಷಿಯೇತರ ವಲಯದಲ್ಲಿ ಸೂಕ್ಷ್ಮ ಉದ್ಯಮಗಳನ್ನು ಸ್ಥಾಪಿಸುವ ಮೂಲಕ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುವುದು ಇದರ ಮುಖ್ಯ ಗುರಿಯಾಗಿದೆ. ಈ ಯೋಜನೆಗಾಗಿ ಐದು ಆರ್ಥಿಕ ವರ್ಷಗಳಿಗೆ ಅಂದರೆ 2021-22 2025-26 ಒಟ್ಟು 13,550

4.42 crore ವೆಚ್ಚವನ್ನು ಅನುಮೋದಿಸಲಾಗಿದೆ. ಪ್ರಧಾನಮಂತ್ರಿ ಉದ್ಯೋಗ ಸೃಷ್ಟಿ ಕಾರ್ಯಕ್ರಮವು ಸೂಕ್ಷ್ಮ ಉದ್ಯಮಗಳನ್ನು ಸ್ಥಾಪಿಸಲು ಬಯಸುವವರಿಗೆ ಬೃಹತ್ ಆರ್ಥಿಕ ಬೆಂಬಲವನ್ನು ನೀಡುತ್ತದೆ. ಯೋಜನೆ ಮತ್ತು ಫಲಾನುಭವಿ ವರ್ಗವನ್ನು ಆಧರಿಸಿ ಬ್ಯಾಂಕ್ ಸಾಲಗಳ ಮೇಲೆ ಶೇಕಡಾ 15% ರಿಂದ ಶೇಕಡಾ 35% ಸಬ್ಸಿಡಿಯನ್ನು ಒದಗಿಸಲಾಗುತ್ತದೆ. ಈ ಸಬ್ಸಿಡಿಯನ್ನು ಮಾರ್ಜಿನ್ ಮನಿ ಎಂದು ಕರೆಯಲಾಗುತ್ತದೆ. ಇದು ಫಲಾನುಭವಿಗೆ ನೀಡಲಾಗುವ ಸಾಲದ ಮೊತ್ತದ ಒಂದು ಭಾಗವಾಗಿದ್ದು ಇದನ್ನು ಸರ್ಕಾರವು ಬ್ಯಾಂಕ್ಗೆ ಪಾವತಿಸುತ್ತದೆ. ಎಸ್ಸಿ ಎಸ್ಟಿ ಮಹಿಳೆಯರು, ಅಲ್ಪಸಂಖ್ಯಾತರು, ಮಾಜಿ ಸೈನಿಕರು, ವಿಕಲಚೇತನರು ಇತ್ಯಾದಿ ವಿಶೇಷ ವರ್ಗಗಳ ಫಲಾನುಭವಿಗಳಿಗೆ ಹೆಚ್ಚಿನ ಸಬ್ಸಿಡಿ ದೊರೆಯುತ್ತದೆ. ಗ್ರಾಮೀಣ ಪ್ರದೇಶಗಳಿಗೆ ಶೇಕಡಾ 35% ಸಬ್ಸಿಡಿಯನ್ನು ನೀಡಲಾಗುತ್ತದೆ. ನಗರ ಪ್ರದೇಶಗಳಿಗೆ ಶೇಕಡಾ 25% ಸಬ್ಸಿಡಿಯನ್ನು ನೀಡಲಾಗುತ್ತದೆ. ಯೋಜನೆಯಡಿಯಲ್ಲಿ ಉತ್ಪಾದನಾ ವಲಯ 50 ಲಕ್ಷ ರೂಪಾಯಿವರೆಗೂ ಹಾಗೂ ಸೇವಾ ವಲಯ 20 ಲಕ್ಷ ರೂಪಾಯಿಗಳವರೆಗೆ ಸಾಲವನ್ನು ಪಡೆಯಲು ಅರ್ಹತೆಯನ್ನು ಹೊಂದಿವೆ. ಯೋಜನೆಯ ಅಡಿಯಲ್ಲಿ 10 ಲಕ್ಷದವರೆಗಿನ ಸಾಲಗಳಿಗೆ ಮೇಲಾಧಾರ ಅಗತ್ಯವಿರುವುದಿಲ್ಲ. ಈ ಯೋಜನೆಯಡಿಯಲ್ಲಿ ಅರ್ಹ ಅರ್ಜಿದಾರರು ಸಬ್ಸಿಡಿಯೊಂದಿಗೆ ಹೊಸ ಉತ್ಪಾದನಾ ಅಥವಾ ಸೇವಾ ಘಟಕಗಳನ್ನು ಸ್ಥಾಪಿಸಬಹುದು. ನಗರ ಪ್ರದೇಶದಲ್ಲಿನ ಸಾಮಾನ್ಯ ವರ್ಗ ಫಲಾನುಭವಿಯ ಸ್ವಂತ ಪಾಲು ಶೇಕಡಾ 10%, ಸರ್ಕಾರದ ಸಹಾಯಧನ ಶೇಕಡಾ 15%, ಬ್ಯಾಂಕ್ ಸಾಲ ಶೇಕಡಾ 75%. ಗ್ರಾಮೀಣ ಪ್ರದೇಶದ ಸಾಮಾನ್ಯ ವರ್ಗ ಫಲಾನುಭವಿಯ ಸ್ವಂತ ಪಾಲು ಶೇಕಡಾ 10%, ಸರ್ಕಾರದ ಸಹಾಯಧನ ಶೇಕಡಾ 25%, ಬ್ಯಾಂಕ್ ಸಾಲ ಶೇಕಡಾ 65%, ಮತ್ತು ನಗರ ಪ್ರದೇಶದ ವಿಶೇಷ ವರ್ಗ ಫಲಾನುಭವಿಯ ಸ್ವಂತ ಪಾಲು ಶೇಕಡಾ 5%, ಸರ್ಕಾರದ ಸಹಾಯಧನ ಶೇಕಡಾ 25%, ಬ್ಯಾಂಕ್ ಸಾಲ ಶೇಕಡಾ 70%. ಗ್ರಾಮೀಣ ಪ್ರದೇಶದಲ್ಲಿನ ವಿಶೇಷ ವರ್ಗ ಫಲಾನುಭವಿಯ ಸ್ವಂತ ಪಾಲು ಶೇಕಡಾ 5%, ಸರ್ಕಾರದ ಸಹಾಯಧನ ಶೇಕಡಾ 35%, ಬ್ಯಾಂಕ್ ಸಾಲ ಶೇಕಡಾ 60%. ಈ ಯೋಜನೆಯು ಆಹಾರ ಮತ್ತು ಕೃಷಿ ಆಧಾರಿತ ಉದ್ಯಮಗಳಿಗೆ ಹೆಚ್ಚಿನ ಒತ್ತು ನೀಡುತ್ತದೆ. ಅವುಗಳೆಂದರೆ ಬೇಕರಿ ಉತ್ಪನ್ನಗಳು ಮತ್ತು ಮಿಠಾಯಿ ತಯಾರಿಕೆ, ಜಾಮ್, ಜೆಲ್ಲಿ ಮತ್ತು ಉಪ್ಪಿನಕಾಯಿ ತಯಾರಿಕೆ, ಮಸಾಲೆ, ಸ್ಪೈಸಸ್ ತಯಾರಿಕೆ ಘಟಕಗಳು, ಹೈನುಗಾರಿಕೆ ಮತ್ತು ಹಾಲು ಉತ್ಪನ್ನಗಳು ಹಾಗೂ ಅಕ್ಕಿ ಮತ್ತು ಹಿಟ್ಟಿನ ಗಿರಣಿಗಳು. ಇದರ ಜೊತೆಗೆ ಇದು ಬಿದಿರಿನ ವಸ್ತುಗಳ ತಯಾರಿಕೆ, ಪೊರಕೆ ತಯಾರಿಕೆ, ಜೇನು ಸಾಕಾಣೆ ಮತ್ತು ಆಯುರ್ವೇದ ಔಷಧ ಉತ್ಪಾದನೆಯಂತಹ ಅರಣ್ಯ ಆಧಾರಿತ ಮತ್ತು ಕರಕುಶಲ ಉದ್ಯಮಗಳನ್ನು ಕೂಡ ಬೆಂಬಲಿಸುತ್ತದೆ. ಜವಳಿ ಮತ್ತು ಸಿದ್ಧ ಉಡುಪುಗಳು, ಗಾರ್ಮೆಂಟ್ಸ್, ಡೈಯಿಂಗ್ ಮತ್ತು ಪ್ರಿಂಟಿಂಗ್ ಹಾಗೂ ಕೈಯಿಂದ ಮಾಡಿದ ಕಾಗದ, ಸೆಣಬಿನ ಮತ್ತು ತೆಂಗಿನ ನಾರಿನ ಉತ್ಪನ್ನಗಳು ಸಹ ಪ್ರಮುಖ ವಲಯಗಳಾಗಿವೆ. ಸೇವಾ ವಲಯದಲ್ಲಿ ಎಲೆಕ್ಟ್ರಾನಿಕ್ಸ್ ಮತ್ತು ವಾಹನಗಳ ದುರಸ್ತಿ ಸೇವೆಗಳು, ಬ್ಯೂಟಿ ಪಾರ್ಲರ್ಗಳು, ಟೈಲರಿಂಗ್, ಕಂಪ್ಯೂಟರ್ ಮತ್ತು ಐಟಿ ಸೇವೆಗಳು ಮತ್ತು ಪ್ರಿಂಟಿಂಗ್ ವ್ಯವಹಾರಗಳಿಗೆ ಅವಕಾಶವಿದೆ. ರಾಸಾಯನಿಕ ಮತ್ತು ಪಾಲಿಮರ್ ಆಧಾರಿತ ವಿಭಾಗದಲ್ಲಿ ರಬ್ಬರ್ ಮೌಲ್ಡಿಂಗ್, ಅಂಟಿಕೊಳ್ಳುವ ಟೇಪ್ಗಳು ಮತ್ತು ಡಿಟರ್ಜೆಂಟ್ ಉತ್ಪಾದನೆಗೆ ಬೆಂಬಲ ನೀಡಲಾಗುತ್ತದೆ. ಇವುಗಳಷ್ಟೇ ಅಲ್ಲದೆ ತ್ಯಾಜ್ಯ ನಿರ್ವಹಣೆ ಮತ್ತು ಮರುಬಳಕೆ ಘಟಕಗಳು, ಕೋಲ್ಡ್ ಸ್ಟೋರೇಜ್ ಸೌಲಭ್ಯಗಳು ಮತ್ತು ಸಿಮೆಂಟ್ ಹಾಗೂ ಫ್ಲೈ ಆಶ್ ಇಟ್ಟಿಗೆಗಳಂತಹ ಸಂಬಂಧಿತ ಉತ್ಪನ್ನಗಳು ಸಹ PMEGP ಯೋಜನೆಯಡಿ ಪ್ರಯೋಜನ ಪಡೆಯಲು ಅರ್ಹವಾಗಿವೆ. 18 ವರ್ಷಕ್ಕಿಂತ ಮೇಲ್ಪಟ್ಟ ಯಾವುದೇ ವ್ಯಕ್ತಿ, ಸ್ವಸಹಾಯ ಗುಂಪು, SHG, ಸಹಕಾರ ಸಂಘಗಳು ಮತ್ತು ಧಾರ್ಮಿಕ ಟ್ರಸ್ಟ್ಗಳು ಯೋಜನೆಗೆ ಅರ್ಜಿ ಸಲ್ಲಿಸಬಹುದು. 10 ಲಕ್ಷ ರೂಪಾಯಿಗಿಂತ ಹೆಚ್ಚಿನ ಉತ್ಪಾದನಾ ಯೋಜನೆಗಳಿಗೆ ಮತ್ತು 5 ಲಕ್ಷ ರೂಪಾಯಿಗಿಂತ ಹೆಚ್ಚಿನ ಸೇವಾ ಯೋಜನೆಗಳಿಗೆ ಕನಿಷ್ಠ 8ನೇ ತರಗತಿ ಪಾಸ್ ಆಗಿರಬೇಕು. ಹೊಸ ಘಟಕಗಳ ಸ್ಥಾಪನೆಗೆ ಮಾತ್ರ, ವಿಸ್ತರಣೆ ಅಥವಾ ಆಧುನೀಕರಣಕ್ಕಲ್ಲ. ಅರ್ಜಿ ಪ್ರತಿಕ್ರಿಯೆಯನ್ನು ಈಗ ಆನ್ಲೈನ್ನಲ್ಲಿ ಸರಳಗೊಳಿಸಲಾಗಿದ್ದು 30-45 ದಿನಗಳಲ್ಲಿ ಅನುಮೋದನೆ ಪ್ರಕ್ರಿಯೆಯು ನಡೆಯುತ್ತದೆ. ಅರ್ಜಿ ಸಲ್ಲಿಕೆಗೆ ಅಧಿಕೃತ PMEGP ಪೋರ್ಟಲ್ www.kvicionline.gov.in ಗೆ ಭೇಟಿ ನೀಡಿ ಪೋರ್ಟಲ್ನಲ್ಲಿ ಹೊಸ ಘಟಕಕ್ಕೆ ಅರ್ಜಿ ಮೇಲೆ ಕ್ಲಿಕ್ ಮಾಡಿ. ಆನ್ಲೈನ್ ಅರ್ಜಿಯಲ್ಲಿ ಆಧಾರ್, ಹೆಸರು, ಸ್ಥಳ, ವಿಳಾಸ, ಯೋಜನಾ ವೆಚ್ಚ, ವ್ಯವಹಾರದ ಚಟುವಟಿಕೆ ಮತ್ತು ನೀವು ಬಯಸುವ ಬ್ಯಾಂಕ್ನಂತಹ ವೈಯಕ್ತಿಕ ವ್ಯವಹಾರ ಮತ್ತು ಯೋಜನೆಯ ಮಾಹಿತಿಯನ್ನು ಭರ್ತಿ ಮಾಡಿ. ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಶೈಕ್ಷಣಿಕ ಪ್ರಮಾಣ ಪತ್ರ, ವಿವರವಾದ ಯೋಜನೆ ವರದಿ, DPR ಮತ್ತು ಭಾವಚಿತ್ರಗಳಂತಹ ಅಗತ್ಯ ದಾಖಲೆಗಳನ್ನು ಅಪ್ಲೋಡ್ ಮಾಡಿ. ಎಲ್ಲಾ ಮಾಹಿತಿಯನ್ನು ಪರಿಶೀಲಿಸಿ ಮತ್ತು ಅರ್ಜಿಯನ್ನು ಸಲ್ಲಿಸಿ ಭವಿಷ್ಯದಲ್ಲಿ ಸ್ಥಿತಿಯನ್ನು ಟ್ರ್ಯಾಕ್ ಮಾಡಲು ಒಂದು ಅಪ್ಲಿಕೇಶನ್ ID ಅಥವಾ PMEGP ID ರಚನೆಯಾಗುತ್ತದೆ. ಜಿಲ್ಲಾ ಕೈಗಾರಿಕಾ ಕೇಂದ್ರ ಅಥವಾ KVIC ಅಥವಾ ಖಾದಿ ಅಂಡ್ ವಿಲೇಜ್ ಇಂಡಸ್ಟ್ರೀಸ್ ಕಮಿಷನ್ ಅಥವಾ KVIB ಕಚೇರಿಗಳು ವಿವರಗಳನ್ನು ಪರಿಶೀಲಿಸಿ ನಂತರ ಅರ್ಜಿಯನ್ನು ನೀವು ಆರಿಸಿದ ಬ್ಯಾಂಕ್ಗೆ ರವಾನಿಸುತ್ತವೆ. ಸಾಲವನ್ನು ಅನುಮೋದಿಸಿ

0: ಮುಚ್ಚಿದ ನಂತರ ಬ್ಯಾಂಕ್ ಕೆವಿಐಸಿಯಿಂದ ಮಾರ್ಜಿನ್ ಮನಿ ಸಹಾಯಧನ ಅಂದರೆ ಶೇಕಡ 15-35% ಪಡೆಯುತ್ತದೆ. ಯೋಜನೆಯ ಪರಿಶೀಲನೆಯ ನಂತರ ಈ ಸಹಾಯಧನವನ್ನು ಬಿಡುಗಡೆ ಮಾಡಲಾಗುತ್ತದೆ. ಪಿಎಂಇಜಿಪಿ ಸಾಲವನ್ನು ಅನುಮೋದಿಸಿದ ನಂತರ ಫಲಾನುಭವಿಗಳು ಈ ಉದ್ಯಮಶೀಲತಾ ಅಭಿವೃದ್ಧಿ ಕಾರ್ಯಕ್ರಮದಲ್ಲಿ ಕಡ್ಡಾಯವಾಗಿ ಭಾಗವಹಿಸಬೇಕು. ಇಡಿಪಿ ತರಬೇತಿಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ ನಂತರವಷ್ಟೇ ಸಹಾಯಧನವನ್ನು ಬಿಡುಗಡೆ ಮಾಡಲು ಸಾಧ್ಯ. ಸಾಮಾನ್ಯವಾಗಿ 10 ದಿನಗಳ ತರಬೇತಿ ಇರುತ್ತದೆ. ಕೆವಿಐಸಿ, ಕೆವಿಐಬಿ, ಡಿಐಸಿಎಸ್ ಅಥವಾ ಇತರೆ ಸರ್ಕಾರದಿಂದ ಅನುಮೋದಿತ ತರಬೇತಿ ಕೇಂದ್ರಗಳಿಂದ ಇದನ್ನು ನಡೆಸಲಾಗುತ್ತದೆ. ತರಬೇತಿಯಲ್ಲಿ ವ್ಯವಹಾರ ಯೋಜನೆ, ಲೆಕ್ಕಪತ್ರ ನಿರ್ವಹಣೆ, ಮಾರುಕಟ್ಟೆ, ಉತ್ಪಾದನಾ ನಿರ್ವಹಣೆ ಮತ್ತು ನಿಯಂತ್ರಕ ಅನುಸರಣೆಯಂತಹ ಪ್ರಮುಖ ವಿಷಯಗಳನ್ನು ಒಳಗೊಂಡಿರುತ್ತದೆ. ಎರಡನೆಯ ಸಾಲ ಮತ್ತು ಉನ್ನತೀಕರಣ ಯೋಜನೆಯಡಿಯಲ್ಲಿ ಈಗಾಗಲೇ ಯಶಸ್ವಿ ವ್ಯವಹಾರಗಳನ್ನು ಆರಂಭಿಸಿರುವ ಉದ್ಯಮಿಗಳಿಗೆ ವಿಸ್ತರಣೆಗಾಗಿ ಎರಡನೇ ಸಾಲ ಲಭ್ಯವಿದೆ. ವ್ಯವಹಾರಗಳ ವಿಸ್ತರಣೆ, ಆಧುನೀಕರಣ ಅಥವಾ ವೈವಿಧ್ಯೀಕರಣಕ್ಕಾಗಿ ಹೊಸ ತಂತ್ರಜ್ಞಾನಗಳನ್ನು ಅಳವಡಿಸಲು ಮತ್ತು ಹೆಚ್ಚಿನ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸಲು ಹಣವನ್ನು ಬಳಸಬಹುದು. ಉನ್ನತೀಕರಣಕ್ಕಾಗಿ 1 ಕೋಟಿ ರೂಪಾಯಿ ಅಂದರೆ 100 ಲಕ್ಷ ರೂಪಾಯಿ ವರೆಗೆ ಇರುತ್ತದೆ. ಪಿಎಂಇಜಿಪಿ ಸಾಲಕ್ಕೆ ಅರ್ಜಿ ಸಲ್ಲಿಸಲು ನೀವು ಅಪ್ಲೋಡ್ ಮಾಡಬೇಕಾದ ದಾಖಲೆಗಳು ಈ ರೀತಿಯಾಗಿವೆ: ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್, ಪಾಸ್ಪೋರ್ಟ್ ಗಾತ್ರದ ಭಾವಚಿತ್ರ, ಶೈಕ್ಷಣಿಕ ಅರ್ಹತೆಯ ಪ್ರಮಾಣ ಪತ್ರ ಅಂದರೆ 8ನೇ ತರಗತಿ ಉತ್ತೀರ್ಣ, ಜಾತಿ ಅಥವಾ ಸಮುದಾಯ ಪ್ರಮಾಣ ಪತ್ರ, ಎಸ್ಸಿ ಎಸ್ಟಿ ಒಬಿಸಿ ಅಲ್ಪಸಂಖ್ಯಾತ ಮಹಿಳಾ ಅರ್ಜಿದಾರರಿಗೆ ದೈಹಿಕ ವಿಕಲಚೇತನರ ಪ್ರಮಾಣ ಪತ್ರ, ವೆಚ್ಚದ ವಿವರಣೆ ಮತ್ತು ಆದಾಯದ ಪ್ರಕ್ಷೇಪಣೆಯನ್ನು ಒಳಗೊಂಡಿರುವ ವಿವರವಾದ ಯೋಜನಾ ವರದಿ ಡಿಪಿಆರ್, ಬ್ಯಾಂಕ್ ಖಾತೆ ಮಾಹಿತಿ ಮತ್ತು ಪಾಸ್ಬುಕ್ ಪ್ರತಿ, ಖರೀದಿಸಬೇಕಾದ ಯಂತ್ರೋಪಕರಣಗಳು ಅಥವಾ ಉಪಕರಣಗಳ ಉಲ್ಲೇಖ ಪತ್ರ, ಪ್ರಾಸ್ತಾವಿಕ ಸ್ಥಳದ ಬಾಡಿಗೆಕಾರರು ಅಥವಾ ಮಾಲೀಕತ್ವದ ದಾಖಲೆಗಳು, ತರಬೇತಿಯ ಇಡಿಪಿ ಪ್ರಮಾಣ ಪತ್ರ ಈಗಾಗಲೇ ಮಾಡಿಸಿದ್ದರೆ. ಪ್ರಧಾನಮಂತ್ರಿಗಳ ಉದ್ಯೋಗ ಸೃಷ್ಟಿ ಕಾರ್ಯಕ್ರಮ ಅಥವಾ ಪಿಎಂಇಜಿಪಿ ಯೋಜನೆಯ ಮುಖ್ಯ ಉದ್ದೇಶವು ದೇಶದ ನವೋದ್ಯಮ, ಯುವಕರ ಸಬಲೀಕರಣ, ಯುವಕರು ದೇಶದ ಪ್ರಗತಿಯಲ್ಲಿ ಸಹಭಾಗಿತ್ವವನ್ನು ಹೊಂದಬೇಕಿರುವುದು ಈ ಯೋಜನೆಯ ಮೂಲ ಉದ್ದೇಶವಾಗಿದೆ.
1: ಇದುವರೆಗೆ ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳಲ್ಲೊಂದಾದ ಪ್ರಧಾನಮಂತ್ರಿ ಉದ್ಯೋಗ ಸೃಷ್ಟಿ ಕಾರ್ಯಕ್ರಮ ಪಿಎಂಇಜಿಪಿ ಕುರಿತು ಜಿಎಂ ವಿಶಾಲ್ ಕುಮಾರ್ ಅವರಿಂದ ಮಾಹಿತಿ ಕೇಳಿದಿರಿ. ಇದು ಆಕಾಶವಾಣಿ ಹೊಸಪೇಟೆ ಕೇಂದ್ರದ ಕೊಡುಗೆ.
2: ಬದುಕು ಹೂವಿನ ಹಾಸಿಗೆ ಅಲ್ಲ, ಹಾಗಂತ ಮುಳ್ಳಿನ ದಾರಿನೂ ಅಲ್ಲ. ದಿನನಿತ್ಯದ ಜಂಜಡದಲ್ಲಿ ಜೀವನ ಪ್ರೀತಿಯನ್ನ ಜೋಪಾನವಾಗಿ ಕಾಯಲು, ನಿತ್ಯ ಉತ್ಸಾಹಿಯಾಗಿರಲು ಹವ್ಯಾಸಗಳು ಸಹಾಯಕಾರಿ. ಕಲೆ, ಸಾಹಿತ್ಯ, ಸಂಗೀತ, ಫೋಟೋಗ್ರಫಿ, ಪಕ್ಷೀಕ್ಷಣೆ, ತೋಟಗಾರಿಕೆ ಮುಂತಾದ ಹಲವು ಹವ್ಯಾಸಗಳು ಬದುಕಿನ ಸೌಂದರ್ಯವನ್ನ ಹೆಚ್ಚು ಮಾಡುತ್ತೆ. ದಣಿದ ಮನಸ್ಸಿಗೆ ಸಾಂತ್ವನದ ಸಿಹಿಗಾಳಿ ಹವ್ಯಾಸ. ನಿಮ್ಮ ವ್ಯಕ್ತಿತ್ವದ ಉನ್ನತಿಗಾಗಿ, ಆತ್ಮತೃಪ್ತಿಗಾಗಿ ಒಳ್ಳೆಯ ಹವ್ಯಾಸ ಬೆಳೆಸಿಕೊಳ್ಳಿ. ಸದಭಿರುಚಿಯನ್ನ ಪೋಷಿಸಿ.
3: ಆಕಾಶವಾಣಿ ಸಮಯ 1:10 ಆಗ್ತಾ ಇದೆ. ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
4: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು: ಗ್ರೀಸ್ನಲ್ಲಿ ಭಾರತದ ಯುಪಿಐ ಸೇವೆಗಳು ಈಗ ಅಧಿಕೃತವಾಗಿ ಲಭ್ಯ, ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ಕೃಷಿ ವಲಯ ಅಭಿವೃದ್ಧಿಪಡಿಸದೆ ವಿಕಸಿತ ಭಾರತದ ನಿರ್ಮಾಣ ಅಸಾಧ್ಯ, ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್. ಪಶ್ಚಿಮ ಏಷ್ಯಾ ಉದ್ವಿಗ್ನತೆ, ಅಮೆರಿಕ ಇರಾನ್ ದೋಹಾ ಮಾತುಕತೆ ಬಗ್ಗೆ ಗೊಂದಲ. ಕರ್ನಾಟಕದಾದ್ಯಂತ ಎಸ್ಐಆರ್ ಪ್ರಕ್ರಿಯೆಗೆ ಅಧಿಕೃತ ಚಾಲನೆ, 59,000ಕ್ಕೂ ಅಧಿಕ ಅಧಿಕಾರಿಗಳಿಂದ ಬೃಹತ್ ಅಭಿಯಾನ. ಹಾಗೂ 2026ರ ಏಷ್ಯನ್ ಗೇಮ್ಸ್ ಕ್ರೀಡಾಕೂಟಕ್ಕಾಗಿ 15 ಸದಸ್ಯರ ಭಾರತೀಯ ಮಹಿಳಾ ಕ್ರಿಕೆಟ್ ತಂಡ ಪ್ರಕಟಿಸಿದ ಬಿಸಿಸಿಐ. ವಾರ್ತೆಗಳ ವಿವರ. ಗ್ರೀಸ್ ದೇಶದಲ್ಲಿ ಭಾರತದ ಯುಪಿಐ ಸೇವೆಗಳು ಈಗ ಅಧಿಕೃತವಾಗಿ ಲಭ್ಯವಾಗಿದ್ದು, ಇದರೊಂದಿಗೆ ಭಾರತದ ಡಿಜಿಟಲ್ ಪಾವತಿ ವ್ಯವಸ್ಥೆಯು ಜಾಗತಿಕವಾಗಿ ಮತ್ತಷ್ಟು ವಿಸ್ತರಿಸಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ತಿಳಿಸಿದ್ದಾರೆ. ಈ ನೂತನ ಸೇವೆಯಿಂದಾಗಿ ಗ್ರಾಹಕರು ಅತ್ಯಂತ ಸುರಕ್ಷಿತವಾಗಿ, ಸುಲಭವಾಗಿ ಮತ್ತು ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಹಣವನ್ನು ವರ್ಗಾವಣೆ ಮಾಡಬಹುದಾಗಿದೆ. ಯುಪಿಐ ವ್ಯವಸ್ಥೆಗೆ ಜಾಗತಿಕ ಮಟ್ಟದಲ್ಲಿ ಸಿಗುತ್ತಿರುವ ಈ ಮನ್ನಣೆಯು ಗಡಿಗಳನ್ನು ಮೀರಿ ಜಾಗತಿಕ ಅಭಿವೃದ್ಧಿಗೆ ಪೂರಕವಾಗುವ ತಂತ್ರಜ್ಞಾನ ಆಧಾರ.

0: ಪರಿಹಾರಗಳನ್ನು ರೂಪಿಸುವ ಪ್ರಧಾನಿ ನರೇಂದ್ರ ಮೋದಿಯವರ ದೂರದೃಷ್ಟಿಗೆ ಹಿಡಿದ ಕೈಗನ್ನಡಿಯಾಗಿದೆ ಎಂದು ಸಚಿವರು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ. ತಮ್ಮ ಗ್ರೀಸ್ ಪ್ರವಾಸದ ವೇಳೆ ಸಚಿವರು ಅಲ್ಲಿನ ಪ್ರಮುಖ ಬ್ಯಾಂಕ್ ಆದ ಯುಲೋ ಬ್ಯಾಂಕ್ ಸಿಇಒ ಫೋಕಿಯಾನ್ ಕರಾವಿಯಾಸ್ ಅವರನ್ನು ಭೇಟಿಯಾಗಿ ಭಾರತದಲ್ಲಿ ಹೂಡಿಕೆ ಮಾಡುವಂತೆ ಗ್ರೀಸ್ನ ಉದ್ಯಮಿಗಳಿಗೆ ಕರೆ ನೀಡಿದರು. ಇದಕ್ಕೂ ಮುನ್ನ ಭಾರತ ಗ್ರೀಸ್ ಉದ್ಯಮ ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಿದ ಪಿಯೂಷ್ ಗೋಯಲ್, ಭಾರತದ ಸ್ಥಿರವಾದ ಆರ್ಥಿಕ ಪ್ರಗತಿಯು ಗ್ರೀಸ್ ದೇಶಕ್ಕೆ ಹೂಡಿಕೆಯ ಅಪಾರ ಅವಕಾಶಗಳನ್ನು ಒದಗಿಸಲಿದೆ ಎಂದು ಹೇಳಿದರು. ಕೃಷಿ ವಲಯವನ್ನು ಅಭಿವೃದ್ಧಿಪಡಿಸದೆ ವಿಕಸಿತ ಭಾರತದ ಕನಸನ್ನು ಸಾಕಾರಗೊಳಿಸಲು ಸಾಧ್ಯವಿಲ್ಲ ಎಂದು ಕೇಂದ್ರ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ತಿಳಿಸಿದ್ದಾರೆ. ಹರಿಯಾಣದ ಹಿಸಾರ್ನಲ್ಲಿ ನಡೆದ ಖೇತ್ ಬಚಾವೋ ಅಭಿಯಾನದ ಸಮಾರೋಪ ಸಮಾರಂಭದಲ್ಲಿ ಮಾತನಾಡಿದ ಅವರು, ಮಣ್ಣಿನ ಆರೋಗ್ಯ ಮತ್ತು ಅಗತ್ಯವಿರುವ ರಸಗೊಬ್ಬರದ ಪ್ರಮಾಣದ ಬಗ್ಗೆ ನಿಖರ ಮಾಹಿತಿ ನೀಡುವ ವಿಶೇಷ ಮೊಬೈಲ್ ಆಪ್ ಅನ್ನು ಅಭಿವೃದ್ಧಿಪಡಿಸಲು ಸರ್ಕಾರ ಕೆಲಸ ಮಾಡುತ್ತಿದೆ. ಮಣ್ಣಿನ ಫಲವತ್ತತೆಯನ್ನು ಕಾಪಾಡಿಕೊಳ್ಳಲು ರೈತರು ತಮ್ಮ ಜಮೀನುಗಳಲ್ಲಿ ರಸಗೊಬ್ಬರ ಮತ್ತು ಕೀಟನಾಶಕಗಳನ್ನು ಸಮತೋಲಿತ ಪ್ರಮಾಣದಲ್ಲಿ ಬಳಸಬೇಕು ಹಾಗೂ ಸಾವಯವ ಕೃಷಿ ಪದ್ಧತಿಗಳನ್ನು ಅಳವಡಿಸಿಕೊಳ್ಳಬೇಕು ಎಂದು ಸಲಹೆ ನೀಡಿದರು. ಪಶ್ಚಿಮ ಏಷ್ಯಾದ ಉದ್ವಿಗ್ನತೆಯನ್ನು ಕಡಿಮೆ ಮಾಡುವ ರಾಜತಾಂತ್ರಿಕ ಪ್ರಯತ್ನಗಳಿಗೆ ಆರಂಭದಲ್ಲೇ ಹಿನ್ನಡೆಯಾಗಿದೆ. ಅಮೆರಿಕ ಇರಾನ್ ಸಂಘರ್ಷದ ಕುರಿತಂತೆ ದೋಹಾದಲ್ಲಿ ನಡೆಯಬೇಕಿದ್ದ ಮಾತುಕತೆಗಳ ಮೇಲೆ ಅನಿಶ್ಚಿತತೆ ಹೆಚ್ಚಾಗಿದೆ. ಅಮೆರಿಕದೊಂದಿಗೆ ಯಾವುದೇ ಮಾತುಕತೆಗಳನ್ನು ಪ್ರಸ್ತುತ ಯೋಜಿಸಲಾಗಿಲ್ಲ ಎಂದು ಇರಾನ್ ತಿಳಿಸಿದೆ. ಇತ್ತೀಚಿನ ಮಧ್ಯಂತರ ಒಪ್ಪಂದವನ್ನು ಮುನ್ನಡೆಸಲು ಇರಾನ್ ನಿಯೋಗ ಮುಖಾಮುಖಿ ಮಾತುಕತೆಗೆ ವಿನಂತಿಸಿದೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಆದರೆ ಇರಾನ್ ಈ ಹೇಳಿಕೆಯನ್ನು ನಿರಾಕರಿಸಿದ್ದು, ತಮ್ಮ ನಿಯೋಗ ಕೇವಲ ತಾಂತ್ರಿಕ ಚರ್ಚೆಗಾಗಿ ದೋಹಾಗೆ ಭೇಟಿ ನೀಡುತ್ತಿದೆಯೇ ಹೊರತು ಅಮೆರಿಕದೊಂದಿಗೆ ಯಾವುದೇ ನೇರ ಮಾತುಕತೆ ನಿಗದಿಯಾಗಿಲ್ಲ ಎಂದು ಸ್ಪಷ್ಟಪಡಿಸಿದೆ. ಅಮೆರಿಕ ನಿರ್ಬಂಧಗಳನ್ನು ಸಡಿಲಗೊಳಿಸಿದರೆ ಮಾತ್ರ ತಾವು ಒಪ್ಪಂದಕ್ಕೆ ಬದ್ಧರಾಗಿರುವುದಾಗಿ ಇರಾನ್ ಅಧ್ಯಕ್ಷ ಮಸೂದ್ ಪೆಜೆಶ್ಕಿಯಾನ್ ತಿಳಿಸಿದ್ದಾರೆ. ಮತ್ತೊಂದೆಡೆ ಪ್ರಾದೇಶಿಕ ಆತಂಕಗಳು ಮುಂದುವರೆದಿವೆ. ಲೆಬನಾನ್ನಲ್ಲಿ ಇಸ್ರೇಲ್ ಜೊತೆ ದೀರ್ಘಕಾಲೀನ ಕದನ ವಿರಾಮ ಏರ್ಪಡಿಸುವ ನಿಟ್ಟಿನಲ್ಲಿ ಅಮೆರಿಕ ಬೆಂಬಲಿತ ಪ್ರಸ್ತಾಪದ ಕುರಿತು ಚರ್ಚೆಗಳು ತೀವ್ರಗೊಂಡಿವೆ. ಈ ಪ್ರಸ್ತಾಪ ಲೆಬನಾನ್ ಹಿತಾಸಕ್ತಿಗೆ ಅನುಗುಣವಾಗಿಲ್ಲ ಎಂದು ಅಲ್ಲಿನ ಸಂಸತ್ತಿನ ಸ್ಪೀಕರ್ ನಬೀಹ್ ಬೆರ್ರಿ ಟೀಕಿಸಿದ್ದಾರೆ. ಪ್ರತಿವರ್ಷ ಜೂನ್ 30ರಂದು ಜಾರ್ಖಂಡ್ನಲ್ಲಿ ಸಂತಾಲ್ ಕ್ರಾಂತಿ ದಿನ ಹುಲ್ ದಿವಸ್ ಆಚರಿಸಲಾಗುತ್ತದೆ. ಬುಡಕಟ್ಟು ಕ್ರಾಂತಿಕಾರಿಗಳಾದ ಸಿದೋ ಕಾನ್ಹು, ಚಾಂದ್ ಬೈರವ್ ಹಾಗೂ ಫುಲೋ ಜಾನೋ ಅವರ ತ್ಯಾಗ ಮತ್ತು ಬಲಿದಾನವನ್ನು ಸ್ಮರಿಸುವ ಉದ್ದೇಶದಿಂದ ಈ ದಿನವನ್ನು ಆಚರಿಸಲಾಗುತ್ತದೆ. ಜಾರ್ಖಂಡ್ನ ಸಾಹಿಬ್ಗಂಜ್ ಜಿಲ್ಲೆಯ ಭೋಗ್ನಾಡಿಹ್ ಗ್ರಾಮದಲ್ಲಿ ಇಂದು ಸಾವಿರಾರು ಜನರು ಸೇರಿ ಸಂತಾಲ್ ಹುಲ್ನ ಅಮರ ಹುತಾತ್ಮರಿಗೆ ಗೌರವ ನಮನ ಸಲ್ಲಿಸಿದ್ದಾರೆ. ಜಾರ್ಖಂಡ್ನಲ್ಲಿ ಹುಲ್ ದಿವಸ್ ಅನ್ನು ಸ್ವಾಭಿಮಾನ, ಪ್ರತಿರೋಧ ಮತ್ತು ಬುಡಕಟ್ಟು ಅಸ್ಮಿತೆಯ ಸಂಕೇತವಾಗಿ ಪರಿಗಣಿಸಲಾಗುತ್ತದೆ. ಈ ಹಿನ್ನೆಲೆಯಲ್ಲಿ ರಾಜ್ಯದ ವಿವಿಧ ಭಾಗಗಳಲ್ಲಿ ವಿಶೇಷವಾಗಿ ಭೋಗ್ನಾಡಿಹ್ನಲ್ಲಿ ಹಲವು ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಇದೇ ಸಂದರ್ಭದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಸಂತಾಲ್ ಕ್ರಾಂತಿಯ ಅಮರ ವೀರರು ಮತ್ತು ವೀರ ಮಹಿಳೆಯರ ತ್ಯಾಗ ಮತ್ತು ಬಲಿದಾನಕ್ಕೆ ಗೌರವ ನಮನ ಸಲ್ಲಿಸಿದ್ದಾರೆ. ಬುಡಕಟ್ಟು ಸಮಾಜದ ಮೇಲಿನ ಶೋಷಣೆಯ ವಿರುದ್ಧ ಹಾಗೂ ತಮ್ಮ ಅಸ್ತಿತ್ವವನ್ನು ಕಾಪಾಡಲು ಅವರು ಐತಿಹಾಸಿಕ ಹೋರಾಟ ನಡೆಸಿದ್ದರು ಎಂದು ರಾಷ್ಟ್ರಪತಿ ಸ್ಮರಿಸಿದ್ದಾರೆ. ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಅವರು ಸಂತಾಲ್ ಹುಲ್ ಹೋರಾಟದ ವೀರರಿಗೆ ಶ್ರದ್ಧಾಂಜಲಿ ಸಲ್ಲಿಸಿದ್ದಾರೆ. ಭಾರತದ ಸ್ವಾತಂತ್ರ್ಯ, ಬುಡಕಟ್ಟು ಗುರುತು ಹಾಗೂ ಸಾಮಾಜಿಕ ನ್ಯಾಯಕ್ಕಾಗಿ ಸರ್ವೋಚ್ಚ ತ್ಯಾಗ ಮಾಡಿದ ಅಮರ ಹುತಾತ್ಮರನ್ನು ಅವರು ಸ್ಮರಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕ್ಕೆ ಮತದಾರರ ಪಟ್ಟಿಗಳ ವಿಶೇಷ ತೀವ್ರ ಪರಿಷ್ಕರಣೆ. ಎಸ್ಐಆರ್ ಪ್ರಕ್ರಿಯೆಯು ಕರ್ನಾಟಕದಾದ್ಯಂತ ಅಧಿಕೃತವಾಗಿ ಚಾಲನೆಗೊಂಡಿದ್ದು, ರಾಜ್ಯದ ಮತದಾರರ ಪಟ್ಟಿಯನ್ನು ನವೀಕರಿಸಲು ಸುಮಾರು 59,000 ಕ್ಕೂ

ಹೆಚ್ಚು ಬೂತ್ ಮಟ್ಟದ ಅಧಿಕಾರಿಗಳು ಒಂದು ತಿಂಗಳ ಕಾಲ ಮನೆ ಮನೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸುವ ಬೃಹತ್ ಅಭಿಯಾನವನ್ನು ಆರಂಭಿಸಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಮ್ಮ ನಿವಾಸದಲ್ಲಿ ಅಧಿಕಾರಿಗಳಿಂದ ಗಣತಿ ನಮೂನೆ ಪಡೆದು ಭರ್ತಿ ಮಾಡುವ ಮೂಲಕ ಅಭಿಯಾನಕ್ಕೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಜಿಲ್ಲಾಧಿಕಾರಿ ಯಶವಂತ್ ಗುರುಕರ್ ಉಪಸ್ಥಿತರಿದ್ದರು. 2026 ಅಕ್ಟೋಬರ್ 1 ಅರ್ಹತಾ ದಿನಾಂಕವನ್ನಾಗಿಟ್ಟುಕೊಂಡು ಭಾರತೀಯ ಚುನಾವಣಾ ಆಯೋಗವು ದೇಶದ 16 ರಾಜ್ಯಗಳ ಮತ್ತು 3 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಈ ಪರಿಷ್ಕರಣೆ ನಡೆಸುತ್ತಿದ್ದು, ಕರ್ನಾಟಕದ ಪ್ರಸ್ತುತ 5.54 ಕೋಟಿ ನೋಂದಾಯಿತ ಮತದಾರರನ್ನು ಇದು ಒಳಗೊಳ್ಳಲಿದೆ. ಜೂನ್ 30 ಜುಲೈ 29 ನಡೆಯಲಿರುವ ಈ ಮನೆ ಮನೆ ಗಣತಿ ಕಾರ್ಯದಲ್ಲಿ ಬಿಎಲ್ಒಗಳು ಪ್ರತಿ ಮನೆಗೆ ಭೇಟಿ ನೀಡಿ ಅರ್ಜಿಗಳನ್ನು ವಿತರಿಸಲಿದ್ದಾರೆ. ಆಗಸ್ಟ್ 5 ಕರಡು ಮತದಾರರ ಪಟ್ಟಿ ಪ್ರಕಟವಾಗಲಿದ್ದು, ಸೆಪ್ಟೆಂಬರ್ 4 ಆಕ್ಷೇಪಣೆಯ ಸಲ್ಲಿಕೆಗೆ ಅವಕಾಶವಿರಲಿದೆ ಹಾಗೂ ಅಕ್ಟೋಬರ್ 7 ಅಂತಿಮ ಮತದಾರರ ಪಟ್ಟಿಯನ್ನು ಪ್ರಕಟಿಸಲಾಗುವುದು. ಅಂತಾರಾಷ್ಟೀಯ ಸಂಸದೀಯ ದಿನದ ಅಂಗವಾಗಿ ಲೋಕಸಭೆ ಸಭಾಧ್ಯಕ್ಷ ಓಂ ಬಿರ್ಲಾ ಅವರು ವಿಶ್ವದಾದ್ಯಂತ ಚುನಾಯಿತ ಪ್ರತಿನಿಧಿಗಳಿಗೆ ಹಾಗೂ ಪ್ರಜಾಸತ್ತಾತ್ಮಕ ಸಂಸ್ಥೆಗಳಿಗೆ ಶುಭ ಹಾರೈಸಿದ್ದಾರೆ. ಸಂಸತ್ತು ಸಾರ್ವಜನಿಕರ ಆಕಾಂಕ್ಷೆಗಳು ಮತ್ತು ಸಾಂವಿಧಾನಿಕ ಮೌಲ್ಯಗಳ ಅತ್ಯುನ್ನತ ವೇದಿಕೆಯಾಗಿದ್ದು, ಬಲಿಷ್ಠ ಹಾಗೂ ಜವಾಬ್ದಾರಿಯುತ ಸಂಸತ್ತು ಮಾತ್ರ ಪ್ರಜಾಪ್ರಭುತ್ವದ ನಿಜವಾದ ಶಕ್ತಿಯಾಗಿದೆ ಎಂದು ಅವರು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ. ಸಿಖ್ ಧರ್ಮದ 6 ಗುರುಗಳಾದ ಗುರು ಹರ್ಗೋಬಿಂದ್ ಸಾಹಿಬ್ ಜಿ ಅವರ ಪ್ರಕಾಶ್ ಪರ್ಬ್ ಅಂಗವಾಗಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹಾಗೂ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಶುಭಾಶಯ ಕೋರಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಸಂದೇಶ ಹಂಚಿಕೊಂಡಿರುವ ಅಮಿತ್ ಶಾ, ಧರ್ಮ ಸಂಸ್ಕೃತಿ ಹಾಗೂ ಮಾನವೀಯ ಮೌಲ್ಯಗಳ ರಕ್ಷಣೆಗಾಗಿ ಸಂತ ಸಿಪಾಯಿ ಪರಂಪರೆಗೆ ಗುರು ಹರ್ಗೋಬಿಂದ್ ಸಾಹಿಬ್ ಅವರು ಅಡಿಪಾಯ ಹಾಕಿದರು ಎಂದು ಹೇಳಿದ್ದಾರೆ. ಜಪಾನ್ನ ಐಚಿ ನಗೋಯಾದಲ್ಲಿ ನಡೆಯಲಿರುವ 2026 ಏಷ್ಯನ್ ಗೇಮ್ಸ್ ಕ್ರೀಡಾಕೂಟಕ್ಕಾಗಿ ಬಿಸಿಸಿಐ ಇಂದು 15 ಸದಸ್ಯರ ಭಾರತೀಯ ಮಹಿಳಾ ಕ್ರಿಕೆಟ್ ತಂಡವನ್ನು ಪ್ರಕಟಿಸಿದೆ. ತಂಡವನ್ನು ಹರ್ಮನ್ ಪ್ರೀತ್ ಕೌರ್ ಮುನ್ನಡೆಸಲಿದ್ದಾರೆ. ಜಪಾನ್ನಲ್ಲಿ ಈ ಕ್ರೀಡಾಕೂಟ ಸೆಪ್ಟೆಂಬರ್ 19 ಆರಂಭವಾಗಲಿದ್ದು ಅಕ್ಟೋಬರ್ 4 ನಡೆಯಲಿದೆ. ಇತ್ತೀಚೆಗೆ ಮುಕ್ತಾಯಗೊಂಡ ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ನಲ್ಲಿ ಆಡಿದ್ದ ಬಹುತೇಕ ಆಟಗಾರ್ತಿಯರನ್ನೇ ಆಯ್ಕೆ ಸಮಿತಿ ಉಳಿಸಿಕೊಂಡಿದ್ದು, ಗಾಯಾಳು ಯಾಸ್ತಿಕಾ ಭಾಟಿಯಾ ಬದಲಿಗೆ ಬ್ಯಾಟರ್ ಮತ್ತು ವಿಕೆಟ್ ಕೀಪರ್ ಜಿ ಕಮಲಿನಿ ಅವರಿಗೆ ತಂಡದಲ್ಲಿ ಸ್ಥಾನ ಕಲ್ಪಿಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಗ್ರೀಸ್ನಲ್ಲಿ ಭಾರತದ ಯುಪಿಐ ಸೇವೆಗಳು ಈಗ ಅಧಿಕೃತವಾಗಿ ಲಭ್ಯ, ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ಕೃಷಿ ವಲಯ ಅಭಿವೃದ್ಧಿಪಡಿಸದೆ ವಿಕಸಿತ ಭಾರತದ ನಿರ್ಮಾಣ ಅಸಾಧ್ಯ, ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್. ಪಶ್ಚಿಮ ಏಷ್ಯಾ ಉದ್ವಿಗ್ನತೆ, ಅಮೆರಿಕ ಇರಾನ್ ದೋಹಾ ಮಾತುಕತೆ ಬಗ್ಗೆ ಗೊಂದಲ. ಕರ್ನಾಟಕದಾದ್ಯಂತ ಎಸ್ಐಆರ್ ಪ್ರಕ್ರಿಯೆಗೆ ಅಧಿಕೃತ ಚಾಲನೆ, 59,000 ಅಧಿಕ ಅಧಿಕಾರಿಗಳಿಂದ ಬೃಹತ್ ಅಭಿಯಾನ ಹಾಗೂ 2026 ಏಷ್ಯನ್ ಗೇಮ್ಸ್ ಕ್ರೀಡಾಕೂಟಕ್ಕಾಗಿ 15 ಸದಸ್ಯರ ಭಾರತೀಯ ಮಹಿಳಾ ಕ್ರಿಕೆಟ್ ತಂಡ ಪ್ರಕಟಿಸಿದ ಬಿಸಿಸಿಐ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30

ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ 102.6 ಮೆಗಾಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳು ಪ್ರಸಾರ ಆಗ್ತಾ ಇದೆ. ಈಗ ಉಲ್ಲಾಸ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಪ್ರತಿದಿನದಂತೆ ಕರುಣಾಳುಬ ಬೆಳಕೆ, ಆರೋಗ್ಯ ಬಿಂದು ಹಾಗೂ ಭಾವಗೀತೆಗಳನ್ನ ಒಳಗೊಂಡಿರುತ್ತೆ ಈ ಕಾರ್ಯಕ್ರಮ. ಹಾಗೆಯೇ ಈ ಕಾರ್ಯಕ್ರಮದ ಆರಂಭದಲ್ಲಿ ನಿಮಗೊಂದು ಪ್ರಶ್ನೆ ಕೂಡ ಕೇಳಲಾಗುತ್ತೆ ಅಲ್ವಾ? ಸರಿ, ನಾನೀಗ ಕೇಳ್ತಾ ಇರುವಂತಹ ಪ್ರಶ್ನೆ, ನಮ್ಮ ಭಾರತದ ಅತ್ಯಂತ ಉದ್ದನೆಯ ರಾಷ್ಟ್ರೀಯ ಹೆದ್ದಾರಿ ಯಾವುದು? ಪ್ರಶ್ನೆ ಮತ್ತೊಮ್ಮೆ ಕೇಳಿಸ್ಕೊಳ್ಳಿ. ನಮ್ಮ ಭಾರತದ ಅತ್ಯಂತ ಉದ್ದನೆಯ ರಾಷ್ಟ್ರೀಯ ಹೆದ್ದಾರಿ ಯಾವುದು? ನಮ್ಮ ವಾಟ್ಸಪ್ ಸಂಖ್ಯೆಯಾದ 9448640273 ಈ ನಂಬರ್ಗೆ ಸಂದೇಶದ ಮೂಲಕ ಉತ್ತರಗಳನ್ನು ಮಾತ್ರ ತಿಳಿಸಬಹುದು. ನಿಮ್ಮ ಉತ್ತರಗಳು ಹೇಗಿರಬೇಕು? ನಿಮ್ಮ ಹೆಸರು, ಊರಿನ ಹೆಸರು,

ಆಮೇಲೆ ಉತ್ತರ ಇರಬೇಕು. ಮೊದಲನೇದಾಗಿನ ಉತ್ತರವನ್ನು ಕಳಿಸ್ಬೇಡಿ. ಇಲ್ಲ ಊರಿನ ಹೆಸರು ಫಸ್ಟ್ ಹಾಕಿ, ಇಲ್ಲ ನಿಮ್ಮ ಹೆಸರು ಫಸ್ಟ್ ಹಾಕಿ, ಅವೆರಡರಲ್ಲಿ ಯಾವುದಾದ್ರೂ ಒಂದು ಹಾಕಿ. ಅಷ್ಟು ಮಾತ್ರ ಇರಲಿ, ವಿವರಣೆ ಏನೂ ಬೇಕಾಗಿಲ್ಲ ಇದರಲ್ಲಿ, ಯಾಕೆ ಅಂದರೆ ತುಂಬ ಹೆಸರುಗಳಿರುತ್ತೆ, ಎಲ್ಲ ಹೇಳಲಿಕ್ಕೆ ಟೈಮ್ ಆಗೋಗುತ್ತೆ. ಓಕೆನಾ? ಪ್ರಶ್ನೆಯನ್ನು ಕೇಳಿಸ್ಕೊಂಡ್ರಲ್ಲ. ಈಗ ಉಲ್ಲಾಸ ಕಾರ್ಯಕ್ರಮದಲ್ಲಿ ಇವತ್ತು ನಾವು ಶಿಶುನಾಳ ಶರೀಫರ ಭಾವಗೀತೆಗಳನ್ನು ಕೇಳೋಣ, ಸಿ ಅಶ್ವಥ್ ಅವರ ಧ್ವನಿಯಲ್ಲಿ.

ಹಾ ಕೇಳಿದ್ರೆ ನಿಮ್ ನೀವು ಉತ್ತರಿಸಬೇಕಾದಂತಹ ಸಮಯ ಗೊತ್ತಲ್ವಾ? ಎರಡು ಭಾವಗೀತೆಗಳ ಕಾಲಾವಧಿ ಆಗಿರುತ್ತೆ.

0: ಇಸಿ ನಿರಂಜನ ಸ್ಟೋರ್ಸ್ ಸಂತೆ ಹುಂಡದ ಬಳಿ ಚಿತ್ರದುರ್ಗ. ಫೋನ್ ಸಂಖ್ಯೆ 9565150515.
1: ಕೇಳುಗರೆ ಗಮನಿಸಿ, ಇದೇ ಗುರುವಾರ ಬೆಳಿಗ್ಗೆ 8:30 to 9:30 ಪ್ರಾಯೋಜಿತ ಹಲೋ ಡಾಕ್ಟರ್ ಆರೋಗ್ಯದ ಅರಿವು ನೇರ ಫೋನಿನ ಕಾರ್ಯಕ್ರಮ ಮೂಡಿಬರಲಿದೆ. ವಿಷಯ ಮೂತ್ರಪಿಂಡದ ಕಲ್ಲು ಅಥವಾ ಕಿಡ್ನಿ ಸ್ಟೋನ್ಗಳ ಆಗಲು ಕಾರಣಗಳು, ಲಕ್ಷಣಗಳು ಹಾಗೂ ಚಿಕಿತ್ಸೆ. ಈ ಕುರಿತು ಭಾಗವಹಿಸುತ್ತಾರೆ ಸರ್ಜಿ ವೇದಾಂತ ಆಸ್ಪತ್ರೆಯ ಮೂತ್ರ ರೋಗ ತಜ್ಞರಾದ ಡಾಕ್ಟರ್ ದರ್ಶನ್ ಹೆಚ್ಆರ್ ಅವರು. ಅವರು ಮೂತ್ರಪಿಂಡದ ಕಲ್ಲಿನ ಸಮಸ್ಯೆ, ಲಕ್ಷಣಗಳು, ಕಾರಣಗಳು, ತಡೆಗಟ್ಟುವ ವಿಧಾನಗಳು, ಆಧುನಿಕ ಚಿಕಿತ್ಸೆಗಳು ಹಾಗೂ ಶಸ್ತ್ರಚಿಕಿತ್ಸೆಯ ಅಗತ್ಯತೆ ಕುರಿತು ಶ್ರೋತೃಗಳ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ. ಕೇಳುಗರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕರೆ ಮಾಡಲು ಮೊಬೈಲ್ ಸಂಖ್ಯೆಗಳು 9448640273 ಮತ್ತೊಂದು 9141970272. ಇನ್ನು ಅಸ್ಥಿರ ದೂರವಾಣಿ ಸಂಖ್ಯೆ ಹೀಗಿದೆ: 0819924295649. ವಾಟ್ಸಪ್ ಮೂಲಕ ಕೂಡ ಪ್ರಶ್ನೆಯನ್ನ ಕೇಳೋದಕ್ಕೆ, ಸಂದೇಶವನ್ನ ಕಳಿಸೋದಕ್ಕೆ ಫೋನ್ ಸಂಖ್ಯೆ 9448640273. ಈ ಕಾರ್ಯಕ್ರಮದ ಪ್ರಾಯೋಜಕರು ಸರ್ಜಿ ವೇದಾಂತ ಆಸ್ಪತ್ರೆ ಚಿತ್ರದುರ್ಗ. ಕೇಳಿ, ಗುರುವಾರ ಬೆಳಿಗ್ಗೆ 8:30 to 9:30 ಪ್ರಾಯೋಜಿತ ಹಲೋ ಡಾಕ್ಟರ್ ಆರೋಗ್ಯದ ಅರಿವು ನೇರ ಫೋನಿನ್ ಕಾರ್ಯಕ್ರಮ. ಈಗ ಮತ್ತೊಂದು ಭಾವಗೀತೆಯನ್ನು ಕೇಳೋಣ ಸಿ ಅಶ್ವಥ್ ಅವರ ಧ್ವನಿಯಲ್ಲಿ.

0: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ಕೇಳಿದ್ರೆ ಎರಡು ಭಾವಗೀತೆಗಳ ಸಮಯ ಇನ್ನು ಮುಗಿಯಿತಲ್ವಾ. ಈಗ ಪ್ರಶ್ನೆಗೆ ಉತ್ತರಗಳು ಯಾರ್ಯಾರು ಹೇಗೆ ಕಳಿಸಿದ್ದಾರೆ ನೋಡ್ಬಿಡೋಣ. ಪ್ರಶ್ನೆ ಇದಾಗಿತ್ತು, ನಮ್ಮ ಭಾರತದ ಅತ್ಯಂತ ಉದ್ದನೆಯ ರಾಷ್ಟ್ರೀಯ ಹೆದ್ದಾರಿ ಯಾವುದು ಅಂತ. ಇನ್ನು ಉತ್ತರಗಳನ್ನು, ಉತ್ತರಗಳು ಯಾರ್ಯಾರು ಯಾವ ಸಂದೇಶದ ಮೂಲಕ ಕಳಿಸಿದ್ದಾರೆ ನೋಡೋಣ. ನೇತ್ರ ನಟರಾಜ್ ಚಿತ್ರದುರ್ಗದಿಂದ, ರೂಪ ಪಂಡುರಂಗರಾವ್ ಚಿತ್ರದುರ್ಗದಿಂದ, ಯಶೋಧ ಎರಳ ನಾಯಕ ಚಿರತಗುಂಡುವಿನಿಂದ, ನಾಗೇಂದ್ರ ಗುಂಡಮ್ಮ ದೊಡ್ಡುಳ್ಳಾರ್ತಿಯಿಂದ, ಮೋನಿಕಾ ಭೂಮಿಕಾ ವಿಷ್ಣು ನಾಯಕ ಎಲ್ಲಿಂದ, ಚಿರತಗುಂಡುವಿನಿಂದ, ನಮಸ್ತೆ ಮೇಡಮ್ ಹರಿಹರದಿಂದ ಅಂತ ಹೇಳ್ತಾ ಇದ್ದಾರೆ. ಯಾರದು? ಸುರೇಶ್ ಬೆಣ್ಣಿಯವರು. ಗೌರಮ್ಮ ಹಿರೇಕೆರೂರು ಹಾವೇರಿ ಜಿಲ್ಲೆಯಿಂದ, ಹೊನ್ನೂರಾಲಿ ಹನುಮಂತಾಪುರದಿಂದ, ಶೋಭಾ ಲೋಕೇಶ್ ಗಾರೆಹಟ್ಟಿಯಿಂದ, ಕೆ ಬಿ ಪಾಲಯ್ಯ ಚಿರತಗುಂಡುವಿನಿಂದ, ಸಿದ್ದಲಿಂಗಮೂರ್ತಿಯವರು ಸಿರಿಗೆರೆ ಇಲ್ಲಿಂದ, ನಾಗರಾಜರೆಡ್ಡಿ ರಾಮತೀರ್ಥದಿಂದ, ರಾಮತೀರ್ಥ ಹರಿಹರ ತಾಲೂಕಿನಿಂದ, ನಾಗೇಂದ್ರಪ್ಪ ಉಡೇವು ಮೊಳಕಾಲ್ಮೂರು ತಾಲೂಕಿನಿಂದ, ನಾಗವೇಣಿ ಸತೀಶ್, ರೋಹಿತ್ ಕನ್ನಿಕ ರೋಡ್ ಚಿತ್ರದುರ್ಗ ಇಲ್ಲಿಂದ, ಓಕೆ, ಹನುಮಂತಪ್ಪ ಮಡಿವಾಳ ಜಗಳೂರಿನಿಂದ, ಸಿ ಎಲ್ ಉಮಾಮಹೇಶ್ವರಿ ಶ್ರೀ ಏಕನಾಥೇಶ್ವರಿ ಬಯಲು ಚಿತ್ರದುರ್ಗದಿಂದ, ಓಕೆ, ಸುಬಾನ್ ಕೋರಿ ಹಗರಿಬೊಮ್ಮನಹಳ್ಳಿಯಿಂದ, ಎಂ ಈಶಣ್ಣ ಮುತ್ತಿಗಾರನಹಳ್ಳಿ ಇಲ್ಲಿಂದ, ಬಿಂದು ಪ್ರಕಾಶ್ ಬೆಂಗಳೂರಿನಿಂದ, ಡಾಕ್ಟರ್ ಪ್ರಭಯ್ಯ ವಿ ಎಸ್ ಆ್ಯಂಡ್ ಫ್ಯಾಮಿಲಿ ಎಲ್ಲಿಂದ, ಸೆಕೆಂಡ್ ಮೇನ್ ಸೆಕೆಂಡ್ ಕ್ರಾಸ್ ಬಸವೇಶ್ವರ ನಗರ್ ಬಳ್ಳಾರಿಯಿಂದ, ಓಕೆ, ಯಾರು ಮೊದಲನೇದಾಗಿನೇ ಉತ್ತರವನ್ನು ಕಳಿಸಿದ್ದಾರೆ ದಯವಿಟ್ಟು ಮೊದಲನೇದಾಗಿನೇ ಉತ್ತರವನ್ನು ಕಳಿಸಬೇಡಿ. ವೃಷಭೇಂದ್ರ, ಓಕೆ ನಿಮಿಷ, ಓಕೆ, ವೃಷಭೇಂದ್ರಪ್ಪ ಹೆಚ್ ವಾಲ್ಮೀಕಿ ನಗರ, ಎರಡು ಮೆಸೇಜನ್ನು ಡಿವೈಡ್ ಮಾಡಿ ಕಳಿಸಿದ್ದಾರೆ. ಸಾಕು ನಿಮ್ಮ ಹೆಸರು, ನಿಮ್ಮ ಊರು, ಹಾಗೆ ಪಕ್ಕದಲ್ಲಿ ಉತ್ತರವನ್ನು ಹಾಕಿ ಕಳಿಸಿ ದಯವಿಟ್ಟು. ಓದಲಿಕ್ಕೆ ಟೈಮ್ ಆಗೋಗುತ್ತೆ. ಶಿಲ್ಪಾ ವಿದ್ಯಾನಗರದಿಂದ, ಎಬು ಶಂಭುಲಿಂಗನಗೌಡ ಹರಪನಹಳ್ಳಿಯಿಂದ, ಒನಕೆ ಓಬವ್ವ ತವರೂರು ಗುಡೇಕೋಟೆಯಿಂದ, ಅಂಗಡಿ ತಿಪ್ಪೇಶ್ ಚೈತ್ರ ಸೋನು ಪ್ರಜ್ವಲ್ ಅವರು, ತಿಪ್ಪೇಸ್ವಾಮಿ ರಾಮತೀರ್ಥ ಹರಿಹರ ತಾಲೂಕಿನಿಂದ, ಚಿತ್ರ ಶಿವಕುಮಾರ ಹೊಸಮನೆ ಭದ್ರಾವತಿಯಿಂದ, ಅನಿತಾ ಅನಂತರಾಜು ಗೊರ್ಲಡುಕಿನಿಂದ, ಸಣ್ಣ ಬೋರಯ್ಯ ಬೋರಮ್ಮ ಬಚ್ಚಬೋರನಹಟ್ಟಿಯಿಂದ, ಬೂಕನಕೆರೆ ವಿಜಯೇಂದ್ರ ಅವರು ಮೈಸೂರಿನಿಂದ, ಬೀನಾ ವಸಂತರಾವ್ ಬೆಂಗಳೂರಿನಿಂದ, ವಿಭಾ ದೀಪಕ್ ಬೆಂಗಳೂರಿನಿಂದ, ಶಿವಣ್ಣ ಪಿ ಓಬನಹಳ್ಳಿಯಿಂದ, ಕೆ ಪಿ ದಿನೇಶ್ ಭಟ್ ಅರ್ಚನಾ ಭಟ್ ಕೌರಿ ಮಂಡಗದ್ದೆ ಹೋಬಳಿ ತೀರ್ಥಹಳ್ಳಿ ತಾಲೂಕು

0: ಶಿವಮೊಗ್ಗ ಜಿಲ್ಲೆಯಿಂದ. ಓಕೆ, ನಂತರ ರಾಯಬಾಗ ತಾಲೂಕು ಮುಗಳಖೋಡದಿಂದ ಯಾರದು, ಶಿವಲಿಂಗಯ್ಯ, ಕಲಾವತಿ, ಅಭಿಷೇಕಯ್ಯ, ಹಿರೇಮಠ್ ಇವರೆಲ್ಲರೂ ಸೇರಿ ಸಂದೇಶವನ್ನು ಉತ್ತರ ಕಳಿಸಿದ್ದಾರೆ. ಸಂದೇಶದಲ್ಲಿ ಸಾವಿತ್ರಿ ಉಮೇಶ್ ದಾವಣಗೆರೆಯಿಂದ, ದಾವಣಗೆರೆ ಶ್ರೀನಗರ. ಓಕೆ, ಜಗಳೂರು ತಾಲೂಕು. ಓಕೆ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ. ಜಗಳೂರು ತಾಲೂಕು ದಾವಣಗೆರೆ ಜಿಲ್ಲಾ ಪಾಲನಾಯಕನ ಕೋಟೆ ಸ್ನೇಹ ಅವರು. ಓಕೆ, ಕನ್ನಡದಲ್ಲಿ ಆದಷ್ಟು ಟೈಪ್ ಮಾಡಿ ಕಳಿಸಿ. ಜಗಳೂರು ತಾಲೂಕು ದಾವಣಗೆರೆ ಜಿಲ್ಲೆ ಪಾಲನಾಯಕನ ಕೋಟೆ ಇಲ್ಲಿಂದ ಸ್ನೇಹ ಅವರು ಸಂದೇಶವನ್ನು ಕಳಿಸಿದರೆ ಅವರು ಕೂಡ ಉತ್ತರ ಸರಿಯಾಗಿದೆ. ಪ್ರೇಮ ನಟರಾಜ್ ನಾಯಕನಹಟ್ಟಿಯಿಂದ ಎನ್ ಬಸವರಾಜ್, ಬಿ ಎಂ ಚಿಕ್ಕಮ್ಮ, ಸಾವಿತ್ರಮ್ಮ, ಯಶೋಧ, ಸಿದ್ದೇಶ್, ಕಾನಹೊಸಳ್ಳಿ ಗ್ರಾಮ, ಕೂಡ್ಲಿಗಿ ತಾಲೂಕು, ವಿಜಯನಗರ ಜಿಲ್ಲೆಯತ್ತ ಕಳಿಸಿದ್ದಾರೆ. ಓಕೆ, ಎಂ ಆರ್ ಶ್ರೀಕಂಠನ್ ಅಗ್ರಹಾರ ಮೈಸೂರಿನಿಂದ, ರಾಹಿತ್ಯ ಜಿ, ಐಶ್ವರ್ಯ ವಿ ಎಸ್, ಆ್ಯಂಡ್ ಹರೀಶ್ ಜಿ ಮಣಿಕೊಂಡ ಹೈದರಾಬಾದ್ನಿಂದ. ಓಕೆ, ಅವರು ತುಂಬ ದೂರದಿಂದ ಅಲ್ಲಿಂದ ಕೂಡ ನಮ್ಮ ಕಾರ್ಯಕ್ರಮಗಳನ್ನು ಕೇಳಿ ಸಂದೇಶಗಳನ್ನು ಕಳಿಸ್ತಾ ಇದ್ದಾರಲ್ಲ, ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳೋಣ. ಮತ್ತು ವಿಜಯಪುರ ಸಂಗಮೇಶ್ವರ ಕಾಲೋನಿಯಿಂದ ಗುರುರಾಜ, ಕಾವೇರಿ, ಪ್ರವೀಣ ಹಾಗೂ ಸಮರ್ಥ ಕುಲಕರ್ಣಿ ಇವರಿಂದ ಕೂಡ ಸಂದೇಶ ಬಂದಿದೆ. ಉಮಾದೇವಿ, ಪಿ ಡಬ್ಲ್ಯೂ ಡಿ ಕಾಲೋನಿ, ಬಿ ಆರ್ ಪ್ರಾಜೆಕ್ಟ್, ಶಿವಮೊಗ್ಗ ಜಿಲ್ಲೆ. ಹರಪನಹಳ್ಳಿ ತಾಲೂಕು ಚಿಗಟೇರಿಯಿಂದ ಕೆಂಚನಗೌಡರ ರಮೇಶ್ ಅವರು. ಓಕೆ, ಚಿತ್ರದುರ್ಗ ಪಂಡ್ರಹಳ್ಳಿ ರವಿ ಅವರು. ಶುಭ ಮಧ್ಯಾಹ್ನ ಮೇಡಮ್, ಹೇಗಿದ್ದೀರಾ? ಓಕೆ, ಚಿಕ್ಕಪ್ಪ ರಾಮೇಶ್ವರ ಅವರು, ಚಿಕ್ಕಪ್ಪ ಶಾರದಾ ರಾಮೇಶ್ವರ ಶಿವಮೊಗ್ಗದಿಂದ. ನಾನು ಚೆನ್ನಾಗಿದ್ದೀನಿ ಚಿಕ್ಕಪ್ಪ ಅವರೇ, ನೀವು ಕೂಡ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೇನೆ. ಓಕೆ, ಸುಬ್ರಹ್ಮಣ್ಯ ಪೆತ್ತನಹಳ್ಳಿಯಿಂದ ಸೌಂದರ್ಯ ವಿ ಎಸ್, ಉದಯ್ ಗೀತ್, ಗೀತ್ರಾಜ್ ಪಾಟೀಲ್, ಎಸ್ ಓಲ್ಡ್ ಚಂದಾಪುರ್, ಎಲೆಕ್ಟ್ರಾನಿಕ್ ಸಿಟಿ ಬೆಂಗಳೂರಿನಿಂದ. ಓಕೆ, ಆದಷ್ಟು ಕನ್ನಡದಲ್ಲಿ ಟೈಪ್ ಮಾಡಿ ಕಳಿಸಿ. ನಳಿನಿ ಸತೀಶ್ ಸಂಗಮೇಶ್ವರ ಲೇಔಟಿಂದ, ಅಮೃತ ರಮೇಶ್ ಚಿತ್ರದುರ್ಗದಿಂದ, ಮಾದಪ್ಪ ಹಾಗೂ ಕೃಷ್ಣ ಕೆ ಎಂ ಕಮಂಡಲಗೊಂದಿ ಜಗಳೂರು ತಾಲೂಕಿನಿಂದ. ಓಕೆ, ಇಲ್ಲಿ ತನಕ ಬಂದಿರುವಂತಹ ಮೆಸೇಜ್ ಸಂದೇಶಗಳ ಎಲ್ಲವನ್ನೂ ಕೂಡ ಓದಿದ್ದೇನೆ. ಕೇಳಿದ ಪ್ರಶ್ನೆಗೆ ಉತ್ತರವನ್ನು ಎಲ್ಲರೂ ಕೂಡ ಸರಿಯಾದ ಉತ್ತರವನ್ನೇ ಹೇಳಿದರೆ ನಮ್ಮ ಶ್ರೋತೃಗಳು ಕೂಡ ತುಂಬ ಸಖತ್ತಾಗಿ ಬ್ರಿಲಿಯಂಟ್ಸ್ ಆಗಿಬಿಟ್ಟಿದ್ದಾರೆ ಬರ್ತಾ ಬರ್ತಾ ರೇಡಿಯೋವನ್ನು ಕೇಳ್ತಾ ಕೇಳ್ತಾ. ಓಕೆ, ಪ್ರಶ್ನೆ ಏನಾಗಿತ್ತು ಅಂದರೆ ನಮ್ಮ ಭಾರತದ ಅತ್ಯಂತ ಉದ್ದನೆಯ ರಾಷ್ಟ್ರೀಯ ಹೆದ್ದಾರಿ ಯಾವುದು ಅಂತ ಪ್ರಶ್ನೆಯನ್ನು ಕೇಳಿದೆ. ಇದಕ್ಕೆ ಸರಿಯಾದ ಉತ್ತರ NH 44, ಅಂದರೆ ರಾಷ್ಟ್ರೀಯ ಹೆದ್ದಾರಿ 44. ಇದು ಎಲ್ಲಿಂದ ಎಲ್ಲಿಗಿದೆ ಅಂತಲೂ ಕೂಡ ಕೆಲವರು ಕಳಿಸಿದ್ರು. ಇದು ದೇಶದ ಉತ್ತರ ತುದಿಯಾದ ಜಮ್ಮು ಮತ್ತು ಕಾಶ್ಮೀರದ ಶ್ರೀನಗರದಿಂದ ದಕ್ಷಿಣ ತುದಿಯಾದ ತಮಿಳುನಾಡಿನ ಕನ್ಯಾಕುಮಾರಿಯವರೆಗೂ ಕೂಡ ಸಂಪರ್ಕವನ್ನು ಕಲ್ಪಿಸುತ್ತೆ ಅಂತ ಹೇಳಲಾಗುತ್ತೆ. ಇದು ಸುಮಾರು 4112 ಕಿಲೋಮೀಟರ್ ಉದ್ದ ಇದೆ. ಈ ರಾಷ್ಟ್ರೀಯ ಹೆದ್ದಾರಿ ಒಟ್ಟು 12 ರಾಜ್ಯಗಳನ್ನು, ಅಂದರೆ ಯಾವ್ಯಾವು, ಜಮ್ಮು ಮತ್ತು ಕಾಶ್ಮೀರ, ಪಂಜಾಬ್, ಹರಿಯಾಣ, ದೆಹಲಿ, ಉತ್ತರ ಪ್ರದೇಶ್, ಮಧ್ಯಪ್ರದೇಶ್, ಮಹಾರಾಷ್ಟ್ರ, ತೆಲಂಗಾಣ, ಆಂಧ್ರಪ್ರದೇಶ್, ಕರ್ನಾಟಕ ಮತ್ತು ತಮಿಳುನಾಡು, ಇವುಗಳನ್ನು ಎಲ್ಲ ಮೂಲಕ ಕೂಡ ಹಾದು ಹೋಗುತ್ತೆ. ನಮ್ಮ ಕರ್ನಾಟಕದಲ್ಲಿ ಇದು ಬೆಂಗಳೂರಿನ ಮೂಲಕ ಹಾದು ಹೋಗುತ್ತೆ ಅಂತಲೇ ಹೇಳ್ಬೋದು. ಓಕೆ, ಉತ್ತರ ಎಲ್ಲರದು ಕೂಡ ಸರಿಯಾಗಿತ್ತು. ನಮ್ಮ ಭಾರತದ ಅತ್ಯಂತ ಉದ್ದನೆಯ ರಾಷ್ಟ್ರೀಯ ಹೆದ್ದಾರಿ NH 44, ಅಂದರೆ ರಾಷ್ಟ್ರೀಯ ಹೆದ್ದಾರಿ 44 ಅಂತ.
1: ಶ್ರೀರಾಮ್ ಕಥಾ ಮರ್ಮಜ್ಞ ಡಾಕ್ಟರ್ ಕುಮಾರ್ ವಿಶ್ವಾಸ್ ಜಿ ಸಾಥ್ ಶ್ರೀರಾಮ್ ಚರಿತ ಮಾನಸ್ ಕಿ ಭಾವ್ ರಸ್ ಸಂಗೀತ ಯಾತ್ರಾ ಸಂಪೂರ್ಣ ಶ್ರೀರಾಮ್ ಚರಿತ ಮಾನಸ್ ಸೋಮವಾರ ಸೇ ಶುಕ್ರವಾರ ಸುಬಹ 7 ಬಜೆ ಔರ್ ದೊಪಹರ್ 12:30 ಬಜೆ DD ನ್ಯಾಷನಲ್ ಔರ್ ವೇವ್ಸ್ OTT ಪರ್.
0: ಕೆಳಗರೆ, ಈ ಸಂಜೆ 5 ಗಂಟೆಗೆ ಪ್ರಸಾರವಾಗಲಿರುವ ನಮ್ಮ ಹಾಡು ನಿಮ್ಮ ಅನಿಸಿಕೆ ಕಾರ್ಯಕ್ರಮಕ್ಕಾಗಿ ನಾವು ಆಯ್ದುಕೊಂಡಿರುವಂತಹ ಹಾಡುಗಳು ಹೀಗಿವೆ. ಮುಸ್ಸಂಜೆ ಮಾತು ಚಿತ್ರದಿಂದ

0: ಜೊತೆ ಜೊತೆಯಲ್ಲಿ ಚಿತ್ರದಿಂದ ಅಮೃತಧಾರೆ ಚಿತ್ರದಿಂದ ಅಮೃತಧಾರೆ ಈ ಗೀತೆಗಳಿಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಈ ಸಂಜೆ 4 ಗಂಟೆಯಿಂದ 5 ಗಂಟೆಯ ಒಳಗೆ ನೀವು ಸಂದೇಶಗಳ ಮೂಲಕ ಕಳುಹಿಸಬಹುದು. ಇನ್ನು ಉಲ್ಲಾಸ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ
1: ಆಕಾಶವಾಣಿ ಕರುಣಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗಿ. ಮನುಷ್ಯನಿಗೆ 100 ಅಪೇಕ್ಷೆಗಳು. ಮನುಷ್ಯ ಜೀವ ಬಂದಾಗಿನಿಂದ ಇಲ್ಲಿವರೆಗೂ ನೋಡ್ತಾ ಬಂದರೆ ಎಷ್ಟು ಅಪೇಕ್ಷೆಗಳು ಮನುಷ್ಯನಿಗೆ, ಅದನ್ನೆಲ್ಲ ಮನಃಶಾಸ್ತ್ರದ ಹುಡುಕಿ ಹೇಳ್ತಾರೆ. ಅತ್ಯಂತ ಮುಖ್ಯವಾದ ಅಪೇಕ್ಷೆಗಳು ಏನು ಅಂತ ಅವ್ರು ಹೇಳಿದ್ರು 2 ಮುಖ್ಯವಾದ ಅಪೇಕ್ಷೆಗಳು. 1, ಯಾವತ್ತೂ ಸಾಯಬಾರದು, ಯಾವಾಗಲೂ ಶಾಶ್ವತವಾಗಿರಬೇಕು. 2, ಯಾವಾಗಲೂ ಆನಂದವಾಗಿರ್ಬೇಕು, ಸಂತೋಷವಾಗಿರಬೇಕು. ಕಲ್ಪನೆ ಮಾಡಿ, 2 ಯಾವುದು ಮುಖ್ಯ? ಸಂತೋಷವಾಗಿರೋದು ಮುಖ್ಯನೋ, ಚಿರಂಜೀವಿ ಆಗೋದು ಮುಖ್ಯನೋ? ಕಲ್ಪನೆ ಮಾಡ್ಕೊಂಡು ಡಾಕ್ಟರ್ ಹೇಳ್ತಾರೆ, ನೋಡಪ್ಪ ಇನ್ನು 50 ಬದುಕಬಹುದು ನೀನು, ಆದರೆ ಹೇಳೋಕ್ಕಾಗಲ್ಲ, ಹಾಸಿಗೆ ಮೇಲೆ ಜೀವದ ಶವದಾಗಿರಬೇಕು, ಏನು ಮಾಡೋಕ್ಕಾಗಲ್ಲ, ಆರೋಗ್ಯ ಕೆಟ್ಟ ಹೋಗಿದೆ. ಅದು ಬದುಕ್ತೀಯ ನೀನು? ಆ ಮನುಷ್ಯ ಬದುಕ್ತಾನೇನ್ರಿ? 50 ಪರಾವಲಂಬಿಯಾಗಿ ಹಾಸಿಗೆ ಮೇಲೆ ಬೀಳೋದಂದ್ರೆ ಬೇಡಪ್ಪ ಸಾಕು ಅಂತಾನೆ. ಅಂದರೆ ಚಿರಂಜೀವಿತ್ವ ಮತ್ತು ಆನಂದ ಎರಡರ ನಡುವೆ ಮುಖ್ಯವಾಗಿ ಆಯ್ಕೆ ಇರೋದು ಆನಂದದಲ್ಲಿ ನಮ್ಮದು. ಆದರೆ ಕೆಲವರು ಎಷ್ಟು ಹೇಳ್ತೀವಲ್ಲ ನಾವು ಸಾಯಬೇಕು ಸಾಯಬೇಕು ಅಂತಾರೆ, ನಿಜವಾಗ್ಲೂ ಸಾವು ಎದುರಿಗೆ ಬಂದಾಗ ಯಾರೂ ಬೇಡ ಅಂತಾರೆ, ಸಾವು ಬೇಡ ಅಂತಾರೆ. ಒಂದು ಭಾಳ ಅದ್ಭುತ ಕತೆ. ಒಬ್ಬ ಮನುಷ್ಯ ಬಡವ, ಆತನ ಕೆಲಸ ಕಾಡಿಗೆ ಹೋಗಿ ಮರ ಕಡಿದು ಕಟ್ಟಿಗೆ ಮಾರಿ ಜೀವನ ಮಾಡುವಂಥವನು. ಎಷ್ಟು ವಯಸ್ಸಾದರೂ ಕಷ್ಟ ಮುಗಿಲಿಲ್ಲ. ಮಗ ಸತ್ತು ಹೋದ, ಮಗಳು ಮದುವೆಯಾಗಿ ಹೋದವಳು, ಗಂಡ ಸತ್ತ ಅಂತ ಮಕ್ಕಳು ಕರ್ಕೊಂಡು ಇಲ್ಲಿ ಬಂದ್ಲು. ಅವರಿಗೆಲ್ಲ ಹೊಟ್ಟೆಗೆ ಹಾಕಬೇಕು, ಬೇರೆ ಕೆಲಸ ಬರೋಲ್ಲ ಇವನಿಗೆ. ಈಗಾಗಲೇ 70 ವಯಸ್ಸಾಗಿದೆ, ದೇಹ ಕುಸಿತಾ ಇದೆ. ಹೋದ ಕಾಡಿಗೆ, ಮಾಡಿದ ಹೊಟ್ಟೆ ನಡಿಬೇಕಲ್ಲ. ಹೋದ ಕಡದ ಕಡದ ಮರ, ಸ್ವಲ್ಪ ಆಸೆ, ಅತಿ ಆಸೆ. ಜಾಸ್ತಿ ಮರ ಕಡಿದ್ರೆ ಜಾಸ್ತಿ ದುಡ್ಡು ಬರ್ತದೇನೋ ಅಂತ ಹೇಳಿ ಜಾಸ್ತಿ ಮರ ಕರೆದು ಕಟ್ಟಿದ ಚೆನ್ನಾಗಿ. ನೋಡಿ ಹೇಗಿದೆ ಕರ್ಮ. ಬೈಕೋತಾ ಇದ್ದ, ನನ್ನ ಜನ್ಮ ಮುಗಿಲಿಲ್ಲ, 70 ಆದರೂ ದುಡಿಯೋ ತಪ್ಪಲಿಲ್ಲ ಅನ್ಕೋತಾ ಇದ್ದ. ಜೋರಾಗಿ ಕಟ್ಟಬೇಕು ಅಂತ ಹೋದಾಗ ಹೊರೆ ಭಾರ ಆಗಿತ್ತಲ್ಲ, ಎತ್ತಬೇಕು ಅಂತ ಹೋದಾಗ ಕಾಲು ಜಾರಿಬಿಡ್ತು. ತಾನೇ ಕತ್ತರಿಸಿದಂಥ ಮರದ ತುಂಡು ಚಾಕುನ್ ಥರ ಇತ್ತದು, ಕಾಲಿಗೆ ಚುಚ್ಚಿ ರಕ್ತ ಬಂದು ಬಳ ಬಳ ಬಳ ರಕ್ತ ಶುರು ಆಯಿತು. ಒದ್ದಾಡಿ ಹೋದ ಬದುಕ, ಛೇ ನನ್ನ ಜನ್ಮ ಅಂದ. ಎಷ್ಟು ಮಾಡಿದ್ರು ಮುಗಿಯಲ್ಲಲ್ಲಪ್ಪ, ಈ ವಯಸ್ಸಿಗೆ ಈ ಗಾಯ ಮಾಡ್ಕೊಂಡು ಏನು ಮಾಡಲಿ ನಾನು? ತಲೆ ರುಮಾಲಿಂದ ಪಟ್ಟಿ ಹರಿದು ಕಾಲಿಗೆ ಕಟ್ಕೊಂಡ, ಜೀವ ಸಾಕು ಅನಿಸ್ಬಿಡ್ತು. ಕೂಗಾಡ್ದ, ಯಮದೇವ ಎಲ್ಲಿದ್ದೀಯಪ್ಪ, ನೀನು ಕಣ್ಣಿಲ್ಲೇನೋ ಮಾರಾಯ, ಬಂದು ಕರ್ಕೊಂಡು ಹೋಗ್ಬಿಡು, ನನ್ನ ಜೀವ ಸಾಕು ನನಗೆ ಅಂದ. ಯಮ ಅಲ್ಲೇ ಹೋಗ್ತಿದ್ದಂತೆ, ಅವನ ಮಾತು ಕೇಳಿಸ್ಬಿಡ್ತು. ಯಾರೋ ಹೋಗ್ತಿದ್ದಾರಲ್ಲ ಅಂತ ಕೆಳಗೆ ಬಂದ. ಯಾಕಪ್ಪ ನಾನು ಕರೆದೆ ಅಂದ. ಮುದುಕ ಕೇಳ್ದ, ನೀನು ಯಾರಪ್ಪ, ಎಲ್ಲಿಂದ ಬಂದಿ ಅಂತ ಕೇಳ್ದ. ನೀನೇ ಕರೆದಿಯಲ್ಲಪ್ಪ ಯಮದೇವ ಅಂತ. ನಾನೇ ಯಮದೇವ, ಬಂದಿದ್ದೀನಿ ಅಂದಂತೆ. ಮುದುಕ ಗಾಬರಿ ಆಗ್ಬಿಟ್ಟ, ಮಹಾರಾಯ ನನಗೆ ವಯಸ್ಸಾಯ್ತು, ಅರಳು ಮರಳು ಯಾರ್ಯಾರನ್ನೂ ಕೂಗ್ತೀನಿ ನಾನು, ನೀ ಬರಬೇಡ ಮಹಾರಾಯ, ನಾನು ಕರೆದದ್ದು ಎದಕ್ಕೆ ಗೊತ್ತಿದ್ದೇನು? ದೊಡ್ಡ ಹೊರೆ ಮಾಡಿಟ್ಟಿದ್ದೀನಿ, ಹೊರಕ್ಕಾಗ್ತಾ ಇಲ್ಲ ನನಗೆ. ಎತ್ತಿ ತಲೆ ಮೇಲೆ ಇಡ್ತೀಯ ನನಗೆ ಅಂತ ಕೇಳ್ದ. ಯಮನ ಕಡೆಯಿಂದ ಎತ್ತಿ ತಲೆ ಮೇಲೆ ಇಡಿಸ್ಕೊಂಡ. ಆಮೇಲೆ ಹೇಳಿದ್ದಂತೆ, ನೋಡು ಯಮದೇವ, ನಾನು ಯಾವಾಗಲೂ ಯಾವಾಗಲೂ ಬಡಬಡಿಸ್ತಾ ಇರ್ತೀನಿ, ಬಂದ್ಬಿಡು ಕರ್ಕೊಂಡು ಹೋಗು ಅಂತೆಲ್ಲ ಕೇಳ್ತೀನಿ, ದಯವಿಟ್ಟು ಬರಬೇಡ, ನಾ ಚೆನ್ನಾಗಿದ್ದೀನಿ ಸಂತೋಷವಾಗಿದ್ದೀನಿ ಅಂತ ಹೇಳಿದ್ದಂತೆ. ನಮ್ಮೆಲ್ಲರದು ಹಣೆ ಬಾರ ಅಷ್ಟೇ ಸ್ವಾಮಿ, ಸಾಯ್ತೀನಿ ಸಾಯ್ತೀನಿ ಅಂತ ಅನ್ನೋದು ಬಂದಾಗ, ಸಾವು ಬಂದಾಗ ಬೇಡ ಅಂತ ಓಡ್ ಹೋಗ್ಬೇಕು ಅನಿಸುತ್ತೆ. ಅದಕ್ಕೆ ದಯವಿಟ್ಟು ಹೇಳೋದು, ನಾನು ಸಾವನ್ನು ಬಯಸಬಾರ್ದು, ಬಂದಾಗ ಓಡಿ ಹೋಗಬಾರ್ದು, ಅದನ್ನು ಪ್ರಯತ್ನ ಮೀರಿದ್ದು. ನಾನು ಬಾಗಲಕೋಟೆ ಬಸ್ ಸ್ಟ್ಯಾಂಡಲ್ಲಿ ನಿಂತಿದ್ದೆ, ಒಬ್ಬ ಕುಷ್ಠರೋಗಿ ಬೆರಳು ಕತ್ತರಿಸೋಗಿದ್ದಾವೆ, ಮೂಗಿಲ್ಲ ಗದ್ದ ಇಲ್ಲ, ಬೇಡ್ತ ಅಯ್ಯೋ ಸಾಕು ಮಾಡಪ್ಪ ಜನ್ಮ, ಸಾಕು ಮಾಡಪ್ಪ ಜನ್ಮ ಅಂತ ಒದರ್ತಾ ಇದ್ದ. ನಮಗೂ ಅನಿಸ್ತು ಪಾಪ ಮುಕ್ತಿ ಆದರೆ ಒಳ್ಳೇದು ಇವನಿಗೆ, ಅಷ್ಟು ಕಷ್ಟಪಡ್ತಾನೆ ಅಂತ. ಒಳಗಿನ ಡಿಪೋದಿಂದ ಒಂದು ಬಸ್ ಬಂತು, ಹಿಂಗೆ ಎಂತ ಬಂತು, ಆ ಡ್ರೈವರ್ ತೊಗೊಂಡು ಬಂದ. ಇವನಿದ್ದಲ್ಲಿಗೆ ಬಂತು, ತನ್ನ ಮ್ಯಾಲೆ ಹಾಯ್ದು ಬಿಡ್ತದೆ ಅಂತ ಇವನೇನು ಮಾಡೋದು ಗೊತ್ತಾ, ಕುಷ್ಠರೋಗಿ ಟಪ್ ಅಂತ ಹಾರ್ಕೊಂಡ, ಹಾರ್ಕೊಂಡು ಏ ಕೊಂದೇ ಬಿಡ್ತಿದ್ದಲ್ಲೋ ನನ್ನ ಅಂತ ಡ್ರೈವರ್ಗೆ ಬೈದ. ನನಗಿದು ಅದ್ಭುತ ಅನ್ನಿಸ್ತು. ಒಂದು ಕ್ಷಣದಿಂದ ಸಾಕು ಮಾಡೋ ಜನ್ಮ ಅಂತ ಬೇಡ್ಕೋತಿದ್ದ ಅವನು, ಸಾಕು ಮಾಡೋದಕ್ಕೆ ಬಂದಂಥ ಬಸ್ ಅದು, ಹಾರ್ಕೊಂಬಿಟ್ಟು ಅವನಿಗೆ ಬೈತಾನಲ್ಲ ಕೊಂದೇ ಬಿಡ್ತಿದ್ದೆಲ್ಲ ಅಂತ. ಇದು ನೋಡಿ ಮನುಷ್ಯನಿಗೆ ಹೇಗಿದೆ, ಒಂದು ಕ್ಷಣ ಜೀವನ ಸಾಕಂದಾಗ ಆ

0: ಬದುಕಿನ ಆಕರ್ಷಣೆ ನೋವನ್ನು ಮರೆಸಿಬಿಡುತ್ತದೆ. ಆದ್ದರಿಂದ ಒಂದೇ ಮಾತು ಸ್ನೇಹಿತರೆ, ಎರಡೂ ನಮ್ಮ ಕೈಯಲ್ಲಿಲ್ಲ. ಸಾಯ್ಬೇಕು ಅಂದ್ರೆ ನಮ್ಮ ಕೈಯಲ್ಲಿಲ್ಲ, ಸಾಯ್ಬಾರ್ದು ಅನ್ನೋದು ನನ್ನ ಕೈಯಲ್ಲಿಲ್ಲ. ಯಾವುದು ನಮ್ಮನ್ನು ಕೈಯಲ್ಲಿಲ್ವೋ ಅದ್ರ ಬಗ್ಗೆ ಯಾಕೆ ತಲೆ ಕೆಡಿಸ್ಕೋಬೇಕು? ನಾನು ಇರುವಷ್ಟು ಕಣ ಸಂಭ್ರಮದಿಂದ, ಲೈಫ್ ಇಸ್ ಎ ಸೆಲೆಬ್ರೇಷನ್, ಎಂಜಾಯ್ ಲೈಫ್, ಸಂತೋಷವಾಗಿ ಬದುಕಬೇಕು. ಬರುವ ದಿವಸ ಹೋಗುವಾಗ ಅದೇ ಸಂಭ್ರಮದಿಂದ ಹೋಗ್ಬಿಡ್ಬೇಕು, ತಲೆ ಕೆಡಿಸ್ಕೋಬೇಕು.
1: ಕರುನಾಡು ಬಾಬೆಳಕ್ಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಕೆ, ನಿರ್ವಹಣೆ ಎಸ್ಆರ್ ಭಟ್, ಪ್ರಸಾರ ಸಂಯೋಜನೆ ಎಂಜಿ ರವಿ.
2: ಈಗ ಕೇಳಿ ಆರೋಗ್ಯ ಬಿಂದು. ವಿಷಯ ಪಾದಗಳ ಆರೈಕೆ. ಈ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಉಜ್ಮಾನಾಹಿದ್.
3: ಸ್ನೇಹಿತರೆ, ಪಾದಗಳು ದೇಹದ ಬಹುಶಃ ಭಾರವನ್ನು ಹೊರುವುವೆಂಬುದು ಸಾಮಾನ್ಯವಾಗಿ ಎಲ್ಲರಿಗೂ ತಿಳಿದಿರುವುದು ನಿಜ. ಈ ಪಾದಗಳ ಆಕಾರ ಹಾಗೂ ಸ್ವಚ್ಛತೆಯು ಶರೀರದ ಮೇಲೆ ಅಗಾಧವಾದ ಪರಿಣಾಮವನ್ನು ಬೀರುತ್ತದೆ. ಆದ ಕಾರಣ ಇವುಗಳ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಲು ಬಹಳ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತದೆ. ಪ್ರತಿದಿನ ಕಾಲುಗಳನ್ನು ತೊಳೆದ ನಂತರ ಚೆನ್ನಾಗಿ ಒಣಗಿಸಿ ಕಾಲು ಬೆರಳುಗಳ ಸಂಧಿಗಳು ಸಹ ಚೆನ್ನಾಗಿ ಒಣಗುವಂತೆ ಮುನ್ನೆಚ್ಚರಿಕಾ ಕ್ರಮವನ್ನು ಕೈಗೊಳ್ಳುವುದು ಅಥವಾ ವಹಿಸುವುದು ಅತಿ ಮುಖ್ಯ. ಪಾದಗಳು ಹೆಚ್ಚಿನ ಪ್ರಮಾಣದಲ್ಲಿ ಬೆವರಿನ ಗ್ರಂಥಿಗಳನ್ನು ಹೊಂದಿರುವುದರಿಂದ ಅವುಗಳಿಂದ ಆಗಾಗ್ಗೆ ಬೆವರು ಸೋರುವುದು ಸಾಮಾನ್ಯ. ಆದ ಕಾರಣ ಈ ಬೆವರನ್ನು ನಿಲ್ಲಿಸಲು ಆಗಾಗ ಪಾದಗಳನ್ನು ಶುದ್ಧ ನೀರಿನಿಂದ ತೊಳೆಯಬೇಕು. ಪಾದಗಳಲ್ಲಿ ತೀವ್ರವಾದ ಬೆವರು ಕಂಡು ಬಂದರೆ ನೀರಿಗೆ ಒಂದು ಚಮಚ ಸ್ಫಟಿಕದ ಪೌಡರ್ ಅಥವಾ ಸಫೊಫೆಜಾಜ್ ಅನ್ನು ಹಾಕಿ ನಂತರ ಕಾಲುಗಳನ್ನು ತೊಳೆಯುವುದು ಅತಿ ಲಾಭದಾಯಕ. ಬೆವರಿನ ಕಾರಣದಿಂದ ಅಂಗಾಲುಗಳು ಹಾಗೂ ಪಾದಗಳು ಆಗಾಗ ಫಂಗಸ್ನ ಸೋಂಕಿಗೆ ತುತ್ತಾಗುವ ಸಂಭವವೂ ಬರುತ್ತದೆ. ಹೀಗಾದಾಗ ಪಾದಗಳಲ್ಲಿ ಹಾಗೂ ಕಾಲು ಬೆರಳುಗಳ ಮಧ್ಯ ತೀವ್ರವಾದ ತುರಿಕೆ ಹಾಗೂ ಗಾಯಗಳು ಕಾಣಿಸಿಕೊಳ್ಳುತ್ತವೆ. ಕಾಲು ಚೀಲಗಳನ್ನು ಪ್ರತಿದಿನ ತೊಳೆದು ಚೆನ್ನಾಗಿ ಒಣಗಿದ ನಂತರ ಧರಿಸುವುದು ಉತ್ತಮ. ಗಾಳಿ ಸಂಚಾರ ಸರಾಗವಾಗಿ ಆಗುವಂತಹ ಬೂಟುಗಳನ್ನು ಅಥವಾ ಪಾದರಕ್ಷೆಗಳನ್ನು ಧರಿಸಬೇಕು. ಅಷ್ಟೇ ಅಲ್ಲದೆ ವ್ಯಕ್ತಿಯ ಪಾದಗಳ ಆಕಾರ ಹಾಗೂ ಗಾತ್ರಕ್ಕೆ ಉಚಿತವಾಗಿ ಹೊಂದು ಬರುವ ಬೂಟುಗಳನ್ನು ಅಥವಾ ಪಾದರಕ್ಷೆಗಳನ್ನು ಆರಿಸಿ ಧರಿಸಬೇಕಾಗುತ್ತದೆ. ಅತಿ ಎತ್ತರವಾದ ತಳವುಳ್ಳ ಅಥವಾ ಹೀಲ್ಡ್ ಸೋಲ್ಡ್ಗಳುಳ್ಳ ಪಾದರಕ್ಷೆಗಳನ್ನು ಅಥವಾ ಬೂಟುಗಳನ್ನು ಧರಿಸುವುದನ್ನು ಪ್ರೋತ್ಸಾಹಿಸಬಾರದು. ಎತ್ತರವಾದ ತಳಗಳುಳ್ಳ ಪಾದರಕ್ಷೆಗಳನ್ನು ಧರಿಸುವುದರಿಂದ ಅನೇಕ ಹಾನಿಕಾರ ಪರಿಣಾಮಗಳಿಗೊಳಗಾಗುವ ಸಾಧ್ಯತೆ ಇರುತ್ತದೆ. ಉದಾಹರಣೆಗೆ, ಸೊಂಟ ನೋವು ಹಾಗೂ ಗರ್ಭಕೋಶದ ಸಾಮಾನ್ಯ ಸ್ಥಿತಿಯು ಅಸಾಮಾನ್ಯ ಸ್ಥಿತಿಗೆ ತಿರುಗುವುದು, ತದನಂತರ ಇದರ ಸಲುವಾಗಿ ಹಲವಾರು ಹೆಂಗಸರ ಕಾಯಿಲೆಗಳು ಉದ್ವೇಗಗೊಳ್ಳುವ ಸಾಧ್ಯತೆಯೂ ಇರುತ್ತದೆ. ಇಷ್ಟೇ ಅಲ್ಲದೆ ಗರ್ಭ ಧರಿಸಲು ಸಹ ಕಷ್ಟವಾಗುತ್ತದೆ. ಕಾಲು ನೋವು, ಹಿಮ್ಮಡಿ ನೋವು, ವೆರಿಕೋಸ್ ವೇನ್ಸ್ ಇತ್ಯಾದಿ ಸಂಕಟಗಳಿಗೂ ತುತ್ತಾಗುವ ಸಂಭವ ಬರುವುದುಂಟು. ಕತ್ತು ನೋವು ಅಥವಾ ಸರ್ವೈಕಲ್ ಸ್ಪಾಂಡಿಲೋಸಿಸ್, ಲಂಬಾರ್ ಸ್ಪಾಂಡಿಲೋಸಿಸ್ ಇತ್ಯಾದಿ ರೋಗಗಳಿಗೂ ತುತ್ತಾಗುವ ಸಂಭವವಿರುತ್ತದೆ. ಕಾಲು ನೋವು, ಕತ್ತು ನೋವು, ಬೆನ್ನು ನೋವುಗಳ ಯಾತನೆಗೆ ವ್ಯಕ್ತಿ ಒಳಗಾದಾಗ ಯುನಾನಿ ವೈದ್ಯಕೀಯ ಪದ್ಧತಿಯಲ್ಲಿ ಲಭ್ಯವಿರುವ ವಿಶೇಷ ಚಿಕಿತ್ಸಾ ಕ್ರಮಗಳಾದ ಇಲಾಜ್ ಬಿತ್ ತದ್ಬೀರ್ನ, ಹಿಜಾಮಾ ಅಥವಾ ಕಪ್ಪಿಂಗ್ ಕ್ರಮಗಳು, ಅಭ್ಯಂಗ ಅಥವಾ ಮಸಾಜ್ ಹಾಗೂ ಹಮಾಮ್ ಚಿಕಿತ್ಸಾ ಕ್ರಮಗಳು ಉತ್ತಮವಾದ ಫಲಿತಾಂಶವನ್ನು ನೀಡುತ್ತವೆ. ಯುನಾನಿಯ ಸಿದ್ಧೌಷಧಿಗಳಾದ ಹಬ್ಬೆ ಸುರಂಜಾನ್, ಸಫುಫೆ ಸುರಂಜಾನ್, ಮಾಜುನೆ ಚೋಪ್ಚಿನಿ ಇತ್ಯಾದಿ ಔಷಧಿಗಳನ್ನು ಸೇವಿಸುವುದರಿಂದ ಲಾಭದಾಯಕವಾಗುತ್ತದೆ. ಯುನಾನಿಯ ರೋಗನೆ ಸುರ್, ರೋಗನೆ ಹುಸ್ತ್ ಹಾಗೂ ರೋಗನೆ ಹಫ್ತ್ ಬರ್ಗ್ ಎಣ್ಣೆಗಳನ್ನು ಹಚ್ಚುವುದರಿಂದ ಸಹ ಈ ನೋವುಗಳು ನಿವಾರಣೆ ಹೊಂದುತ್ತವೆ. ಪಾದಗಳು ಫಂಗಸ್ನ ಸೋಂಕಿಗೆ ತುತ್ತಾದಾಗ ಯುನಾನಿಯ ಸಿದ್ಧೌಷಧಿಗಳಾದ ಅರ್ಹೆ ಚರಾಯ್ತ, ಮಾಜುನೆ ಉಷ್ಬ, ಹಬ್ಬೆ ಮುಸಫೆ ಹೂನ್ ಇತ್ಯಾದಿಗಳು ಬಹಳ ಪರಿಣಾಮಕಾರಿಯಾಗಿವೆ. ಗಾಯಗಳಿಗೆ ಮರಹಮೆ ಹೂಬ ಹಾಗೂ ಮರಹಮೆ ಕಾಫೂರಿ ಮುಲಾಮುಗಳನ್ನು ವೈದ್ಯರ ಸಲಹೆ ಮೇರೆಗೆ ಹಚ್ಚುವುದರಿಂದ ಬೇಗನೆ ಸೋಂಕು ನಿವಾರಣೆಗೊಳ್ಳುವುದನ್ನು ಕಾಣಬಲ್ಲೆವು. ವ್ಯಕ್ತಿಯ ಪಾದಗಳ ಆಕಾರ ಹಾಗೂ ಗಾತ್ರಕ್ಕೆ ಹೊಂದದೇ ಇರುವ ಉಚಿತವಲ್ಲದ ಗಟ್ಟಿಯಾದ ಬೂಟು ಹಾಗೂ ಪಾದರಕ್ಷೆಗಳನ್ನು ಧರಿಸುವುದರಿಂದ ದೇಹದಲ್ಲಿ ಉಷ್ಣತೆ ಹೆಚ್ಚಾಗುವುದರಿಂದ, ಒರಟು ನೆಲದ ಮೇಲೆ ಬರಿಗಾಲಿನಲ್ಲಿ ನಡೆಯುವುದರಿಂದ, ಕಲ್ಲು ಗಾಜು ತುಳಿದ ಮುಳ್ಳನ್ನು ಸಂಪೂರ್ಣವಾಗಿ ತೆಗೆಯದೆ ಒಳಗೆ ಸೇರಿ ಗಾಯವಾಗುವುದರಿಂದ, ಚರ್ಮದ ಒಂದು ಭಾಗಕ್ಕೆ ರಕ್ತ ಸಂಚಾರ ಆಗದೇ ಇರುವ ಕಾರಣ ಉದ್ಭವಗೊಳ್ಳುವ ಮತ್ತೊಂದು ಅಂಗಾಲಿನ ಸಮಸ್ಯೆ ಎಂದರೆ ಆಣಿ. ಇದು ಕಂಡು ಬಂದಾಗ ಹೊರ ಚರ್ಮವು ಗಟ್ಟಿಯಾಗಿ ಚರ್ಮದ ಭಾಗ ಸ್ಪರ್ಶವನ್ನು ಕಳೆದುಕೊಳ್ಳುತ್ತದೆ, ಓಡಾಡುವುದು ಕಠಿಣವಾಗುತ್ತದೆ. ಇಂತಹ ಸಂದರ್ಭದಲ್ಲಿ ಅಂಗಾಲನ್ನು ಸಾಬೂನಿನಿಂದ ತೊಳೆದು ಬಿಸಿ ನೀರಿನಲ್ಲಿ ಸ್ವಲ್ಪ ಹೊತ್ತು ನೆನೆಸಿ ಆಣಿ ಇರುವ ಜಾಗವನ್ನು ಹೊಸ ಬ್ಲೇಡಿನಿಂದ ರಕ್ತಸ್ರಾವವಾಗುವವರೆಗೆ ಕೊಯ್ದು ಎಕ್ಕದ ಹಾಲು ಅಥವಾ ದತ್ತೂರಿ ಗಿಡದ ಹಾಲನ್ನು ಹಚ್ಚುವುದರಿಂದ ಪರಿಣಾಮಕಾರಿಯಾಗುತ್ತದೆ. ಆಣೆಯ ಜಾಗಕ್ಕೆ ಚಿಕ್ಕದಾಗಿ ಕೊಯ್ದು ಅದಕ್ಕೆ ಕುಟುಜ ಗಿಡದ ಹಾಲನ್ನು ಹಚ್ಚಿದರೆ ಲಾಭದಾಯಕ. ಸಫುಫೆಜಿಮಾದನ್ನು ಅಥವಾ ಹಳೆಯ ಸುಣ್ಣವನ್ನು ಎಕ್ಕದ ಹಾಲಿನಲ್ಲಿ ಬೆರೆಸಿ ಸ್ವಲ್ಪ ಅರಿಶಿನವನ್ನು ಸೇರಿಸಿ ಆಣೆಯ ಜಾಗಕ್ಕೆ 3-4 ದಿನಗಳವರೆಗೆ ಕಟ್ಟುವುದರಿಂದ ಪರಿಣಾಮಕಾರಿಯಾಗುತ್ತದೆ. ಚರ್ಮ ಸುಡದ ಹಾಗೆ ಹರಳೆಣ್ಣೆ ಅಥವಾ ಬೇವಿನೆಣ್ಣೆಯನ್ನು ಲೇಪಿಸಬೇಕು. ಬಿಳಿ ನೆಲಗುಳ್ಳವನ್ನು ಸುಟ್ಟು ಬಿಸಿ ಮಾಡಿ

0: ಮಣೆಯನ್ನು ಸವರಿ ಬಿಗಿಯಾಗಿ ಕಟ್ಟುವುದರಿಂದ ಆಣಿ ಕರಗುತ್ತದೆ. ಮೃದುವಾದ ಹಾಗೂ ಮಿತ ತಳ ಹೊಂದಿರುವ ಪಾದರಕ್ಷೆಗಳನ್ನು ಹಾಕುವುದತ್ತ ಗಮನ ನೀಡುವುದು ಉತ್ತಮ.
1: ಆರೋಗ್ಯ ಬಿಂದು ಕಾರ್ಯಕ್ರಮ ಕೇಳಿದರೆ ವಿಷಯ ಪಾದಗಳ ಆರೈಕೆ. ಮಾತನಾಡಿದವರು ಡಾಕ್ಟರ್ ಉಜ್ಮಾ ನಾಹಿದ್. ಈಗ ಒಂದು ಭಾವಗೀತೆಯನ್ನು ಕೇಳೋಣ ಸಿ ಅಶ್ವಥ್ ಅವರ ಧ್ವನಿಯಲ್ಲಿ.

ಕೇಳುಗರೆ, ನೀವೀಗ ಕೇಳಿದ ಗೀತೆ ಶಿಶುನಾಳ ಶರೀಫ್ ಅವರ ಬರೆದದ್ದು. ಈ ಗೀತೆಗೆ ಸಾಹಿತ್ಯ ಸಿ ಅಶ್ವಥ್ ಅವರದ್ದು, ಧ್ವನಿ ಸುಲೋಚನ ಅವರದು. ಕೇಳುಗರೆ ಗಮನಿಸಿ, ಗುರುವಾರ ಬೆಳಗ್ಗೆ 8:30-9:30 ಪ್ರಾಯೋಜಿತ ಹಲೋ ಡಾಕ್ಟರ್ ಆರೋಗ್ಯದ ಅರಿವು ನೇರ ಫೋನಿನ್ ಕಾರ್ಯಕ್ರಮ ಮೂಡಿಬರಲಿದೆ. ವಿಷಯ ಮೂತ್ರಪಿಂಡದ ಕಲ್ಲು ಅಥವಾ ಕಿಡ್ನಿ ಸ್ಟೋನ್, ಇದಕ್ಕೆ ಕಾರಣಗಳು, ಲಕ್ಷಣಗಳು ಹಾಗೂ ಚಿಕಿತ್ಸೆ. ಭಾಗವಹಿಸುತ್ತಾರೆ ಸರ್ಜಿ ವೇದಾಂತ ಆಸ್ಪತ್ರೆಯ ಮೂತ್ರರೋಗ ತಜ್ಞರಾದ ಡಾಕ್ಟರ್ ದರ್ಶನ್ ಹೆಚ್ಆರ್ ಅವರು. ಇವರು ಮೂತ್ರಪಿಂಡದ ಕಲ್ಲಿನ ಸಮಸ್ಯೆ, ಲಕ್ಷಣಗಳು, ಕಾರಣಗಳು, ತಡೆಗಟ್ಟುವ ವಿಧಾನಗಳು, ಆಧುನಿಕ ಚಿಕಿತ್ಸೆಗಳು ಹಾಗೂ ಶಸ್ತ್ರಚಿಕಿತ್ಸೆಯ ಅಗತ್ಯತೆ ಕುರಿತು ಶ್ರೋತೃಗಳ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ. ಕೇಳುಗರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕರೆ ಮಾಡಲು ಮೊಬೈಲ್ ಸಂಖ್ಯೆಗಳು 9448640273, ಮತ್ತೊಂದು 9

4179702272 ದೂರವಾಣಿ ಸಂಖ್ಯೆ 0819924295649 ವಾಟ್ಸ್ಆಪ್ ಮೂಲಕ ಕೂಡ ಪ್ರಶ್ನೆಯನ್ನ ಕೇಳಲು ಸಂದೇಶ ಕಳಿಸಿ 9448640273. ಈ ಕಾರ್ಯಕ್ರಮದ ಪ್ರಾಯೋಜಕರು ಸರ್ಜಿ ವೇದಾಂತ ಆಸ್ಪತ್ರೆ ಚಿತ್ರದುರ್ಗ. ಕೇಳಿ ಪ್ರಾಯೋಜಿತ ಹಲೋ ಡಾಕ್ಟರ್ ಆರೋಗ್ಯದ ಅರಿವು ನೇರ ಫೋನ್ ಇನ್ ಕಾರ್ಯಕ್ರಮ ಗುರುವಾರ ಬೆಳಿಗ್ಗೆ 8:30 to 9:30. ಕಾರ್ಯಕ್ರಮದ ಕೊನೆಯದಾಗಿ ಕೇಳೋಣ ಸಿ ಅಶ್ವಥ್ ಅವರು ಹಾಡಿರುವಂತಹ ಭಾವಗೀತೆಯನ್ನು.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು. ರಾಜ್ಯದಲ್ಲಿ ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆಗೆ ಚಾಲನೆ. ಬೂತ್ ಮಟ್ಟದ ಅಧಿಕಾರಿಗಳಿಂದ ಮನೆ ಮನೆ ಭೇಟಿ. ಮತದಾನದ ಹಕ್ಕು ಕಳೆದುಕೊಂಡರೆ ಗ್ಯಾರಂಟಿ ಯೋಜನೆ ನೀಡುವುದು ಅಸಾಧ್ಯ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಮಾದಕ ವಸ್ತು ಮುಕ್ತ ಕರ್ನಾಟಕ ಮಾಡಲು ವಿದ್ಯಾರ್ಥಿಗಳಿಗೆ ಹಾಗೂ ಪೋಷಕರಿಗೆ ರಾಜ್ಯ ಸರ್ಕಾರ ಮನವಿ. ಹಾವೇರಿಯಲ್ಲಿ ಹೋರಿ ಬೆದರಿಸುವ ವೇಳೆ ಘರ್ಷಣೆ, ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಬಿಜೆಪಿ ಆಗ್ರಹ. ಹಾಗೂ ರಾಜ್ಯದ ಕರಾವಳಿ ಜಿಲ್ಲೆಗಳಲ್ಲಿ ಇಂದಿನಿಂದ 2 ದಿನಗಳ ಕಾಲ ಭಾರೀ ಮಳೆ, ಆರೆಂಜ್ ಅಲರ್ಟ್ ಘೋಷಿಸಿದ ಹವಾಮಾನ ಇಲಾಖೆ. ರಾಜ್ಯದಲ್ಲಿ ಇಂದಿನಿಂದ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಎಸ್ಐಆರ್ 2026 ಆರಂಭಗೊಂಡಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಮ್ಮ ನಿವಾಸದಲ್ಲಿ ಅಧಿಕಾರಿಗಳಿಗೆ ಗಣತಿ ನಮೂನೆ ಪಡೆದು ಭರ್ತಿ ಮಾಡುವ ಮೂಲಕ ಅಭಿಯಾನಕ್ಕೆ ಚಾಲನೆ ನೀಡಿದರು. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಜಿಲ್ಲಾಧಿಕಾರಿ ಯಶವಂತ್ ಗುರ್ಕರ್ ಹಾಗೂ ಅಧಿಕಾರಿಗಳ ಸಮ್ಮುಖದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಪತ್ನಿ ಉಷಾ ಶಿವಕುಮಾರ್ ಗಣತಿ ನಮೂನೆ ಭರ್ತಿ ಮಾಡಿದರು. ಬಳಿಕ ಮಾತನಾಡಿದ ಮುಖ್ಯಮಂತ್ರಿ, ನಾಗರಿಕರು ತಮ್ಮ ಮತದಾನದ ಹಕ್ಕು ಉಳಿಸಿಕೊಳ್ಳಬೇಕು, ಇಲ್ಲವಾದರೆ ಸರ್ಕಾರದ ಸೌಲಭ್ಯಗಳನ್ನು ಪಡೆಯುವುದು ಕಷ್ಟಕರವಾಗಲಿದೆ ಎಂದು ತಿಳಿಸಿದರು. ರಾಜ್ಯದಲ್ಲಿ ಮತದಾನದ ಹಕ್ಕು ಇಲ್ಲದವರಿಗೆ ಯಾಕೆ ಗ್ಯಾರಂಟಿ ಯೋಜನೆಗಳನ್ನು ನೀಡಬೇಕು ಎಂದು ಪ್ರಶ್ನಿಸಿದ್ದಾರೆ.
1: ನಿಮ್ಮ ಮನೆ ಬಾಗಿಲಿಗೆ ಬಂದು ಫಾರಂ ಕೊಡ್ತಾರೆ, ಎನಿಮಿನೇಷನ್ ಫಾರಂ ಕೊಡ್ತಾರೆ. ಆ ಎನಿಮಿನೇಷನ್ ಫಾರಂ ನ ನೀವು ಮನೆ ಕುಟುಂಬದ ಯಾರು ಒಬ್ರು ಹಿರಿಯರು ಸಿಗ್ನೇಚರ್ ಮಾಡಿ ಅವ್ರ ಪರವಾಗಿ ಎಲ್ಲರೂ ಯಾರು ಇದ್ದೀರಿ ಅವರೆಲ್ಲ ಸಿಗ್ನೇಚರ್ ಮಾಡೋದು ಒಳ್ಳೇದು. ಈಗ ಒಂದ್ ಮತದಾರ ಇಲ್ಲದೆ ಹೋದ್ಮೇಲೆ ನಾವ್ ಯಾಕೆ ಗ್ಯಾರಂಟಿ ಹಣವನ್ನು ಕೊಡ್ಬೇಕು? ಎಲ್ಲೋ ಓಟ್ ಇಟ್ಕೊಂಡು ಎಲ್ಲೋ ಗ್ಯಾರಂಟಿ, ಇಲ್ಲಿ ಓಟ್ ಮತದಾರ ಇತ್ತು ಅಂತಂದ್ರೆ ಅವ್ನು ಇಟ್ಕೊಳ್ಳೋಣ. ಯಾವ್ದೋ ಊರಿಂದ ಬಂದು ಅಲ್ಲೂ ತಗೊಂಡು ಇಲ್ಲೂ ತಗೊಳ್ಳೋದಕ್ಕೆ ಅವಕಾಶ ಕೊಡಕ್ ಆಗಲ್ಲ. ಎಲ್ಲಾರು ಒಂದ್ ಕಡೆ ಕೊಡ್ಬೇಕಲ್ಲ, ಅದಕ್ಕೆ ನಮ್ಮಲ್ಲಿ ಯಾರು ರಾಜ್ಯವ್ರು ಇದಾರೆ ನಮ್ಮ ರಾಜ್ಯವ್ರಿಗೆ ಕೊಡ್ಬೇಕು ಅನ್ನೋದು ನಮ್ಮೆಲ್ಲರ ಚಿಂತೆ.
0: ರಾಜ್ಯದ ಇತರೆಡೆಯೂ ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ ಆರಂಭವಾಗಿದ್ದು 5,54,00,000 ಮತದಾರರ ಪರಿಷ್ಕರಣೆಗೆ ಚುನಾವಣಾ ಆಯೋಗ ನಿರ್ಧರಿಸಿದ್ದು 59,000 ಹೆಚ್ಚು ಬೂತ್ ಮಟ್ಟದ ಅಧಿಕಾರಿಗಳು ಪಾಲ್ಗೊಂಡಿದ್ದಾರೆ.

0: ಮುಖ್ಯ ಚುನಾವಣಾಧಿಕಾರಿ ವಿ ಅನುಪ್ ಕುಮಾರ್ ಬೆಂಗಳೂರಿನಲ್ಲಿ ತಮ್ಮ ಗಣತಿನ ಮುನ್ನೆ ವೈಯಕ್ತಿಕವಾಗಿ ಭರ್ತಿ ಮಾಡಿ ಎಲ್ಲ ಅರ್ಹ ಮತದಾರರು ಪ್ರಕ್ರಿಯೆಯನ್ನು ಪೂರ್ಣಗೊಳಿಸುವಂತೆ ಒತ್ತಾಯಿಸಿದರು. ನಾಗರಿಕರು ಚುನಾವಣಾ ಅಧಿಕಾರಿಗಳೊಂದಿಗೆ ಸಹಕರಿಸುವಂತೆ ಮನವಿ ಮಾಡಿದರು. ಬೆಂಗಳೂರಿನ ಕೇಂದ್ರ ನಗರಪಾಲಿಕೆ ಆಯುಕ್ತ ಜಗದೀಶ್ ಜಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರ ಅಧಿಕೃತ ನಿವಾಸಕ್ಕೆ ತೆರಳಿ ಗಣತಿ ನಮೂನೆ ಅರ್ಜಿಯನ್ನು ನೀಡುವ ಮೂಲಕ ಚಾಲನೆ ನೀಡಿದರು. ಹಾಸನದಲ್ಲಿ ಮತದಾರರ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯಕ್ಕೆ ಚಾಲನೆ ದೊರೆತಿದ್ದು, ಅಂತಾರಾಷ್ಟೀಯ ಬೂಕರ್ ಪ್ರಶಸ್ತಿ ವಿಜೇತರಾದ ಸಾಹಿತಿ ಭಾನು ಮುಷ್ತಾಕ್ ಅವರ ನಿವಾಸಕ್ಕೆ ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ಭೇಟಿ ನೀಡಿ ಅರ್ಜಿ ಭರ್ತಿ ಮಾಡಿಸುವ ಮೂಲಕ ಚಾಲನೆ ನೀಡಿದರು. ಮತದಾರರ ವಿಶೇಷ ಸಮಗ್ರ ಪರಿಷ್ಕರಣೆ ಅಭಿಯಾನದ ಅಂಗವಾಗಿ ಬಾಗಲಕೋಟೆ ಜಿಲ್ಲಾಧಿಕಾರಿ ಸಂಗಪ್ಪ ನವನಗರದ ವಿವಿಧ ಮನೆಗಳಿಗೆ ಭೇಟಿ ನೀಡಿ ಎನ್ಯುಮರೇಷನ್ ನಮೂನೆಗಳನ್ನು ವಿತರಿಸಿದರು. ಪದ್ಮಶ್ರೀ ಪುರಸ್ಕೃತ ವೆಂಕಣ್ಣ ಸುಗತೇಕರ್ ಅವರ ನಿವಾಸಕ್ಕೆ ಭೇಟಿ ನೀಡಿದ ಜಿಲ್ಲಾಧಿಕಾರಿಗಳು ನಮೂನೆ ಭರ್ತಿ ಮಾಡುವ ವಿಧಾನ ಹಾಗೂ ಅಗತ್ಯ ದಾಖಲೆಗಳ ಕುರಿತು ಮಾಹಿತಿ ನೀಡಿ ನಿಗದಿತ ಅವಧಿಯೊಳಗೆ ಭರ್ತಿ ಮಾಡಿ ಸಲ್ಲಿಸುವಂತೆ ಮನವಿ ಮಾಡಿದರು. ಗದಗ ನಗರದ ಅಭಿನವ ಶಿವಾನಂದ ಶ್ರೀಗಳಿಗೆ ಗಣತಿ ನಮೂನೆ ನೀಡುವ ಮೂಲಕ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ ಎಸ್ಐಆರ್ ಅಭಿಯಾನಕ್ಕೆ ಚಾಲನೆ ನೀಡಿದರು. ರಾಜ್ಯ ಸಚಿವ ಸಂಪುಟವು ಮತದಾರರ ಪಟ್ಟಿಗಳ ಪಾರದರ್ಶಕ ಮತ್ತು ಪುರಾವೆ ಆಧಾರಿತ ಪರಿಷ್ಕರಣೆಗೆ ಬೆಂಬಲ ಸೂಚಿಸಿದೆ. ಆದರೆ ಪ್ರಸ್ತುತ ಎಸ್ಐಆರ್ ಚೌಕಟ್ಟಿನಲ್ಲಿರುವ ಸಂಭಾವ್ಯ ಮತದಾನದ ಹಕ್ಕುಗಳ ವಂಚನೆಯ ಬಗ್ಗೆ ಕಳವಳ ವ್ಯಕ್ತಪಡಿಸಿದೆ. ರಾಜ್ಯದಲ್ಲಿ ಎಸ್ಐಆರ್ ಅನುಷ್ಠಾನಗೊಳಿಸುವ ಮೊದಲ ಚುನಾವಣಾ ಆಯೋಗವು ರಾಜ್ಯದಲ್ಲಿ ಸ್ವತಂತ್ರ ಪರಿಶೀಲನೆ, ಸಮಯ ಮಿತಿ ವಿಸ್ತರಣೆ, ಕ್ಷೇತ್ರ ಪರಿಶೀಲನೆ ಮತ್ತು ದೋಷಗಳ ತಿದ್ದುಪಡಿ, ಮತದಾರರ ಹಕ್ಕು ರಕ್ಷಣೆ, ನಮೂನೆಗಳ ಪ್ರಕ್ರಿಯೆ, ವಿಶೇಷ ಸುರಕ್ಷತಾ ಕ್ರಮಗಳು, ಅಧಿಕಾರಿಗಳ ಪಾತ್ರದ ಸ್ಪಷ್ಟತೆ ಕುರಿತಂತೆ ಕ್ರಮ ಕೈಗೊಳ್ಳಬೇಕು ಎಂಬ ನಿರ್ಣಯವನ್ನು ಸಚಿವ ಸಂಪುಟ ಕೈಗೊಂಡಿದೆ. ರಾಜ್ಯವನ್ನು ಮಾದಕವಸ್ತು ಮುಕ್ತ ಕರ್ನಾಟಕ ಮಾಡಲು ಸಹಕರಿಸುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕರೆ ನೀಡಿದ್ದಾರೆ. ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣದಲ್ಲಿ ಇಂದು ಏರ್ಪಡಿಸಿದ್ದ ಅಂತಾರಾಷ್ಟೀಯ ಮಾದಕ ವ್ಯಸನ ಮತ್ತು ಕಳ್ಳಸಾಗಣೆ ವಿರೋಧಿ ದಿನ 2026 ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಸರ್ಕಾರದ ಜೊತೆ ಪೋಷಕರು, ವಿದ್ಯಾರ್ಥಿಗಳು, ಶಾಲಾ ಕಾಲೇಜುಗಳು ಕೈಜೋಡಿಸುವಂತೆ ಮನವಿ ಮಾಡಿದ್ದಾರೆ. ಇದೇ ವೇಳೆ ಮಾತನಾಡಿದ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ, ಮಾದಕ ವಸ್ತುಗಳು ಓರ್ವ ವ್ಯಕ್ತಿಗೆ ಮಾತ್ರ ಹಾನಿ ಮಾಡುವುದಿಲ್ಲ, ಕುಟುಂಬ ಹಾಗೂ ಇಡೀ ಭವಿಷ್ಯವನ್ನೇ ಸದ್ದಿಲ್ಲದೆ ನಾಶ ಮಾಡಲಿದೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಮಾದಕ ವ್ಯಸನ ಮುಕ್ತ ರಾಜ್ಯ ಕುರಿತಂತೆ ಪ್ರತಿಜ್ಞೆ ಸ್ವೀಕರಿಸಿದರು. ಸಮಾರಂಭದಲ್ಲಿ ಶಾಸಕ ರಿಜ್ವಾನ್ ಅರ್ಷದ್, ರಾಜ್ಯ ಪೊಲೀಸ್ ಮಹಾನಿರ್ದೇಶಕ ಎಂಎ ಸಲೀಂ, ಬೆಂಗಳೂರು ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಹಾವೇರಿ ಜಿಲ್ಲೆ ಹಾನಗಲ್ಲ ತಾಲೂಕಿನ ನರೇಗಲ್ ಗ್ರಾಮದಲ್ಲಿ ನಡೆದ ಹಿಂಸಾತ್ಮಕ ಘಟನೆ ಅತ್ಯಂತ ಹೇಯ ಕೃತ್ಯವಾಗಿದ್ದು ಸಮಾಜದಲ್ಲಿ ಕೋಮು ಸೌಹಾರ್ದತೆಯನ್ನು ಕದಡುವ ಯತ್ನ ನಡೆದಿದೆ ಎಂದು ಸಂಸದ ಬಸವರಾಜ ಬೊಮ್ಮಾಯಿ ಆರೋಪಿಸಿದ್ದಾರೆ. ಉದ್ದೇಶಪೂರ್ವಕವಾಗಿ ಹೋರಿ ಬೆದರಿಸುವ ಯುವಕರ ಮೇಲೆ ಹಲ್ಲೆ ಮಾಡಲಾಗಿದ್ದು ಕೂಡಲೇ ತಪ್ಪಿತಸ್ಥರ ಮೇಲೆ ಅತ್ಯಂತ ಕಠಿಣ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ. ಈ ಕುರಿತು ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಅವರು ಪೊಲೀಸ್ ಇಲಾಖೆ ಅಧಿಕಾರಿಗಳನ್ನು ಕೂಡಲೇ ವರ್ಗಾವಣೆ ಮಾಡುವಂತೆ ಒತ್ತಾಯಿಸಿದ್ದಾರೆ. ಹಾವೇರಿ ಕಾರಹುಣ್ಣಿಮೆ ಹಿಂಸಾಚಾರಕ್ಕೆ ಕಾಂಗ್ರೆಸ್ನ ಓಲೈಕೆ ರಾಜಕೀಯವೇ ಕಾರಣ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ತಿಳಿಸಿದ್ದಾರೆ. ಸಾಂಪ್ರದಾಯಿಕ ಗೂಳಿ ಓಟದಲ್ಲಿ ಭಾಗವಹಿಸಿದ್ದ ರೈತರ ಮೇಲೆ ದಾಳಿ ಮಾಡಲಾಗಿದೆ ಎಂದು ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ ಕುರಿತು ಬೆಂಗಳೂರಿನ ಬಿಜೆಪಿ ನಾಯಕರು ಮಹತ್ವದ ಸಭೆ ನಡೆಸಿದರು. ಸಭೆಯಲ್ಲಿ ಪೂರ್ಣ ಪ್ರಮಾಣದಲ್ಲಿ ಎಸ್ಐಆರ್ ಅನ್ನು ಪರಿಣಾಮಕಾರಿಯಾಗಿ ನಡೆಸುವುದು, ವಾರ್ಡ್ವಾರು ಮತದಾರರ ಪಟ್ಟಿ ಪರಿಷ್ಕರಣೆ, ಪ್ರತಿ ವಾರ್ಡ್ಗೆ ಆಕಾಂಕ್ಷಿಗಳ ಪಟ್ಟಿಯನ್ನು ಸಿದ್ದಪಡಿಸುವುದು ಹಾಗೂ ಮುಂಬರುವ ಬೆಂಗಳೂರು ಮಹಾನಗರ ಚುನಾವಣೆಯಲ್ಲಿ ಬಿಜೆಪಿ ವಿಜಯ ಸಾಧಿಸುವ ನಿಟ್ಟಿನಲ್ಲಿ ಸಮಗ್ರ ಕಾರ್ಯತಂತ್ರವನ್ನು ರೂಪಿಸಿದೆ.

0: ಆಚರಿಸಲಾಗಿದೆ. ಸಭೆಯಲ್ಲಿ ಬೆಂಗಳೂರಿನ ಸಂಸದರು ಹಾಗೂ ಶಾಸಕರು ಪಾಲ್ಗೊಂಡಿದ್ದರು. ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಭಾರತ ಸರ್ಕಾರದ ವಾರ್ತಾ ಶಾಖೆ ಜುಲೈ 2ರಂದು ಕೋಲಾರದ ಮಾಧ್ಯಮ ಪ್ರತಿನಿಧಿಗಳಿಗಾಗಿ ಒಂದು ದಿನದ ವಾರ್ತಾಲಾಪ ಕಾರ್ಯಾಗಾರ ಹಮ್ಮಿಕೊಂಡಿದೆ. ವಾರ್ತಾಲಾಪದಲ್ಲಿ ಮಾಧ್ಯಮ ಪ್ರತಿನಿಧಿಗಳಿಗೆ ಕೇಂದ್ರ ಪುರಸ್ಕೃತ ಕಾರ್ಯಕ್ರಮಗಳು ಹಾಗೂ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಸಹಯೋಗದಲ್ಲಿ ಜಿಲ್ಲೆಯಲ್ಲಿ ಅನುಷ್ಠಾನಗೊಂಡಿರುವ ಯೋಜನೆಗಳ ಕುರಿತು ಮಾಹಿತಿ ನೀಡುವ ಉದ್ದೇಶ ಹೊಂದಲಾಗಿದೆ. ಜಿಲ್ಲಾ ಮತ್ತು ಗ್ರಾಮೀಣ ಭಾಗದಲ್ಲಿ ಯೋಜನೆಗಳ ಅನುಷ್ಠಾನದ ಕುರಿತು ಮಾಧ್ಯಮ ಪ್ರತಿನಿಧಿಗಳಿಗಾಗಿ ಅಗತ್ಯ ಮಾಹಿತಿಯನ್ನು ಒದಗಿಸುವ ಧ್ಯೇಯೋದ್ದೇಶ ಹೊಂದಲಾಗಿದೆ. ವಾರ್ತಾಲಾಪದಲ್ಲಿ ಸ್ಥಳೀಯ ಜನಪ್ರತಿನಿಧಿಗಳು, ಮಾಧ್ಯಮ ಪ್ರತಿನಿಧಿಗಳು, ಜಿಲ್ಲಾ ಮಟ್ಟದ ಅಧಿಕಾರಿಗಳು ಭಾಗಿಯಾಗಿ ತಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನು ಹಂಚಿಕೊಳ್ಳಲಿದ್ದಾರೆ. ರಾಷ್ಟೀಯ ಹೆದ್ದಾರಿ ವ್ಯಾಪ್ತಿಯ ಅಪಘಾತ ವಲಯಗಳಲ್ಲಿ ರಸ್ತೆ ಸುರಕ್ಷತಾ ಕ್ರಮಗಳನ್ನು ತ್ವರಿತವಾಗಿ ಜಾರಿಗೊಳಿಸಿ ಸಾರ್ವಜನಿಕರ ಜೀವರಕ್ಷಣೆಗೆ ಮೊದಲ ಆದ್ಯತೆ ನೀಡಬೇಕು ಎಂದು ಯಾದಗಿರಿ ಜಿಲ್ಲಾಧಿಕಾರಿ ರಾಹುಲ್ ತುಕಾರಾಮ ಪಾಂಡ್ವೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಹೆಚ್ಚು ಅಪಘಾತ ನಡೆಯುವ ಸ್ಥಳಗಳಲ್ಲಿ ಅಗತ್ಯ ಸುರಕ್ಷತಾ ವ್ಯವಸ್ಥೆ ಕಲ್ಪಿಸುವಂತೆ ನಿರ್ದೇಶನ ನೀಡಿದ್ದಾರೆ. ಅಪಘಾತಗಳನ್ನು ತಡೆಗಟ್ಟಲು ರಸ್ತೆ ಸೂಚನಾ ಫಲಕಗಳು, ವೈಜ್ಞಾನಿಕ ಮಾದರಿಯ ವೇಗ ನಿಯಂತ್ರಕಗಳು, ರಬ್ಬರ್ ಸ್ಟ್ರಿಪ್ಗಳು, ರಸ್ತೆ ಸ್ಟಡ್ ಹಾಗೂ ಇತರೆ ಸುರಕ್ಷತಾ ವ್ಯವಸ್ಥೆಗಳನ್ನು ಆದ್ಯತೆಯ ಮೇರೆಗೆ ಅಳವಡಿಸುವಂತೆ ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ರಾಜ್ಯದ ಕರಾವಳಿ ಜಿಲ್ಲೆಗಳಲ್ಲಿ ಇಂದಿನಿಂದ ಮುಂದಿನ 2 ದಿನಗಳ ಕಾಲ ಭಾರೀ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ನೀಡಿದೆ. ಕರಾವಳಿ ಜಿಲ್ಲೆಗಳಾದ ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಗಳಲ್ಲಿ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. ಕರಾವಳಿ ಕರ್ನಾಟಕ ಮತ್ತು ದಕ್ಷಿಣ ಒಳನಾಡಿನ ಕೆಲವು ಜಿಲ್ಲೆಗಳಲ್ಲಿ ಮಳೆಯೊಂದಿಗೆ ಬಲವಾದ ಗಾಳಿ ಬೀಸುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆಗೆ ಚಾಲನೆ. ಬೂತ್ ಮಟ್ಟದ ಅಧಿಕಾರಿಗಳಿಂದ ಮನೆ ಮನೆ ಭೇಟಿ. ಮತದಾನದ ಹಕ್ಕು ಕಳೆದುಕೊಂಡರೆ ಗ್ಯಾರಂಟಿ ಯೋಜನೆ ನೀಡುವುದು ಅಸಾಧ್ಯ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಮಾದಕ ವಸ್ತು ಮುಕ್ತ ಕರ್ನಾಟಕ ಮಾಡಲು ವಿದ್ಯಾರ್ಥಿಗಳಿಗೆ ಹಾಗೂ ಪೋಷಕರಿಗೆ ರಾಜ್ಯ ಸರ್ಕಾರ ಮನವಿ. ಹಾವೇರಿಯಲ್ಲಿ ಹೋರಿ ಬೆದರಿಸುವ ವೇಳೆ ಘರ್ಷಣೆ, ತಪ್ಪಿತಸ್ಥರ ವಿರುದ್ದ ಕಠಿಣ ಕ್ರಮ ಕೈಗೊಳ್ಳುವಂತೆ ಬಿಜೆಪಿ ಆಗ್ರಹ. ಹಾಗೂ ರಾಜ್ಯದ ಕರಾವಳಿ ಜಿಲ್ಲೆಗಳಲ್ಲಿ ಇಂದಿನಿಂದ 2 ದಿನಗಳ ಕಾಲ ಭಾರೀ ಮಳೆ, ಆರೆಂಜ್ ಅಲರ್ಟ್ ಘೋಷಿಸಿದ ಹವಾಮಾನ ಇಲಾಖೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ರಾಷ್ಟ್ರ ಭಾಷಾ ಭಾರತಿ.

0: ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ 102.6 ಮೆಗಾಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ. ಈಗ ವಿಷಯ ಆಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ.
1: ಹಾಡು ಹಳೆಯದಾದರೇನು, ಭಾವ ನವನವೀನ, ಕವಿಯಾಶಯದಂತೆ ನಮ್ಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಗ್ರಂಥ ಭಂಡಾರದಿಂದ ಪ್ರಸಾರವಾಗುವ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ

ಕೇಳಿದ್ರೆ ಇಂದಿನ ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ವಿಷಯ ಯಾವುದು ಅಂತ ನಿಮಗೆ ಮುಂಚೆನೆ ಹೇಳಿದ್ದೆ ಅಲ್ವಾ? ಯಾವುದದು ಅಂದರೆ, ನಮ್ಮ ಮಗಳು ಟಿ ವಿ ನೋಡ್ತಾಳೆ ಅಂತ ಚೆಸ್ ತರಗತಿಗೆ ಸೇರಿಸಿದ್ವಿ ಅಂತ ಹೇಳಿದರು ಪೋಷಕರು. ಈಗ ಅವಳು ಜಗತ್ತಿನಲ್ಲಿ ತಲೆ ಎತ್ತಿ ನೋಡುವಂತಹ ಚಾಂಪಿಯನ್ ಆದಳು. ಯಾರು ಗೊತ್ತಾ ಅವಳು? ಅವಳೇ ವೈಶಾಲಿ ರಮೇಶ್ ಬಾಬು. ನಾವು ನಮ್ಮ ಮಕ್ಕಳನ್ನು ಟಿ ವಿ ಮೊಬೈಲ್ನ ಹೆಚ್ಚಾಗಿ ನೋಡ್ತಾ ಇದ್ದರೆ ಅವರಿಗೆ ಬೈದು ಬುದ್ಧಿ ಹೇಳಿ ಓದ್ಕೊಳ್ಳಿ ಅಂತ ಹೇಳ್ತೀವಿ. ಇನ್ನೂ ಹೆಚ್ಚಿನದಾಗಿ ಹೇಳಬೇಕಂದ್ರೆ, ಅಪ್ಪನಿಗೆ ಸಹಾಯ ಮಾಡು ಹೋಗು, ಇಲ್ಲವೇ ಅಮ್ಮನಿಗೆ ಸಹಾಯ ಮಾಡು ಅಂತ ಹೇಳ್ತಾ ಇರ್ತೀವಿ ಅಷ್ಟೆ ಅಲ್ವಾ? ಆದರೆ ಇಲ್ಲೊಬ್ಬ ಪೋಷಕರು ಮಗಳು ಟಿ ವಿ ಕಾರ್ಟೂನನ್ನು

ಜಾಸ್ತಿ ನೋಡ್ತಾ ಇದ್ದಾಳೆ ಅಂತ ಗಮನಿಸಿ ತಕ್ಷಣ ಅವರು ಮಗಳಿಗೆ ಯಾವ ಪಠ್ಯೇತರ ಚಟುವಟಿಕೆಯಲ್ಲಿ ಆಸಕ್ತಿ ಇದೆ ಅಂತ ತಿಳ್ಕೊಂಡು ಅದಕ್ಕೆ ಸೇರಿಸ್ತಾರೆ. ಯಾವುದದು ಪಠ್ಯೇತರ ಚಟುವಟಿಕೆ ಅಂದರೆ, ಅವಳ ಆಸಕ್ತಿ ಚೆಸ್ ಆಟದಲ್ಲಿತ್ತಂತೆ. ಹಾಗಾಗಿ ಅವಳ ಪೋಷಕರು ಚೆಸ್ ತರಬೇತಿಗೆ ಸೇರಿಸಿದ್ರು. ಅದೇ ಚೆಸ್ ಇಂದು ಜಗತ್ತೇ ಅವಳನ್ನು ತಿರುಗಿ ನೋಡುವಂತೆ ಮಾಡಿದೆ. ಇದು ಮೊದಲ ಮಹಿಳಾ ಚೆಸ್ ಗ್ರ್ಯಾಂಡ್ ಮಾಸ್ಟರ್ ಆಗಿರುವಂತಹ ವೈಶಾಲಿ ರಮೇಶ್ ಬಾಬು ಅವರ ಕಥೆ ಆಗಿದೆ. ಮುಂದುವರಿಸ್ತೀನಿ ವಿಷಯನ. ಈಗ ಯಶೋಧ ಚಿತ್ರದ ಗೀತೆಯನ್ನು ಕೇಳ್ಕೊಂಬರೋಣ. ಎನ್ ಎಸ್ ಕೆ ರಮ್ಯಾ ಹಾಗೂ ಸಂಗಡಿಗರ ಧ್ವನಿಯಲ್ಲಿ

ಕೇಳುಗರೆ, ಗುರುವಾರ ಬೆಳಿಗ್ಗೆ 8:30 to 9:30 ಪ್ರಾಯಶಃ ಹಲೋ ಡಾಕ್ಟರ್ ಆರೋಗ್ಯದ ಅರಿವು ನೇರ ಫೋನಿನ ಕಾರ್ಯಕ್ರಮ ಮೂಡಿ ಬರಲಿದೆ. ವಿಷಯ ಮೂತ್ರಪಿಂಡದ ಕಲ್ಲು ಅಥವಾ ಕಿಡ್ನಿ ಸ್ಟೋನ್, ಕಾರಣಗಳು, ಲಕ್ಷಣಗಳು ಹಾಗೂ ಚಿಕಿತ್ಸೆ. ಭಾಗವಹಿಸುತ್ತಾರೆ ಸರ್ಜಿ ವೇದಾಂತ ಆಸ್ಪತ್ರೆಯ ಮೂತ್ರರೋಗ ತಜ್ಞರಾದ ಡಾಕ್ಟರ್ ದರ್ಶನ್ ಎಚ್ಆರ್ ಅವರು. ಇವರು ಮೂತ್ರಪಿಂಡದ ಕಲ್ಲಿನ ಸಮಸ್ಯೆ, ಲಕ್ಷಣಗಳು, ಕಾರಣಗಳು, ತಡೆಗಟ್ಟುವ ವಿಧಾನಗಳು, ಆಧುನಿಕ ಚಿಕಿತ್ಸೆಗಳು ಹಾಗೂ ಶಸ್ತ್ರಚಿಕಿತ್ಸೆಯ ಅಗತ್ಯತೆ ಕುರಿತು ಶ್ರೋತೃಗಳ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ. ಕೇಳುಗರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕರೆ ಮಾಡಲು ಮೊಬೈಲ್ ಸಂಖ್ಯೆಗಳು 9448640273 ಮತ್ತೊಂದು 9141970772. ಇನ್ನು ಸ್ಥಿರ ದೂರವಾಣಿ ಸಂಖ್ಯೆ 08194295699. ವಾಟ್ಸಪ್ ಮೂಲಕ ಪ್ರಶ್ನೆ ಕೇಳಲು ಸಂದೇಶ ಕಳಿಸಿ 9448640273. ಈ ಕಾರ್ಯಕ್ರಮದ ಪ್ರಾಯೋಜಕರು ಸರ್ಜಿ ವೇದಾಂತ ಆಸ್ಪತ್ರೆ, ಚಿತ್ರದುರ್ಗ. ಕೇಳಿ, ಗುರುವಾರ ಬೆಳಿಗ್ಗೆ 8:30 to 9:30 ಪ್ರಾಯೋಜಿತ ಹಲೋ ಡಾಕ್ಟರ್ ಆರೋಗ್ಯದ ಅರಿವು ನೇರ ಫೋನಿನ್ ಕಾರ್ಯಕ್ರಮವನ್ನು ನಾವೀಗ ಚೆಸ್ ಗ್ರ್ಯಾಂಡ್ ಮಾಸ್ಟರ್ ಆಗಿರುವಂತಹ ವೈಶಾಲಿ ಅವರ ಬಗ್ಗೆ ವಿಷಯವನ್ನು ಹೇಳ್ತಾ ಇದ್ದೆ. ನಾನು ತಮಿಳುನಾಡಿನ ಚೆನ್ನೈನಲ್ಲಿ 2001 ವೈಶಾಲಿ ಅವರು ಜನಿಸಿದರು. ಆರಂಭದಲ್ಲಿ ಚೆಸ್ ಬಗ್ಗೆ ವೈಶಾಲಿ ತೋರಿಸ್ತಾ ಇರುವಂತಹ ಆಸಕ್ತಿ ತರಬೇತುದಾರರಿಗೂ ಕೂಡ ಅಚ್ಚರಿ ಮೂಡಿಸಿತ್ತು. ತರಗತಿಗೆ ಸೇರಿದ 6 ಸ್ಥಳೀಯ ಟೂರ್ನಮೆಂಟ್ ಒಂದರಲ್ಲಿ ಪಾಲ್ಗೊಂಡು ಗೆಲುವು ಸಾಧಿಸುವ ಮೂಲಕ ಅತ್ಯಂತ ಕಿರಿಯ ಸ್ಪರ್ಧಿ ಎನ್ನುವ ಪ್ರಶಸ್ತಿ ಪಡೆದಿದ್ದರು. ವೈಶಾಲಿ ಆಸಕ್ತಿ ಕಂಡು ಸಹೋದರ ಆರ್ ಪ್ರಜ್ಞಾನಂದ ಕೂಡ ಚೆಸ್ ಆಡಲು ಆರಂಭಿಸಿದ. ಇವರು ವೈಶಾಲಿಗೂ ಮೊದಲೇ ಚೆಸ್ ಗ್ರ್ಯಾಂಡ್ ಮಾಸ್ಟರ್ ಆಗಿ ಹೊರಹೊಮ್ಮಿದ್ದಾರೆ. 2013 ಚೆನ್ನೈಗೆ ಭೇಟಿ ನೀಡಿದ್ದ ವಿಶ್ವ ಚಾಂಪಿಯನ್ ಮ್ಯಾಗ್ನಸ್ ಕಾರ್ಲ್ಸನ್ ಅವರು ಏಕಕಾಲದಲ್ಲಿ ಹಲವು ಮಕ್ಕಳೊಂದಿಗೆ ಆಡಿದ ಚೆಸ್ ಪಂದ್ಯದಲ್ಲಿ ವೈಶಾಲಿ ಎದುರು ಅವರು ಸೋತು ಹೋಗಿದ್ದರು. ಇದು ವೈಶಾಲಿಯವರ ಪ್ರತಿಭೆ ಜಗತ್ತಿಗೆ ಪರಿಚಯವಾಗಲು ಕಾರಣ ಆಯಿತು. ಆಗಿನ್ನೂ ಅವರಿಗೆ 12 ವಯಸ್ಸು. 2024 ವಿಶ್ವದ ಅತ್ಯುನ್ನತ ಗ್ರ್ಯಾಂಡ್ ಮಾಸ್ಟರ್ ಪದವಿ ಪಡೆಯುವ ಮೂಲಕ ಕೋನೇರು ಹಂಪಿ ಹಾಗೂ ಹಾರಿಕಾ ದ್ರೋಣವಲ್ಲಿ ಇವರ ನಂತರ ಈ ಸಾಧನೆ ಮಾಡಿದ 3 ಮಹಿಳೆ ಎನ್ನುವಂತಹ ಹೆಗ್ಗಳಿಕೆಗೆ ವೈಶಾಲಿ ಪಾತ್ರರಾಗಿದ್ದಾರೆ. ಇನ್ನು ಸೈಪ್ರಸ್ನಲ್ಲಿ ನಡೆದ ಮಹಿಳಾ ಕ್ಯಾಂಡಿಡೇಟ್ಸ್ ಟೂರ್ನಮೆಂಟ್ನಲ್ಲಿ ರಷ್ಯಾದ ಕ್ಯಾಥರಿನಾ ಲಾಗ್ನೋ ಅವರನ್ನು ಸೋಲಿಸಿ ಮಹಿಳಾ ವಿಭಾಗದ ಚಾಂಪಿಯನ್ ಆದರು. ಈ ಸಾಧನೆಗೆ ಪಾತ್ರರಾದ ಭಾರತದ ಮೊದಲ ಆಟಗಾರ್ತಿ ವೈಶಾಲಿ ಅವರಾಗಿದ್ದಾರೆ. ಅಷ್ಟೇ ಅಲ್ಲದೆ ಟೂರ್ನಿ ಗೆಲ್ಲುವ ಮೂಲಕ ವಿಶ್ವ ಚಾಂಪಿಯನ್ ಚೀನಾದ ಝುವೆನ್ ಝುಲ್ ಅವರಿಗೆ ಚಾಲೆಂಜರ್ ಆಗುವಂತಹ ಅರ್ಹತೆಯನ್ನು ಇವರು ಪಡ್ಕೊಂಡ್ರು. ಈಗ ಮೈ ಆಟೋಗ್ರಾಫ್ ಚಿತ್ರದ ಗೀತೆಯೊಂದನ್ನು ಕೇಳ್ಕೊಂಬರೋಣ. ಚಿತ್ರ ಅವರ ಧ್ವನಿಯಲ್ಲಿ

0: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
1: ಕೇಳುಗರೆ, ಈ ಸಂಜೆ 5 ಪ್ರಸಾರವಾಗಲಿರುವ ನಮ್ಮ ಹಾಡು ನಮ್ಮ ನಿಮ್ಮ ಅನಿಸಿಕೆ ಕಾರ್ಯಕ್ರಮಕ್ಕಾಗಿ ನಾವು ಆಯ್ದುಕೊಂಡಿರುವಂತಹ ಹಾಡುಗಳು ಹೀಗಿವೆ. ಮುಸ್ಸಂಜೆ ಮಾತು ಚಿತ್ರದಿಂದ

ಜೊತೆ ಜೊತೆಯಲ್ಲಿ ಚಿತ್ರದಿಂದ ಅಮೃತಧಾರೆ ಚಿತ್ರದಿಂದ

ಈ ಗೀತೆಗಳಿಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಈ ಸಂಜೆ 4 ಗಂಟೆಯಿಂದ 5 ಗಂಟೆಯ ಒಳಗೆ ಕಳುಹಿಸಬಹುದು. ಕೇಳುಗರೆ, ಇನ್ನು ನಾನು ವೈಶಾಲಿಯವರ ಗೆದ್ದಂತಹ ಪ್ರಶಸ್ತಿಗಳನ್ನು ನೋಡೋದಾದರೆ 2012ರಲ್ಲಿ 12 ವರ್ಷದ ಒಳಗಿನವರ ಮತ್ತು 2015ರಲ್ಲಿ 14 ವರ್ಷದೊಳಗಿನವರ ಬಾಲಕಿಯರ ವಿಶ್ವ ಯುವ ಚೆಸ್ ಚಾಂಪಿಯನ್ಶಿಪ್ ಗೆದ್ದಿದ್ದಾರೆ. 2024ರ ಚೆಸ್ ಒಲಿಂಪಿಯಾಡ್ನಲ್ಲಿ ಭಾರತದ ಮಹಿಳಾ ತಂಡ ಚಿನ್ನದ ಪದಕ ಗೆಲ್ಲುವಲ್ಲಿ ಇವರು ಪ್ರಮುಖ ಪಾತ್ರ ವಹಿಸಿದ್ದರು. ಇನ್ನು 2023-25ರ ಫೈಡ್ ಮಹಿಳಾ ಗ್ರ್ಯಾಂಡ್ ಸ್ವಿಸ್ ಪಂದ್ಯಾವಳಿಯಲ್ಲಿ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಾರೆ. ವೈಶಾಲಿ ಅವರ ಕ್ರೀಡಾ ಸಾಧನೆಯನ್ನು ಗುರುತಿಸಿ ಭಾರತ ಸರ್ಕಾರ ಇವರಿಗೆ 2023ರಲ್ಲಿ ಅರ್ಜುನ ಪ್ರಶಸ್ತಿ ನೀಡಿ ಗೌರವಿಸಿದೆ. ಕೇಳಿದ್ರಲ್ಲ ಕೇಳುಗ್ರೆ, ಇದು ಕಥೆಯಲ್ಲ, ಮಕ್ಕಳ ಆಸಕ್ತಿಯನ್ನ ಗಮನಿಸಿ ಪೋಷಕರು ಇಟ್ಟ ಒಂದು ಚಿಕ್ಕ ಹೆಜ್ಜೆ ಇಂದು ತುಟ್ಟ ತುದಿಗೆ ಹೋಗಿ ನಿಂತಿದೆ. ಟಿವಿ

ಪಂದ್ಯಾವಳಿಯಲ್ಲಿ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಾರೆ. ವೈಶಾಲಿ ಅವರ ಕ್ರೀಡಾ ಸಾಧನೆಯನ್ನು ಗುರುತಿಸಿ ಭಾರತ ಸರ್ಕಾರ ಇವರಿಗೆ 2023 ಅರ್ಜುನ ಪ್ರಶಸ್ತಿ ನೀಡಿ ಗೌರವಿಸಿದೆ. ಕೇಳಿದ್ರಲ್ಲ ಕೇಳುಗ್ರೆ, ಇದು ಕಥೆಯಲ್ಲ, ಮಕ್ಕಳ ಆಸಕ್ತಿಯನ್ನು ಗಮನಿಸಿ ಪೋಷಕರು ಇಟ್ಟ ಒಂದು ಚಿಕ್ಕ ಹೆಜ್ಜೆ ಇಂದು ತುಟ್ಟ ತುದಿಗೆ ಹೋಗಿ ನಿಂತಿದೆ. ಟಿವಿ ನೋಡ್ತಾಳೆ ಅನ್ನೋ ಒಂದೇ ಒಂದು ಕಾರಣನ ಇಟ್ಕೊಂಡು ಚೆಸ್ ತರಬೇತಿಗೆ ಸೇರಿಸಿದ್ರು. ಈಗ ಜಗತ್ತೇ ಅವಳನ್ನ ತಲೆ ಎತ್ತಿ ನೋಡುವ ಮಟ್ಟಕ್ಕೆ ವೈಶಾಲಿ ಬೆಳೆದು ನಿಂತಿದ್ದಾರೆ. KGF ಚಿತ್ರದ ಒಂದು ಗೀತೆಯನ್ನ ಕೇಳ್ಕೊಂಡ್ಬರೋಣ.

ಆಕಾಶವಾಣಿ ಚಿತ್ರದುರ್ಗ. ಇನ್ನು ಮುಂದೆ ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹಪ್ರಸಾರದಲ್ಲಿ ಕಾರ್ಯಕ್ರಮಗಳನ್ನು ಕೇಳುತ್ತೀರಿ. 5 ಗಂಟೆಯವರೆಗೂ

ಇದು ನಿಮ್ಮ ಮೆಚ್ಚಿನ 102.6 ಮೆಗಾಹೆಡ್ಸ್ಗಳ ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಈ ಸುಂದರ ಸಂಜೆಯ ಚಂದ್ರವಳ್ಳಿ ಪ್ರಸಾರಕ್ಕೆ ಆತ್ಮೀಯ ಕೇಳುಗರಿಗೆಲ್ಲ ಪ್ರೀತಿಯ ಸ್ವಾಗತ. ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಇದ್ದೀನಿ ನಾನು ಸುಮಾ ಆರ್. ಸಮಯ ಸರಿಯಾಗಿ 5:22. ಇದೀಗ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮ. ಇನ್ನು ಕಾರ್ಯಕ್ರಮದಲ್ಲಿ ಯಾರೆಲ್ಲ ಸಂದೇಶಗಳನ್ನು ಕಳಿಸಿದ್ದಾರೆ ಅಂಥೇಳಿ ನೋಡೋಣ. ಬೆಳಗಾವಿಯಿಂದ ಅಶೋಕ್ ಭೀಮಸೇನ್ ನಲವಡೆ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಪ್ರಸಾರವಾಗ್ತಾ ಇರುವಂತಹ ಮೂರು ಹಾಡುಗಳು ಕೂಡ ಸುಂದರವಾಗಿದೆ. ಅದರಲ್ಲಿ ನಾಮೆಚ್ಚಿದ ಹಾಡು ಮುಸ್ಸಂಜೆ ಮಾತು ಚಿತ್ರದ್ದು ಅಂಥೇಳಿ, ಹಾಗೆ ಪ್ರಸಾರ ಮಾಡಿ ಧನ್ಯವಾದಗಳು ಚಿತ್ರದುರ್ಗ ಆಕಾಶವಾಣಿಗೆ ಅಂಥೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ. ಮುಂದಿನ ಸಂದೇಶ ಲತಾ ಸುಹಾಸ್ ಹೊಸಕೋಟೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅನಂತರವಾಗಿ ಹಾಯ್ ಹಲೋ ಗುಡ್ ಈವ್ನಿಂಗ್, ಇವತ್ತು ನೀವು ಕೊಟ್ಟಿರೋ ಹಾಡುಗಳು ಒಂದಕ್ಕಿಂತ ಒಂದು ಸುಮಧುರವಾದ ಹಾಡುಗಳು. ಎಲ್ಲ ಹಾಡುಗಳು ಸಾಹಿತ್ಯ ಸಂಗೀತ ಅವರ ಪಾತ್ರಗಳು ತುಂಬ ಚೆನ್ನಾಗಿದೆ. ಎಲ್ಲ ಹಾಡುಗಳನ್ನು ಕೂಡ ಕೇಳ್ತೀನಿ ಅಂತೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಚಿತ್ರದುರ್ಗದಿಂದ ಅಮೃತ ರಮೇಶ್ ಅವರು, ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ. ಮುಂದಿನ ಸಂದೇಶ ನಾಗೇಂದ್ರ ಗುಂಡಮ್ಮ ದೊಡ್ಡುಳ್ಳಾರ್ತಿ ಚಳ್ಳಕೆರೆ ತಾಲೂಕು ಇಲ್ಲಿಂದ ಸಂದೇಶವನ್ನು ಕಳಿಸಿದ್ದಾರೆ. ಸಂಜೆಯ ನಿರೂಪಕರಿಗೆ ನನ್ನ ನಮಸ್ಕಾರಗಳು. ಕೊಟ್ಟಿರುವಂಥ ಮೂರು ಹಾಡುಗಳಲ್ಲಿ ಎಲ್ಲ ಹಾಡುಗಳು ಕೂಡ ನನಗಿಷ್ಟ. ಸಾಹಿತ್ಯ ಸಂಗೀತ ಚಿತ್ರಕಥೆ ನಿರ್ದೇಶನ ಎಲ್ಲವೂ ಕೂಡ ಚೆನ್ನಾಗಿದೆ. ಎಲ್ಲ ಹಾಡುಗಳನ್ನು ಕೂಡ ತಪ್ಪದೇ ಕೇಳ್ತೇವೆ ಅಂಥೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ. ಇನ್ನು ಮುಂದಿನ ಸಂದೇಶ ಸಂಜೆಯ ನಿರೂಪಕರಿಗೆ ನಮಸ್ಕಾರ ಅಂತ ತಿಳಿಸ್ತಾ ಇದ್ದಾರೆ. ಹರಪನಹಳ್ಳಿ ತಾಲೂಕು ಚಿಕಟೇರಿಯಿಂದ ಕೆಂಚನಗೌಡರ ರಮೇಶ್ ಅವರು, ಜೊತೆ ಜೊತೆಯಲ್ಲಿ ಚಿತ್ರದ ಗುಣವಂತ ಗೀತೆ ತುಂಬ ಸುಮಧುರವಾಗಿದೆ, ಪ್ರಸಾರ ಮಾಡಿ ಧನ್ಯವಾದಗಳು ಅಂಥೇಳಿ ತಿಳಿಸಿದ್ದಾರೆ. ಧನ್ಯವಾದಗಳು ನಿಮ್ಮ ಸಂದೇಶಕ್ಕೂ ಕೂಡ. ಮುಂದಿನ ಸಂದೇಶ, ನೀವು ಕೊಟ್ಟಿರೋ ಎಲ್ಲ ಹಾಡುಗಳು ಕೂಡ ತುಂಬ ಚೆನ್ನಾಗಿದೆ, ತಾಳ ಪಲ್ಲವಿ ಸೊಗಸಾಗಿದೆ, ಸಾಹಿತ್ಯ ಸಂಗೀತ ಚೆನ್ನಾಗಿದೆ ಅಂಥೇಳಿ, ಹಾಗೆ ಎಲ್ಲ ಹಾಡುಗಳನ್ನು ಕೂಡ ಇಷ್ಟಪಟ್ಟು ಕೇಳ್ತೇನೆ ಅಂತೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಮಾದಪ್ಪ ಹಾಗೂ ಕೆ ಎಂ ಕೃಷ್ಣ ಕಮಂಡಲಗೊಂದಿ ಜಗಳೂರು ತಾಲೂಕಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ. ಎಂ ಆರ್ ಶ್ರೀಕಂಠನ್ ಮೈಸೂರು ಅಗ್ರಹಾರ ಮೈಸೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಆಕಾಶವಾಣಿಯ ಆತ್ಮೀಯ ನಿರೂಪಕರಿಗೆ ಶುಭ ಸಂಜೆ ಅಂತ ಹೇಳಿ, ಹಾಗೆ ಚಂದ್ರವಳ್ಳಿ ಪ್ರಸಾರದಲ್ಲಿನ ನಮ್ಮ ಹಾಡು ನಿಮ್ಮ ಅನಿಸಿಕೆ ಕಾರ್ಯಕ್ರಮದಲ್ಲಿ ಮೂರು ಬೇರೆ ಬೇರೆ ಚಿತ್ರಗಳಿಂದ ಆರಿಸಿಕೊಂಡು ನೀಡಿರುವಂಥ ಎಲ್ಲ ಗೀತೆಗಳು ಕೂಡ ಸೊಗಸಾಗಿದೆ. ಅವುಗಳಲ್ಲಿ ನನ್ನ ಮೊದಲನೇ ಆಯ್ಕೆ ಮಹೇಶ್ ಅವರ ನಿರ್ದೇಶನದಲ್ಲಿ ಮೇ 16, 2008 ಬಿಡುಗಡೆಯಾಗಿ ತೆರೆ ಕಂಡ ಮುಸ್ಸಂಜೆ ಮಾತು ಚಿತ್ರದ ನಿನ್ನ ನೋಡಲೆಂತೋ ಗೀತೆ. ಕಾರಣ, ಈ ಗೀತೆಯು ಖ್ಯಾತ ನಟರುಗಳಾದ ಸುದೀಪ್ ಹಾಗೂ ರಮ್ಯಾ ಅವರುಗಳ ಅಮೋಘ ಅಭಿನಯದೊಂದಿಗೆ, ರಾಮನಾರಾಯಣ್ ಅವರ ಸಾಹಿತ್ಯ, ವಿ ಶ್ರೀಧರ್ ಅವರ ಸಂಗೀತ ಸಂಯೋಜನೆಯೊಂದಿಗೆ, ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್ ಅವರ ಮಧುರ ಕಂಠಗಳಲ್ಲಿ ಬಹಳ ಸುಮಧುರವಾಗಿ, ಸುಶ್ರಾವ್ಯವಾಗಿ ಹಾಗೂ ಅರ್ಥಗರ್ಭಿತವಾಗಿ ಮೂಡಿಬಂದಿದೆ. ನನ್ನ ಆಯ್ಕೆಯ ಗೀತೆಯನ್ನು ದಯವಿಟ್ಟು ಪ್ರಸಾರ ಮಾಡಿ, ಧನ್ಯವಾದಗಳು ಅಂತೇಳಿ ತಿಳಿಸಿದ್ದಾರೆ. ಧನ್ಯವಾದಗಳು ನಿಮ್ಮ ಸಂದೇಶಕ್ಕೂ ಕೂಡ. ಇನ್ನು ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ, ಮುಸ್ಸಂಜೆ ಮಾತು ಚಿತ್ರದ ಈ ಗೀತೆಯನ್ನು ಹಾಡಿದ್ದಾರೆ ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್.

0: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
1: ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮದಲ್ಲಿ ಮುಂದಿನ ಸಂದೇಶವನ್ನ ಕಳಿಸಿದ್ದಾರೆ ನಳಿನಿ ಸತೀಶ್ ಸಂಗಮೇಶ್ವರ ಲೇಔಟ್ನಿಂದ. ನೀವು ಕೊಟ್ಟಿರುವ ಎಲ್ಲ ಹಾಡುಗಳು ಕೂಡ ತುಂಬಾ ಚೆನ್ನಾಗಿದೆ, ನನಗೆ ಎಲ್ಲ ಹಾಡುಗಳು ಕೂಡ ಇಷ್ಟವಾಗಿದೆ, ಸಾಹಿತ್ಯ ಸಂಗೀತ ಕೂಡ ಚೆನ್ನಾಗಿದೆ, ಎಲ್ಲ ಹಾಡುಗಳನ್ನ ಕೇಳ್ತೇನೆ, ಮರೆಯಲಾಗದ ಹಾಡುಗಳು, ಧನ್ಯವಾದಗಳು, ಶುಭ ಸಂಜೆ ಅಂತ ಹೇಳಿ ತಿಳಿಸಿದ್ದಾರೆ. ಧನ್ಯವಾದಗಳು ನಿಮ್ಮ ಸಂದೇಶಕ್ಕೂ ಕೂಡ. ಇನ್ನು ಮುಂದಿನ ಸಂದೇಶವನ್ನ ಕಳಿಸಿದ್ದಾರೆ, ನಮ್ಮ ಹಾಡು ನಿಮ್ಮ ಅನಿಸಿಕೆಯ ಈ ದಿನದ ನಮ್ಮ ಹಾಡು ಅಮೃತಧಾರೆ ಚಿತ್ರದ ಅಮೃತಧಾರೆ ಹಾಡು. ಇನ್ನು ಈ ಹಾಡು ಜೀವನದಲ್ಲಿ ಸಿಗುವಂತಹ ಪ್ರೀತಿ ಪ್ರೇಮ ಅನುರಾಗ ಸಂಬಂಧಗಳ ಮಧುರ ಬಾಂಧವ್ಯಗಳ ಭಾವಗೀತೆ. ಪ್ರೀತಿಯ ಉಯ್ಯಾಲೆಯಲ್ಲಿ ತೇಲಾಡುವ ಪ್ರತಿ ಕ್ಷಣವೂ ಕೂಡ ಪ್ರೀತಿಯ ಅನುಗ್ರಹ ಹಾಗೂ ನಮ್ಮ ನಿತ್ಯ ಜೀವನದ ಮೌಲ್ಯಗಳನ್ನು ಪ್ರತಿನಿಧಿಸುವ ಅರ್ಥಗರ್ಭಿತವಾದ ಪದಗಳಿಂದ ರಚಿತವಾಗಿರುವಂತಹ ಹಾಡಾಗಿದೆ ಅಂತ ಹೇಳಿ ತಿಳಿಸಿದ್ದಾರೆ. ತುಂಬಾ ಚಂದದ ಗೀತೆ, ಅಂದಿಗೂ ಇಂದಿಗೂ ಎಂದೆಂದಿಗೂ ಈ ಹಾಡನ್ನ ಕೇಳುತ್ತಾ ಮೈಮರೆಯಬಹುದು ಅಂತೇಳಿ ತಿಳಿಸಿದ್ದಾರೆ. ಹಾಗೆ ಗೀತರಚನೆ, ಸಂಗೀತ, ಛಾಯಾಗ್ರಹಣ, ದೃಶ್ಯ ಮಾಧ್ಯಮ, ನಿರ್ದೇಶನ ಎಲ್ಲವೂ ಕೂಡ ಚೆನ್ನಾಗಿದೆ ಅಂತೇಳಿ ಸಂದೇಶವನ್ನ ಕಳಿಸಿದ್ದಾರೆ. ಚಳ್ಳಕ್ಕೆ

ಇಂದ ಬಿಕೆ ನಾಗರಾಜ, ಬಿಕೆ ಪದ್ಮಲತಾ, ಗಾಯತ್ರಿ, ಕೆವಿ ರಘುನಂದನ್ ಹಾಗೂ ದಳಪತಿ, ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ. ಮುಂದಿನ ಸಂದೇಶ ರಾಯಭಾಗ ತಾಲೂಕು ಮುಗಳಕೋಡದಿಂದ ಶಿವಲಿಂಗಯ್ಯ, ಕಲಾವತಿ ಅಭಿಷೇಕಯ್ಯ ಹಿರೇಮಠ್. ಶುಭ ಸಂಜೆ, ಇವತ್ತಿನ ಎಲ್ಲ ಹಾಡುಗಳು ಕೂಡ ಸೂಪರ್ ಅಂತ ಹೇಳಿ ಕಳಿಸಿದ್ದಾರೆ. ಅರ್ಥಗರ್ಭಿತವಾಗಿದೆ, ಸಾಹಿತ್ಯ ಸಂಗೀತ ಕೂಡ ಚೆನ್ನಾಗಿದೆ, ನಿಮ್ಮ ನಿರೂಪಣೆ ಕೂಡ ಸೂಪರ್ ಅಂತ ಕಳಿಸಿದ್ದಾರೆ. ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ. ಇನ್ನು ಮುಂದಿನ ಸಂದೇಶ, ಮುಂಗಾರು ಮಳೆ ಈಗಾಗಲೇ ಆರಂಭವಾಗಿದೆ, ಮುಗಿದು ಸರಿಯಾದ ನಮ್ಮ ಇಳೆಗೆ ಮಳೆ ಬಾರದೆ ಇಂತಹ ನೋವಿನ ಸಂದರ್ಭದಲ್ಲಿ ಆಯ್ಕೆ ಮಾಡಿಕೊಂಡಿರುವಂಥ ಮೂರು ಪ್ರೇಮ ಗೀತೆಗಳು, ಪ್ರೇಮಿಗಳಿಬ್ಬರು ಒಬ್ಬರಿಗೊಬ್ಬರು ಹಾಡಿ ಹೊಗಳುವ ಪ್ರೇಮ ಗೀತೆಗಳು ಕೇಳುಗರ ಮನಕ್ಕೆ ತುಂಬ ಹಾಡುಗಳ ಮೂಲಕ ತಂಪು ನೀಡುತ್ತವೆ ಅಂದರೆ ಖಂಡಿತ ಅತಿಶಯೋಕ್ತಿ ಎಲ್ಲ ಅನಿಸುತ್ತೆ ಅಂಥೇಳಿ ತಿಳಿಸಿದ್ದಾರೆ. ಹಾಗೆ ಇಂದಿನ ಮುಸ್ಸಂಜೆ ಮಾತು ಗೀತೆಯ ಆರಂಭದ ಪ್ರೇಮದ ಸಾಲುಗಳಾದ ನಿನ್ನ ನೋಡಲೆಂತೋ, ಓಕೆ, ಆ ಹಾಡಿನ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಅವರು ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಇಬ್ಬರು ಪ್ರೇಮಿಗಳು ತಮ್ಮದೇ ಶೈಲಿಯಲ್ಲಿ ಹಾಡಿ ಇಂದು ಪ್ರಸಾರವಾಗುವ ಪ್ರೇಮಗೀತೆಗಳ ಮೂಲಕ ನಮ್ಮೆಲ್ಲ ಕೇಳುಗರ ಮನ ಗೆದ್ದಿದ್ದಾರೆ ಅಲ್ವೇ ಅಂಥೇಳಿ ತಿಳಿಸಿದ್ದಾರೆ. ದಾವಣಗೆರೆಯಿಂದ ಉಮೇಶ್ ಸಿರಿಗೆರೆ ಅವರು, ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ. ಮುಂದಿನ ಸಂದೇಶವನ್ನು ಕಳಿಸಿದ್ದಾರೆ ಮೀರಾ ನಾಡಿಗ್ ಅವರು ಚಿತ್ರದುರ್ಗದಿಂದ. ಪ್ರೀತಿಯ ನಿರೂಪಕರಿಗೆ ಹಾಗೂ ಕೇಳುಗರಿಗೆ ಶುಭ ಸಂಜೆ ಅಂಥೇಳಿ, ಈ ಸಂಜೆ ಪ್ರಸಾರವಾಗ್ತಿರುವ ಮೂರು ಹಾಡುಗಳು ಕೂಡ ಸೊಗಸಾಗಿದೆ, ಅದರಲ್ಲಿ ನನಗೆ ಇಷ್ಟವಾದ ಹಾಡು ಜೊತೆ ಜೊತೆಯಲ್ಲಿ ಚಿತ್ರದ ಓ ಗುಣವಂತ. ಈ ಹಾಡು ಪ್ರೀತಿ ಎಂಬುದು ನಂಬಿಕೆ ಹಾಗೂ ಒಳ್ಳೆಯ ಗುಣವನ್ನು ಬಯಸುತ್ತೆ, ಪರಸ್ಪರ ಅನ್ಯೋನ್ಯತೆ ಹೊಂದಾಣಿಕೆಯಿಂದ ಜೊತೆಯಲ್ಲೇ ಇರಬೇಕೆಂದು ಬಯಸುವಂತಹ ಅಪ್ಪಟ ಪ್ರೇಮಿಗಳ ಮನದ ಆಸೆಯನ್ನು ಇದು ಸೂಚಿಸುತ್ತೆ, ಸಾಹಿತ್ಯ ಸಂಗೀತ ಅರ್ಥಪೂರ್ಣವಾಗಿದೆ, ಧನ್ಯವಾದಗಳು ಅಂತೇಳಿ ತಿಳಿಸಿದ್ದಾರೆ. ನಿಮ್ಮ ಸಂದೇಶಕ್ಕೂ ಕೂಡ ಧನ್ಯವಾದಗಳು. ಇದೀಗ ಕೇಳೋಣ ಜೊತೆ ಜೊತೆಯಲ್ಲಿ ಚಿತ್ರದ ಈ ಗೀತೆಯನ್ನು.

ಕೇಳುಗರೆ ಇದೊಂದು ಪ್ರಕಟಣೆ. 2026-27 ಸಾಲಿಗೆ ಚಿತ್ರದುರ್ಗ ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖಾ ವ್ಯಾಪ್ತಿಯಲ್ಲಿ ಬರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸರ್ಕಾರಿ ಮೆಟ್ರಿಕ್ ಪೂರ್ವ ಮತ್ತು ಮೆಟ್ರಿಕ್ ನಂತರದ ಬಾಲಕ ಬಾಲಕಿಯರ ವಿದ್ಯಾರ್ಥಿ ನಿಲಯಗಳಿಗೆ ಹೊಸದಾಗಿ ಪ್ರವೇಶಾತಿ ಬಯಸುವ ಅರ್ಹ ವಿದ್ಯಾರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿರುತ್ತೆ. ಸರ್ಕಾರಿ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿಗಳಿಗೆ ದಿನಾಂಕ 30/6/2026 ಅಂದರೆ ಇಂದು, ಹಾಗೆ ಮೆಟ್ರಿಕ್ ನಂತರದ ವಿದ್ಯಾರ್ಥಿಗಳಿಗೆ ದಿನಾಂಕ 31/7/2026 ಆಹ್ವಾನಿಸಲಾಗಿರುತ್ತೆ. ಪ್ರಯುಕ್ತ ಸಂಬಂಧಪಟ್ಟ ಮೆಟ್ರಿಕ್ ಪೂರ್ವ ಮತ್ತು ಮೆಟ್ರಿಕ್ ನಂತರದ ಬಾಲಕ ಬಾಲಕಿಯರ ವಿದ್ಯಾರ್ಥಿ ನಿಲಯಗಳಿಗೆ ಅರ್ಜಿ ಸಲ್ಲಿಸಲು ಇಲಾಖಾ ಆನ್ಲೈನ್ ವೆಬ್ಸೈಟ್ www.sw.kr.nic.in ನಲ್ಲಿ ಅರ್ಹ ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳು ಹಾಗೂ ಇತರೆ ವಿದ್ಯಾರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಸಂಬಂಧಪಟ್ಟ ಆಯಾ ತಾಲೂಕು ಸಮಾಜ ಕಲ್ಯಾಣ ಇಲಾಖಾ ಸಹಾಯಕ ನಿರ್ದೇಶಕರ ಕಚೇರಿ ಅಥವಾ ಹತ್ತಿರದ ವಿದ್ಯಾರ್ಥಿ ನಿಲಯದ ವಾರ್ಡನ್ ಅವರನ್ನು ಸಂಪರ್ಕಿಸಬಹುದಾಗಿದೆ. ಪ್ರಕಟಣೆ ಕೇಳಿದಿರಿ. ಇನ್ನು ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮದ ಮುಂದಿನ ಸಂದೇಶ. ಜಗಳೂರು ತಾಲೂಕು ಜಮ್ಮಾಪುರ ಗ್ರಾಮದಿಂದ ಶಿವು ಅವರು ಸಂದೇಶವನ್ನ ಕಳಿಸಿರ್ತಾರೆ. ಇಂದಿನ ಎಲ್ಲ ಹಾಡುಗಳು ಕೂಡ ಅದ್ಭುತವಾಗಿದೆ, ಕೇಳಲಿಕ್ಕೆ ಇಂಪಾಗಿದೆ, ಎಲ್ಲ ಹಾಡುಗಳು ಕೂಡ ಇಷ್ಟ ಆಗಿದೆ ಅನ್ನುವಂಥದ್ದನ್ನು ತಿಳಿಸಿದ್ದಾರೆ. ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ. ಹಾಗೆ ಮುಂದಿನ ಸಂದೇಶ, ಹಲೋ ಆಕಾಶವಾಣಿ ಮುಸ್ಸಂಜೆ ನಮಸ್ಕಾರ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಪ್ರೇಮ ನಟರಾಜ್ ನಾಯಕನಹಟ್ಟಿಯಿಂದ. ಈ ದಿನ ಪ್ರಸಾರ ಮಾಡುವ 3 ಹಾಡುಗಳಲ್ಲಿ ಮುಸ್ಸಂಜೆ ಮಾತು ಚಿತ್ರದ ಹಾಗೆ ಅಮೃತಧಾರೆ ಚಿತ್ರದ ಹಾಡುಗಳು ಇಷ್ಟ ಆಯಿತು, ಧನ್ಯವಾದಗಳು ಅಂಥೇಳಿ. ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ. ಇಂದಿನ 3 ಹಾಡುಗಳು ಕೂಡ ಇಷ್ಟವಾಗಿದೆ, ಪ್ರತಿಯೊಂದು ಹಾಡುಗಳು ವಿಭಿನ್ನ ಮಾದರಿಯಾಗಿದೆ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಬಾಗಲಕೋಟೆ ಜಿಲ್ಲೆ ಜಮಖಂಡಿಯಿಂದ ಮಹಾಲಿಂಗಪ್ಪ ಜಾಲವಾದಿ ಅವರು, ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ. ಮುಂದಿನ ಸಂದೇಶ, ಕೆ ಶಿವಾನಂದಪ್ಪ, ಎನ್ ಚಂದ್ರಮ್ಮ, ಸವಳಂಗ, ನ್ಯೂ ಇಂದಿರಾ ಕಾಲೋನಿ, ನ್ಯಾಮತಿ ತಾಲೂಕು, ದಾವಣಗೆರೆ ಜಿಲ್ಲೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಆತ್ಮೀಯ ನಿರೂಪಕರಿಗೆ ಸಂಜೆಯ ಶುಭಾಶಯಗಳು ಹಾಗೂ ವಂದನೆಗಳು. ಇಂದು ಆಯ್ಕೆ ಮಾಡಿಕೊಂಡಿರುವಂಥ ನಮ್ಮ ಹಾಡು ನಿಮ್ಮ ಅನಿಸಿಕೆಯಲ್ಲಿ 3 ಹಾಡುಗಳು ಕೂಡ ಸೂಪರ್, 3 ಚಲನಚಿತ್ರ ಹಾಡುಗಳು, ಚಿತ್ರೀಕರಣ, ನಿರ್ದೇಶನ, ಚಿತ್ರಕಥೆ ಎಲ್ಲವೂ ಕೂಡ ಚೆನ್ನಾಗಿದೆ. ಹಾಡುಗಳ ಸಾಹಿತ್ಯ, ಸಂಗೀತ, ಹಿನ್ನೆಲೆ ಗಾಯನ ಸೊಗಸಾಗಿದೆ. 3 ಹಾಡುಗಳನ್ನು ಕೇಳಲಿಕ್ಕೆ ಇಷ್ಟಪಡ್ತೇವೆ ಅಂಥೇಳಿ. ಹಾಗೆ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರಕ್ಕೂ ನಿರೂಪಣೆ ಮಾಡ್ತಾ ಇರುವ ನಿಮಗೂ ಕೂಡ ಧನ್ಯವಾದಗಳು ಅಂಥೇಳಿ ತಿಳಿಸಿದ್ದಾರೆ. ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ. ಇನ್ನು ಮುಂದಿನ ಸಂದೇಶ, ಚಿತ್ರದುರ್ಗದಿಂದ ಪಂಡ್ರಳ್ಳಿ ರವಿ ಅವರು ಹೆಡ್ ಪೋಸ್ಟ್ ಆಫೀಸ್ ಹತ್ರ ಹೊಳಲ್ಕೆರೆ ರೋಡಿಲಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಿರೂಪಕರಿಗೆ ಸಂಜೆಯ ಶುಭಾಶಯಗಳು ಹಾಗೂ ಇವತ್ತಿನ ಸಿನಿಮಾ ಮುಸ್ಸಂಜೆ ಮಾತು ಜೊತೆ ಜೊತೆಯಲ್ಲಿ ಹಾಗೂ ಅಮೃತಧಾರೆ, ಈ 3 ಸಿನಿಮಾಗಳ ಹಾಡುಗಳ ಸಾಹಿತ್ಯ ಸಂಗೀತ ಒಂದಕ್ಕಿಂತ ಒಂದು ಮನಮುಟ್ಟುವ ಹಾಡಾಗಿದೆ. ಸುಮಧುರವಾಗಿ ಹಾಡಿರುವ ಈ ಹಾಡುಗಳು ಕೇಳಲು ಬಯಸ್ತೇನೆ, ಪ್ರಸಾರಕ್ಕಾಗಿ ಧನ್ಯವಾದಗಳು ಅಂತೇಳಿ ತಿಳಿಸಿದ್ದಾರೆ. ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ. ಮುಂದಿನ ಸಂದೇಶ, ಹಿರಿಯೂರು ತಾಲೂಕು ಪಾಲವನಹಳ್ಳಿಯಿಂದ ಮಹಾಂತೇಶ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ನಮಸ್ತೆ, ಶುಭ ಸಂಜೆ. ಇಂದು ನೀಡಿದ 3 ಗೀತೆಗಳು ಒಂದಕ್ಕಿಂತ ಒಂದು ಚೆನ್ನಾಗಿದೆ, ಅದರಲ್ಲೂ ಪ್ರೀತ್ಸೆ ಚಿತ್ರದ ಹಾಡಿಲ್ಲ, ಎಷ್ಟೋ ಸಾರಿ ಕೇಳಿದ್ರು ಕೂಡ ಕೇಳಬೇಕು ಅನಿಸುತ್ತೆ, ಪ್ರಸಾರ ಮಾಡಿ ಕಾಯ್ತಾ ಇದ್ದೇವೆ ಅಂತ ಹೇಳಿ ತಿಳಿಸಿದ್ದಾರೆ. ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ. ಇನ್ನು ವೈಟಿಂಗ್ ಸಾಂಗ್ಸ್, ಆಲ್ ಸಾಂಗ್ಸ್ ಆರ್ ಸೂಪರ್ ಅಂತ ಪುಷ್ಪ ಸಿಂಗಾಪುರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಓಕೆ, ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ. ಶುಭ ಸಂಜೆ ಮೇಡಮ್, ಚಂದ್ರವಳ್ಳಿ ಕಾರ್ಯಕ್ರಮದಲ್ಲಿ ಪ್ರಸಾರವಾಗ್ತಾ ಇರೋ 3 ಹಾಡುಗಳು ಕೂಡ ಸೂಪರ್, ಎಲ್ಲವನ್ನೂ ಕೂಡ ತಪ್ಪದೇ ಕೇಳ್ತೇವೆ ಅಂಥೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಮಾಳಪ್ಪನಹಟ್ಟಿಯಿಂದ ಅಂಗಡಿ ಮಹೇಶ್, ಸರೋಜಾ, ಸಂಜಯ್.

ಹಾಗೂ ಧನ್ಯ. ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ. ಹಾಗೆ ಆತ್ಮೀಯ ಸಂಜೆ ನಿರೂಪಕರಿಗೆ ನಮಸ್ಕಾರ, ಹೇಗಿದ್ದೀರಾ ಅಂತ ತಿಳಿಸ್ತಾ ಇದ್ದಾರೆ, ಕೇಳ್ತಾ ಇದ್ದಾರೆ ಚಿಕ್ಕಪ್ಪ ಶಾರದಾ ರಾಮೇಶ್ವರ ಶಿವಮೊಗ್ಗದಿಂದ. ಹಾಡುಗಳಿಗೆ ಯೋಚನೆ ಮಾಡಿ ಅನಿಸಿಕೆ ಕಳಿಸಲು ನನಗೆ ಕೆಲಸದ ಒತ್ತಡದಿಂದ ಸಮಯ ಸಾಕಾಗ್ತಾ ಇಲ್ಲ, ಹಾಗಾಗಿ ಮೂರು ಹಾಡುಗಳನ್ನು ಕೇಳಲಿಕ್ಕೆ ಇಷ್ಟಪಡ್ತೇನೆ. ಎಲ್ಲ ಹಾಡುಗಳ ಸಾಹಿತ್ಯ ಸಂಗೀತ ಚೆನ್ನಾಗಿದೆ, ಹಾಡುಗಳು ಕೂಡ ಅಷ್ಟೇ ಸುಮಧುರವಾಗಿದೆ. ಧನ್ಯವಾದಗಳು, ನಮಸ್ಕಾರ ಅಂಥೇಳಿ ಧನ್ಯವಾದಗಳು ನಿಮ್ಮ ಸಂದೇಶಕ್ಕೂ ಕೂಡ. ಇನ್ನು ಬಸವರಾಜ್ ಅವರು ಜನತಾ ಕಾಲೋನಿ ಕೊಂಡಹಳ್ಳಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಇಂದಿನ ಮೂರು ಹಾಡುಗಳು ಕೂಡ ತುಂಬ ಚೆನ್ನಾಗಿದೆ, ಪ್ರಸಾರ ಮಾಡಿ ಶುಭ ಸಂಜೆ, ಧನ್ಯವಾದಗಳು ಅಂಥೇಳಿ ತಿಳಿಸಿದ್ದಾರೆ. ಧನ್ಯವಾದಗಳು ನಿಮ್ಮ ಸಂದೇಶಕ್ಕೂ ಕೂಡ. ಮುಂದಿನ ಸಂದೇಶ ಹೋವಳೆ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ. ಮುಸ್ಸಂಜೆ ಮಾತು ಸಿನಿಮಾ ಹಾಡು ನನಗೂ ಇಷ್ಟ ರೀ, ಸಾಹಿತ್ಯ ಸಂಗೀತ ತುಂಬ ಅದ್ಭುತವಾಗಿದೆ, ಕೇಳಲಿಕ್ಕೆ ಇಂಪಾಗಿದೆ. ಕಲ್ಲಿನಕೋಟೆ ಚಿತ್ರದುರ್ಗ ಆಕಾಶವಾಣಿ ನಿರೂಪಕರಿಗೆ ಶುಭ ಸಂಜೆ ಅಂತ ಹೇಳಿ ತಿಳಿಸಿದ್ದಾರೆ. ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ. ಮುಂದಿನ ಸಂದೇಶ, ಈ ದಿನ ಆಯ್ಕೆ ಮಾಡಿರುವ ಜೊತೆ ಜೊತೆಯಲ್ಲಿ ಚಿತ್ರದ ಹಾಡು ತುಂಬ ಚೆನ್ನಾಗಿದೆ, ಆಕಾಶವಾಣಿ ಚಿತ್ರದುರ್ಗಕ್ಕೆ ನಿರೂಪಕರಿಗೆ ವಂದನೆಗಳು ಅಂಥೇಳಿ ತಿಳಿಸ್ತಾ ಇದ್ದಾರೆ. ಯಾರಂದರೆ, ಓಕೆ, ನಿಮ್ಮ ಹೆಸರನ್ನು ನೀವು ತಿಳಿಸಿಲ್ಲ, ಮುಂದಿನ ಸಂದೇಶದಲ್ಲಿ ನಿಮ್ಮ ಹೆಸರನ್ನು ನೀವು ತಿಳಿಸಿ ಅಂತ ಹೇಳ್ತಾ, ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಚಿಕ್ಕುಡ ಗ್ರಾಮದಿಂದ ಶ್ರೀಶೈಲತೆಯಲ್ಲಿ ಆದಿತ್ಯ ಶಿವಲೀಲತೆಯಲ್ಲಿ ಮನೆಯವರು ಸಂದೇಶವನ್ನು ಕಳಿಸಿದ್ದಾರೆ. ಆತ್ಮೀಯ ನಿರೂಪಕರಿಗೆ ನಮಸ್ಕಾರ, ಇಂದು ಪ್ರಸಾರ ಆಗ್ತಾ ಇರುವ ಎಲ್ಲ ಹಾಡುಗಳು ಒಂದಕ್ಕಿಂತ ಒಂದು ಸೂಪರ್ ಆಗಿದೆ, ಧನ್ಯವಾದ ಅಂಥೇಳಿ. ಧನ್ಯವಾದಗಳು ನಿಮ್ಮ ಸಂದೇಶಕ್ಕೂ ಕೂಡ. ಇನ್ನು ಸುಬ್ರಹ್ಮಣ್ಯ ಪೆತ್ತನಹಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಓಕೆ, ನಮ್ಮ ಕೇಳುಗರ ಸಂದೇಶಕ್ಕೆ ಧನ್ಯವಾದಗಳನ್ನು ಹೇಳ್ತಾ ಇದೀಗ ಕೇಳೋಣ ಅಮೃತಧಾರೆ ಚಿತ್ರದ ಈ ಗೀತೆಯನ್ನು.

ಕಾರ್ಯಕ್ರಮದಲ್ಲಿ ಇನ್ನೆರಡು ಸಂದೇಶಗಳು ಬಂದಿದೆ. ಪ್ರಹ್ಲಾದ್ ಕೆಳಗೋಟೆಯಿಂದ ಸಂದೇಶವನ್ನ ಕಳಿಸಿದ್ದಾರೆ. ಆಕಾಶವಾಣಿ ನಿರೂಪಕರಿಗೆ ಶುಭ ಸಂಜೆ, ಎಲ್ಲ ಹಾಡುಗಳು ಕೂಡ ಸೊಗಸಾಗಿದೆ ಅನ್ನುವಂಥದ್ದನ್ನ ತಿಳಿಸಿದ್ದಾರೆ. ಅನಂತರವಾಗಿ ಶಿವಾನಂದ ಮುಚ್ಚಂಡಿ, ಪ್ರಜ್ವಲ್, ಪ್ರಣೀತಾ, ನೀಲಮ್ಮ ಸಾಂಗ್ಲಿ ಜಿಲ್ಲೆಯ ಜತ್ತಾ ತಾಲೂಕು ಸೋನಿಯಾಳ್ ಗ್ರಾಮದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಆತ್ಮೀಯ ನಿರೂಪಕರಿಗೆ ಶುಭ ಸಂಜೆ, ನಮಗೆ ಅಮೃತಧಾರೆ ಚಿತ್ರದ ಹಾಡು ಪ್ರಸಾರ ಮಾಡ್ರಿ ಅಂತ ಹೇಳಿ, ಈಗಷ್ಟೇ ಪ್ರಸಾರ ಆಯಿತು, ಹಾಡು ನೀವು ಕೂಡ ಕೇಳಿರ್ತೀರಿ ಅಂತ ಭಾವಿಸ್ತಾ ಮುಂದಿನ ಸಂದೇಶಕ್ಕೆ ಹೋಗ್ತೇನೆ. ಓಕೆ, ಮಾಳಪ್ಪನಹಟ್ಟಿಯಿಂದ ಮುದಿಮಲ್ಲಪ್ಪ, ಕಸ್ತೂರಮ್ಮ, ಮೂರು ಹಾಡುಗಳು ಬೇಕು, ಕೇಳ್ತಾ ಇದ್ದೇವೆ ಅಂತ ಹೇಳಿ ಪ್ರಸಾರ ಆಗಿದೆ. ಮೂರು ಹಾಡುಗಳು ಕೂಡ ಕಾರ್ಯಕ್ರಮ ಮುಗಿಸೋ ಸಮಯ ಕೂಡ ಬಂದಿದೆ. ಇನ್ನು ಮುಂದಿನ ಸಂದೇಶವನ್ನು ಕಳಿಸಿದ್ದಾರೆ ಸಿದ್ದನಗೌಡ, ಎಸ್ ಮುದಿಗೌಡರು, ಇನಾಮ ಹೊಂಗಲ ಸವದತ್ತಿಯಿಂದ ಮೂರು ಸಂಜೆ ಹೊತ್ತಿನಾಗ ಹಾಡುಗಳು ಕೇಳು, ಓಕೆ ಮಜಾನೇ ಬೇರೆ ನೋಡ್ರಿ ಮೇಡಮರೇ ಅಂತ ಹೇಳಿ ತಿಳಿಸಿದ್ದಾರೆ. ಅಮೃತಧಾರೆ ಹಾಡು ಬಹಳ ಮನಸ್ಸಿಗೆ ಹಿಡಿಸ್ತು ಅಂತೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ. ಹಾಗೆ ನಲ್ಮಯ್ಯ ಆಕಾಶವಾಣಿ ಕೇಂದ್ರದ ನಿರೂಪಕರಿಗೆ ಸಾಯಂಕಾಲದ ಶುಭ ವಂದನೆಗಳು. ಆತ್ಮೀಯರೇ ತಾವು ಬಿತ್ತರಿಸ್ತಿರುವಂಥ ಮೂರು ಹಾಡುಗಳು ಕೂಡ ಸುಮಧುರವಾಗಿದೆ, ಧನ್ಯವಾದಗಳು ಅಂತೇಳಿ ಸಂದೇಶವನ್ನು ಕಳಿಸಿದ್ದಾರೆ. ದಾದಿಮಿಯ ಪಿರಜಾದೆ ಐಗಳಿ ತಾಲೂಕು ಅಥಣಿ ಬೆಳಗಾವಿ ಜಿಲ್ಲೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಇನ್ನು ನಿಶಾಂತ್ ನಿಶ್ಚಿತ ನಿಂಗೇಶ್ ಕಲಾವತಿ ಕೆಳಗೋಟೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಎಲ್ಲ ಹಾಡುಗಳು ಕೂಡ ತುಂಬ ಸೊಗಸಾಗಿದೆ, ಸಂಗೀತ ಸಾಹಿತ್ಯ ಚಿತ್ರಕಥೆ ಎಲ್ಲವೂ ಕೂಡ ಚೆನ್ನಾಗಿದೆ ಅಂಥೇಳಿ ಸಂದೇಶವನ್ನು ಕಳಿಸಿದ್ದಾರೆ, ಧನ್ಯವಾದಗಳು. ಹಾಗೆ ಶಶಿಕಲಾ ಸಾಯಿನಾಥ್ ಎಂ ಕೆ ಹಟ್ಟಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಇಂದಿನ ಓಗುಣವಂತ ಹಾಡು ನನಗೆ ತುಂಬ ಇಷ್ಟ ಆಯಿತು, ಧನ್ಯವಾದಗಳು ಅಂಥೇಳಿ. ನಿಮ್ಮೆಲ್ಲ ಸಂದೇಶಗಳಿಗೆ ಧನ್ಯವಾದಗಳು.

ಕೇಳುಗರೆ, ಈ ಸಂಜೆ 6:15ಕ್ಕೆ ನಮ್ಮ ನಿಲಯದಿಂದ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಹೊಳಲ್ಕೆರೆ ತಾಲೂಕು ಹಿರೇಕಂದವಾಡಿ ಗ್ರಾಮದ ಬೋರಮ್ಮ ಮತ್ತು ಸಂಗಡಿಗರಿಂದ ಸಂಪ್ರದಾಯ ಪದವನ್ನು ಕೇಳುವಿರಿ. ಈ ಸಂಜೆ 6:51ಕ್ಕೆ ನಮ್ಮ ನಿಲಯದ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ ಏರ್ ಆ್ಯಪ್ನಲ್ಲಿ ಕೇಳುವಿರಿ. 6:51ಕ್ಕೆ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಹೈನುಗಾರಿಕೆಯಲ್ಲಿನ ಅನುಭವಗಳ ಕುರಿತು ದಾವಣಗೆರೆ ತಾಲೂಕು ತುರ್ಚಘಟ್ಟ ಗ್ರಾಮದ ರೈತ ಮಹಿಳೆ ಎಂಎಚ್ ಲಕ್ಷ್ಮೀದೇವಿ ಅವರೊಂದಿಗೆ ಸಂದರ್ಶನ, ರೈತರಿಗೆ ಸಲಹೆ, ನಂತರ ಜನಪದ ಗೀತೆಯನ್ನು ಕೇಳುವಿರಿ. ಈ ಸಂಜೆ 7:45ಕ್ಕೆ ನಮ್ಮ ನಿಲಯದಿಂದ ಮಳೆ ನೀರು ಈ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಜೆಕೆ ಜಮಾದಾರ್. ಈ ರಾತ್ರಿ 8:00ಗೆ ಜನರಂಜಿನಿ ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ವಾಟ್ಸಪ್ ಆಧಾರಿತ ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳು ಪ್ರಸಾರವಾಗುತ್ತೆ. ಆಕಾಶವಾಣಿ

0: ಮೀಟರ್ಗಳು ಕೇಂದ್ರವಿದು. ಮೀಡಿಯಂ ವೇವ್ ತರಂಗಾಂತರ 69.1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್. ಡಿಆರ್ಎಂ ತರಂಗಾಂತರ 603 ಕಿಲೋ ಹರ್ಟ್ಸ್. ಕೇಳುಗರೆ, ಈಗ ವೇಳೆ 5:30:20. ನಿಲಯದ ಸಂಜೆಯ ಪ್ರಸಾರವನ್ನು ಆರಂಭಿಸುತ್ತಿದ್ದೇವೆ. ಪ್ರೀತಿಯ ಕೇಳುಗರೆಗೆಲ್ಲ ನಿಮ್ಮ ಬಾನುಲಿ ಗೆಳೆಯ ಗಣಪತಿ ಆರ್ ಭಟ್ ಮಾಡುವ ನಮಸ್ಕಾರಗಳು. ನಮ್ಮ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಇಂದಿನಿಂದ ಕರ್ನಾಟಕದಲ್ಲಿ ಆರಂಭವಾಗಿರುವ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ SIR ಈ ಕುರಿತು ಕರ್ನಾಟಕದ ಮುಖ್ಯ ಚುನಾವಣಾ ಅಧಿಕಾರಿ ಶ್ರೀ ವಿ ಅನ್ಬುಕುಮಾರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ನೂತನ ಎಸ್ ಕದಂ, ನಿರ್ವಹಣೆ SR ಭಟ್.
2: ಶ್ರೋತೃಗಳೇ ನಮಸ್ಕಾರ. ಜೂನ್ 30 ಕರ್ನಾಟಕದಲ್ಲಿ ಬಹಳ ದೊಡ್ಡ ಒಂದು ಚಟುವಟಿಕೆಯನ್ನು ನಾವೆಲ್ಲ ನೋಡೋರಿದ್ದೀವಿ. ಇದರ ಬಗ್ಗೆ ಜನರಲ್ಲಿ ಸಾಕಷ್ಟು ಭರವಸೆ ಇದೆ, ಕೆಲವೊಂದು ಅನುಮಾನಗಳಿದ್ದಾವೆ, ಕೆಲವೊಂದು ತಿಳ್ಕೊಳ್ಬೇಕಾದಂತಹ ಸೂಕ್ಷ್ಮವಾದ ವಿಷಯಗಳಿದ್ದಾವೆ. ಯಾವುದು ಅಂತ ನಿಮಗಾಗಲೇ ಗೊತ್ತಾಗಿರುತ್ತೆ. ನಮ್ಮೊಂದಿಗೆ ಈಗ ಕರ್ನಾಟಕದ ಮುಖ್ಯ ಚುನಾವಣಾ ಅಧಿಕಾರಿಗಳು ಚೀಫ್ ಎಲೆಕ್ಟ್ರಲ್ ಆಫೀಸರ್ ವಿ ಅಂಬುಕುಮಾರ್ ಅವರಿದ್ದಾರೆ. ಅವರೊಂದಿಗೆ ಮಾತನಾಡ್ತಾ ಇಂದಿನಿಂದ ಆರಂಭವಾಗುವಂತಹ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ SIR ಇದನ್ನು ನಾವು ಸೂಕ್ಷ್ಮವಾಗಿ ತಿಳ್ಕೊಳ್ತಾ ಹೋಗೋಣ. ನಮಸ್ಕಾರ ಅನ್ಬುಕುಮಾರ್ ಅವರೇ, ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ.
3: ನಮಸ್ತೆ ಮೇಡಮ್, ಎಲ್ಲ ಗೆಳೆಯರಿಗೂ ನಮಸ್ಕಾರ.
2: ಸರ್, ಈ SIR ಅನ್ನೋದು ನಮಗೆ ಗೊತ್ತು, ಬಹಳ ಗೌರವದಿಂದ ನಿಮ್ಮನ್ನು ಕೂಡ ನಾನು ಸರ್ ಅಂದೆ. ಆದರೆ ಈ SIR ಏನಿದೆಯಲ್ಲ, ಇದು ಕರ್ನಾಟಕದಲ್ಲಿ ಒಂದು ದೊಡ್ಡ ಸಂಚಲನವನ್ನ ಉಂಟು ಮಾಡಿದೆ. ಏನು ಈ ಸಂಚಲನ, ಏನು ಈ SIR ಅನ್ನೋದು ಇವತ್ತಿಗೂ ಕೂಡ ಜನರಲ್ಲಿ ಬಹಳಷ್ಟು ಪ್ರಶ್ನೆಗಳನ್ನು ಹುಟ್ಟಾಕ್ತಲೇ ಇದೆ.
3: ಮತದಾರರ ಪಟ್ಟಿ ಪರಿಷ್ಕರಣೆ ಎಂದು ಕರಿತೀವಿ. ಮತದಾರರ ಪಟ್ಟಿ ಪರಿಷ್ಕರಣೆಯಲ್ಲಿ ಎರಡು ರೀತಿಯಾದ ಮತದಾರರ ಪಟ್ಟಿ ಪರಿಷ್ಕರಣೆ ಇರ್ತದೆ. ಒಂದು ಸ್ಪೆಷಲ್ ಸಮ್ಮರಿ ರಿವಿಷನ್, ಅದು ಪ್ರತಿ ವರ್ಷ ನಾವು ಮಾಡ್ತಾನೆ ಇರ್ತೀವಿ. ಇನ್ನೊಂದು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್. ಚುನಾವಣಾ ಆಯೋಗ, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಯಾವಾಗ ಯಾವಾಗೆಲ್ಲ ಇದು ಬೇಕೆಂದು ಯೋಚನೆ ಮಾಡ್ತದೋ ಆವಾಗ ಅವರು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನನ್ನು ಆದೇಶ ಮಾಡ್ಬೋದು. ಈ ನಮ್ಮ ದೇಶದಲ್ಲಿ ಸುಮಾರು 9 ಬಾರಿ ಈಗಾಗಲೇ SIR ಆಗಿದೆ. ಇದು 10ನೇ ಸಾರಿ ನಡೀತಾ ಇರೋದು. ಕರ್ನಾಟಕದಲ್ಲಿ ತಗೊಂಡ್ರೆ 2002 ಲಾಸ್ಟ್ ಟೈಮ್ SIR ಆಗಿದೆ. ಅದಾದ ನಂತರ 24 ವರ್ಷಗಳಾದ ಮೇಲೆ ಈಗ 2026 SIR ಆಗಿದೆ. ಇದು ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆ್ಯಕ್ಟ್ 1951 ಪ್ರಕಾರ ಆಗ್ತಾ ಇರುವ ಒಂದು ಕ್ರಮ. ಈಗ ಈ ಪ್ರಕ್ರಿಯೆ ಶುರುವಾಗಿದೆ. ಈಗ ತಾವು ಹೇಳಿದಂಗೆ June 30, 2026
2: ಮನೆಯಿಂದ ಮನೆಗೆ,
3: ಹೌದು, ಆವಾಗಿಂದ July 29 ಪ್ರತಿಯೊಂದು ಮತದಾರರ ಮನೆಗೆ ನಮ್ಮ BLOs ಬೂತ್ ಲೆವೆಲ್ ಆಫೀಸರ್ ಅಂತ ಕರಿತೀವಿ, ಅವ್ರಗಳು ಹೋಗಿ ಎನ್ಯುಮರೇಷನ್ ಫಾರ್ಮನ್ನು ವಿತರಣೆ ಮಾಡಿ ಮತದಾರರಿಂದ ಅವರ ಮಾಹಿತಿಯನ್ನು ಫಿಲ್ ಮಾಡಿದ ನಂತರ ಅವರಿಂದ ಸಹಿಯನ್ನು ಪಡೆದು ವಾಪಸ್ ಕೊಂಡು ಡಿಜಿಟೈಸ್ ಮಾಡ್ತಾರೆ. ಈ ಪ್ರಕ್ರಿಯೆ ಈಗ ಸದ್ಯಕ್ಕೆ August 5 ತನಕ ಈ ಪ್ರಕ್ರಿಯೆ ನಡೀತಿರ್ತದೆ.
2: ಈಗ ಫಾರ್ಮ್ ಕೊಡ್ತಾರೆ ಅಂತ ಹೇಳಿದ್ರಿ, ಆ ಫಾರ್ಮ್ನಲ್ಲಿ ಏನಿರುತ್ತೆ, ಏನನ್ನ ತುಂಬಬೇಕು ಅದರಲ್ಲಿ?
3: ಅದು ಎನ್ಯುಮರೇಷನ್ ಫಾರ್ಮ್ ಅಂತ ನಾವು ಕರಿತೀವಿ ಅದನ್ನು. ಇದು ಪಾರ್ಷಿಯಲಿ ಫಿಲ್ಡ್ ಫಾರ್ಮ್, ಹಂಗಂದ್ರೆ ಸ್ವಲ್ಪ ಅಂಶಗಳು ಅದರಲ್ಲಿ ಫಿಲ್ ಆಗಿರ್ತದೆ. ಏನೇನಿರ್ತದೆ ಅಂತ ಕೇಳಿದರೆ 2026 ವೋಟರ್ ಲಿಸ್ಟಲ್ಲಿ ತಮ್ಮದು ಹೆಸರು ಏನಿದೆ ಅದು, ಆಮೇಲೆ ಯಾವ ಭಾಗದಲ್ಲಿ ತಾವು ವೋಟರ್ ಆಗಿದ್ದೀರಾ ಅದು, ಆಮೇಲೆ ತಮ್ಮದು ಫೋಟೋ, ಇಷ್ಟು ವಿಷಯ ಅಲ್ಲಿ ಪ್ರಿಂಟ್ ಆಗಿರ್ತದೆ. ನಾವು ಮೊದಲೇ ಪ್ರಿಂಟ್ ಮಾಡಿ ಕೊಟ್ಟಿರ್ತೀವಿ ಇನ್ವೇಷನ್ ಫಾರ್ಮಲ್ಲಿ. ಇದರಲ್ಲಿ ಒಂದು ವಿಶೇಷತೆ ಅಂದರೆ ಇದೊಂದು QR ಕೋಡು ಪ್ರಿಂಟ್ ಆಗಿರ್ತದೆ. ಅದು QR ಕೋಡ್ ಯಾಕೆಂದು ಕೇಳಿದರೆ BLO ತನ್ನ ಕೆಲಸ ಡಿಜಿಟೈಸ್

0: ಮಾಡೋ ಕೆಲಸ, ಸುಲಭವಾಗಿ ಮಾಡೋ ಸಂಬಂಧ, ಆಪ್ ಅಲ್ಲಿ ಅಪ್ಲೋಡ್ ಮಾಡೋ ಸಂಬಂಧ ಆ ಕ್ಯೂಆರ್ ಕೋಡ್ ಕೊಟ್ಟಿದ್ದಾರೆ. ಇದು ವೆರಿ ಯುನಿಕ್ ಫಾರ್ಮ್, ಅಂದ್ರೆ ಒಂದು ವೋಟರ್ಗೆ ಒಂದು ಸಾರಿ ಮಾತ್ರ ಪ್ರಿಂಟ್ ಆಗೋದು, ಒಂದೇ ರೀತಿ ಬೇರೆ ಎಲ್ಲ ವೋಟರ್ಗೆ ಪ್ರಿಂಟ್ ಆಗ್ಲಿಕ್ಕೆ ಆಗಲ್ಲ. ಸೊ ಇದು ಎನ್ಯುಮರೇಷನ್ ಫಾರ್ಮ್ ಅಂತೀವಿ. ಇದರಲ್ಲಿ ನಾವು ಮತದಾರರಿಗೆ ವಿನಂತಿ ಮಾಡೋದು ಏನಂತ ಕೇಳಿದ್ರೆ, ಎನ್ಯುಮರೇಷನ್ ಫಾರ್ಮ್ ಎರಡು ಸೆಟ್ ಎನ್ಯುಮರೇಷನ್ ಫಾರ್ಮ್ ಅನ್ನ ನಾವು ಒಂದು ಮತದಾರರಿಗೆ ಕೊಡ್ತೀವಿ, ಯಾಕಂದ್ರೆ ಎರಡು ಫಾರ್ಮ್ ಕೊಡ್ತೀವಿ. ಆ ಎರಡು ಫಾರ್ಮ್ ಅಲ್ಲಿ ಮತದಾರರು ಮಾಹಿತಿಯನ್ನ ಫಿಲ್ ಮಾಡಬೇಕು. ಒಂದು ಫಾರ್ಮ್ ಅಲ್ಲಿ ಫೋಟೋನ ಹಚ್ಚಿ ಸಹಿ ಮಾಡಿ ಬಿಎಲ್ಗೆ ವಾಪಸ್ ಕೊಡ್ಬೋದು. ಇನ್ನೊಂದು ಫಾರ್ಮಲ್ಲಿ ಫೋಟೋ ಇಲ್ಲದೇನು ಸಹಿ ಮಾಡಿ ಬಿಎಲ್ಒ ಥರ ಕೊಟ್ಟರೆ ಒಂದು ಫಾರ್ಮ್ ಬಿಎಲ್ಒ ತಗೊಳ್ತಾರೆ, ಹಂಗಂದರೆ ಫೋಟೋ ಫಿಲ್ಅಪ್ ಮಾಡಿದ್ದು ಸಹಿ ಇರುವ ಫಾರ್ಮನ್ನು ಬಿಎಲ್ಒ ತಗೊಳ್ತಾರೆ. ಇನ್ನೊಂದು ಫಾರ್ಮಲ್ಲಿ ಬಿಎಲ್ಒ ಸಹಿ ಮಾಡಿ ಅಕ್ನಾಲೆಜ್ಮೆಂಟ್ ಆಗಿ ವೋಟರ್ಗೆ ಮತದಾರರಿಗೆ ಕೊಟ್ಟು ಬಿಡ್ತಾರೆ. ಸೊ ಇದು ಯಾಕೆ ಅಂತ ಕೇಳಿದರೆ, 2026-16 ಜೂನ್ವರೆಗೂ ಯಾರ್ಯಾರು ನಮ್ಮ ಮತದಾರರ ಪಟ್ಟಿಯಲ್ಲಿ ಹೆಸರು ಇತ್ತು ಅವ್ರು ಎಲ್ಲರಿಗೂ ಈ ಎನ್ಯುಮರೇಷನ್ ಫಾರ್ಮ್ನ ವಿತರಣೆ ಮಾಡಬೇಕು. ದಟ್ ಇಸ್ ದ SIR ಇಂಟೆನ್ಷನ್. ಇದರಲ್ಲಿ ಯಾರ್ಯಾರೆಲ್ಲ ಫಿಲ್ ಮಾಡಿ ನಮಗೆ ಕೊಡ್ತಾರೋ ಅದನ್ನು ಡಿಜಿಟೈಸ್ ಮಾಡಿಕೊಳ್ತೀವಿ. ಯಾರ್ಯಾರು ಫಿಲ್ ಮಾಡಿ ಕೊಡೋಕೆ ಆಗಲ್ಲ ಅವ್ರಗಳದ್ದು ಹೆಸರು ಡ್ರಾಫ್ಟ್ ರೋಲಲ್ಲಿ ಬರಲ್ಲ. ಸೊ ಇದು ಹೊಸದಾಗಿ ನಾವು ಎಲ್ಲ ವೋಟರ್ ಲಿಸ್ಟನ್ನು ಮಾಡುವ ಕ್ರಮ.
1: ಕರ್ನಾಟಕದಲ್ಲಿ 5.5 crore ಅಧಿಕ ಮತದಾರರಿದ್ದಾರೆ. ಈ ಪ್ರಕ್ರಿಯೆಯಲ್ಲಿ ಯಾರು ಬಿಟ್ಟು ಹೋಗಬಾರದು, ಅದಕ್ಕೆ ಯಾವ ರೀತಿಯ ತಯಾರಿ ಹೇಗೆ ಮಾಡ್ಕೊಳ್ತೀರಾ?
0: SIR ಉದ್ದೇಶ ಏನಂದ್ರೆ, ಪ್ರತಿಯೊಂದು ಅರ್ಹ ಮತದಾರರ ಹೆಸರು ನಮ್ಮ ವೋಟ್ ಲಿಸ್ಟ್ ಇರಬೇಕು ಎಂಬುದೇ ಪ್ರಕ್ರಿಯೆಯ ಮುಖ್ಯ. ಹಂಗಂದ್ರೆ ಯಾರು ಅನರ್ಹರಿದ್ದಾರೆ ಅವರು ಇರಬೇಕಿಲ್ಲ. ಸೊ ಯಾರು ಅರ್ಹರಿದ್ದಾರೆ ಅವ್ರ ಹೆಸರು ಇರಬೇಕು. ಅರ್ಹರಂದ್ರೆ ಯಾರಂತ ಕೇಳಿದ್ರೆ, ಒಂದು ಈ ದೇಶದ ಪ್ರಜೆ ಆಗಿರ್ಬೇಕು, ಎರಡನೇದು 18 ತುಂಬಿರಬೇಕು, ಮೂರನೇದು ಅವರು ಸೌಂಡ್ ಮೈಂಡ್ ಇರಬೇಕು, ಅವ್ರಿಗೆ ಯಾವುದೇ ಒಂದು ಕೋರ್ಟಿಂದ ಅವರು ಆರ್ಡರ್ ತಗೊಂಡು ವಜಾ ಆಗಿರಬಾರ್ದು. ಸೊ ಈ 4 ಅಂಶಗಳ ಮೇಲೆ ಇದು ತೀರ್ಮಾನ ಆಗುತ್ತದೆ. ಸೊ ಹಂಗಾದ್ರೆ ಯಾರ್ಯಾರೆಲ್ಲ ಈ ದೇಶದ ಪ್ರಜೆಗೆ 18 ಪೂರ್ತಿ ಇದ್ದಾರೋ, ಕನ್ನಡಕ್ಕೆ ಸೇರಿದವರು ಎಲ್ಲರೂ ಇಲ್ಲಿ ಮತದಾರ ಪಟ್ಟಿಗೆ ಅವ್ರ ಹೆಸರಾಗ್ಬೋದು. ಈ ಅಂಶಗಳ ಮಾನದಂಡಗಳ ಇಟ್ಟುಕೊಂಡೇ ಪ್ರತಿ ಒಂದು ಮತದಾರನ ನಾವು ವೆರಿಫಿಕೇಷನ್ ಮಾಡ್ತೀವಿ. ಸೊ ಈಗ ಎನ್ಯುಮರೇಷನ್ ಫಾರ್ಮ್ ಅಂದ್ರೆ ಏನು ಕೇಳಿದರೆ, ಈಗಾಗಲೇ ಅವರು ಎಲ್ಲರೂ ಮತದಾರ ಪಟ್ಟಿಯಲ್ಲಿ ಅವ್ರ ಹೆಸರು ಇರ್ತದೆ, ಅವರಿಗೆ ನಾವು ಫಾರ್ಮ್ ಪ್ರಿಂಟ್ ಮಾಡಿ ಕೊಡ್ತೀವಿ. ಕರ್ನಾಟಕ ತೊಗೊಂಡ್ರೆ 5,54,36,000 ಮತದಾರರು ಈಗ ನಮ್ಮ ಲಿಸ್ಟಲ್ಲಿ ಇದ್ದಾರೆ. ಇವರು ಎಲ್ಲರಿಗೂ ಸಮೇತ ನಾವು 2 ಫಾರ್ಮ್ಸನ್ನು ಪ್ರಿಂಟ್ ಮಾಡ್ತೀವಿ. ಹೆಚ್ಚು ಕಡಿಮೆ 11 crore ಮೇಲ್ಪಟ್ಟು ಫಾರ್ಮ್ಸನ್ನು ಪ್ರಿಂಟ್ ಮಾಡಿ ನಾವು ಅವ್ರ ಮನೆಗೆ ಮುಟ್ಟಿಸ್ಬೇಕು. ಈ ಕ್ರಮದಲ್ಲಿ ಸುಮಾರು 59,000 BLO, 7,000 ಮೇಲ್ಪಟ್ಟು BLO ಸೂಪರ್ವೈಸರ್, 224 ಎಲೆಕ್ಟ್ರಲ್ ರಿಜಿಸ್ಟ್ರೇಷನ್ ಆಫೀಸರ್, ಅದರ ಮೇಲೆ 334 ಅಸಿಸ್ಟೆಂಟ್ ಎಲೆಕ್ಟ್ರಲ್ ರಿಜಿಸ್ಟ್ರೇಷನ್ ಆಫೀಸರ್, ಆಮೇಲೆ ಜಿಲ್ಲಾಧಿಕಾರಿ, ADC, ಟೆಕ್ನಿಕಲ್ ಸೂಪರ್ವೈಸರ್ಸ್,
1: 100,000 ಜನ ಇದ್ದಾರೆ.
0: ಹೌದು, ಹೆಚ್ಚು ಕಡಿಮೆ 70,000 ಮೇಲ್ಪಟ್ಟು ಅಧಿಕಾರಿಗಳಾಗೇ ಇದ್ದಾರೆ. ಅದರ ಜೊತೆಗೆ ಪೊಲಿಟಿಕಲ್ ಪಾರ್ಟಿ ವತಿಯಿಂದ ಪ್ರತಿಯೊಂದು ರೆಕಗ್ನೈಸ್ಡ್ ಪೊಲಿಟಿಕಲ್ ಪಾರ್ಟಿ ಒಂದೊಂದು ಬೂತ್ಲಲ್ಲಿ ಏಜೆಂಟನ್ನು ಅಪಾಯಿಂಟ್ ಮಾಡಬಹುದು. ಸೊ ನಮ್ಮ ರಾಜ್ಯದಲ್ಲಿ ಎಲ್ಲ ರೆಕಗ್ನೈಸ್ಡ್ ಪೊಲಿಟಿಕಲ್ ಪಾರ್ಟೀಸ್ನ ಸೇರಿ ಸುಮಾರು ಈಗಾಗಲೇ 115,000 ಬೂತ್ಲ ಏಜೆಂಟನ್ನು ಅಪಾಯಿಂಟ್ ಮಾಡಿಕೊಟ್ಟಿದ್ದಾರೆ. ನಮ್ಮಲ್ಲಿರೋ ಮತ ಬೇರೆ ಬೇರೆ ಪಕ್ಷಗಳು, ನಮ್ಮ ರಾಜ್ಯದಲ್ಲಿರುವ ಮತಗಟ್ಟೆಗಳ ಸಂಖ್ಯೆ 59,050. ಸೊ ಅದರಿಂದ ಈ ಎಕ್ಸೈಸ್ ಅನ್ನ ಫಾಲೋ ಮಾಡಲಿಕ್ಕೆ ಸುಮಾರು 70,000 ಅಧಿಕಾರಿಗಳು, 115,000 ಬೂತ್ ಏಜೆಂಟು, ರಾಜಕೀಯ ಪಕ್ಷಗಳು, ಆಮೇಲೆ ಮೀಡಿಯಾ, ಅಧಿಕಾರಿ ವರ್ಗದವರು, ಮತದಾರರು, ಇದರ ಮೇಲೆ ಚುನಾವಣಾ ಆಯೋಗ, ಇನ್ನು ಎಲ್ಲರೂ ಇದ್ದಾರೆ. ಅಂದರೆ ಇದು ತುಂಬ ಪಾರದರ್ಶಕವಾಗಿ ನಡೆಯುವ ಒಂದು ಕಾರ್ಯಕ್ರಮ ಆಗಿರ್ತದೆ, ನಿಯಮ ಪ್ರಕಾರ ಆಗುವ ಕಾರ್ಯಕ್ರಮ ಆಗಿರ್ತದೆ. ಅದರಿಂದ ಯಾವುದೇ ಮತದಾರರ ಮನಸ್ಸಲ್ಲಿ ಯಾವುದೇ ಒಂದು ರೀತಿಯಾದ
1: ಅನುಮಾನಗಳು
0: ಇರಬೇಡ ಎಂದು ನಾನು ದಯವಿಟ್ಟು ಮತ್ತೊಮ್ಮೆ ಪ್ರೀತಿಯಿಂದ ವಿನಂತಿ ಮಾಡಿ ಕೇಳಿಕೊಳ್ಳುತ್ತೇನೆ.
1: ಈ ಹಿಂದೆ 2002
0: ಕೊನೆ ಹೆಸರು ಆಗಿತ್ತು
1: ಅಂತ ಹೇಳಿದ್ರಿ. ಆಗ ಕರ್ನಾಟಕದ ಜನಸಂಖ್ಯೆ ಕೇವಲ 3 crore ಇತ್ತು, ಈಗ ಹೆಚ್ಚು ಕಡಿಮೆ ಅದು ದ್ವಿಗುಣವಾಗಿದೆ.
0: ಹೌದು,
1: ಆಗಿನ ಚಾಲೆಂಜ್ ಬೇರೆ ಇತ್ತು, ಈಗ ನಿಮ್ಮ ಎದುರಿಗಿರುವಂತಹ ಸವಾಲ್ ಕೂಡ ಬಹಳ ದೊಡ್ಡದು, ಅದಕ್ಕೂ ಕೂಡ ನೀವು ತಯಾರಾಗಬೇಕಾಗುತ್ತೆ.
0: ಹೌದು ಮೇಡಮ್, ಹೌದು.
1: ಮತ್ತೆ ಯಾರೊಬ್ಬರು ಕೂಡ, ನೀವು ಅವ್ರ ಮನೆಗೆ ಹೋದಾಗ ಯಾರೊಬ್ಬರು ಬಿಟ್ಟು ಹೋಗಬಾರ್ದು, ಪ್ರತಿಯೊಬ್ಬರನ್ನು ಇದರಲ್ಲಿ ಒಳಪಡಿಸಬೇಕು, ನಿಖರವಾಗಿ ಅವರೆಲ್ಲರ ಹೆಸರುಗಳು ಇರಬೇಕು ಅನ್ನೋದು ದೊಡ್ಡ ಉದ್ದೇಶ. ಹಾಗೆ ಬಿಟ್ಟು ಹೋಗದೇ ಇದ್ದ ಹಾಗೆ ನಾವೇನು ಒಂದು ಫುಲ್ ಪ್ರೂಫ್
0: ಮೆಕಾನಿಸಮ್
1: ಮಾಡ್ಕೋಬೇಕಾಗುತ್ತೆ, ಅದನ್ನ ಹೇಗೆ ಮಾಡ್ಕೊಂಡಿದ್ದೀರಾ?
0: ಈಗ ಕಳೆದ ಸಾರಿ ಅಂದರೆ ಲಾಸ್ಟ್ ಟೈಮ್ SIR ಆಗಿದ್ದು 2002, ಈಗ ಆಗ್ತಿರೋದು 10th SIR. ಕಳೆದ SIR ಆದಾಗ ಕರ್ನಾಟಕ ರಾಜ್ಯದ ಮತದಾರರ ಸಂಖ್ಯೆ ಸುಮಾರು 3,40,000 ಇತ್ತು, ಈಗ ಇರುವ ಮತದಾರರ ಸಂಖ್ಯೆ 5,56,000 ಇದೆ ಹೆಚ್ಚು ಕಡಿಮೆ. ಸೊ ಹಂಗಾದರೆ ಆವಾಗ 34,000 ಮತಗಟ್ಟೆಗಳಿತ್ತು, ಈಗ 59,000 ಮತಗಟ್ಟೆಗಳಾಗಿದೆ. ಸೊ ಜಾಸ್ತಿ ಆಗಿದೆ. ಈ ಪ್ರಕ್ರಿಯೆಯಲ್ಲಿ ಭಾಳ ಮುಖ್ಯವಾದ ಅಂಶಗಳು ಏನಂದರೆ ಮೇಡಮ್, ಮ್ಯಾಪಿಂಗ್ ಅಂತ ಒಂದು ಮಾಡ್ತಾ ಇದೀವಿ. ಹಂಗಂದ್ರೆ ಯಾಕೆ ಅದು ಬೇಕಂದ್ರೆ

0: ಹೇಳಿದ್ರೆ ಯಾರ್ಯಾರ ಹೆಸರೆಲ್ಲ 2002 ವೋಟರ್ ಲಿಸ್ಟ್ ಅಲ್ಲಿ ಇತ್ತೋ ಅವರೆಲ್ಲ ನಾವು ಇಂಡಿಯನ್ ಸಿಟಿಸನ್ ಎಂದೇ ಪರಿಗಣಿಸಬೇಕಾಗ್ತದೆ. ಅದರ್ವೈಸ್ ಬೇರೆ ಏನಾದ್ರು ಅವ್ರ ಮೇಲೆ ಕಂಪ್ಲೇಂಟ್ ಬೇರೆ ಏನಾದ್ರು ಗೊತ್ತಾದ್ರೆ ಬಾಕಿ ಟೈಮಲ್ಲಿ ಪೂರ ಅವರೆಲ್ಲ ಈ ದೇಶದ ಪ್ರಜೆ ಎಂದು ಪರಿಗಣಿಸಬೇಕಾಗ್ತದೆ. ಇಟ್ಸ್ ಅ ಪ್ರೊಬೇಟಿವ್ ಪ್ರೂಫ್ ಫಾರ್ ಸಿಟಿಜನ್ಶಿಪ್ ಅಂತ ಹೇಳ್ತೀವಿ ನಾವು. ಸೊ ಅದರಿಂದ ನಾವೇನು ಮಾಡಿದೀವಿ ಅಂತ ಕೇಳಿದ್ರೆ ಕನ್ನಡ ರಾಜ್ಯದಲ್ಲಿರುವ ಸುಮಾರು 5,54,00,000 ಜನಸಂಖ್ಯೆ ಇರುವ ಮತದಾರರಲ್ಲಿ 5,08,00,000 ಮೇಲ್ಪಟ್ಟ ಮತದಾರನ ಮ್ಯಾಪಿಂಗ್ ಈಗಾಗಲೇ ಮುಗಿಸಿದೀವಿ. 91.62% ಆಫ್ ದ ವೋಟರ್ಸ್ ಆರ್ ಆಲ್ರೆಡಿ ಮ್ಯಾಪ್ಡ್ ಇನ್ ಕರ್ನಾಟಕ. ಸೊ ಈಗ ಇದರಿಂದ ಏನಾಗ್ತದೆ ಅಂತ ಕೇಳಿದ್ರೆ, ಎನ್ಯುಲೇಷನ್ ಫಾರ್ಮ್ ಮತದಾರರು ಮನೆಗೆ ಕೊಡುವಾಗ ಅವರು ಫಿಲ್ ಮಾಡುವ ಸಂದರ್ಭಗಳಲ್ಲಿ BLOಗೆ ಮ್ಯಾಪಿಂಗ್ ಮಾಡಿದ ಅನುಭವ ಇರುವುದರಿಂದ ಅವರೇ ಮಾಹಿತಿಯನ್ನ ಹೇಳ್ತಾರೆ. 2002 ಇವ್ರದ್ದು ಹೆಸರು ಎಲ್ಲಿ ತರಬೇತಿ ಕೊಟ್ಟಿದೀವಿ, 2002 ಮತದಾರರ ಹೆಸರು ಎಲ್ಲಿ ಇತ್ತು ಎಂಬ ಮಾಹಿತಿ BLO ಹತ್ರ ಈಗಾಗಲೇ ಇರುತ್ತದೆ. ಹೆಚ್ಚು ಕಡಿಮೆ ಎಲ್ಲರದ್ದು ಇರುತ್ತದೆ, ಕೆಲವರದ್ದು ಮಾತ್ರ ಸ್ವಲ್ಪ ಇನ್ನು ಬಾಕಿ ಇರಬಹುದು, ಅದು ಕಂಪ್ಲೀಟ್ ಮಾಡ್ತಾರೆ. ಆವಾಗ ಏನಾಗ್ತದೆ, ಜನರಿಗೆ ಫಾರ್ಮ್ ಫಿಲ್ಅಪ್ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಸೊ ನಾನು ಮತದಾರರ ಹತ್ರ ವಿನಂತಿ ಮಾಡೋದೇನೆಂದ್ರೆ, ಎನ್ಯುಮರೇಷನ್ ಫಾರ್ಮ್ ತಮ್ಮ ಮನೆಗೆ ಬರುವ ಸಂದರ್ಭಗಳಲ್ಲಿ ಎನ್ಯುಮರೇಷನ್ ಫಾರ್ಮ್ ಫಿಲ್ ಮಾಡುವ ಹಂತದಲ್ಲಿ 2002 ತಮ್ಮ ಹೆಸರು ಎಲ್ಲಿ ಇತ್ತು ವೋಟ್ ಲಿಸ್ಟ್ ಇಂದ ಒಂದು ಕಾಲಮ್ ಇರ್ತದೆ, ಅದು ಫಿಲ್ ಮಾಡೋ ಸಂದರ್ಭದಲ್ಲಿ ತಮಗೆ ಗೊತ್ತಿದ್ರೆ ತಾವೇ ನೆಟ್ಟಲ್ಲಿ ಚೆಕ್ ಮಾಡಿಕೊಂಡು ಹಾಕೊಳ್ಳಿ. ಅಥವಾ ತಮಗೆ ಏನಾದ್ರು ಡೌಟ್ ಇದ್ದ ಸಂದರ್ಭಗಳಲ್ಲಿ ಬೇಲ್ ಓದ್ರ ಕೇಳಿದ್ರೆ ಅವರೇ ತಮಗೆ ಹೆಲ್ಪ್ ಮಾಡ್ತಾರೆ ಫಾರ್ಮ್ ಅನ್ನ ಫಿಲ್ಅಪ್ ಮಾಡಲಿಕ್ಕೆ. ಸೊ ಈ ವಿಷಯವನ್ನ ನಾನು ಅವ್ರಿಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹೌದು, ಆ ಮತದಾರ ತನ್ನ ಹೆಸರು ಇದ್ರೆ ಸೆಲ್ಫ್ ಮ್ಯಾಪಿಂಗ್ ಅಂತ ಕರಿತೀವಿ. ಅಕಸ್ಮಾತ್ ತಂದೆ ಹೆಸರು ಇಲ್ಲ, ಅವ್ರದ್ದು ತಾಯಿ ತಂದೆ ಅಥವಾ ಅವ್ರದ್ದು ಅಜ್ಜ ಅಜ್ಜಿ ಹೆಸರು ಇದ್ರೆ ಅದು ಪ್ರೋಜನಿ ಮ್ಯಾಪಿಂಗ್ ಎಂದು ಕರಿತೀವಿ. ಸೊ ನಮ್ಮ ರಾಜ್ಯದಲ್ಲಿ ತಗೊಂಡ್ರೆ ಸುಮಾರು 224 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಇದೆ, ಅದರಲ್ಲಿ ಮೋರ್ ದೆನ್ 183 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ, 183 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಸುಮಾರು 90% ಹೆಚ್ಚು ಮ್ಯಾಪಿಂಗ್ ಮಾಡಿದ್ದಾರೆ. ಸೊ ಸಿಟಿ ಏರಿಯಾದಲ್ಲಿ ಮಾತ್ರ ಸ್ವಲ್ಪ ಕಡಿಮೆ ಇದೆ BBMP ಏರಿಯಾದಲ್ಲಿ. ಅದನ್ನು ಈಗ ಈ ಮ್ಯಾಪಿಂಗ್ ಪ್ರಕ್ರಿಯೆ ಜುಲೈ 25-26 ತನಕ ಮುಂದುವರಿತಾನೆ,
1: ಇದರ ಜೊತೆಗೆ
0: ಅದನ್ನು ನಡೀತದೆ. ಅದರಿಂದ ಮ್ಯಾಪಿಂಗ್ ಆಗಿಲ್ಲ ಎಂಬ ಕಾರಣಕ್ಕೋಸ್ಕರ ಯಾರು ತನ್ನ ಎನ್ಯುಮರೇಷನ್ ಫಿಲ್ ಮಾಡೋಕ್ಕಾಗಲ್ಲ ಎಂಬ ದಯವಿಟ್ಟು ಆ ಭಾವನೆ ಇರಬೇಕಿಲ್ಲ. ಮ್ಯಾಪಿಂಗ್ ಆಗಿಲ್ಲ ಅಂದ್ರೂ ತಮ್ಮದು ಎನ್ಯುಮರೇಷನ್ ಫಾರ್ಮ್ ಪ್ರಿಂಟ್ ಆಗುತ್ತದೆ, ಮ್ಯಾಪಿಂಗ್ ಆಗಿಲ್ಲ ಅಂದ್ರೂ ತಮ್ಮ ಎನ್ಯುಮರೇಷನ್ ಫಾರ್ಮ್ ತಮ್ಮ ಮನೆಗೆ ಬಂದು ಸೇರುತ್ತದೆ. ತಮ್ಮ ಹತ್ರ ಮಾಹಿತಿ ಇದ್ರೆ ತಾವು ಫಿಲ್ ಮಾಡಿ ಕೊಡಿ, ತಮ್ಮ ಹತ್ರ ಮಾಹಿತಿ ಇಲ್ಲ ಅಂದ್ರೆ ದಯವಿಟ್ಟು BLO ಹೆಲ್ಪ್ ಸಹಾಯ ತಗೊಂಡು ಫಿಲ್ ಮಾಡಿ ಕೊಡಿ.
1: ಈಗ ಫಾರ್ಮ್ ತಗೊಂಡು BLO ಪ್ರತಿ ಮನೆಗಳಿಗೆ ಹೋಗ್ತಾರೆ.
0: ಹೌದು,
1: ಆದ್ರೆ ನಮ್ಮಲ್ಲಿ ಅನೇಕ ಜನ ಕೆಲಸಕ್ಕೆ ಕೂಲಿಗೆ ಈ ತರ ಬೇರೆ ಬೇರೆ ಕಾರ್ಯಗಳಿಗೆ ಹೊರಗಡೆ ಹೋಗೋದ್ರಿಂದ ಇವರು ಬಂದಾಗ ಅವರು ಮನೆಯಲ್ಲಿ ಇಲ್ಲದೆ ಇರಬಹುದು. ಆಗ ಅವ್ರು ಏನ್ ಮಾಡ್ಬೇಕು, ಆ ಫಾರ್ಮ್ ಅನ್ನ ಅವ್ರಿಗೆ ತಗೊಳ್ಳೋದು ಹೇಗೆ, ಅಥವಾ ಯಾರನ್ನ ಅವರು ಕಾಂಟ್ಯಾಕ್ಟ್ ಮಾಡ್ಬೇಕು?
0: ಈಗ BLOಗಳಿಗೆ ತನ್ನ ವ್ಯಾಪ್ತಿ ಯಾವುದು ಎಂದು ಗೊತ್ತಿದೆ. ಮ್ಯಾಪಿಂಗ್ BLOಗಳೇ ಮಾಡಿದ್ರಿಂದ ಅದು 90% ಮೇಲ್ಬಿಟ್ಟು ಮ್ಯಾಪಿಂಗ್ ಆಗಿರೋದ್ರಿಂದ ಈಗಾಗಲೇ ಯಾವ ಮತದಾರರು ಯಾವ ಮನೆ ಎಲ್ಲಾನು ಅವ್ರಿಗೆ ಮೋಸ್ಟ್ಲಿ ಪರಿಚಯ ಆಗಿರ್ತದೆ. ಸೊ ನಾರ್ಮಲಿ ಆಯಾ ಭಾಗದ BLOಗಳಿಗೆ ಯಾವ್ಯಾವ ಸಂದರ್ಭದಲ್ಲಿ ಹೋದ್ರೆ ಜನ ಸಿಗ್ತಾರೆ ಎಂಬ ಒಂದು ನಾಲೆಡ್ಜ್ ಸ್ವಲ್ಪ ಇದ್ದೇ ಇರ್ತದೆ. ಸೊ ನಾವು ಈಗ SIR ಪ್ರಕ್ರಿಯೆ ಅದರಲ್ಲೂ ಎನ್ಯುಮರೇಷನ್ ಪ್ರಕ್ರಿಯೆ 30 June ನಿಂದ 29 July ತನಕ ನಡೀತಾ ಇರುವುದರಿಂದ ಈ ಸಂದರ್ಭದಲ್ಲಿ ಮತದಾರರ ಅನುಕೂಲಕ್ಕೆ ತಕ್ಕಂಗೆ BLO ವಿಸಿಟ್ ಮಾಡಬೇಕಂತ ಸೂಚನೆ ಕೊಟ್ಟಿದ್ದೀವಿ ನಾವು. ಸೊ BLO ಬರುವಾಗ ಮನೆಯಲ್ಲಿ ಮತದಾರ ಇದ್ರೆ ಅವರು ಫಾರ್ಮ್ ಅನ್ನ ಕೊಡ್ತಾರೆ, ಒಂದು ಸ್ಟಿಕ್ಕರ್ ಅನ್ನ ಹಚ್ಚಿಸ್ತಾರೆ ಫಾರ್ಮ್ ವಿತರಣೆ ಮಾಡಲಾಗಿದೆ ಅಂತ ಮನೆಯವರ ಹತ್ರ. ಅಕಸ್ಮಾತ್ ಯಾರಾದರೂ ಮತದಾರರು ಹಂಗಸ ಮನೆ ಲಾಕ್ ಆಗಿದೆ ಸುಮಾರು ದಿನದಿಂದ, ಆ ಮನೆ ಇಲ್ಲ, ಅಕ್ಕಪಕ್ಕದ ವಿಚಾರಣೆ ಮಾಡ್ತಾರೆ ಒಂದು ತಿಂಗಳಾಯ್ತು ಅಥವಾ ಮನೆ ಲಾಕ್ ಆಗಿದೆ ಅಂದ್ರೆ ಅಲ್ಲಿ ಒಂದು ಆ ಫಾರ್ಮ್ ಅನ್ನ ಅವ್ರ ಮನೆ ಒಳಗೆ ಸ್ಲಿಪ್ ಮಾಡ್ತಾರೆ, ಮನೆ ಒಳಗೆ ಹಾಕಬೇಕು. ಹೌದು, ಮನೆ ಖಾಲಿ ಇದ್ರೆ ಮನೆ ಒಳಗೆ ಹಾಕಬೇಕು. ಹಾಕ್ಬಿಟ್ಟು ಅಲ್ಲಿ ಒಂದು ರೆಡ್ ಕಲರ್ ಸ್ಟಿಕ್ಕರ್ ಅನ್ನ ಅಂಟಿಸ್ತಾರೆ, ಇಂತ ದಿನ ನಾನು ಮನೆಗೆ ಬಂದಿದ್ದೆ, ಮನೆ ಲಾಕ್ ಆಗಿದೆ,
1: ಯಾರ ಕೈಯಲ್ಲಿ ಕೊಟ್ಟಿಲ್ಲ,
0: ಯಾರ ಕೈಯಲ್ಲಿ ಇಲ್ಲ, ನೆಕ್ಸ್ಟ್ ವಿಸಿಟ್ ನಾನು ಇಂಥ ದಿನ ಬರ್ತೀನಿ, 3rd visit ಇಂಥ ದಿನ ಬರ್ತೀನಿ, ಒಂದು ಸ್ಟಿಕ್ಕರ್ ಹಾಕಿ ಅದರಲ್ಲಿ ಬರೀತಾರೆ. ಮತ್ತು ಈ ಪ್ರತಿಯೊಂದು ಎನ್ಯುಮರೇಷನ್ ಫಾರ್ಮ್ ಅಲ್ಲೂ BLO ಹೆಸರು BLO ಮೊಬೈಲ್ ನಂಬರ್ ಪ್ರಿಂಟ್ ಆಗಿರ್ತದೆ, ಅದರಿಂದ ಮತದಾರರು ತಾನು BLOಗೆ ಕಾಲ್ ಮಾಡಿ ಅವರು ಸಮೇತ ಫಾಲೋ ಮಾಡಬಹುದಾಗಿದೆ. ಸ್ಟ್ರಿಕ್ಟ್ ಆಗಿ ನಾವು ಮತದಾರರನ್ನ ಇಂಥ ಸಮಯ ಮನೆಯಲ್ಲಿ ಇರಿ ಎಂದು ಹೇಳುವುದು ಕಷ್ಟ ಆಗ್ತದೆ, BLOಗೆ ಇಂಥ ಸಮಯ ಹೋಗಿ ಎಂದು ಹೇಳುವುದು ಕಷ್ಟ, ಯಾಕಂದ್ರೆ ಅವ್ರ ಹತ್ರ ಅವ್ರಿಗೆ ಗೊತ್ತಿರ್ತದೆ. ಸೊ ಉದಾಹರಣೆಗೆ ಒಂದು ಕೃಷಿ ಚಟುವಟಿಕೆ ಜಾಸ್ತಿ ಇರೋ ಭಾಗದಲ್ಲಿ ಜನರ ಅವರು
1: ಚಟುವಟಿಕೆ
0: ಅದಕ್ಕೆ ನೋಡಿಕೊಂಡು ಅವ್ರು ಹೋಗಬೇಕಾಗ್ತದೆ. ಇಂಡಸ್ಟ್ರಿ ಬೇರೆ ಇರುವ ಕಡೆ ಬೇರೆ ರೀತಿ ಇರ್ತದೆ, ಎಜುಕೇಷನ್ ಇನ್ಸ್ಟಿಟ್ಯೂಷನ್ ವರ್ಕ್ ಮಾಡೋರೆಲ್ಲ ಇರುವ ಕಡೆ ಬೇರೆ ರೀತಿ ಇರ್ತದೆ. ಸೊ ಅದರಿಂದ ನಾವು ಎಲ್ಲದಕ್ಕೂ ಒಂದೇ ರೀತಿಯ ಸೂಚನೆ ಕೊಡೋದು ಆಗಲ್ಲ. ಆ ವಿಷಯವನ್ನ ಆಯಾ ಸಂಬಂಧಪಟ್ಟ ಜಿಲ್ಲಾಧಿಕಾರಿ, ERO, ಬಿಎಲ್ಒ ಸೂಪರ್ವೈಸರ್ ಅಂತವ್ರು ನಿಗದಿ ಮಾಡ್ತಾರೆ. ಸೊ ಒಟ್ಟಾರೆ ಮತದಾರರ ಅನುಕೂಲಕ್ಕೆ ತಕ್ಕಂಗೆ ಬಿಎಲ್ಒಗಳು ಮನೆ ವಿಸಿಟ್ ಮಾಡಿ ಅವರು ಒಂದೇ ಒಂದು ಅರ್ಹ ಮತದಾರರು ಪಟ್ಟಿಯಿಂದ ಬಿಡದಂಗೆ ನೋಡಿಕೊಳ್ಳುವ ಜವಾಬ್ದಾರಿ ಬಿಎಲ್ಒ ಮೇಲೆ ಇರ್ತದೆ. ಅದ್ರ ಅವ್ರ ಜೊತೆ ಕೆಲಸ ಮಾಡುವ ಎಲ್ಲ ಅಧಿಕಾರಿ ಮೇಲೂ ಇರ್ತದೆ. ಎಸ್ ಐ ಆರ್ ಉದ್ದೇಶನೂ ಅದು ಆಗಿರ್ತದೆ.
1: ಈಗ ಮತದಾರರು ಮನೆಯಲ್ಲಿ ಇರಲಿಲ್ಲ, ಫೋನ್ ನಂಬರ್ ಬಿಎಲ್ಒ ಹತ್ರ ಇದೆ, ಅನೇಕ ಮತದಾರರಿಗೆ ಕಾಲ್ ಮಾಡಿದಾಗ ಅವ್ರು ಹೇಳ್ತಾರೆ ನಮ್ಮ ಪಕ್ಕದ ಮನೆಯವರಿಗೆ ಕೊಟ್ಬಿಡಿ ಅಂತ.

0: ಹೆಚ್ಚು ಸಂದರ್ಭದಲ್ಲಿ ನಾವು ಇದನ್ನು ನೋಡ್ತೀವಿ, ಅಥವಾ ಇಂಥವ್ರ ಕೈಯಲ್ಲಿ ಕೊಡಿ ಅಂತ ಏನು ಹೇಳ್ತಾರೆ, ಹಾಗೆ ಈ ಫಾರ್ಮ್ ಅನ್ನ ಕೊಡಬಹುದು.
1: ನಾವು ಎನ್ಯುಮರೇಷನ್ ಫಾರ್ಮ್ಸ್ ಅನ್ನ ಮತದಾರರು ಅವ್ರ ಕುಟುಂಬಸ್ಥರು ಹತ್ರ ಮಾತ್ರ ವಿತರಣೆ ಮಾಡಬೇಕೆಂದು ಸೂಚನೆ ಕೊಟ್ಟಿದ್ದೀವಿ. ಈಗ ಎನ್ಯುಮರೇಷನ್ ಫಾರ್ಮ್ ಅಲ್ಲಿ ಒಂದು ಸೂಚನೆ ಇರುತ್ತೆ, ಏನಂದ್ರೆ ಅಕಸ್ಮಾತ್ ಯಾರಾದರೂ ವೋಟರ್ ಇಲ್ಲ ಅಂದ್ರೆ ಅವರ ಪರವಾಗಿ ಅವ್ರ ಕುಟುಂಬದ ಸದಸ್ಯರು ಸಹಿ ಮಾಡಬಹುದು ಅಂತ ಇರ್ತದೆ. ಇಫ್ ಎ ವೋಟರ್ ಈಸ್ ನಾಟ್ ಅವೈಲಬಲ್ ಆನ್ ಬಿಹಾಫ್ ಆಫ್ ದಿ ವೋಟರ್, ಎನಿ ಅಡಲ್ಟ್ ಮೆಂಬರ್ ಆಫ್ ದ ಫ್ಯಾಮಿಲಿ ಆಲ್ಸೋ ಕ್ಯಾನ್ ಸೈನ್ ದಿ ಎನ್ಯುಮರೇಷನ್ ಫಾರ್ಮ್ ಎಂದು ಅದರಲ್ಲಿ ಇರುತ್ತದೆ. ಅದರಿಂದ ಅಕಸ್ಮಾತ್ ಯಾರಾದ್ರು ಮತದಾರ, ಉದಾಹರಣೆಗೆ ಯಾರೋ ಒಂದು ಕುಟುಂಬದಲ್ಲಿ ತಂದೆಯವರು ಒಂದು ಹೊರಗಡೆ ಕೆಲಸಕ್ಕೆ ಹೋಗಿರ್ತಾರೆ, ಮನೆಯಲ್ಲಿ ಮಕ್ಕಳು ಅವ್ರ ಮನೆಯವರು ಇರ್ತಾರೆ ಅಂದ್ರೆ ಯಾರೋ ಒಬ್ಬರು ಎನ್ಯುಮರೇಷನ್ ಫಾರ್ಮ್ ಅನ್ನ ಪಡೆದು ಸೈನ್ ಮಾಡಿ ಕೊಡಬಹುದು
0: ಮಾಡಿಕೊಡಬಹುದು.
1: ಆದ್ರೆ ಬೇರೆ ಮೂರನೇ ವ್ಯಕ್ತಿ ಹತ್ರ ಕೊಡ್ಲಿಕ್ಕೆ ಅವಕಾಶಗಳು ಇರಲ್ಲ.
0: ಅದನ್ನ ನೀವು
1: ಬಿಎಲ್ಒ ಹೇಳಿರ್ತೀವಿ. ಸೊ ಸಾಧ್ಯವಾದಷ್ಟು ಇದು ಇದು ಬಿಎಲ್ಒಗೂ ಅವ್ರಿಗೂ ಇರುವ ಬಾಂಧವ್ಯದ ಮೇಲೂ ನಿಲ್ಲಿರ್ತದೆ, ಯಾಕಂದ್ರೆ ಅವ್ರವ್ರ ಗ್ರಾಮದಲ್ಲಿ ಅವ್ರಿಗೆ ಗೊತ್ತಿರ್ತದೆ, ಅವ್ರ ಏರಿಯಲ್ಲಿ ಅವ್ರಿಗೆ ಗೊತ್ತಿರ್ತದೆ. ಬಟ್ ಸಾಧ್ಯವಾದಷ್ಟು ಈ ಫಾರ್ಮ್ಸ್ ಅನ್ನ ವೋಟರ್ ಹತ್ರನೇ ಕೊಡಬೇಕಾಗ್ತದೆ, ಹಂಗಾರೆ ಅವ್ರ ಕುಟುಂಬದವ್ರ ಹತ್ರ.
0: ಒಂದು ಪ್ರಶ್ನೆ ಕುತೂಹಲಕ್ಕಾಗಿ ಕೇಳಬೇಕು ಅನಿಸ್ತಾ ಇದೆ, ಇದು ಡೀಪ್ ಎಐ ಕೂಡ ಡೀಪ್ ಫೇಕ್ ಮಾಡುವಂತಹ ಕಾಲ, ಹಾಗಾಗಿ ಈ ಫಾರ್ಮ್ ಅನ್ನ ನಕಲು ಮಾಡೋದು ಬಹಳ ದೊಡ್ಡ ವಿಷಯ ಏನು ಆಗಿರ್ಲಿಕ್ಕಿಲ್ಲ ಅಂತ ಅನ್ಸುತ್ತೆ, ಹೇಳ್ಬೋದೇನು? ಹೇಗೆ ಅಂಥ ಅವಕಾಶಗಳನ್ನ ನೀವು ಹೇಗೆ ಮೊದಲೇನೆ ನಿಯಂತ್ರಣ ಮಾಡಿರ್ತೀರಿ?
1: ಕರೆಕ್ಟ್ ಮೇಡಮ್. ಈಗ ಏನಾಗ್ತದೆ, ಪ್ರತಿ ಫಾರ್ಮ್ ಅಲ್ಲಿ ಎನ್ಯುಮರೇಷನ್ ಫಾರ್ಮ್ ತಾವು ನೋಡಿದ್ರೆ ಕ್ಯೂಆರ್ ಕೋಡ್ ಒಂದು ಕಾಲಮ್ ಇರ್ತದೆ. ಆ ಕ್ಯೂಆರ್ ಕೋಡ್ ಯುನೀಕ್ ಕೋಡ್, ಒಂದು ವೋಟರ್ಗೆ ಒಂದು ಕೋಡ್ ಮಾತ್ರ ಬಂದಿರ್ತದೆ, ಬೇರೆ ಯಾವುದು ಕೋಡ್ ಆದ್ರೂ ಆ ಫಾರ್ಮ್ ಬಿಎಲ್ಒ ಆಪ್ ಅಲ್ಲಿ ಓಪನ್ ಆಗಲ್ಲ. ಅದರಿಂದ ಏನಾಗುತ್ತದೆ, ಬೇರೆ ಯಾವುದೇ ನಕಲಿ ಫಾರ್ಮ್ ಸೃಷ್ಟಿ ಮಾಡಿ ಕೊಡೋಕ್ಕೂ ಸಾಧ್ಯನೇ ಆಗುದಿಲ್ಲ. ಅದಕ್ಕೆ ಎನ್ಯುಮರೇಷನ್ ಫಾರ್ಮ್ ನಾವೇ ವಿತರಣೆ ಮಾಡ್ತಾ ಇದೀವಿ, ಎನ್ಯುಮರೇಷನ್ ಫಾರ್ಮ್ ಡೌನ್ಲೋಡ್ ಮಾಡಿಕೊಳ್ಳೋಕ್ಕೂ ಆಗುದಿಲ್ಲ. ಅದರಿಂದ ಬಿಎಲ್ಒ ಕೈಯಿಂದ ಅದು ಏನು ಮನೆಗೆ ವಿತರಣೆ ಆಗ್ತದೆ ಆ ಫಾರ್ಮ್ ಇಂದನೇ ಅವ್ರು ಫಿಲ್ ಮಾಡಿ ಕೊಡಬೇಕಾಗ್ತದೆ. ಇನ್ನೊಂದು ಆಪ್ಷನ್ ಏನಂತ ಕೇಳಿದ್ರೆ, ಅಕಸ್ಮಾತ್ ನಾನು ಊರಲ್ಲಿ ಇಲ್ಲ, ಯಾವುದೇ ಕಾರಣಕ್ಕೂ ನಾನು ಸೈನ್ ಮಾಡಿಕೊಡೋಕೆ ಸಾಧ್ಯವಾಗುತ್ತಿಲ್ಲ ಅಂದ್ರೆ, ಅವರು ಆನ್ಲೈನಲ್ಲಿ ತನ್ನ ಫಾರ್ಮ್ ಅನ್ನು ಅವರೇ ಫಿಲ್ ಮಾಡಿ ಬಿಎಲ್ಒಗೆ ಅವರು ಕೊಡಬಹುದಾಗಿದೆ. ಆಧಾರದ ಮಾಡ್ಯೂಲ್ ಬೆಳಿಗ್ಗೆಯಿಂದ ಓಪನ್ ಆಗುತ್ತದೆ, ಅದ ಕುರಿತ ನಾವು ಎಲ್ಲ ಮ್ಯಾನ್ಯುಲ್ನು ಬಿಟ್ಟಿದ್ದೀವಿ, ಈಗಾಗಲೇ ವೆಬ್ಸೈಟ್ ಅವೈಲೇಬಲ್ ಇದೆ.
0: ಈಗಾಗಲೇ ನೀವು ಹೇಳಿದ್ರಿ ಸುಮಾರು 115,000 ಬಿಎಲ್ಎಗಳು ಬೇರೆ ಬೇರೆ ರಿಜಿಸ್ಟರ್ಡ್ ಪಾರ್ಟಿಗಳಿಂದ ಅಂದ್ರೆ ಪಕ್ಷಗಳಿಂದ ಬಂದಿದ್ದಾರೆ ಅಂತ, ಅವರು ಬರ್ತಾರೆ ಕೆಲಸ ಹೇಳಿದ್ರಿ. ಇಲ್ಲಿ ಪಕ್ಷಗಳು ಸೇರ್ಕೊಳ್ಳೋದ್ರಿಂದ ಏನಾದರೂ ಯಾವ್ದಾದ್ರು ರೀತಿಯ ಇದನ್ನ ಅವರ ನಿಯಂತ್ರಣ ಅಥವಾ ಅವರ ಕೆಲಸಗಳು ಇಲ್ಲಿ ಹೇಗಿರುತ್ತೆ?
1: ಈ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಎಲ್ಲ ನೋಂದಾಯಿತ ರಾಜಕೀಯ ಪಕ್ಷಗಳು, ರೆಕಗ್ನೈಸ್ಡ್ ಪೊಲಿಟಿಕಲ್ ಪಾರ್ಟೀಸ್, ಅವರು ಸಮೇತ ಒಂದೊಂದು ಪೋಲಿಂಗ್ ಸ್ಟೇಷನ್ಗೆ ಒಂದೊಂದು ಬೂತ್ಲ ಏಜೆಂಟ್ ಅಪಾಯಿಂಟ್ ಮಾಡುವ ಹಕ್ಕು ಅವ್ರಿಗೆ ಇದೆ. ಯಾಕೆ ಎಂದು ಕೇಳಿದ್ರೆ, ನಾವು ಎಷ್ಟು ಫಾರ್ಮ್ ಪ್ರಿಂಟ್ ಮಾಡ್ತೀವಿ, ಎಷ್ಟು ಫಾರ್ಮ್ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಜನರ ಹತ್ರ, ಎಷ್ಟು ಫಾರ್ಮ್ ವಾಪಸ್ ಕಲೆಕ್ಟ್ ಮಾಡ್ತೀವಿ, ಎಷ್ಟು ಫಾರ್ಮ್ ಕಲೆಕ್ಟ್ ಮಾಡಕ್ ಆಗಿಲ್ಲ, ಯಾವ ಕಾರಣಕ್ಕೆ ಕಲೆಕ್ಟ್ ಮಾಡಕ್ ಆಗಿಲ್ಲ, ಮತ್ತು ಅದರಲ್ಲಿ ತೀರ್ಕೊಂಡವರು ಎಷ್ಟು, ಡೂಪ್ಲಿಕೇಟ್ ಓಟ್ ಇಟ್ಕೊಂಡಿರೋರು ಎಷ್ಟು, ಮನೆ ಲಾಕ್ ಮಾಡಿಬಿಟ್ಟು ಎಲ್ಲ ಹೋಗ್ಬಿಟ್ಟು ಬಾರದೆ ಇರೋರು ಎಷ್ಟು, ಈ ರೀತಿ ಎಲ್ಲ ಮಾಹಿತಿಯನ್ನ ಬಿಎಲ್ಒ ಏನ್ ಮಾಡಬೇಕಾಗ್ತದೆ, ಬಿಎಲ್ಎಗೆ ಕೊಡಬಹುದಾಗ್ತದೆ. ಅದರ ಜೊತೆಗೆ ಕಲೆಕ್ಟ್ ಮಾಡಿದ ಫಾರ್ಮ್ ಅನ್ನು ಎಷ್ಟು ಡಿಜಿಟೈಸ್ ಮಾಡಿದ್ದಾರೆ ಎಂಬ ಮಾಹಿತಿಯನ್ನು ಸಮೇತ ಬಿಎಲ್ಎ ಕೊಡಬೇಕಾಗ್ತದೆ. ಅವ್ರದ್ದು ಪಾತ್ರ ಏನಿದೆ ಅಂತ ಕೇಳಿದ್ರೆ, ಯಾವುದೇ ಒಂದು ಅರ್ಹ ಮತದಾರರು ಯಾವುದೇ ಒಂದು ಕಾರಣದಿಂದ ಬಿಟ್ಟು ಹೋಗಬಾರದು ಎಂಬ ಉದ್ದೇಶ ಇದಿರುವುದರಿಂದ, ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳು ಏನಿದ್ದಾರೆ ಅವರುಗಳು ಸಮೇತ ಇದರಲ್ಲಿ ಪಾಲ್ಗೊಂಡಿದ್ದಲ್ಲಿ ಎಲ್ಲೋ ಒಂದು ಕಡೆ ಬಿಎಲ್ಒ ತಪ್ಪಿನಿಂದನೋ ಅಥವಾ ಬಿಎಲ್ಒ ನಿರ್ಲಕ್ಷ್ಯದಿಂದನೋ ಅಥವಾ ಬೇರೆ ಯಾವುದೇ ಒಂದು ಕಾರಣದಿಂದ ಯಾವುದು ಮತದಾರರು ಬಿಡದೆ ನಾವು ಪ್ರತಿ ಒಂದು ಅರ್ಹ ಮತದಾರರನ್ನು ಕವರ್ ಮಾಡುವ ಸಾಧ್ಯತೆ ಇದರಲ್ಲಿ ಜಾಸ್ತಿ ಇರ್ತದೆ. ಮತ್ತು ರಾಜಕೀಯ ಪಕ್ಷಗಳಾಗಿ ಅವರಲ್ಲಿ ಅದು ಕುರಿತ ಮಾಹಿತಿ ತಗೊಳ್ಳುವ ಹಕ್ಕುನೂ ಅವ್ರಿಗೆ ಇರ್ತದೆ. ಮತ್ತು ನಾವು ಈ ಸಮಯದಲ್ಲಿ ಅವ್ರು ಎಲ್ಲರಿಗೂ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನಮ್ಮ ಹತ್ರ 24,000 ಬಿಎಲ್ಒಗಳು ಇದ್ದಿದ್ದು ಕನಿಷ್ಠ ಒಂದು 2.5-3 ತಿಂಗಳ ಹಿಂದೆ. ಈಗ ಕಳೆದ ಒಂದು 2 ತಿಂಗಳಲ್ಲಿ ನಾವು ಈ ಪ್ರಕ್ರಿಯೆ ಚಾಲು ಆಗ್ತದೆ ಅಂತ ಹೇಳಿ ಅವ್ರಿಗೆ ಮೀಟಿಂಗ್ ಮಾಡಿದ ಮೇಲೆ ಈಗ ಇರುವ ನಮ್ಮ ಬಿಎಲ್ಎ ಸಂಖ್ಯೆ 1,15,000. ಅದರಿಂದ ಅವರುಗಳು ಸಮೇತ ಬಹಳ ಕೋಆಪರೇಟ್ ಮಾಡಿದ್ದಾರೆ. ಪಕ್ಷಗಳ ವತಿಯಿಂದನೂ ಅವ್ರಿಗೆ ಟ್ರೈನಿಂಗ್ ಕೊಟ್ಟಿದ್ದಾರೆ, ನಾವು ಜಿಲ್ಲಾಧಿಕಾರಿ ವತಿಯಿಂದನೂ ನಾವು ಇವರಿಗೆ ಟ್ರೈನಿಂಗ್ ಕೊಟ್ಟಿದ್ದೀವಿ. ಅದರಿಂದ ಎಲ್ಲೋ ಒಂದು ಕಡೆ ಯಾವುದೇ ಒಂದು ಅರ್ಹ ಮತದಾರರು ಬಿಟ್ಟು ಹೋಗಬಾರ್ದು ಎಂಬುದು ಎಲ್ಲರ ಉದ್ದೇಶ ಇರುವುದರಿಂದ, ಉದಾಹರಣೆಗೆ ಯಾರು ಒಬ್ಬರು ಊರಲ್ಲಿ ಇರಲ್ಲ, ಅವ್ರ ಕಾಂಟ್ಯಾಕ್ಟಲ್ಲಿ ಇರಲ್ಲ, ಮತ್ತು ಎಲ್ಲೋ ಒಂದು ಕಡೆ ತೋಟದ ಮನೆಯಲ್ಲಿ ವಾಸ ಇರ್ತಾರೆ, ಯಾವುದೋ ಒಂದು ಕಾರಣದಿಂದ ಬಿಎಲ್ಒ ರೀಚ್ ಆಗಕ್ಕಾಗ್ತಿಲ್ಲ, ಇಂಥ ಯಾವುದೋ ಪ್ರಕರಣದ ಯಾರು ಮಿಸ್ ಆಗಬಾರ್ದು ದೃಷ್ಟಿಯಿಂದ ನಾವು ಎಲ್ಲ ಮಾಹಿತಿಯನ್ನು ಗ್ರಾಮ ಪಂಚಾಯತ್ ಚಾವಡಿಯಲ್ಲಿ ಬಿಎಲ್ಎಗೆ ಎಲ್ಲರಿಗೂ ಮಾಹಿತಿ ಕೊಡ್ತೀವಿ. ಸೊ ಒಬ್ಬರು ಮತದಾರರು ಬಿಟ್ಟು ಹೋಗೋದೇ ನೋಡಿಕೊಳ್ಳುವ ಜವಾಬ್ದಾರಿ ಎಲ್ಲರ ಮೇಲೆ ಇರ್ತದೆ.
0: ಇಂಥ ಹೊತ್ತಿನಲ್ಲಿ ನಾವು ಈ ಮಾಹಿತಿಯನ್ನ ಕೊಡಬಾರದು ಅಥವಾ ಮಾಹಿತಿಯನ್ನ ಕೊಟ್ಟರೆ ಏನಾದ್ರು ನಮ್ಗೆ ತೊಂದರೆ ಆಗುತ್ತೋ, ಈ ಥರದ ಅನುಮಾನಗಳಿರ್ತಾವಲ್ಲ, ಅವರು ಬೇಕಂತಲೇ ತಪ್ಪಿಸ್ಕೊಳ್ಳುವಂತಹ ಸಂದರ್ಭನೂ ಬರಬಹುದು ಹೇಳಕ್ಕಾಗ. ಅಂಥ ಮತದಾರರಿಗೆ ನೀವು ಯಾವ ಕಿವಿ ಮಾತನ್ನು ಹೇಳೋದಕ್ಕೆ ಬಯಸ್ತೀರಿ?
1: ಇಲ್ಲ, ಇದರಲ್ಲಿ ಮತದಾರರ ಪಟ್ಟಿಯಲ್ಲಿ ಸೇರಿಸಿಕೊಳ್ಳಿಕ್ಕೆ ಬಹಳ ಹುಮ್ಮಸ್ಸಿಂದ ಎಲ್ಲರೂ ಮತದಾರ ಪಟ್ಟಿ ಸೇರ್ತಾರೆ.

0: ಜನ ಕಾಯ್ತಿರ್ತಾರೆ ನಿಜವಾಗಿ ಎಷ್ಟು ಜನ ಕಾಯ್ತಾರೆ ಯಾವಾಗ ಪ್ರಾರಂಭ ಆಗ್ತದೆ ಅಂತ ಕೇಳ್ತಾರೆ. ಹೊಸ ವೋಟರ್ಸ್ ಸಮೇತ ಅದಕ್ಕಿಂತ ಜಾಸ್ತಿ ಹುಮ್ಮಸ್ಸಿಂದ ಇರ್ತಾರೆ, ಯಾರು 18 ವಯಸ್ಸು ತುಂಬುತ್ತಾರೆ ಅಂತ. ಪ್ರತಿಯೊಂದು ಚುನಾವಣೆ ಆಗುವಾಗ ನಾವು ನೋಡಬಹುದು ಎಷ್ಟು ಜನ ವಾಟ್ಸ್ಆಪ್ ಸ್ಟೇಟಸ್ ಅಲ್ಲಿ ಇಟ್ಕೊಳ್ತಾರೆ ತನ್ನ ಫಿಂಗರ್ ಅನ್ನ, ಬೆರಳಲ್ಲಿ ಮೈ ಇರೋದನ್ನ ಎಷ್ಟು ಜನ ವಾಟ್ಸ್ಆಪ್ ಇಟ್ಕೊಳ್ಳೋದ್ರೆ ನಾವು ನೋಡಬಹುದು. ಸೋಷಿಯಲ್ ಮೀಡಿಯಾ ಟಿವಿಗಳಲ್ಲಿ ಮಾಧ್ಯಮಗಳಲ್ಲಿ ಅವ್ರ ಹುಮ್ಮಸ್ಸನ್ನ ನಾವು ನೋಡಬಹುದು. ಅದರಿಂದ ಮತದಾರರ ಪಟ್ಟಿಯಲ್ಲಿ ತನ್ನ ಹೆಸರು ಇರಬೇಕು, ರೈಟ್ ಅನ್ನ ನಾನು ಚಲಾಯಿಸಬೇಕು, ಹಕ್ಕನ್ನ ಚಲಾಯಿಸಬೇಕೆಂಬ ಹುಮ್ಮಸ್ ಎಲ್ಲರದ್ದು ಇರ್ತದಾಗಿ ನಾನು ಭಾವಿಸ್ತೀನಿ. ಅದರಿಂದ ಇದರಲ್ಲಿ ಬೇರೆ ಯಾರು ನನಗೆ ಮತದಾರ ಪಟ್ಟಿ ಹೆಸರು ಬೇಡ ಅಂತ ಹೇಳೋರು ಯಾರು ಇದುವರೆಗೆ ನಮ್ಗೆ ಯಾರು ಗಮನಕ್ಕೆ ಬಂದಿಲ್ಲ ಅಂದ್ರೆ ನಾನು ಹೇಳಕ್ ಇಷ್ಟಪಡ್ತೀನಿ. ಅಂದ್ರೆ ಎಲ್ಲರೂ ವೇಟ್ ಮಾಡ್ತಿದ್ದಾರೆ ಅಂದ್ರೆ ನಾವ ನಂಬುತ್ತೀವಿ.
1: ಈಗ ಸುಮಾರು 3 ತಿಂಗಳ ಕಾಲದಿಂದ ಅಂದ್ರೆ ಈ ಪ್ರಕ್ರಿಯೆ 3 ತಿಂಗಳ ಕಾಲ ಹೆಚ್ಚಾಗಿ ನಡೆಯುತ್ತೆ. ಸೆಪ್ಟೆಂಬರ್ 7ರವರೆಗೆ ನಡೆಯುವಂಥದ್ದು 3 ತಿಂಗಳು. ಜೂನ್ 20ಕ್ಕೆ ಸುಮಾರು ನೀವು ಇದನ್ನ ಆರಂಭ ಮಾಡಿದ್ರಿ, ಪ್ರಿಂಟ್ ಮಾಡಿದ್ರು. ಅದು ಒಂದು 10 ದಿವಸ ನಡೀತು ಅಂತ ಕಾಣಿಸುತ್ತೆ. ಪ್ರಿಂಟಿಂಗ್ ಹೇಳಿದ್ರೆ 11 ಕೋಟಿ ಫಾರ್ಮ್ಗಳನ್ನ ನಾವು ಪ್ರಿಂಟ್ ಮಾಡಿದ್ದೀವಿ ಅಂತ. ಈಗ ಜೂನ್ 30ರಿಂದ ಜುಲೈ 29 ಒಂದು ತಿಂಗಳು ಈ ಪ್ರಕ್ರಿಯೆ ನಡೆಯುತ್ತೆ. ಫಾರ್ಮ್ ಬರುತ್ತೆ ಮನೆಗೆ, ಅಲ್ಲಿ BLOಗಳು ಇರ್ತಾರೆ, ಅವರ ಸಹಾಯ ತಗೊಂಡು ಫಿಲ್ ಮಾಡಬಹುದು. ಅಥವಾ ನಂತರದ ಫಾಲೋಅಪ್, ಅಕಸ್ಮಾತ್ ಅವ್ರ ಮನೆಯಲ್ಲಿ ಇಲ್ಲದೆ ಹೋದ್ರೆ ಮತ್ತೆ BLOಗಳು ಫಾಲೋಅಪ್ ಮಾಡ್ತಾರೆ. ಅಂತೂ ನಿಮ್ಮನ್ನ ಬಿಡಲ್ಲ, ನೀವು ಸರಿಯಾದ ಮಾಹಿತಿ ಕೊಡೋ ತನಕ ಅನ್ನುವಂಥದ್ದನ್ನ ಅವ್ರು ಅಶ್ಯೂರ್ ಮಾಡ್ತಾರೆ. ನಂತರ ಆಗಸ್ಟ್ 5ಕ್ಕೆ ಅದರ ಕರಡು ಡ್ರಾಫ್ಟ್ ನೀವು ಪ್ರಿಂಟ್ ಮಾಡ್ತೀರಾ ಮೊದಲನೇದಾಗಿ. ಅಂದ್ರೆ ಈ 1 ತಿಂಗಳು ಏನ್ ನಡೆಯುತ್ತೆ, ಇಂದಿನಿಂದ ಜುಲೈ 29ರವರೆಗೆ ನಡೆಯುವಂತಹ ಕೆಲಸಗಳನ್ನ ನಾವು ನಮ್ಮ ಕಣ್ಣೆದುರಿಗೆ ಮೊದಲ ಬಾರಿ ಸಾರ್ವಜನಿಕರು ಆಗಸ್ಟ್ 5ಕ್ಕೆ ನೋಡಬಹುದು ಅಂತ. ಆಮೇಲೆ ಆಗಸ್ಟ್ 5ರಿಂದ ಮತ್ತೆ 1 ತಿಂಗಳ ಸಮಯ ಕೊಡ್ತೀರಾ ಸೆಪ್ಟೆಂಬರ್ 4ರವರೆಗೆ. ಯಾರಿಗಾದ್ರೂ ಅದರಲ್ಲಿ ಅನುಮಾನಗಳಿದ್ರೆ ಅಥವಾ ಏನಾದ್ರೂ ತೊಂದರೆ ತಪ್ಪಾಗಿದ್ರೆ ಇಂಥದನ್ನೆಲ್ಲ ಕರೆಕ್ಷನ್ ಮಾಡಿಸ್ಕೊಳ್ಳೋಕೆ, ಅದನ್ನ ಸರಿಪಡಿಸ್ಕೊಳ್ಳೋದಕ್ಕೆ ಮತ್ತೆ 1 ತಿಂಗಳು ಅವಕಾಶ ಕೊಡ್ತೀರಾ. ಆನಂತರ ಅಕ್ಟೋಬರ್ 7ಕ್ಕೆ ಕೊನೆಯ
0: ಮತದಾರ
1: ಪಟ್ಟಿ ಪ್ರಕಟ ಆಗುತ್ತೆ. ಅಲ್ಲಿಗೆ ಸುಮಾರು 4 ತಿಂಗಳು ನಡೆಯುವಂತ ಈ ಪ್ರಕ್ರಿಯೆ.
0: ಈಗ ಈ ಪ್ರಕ್ರಿಯೆ ಹೆಂಗಿದೆ ಅಂದ್ರೆ ಮೇಡಮ್, ಒಂದು ಫಸ್ಟ್ ಎನ್ಯುಮರೇಷನ್ ಫೇಸ್ ಅಂತೀವಿ, ಅದು ಜೂನ್ 30ರಿಂದ ಜುಲೈ 29 ತನಕ ನಡೀತದೆ. ಅದಾದ್ಮೇಲೆ ಕರಡು ಮತದಾರರ ಪಟ್ಟಿಯನ್ನ ನಾವು ಆಗಸ್ಟ್ 5ಕ್ಕೆ
1: ಬಿಡುಗಡೆ
0: ಮಾಡ್ತೀವಿ. ಅದಾದ ನಂತರ ಫೈನಲ್ ಮತದಾರರ ಪಟ್ಟಿ ಯಾವಾಗ ಬರ್ತದೆ ಅಂದ್ರೆ 7th ಅಕ್ಟೋಬರ್ಗೆ ಬರ್ತದೆ. ಅಲ್ಲಿ ತನಕ ಬೇರೆ ಬೇರೆ ಡೇಟ್ಸ್ ಪ್ರಕ್ರಿಯೆ ಕೊಟ್ಟಿದ್ದಾರೆ. ಹಂಗಾರೆ ಅದು ಕ್ಲೈಮ್ಸ್ ಅಬ್ಜೆಕ್ಷನ್ಸ್ ಪೀರಿಯಡ್ ಇರ್ತದೆ, ನೋಟಿಸ್ ಪೀರಿಯಡ್ ಇರ್ತದೆ. ಸೊ ಕರಡು ಮತದಾರರ ಪಟ್ಟಿ ಆದ ನಂತರ ಯಾರು ಕೊಟ್ಟಿರುವ ಮಾಹಿತಿ 2002 SIR ಮಾಹಿತಿ ಇವರು ಕೊಟ್ಟಿರೋದಕ್ಕೂ ಅಲ್ಲಿ ಇರೋದಕ್ಕೂ ವ್ಯತ್ಯಾಸ ಆಯ್ತಾರೆ, ಅಥವಾ ಮಾಹಿತಿ ಕೊಟ್ಟಿಲ್ಲ ಅಂದರೆ, ಅಥವಾ ಬೇರೆ ಏನಾದ್ರು ಕಾರಣ ER ಹೋಗಿದ್ರೆ, ಅವರು ಸಂಬಂಧಪಟ್ಟ ಮತದಾರರಿಗೆ ನೋಟಿಸ್ ಕೊಟ್ಟು ತನ್ನ ಅವರ ವಿವರಣೆಯನ್ನು ಪಡೆದು ಅದು ದಾಖಲೆಯನ್ನು ಪಡೆದು ಪರಿಶೀಲಿಸಿ ತೀರ್ಮಾನ ಕೈಗೊಳ್ತಾರೆ. ಇದು ಕಾನೂನಿನ ಅಂಶ ಈ ಹಂತದಲ್ಲಿ. ಯಾಕಂದ್ರೆ ನಾವು ಜೂನ್ 30ರಿಂದ ಜುಲೈ 29 ತನಕ ಮತದಾರರಿಂದ ಯಾವುದೇ ದಾಖಲಾತಿ ಈಗ ನಾವು ಪಡೆಯುವುದಿಲ್ಲ. ಇಟ್ಸ್ ಓನ್ಲಿ ಎನ್ಯುಮರೇಷನ್ ಫೇಸ್. ಅದಾದ ನಂತರ ನೋಟಿಸ್ ಪೀರಿಯಡ್ ಅಲ್ಲಿ ಈಗ ನಮಗೂ ಗೊತ್ತಾಗಲ್ಲ ಎಷ್ಟು ಮಂದಿಗೆ ನೋಟಿಸ್ ಬರ್ತದೆ, ಏನ್ ಕಾರಣಕ್ಕೆ ಬರ್ತದೆ ಅಂತ. ಯಾರು ಮತದಾರರ ಮಾಹಿತಿನ ಫಿಲ್ ಮಾಡಿ ಕೊಟ್ಟ ಮೇಲೆ, ಸೊ ಇದು ಕುರಿತು ಸಂಪೂರ್ಣ ಮಾಹಿತಿ ನಾನು ಆಗಸ್ಟ್ 5 ಆದ ನಂತರ ಡ್ರಾಫ್ಟ್ ರೋಲ್ ಪಬ್ಲಿಷ್ ಮಾಡಿದ ಮೇಲೆ ನಾನು ಮತ್ತೊಮ್ಮೆ ವಿವರವಾಗಿ ನಾನು ನಮ್ಮ ಕೇಳುಗರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ಸದ್ಯ ನಾನು ಕೇಳುಗರ ವಿನಂತಿ ಮಾಡೋದೇನಂತ ಕೇಳಿದ್ರೆ, ಈ ಎನ್ಯುಮರೇಷನ್ ಫೇಸ್ ಅಲ್ಲಿ ಮನೆ ಮನೆಗೆ ನಮ್ಮ BLO ಬರ್ತಾರೆ. ಅವರು ಪ್ರತಿಯೊಂದು ಮತದಾರರಿಗೂ ಎನ್ಯುಮರೇಷನ್ ಫಾರ್ಮ್ ಅನ್ನ ಕೊಡ್ತಾರೆ. ದಯವಿಟ್ಟು ತಾವುಗಳು ಆ ಫಾರ್ಮ್ ಅಲ್ಲಿ ತಮ್ಮದು ಫೋಟೋ ತುಂಬಾ ಹಳೆಯದಿದ್ರೆ ಹೊಸ ಫೋಟೋನ ಹಚ್ಚಿ, ಕಡ್ಡಾಯವಾಗಿ ತಮ್ಮದು ಮಾಹಿತಿಯನ್ನ ಫಿಲ್ ಮಾಡಿ ಸಹಿ ಮಾಡಬೇಕು. ಮುಖ್ಯವಾಗಿ ಸೈನ್ ಮಾಡಿದ ನಂತರ ವಾಪಸ್ BLOಗೆ ಕೈಗೆ ಕೊಡಬೇಕು. ಸೊ ಇಷ್ಟು ಪ್ರಕ್ರಿಯೆ ಆದಲ್ಲಿ ಯಾರ್ಯಾರೆಲ್ಲ ಫಾರ್ಮ್ ವಾಪಸ್ ಕೊಡ್ತಾರೋ ಸೈನ್ ಮಾಡಿ ಅವ್ರ ಹೆಸರು ಪೂರ ಡ್ರಾಫ್ಟ್ ರೋಲ್ ಅಲ್ಲಿ ಇರ್ತದೆ. ಡ್ರಾಫ್ಟ್ ರೋಲ್ ಆದ ನಂತರ ಫೈನಲ್ ರೋಲ್ ವರೆಗೂ ಕ್ಲೇಮ್ಸ್ ಅಂಡ್ ಅಬ್ಜೆಕ್ಷನ್ಸ್ ಕರೆಕ್ಷನ್ಸ್ ಇರಬಹುದು, ಬೇರೆ ಇರಬಹುದು. ಅದು ಆಮೇಲೆ ನಾನು ವಿವರವಾಗಿ ಆಗಸ್ಟ್ 5 ಆದ ನಂತರ
1: ನೀವು ನಮ್ಮ ಮತದಾರರಿಗೆ ಆರಾಮಾಗಿ ಕೊಟ್ಟಿದ್ದೀರಾ. ಅವರು ಬಹಳ ಲೆಜರ್ಲಿ ಎಲ್ಲ ಆರಾಮವಾಗಿ ನೋಡಿಕೊಂಡು ಪರಿಶೀಲನೆ ಮಾಡಿ ಮತ್ತೆ ನಿಮ್ಮ ಹತ್ರ ಬರ್ಲಿ ಅಂತ.
0: ಪ್ರತಿಯೊಂದು BLOಗೂ ನಾವು ID ಕಾರ್ಡ್ ಅನ್ನ ಕೊಟ್ಟಿದೀವಿ. ಚುನಾವಣಾ ಆಯೋಗ ವತಿಯಿಂದ ಕೊಟ್ಟಿರುವ ID ಕಾರ್ಡ್ ನ ಪ್ರತಿ BLO ಡಿಸ್ಪ್ಲೇ ಮಾಡಿಕೊಳ್ತಾರೆ. ಬೇರೆ ಯಾರ ಹತ್ರ ಎನ್ಯುಮರೇಷನ್ ಫಾರ್ಮ್ಸ್ ಇರುವುದಿಲ್ಲ, BLO ಎನ್ಯುಮರೇಷನ್ ಫಾರ್ಮ್ ಅನ್ನ ಸೀದಾ ಮತದಾರರಿಗೆ ಕೊಡಬೇಕಾಗುತ್ತದೆ. ಪ್ರತಿ BLO ಕುರಿತ ಮಾಹಿತಿಯನ್ನ ಹೆಚ್ಚು ಕಡಿಮೆ ಎಲ್ಲ ಭಾಗದಲ್ಲೂ ಅವರಿಗೆ ಮಾಹಿತಿ ಇಟ್ಟುಕೊಂಡಿದ್ದಾರೆ. ಎಲ್ಲರೂ ಮಾಹಿತಿ ಯಾರಿಗಾರು BLO ಕುರಿತ ಮಾಹಿತಿ ಇಲ್ಲ ಅಂದ್ರೆ ನಮ್ಮ ವೆಬ್ಸೈಟ್ ಅಲ್ಲಿ ಲಿಂಕ್ ಕೊಟ್ಟಿದೀವಿ. 59,000 BLOಗಳ ಹೆಸರು, ಅವ್ರದ್ದು ಮೊಬೈಲ್ ನಂಬರ್, ಅವ್ರದ್ದು ಪೋಲಿಂಗ್ ಸ್ಟೇಷನ್ ಲೊಕೇಶನ್ ಮತ್ತು BLO ಸೂಪರ್ವೈಸರ್ದು ಮೊಬೈಲ್ ನಂಬರ್, ಆಮೇಲೆ ERO AER ಅವ್ರದ್ದು ಮೊಬೈಲ್ ನಂಬರ್, ಆಫೀಸ್ ಲೊಕೇಶನ್, ಇದು ಎಲ್ಲವನ್ನ ನಾವು ವೆಬ್ಸೈಟ್ಲಿ ಹಾಕಿದ್ದೀವಿ. ದಯವಿಟ್ಟು ಜನ ಈ ಮಾಹಿತಿಯ ಪ್ರಯೋಗವನ್ನು ಪಡೆಯಬಹುದು, ಪ್ರಯೋಜನವನ್ನು ಪಡ್ಕೊಳ್ಳಬಹುದು. ಅದು ಒಂದು. ಎರಡನೇದು ಮೇಡಮ್, ಈಗ ಫಾರ್ಮ್ ಫಿಲ್ಅಪ್ ಮಾಡಲಿಕ್ಕೆ ಜನರಿಗೆ

0: ಅನುಕೂಲ ಮಾಡೋ ಸಂಬಂಧ ವೋಟರ್ ಫೆಸಿಲಿಟೇಷನ್ ಸೆಂಟರ್ ಅಂತ ಪ್ರತಿಯೊಂದು ಗ್ರಾಮ ಪಂಚಾಯತಲ್ಲೂ ನಗರ ಪ್ರದೇಶದಲ್ಲಿ ಪ್ರತಿಯೊಂದು ವಾರ್ಡ್ ಮಟ್ಟದಲ್ಲೂ ಕನಿಷ್ಠ ಒಂದೊಂದು ಒಂದಕ್ಕೆ ಮೇಲ್ಪಟ್ಟ ಸೆಂಟರ್ಗಳು ಅರೇಂಜ್ ಮಾಡಿದ್ದಾರೆ. ಅದು ಫೆಸಿಲಿಟಿ ಸೆಂಟರ್ ಮಾಡಿ ಕೆಲವರಿಗೆ ಫಾರ್ಮ್ ಫಿಲ್ಅಪ್ ಮಾಡಲಿಕ್ಕೆ ಸ್ವಲ್ಪ ಹೆಲ್ಪ್ ಬೇಕಾಗ್ಬೋದು, ಕೆಲವರಿಗೆ ಕನ್ನಡ ಅರ್ಥ ಆಗಲ್ಲ, ಕೆಲವರಿಗೆ ಬೇರೆ ಭಾಷೆಯಲ್ಲಿ ಅರ್ಥ ಬೇಕೆಂದು ಇರಬಹುದು. ಅಂಥ ಸಂದರ್ಭಗಳಲ್ಲಿ ಅವ್ರಿಗೆ ಅನುಕೂಲ ಮಾಡಬೇಕಂತ ಫೆಸಿಲಿಟೇಷನ್ ಸೆಂಟರ್ ಮಾಡಿದ್ವಿ. ಅದರ ಪ್ರಯೋಜನವನ್ನು ಜನ ಪಡ್ಕೋಬಹುದು. ಆಮೇಲೆ ಫಾರ್ಮ್ ಪ್ರಿಂಟ್ ಆಗಿರೋದು ಕನ್ನಡದಲ್ಲಿ, ಆದರೆ ಫಿಲ್ಅಪ್ ಮಾಡೋದು ಅವ್ರು ಕನ್ನಡದಲ್ಲೂ ಮಾಡಬಹುದು, ಇಂಗ್ಲೀಷಲ್ಲೂ ಮಾಡಬಹುದು, ಬೇರೆ ಎಲ್ಲ ಭಾಷೆಯಲ್ಲೂ ಇಲ್ಲ,
1: ಇಂಗ್ಲೀಷ್
0: ಕನ್ನಡದಲ್ಲಿ ಅಥವಾ ಇಂಗ್ಲೀಷಲ್ಲಿ. ಇದರಲ್ಲಿ ಮಾತ್ರ ಅವ್ರು ಫಿಲ್ ಮಾಡೋಕ್ಕೆ ಸಾಧ್ಯವಾಗ್ತದೆ. ನಾನು ಮೊದಲೇ ಹೇಳಿದಂಗೆ ಎರಡು ಸೆಟ್ ಫಾರ್ಮ್ ಕೊಟ್ಟಿದ್ದೀವಿ, ಅದರಲ್ಲಿ ಒಂದು ಫಾರ್ಮ್ ತಮ್ಮತನೇ ಇಟ್ಕೊಳ್ಳಿ, ಅದು ಬಿಎಲ್ಓ ಸಹಿ ಪಡೆದುಕೊಳ್ಳಿ, ಅದರಲ್ಲಿ ಅದು ಅಕ್ನಾಲೆಜ್ಮೆಂಟ್ ಆಗಿರ್ತದೆ. ಒಂದು ಫಾರ್ಮ್ ಫೋಟೋ ಅಳಿದಿದ್ರೆ ಅದನ್ನು ಫೋಟೋ ಹಚ್ಚಿ ದಯವಿಟ್ಟು ಮಾಹಿತಿಯನ್ನು ಫಿಲ್ ಮಾಡಿ ಖಂಡಿತವಾಗಿ ಸಹಿ ಮಾಡಿ ವಾಪಸ್ ಕೊಡಿ
1: ಬಿಎಲ್ಓ
0: ಹತ್ರ. ಇದನ್ನ ರಿಕ್ವೆಸ್ಟ್ ಮಾಡ್ತೀನಿ. ಕೆಲವು ಸಂದರ್ಭದಲ್ಲಿ ಏನಾಗುತ್ತದೆ, ಯಾವುದೋ ಒಂದು ವೋಟರ್ ಯಾವುದೋ ಕಾರಣದಿಂದ ಮೂರು ಕಡೆ ನಾಲ್ಕು ಕಡೆ ಹೆಸರು ಇಟ್ಕೊಂಡ್ಬಿಟ್ಟಿದ್ದಾರೆ, ಅವರು ಏನು ಮಾಡಬಹುದು ಅಂತ ಕೇಳಿದರೆ, ತಮ್ಮ ಹೆಸರು ಒಂದಕ್ಕಿಂತ ಮೇಲ್ಪಟ್ಟು ಇದ್ದರೂ ಸಮೇತ ಎಲ್ಲಿ ಎಲ್ಲೆಲ್ಲ ತಮ್ಮದು ಹೆಸರು ಇದೆಯೋ, ಎಲ್ಲೆಲ್ಲ ಅಡ್ರೆಸ್ ಕೊಟ್ಟಿದ್ರೋ ಅಲ್ಲಿಗೆಲ್ಲ ನಾವು ಎನ್ವಿಟೇಷನ್ ಫಾರ್ಮನ್ನು ತಲುಪಿಸ್ತೀವಿ. ಆದರೆ ನಾವು ಮತದಾರರ ವಿನಂತಿ ಮಾಡೋದು, ಅಕಸ್ಮಾತ್ ತಮ್ಮ ಹೆಸರು ಒಂದಕ್ಕಿಂತ ಮೇಲ್ಪಟ್ಟ ಜಾಗದಲ್ಲಿ ಇದ್ದರೆ ತಮಗೆ ಎಲ್ಲಿ ಬೇಕೋ ಅಲ್ಲಿ ಒಂದು ಕಡೆ ಮಾತ್ರ ಉಳಿಸ್ಕೊಳ್ಳಿ, ಬಾಕಿ ಕಡೆ ದಯವಿಟ್ಟು ಫಾರ್ಮನ್ನು ಸೈನ್ ಮಾಡಬೇಡ. ಯಾಕಂದರೆ ಯಾರ್ಯಾರು ಸೈನ್ ಮಾಡಿ ವಾಪಸ್ ಕೊಡ್ತಾರೋ ಅವ್ರ ಹೆಸರು ಮಾತ್ರ ನಾವು ಡ್ರಾಫ್ಟ್ ಹಾಕ್ತೀವಿ. ಸೊ ನೀವು ಮೂರು ಕಡೆ ಹೆಸರಿದ್ದು ಇಟ್ಟುಕೊಳ್ಳಿ, ಅವಾಗ ನೀವು ಒಂದು ಕಡೆ ಮಾತ್ರ ಸೈನ್ ಮಾಡಿ ಕೊಡುವಾಗ ನಿಮ್ಗೆ ಎಲ್ಲಿ ಬೇಕಾದ್ರೆ ಒಂದು ಕಡೆ ಸೈನ್ ಮಾಡಿಕೊಳ್ಳಿ, ಅವಾಗ ಏನಾಗ್ತದೆ ಒಂದು ಕಡೆ ಮಾತ್ರ ಹೆಸರು ಉಳಿತೆ, ಬಾಕಿ ಎರಡು ಕಡೆ ಇರಲ್ಲ. ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ, ಅಕಸ್ಮಾತ್ ನೀವು ಮೂರು ಕಡೆನೂ ಸೈನ್ ಮಾಡಿ ಕೊಡ್ತೀರಿ ಅಂತ ಇಟ್ಕೊಳ್ಳಿ, ನಾಳೆ ಈ ಫಾರ್ಮುಲ ಡಿಜಿಟೈಸ್ ಆಗುವುದರಿಂದ ನಾವು ಫೋಟೋ ಸಿಮಿಲರ್ ಎಂಟ್ರೀಸ್ ಮತ್ತು ಡೆಮೋಗ್ರಫಿ ಸಿಮಿಲರ್ ಎಂಟ್ರೀಸ್ ಅಂತ ಎಂಟ್ರಿಯನ್ನು ಮಾಡಿ ಕಂಡಿಡಿಯೋ ಸಾಧ್ಯತೆ ಇರ್ತದೆ, ಯಾರ್ಯಾರು ಎಲ್ಲೆಲ್ಲಿ ಮೋರ್ ದನ್ ಒನ್ ಇಟ್ಕೊಂಡಿದ್ದಾರೆ ಅಂತ. ಆಮೇಲೆ ಎನ್ಯುಮರೇಷನ್ ಫಾರ್ಮಲ್ಲಿ ತಾವು ಸೈನ್ ಮಾಡಿ ಕೊಡ್ತೀರಾ ಏನಂತ, ನಾನು ಭಾರತೀಯರಾಗಿದ್ದೀನಿ, ಬೇರೆ ಯಾವುದೇ ರಾಜ್ಯ ದೇಶದ ಸಿಟಿಜನ್ಶಿಪ್ ತೊಗೊಂಡಿರುವುದಿಲ್ಲ, ಎರಡನೇದು ನಾನು ಒಂದು ಕಡೆ ಮಾತ್ರ ಓಟ್ ಇಟ್ಕೊಂಡಿದ್ದೀನಿ, ಮೂರನೇದು ನಾನು ತಪ್ಪು ಮಾಹಿತಿ ಕೊಟ್ಟರೆ ನಾನು ಶಿಕ್ಷೆಗೆ ಒಳಗಾಗದಿಂದ ಬದಿಸಿದಂತ ಸೈನ್ ಮಾಡಿ ಕೊಟ್ಟಿರ್ತೀರಾ. ಅದರಿಂದ ಒಂದಕ್ಕಿಂತ ಮೇಲ್ಪಟ್ಟು ವೋಟ್ ಲಿಸ್ಟ್ ಹೆಸರು ಇಟ್ಕೊಳ್ಳೋದು ಕಾನೂನು ಅಪರಾಧ ಆಗುತ್ತದೆ, ದಯವಿಟ್ಟು ಅದನ್ನು ಮಾಡಬಾರದು ಎಂದು ನಾನು ತುಂಬ ಗೌರವದಿಂದ ವಿನಂತಿ ಮಾಡ್ತೀನಿ ಎಲ್ಲರಿಗೂ. ಯಾವುದೇ ಕಾರಣಕ್ಕೂ ಒಂದಕ್ಕಿಂತ ಮೇಲ್ಪಟ್ಟು ಎಲ್ಲಿನೂ ಫಾರ್ಮ್ ಸೈನ್ ಮಾಡಬೇಡ ಎಂದು ನಾನು ಕೋರ್ತೀನಿ.
1: ನೀವು ನಮ್ಮ ವೆಬ್ಸೈಟ್ ಅಂತ ಹೇಳಿದ್ರಿ, ವೆಬ್ಸೈಟ್ ವಿಳಾಸ ಒಮ್ಮೆ
0: ಸಿಇಒ ಕರ್ನಾಟಕ ಅಂತ ಬಿಡಿ, ಸಿಇಒ ಕರ್ನಾಟಕ ಅಂತ ಆದರೆ ಸಾಕು, ಚೀಫ್ ಆಫ್ ಕ್ಲಾಸ್ ಕರ್ನಾಟಕ ಅಂದರೆ ಸಾಕು, ಆಟೋಮೆಟಿಕ್ ಬರ್ತದೆ. ಎಲ್ಲ ಲಿಂಕ್ ಅದರಲ್ಲಿ ಕೊಟ್ಟಿದ್ದೀವಿ, ಅದರಲ್ಲಿ ಫಾರ್ಮ್ ಹೇಗಿರ್ತದೆ, ಎಕ್ಸ್ಪ್ಲೇನ್ ವೀಡಿಯೋಸ್, ಫಾರ್ಮ್ನ ಹೇಗೆ ಫಿಲ್ ಮಾಡಬೇಕು, ಬಿಎಲ್ಓ ಜವಾಬ್ದಾರಿ ಏನು, ಮತ್ತು ಎಲ್ಲೆಲ್ಲೆಲ್ಲ ಬಿಎಲ್ಓ ನಂಬರ್ ಇದೆ ಅದೆಲ್ಲ, ಮತ್ತು ECI ನೆಟ್ ಅಂತ ಒಂದು ಆ್ಯಪ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಜನವರಿಯಲ್ಲಿ ಲಾಂಚ್ ಮಾಡಿದ್ದಾರೆ. ಇದು ಸುಮಾರು ಈಗಾಗಲೇ 14 ಕೋಟಿಗೂ ಮೇಲ್ಪಟ್ಟು ಡೌನ್ಲೋಡ್ ಆಗಿದೆ. ಅದು ಭಾಳ ಅದ್ಭುತ ಆ್ಯಪ್ ಇರ್ತದೆ. ಸುಮಾರು 42 ಫಂಕ್ಷನ್ಸನ್ನು ಒಗ್ಗೂಡಿಸಿ ಒಂದು ಆ್ಯಪಲ್ಲಿ ತಂದಿದ್ದಾರೆ. ಆ್ಯಪ್ ಡೌನ್ಲೋಡ್ ಇಟ್ಕೊಂಡ್ರೆ ನಮ್ಗೆ ಇನ್ನೂ ಹೆಚ್ಚಿನ ಅನುಕೂಲ, ಅದರಿಂದ ನೇರವಾಗಿ ಆ್ಯಪ್ ಮುಖಗಳನ್ನು ಪಡೀಬಹುದು. ಸೊ ನಮ್ಮ ವೆಬ್ಸೈಟ್ನ ಫಾಲೋ ಮಾಡಿದ್ರು ತಮಗೆ ಎಲ್ಲ ಮಾಹಿತಿ ಸಿಕ್ಕೇ ಸಿಗ್ತದೆ.
1: ಈಗ ಮನೆ ಹತ್ರ ಬರ್ತಾರಲ್ಲ ನಮ್ಮ ಮತದಾರರು, ಏನೇನನ್ನ ಸಿದ್ಧವಾಗಿ ಇಟ್ಕೊಂಡಿರ್ಬೇಕು, ಯಾಕೆಂದ್ರೆ ಅವ್ರ ಸಮಯನೂ ಉಳಿಬೇಕು ಬಿಎಲ್ಓಗಳದ್ದು, ಇವ್ರ ಸಮಯನೂ ಉಳಿಬೇಕು.
0: ಸದ್ಯ ಈ ಹಂತದಲ್ಲಿ ನಾವು ಮತದಾರದ ಯಾವುದು ದಾಖಲೆ ಕೇಳುವುದಿಲ್ಲ, ಅದರಿಂದ ತಾವು ಬಿಎಲ್ಓ ಬರುವ ಸಂದರ್ಭದಲ್ಲಿ ಮನೆಯಲ್ಲಿ ಇರಿ. ಅಕಸ್ಮಾತ್ ಎಲ್ಲರೂ ಇಲ್ಲಂದ್ರೂ ಯಾರ ಮನೆ ಕುಟುಂಬದಲ್ಲಿ ಒಬ್ಬರಿದ್ರು ಸಮೇತ ಅವ್ರ ಎಲ್ಲ ಫಾರ್ಮ್ಸ್ ಅನ್ನ ತಗೊಂಡು ಫಿಲ್ಅಪ್ ಮಾಡಿ ಕೂಡಲೇ ಬಿಎಲ್ಓಗೆ ವಾಪಸ್ ಕೊಡಿ, ಅದರಿಂದ ಬಿಎಲ್ಓಗೆ ಅನುಕೂಲ ಆಗ್ತದೆ. ಅಕಸ್ಮಾತ್ ತಮ್ಮ ಪಕ್ಕದ ಮನೆಯವರು ಬೇರೆ ಯಾರಾದರೂ ಇಲ್ಲಂದ್ರೂ ಸಮೇತ ಅವ್ರಿಗೆ ಹೇಳಿ ಫೋನ್ ಮಾಡಿ ಈ ರೀತಿ ಬಿಎಲ್ಓ ಬಂದಿದ್ದಾರೆ, ಅವ್ರು ಕಾಂಟ್ಯಾಕ್ಟ್ ಮಾಡಿಕೊಳ್ಳಿ, ಅವ್ರಿಗೆ ಒಂದು ಮಾಹಿತಿ ಕೊಡಿ. ಅದರಿಂದ ಏನಾಗ್ತದೆ, ಅರ್ಹ ಮತದಾರರು ಯಾರೂ ಸಮೇತ ನಮ್ಮ ವೋಟ್ ಲಿಸ್ಟಿಂದ ಬಿಟ್ಟು ಹೋಗದೆ ನೋಡಿಕೊಳ್ಳಲಿಕ್ಕೆ ನಾವು ಕ್ರಮ ಕೈಗೊಂಡಂಗೆ ಆಗುತ್ತದೆ. ಸೊ ತಮ್ಮ ಸಹಕಾರ ಇರಲಿ ಅಂತ ನಾನು ಮತದಾರರ ಹತ್ರನು ಕೋರ್ತೀನಿ.
1: ಈಗ ಒಂದು ಮನೆಯಲ್ಲಿ ಒಬ್ರು ಇದ್ದಾರೆ ಅಂತ, ಇನ್ನಿಬ್ರು ಹೊರಗಡೆ ಹೋಗಿರ್ತಾರೆ ಅಂತ ಇಟ್ಕೊಳ್ಳಿ, ಮೂರು ಫಾರ್ಮ್ಗಳನ್ನ ಅವ್ರ ಹತ್ರ ಕೊಡ್ತಾರೆ, ಅವರು ತುಂಬಿಸಿ ಕೊಡುವಾಗ ಅವ್ರದೇ ಸಹಿ
0: ಆಗ್ಬೋದು. ಮತದಾರರು ಇಲ್ಲ ಅಂದ ಸಂದರ್ಭಗಳಲ್ಲಿ ಮತದಾರರ ಪರವಾಗಿ ಅವರ ಕುಟುಂಬದ ಅಡಲ್ಟ್ ಮೆಂಬರ್ ಕ್ಯಾನ್ ಸೈನ್. 16/6/2026 ನಾವು ಮತದಾರ ಪಟ್ಟಿನ ಫ್ರೀಸ್ ಮಾಡಿದ್ವಿ. ಅವತ್ತು ಸುಮಾರು ಕರ್ನಾಟಕ ರಾಜ್ಯದಲ್ಲಿ 5,54,36,000 ಮತದಾರರು ಇದ್ದಾರೆ. ಆ ಎಲ್ಲ ಮತದಾರರಿಗೂ ಎನ್ಯುಮರೇಷನ್ ಫಾರ್ಮ್ಸನ್ನು 2 ಸೆಟ್ಟು ಪ್ರಿಂಟ್ ಮಾಡಿ ನಾವು ಪ್ರತಿಯೊಂದು ಮನೆಗೆ June 30 to 29 ಒಳಗಾಗಿ ಪ್ರತಿಯೊಂದು ಮತದಾರರ ಕೈಗೆ ತಲುಪಿಸುವಂಗೆ ಬಿಎಲ್ಓ ಮುಖಾಂತರ ಫಾರ್ಮ್ಸನ್ನು ಕಳಿಸ್ಕೊಡ್ತಾ ಇದ್ವಿ. ನಾನು ಮತದಾರರಿಗೆ ಪ್ರೀತಿಯಿಂದ ವಿನಂತಿ ಮಾಡಿಕೊಡ್ತೀನಿ, ಬಿಎಲ್ಓ ತಮ್ಮ ಎನ್ಯುಮರೇಷನ್ ಫಾರ್ಮನ್ನು ತಮ್ಮ ಮನೆಗೆ ಕೊಡುವ ಸಂದರ್ಭಗಳಲ್ಲಿ ದಯವಿಟ್ಟು ಹಳೆ ಫೋಟೋ ಇದ್ದರೆ ದಯವಿಟ್ಟು ಅದು ಬದಲಾಗಿ ಹೊಸ ಫೋಟೋ ಹಾಕಿಬಿಟ್ಟು ತಮ್ಮ ಮಾಹಿತಿಯನ್ನು ಅದರಲ್ಲಿ ಫಿಲ್ ಮಾಡಿ ಸಹಿ ಮಾಡಿ ಬಿಎಲ್ಓ ಹತ್ರ ವಾಪಸ್ ಕೊಡಿ ಅಂತ ಕೇಳ್ತೀನಿ ನಾನು. ಅಕಸ್ಮಾತ್ ಯಾರು ಕೆಲವರು ಮತದಾರರಿಗೆ ಒಂದಕ್ಕಿಂತ ಮೇಲ್ಪಟ್ಟು ಜಾಗದಲ್ಲಿ ವೋಟರ್ ಲಿಸ್ಟ್ ಅಲ್ಲಿ ಹೆಸರಿದ್ರೆ

0: ಅಂತ ಅವ್ರ ಹತ್ರ ವಿನಂತಿ ಮಾಡಿಕೊಡ್ತೀನಿ. ಯಾವುದೇ ಕಾರಣಕ್ಕೂ ತಾವು ಒಂದು ಕಡೆ ಮಾತ್ರ ಫಾರ್ಮ್ ಸೈನ್ ಮಾಡಿ ಕೊಡಬೇಕು, ಎಲ್ಲಿ ಬೇಕೋ ಅಲ್ಲಿ ತಾವು ಸೈನ್ ಮಾಡಿ, ಬಾಕಿ ಕಡೆ ಯಾವುದೇ ಕಾರಣಕ್ಕೂ ಫಾರ್ಮ್ ಸೈನ್ ಮಾಡಬೇಡ ಎಂದು ನಾನು ಕೋರಿಕೊಳ್ತೀನಿ. ಸೊ ಬಾಕಿ ಮಾಹಿತಿಗಳು ಡ್ರಾಫ್ಟ್ ರೋಲ್ ಆದ ನಂತರ ನೋಟಿಸ್ ಅಂದರೆ ಏನು, ಯಾರಿಗೆ ನೋಟಿಸ್ ಬರ್ತದೆ, ಅದು ಯಾವ ರೀತಿ ಉತ್ತರಿಸಬೇಕು, ಏನು ದಾಖಲಾತಿ ಕೊಡಬೇಕೆಂಬ ಎಲ್ಲ ಮಾಹಿತಿಯನ್ನು August 5 ನಂತರ ಮತ್ತೊಮ್ಮೆ ನಾನು ತಮ್ಮ ಕೇಳುಗರ ಹತ್ರ ಮಾತಾಡ್ತೀವಿ ಮೇಡಮ್. ತಮ್ಮ ಮುಖಾಂತರ ನಾನು ಮತದಾರರಿಗೆ ಹೇಳಲಿಕ್ಕೂ ಇಷ್ಟಪಡ್ತೀನಿ ಆ ಸಂದರ್ಭದಲ್ಲಿ.
1: ತುಂಬಾ ಸಂತೋಷ ವಿ ಅನ್ಬುಕುಮಾರ್ ಅವರೇ, ಕರ್ನಾಟಕದ ಮುಖ್ಯ ಚುನಾವಣಾ ಅಧಿಕಾರಿಗಳಾಗಿ ಬಹಳ ದೊಡ್ಡ ಏನು ಯೋಜನೆ ಇದೆ ಅದನ್ನ ಕಾರ್ಯರೂಪಕ್ಕೆ ತರೋದಕ್ಕೆ ರೂವಾರಿಯಾಗಿ ನಮ್ಮ ಕರ್ನಾಟಕದಲ್ಲಿ ನಿಂತಿದ್ದೀರಿ. ನಿಮ್ಮ ಈ ದೊಡ್ಡ ಶ್ರಮ ಇದೆ, ಈ ಯೋಜನೆ ಏನಿದೆ ಇದು ಯಶಸ್ವಿಯಾಗಲಿ ಅನ್ನುವ ಹಾರೈಕೆ ನಮ್ಮೆಲ್ಲ ಶ್ರೋತೃಗಳ ಪರವಾಗಿ. ಈ ಮಾಹಿತಿಯನ್ನ ನಮ್ಮ ಶ್ರೋತೃಗಳಿಗೆ ನೀವು ನೀಡಿದ್ದಕ್ಕೆ ನಿಮಗೆ ಧನ್ಯವಾದಗಳು. ನಮಸ್ಕಾರ.
0: ಧನ್ಯವಾದಗಳು ಮೇಡಮ್.
2: ಕರ್ನಾಟಕದಲ್ಲಿ ಇಂದಿನಿಂದ ಆರಂಭವಾಗಿರುವ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ SIR ಕುರಿತು ಕರ್ನಾಟಕದ ಮುಖ್ಯ ಚುನಾವಣಾ ಅಧಿಕಾರಿ ಶ್ರೀ ವಿ ಅನ್ಬುಕುಮಾರ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು

0: ಪರವಾಗಿ ಈ ಮಾಹಿತಿಯನ್ನ ನಮ್ಮ ಶ್ರೋತೃಗಳಿಗೆ ನೀವು ನೀಡಿದ್ದಕ್ಕೆ ನಿಮಗೆ ಧನ್ಯವಾದಗಳು. ನಮಸ್ಕಾರ.
1: ಧನ್ಯವಾದಗಳು ಮೇಡಮ್.
2: ಕರ್ನಾಟಕದಲ್ಲಿ ಇಂದಿನಿಂದ ಆರಂಭವಾಗಿರುವ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ SIR ಕುರಿತು ಕರ್ನಾಟಕದ ಮುಖ್ಯ ಚುನಾವಣಾ ಅಧಿಕಾರಿ ಶ್ರೀ ವಿ ಅನ್ಬುಕುಮಾರ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ನೂತನ ಎಸ್ ಕದಂ, ನಿರ್ವಹಣೆ SR ಭಟ್. ರಾಜ್ಯದ ಎಲ್ಲಾ ಆಕಾಶವಾಣಿ ಕೇಂದ್ರಗಳಿಂದ ಏಕಕಾಲದಲ್ಲಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
3: ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಮೆಗಾಹರ್ಟ್ಸ್ಗಳು. ಸಮಯ ಸರಿಯಾಗಿ 6:58. ಇದೀಗ ಕೇಳಿ ಪ್ರಕಟಣೆಗಳನ್ನು.

0: ದೊರಕ ದೊರಕ ಆಫೀಸ್ಗೆ ಟೈಮ್ ಆಗಿದೆ ಕಣವ. ಕಸವನ್ನ ಇಲ್ಲೇ ಎಲ್ಲಾದ್ರೂ ರಸ್ತೆ ಬದಿಗೆ ಹಾಕಿ ಹೋದ್ರೆ ಆಯ್ತು ಕಣವ.
1: ಓಯ್ ಬಸಣ್ಣ, ನಿಲ್ಲು ಅಲ್ಲೇನೆ. ಕಸನ ಯಾಕಪ್ಪ ರಸ್ತೆಗೆ ಎಸಿತಿದ್ಯಾ? ಪ್ರತಿದಿನ ನಮ್ಮ ಮನೆಗಳ ಮುಂದೆ ಕಸದ ಗಾಡಿ ಬರುತ್ತಾನೆ.
0: ಅದರಿಂದ ಏನಾಯ್ತು ದೊರಕ? ಸಣ್ಣ ಪ್ಲಾಸ್ಟಿಕ್ ಕಸ ತಾನೆ ಅದು?
2: ಸಣ್ಣ ಪ್ಲಾಸ್ಟಿಕ್ ಕಸ ಅಲ್ಲ ಕಣಪ್ಪ, ಪ್ಲಾಸ್ಟಿಕ್ ಮಣ್ಣಿನಲ್ಲಿ ಕರಗೋದಿಲ್ಲ. ಮಳೆ ಬಂದ್ರೆ ಕಾಲುವೆಗಳು ಮುಚ್ಚಿ ನೀರು ತುಂಬುತ್ತವೆ. ಸೊಳ್ಳೆ ಕೀಟಗಳು ಹೆಚ್ಚಾಗಿ ಡೆಂಗ್ಯೂ ಮಲೇರಿಯಾ ರೋಗಗಳು ಬರುತ್ತೆ. ಜಾನುವಾರುಗಳು ತಿಂದ್ರೆ ಸಾಯ್ತಾವ್ ಕಣಪ್ಪ. ಈ ಸಣ್ಣ ಪ್ಲಾಸ್ಟಿಕ್ ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ತರುತ್ತೆ ಕಣಪ್ಪ.
1: ಸರಿಯಾಗಿ ಹೇಳ್ದೆ ನೋಡು ಅನ್ಮಕ್ಕ.
0: ಅಯ್ಯಯ್ಯೋ, ಈ ಪ್ಲಾಸ್ಟಿಕ್ ಕಸದಿಂದ ಇಷ್ಟೆಲ್ಲ ಸಮಸ್ಯೆಗಳು ಆಗ್ತವೆ ಅಂತೇಳಿ ನಾನು ಯೋಚನೆ ಮಾಡಿಲ್ಲ ಕಣವ. ಇನ್ ಮುಂದೆ ರಸ್ತೆಗೆ ಕಸ ಎಸೆಯದೆ ಕಸದ ವಾಹನಕ್ಕೆ ಕಸ ಬೇರ್ಪಡಿಸಿ ಕೊಡ್ತೇನೆ ಕಣವ.
3: ಎಲ್ಲರೂ ಕಸದ ವಾಹನ ಬಳಸಿ ರೋಗಗಳಿಂದ ದೂರವಿರಿ. ರಸ್ತೆಗೆ ಕಸ ಹಾಕಿದರೆ ರೋಗ, ಕಸದ ವಾಹನಕ್ಕೆ ಕೊಟ್ಟರೆ ಆರೋಗ್ಯ ಯೋಗ. ಸ್ವಚ್ಛ ನಗರ ನಮ್ಮ ಹೊಣೆಗಾರಿಕೆ.
4: ಕೆಳಗರೆ ದಿನಾಂಕ 2/7/2026 ಗುರುವಾರ ಬೆಳಗ್ಗೆ 8:30-9:30 ಪ್ರಾಯೋಜಿತ ಹಲೋ ಡಾಕ್ಟರ್ ಆರೋಗ್ಯದ ಅರಿವು ನೇರ ಫೋನಿನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ವಿಷಯ ಮೂತ್ರಪಿಂಡದ ಕಲ್ಲು ಅಥವಾ ಕಿಡ್ನಿ ಸ್ಟೋನ್, ಕಾರಣಗಳು, ಲಕ್ಷಣಗಳು ಹಾಗೂ ಚಿಕಿತ್ಸೆ. ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಸರ್ಜಿ ವೇದಾಂತ ಆಸ್ಪತ್ರೆಯ ಮೂತ್ರರೋಗ ತಜ್ಞರಾದ ಡಾಕ್ಟರ್ ದರ್ಶನ್ ಎಚ್.ಆರ್. ಮೂತ್ರಪಿಂಡದ ಕಲ್ಲಿನ ಸಮಸ್ಯೆ, ಲಕ್ಷಣಗಳು, ಕಾರಣಗಳು, ತಡೆಗಟ್ಟುವ ವಿಧಾನಗಳು, ಆಧುನಿಕ ಚಿಕಿತ್ಸೆಗಳು ಹಾಗೂ ಶಸ್ತ್ರಚಿಕಿತ್ಸೆಯ ಅಗತ್ಯತೆ ಕುರಿತು ಶ್ರೋತೃಗಳ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ. ಕೇಳುಗರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕರೆ ಮಾಡಲು ಬಳಸಬಹುದಾದ ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳು 9448640273 ಮತ್ತೊಂದು 9141970272. ದೂರವಾಣಿ ಸಂಖ್ಯೆ 0819924295649. ವಾಟ್ಸಪ್ ಮೂಲಕ ಪ್ರಶ್ನೆಯನ್ನು ಕೇಳಲು ಸಂದೇಶವನ್ನು ಕಳಿಸಿ 9448640273. ಈ ಕಾರ್ಯಕ್ರಮದ ಪ್ರಾಯೋಜಕರು ಸರ್ಜಿ ವೇದಾಂತ ಆಸ್ಪತ್ರೆ ಚಿತ್ರದುರ್ಗ. ಕಾರ್ಯಕ್ರಮ ಪ್ರಸಾರವಾಗುವುದು ಇದೇ ಗುರುವಾರ ಬೆಳಗ್ಗೆ 8:30-9:30.
5: ಶುಭ ಸಮಾರಂಭಗಳಿಗೆ ಉತ್ತಮ ದಿನಸಿ ಸಾಮಾನುಗಳಿಗಾಗಿ ಸಂಪರ್ಕಿಸಿ ನಿರಂಜನಾ ಸ್ಟೋರ್ಸ್ ಸಂತೆ ಹುಂಡದ ಬಳಿ ಚಿತ್ರದುರ್ಗ. ಫೋನ್ ಸಂಖ್ಯೆ 9565150515.
4: ಈ ಸಂಜೆ 6:15 ನಮ್ಮ ನಿಲಯದಿಂದ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಹೊಳಲ್ಕೆರೆ ತಾಲೂಕು ಹಿರೇಕಂದವಾಡಿ ಗ್ರಾಮದ ಬೋರಮ್ಮ ಮತ್ತು ಸಂಗಡಿಗರಿಂದ ಸಂಪ್ರದಾಯ ಪದವನ್ನು ಕೇಳುವಿರಿ. ಇದುವರೆಗೂ ಪ್ರಕಟಣೆಗಳನ್ನು ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ. ಸಮಯ 6:05 ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಕೇಳುವಿರಿ.

6:10 ಕೇಳುಗರೆ, ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳನ್ನು ಪರಿಚಯಿಸಿಕೊಳ್ಳೋಣ. ಇನ್ನು ಮುಂದೆ 6:15 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಹೊಳಲ್ಕೆರೆ ತಾಲೂಕು ಹಿರೇಕಂದವಾಡಿ ಗ್ರಾಮದ ಬೋರಮ್ಮ ಮತ್ತು ಸಂಗಡಿಗರಿಂದ ಸಂಪ್ರದಾಯ ಪದವನ್ನು ಕೇಳುವಿರಿ. 6:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಅವಲೋಕನ. 6:35 ಸೇವಾ ಮಾಹಿತಿ. 6:51 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಐಸಿಸಿ ಟಿ20 ಮಹಿಳೆಯರ ಕ್ರಿಕೆಟ್ ವರ್ಲ್ಡ್ ಕಪ್ 2026ರಲ್ಲಿ ವೆಸ್ಟ್ ಇಂಡೀಸ್ ಮತ್ತು ಆಸ್ಟ್ರೇಲಿಯಾ ನಡುವೆ ಇಂಗ್ಲೆಂಡ್ನಲ್ಲಿ ನಡೆಯುತ್ತಿರುವ ಮೊದಲನೇ ಸೆಮಿಫೈನಲ್ ಪಂದ್ಯಾವಳಿಯ ನೇರ ವೀಕ್ಷಕ ವಿವರಣೆ ಆಟದ ಮುಕ್ತಾಯದವರೆಗೂ ಕೇಳುವಿರಿ. ಇನ್ನುಳಿದಂತೆ ನಿಲಯದ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ ಏರ್ ಆಪ್ನಲ್ಲಿ ಕೇಳ್ತೀರಿ. 6:51 ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಹೈನುಗಾರಿಕೆಯಲ್ಲಿನ ಅನುಭವಗಳ ಕುರಿತು ದಾವಣಗೆರೆ ತಾಲೂಕು ತುರ್ಚಘಟ್ಟ ಗ್ರಾಮದ ರೈತ ಮಹಿಳೆ ಎಂಎಚ್ ಲಕ್ಷ್ಮೀದೇವಿ ಅವರೊಂದಿಗೆ ಸಂದರ್ಶನ, ರೈತರಿಗೆ ಸಲಹೆ, ನಂತರ ಜನಪದ ಗೀತೆಯನ್ನು ಕೇಳುವಿರಿ. 7:45 ಮಳೆ ನೀರು, ಈ ಕುರಿತು ಮಾತನಾಡುತ್ತಾರೆ ಡಾ ಜೆಕೆ ಜಮಾದಾರ್. 8:00 ಜನರಂಜನಿ, ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ವಾಟ್ಸಪ್ ಆಧಾರಿತ ಕಾರ್ಯಕ್ರಮ. 8:45 ವಚನಗಳು. 9:15 ಭಾವಗೀತೆಗಳನ್ನು ಕೇಳುವಿರಿ. 9:30 ಸವಿನೆನಪು, ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಇನ್ನು 10:00-11:00 ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹಪ್ರಸಾರದಲ್ಲಿ ಕಾರ್ಯಕ್ರಮಗಳು. ನಾಳಿನ ಮುಂಜಾನೆಯ ದುರ್ಗೋದಯ ಪ್ರಸಾರದಲ್ಲಿ 6:10 ಭಕ್ತಿಗೀತೆಗಳ ಕಾರ್ಯಕ್ರಮ ನಮನ. 6:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಚಿಂತನ, ಬಿಂದಿಗ ನವಿಲೆ ಭಗವಾನ್ ಅವರಿಂದ ಕಾರ್ಯಕ್ರಮ ಬೆಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ. 6:35 ದೇಶಭಕ್ತಿಗೀತೆ. 6:40 ರೈತರಿಗೆ ಸಲಹೆ. 6:45 ಭಾವಗೀತೆಯನ್ನು ಕೇಳುವಿರಿ. 6:50 ಆರೋಗ್ಯ ಬಿಂದು ಪ್ರಸಾರವಾಗುತ್ತೆ. ವಿಷಯ ಬಾಯಿ ಹುಣ್ಣು ಆಯುರ್ವೇದ ಚಿಕಿತ್ಸೆ. ಭಾಗವಹಿಸಿ ಮಾಹಿತಿ ನೀಡುವ ವೈದ್ಯರು ಡಾ ಪ್ರದೀಪ್ ಕುಮಾರ್. 7:00 ದಿನಚರಿ. 7:15 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಸಾರವಾಗುತ್ತೆ. ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. 7:30 ನಮ್ಮ ನಿಲಯದಿಂದ ಸೇವಾ ಮಾಹಿತಿ. 7:45 ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ಧಾರ ಸರಣಿ 78 ಪ್ರಸಾರವಾಗುತ್ತೆ. ಭಾಗವಹಿಸುತ್ತಾರೆ ಡಾ ಸುನೀತಾ. ಪ್ರಾಯೋಜಕರು ಆಯುಷ್ ಇಲಾಖೆ ಚಿತ್ರದುರ್ಗ. 7:50 ಹಾಗೂ 8:30 ಕನ್ನಡ ಚಿತ್ರಗೀತೆಗಳನ್ನು ಕೇಳುವಿರಿ. 9:05 ನಲ್ನುಡಿ, ಬದುಕಿಗೊಂದು ಹಿತನುಡಿ ರಮಾನಂದ ಬನರಿ ಅವರಿಂದ. 9:10 ಕಾಮನಬಿಲ್ಲು ಕಾರ್ಯಕ್ರಮ. 9:30 ಕನ್ನಡದ ಚಿತ್ರಗೀತೆಗಳನ್ನು ಕೇಳುವಿರಿ. 10:00-11:00 ಹಲೋ ಆಕಾಶವಾಣಿ ಜ್ಞಾನವಾಹಿನಿ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗುತ್ತೆ. 11:00 ಜನಪದ ಗೀತೆಗಳು. 11:30 ಮಾಹಿತಿ ಕಣಜ ಕಾರ್ಯಕ್ರಮದಲ್ಲಿ ಸ್ಥಳ ಪರಿಚಯವನ್ನು ತಿಳಿಯುವಿರಿ. ಹನ್ನೆರಡು ಗಂಟೆ 5 ನಿಮಿಷಕ್ಕೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ವನಿತಾ ವಿಹಾರ ಮಹಿಳೆಯರಿಗಾಗಿ ಕಾರ್ಯಕ್ರಮದಲ್ಲಿ ವೈದ್ಯರ ದಿನದ ಸಂದರ್ಭದಲ್ಲಿ ಜನರಕ್ಷಕರಿಗೊಂದು ನಮನ ಕುರಿತು ಮಾತನಾಡುತ್ತಾರೆ ಜಯಶ್ರೀ ಎಸ್ ಹೊಳ್ಳ. ಕಾರ್ಯಕ್ರಮ ಮಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಕಣ್ಣಿನ ಶುಷ್ಕತೆಗೆ ಚಿಕಿತ್ಸೆ ಕುರಿತು ಡಾ ರೋಹಿತ್ ಶೆಟ್ಟಿ ಅವರೊಂದಿಗೆ ಮಾತುಕತೆ. ನಂತರ ಹಿರಿಯರಲ್ಲಿ ಮೂಳೆ ಸವಿತ ಕುರಿತು ಡಾ ಪ್ರಸನ್ನ ಸಿಂಹ ಅವರೊಂದಿಗೆ ಸಂದರ್ಶನ. ಪ್ರಸ್ತುತಿ ಜಾಂಪಣ್ಣ ಹಾಶಿಯಾಳ್. ಕಾರ್ಯಕ್ರಮ ಬೆಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ ಕೇಳುವಿರಿ. 1:20 ನಮ್ಮ ನಿಲಯದಿಂದ ಉಲ್ಲಾಸ ಕಾರ್ಯಕ್ರಮ. 2:40 ವಿಷಯಾಧಾರಿತ ಕನ್ನಡ ಚಿತ್ರಗೀತೆಗಳನ್ನು ಕೇಳುವಿರಿ. ಇನ್ನು 3:00-5:00 ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹಪ್ರಸಾರದಲ್ಲಿ ಕಾರ್ಯಕ್ರಮಗಳು ಮೂಡಿಬರಲಿದೆ. ನಾಳಿನ ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 5:00 ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮ. 5:30 ನಿಮ್ಮ ಮಾತು ನಮ್ಮ ಹಾಡು ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗುತ್ತೆ. 6:15 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಹೊಳಲ್ಕೆರೆ ತಾಲೂಕು ಕಣಿವೆ ಜೋಗಿಹಳ್ಳಿ ಗ್ರಾಮದ ಕೆ ಚಂದ್ರಪ್ಪ ಹಾಗೂ ಸಂಗಡಿಗರಿಂದ ತತ್ವ ಪದವನ್ನು ಕೇಳುವಿರಿ. 6:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ರಸವಾರ್ತೆ. 6:35 ಸೇವಾ ಮಾಹಿತಿ. 6:51 ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ
ಪಿರಮಿಡ್ ಆಧ್ಯಾತ್ಮ ಕೃಷಿ ಕುರಿತು ಹೊಸದುರ್ಗ ತಾಲೂಕು ಕಿಟ್ಟದಾಳು

0: ಗ್ರಾಮದ ಬಿಎನ್ ರಶ್ಮಿ ಅವರೊಂದಿಗೆ ಸಂದರ್ಶನದ ಮೊದಲ ಭಾಗವನ್ನು ಕೇಳುವಿರಿ. ನಂತರ ಕಾರ್ಯಕ್ರಮದಲ್ಲಿ ರೈತರಿಗೆ ಸಲಹೆ ಹಾಗೂ ಜನಪದ ಗೀತೆ ಪ್ರಸಾರವಾಗುತ್ತೆ. 7:45 ಹಿಂದಿ ಚಿತ್ರಗೀತೆಗಳು, 8:00 ಜನರಂಜನಿ ಕೇಳುಗರ ಮೆಚ್ಚಿನ ಕನ್ನಡ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ, 8:45 ವಚನಗಳು, 9:15 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಪ್ರಚಲಿತ ವಿದ್ಯಮಾನ ಕೇಳುವಿರಿ, 9:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕ್ರೀಡಾಲೋಕ, ಅಂತಾರಾಷ್ಟೀಯ ಸೈಕ್ಲಿಸ್ಟ್ ಹಾಗೂ ಏಕಲವ್ಯ ಪ್ರಶಸ್ತಿ ವಿಜೇತ ಮೇಘಾ ಗುಗಾದ್ ಅವರೊಡನೆ ಸಂದರ್ಶನ. ಕಾರ್ಯಕ್ರಮ ಬೆಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ. 10:00 to 11:00 ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹಪ್ರಸಾರದಲ್ಲಿ ಕಾರ್ಯಕ್ರಮಗಳನ್ನು ಕೇಳುವಿರಿ. ಈ ಎಲ್ಲಾ ಕಾರ್ಯಕ್ರಮಗಳು ಈ ಸಂಜೆ ಹಾಗೂ ನಾಳಿನ ಪ್ರಸಾರದಲ್ಲಿ ಮೂಡಿಬರಲಿದೆ.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
0: ಇದೀಗ ಜನಪದ ಸಂಗೀತ ಕಾರ್ಯಕ್ರಮ. ಇದರಲ್ಲಿ ಹೊಳಲ್ಕೆರೆ ತಾಲೂಕು ಹಿರೇಕಂದವಾಡಿ ಗ್ರಾಮದ ಬೋರಮ್ಮ ಹಾಗೂ ಸಂಗಡಿಗರಿಂದ ಸಂಪ್ರದಾಯ ಪದವನ್ನು ಕೇಳುವಿರಿ.

ಇದುವರೆಗೂ ಜನಪದ ಸಂಗೀತ ಕಾರ್ಯಕ್ರಮ ಕೇಳಿದಿರಿ ಆಕಾಶವಾಣಿ ಚಿತ್ರದುರ್ಗ. ಸಮಯ 6:30 ಗಳಾಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಅವಲೋಕ

0: ಕಥನ ಕೇಳುವಿರಿ.
1: ವಿಕಸಿತ ಭಾರತ ಜಿ ರಾಮ್ಜಿ ಕಾಯ್ದೆ, ಬರೆದವರು ಸಂತೋಷ್, ಓದುತ್ತಿರುವವರು ಸರ್ವಮಂಗಳ ಎಂ. ಗ್ರಾಮೀಣ ಭಾರತದಾದ್ಯಂತ ನಾಳೆಯಿಂದ ವಿಕಸಿತ ಭಾರತ ಜಿ ರಾಮ್ಜಿ ಕಾಯ್ದೆ ಜಾರಿಯಾಗಲಿದೆ. ಇದು ಗ್ರಾಮೀಣ ಜೀವನೋಪಾಯದ ಬಲವರ್ಧನೆಗೆ 125 ದಿನಗಳ ಶಾಸನಬದ್ಧ ಉದ್ಯೋಗ ಖಾತ್ರಿ ನೀಡಲಿದೆ. ಉದ್ಯೋಗ ಜೀವನೋಪಾಯ ಮತ್ತು ಗ್ರಾಮೀಣ ಪರಿವರ್ತನೆಗೆ ವೇಗ ನೀಡಲು ದಾಖಲೆಯ 95,692 ಕೋಟಿ ರೂಪಾಯಿಗಳನ್ನು ಕೇಂದ್ರ ಸರ್ಕಾರ ಹಂಚಿಕೆ ಮಾಡಿದೆ. ಈ ಯೋಜನೆಯಡಿ ಹಾಲಿ ಇರುವ ಉದ್ಯೋಗ ಕಾರ್ಡುಗಳು ಮಾನ್ಯವಾಗಲಿದೆ. ಪ್ರಗತಿಯಲ್ಲಿರುವ ಕಾಮಗಾರಿಗಳು ಅಡೆತಡೆ ಇಲ್ಲದೆ ಮುಂದುವರಿಯಲಿದೆ. ಭಾರತದ ಗ್ರಾಮೀಣಾಭಿವೃದ್ಧಿ ಪಯಣದಲ್ಲಿ ಒಂದು ಪ್ರಮುಖ ಮೈಲಿಗಲ್ಲನ್ನು ಗುರುತಿಸಲಾಗಿರುವ ವಿಕಸಿತ ಭಾರತ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಗ್ರಾಮೀಣ ಕಾಯ್ದೆ 2025 ಅನುಷ್ಠಾನವನ್ನು 2026 ಜುಲೈ 1 ದೇಶಾದ್ಯಂತ ಜಾರಿಗೆ ತರಲಾಗುವುದು ಎಂದು ಈಗಾಗಲೇ ಕೇಂದ್ರ ಸರ್ಕಾರ ಅಧಿಸೂಚನೆ ಹೊರಡಿಸಿದೆ. ವಿಬಿಜಿ ರಾಮ್ಜಿ ಕಾಯ್ದೆ ಜಾರಿಗೆ ಬರುವುದರೊಂದಿಗೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಕಾಯ್ದೆ ಮನ್ರೇಗಾ 2005 ನಾಳೆಯಿಂದ ರದ್ದಾಗಲಿದೆ. ಇದು ಭಾರತದ ಗ್ರಾಮೀಣಾಭಿವೃದ್ಧಿ ಚೌಕಟ್ಟಿನಲ್ಲಿ ಒಂದು ಐತಿಹಾಸಿಕ ಪರಿವರ್ತನೆಯನ್ನು ಸೂಚಿಸುತ್ತದೆ ಮತ್ತು ವಿಕಸಿತ ಭಾರತ 2047 ರಾಷ್ಟ್ರೀಯ ದೂರದೃಷ್ಟಿಗೆ ಅನುಗುಣವಾಗಿ ಸಮಗ್ರ ಭವಿಷ್ಯ ಸಿದ್ಧ ಮತ್ತು ಉತ್ಪಾದಕತೆ ಆಧಾರಿತ ಗ್ರಾಮೀಣ ಪರಿವರ್ತನೆಯ ಹೊಸ ಯುಗಕ್ಕೆ ನಾಂದಿ ಹಾಡಲಿದೆ. ಹೊಸ ಚೌಕಟ್ಟಿನಡಿಯಲ್ಲಿ ಪ್ರತಿ ಹಣಕಾಸು ವರ್ಷದಲ್ಲಿ ಪ್ರತಿಯೊಂದು ಗ್ರಾಮೀಣ ಕುಟುಂಬದ ವಯಸ್ಕ ಸದಸ್ಯರು ಕೌಶಲ್ಯರಹಿತ ದೈಹಿಕ ಕಾಮಗಾರಿಯನ್ನು ಕೈಗೊಳ್ಳಲು 100 ದಿನಗಳ ಗರಿಷ್ಠ ಮಿತಿಯನ್ನು ಮೀರಿ 125 ದಿನಗಳ ವೇತನ ಉದ್ಯೋಗದ ಶಾಸನಬದ್ಧ ಖಾತರಿಗೆ ಅರ್ಹರಾಗಿರುತ್ತಾರೆ. ಈ ವರ್ಧಿತ ಖಾತರಿಯು ಜೀವನೋಪಾಯ ಭದ್ರತೆಯನ್ನು ಬಲಪಡಿಸಲು, ಗ್ರಾಮೀಣ ಆದಾಯವನ್ನು ಸುಧಾರಿಸಲು ಮತ್ತು ಸುಸ್ಥಿರ ಗ್ರಾಮಮಟ್ಟದ ಅಭಿವೃದ್ಧಿಯನ್ನು ಬೆಂಬಲಿಸಲು ಉದ್ದೇಶಿಸಲಾಗಿದೆ. ಕಾರ್ಮಿಕರ ಕೆಲಸದ ಬೇಡಿಕೆಯ ಮೇರೆಗೆ ನಿಗದಿತ ಸಮಯದೊಳಗೆ ಅವರಿಗೆ ಉದ್ಯೋಗ ಒದಗಿಸಲಾಗುವುದು. ಅದಕ್ಕೆ ವಿಫಲವಾದರೆ ಕಾಯ್ದೆಯ ನಿಬಂಧನೆಗಳಿಗೆ ಅನುಗುಣವಾಗಿ ಕಾರ್ಮಿಕರು ನಿರುದ್ಯೋಗ ಭತ್ಯೆಗೆ ಅರ್ಹರಾಗಿರುತ್ತಾರೆ. ಕಾಯ್ದೆಯು ಸಕಾಲಿಕ ಮತ್ತು ಪಾರದರ್ಶಕ ವೇತನ ಪಾವತಿಗಳಿಗೆ ಹೆಚ್ಚಿನ ಒತ್ತು ನೀಡುತ್ತದೆ. ನೇರ ನಗದು ವರ್ಗಾವಣೆ, ಡಿಬಿಟಿ ಮೂಲಕ ವೇತನವನ್ನು ನೇರವಾಗಿ ಕಾರ್ಮಿಕರ ಬ್ಯಾಂಕ್ ಅಥವಾ ಅಂಚೆ ಕಚೇರಿ ಖಾತೆಗಳಿಗೆ ವರ್ಗಾಯಿಸುವುದನ್ನು ಮುಂದುವರಿಸಲಾಗುತ್ತದೆ. ವೇತನವನ್ನು ವಾರಕ್ಕೊಮ್ಮೆ ಅಥವಾ ಮಾಸ್ಟರ್ ರೋಲ್ ಮುಕ್ತಾಯದ 15 ದಿನಗಳೊಳಗೆ ಪಾವತಿಸಬೇಕು. ಇಲ್ಲದಿದ್ದರೆ ಕಾಯ್ದೆಯ ನಿಬಂಧನೆಗಳಿಗೆ ಅನುಗುಣವಾಗಿ ವಿಳಂಬಕ್ಕೆ ಪರಿಹಾರ ಪಡೆಯಲು ಕಾರ್ಮಿಕರು ಅರ್ಹರಾಗಿರುತ್ತಾರೆ. ಭಾರತ ಸರ್ಕಾರ ವಿಕಸಿತ ಭಾರತ ಜಿ ರಾಮ್ಜಿ ಕಾಯ್ದೆ 2025 ಪರಿಣಾಮಕಾರಿ ಅನುಷ್ಠಾನಕ್ಕಾಗಿ ಸಮಗ್ರ ಹಣಕಾಸು ನಿಬಂಧನೆಗಳನ್ನು ಖಚಿತಪಡಿಸಿದೆ. 2026-27 ಹಣಕಾಸು ವರ್ಷಕ್ಕೆ ಕೇಂದ್ರ ಸರ್ಕಾರ 95,692 ಕೋಟಿ 31 ಲಕ್ಷ ರೂಪಾಯಿಗಳ ಅನುದಾನ ಹಂಚಿಕೆಯನ್ನು ಮಾಡಿದ್ದು, ಇದು ಗ್ರಾಮೀಣ ಉದ್ಯೋಗ ಕಾರ್ಯಕ್ರಮಕ್ಕಾಗಿ ಅಂದಾಜು ವೆಚ್ಚದಲ್ಲಿ ಈವರೆಗಿನ ಅತ್ಯಧಿಕ ಹಂಚಿಕೆಯಾಗಿದೆ. ವಿಬಿಜಿ ರಾಮ್ಜಿ ಕಾಯ್ದೆಯ ಜಾರಿಯು ಹಿಂದಿನ ಅವಧಿಯಲ್ಲಿ ಯಾವುದೇ ಅರ್ಹ ಗ್ರಾಮೀಣ ಕುಟುಂಬವು ಅನಾನುಕೂಲತೆಯನ್ನು ಎದುರಿಸದಂತೆ ಬೇಡಿಕೆ ಮಾದರಿಗಳು ಮತ್ತು ತಳಮಟ್ಟದಲ್ಲಿ ಅವಶ್ಯಕತೆಗಳಿಗೆ ಅನುಗುಣವಾಗಿ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಸಾಕಷ್ಟು ಕಾರ್ಮಿಕ ಅನುದಾನ ಲಭ್ಯವಾಗುವಂತೆ ಸರ್ಕಾರ ಮಾಡಿದೆ. ಹಾಲಿ ಇರುವ ಇಕೆವೈಸಿ ಪರಿಶೀಲಿಸಿದ ಮನ್ರೇಗಾ ಉದ್ಯೋಗ ಕಾರ್ಡುಗಳು ಗ್ರಾಮೀಣ ರೋಜ್ಗಾರ್ ಗ್ಯಾರಂಟಿ ಕಾರ್ಡುಗಳನ್ನು ನೀಡುವವರೆಗೆ ವಿಬಿಜಿ ರಾಮ್ಜಿ ಅಡಿಯಲ್ಲಿ ಮಾನ್ಯವಾಗಿರುತ್ತವೆ. ಉದ್ಯೋಗ ಕಾರ್ಡುಗಳಿಲ್ಲದ ಕಾರ್ಮಿಕರು ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ನೋಂದಾಯಿಸಿಕೊಳ್ಳುವುದನ್ನು ಮುಂದುವರೆಸಬಹುದು. ಬಾಕಿ ಇರುವ ಇಕೆವೈಸಿ ಕಾರಣದಿಂದಾಗಿ ಕಾರ್ಮಿಕರಿಗೆ ಉದ್ಯೋಗ ನಿರಾಕರಿಸಬಾರದು ಮತ್ತು ರಾಜ್ಯ ಸರ್ಕಾರ ಇಕೆವೈಸಿ ಪೂರ್ಣಗೊಳಿಸುವಿಕೆ ಕಾರ್ಯಕ್ಕಾಗಿ ತಳಮಟ್ಟದಲ್ಲಿ ಸೌಲಭ್ಯಗಳನ್ನು ಮುಂದುವರೆಸಬೇಕು ಎಂದು ಕೇಂದ್ರ ಸರ್ಕಾರ ಹೇಳಿದೆ. ವಿಕಸಿತ ಭಾರತ ಜಿ ರಾಮ್ಜಿ ಕಾಯ್ದೆ 2025 ಗ್ರಾಮಗಳಲ್ಲಿ ಉದ್ಯೋಗ ಸೃಷ್ಟಿ, ಗ್ರಾಮೀಣಾಭಿವೃದ್ಧಿ ಮತ್ತು ಸ್ವಾವಲಂಬನೆಗೆ ಹೊಸ ಸಂಚಲನ ನೀಡುವ ನಿರೀಕ್ಷೆ ಇದೆ. ಗ್ರಾಮ ಪಂಚಾಯತ್ಗಳನ್ನು ಗ್ರಾಮೀಣ ಪರಿವರ್ತನೆಯ ಕೇಂದ್ರ ಸ್ತಂಭವಾಗಿ ಇರಿಸುವ ಮೂಲಕ ಈ ಕಾಯ್ದೆಯು ಸಮೃದ್ಧ ಮತ್ತು ಅಭಿವೃದ್ಧಿ ಹೊಂದಿದ ಗ್ರಾಮೀಣ ಭಾರತವನ್ನು ನಿರ್ಮಿಸುವಲ್ಲಿ ಮಹತ್ವದ ಮೈಲಿಗಲ್ಲಾಗಿದೆ. ಇದುವರೆಗೆ ಅವಲೋಕನ ಕೇಳಿದಿರಿ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.

0: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ, ಸಮಯ 6:35:15. ಇದೀಗ ಸೇವಾ ಮಾಹಿತಿ.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ವಿಡಿಯೋ ಲೈಕ್ ಮಾಡಲು ಹಣ ಸಿಗುತ್ತಾ? ಎಷ್ಟು ಸುಲಭ, ಸಿಕ್ಬಿದ್ರು.
4: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
5: ಜಾಣರಾಗಿರಿ, ಜಾಗರೂಕರಾಗಿರಿ.

ಕೇಳುಗರೆ, ಈ ಸಂಜೆ 7:45 ನಮ್ಮ ನಿಲಯದಿಂದ ಮಳೆ ನೀರು ಈ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಜೆ ಕೆ ಜಮಾದಾರ್. ಈ ರಾತ್ರಿ 8:00 ನಮ್ಮ ನಿಲಯದಿಂದ ಜನರಂಜನಿ ವಾಟ್ಸ್ಆಪ್ ಆಧಾರಿತ ಕೇಳುಗರ ಮೆಚ್ಚಿನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಸೇವಾ ಮಾಹಿತಿ ಕೇಳಿದಿರಿ, ಆಕಾಶವಾಣಿ ಚಿತ್ರದುರ್ಗ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕೆಲವು ವಾಣಿಜ್ಯ ಪ್ರಕಟಣೆಗಳು, ಆನಂತರ 6:40 ಪ್ರದೇಶ ಸಮಾಚಾರ ಕೇಳುವಿರಿ.

0: ಘಟನೆಗಳು. 6:40 ಪ್ರದೇಶ ಸಮಾಚಾರ ಕೇಳುತ್ತೀರಿ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com. ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.

ಪರಿಸರ ಸಂರಕ್ಷಣೆ ಪ್ರತಿಯೊಬ್ಬನ ಹೊಣೆ. ಉಸಿರಾಡಲು ಶುದ್ಧ ಗಾಳಿ, ಕುಡಿಯಲು ಶುದ್ಧ ನೀರು ಬೇಕೇ? ಪರಿಸರ ಸಂರಕ್ಷಣೆಯ ಕಾಯಕವನ್ನು ವ್ರತದಂತೆ ಪಾಲಿಸಿ.

ಮುಂದಿನ ಪೀಳಿಗೆಗೆ ಸದೃಢ ಆರೋಗ್ಯ, ಸುರಕ್ಷಿತ ಭೂಮಿ ಉಳಿಯಬೇಕಾದರೆ ನಮ್ಮ ಸುತ್ತಲ ನೆಲ, ಜಲ, ಗಾಳಿ, ಗಿಡ ಮರಗಳನ್ನು ನಾವೇ

0: ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಮೇಕೆದಾಟು ಯೋಜನೆಗೆ ಇರುವ ತಾಂತ್ರಿಕ ಸಮಸ್ಯೆಗಳನ್ನು ಬಗೆಹರಿಸುವಂತೆ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚನೆ. ಎತ್ತಿನಹೊಳೆ ಯೋಜನೆಗೆ ಜೆಜೆಎಂನ ಅಡಿ 4,708 ಕೋಟಿ ರೂಪಾಯಿ ವೆಚ್ಚ ಭರಿಸಲು ಕೇಂದ್ರ ಸರ್ಕಾರಕ್ಕೆ ಸಚಿವ ಈಶ್ವರ್ ಖಂಡ್ರೆ ಮನವಿ. ಮಾದಕ ವ್ಯಸನದ ವಿರುದ್ಧ ಸರ್ಕಾರ ಸಮರ, ಯುವಕರಲ್ಲಿ ಜಾಗೃತಿ ಮೂಡಿಸಲು ರಾಜ್ಯದಲ್ಲಿ ಬೇಡಾ ಬ್ರೋ ಅಭಿಯಾನ. ಎಸ್ಐಆರ್ಗೆ ರಾಜ್ಯ ಸರ್ಕಾರ ಅಡ್ಡಗಾಲು, ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪ. ಪರೀಕ್ಷೆ ಮುಗಿದ 5 ನಿಮಿಷದಲ್ಲಿ ಫಲಿತಾಂಶ ಪ್ರಕಟ, ಇತಿಹಾಸ ಸೃಷ್ಟಿಸಿದ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ. ವಾರ್ತೆಗಳ ವಿವರ. ಅಗತ್ಯ ಸುರಕ್ಷತಾ ಕ್ರಮದೊಂದಿಗೆ ಬಂಡೀಪುರ ನಾಗರಹೊಳೆ ಸಫಾರಿ ಆರಂಭಿಸಲು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚನೆ ನೀಡಿದ್ದಾರೆ. ವಿಧಾನಸೌಧದಲ್ಲಿ ಇಂದು ನಡೆದ ಕರ್ನಾಟಕ ರಾಜ್ಯ ವನ್ಯಜೀವಿ ಮಂಡಳಿಯ ಸ್ಥಾಯಿ ಸಮಿತಿ ಸಭೆಯಲ್ಲಿ ಮೇಕೆದಾಟು ಯೋಜನೆಗೆ ಇರುವ ಸಣ್ಣಪುಟ್ಟ ತಾಂತ್ರಿಕ ಸಮಸ್ಯೆಗಳನ್ನು ಪರಿಣಾಮಕಾರಿಯಾಗಿ ಬಗೆಹರಿಸಲು ನಿರ್ದೇಶನ ನೀಡಿದ್ದಾರೆ. ಮೇಕೆದಾಟು ಯೋಜನೆಗೆ ಸಣ್ಣಪುಟ್ಟ ನೆಪಗಳನ್ನು ಮುಂದಿಟ್ಟು ಸುಪ್ರೀಂಕೋರ್ಟ್ನಲ್ಲಿ ತಕರಾರು ಮಾಡಲು ತಮಿಳುನಾಡು ಪ್ರಯತ್ನ ಮಾಡುತ್ತಿದ್ದು ಈ ತಾಂತ್ರಿಕ ಸಮಸ್ಯೆಗಳನ್ನು ಪರಿಶೀಲಿಸುವಂತೆ ತಿಳಿಸಿದ್ದಾರೆ. ಸಭೆಯಲ್ಲಿ ಬಿಎಂಐಸಿ ಕಾರಿಡಾರ್ ನಿರ್ಮಾಣದಿಂದ ಆನೆ, ಹುಲಿ ಹಾಗೂ ಚಿರತೆಗಳ ಸಾಂಪ್ರದಾಯಿಕ ಸಂಚಾರ ಮಾರ್ಗಗಳಿಗೆ ಅಡ್ಡಿಯಾಗಿದೆ ಎಂದು ಅಧಿಕಾರಿಗಳು ಮಾಹಿತಿ ನೀಡಿದರು. ಇದರ ಪರಿಣಾಮವಾಗಿ ಚನ್ನಪಟ್ಟಣ ಹಾಗೂ ರಾಮನಗರ ಭಾಗಗಳಲ್ಲಿ ಮಾನವ ವನ್ಯಜೀವಿ ಸಂಘರ್ಷ ಹೆಚ್ಚಾಗಲು ಕಾರಣ ಎಂದು ತಿಳಿಸಿದರು. ಈ ವೇಳೆ ಮಾತನಾಡಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಸಾರ್ವಜನಿಕರ ಸುರಕ್ಷತೆಗೆ ಆದ್ಯತೆ ನೀಡಿ ಅಪಾಯಕಾರಿಯಾಗಿರುವ ಮರಗಳು ಮತ್ತು ಕೊಂಬೆಗಳ ಗುರುತು ಪತ್ತೆ, ತೆರವು ಹಾಗೂ ತಡೆಗಟ್ಟುವ ಕ್ರಮಗಳನ್ನು ತುರ್ತಾಗಿ ಕೈಗೊಳ್ಳುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆಯನ್ನು ನೀಡಿದ್ದಾರೆ. ಬರಪೀಡಿತ ಜಿಲ್ಲೆಗಳಿಗೆ ಕುಡಿಯುವ ನೀರು ಪೂರೈಸುವ ಎತ್ತಿನಹೊಳೆ ಯೋಜನೆಯ ವೆಚ್ಚದ ಪೈಕಿ 4,708 ಕೋಟಿ ರೂಪಾಯಿಗಳನ್ನು ಜಲಜೀವನ್ ಮಿಷನ್ ಯೋಜನೆಯ ಅಡಿಯಲ್ಲಿ ಭರಿಸುವಂತೆ ಕೇಂದ್ರ ಸರ್ಕಾರವನ್ನು ಕೋರಲಾಗಿದೆ ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ತಿಳಿಸಿದ್ದಾರೆ. ನವದೆಹಲಿಯಲ್ಲಿಂದು ಕೇಂದ್ರ ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್ ಹಾಗೂ ರಾಜ್ಯ ಸಚಿವ ವಿ ಸೋಮಣ್ಣ ಅವರನ್ನು ಭೇಟಿ ಮಾಡಿ ಈ ಕುರಿತಂತೆ ಚರ್ಚಿಸಿದ್ದಾರೆ. ನೀರಿನ ಕೊರತೆ ಇರುವ ಕೋಲಾರ, ಚಿಕ್ಕಬಳ್ಳಾಪುರ, ಹಾಸನ, ಬೆಂಗಳೂರು ಗ್ರಾಮಾಂತರ, ಚಿಕ್ಕಮಗಳೂರು, ಚಿತ್ರದುರ್ಗ, ತುಮಕೂರು ಜಿಲ್ಲೆಗಳ ಸುಮಾರು 6,657 ಹಳ್ಳಿಗಳು ಮತ್ತು 38 ಪಟ್ಟಣಗಳ 75,59,000 ಜನರಿಗೆ ಕುಡಿಯುವ ನೀರು ಪೂರೈಸುವ ಯೋಜನೆಯನ್ನು ಜೆಜೆಎಂ ಯೋಜನೆಯಡಿ ಪರಿಗಣಿಸುವಂತೆ ಕೋರಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಗ್ರಾಮೀಣ ಪ್ರದೇಶದ ಜನರಿಗೆ ಸುಸ್ಥಿರ ಮತ್ತು ಸುರಕ್ಷಿತ ಕುಡಿಯುವ ನೀರು ಸರಬರಾಜು ಮಾಡಲು ರಾಜ್ಯ ಸರ್ಕಾರ ಬದ್ಧವಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ರಾಜ್ಯದಲ್ಲಿ ಮಾದಕ ವಸ್ತುಗಳ ಜಾಲವನ್ನು ಸಂಪೂರ್ಣವಾಗಿ ಬೇರು ಸಹಿತ ಕಿತ್ತು ಹಾಕುವ ಉದ್ದೇಶದಿಂದ ಸರ್ಕಾರ ಶೂನ್ಯ ಸಹಿಷ್ಣುತೆ ನೀತಿಯನ್ನು ಕಟ್ಟುನಿಟ್ಟಾಗಿ ಜಾರಿಗೆ ತಂದಿದೆ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಅಂತಾರಾಷ್ಟೀಯ ಮಾದಕ ವ್ಯಸನ ಮತ್ತು ಕಳ್ಳಸಾಗಣೆ ವಿರೋಧಿ ದಿನ 2026ರಲ್ಲಿ ಭಾಗಿಯಾಗಿ ಮಾತನಾಡಿದ ಅವರು, ಗೃಹ ಇಲಾಖೆ ಜಾರಿಗೆ ತಂದಿರುವ ಆಪರೇಷನ್ ರೈಸ್ ಕಾರ್ಯಕ್ರಮವನ್ನು ವಿವಿಧ ಇಲಾಖೆಗಳ ಸಮನ್ವಯದೊಂದಿಗೆ ನಿರ್ವಹಿಸಲಾಗುವುದು ಎಂದು ಹೇಳಿದ್ದಾರೆ. ಯುವಕರಲ್ಲಿ ಜಾಗೃತಿ ಮೂಡಿಸಲು ವಿಶೇಷವಾಗಿ ಬೇಡ ಬ್ರೋ ಅಭಿಯಾನವನ್ನು ಕೈಗೊಳ್ಳಲಾಗಿದೆ ಎಂದು ಮಾಹಿತಿಯನ್ನು ನೀಡಿದ್ದಾರೆ. ಮಾದಕ ವಸ್ತುಗಳ ವಿರುದ್ಧದ ಹೋರಾಟ ಕೇವಲ ಪೊಲೀಸ್ ಇಲಾಖೆಯ ಕೆಲಸವಲ್ಲ, ಇದು ಸಮಾಜದ ಪ್ರತಿಯೊಬ್ಬರ ಜವಾಬ್ದಾರಿ ಎಂದು ತಿಳಿಸಿದ್ದಾರೆ. ರಾಜ್ಯದ ಯಾವ ಜಿಲ್ಲೆಯಲ್ಲೂ ಸದ್ಯಕ್ಕೆ ಬರ ಪರಿಸ್ಥಿತಿ ಘೋಷಿಸುವ ವಾತಾವರಣ ಇಲ್ಲ ಎಂದು ಇಂಧನ, ಪ್ರವಾಸೋದ್ಯಮ ಮತ್ತು ದಾವಣಗೆರೆ ಜಿಲ್ಲಾ ಉಸ್ತುವಾರಿ ಸಚಿವ ಕೆ ಜಾರ್ಜ್ ತಿಳಿಸಿದ್ದಾರೆ. ಅಧಿಕಾರಿಗಳೊಂದಿಗೆ ವಿಕೋಪ ನಿರ್ವಹಣೆ ಕುರಿತು ಸಭೆ ನಡೆಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮುಂಬರುವ ದಿನಗಳಲ್ಲಿ ಮಳೆಯಾಗುವ ಆಶಾಭಾವನೆ ಇದೆ ಎಂದು ಹೇಳಿದ್ದಾರೆ. ಬರ ನಿರ್ವಹಣೆಗೆ ಅಗತ್ಯವಿರುವಂತಹ ಮೇವು, ಕುಡಿಯುವ ನೀರು ಪೂರೈಕೆಯತ್ತ ಸರ್ಕಾರ ವಿಶೇಷ ಗಮನ ಹರಿಸುತ್ತಿದ್ದು ಯಾವುದೇ ಪರಿಸ್ಥಿತಿ ಸಮರ್ಥವಾಗಿ ನಿಭಾಯಿಸಲು ಸರ್ಕಾರ ಸಿದ್ದವಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ ವಿರೋಧಿಸುತ್ತಿರುವ ರಾಜ್ಯ ಸರ್ಕಾರ ಬಿಎಲ್ಒಗಳನ್ನು ನೇಮಿಸಲು ಅಡ್ಡಗಾಲು ಹಾಕಿದೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬಿಎಲ್ಒಗಳಿಗೆ ಸರ್ಕಾರ ಟಿಎಡಿಎ ನೀಡದೆ ಸತಾಯಿಸುತ್ತಿದೆ ಎಂದು ದೂರಿದ್ದಾರೆ. ಇದೇ ವೇಳೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಕಾಂಗ್ರೆಸ್ ಶಾಸಕರಿರುವ ಕಡೆ 100 ಕೋಟಿ ರೂಪಾಯಿ ಅನುದಾನ ನೀಡಿದರೆ ಬಿಜೆಪಿ ಶಾಸಕರಿರುವ ಕಡೆ 40-50 ಕೋಟಿ ರೂಪಾಯಿ ನೀಡಿದ್ದು ಕೂಡಲೇ ಈ ತಾರತಮ್ಯವನ್ನು ನಿವಾರಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.

ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ. ರಾಜ್ಯದಲ್ಲಿ ಇಂದಿನಿಂದ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಎಸ್ಐಆರ್ 2026 ಆರಂಭಗೊಂಡಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಸಾವಯವ ಕೃಷಿಕ ಶಿವನಾಪುರ ರಮೇಶ್ ನಿವಾಸದಲ್ಲಿ ನಿಗದಿತ ನಮೂನೆಗಳನ್ನು ನೀಡಿ ಭರ್ತಿ ಮಾಡಿಕೊಳ್ಳುವ ಮೂಲಕ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆಗೆ ಜಿಲ್ಲಾಧಿಕಾರಿ ಡಾ ಕೆಎನ್ ಅನುರಾಧ ಚಾಲನೆ ನೀಡಿದರು. ಹುಬ್ಬಳ್ಳಿಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಯುಕ್ತ ಜಿಲ್ಲಾಧಿಕಾರಿ ಸ್ನೇಹಲ್ ಆರ್, ಶಾಸಕ ಮಹೇಶ್ ತೆಂಗಿನಕಾಯಿ ಹಾಗೂ ಎಫ್ಎಚ್ ಜಕ್ಕಪ್ಪನವರ ನಿವಾಸಕ್ಕೆ ತೆರಳಿ ನಿಗದಿತ ನಮೂನೆಗಳನ್ನು ವಿತರಿಸಿದರು. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಯುಕ್ತ ಉತ್ತರ ಕನ್ನಡ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯ ತಮ್ಮ ಕಾರವಾರದ ನಿವಾಸದಲ್ಲಿ ಬಿಎಲ್ಒ ಅವರಿಂದ ಎನ್ಮೊರೇಷನ್ ಫಾರ್ಮ್ ಸ್ವೀಕರಿಸಿದರು. ವಿಜಯಪುರ ಜಿಲ್ಲಾಧಿಕಾರಿ ಡಾ ಆನಂದ್ ಕೆ ಅವರ ನಿವಾಸಕ್ಕೆ ತೆರಳಿದ ಬಿಎಲ್ಒಗಳು ಗಣತಿ ನಮೂನೆಗಳನ್ನು ವಿತರಣೆ ಮಾಡಿದರು. ಕೊಪ್ಪಳ ಜಿಲ್ಲಾಧಿಕಾರಿ ಡಾ ಸುರೇಶ್ ಇಟ್ನಾಳ, ಸ್ವಾತಂತ್ರ್ಯ ಹೋರಾಟಗಾರ ಸುಮಂತರಾವ್ ಪಟವಾರಿ ಅವರ ನಿವಾಸಕ್ಕೆ ತೆರಳಿ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆಯ ಗಣತಿ ನಮೂನೆಯನ್ನು ವಿತರಿಸಿ ಚಾಲನೆ ನೀಡಿದರು. ಕೋಲಾರ ಜಿಲ್ಲೆಯಾದ್ಯಂತ ಬಿಎಲ್ಒಗಳು ಪ್ರತಿ ಮನೆ ಮನೆಗೂ ಭೇಟಿ ನೀಡಿ ಗಣತಿ ನಮೂನೆ ನೀಡುವ ಕಾರ್ಯವನ್ನು ಆರಂಭಿಸಿದ್ದಾರೆ ಎಂದು ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ತಿಳಿಸಿದ್ದಾರೆ. ಜಿಲ್ಲೆಯ ಒಟ್ಟು 1538 ಮತಗಟ್ಟೆ ಕೇಂದ್ರಗಳಿಗೆ ಸಂಬಂಧಪಟ್ಟಂತೆ ಸುಮಾರು 1,00,000 ಅಧಿಕ ಮತದಾರರನ್ನು ತಲುಪುವ ಗುರಿಯನ್ನು ಹೊಂದಲಾಗಿದೆ ಎಂದು ಹೇಳಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಬೂತ್ ಮಟ್ಟದ ಅಧಿಕಾರಿಗಳು ಮನೆ ಮನೆಗೆ ಭೇಟಿ ನೀಡಿ ಮತದಾರರ ಮಾಹಿತಿ ಸಂಗ್ರಹ ಕಾರ್ಯದಲ್ಲಿ ತೊಡಗಿದ್ದಾರೆ. ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಕಮಲಾಪುರ ಪಟ್ಟಣದಲ್ಲಿ ಜಿಲ್ಲಾಧಿಕಾರಿ ಕವಿತಾ ಎಸ್ ಮನ್ನಿಕೇರಿ, ಸ್ವಾತಂತ್ರ್ಯ ಹೋರಾಟಗಾರ ದೇಸಾಯಿ ಗುಂಡೂರಾವ್ ಕುಟುಂಬದ ಮತದಾರರಿಗೆ ಹಾಗೂ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರೂ ಆಗಿರುವಂತಹ ಕಾರ್ ಮಂಚಪ್ಪ ಅವರ ಕುಟುಂಬದ ಮತದಾರರಿಗೆ ಗಣತಿ ನಮೂನೆ ನೀಡುವ ಮೂಲಕ ಅಧಿಕೃತವಾಗಿ ಚಾಲನೆಯನ್ನು ನೀಡಿದರು. ವಿಶ್ವೇಶ್ವರ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಈ ಬಾರಿ 6ನೇ ಸೆಮಿಸ್ಟರ್ ಎಂಜಿನಿಯರಿಂಗ್ ಪರೀಕ್ಷೆ ಮುಗಿದ ಕೇವಲ 5 ನಿಮಿಷದ ಒಳಗೆ ಫಲಿತಾಂಶ ಪ್ರಕಟಿಸುವ ಮೂಲಕ ಹೊಸ ದಾಖಲೆ ನಿರ್ಮಿಸಿದೆ. ವಿಟಿಯು ಕುಲಪತಿ ಪ್ರೊಫೆಸರ್ ಎಸ್ ವಿದ್ಯಾಶಂಕರ್ ಹಾಗೂ ಕುಲಸಚಿವರಾದಂಥ ಪ್ರೊಫೆಸರ್ ಯುಜೆ ಉಜ್ವಲ್ ಹಾಗೂ ಡಾ ಪ್ರಸಾದ್ ಬಿ ರಾಂಪುರೆ ಫಲಿತಾಂಶವನ್ನು ಜಂಟಿಯಾಗಿ ಬಿಡುಗಡೆ ಮಾಡಿದರು. ಈ ಮೂಲಕ ಈ ಹಿಂದೆ ಸೃಷ್ಟಿಸಿದ್ದ ಎಲ್ಲಾ ದಾಖಲೆಗಳನ್ನು ವಿಟಿಯು ಮುರಿದಿದೆ. ಬಿ ಮತ್ತು ಬಿಟೆಕ್ 6ನೇ ಸೆಮಿಸ್ಟರ್ ಪರೀಕ್ಷೆಗೆ ಸಂಬಂಧಪಟ್ಟಂತೆ 60,856 ವಿದ್ಯಾರ್ಥಿಗಳು ಹಾಜರಾಗಿದ್ದರು. ಇಂದು ಸಂಜೆ 5:30ಕ್ಕೆ ಪರೀಕ್ಷೆ ಅಂತ್ಯವಾಗಿದ್ದು 5:35ಕ್ಕೆ ಫಲಿತಾಂಶವನ್ನು ವಿಶ್ವವಿದ್ಯಾಲಯ ಬಿಡುಗಡೆ ಮಾಡಿದೆ. 2026ರಲ್ಲಿ ಅಂತಿಮ ವರ್ಷದ 56,000 ವಿದ್ಯಾರ್ಥಿಗಳ ಫಲಿತಾಂಶವನ್ನು ಪರೀಕ್ಷೆ ಮುಗಿದ ಕೇವಲ 10 ನಿಮಿಷಗಳಲ್ಲಿ ಬಿಡುಗಡೆ ಮಾಡಲಾಗಿತ್ತು. ಬಾಗಲಕೋಟೆ ಜಿಲ್ಲೆಯ ಕುಡಿಯುವ ನೀರಿನ ಸಮಸ್ಯೆ ನಿವಾರಣೆಗೆ ತುರ್ತು ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ವಿಜಯಪುರ ಹಾಗೂ ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ಬಾಗಲಕೋಟೆಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಹೆಪ್ಪರಗಿ ಬ್ಯಾರೇಜ್ನಲ್ಲಿ ನೀರಿನ ಕೊರತೆ ಇರುವ ಹಿನ್ನೆಲೆಯಲ್ಲಿ ಸರ್ಕಾರಿ ಹಾಗೂ ಖಾಸಗಿ ಬೋರ್ವೆಲ್ಗಳು ಮತ್ತು ಬಾವಿಗಳನ್ನು ಬಳಸಿ ಜನರಿಗೆ ಕುಡಿಯುವ ನೀರು ಪೂರೈಸಲು ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಎಂದು ಹೇಳಿದ್ದಾರೆ. ಮುಂದಿನ 3 ವರ್ಷಗಳಲ್ಲಿ ಜಿಬಿಎ ವ್ಯಾಪ್ತಿಯಲ್ಲಿ 100%ರಷ್ಟು ಪ್ರಾಣಿ ಸಂತಾನ ನಿಯಂತ್ರಣ ಗುರಿ ಸಾಧಿಸಲು ಕಾರ್ಯಸೂಚಿ ಸಿದ್ಧಪಡಿಸುವಂತೆ ಜಿಬಿಎ ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ವರ್ಷಕ್ಕೆ 90,000 ಬೀದಿ ನಾಯಿಗಳಿಗೆ ಸಂತಾನ ಹರಣ ಶಸ್ತ್ರಚಿಕಿತ್ಸೆ ನಡೆಸಲು ನಿರ್ದೇಶನ ನೀಡಿದ್ದಾರೆ. ಇದೇ ವೇಳೆ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಗಿಡ ನೆಡುವ ಕಾರ್ಯಕ್ರಮದಲ್ಲಿ ಅತಿಯಾದ ವೆಚ್ಚ ಮತ್ತು ಭ್ರಷ್ಟಾಚಾರವಾಗಿದೆ ಎಂದು ಅಧಿಕಾರಿಗಳ ವಿರುದ್ಧ ಸಚಿವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಮಾಜಿ ಮುಖ್ಯಮಂತ್ರಿ ಅವರನ್ನು ಭೇಟಿಯಾಗಿ ಕೆಂಪೇಗೌಡ ಜಯಂತಿ ವೇಳೆ ನಡೆದ ಘಟನೆ ಕುರಿತಂತೆ ಮಾಹಿತಿ ನೀಡಿದ್ದಾರೆ. ಈ ವೇಳೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರೊಂದಿಗೆ ದೂರವಾಣಿ ಮೂಲಕ ಮಾತನಾಡಿದ ಸಿದ್ದರಾಮಯ್ಯ ಘಟನೆ ಬಗ್ಗೆ ಸೂಕ್ತ ತನಿಖೆ ನಡೆಸುವಂತೆ ತಿಳಿಸಿದ್ದಾರೆ. ಪೊಲೀಸರ ಸಮ್ಮುಖದಲ್ಲಿ ಆಡಳಿತ ಪಕ್ಷದ ಶಾಸಕರಿಗೆ ಈ ರೀತಿಯಾಗಿರುವ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದರು. ಸಂಬಂಧಪಟ್ಟ ಅಧಿಕಾರಿಯ ವಿರುದ್ಧ ಕ್ರಮ ಜರುಗಿಸಬೇಕು ಎಂದು ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮೇಕೆದಾಟು ಯೋಜನೆಗೆ ಇರುವ ತಾಂತ್ರಿಕ ಸಮಸ್ಯೆಗಳನ್ನು ಬಗೆಹರಿಸುವಂತೆ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚನೆ. ಎತ್ತಿನಹೊಳೆ ಯೋಜನೆಗೆ ಜೆಜಿಎಂನ ಅಡಿ 4,708 ಕೋಟಿ ರೂಪಾಯಿ ವೆಚ್ಚ ಭರಿಸಲು ಕೇಂದ್ರ ಸರ್ಕಾರಕ್ಕೆ ಸಚಿವ ಈಶ್ವರ್ ಖಂಡ್ರೆ ಮನವಿ. ಮಾದಕ ವ್ಯಸನದ ವಿರುದ್ಧ ಸರ್ಕಾರ ಸಮರ. ಯುವಕರಲ್ಲಿ ಜಾಗೃತಿ ಮೂಡಿಸಲು ರಾಜ್ಯದಲ್ಲಿ ಬೇಡ ಬ್ರೋ ಅಭಿಯಾನ. ಎಸ್ಐಆರ್ಗೆ ರಾಜ್ಯ ಸರ್ಕಾರ ಅಡ್ಡಗಾಲು, ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪ. ಪರೀಕ್ಷೆ ಮುಗಿದ 5ನೇ ನಿಮಿಷದಲ್ಲಿ ಫಲಿತಾಂಶ ಪ್ರಕಟ. ಇತಿಹಾಸ ಸೃಷ್ಟಿಸಿದ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ

0: ಇಂದಿನ ವಾರ್ತಾ ಪ್ರಸಾರ 7:35.
1: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಐಸಿಸಿ ಟಿ20 ಮಹಿಳೆಯರ ಕ್ರಿಕೆಟ್ ವರ್ಲ್ಡ್ ಕಪ್ 2026ರಲ್ಲಿ ವೆಸ್ಟ್ ಇಂಡೀಸ್ ಮತ್ತು ಆಸ್ಟ್ರೇಲಿಯಾ ನಡುವೆ ಲಂಡನ್ನಲ್ಲಿ ನಡೆಯುತ್ತಿರುವ ಮೊದಲನೇ ಸೆಮಿಫೈನಲ್ ಪಂದ್ಯಾವಳಿಯ ನೇರ ವೀಕ್ಷಕ ವಿವರಣೆಯನ್ನು ಆಟದ ಮುಕ್ತಾಯದವರೆಗೂ ಕೇಳುವಿರಿ. ಇನ್ನುಳಿದಂತೆ ನಿಲಯದ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ ಏರ್ ಆಪ್ನಲ್ಲಿ ಕೇಳುವಿರಿ.

ಆಕಾಶವಾಣಿ ಚಿತ್ರದುರ್ಗ. ಕಿಸಾನ್ ವಾಣಿ ಕೃಷಿ ರಂಗ, ರೈತರಿಗಾಗಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ.

0: ಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ.
1: 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ.
0: 55 ರಿಂದ 200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18 ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು.
1: ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ.
0: ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ
1: ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ.
0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
2: ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇಂದಿನ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಹೈನುಗಾರಿಕೆಯಲ್ಲಿನ ಅನುಭವಗಳ ಕುರಿತು ದಾವಣಗೆರೆ ತಾಲೂಕು ತುರ್ಚಘಟ್ಟ ಗ್ರಾಮದ ರೈತ ಮಹಿಳೆ ಎಂಎಚ್ ಲಕ್ಷ್ಮೀದೇವಿ ಅವರೊಂದಿಗೆ ಸಂದರ್ಶನ, ರೈತರಿಗೆ ಸಲಹೆ, ನಂತರ ಜನಪದ ಗೀತೆಯನ್ನ ಕೇಳುವಿರಿ. ಇದೀಗ ಹೈನುಗಾರಿಕೆಯಲ್ಲಿನ ಅನುಭವಗಳ ಕುರಿತು ದಾವಣಗೆರೆ ತಾಲೂಕು ತುರ್ಚಘಟ್ಟ ಗ್ರಾಮದ ರೈತ ಮಹಿಳೆ ಲಕ್ಷ್ಮೀದೇವಿ ಅವರೊಂದಿಗೆ ಸಂದರ್ಶನ.
3: ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾ ಇವತ್ತು ದಾವಣಗೆರೆ ಜಿಲ್ಲೆಯ ತುರ್ಚಘಟ್ಟ ಗ್ರಾಮದ ಎಂಎಚ್ ಲಕ್ಷ್ಮೀದೇವಿ ಅವರನ್ನ ಮಾತಾಡಿಸ್ತಾ ಇದ್ದೇವೆ. ಅವರು ತಮ್ಮ ಒಂದು ಕೃಷಿ ಜೊತೆಗೆ ಉಪಕಸಬಾಗಿ ಈ ಒಂದು ಹೈನುಗಾರಿಕೆಯನ್ನು ಲಾಭದಾಯಕವಾಗಿ ಯಾವ ರೀತಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಅವರ ಒಂದು ಅನುಭವಗಳನ್ನು ಇವತ್ತು ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಲಕ್ಷ್ಮೀದೇವಿಯವರೇ.
4: ನಮಸ್ಕಾರ ಸರ್.
3: ಲಕ್ಷ್ಮೀದೇವಿಯವರೇ, ಹೇಳಿ, ಈ ಕೃಷಿ ವೃತ್ತಿಗೆ ಬರೋದಕ್ಕಿಂತ ಮುಂಚಿತವಾಗಿ ನೀವು ಬಾಲ್ಯದಲ್ಲಿ ಹೇರು ವಿದ್ಯಾಭ್ಯಾಸ ಮಾಡಿದ್ರ?
4: ಸರ್, ನಂದು BA BEd ಹೆಮ್ಮೆ ಆಗಿದೆ ಸರ್. ಕಾಲೇಜಿಗೆ ಪಾಠ ಮಾಡಬೇಕು ಅಂತ ಇಂಟ್ರೆಸ್ಟ್ ಇತ್ತು ಸರ್. ಕೃಷಿಯ ಬಗ್ಗೆ ಅಥವಾ ಹೈನುಗಾರಿಕೆಯ ಬಗ್ಗೆ ಯಾರು ಇಂಟ್ರೆಸ್ಟ್ ತೋರಿಸ್ತಾ ಇರಲಿಲ್ಲ. ಹಂಗಾಗಿ ನಾನು, ನಮ್ಮ ಹೊಲ ಇರೋದ್ರಿಂದ, ಹಂಗಾಗಿ ನಾವು ಕೃಷಿ ಯಾಕೆ ಮಾಡಬಾರ್ದು, ಹೈನುಗಾರಿಕೆ ಯಾಕೆ ಮಾಡಬಾರ್ದು, ಈ ಜನರೇಷನ್ ನೋಡಿದ್ರೆ ಸರ್ ಎಲ್ಲದು ಕೆಮಿಕಲ್ಸೇ ಜಾಸ್ತಿಯಾಗಿ ಯೂಸ್ ಮಾಡ್ತಾ ಇದ್ದಾರೆ. ಹಂಗಾಗಿ ಮನುಷ್ಯನ ಆರೋಗ್ಯ ಕೂಡ ಕೆಡೋದ್ರ ಜೊತೆಗೆ ಮಣ್ಣಿನ ಫಲವತ್ತತೆಯನ್ನು ಕೂಡ ಹಾಳಾಗ್ತಾ ಇದೆ. ಹಾಗಾಗಿ ಫಲವತ್ತತೆ ಹಾಳಾಗೋದ್ರಿಂದ ನಾವು ಏನೇ ಬೆಳೆಯನ್ನ ಬೆಳೆದ್ರು ಕೂಡ ಯಾವುದೇ ಬೆಳೆಗಳನ್ನ ಕೆಮಿಕಲ್ಸ್ ಹಾಕ್ತೆ ಬೆಳೆಯಕ್ಕೆ ಆಗಲ್ಲ. ಹಾಗಾಗಿ ಕೃಷಿ

0: ಬಗ್ಗೆ ಮತ್ತೆ ಹೈನುಗಾರಿಕೆ ಸಾಕೋದ್ರಿಂದ ಏನೆಲ್ಲ ಉಪಯೋಗ ಇದೆ ಅಂತ ಹೇಳಿಸ್ಕೊರ ತಿಳ್ಕೊಳಕೋಸ್ಕರ ಯಾವ್ದ್ಯಾವ್ದು ಏನಂತ ಓದಿದೆ ಹೊರತು ಕೃಷಿ ಬಗ್ಗೆ ನಾನು ಹೋಗ್ಬೇಕು, ಹೈನುಗಾರಿಕೆನ ಸಾಕ್ಬೇಕು, ಮತ್ತೆ ನಮ್ಮ ಆರೋಗ್ಯದ ಜೊತೆಗೆ ನಮ್ಮ ಭೂಮಿಯ ಫಲವತ್ತತೆನ ಹೆಚ್ಚಿಸ್ಬೇಕು ಅಂತೇಳಿ ನಾನು ಈ ವೃತ್ತಿಯಲ್ಲಿ ಬರಕ್ ಸಾಧ್ಯ ಆಯ್ತು ಸರ್.
1: ಈಗ ಅಷ್ಟೊಂದು ವಿದ್ಯಾಭ್ಯಾಸ ಮಾಡಿಕೊಂಡ್ರಲ್ಲ ಮನೆಯಲ್ಲಿ ತಂದೆ ತಾಯಿ, ಈಗ ನೀವು ಯಾವ್ದಾದ್ರು ಒಂದು ಕೆಲ್ಸಕ್ಕೆ ಹೋಗು ಅಂತ ಹೇಳಿ ಈ ನಿಟ್ಟಿನಲ್ಲಿ ಸಲಹೆ ಕೊಡ್ಲಿಲ್ಲ?
0: ಇಲ್ಲ ಸರ್, ನನಗೆ ತುಂಬಾ ಸಂತೋಷ ಆಗುತ್ತೆ. ಯಾಕಂದ್ರೆ ನಮ್ಮ ದೇಶೀಯ ಹಸುಗಳು ಅಳಿಸಿ ಹೋಗ್ತಾ ಇದಾವೆ. ಯಾಕಂದ್ರೆ ನಾವು HF ಜೆರ್ಸಿ ಇವನ್ ಮಾತ್ರ ತರ್ತಾ ಇದೀವಿ. HF ಜೆರ್ಸಿ ನಮ್ಮ ದೇಶೀಯ ಹಸುಗಳಲ್ಲ, ಆದ್ರೂ ಅವ್ರು ಹಾಲಿಗೋಸ್ಕರ ಮಾರಾಟ ಮಾಡ್ಬೇಕು ಅಂತ ಹೇಳಿ ತರಿಸ್ತಾ ಇದ್ರೆ, ಆದ್ರೆ ನಮ್ಮ ದೇಶೀಯ ಹಸುಗಳನ್ನೇ ನಾವು ಮರ್ತ್ ಬಿಟ್ಟಿದೀವಿ. ಗಿರಿ, ಅಮೃತ್ ಮಹಲು ಇವೆಲ್ಲ ನಮ್ಮ ದೇಶೀಯ ಹಸುಗಳಿಂದ ಏನೇನು ಉಪಯೋಗ ಆಗುತ್ತೆ ಅಂತ ನಮ್ಮ ಹಿರಿಯರು ಹೇಳಿದ್ರಿಂದ ಅದನ್ನ ನಾವು ಕೂಡ ಬಳಸ್ಬೋದು ಅಂತೇಳಿ ನಾವು ದೇಶೀಯ ಹಸುಗಳಾದ ಅಮೃತ್ ಮಹಲ್ ಗಿರಿಯನ್ನ ಸಾಕಿದೀವಿ ಸರ್. ಇದು ಗಿರಿ ಗುಜರಾತ್ ಇದರಿಂದ ಬಂದಿರೋದು. ಈ ಗಿರಿ ತಳಿ ಸಾಕೋದ್ರಿಂದ ಏನು ಉಪಯೋಗ ಅದ್ರದ್ದು ಏನಿದು ಅಂದ್ರೆ ಸರ್, ಮತ್ತೆ ಅದರ ಗೋಮೂತ್ರ, ಆಮೇಲೆ ಸಗುಣಿ, ಆಮೇಲೆ ಅದ್ರ ದನದ ಕೊಟ್ಟಿಗೆ ಗೊಬ್ಬರವೇನಲ್ಲ, ನಾವು ಹೊಲಕ್ಕೆ ಹಾಕೋದ್ರಿಂದ ಸಾವಯವ ಕೃಷಿಗೆ ಇನ್ನೊಟ್ಟು ಚೆನ್ನಾಗುತ್ತೆ. ಆಮೇಲೆ ದ್ವಿದಳ ಧಾನ್ಯಗಳು ಹಾಕೋ ಜೊತೆಗೆ ಆಮೇಲೆ ತೊಗರಿ ಇವನ್ನೆಲ್ಲ ಹಾಕೋದ್ರಿದ್ದಿಗೆ ಪ್ರೋಟೀನ್ ಜಾಸ್ತಿ ಆಗುತ್ತೆ. ಆಮೇಲೆ ನಾವು ಸಾವಯವ ಕೃಷಿ ಬಳಸ್ದಂಗು ಆಗುತ್ತೆ, ಕೆಮಿಕಲ್ಸ್ ಹಾಕಿಲ್ದಂಗು ಆಗುತ್ತೆ ಸರ್.
1: ಈಗ ಎಷ್ಟೆಕರೆ ಕೃಷಿ ಭೂಮಿ ಇದೆ ನಿಮಗೆ
0: ಸರ್? ನಮ್ದು 30 ಎಕರೆ ಇದೆ ಸರ್. 10 ಎಕರೆ ಗದ್ದೆ ಮಾಡ್ತಾ ಇದೀವಿ, ಇನ್ನು 10 ಎಕರೆ ಮೆಕ್ಕೆಜೋಳ ಹಾಕಿದ್ವಿ, ಇನ್ನು 10 ಎಕರೆ ಅಡಿಕೆ ಮತ್ತು ತೆಂಗು. ನಾವು ಹಸುಗಳು ಇದಾವಲ್ಲ ಸರ್, ಹಂಗಾಗಿ ಮೇವುಗಳನ್ನ ಹಾಕಿದ್ವಿ ಸರ್ ಅದಕ್ಕೆ.
1: ಈಗ ಅಷ್ಟೊಂದು ನಿಮಗೆ ಜಮೀನ್ ಇದ್ರು ಸಾಕಷ್ಟು ಬೆಳೆಗಳನ್ನ ಬೆಳೀತಾ ಇದ್ರೆ, ತೋಟಗಾರಿಕೆ ಬೆಳೆಗಳನ್ನ ಬೆಳೀತಾ ಇದ್ರೆ, ಮೆಕ್ಕೆಜೋಳ ಬೆಳೀತಾ ಇದ್ರೆ, ಭತ್ತವನ್ನ ಸಹ ಬೆಳೀತಾ ಇದ್ರೆ, ಜೊತೆಗೆ ಉಪಕಸಬಾಗಿ ಎಲ್ಲೋ ಒಂದ್ ಕಡೆ ಹೈನುಗಾರಿಕೆ ಮಾಡ್ಬೇಕಂತ ಯಾಕೆ ಮನ್ಸು ಮಾಡಿದ್ರೆ?
0: ಅದು ನಮ್ಮಅಮ್ಮ ಮತ್ತೆ ನಮ್ ತಾತ ಚಿಕ್ಕವರಿಂದ ಹಿಡಿದು ಹಸು, ಎಮ್ಮೆ, ಎತ್ತುಗಳನ್ನ ಸಾಕಿದ್ರು ಸರ್. ಬರ್ತಾ ಬರ್ತಾ ಬರ್ತಾ ಅವು ಕಮ್ಮಿ ಆಗ್ಬಿಟ್ಟು ಸರ್. ಮತ್ತೆ ನಾವು ಮಾಡಿದ್ರೆ ನಮ್ಮ ಆರೋಗ್ಯನು ಚೆನ್ನಾಗಿರುತ್ತೆ ಅಂತೇಳಿ ಹಸುಗಳನ್ನ ತಗೋಬೇಕು ಮತ್ತೆ ಮಾಡ್ಬೇಕು ಅಂತೇಳಿ ನಾವು ಮಾಡ್ತಾ ಇದೀವಿ ಸರ್.
1: ಈಗ ಹಸುಗಳನ್ನ ಸಾಕ್ಬೇಕಂತ ಅನ್ಕೊಂಡಾಗ ಯಾವ ರೀತಿ ಪ್ರಾರಂಭದಲ್ಲಿ ಸಿದ್ಧತೆ ಮಾಡ್ಕೊಂಡ್ರೆ
0: ಸರ್? ಹಸುಗಳನ್ನ ತಗೋಬೇಕು ಅಂತ ಹೇಳಿದಾಗ ನಮ್ಮಲ್ಲಿ ಎಮ್ಮೆ ಮತ್ತೆ ಅಮೃತ್ ಮಹಲ್ ಮತ್ತೆ ಗಿರಿ ಇತ್ತಷ್ಟೇ ಸರ್. ಬರ್ತಾ ಬರ್ತಾ ಅವು ಕಮ್ಮಿ ಆಗ್ಬಿಟ್ಟು, ಹಿಂಗೆ ಕಮ್ಮಿ ಆಗ್ತಾ ಹೋದ್ರೆ ಇದಾಗಲ್ಲ ಅಂತ ಹೇಳ್ಬಿಟ್ಟು ನಮ್ಮೂರಲ್ಲಿ ತಗೋಬೇಕು ಅಂತ ಹೇಳಿ ನಾವು ತಗೊಂಡ್ವಿ ಸರ್. ಹಂಗಾಗಿ ನಮ್ಮಅಮ್ಮನು ಕೂಡ ನಮ್ಮ ತಮ್ಮನು ಕೂಡ ಸಹಕರಿಸಿದ್ರು ಸರ್, ಹಂಗಾಗಿ ತಗೊಂಡಿದ್ವಿ ಸರ್.
1: ಈಗ ಎಮ್ಮೆ ಸಾಕಾಣಿಕೆ ಎಲ್ಲ ಒಂದ್ ಕಡೆ ಹಿಂದೆಲ್ಲ ಮಾಡಿದ್ವಿ ಅಂತ ಹೇಳಿದ್ರ, ಈಗ ಎಮ್ಮೆ ಸಾಕಾಣಿಕೆ ಯಾಕೆ ನಿಮಗೆ ಕೈ ಬಿಟ್ರೆ?
0: ಅಂದ್ರೆ ಈಗ ಒಂದ್ ಸ್ವಲ್ಪ ಕಮ್ಮಿ ಆಗಿದೆ ಸರ್. ನಾವು ಸಾಕ್ತಾ ಇಲ್ಲ, ಗಿರ್ ಮತ್ತೆ ಅಮೃತ್ ಮಹಲ್ HF ಅಷ್ಟೇ ಸಾಕ್ತಾ ಇದ್ದೀವಿ ಸರ್.
1: ಈಗ ಲಾಭದಾಯಕವಾಗಿ ಹೈನುಗಾರಿಕೆಯಲ್ಲಿ ನಾವು ಆದಾಯ ಪಡಿಬೇಕು ಅಂತಂದ್ರೆ ಯಾವ ರೀತಿ ಹೈನುಗಾರಿಕೆಯಲ್ಲಿ ಹಸು ಸಾಕಾಣಿಕೆ ಮಾಡಬೇಕು ಅಂತ ಹೇಳ್ತೀರಾ
0: ಸರ್? ಲಾಭದಾಯಕವಾಗಿ ಮಾಡ್ಬೇಕು ಅಂದ್ರೆ HF ತಗೋಬೇಕು ಸರ್. ನಮ್ಮ ಆರೋಗ್ಯ ಕಾಪಾಡಕ್ಕೆ ಗಿರಿ ಅಮೃತ್ ಮಹಲ್ ಆದ್ರೆ ಇದಾಗು ಸರ್. HF ಅಂದ್ರೆ ಹಾಲು ಜಾಸ್ತಿ ಕೊಡುತ್ತೆ ಸರ್, ಹಂಗಾಗಿ ಅದು ಲಾಭದಾಯಕ ಆಗುತ್ತೆ. ಈ ಗಿರಿ ಅಮೃತ್ ಮಹಲ್ ನಮ್ಮ ದೇಶೀಯ ಹಸುಗಳು ಏನಿದಾವೆ ಅವು ಹಾಲು ಕಮ್ಮಿ ಸರ್. 4-5 ಲೀಟರ್ ಕೊಡೋದು ಹೆಚ್ಚಾಗುತ್ತೆ. ಅದು ಆರೋಗ್ಯ ಮತ್ತೆ ನಮ್ಮ ಭೂಮಿ ಫಲವತ್ತತೆ ಹೆಚ್ಚಿಸಕ್ಕೆ ಅದು ಅನುಕೂಲ ಆಗುತ್ತೆ ಸರ್, ಹಂಗಾಗಿ ಇದಾಗುತ್ತೆ ಸರ್.
1: ಈಗ ನೀವು ಹೆಚ್ಚಾಗಿ ಸಾಕಿರೋದು HF ಸಾಕಿದ್ರೆ ಅಥವಾ ದೇಶೀಯ ತಳಿ ಹಸು ಸಾಕಾಣಿಕೆ ಮಾಡಿದ್ರೆ?
0: HF ಮತ್ತೆ ದೇಶೀಯ ತಳಿ ಆದಂತ ಇದು ಗಿರ್ ಸಾಕಿದೀವಿ ಸರ್.
1: ಯಾಕೆ ಮಿಶ್ರ ತಳಿ ಸಾಕಾಣಿಕೆ ಮಾಡಿದ್ರ
0: ಸರ್? ಅದೇ ಆರೋಗ್ಯಕ್ಕೋಸ್ಕರ ಅಂತ ಹೇಳಿದ್ವಲ್ಲ ಸರ್. ಹಿಂದೆ ನಮ್ಮ ಅಮ್ಮ ಮತ್ತೆ ನಮ್ಮ ಅಜ್ಜಿಯವರೆಲ್ಲ ಏನೇ ಅಡಿಗೆ ಮಾಡೋದಾದ್ರೂ ತುಪ್ಪದಿಂದ ಅಡಿಗೆ ಮಾಡ್ತಿದ್ರು ಸರ್. ಹಾಗಾಗಿ ಬೆಣ್ಣೆ, ತುಪ್ಪ, ಮಜ್ಜಿಗೆ, ಮೊಸರನ್ನ ಹೆಚ್ಚೆಚ್ಚು ಬಳಕೆ ಮಾಡೋದ್ರಿಂದ ಅವರು ಆರೋಗ್ಯವಾಗಿರ್ತಿದ್ರು ಸರ್. ಅದನ್ನ ನೋಡ್ಕೊಂಡು ನಾವು ಯಾಕೆ ಸಾಕಬಾರ್ದು ನಮ್ಮ ದೇಶೀಯ ಹಸು ಅಂತ ಇದಾಯ್ತು ಸರ್.
1: ಅಂದ್ರೆ ಆದಾಯಕ್ಕೂ ಬೇಕು ನಿಮಗೆ, ಒಳ್ಳೆಯ ಒಂದು ಆರೋಗ್ಯಕ್ಕೂ ಬೇಕು ಅಂತೇಳಿ ಈಗ ದೇಶೀಯ ತಳಿ ಹಸುನು ಸಾಕಿದ್ರ, HF ಅವನು ಸಾಕಿದ್ರ
0: ಸರ್.
1: ಈಗ ಹಸು ಸಾಕಾಣಿಕೆ ಅಂತಂದ್ರೆ ಯಾವ ರೀತಿ ಮಾಡ್ಕೊಂಡು ಹೋಗ್ತೀರಾ? ದಿನನಿತ್ಯ ಏನೇನ್ ಕೆಲಸ ಇರುತ್ತೆ ಇದ್ರ ಬಗ್ಗೆ ಹೇಳಿ.
0: ಹಸು ಸಾಕಾಣಿಕೆ ಅಂದ್ರೆ ದಿನನಿತ್ಯ ಅವ್ರನ್ನ ಬೆಳಗ್ಗೆ ಎದ್ದ ತಕ್ಷಣ ಅವಕ್ಕೆ ಮೇವ್ ಹಾಕ್ಬಿಟ್ಟು ಹಾಲು ಕರ್ಕೊಂತೀವಿ ಸರ್. ಮತ್ತೆ 9:30 ಅವಕ್ಕೆ ಸ್ನಾನ ಮಾಡಿಸ್ಬಿಟ್ಟು ಹೊರಗೆ ಒಂದು 10 ಗಂಟೆವರೆಗೆ ಅಷ್ಟೇ ಸರ್. ಈ ಜಾಸ್ತಿ ಬಿಸಿಲಿರೋದ್ರಿಂದ ಅವು ಕಲ್ ಬಿಟ್ಬಿಟ್ಟು ಆಮೇಲೆ ಮತ್ತೆ ನೆರಳಲ್ಲಿ ಹಸುನ ಮತ್ತೆ ಬೆಳಗ್ಗೆ ಒಂದ್ ಟೈಮು ಹಸೆ ಹುಲ್ಲು ಹಾಕ್ತಿವಿ, ಮಧ್ಯಾಹ್ನ ಮತ್ತೆ ರಾಗಿ ಹುಲ್ಲು ಮತ್ತೆ ಭತ್ತದ ಹುಲ್ಲು ಹಾಕ್ತಿವಿ ಸರ್. ಮತ್ತೆ ದ್ವಿದಳ ಧಾನ್ಯದ ಹಿಟ್ಟು ಕೂಡ ಅದಕ್ಕೆ ಹಾಕ್ತಿವಿ ಸರ್. ಆಮೇಲೆ ಅಜ್ವೋಲಾ ಅಂತ ಬರ್ತಾ ಇದೆ ಸರ್, ಅಜ್ವೋಲಾ ಸರ್, ಅದು ಪ್ರೋಟೀನ್ ಸರ್ ಆಕ್ಳಿಗೆ. ಆಮೇಲೆ ಮಿನರಲ್ ಮಿಕ್ಸರ್ ಅಂತ ಬರುತ್ತೆ ಸರ್, ಆ ಪುಡಿ ಕೂಡ ಹಾಕ್ತಿವಿ. ಆಮೇಲೆ ಮತ್ತೆ ಜೋಳ, ರಾಗಿ, ಏನು ಸಿರಿಧಾನ್ಯಗಳು ಇದಾವೆ ಸರ್, ಅವಕ್ಕೂ ಕೂಡ ನಾವು ತಿನ್ನೋದ್ರ ಜೊತೆಗೆ ಅವು ತಿಂದು ಚೆನ್ನಾಗಿರ್ಲಿ ಅಂತ ಅವನು ಕೂಡ ಮಿಕ್ಸ್ ಮಾಡಿ ಫುಡ್ ಜೊತೆಗೆ ಕೊಡ್ತಾ ಇದೀವಿ ಸರ್.
1: ಅಂದ್ರೆ ಹೊರಗಡೆಯಿಂದ ಡೈರಿ ಫುಡ್ ತರಲ್ಲ ನೀವು?
0: ಇಲ್ಲ ಸರ್, ಡೈರಿ ಫುಡ್ ತರಕ್ಕೆ ಮಾಡೋದಕ್ಕಿಂತ ನಾವೇ ನಮ್ಮನೆಲ್ಲೇ ಮಾಡ್ಕೊಂಡು ಆರೋಗ್ಯವಾಗಿರುತ್ತೆ ಅಂತ ಹೇಳಿ ಸಿರಿಧಾನ್ಯಗಳು ಬಳಸ್ತೀವಿ. ಆಮೇಲೆ ನಮ್ಮ ರಾಗಿ ಮತ್ತೆ ಮೆಕ್ಕೆಜೋಳನ ನಾವು ಕೂಡ ಹಾಕ್ತಾ ಇದೀವಿ. ಅದು ಮತ್ತೆ ಹುಳ್ಳಿಕಾಳು, ಆಮೇಲೆ ತೊಗರಿ, ಆಮೇಲೆ ಹಲಸಂದಿ, ಈ ಕಾಳುಗಳನ್ನ ಜೀನಲ್ಲಿ ಹಾಕ್ಸ್ಕೊಂಬಂದ್ಬಿಟ್ಟು ಅಂದ್ರೆ ಒಂದು ಮುಕ್ಕಾಲು ಭಾಗ ಇಟ್ಟಾಗ ರೀತಿ ಹಾಕ್ಸ್ಕೊಂಡ್ಬಿಟ್ಟು ಅದಕ್ಕೆ

0: ಒಂದು ಒನ್ ಅವರ್ ನೆನೆಸಿಬಿಟ್ಟು ಅದನ್ನ ಹಸುವಿಗೆ ಕೊಡ್ತೀವಿ ಸರ್.
1: ಅಜೋಲಾ ಬೆಳಿತೀವಿ, ಅಜೋಲಾನ ಸಹ ನಾವು ಹೈನುಗಾರಿಕೆಯಲ್ಲಿ ಹಸುಗಳಿಗೆ ಕೊಡ್ತಾ ಇದೀವಿ ಅಂತ ಹೇಳಿದ್ರ, ಅಜೋಲಾ ಹೆಂಗ್ ಬೆಳಿತಾ ಇದ್ರ ಇದ್ರ ಬಗ್ಗೆ
0: ಸರ್? ಅಜ್ವಾಲಾ ಅಂತ ಅಂದ್ರೆ ಒಂದ 10 ಅಡಿ ಹಗ್ಲ 10 ಅಡಿ ಇದು ಅಂತ ಹೇಳಿ ಉದ್ದ, ಅದರಲ್ಲಿ ಗೋಮೂತ್ರ ಹಾಕ್ಬಿಟ್ಟು ಸಗಣಿ ಹಾಕ್ಬಿಟ್ಟು ಮಣ್ಣು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀವಿ ಸರ್. ಆಮೇಲೆ ನೀರ್ ಹಾಕ್ಬಿಟ್ಟು ಮೇಲ್ಗಡೆ ಅಜ್ವಾಲಾನ ಹಾಕ್ತಾ ಇದೀವಿ ಸರ್. 1 ಕೆಜಿ ಅಥವಾ 2 ಕೆಜಿ ಹಾಕ್ಬಿಟ್ರೆ ಅದು ವಾರಕ್ಕೊಂದ್ಸಲ ಹೆಚ್ಚಿಗೆ ಆಗ್ತಾ ಹೋಗುತ್ತೆ ಸರ್. ಒಂದು ಹಸುವಿಗೆ 1 ಕೆಜಿ ಅಷ್ಟು ತೆಗ್ದ್ಬಿಟ್ಟು ಅದು ನೀಟಾಗಿ ಚೆನ್ನಾಗಿ ತೊಳೆದ್ಬಿಟ್ಟು ಒಂದ್ಸಲ ನೀರೆಲ್ಲ ಬಸಿ ಆದ್ಮೇಲೆ ಹಸುವಿಗೆ ದ್ವಿದಳ ಧಾನ್ಯದ ಹಿಟ್ಟು ಮಾಡಿದೀವಿ ಅಂದ್ರೆ ಸರ್ ಅದ್ರ ಜೊತೆ ಕೊಡ್ತೀವಿ ಸರ್.
1: ಅಂದ್ರೆ ಅಜೋಲಾ ಕೊಡೋದ್ರಿಂದ ಏನು ಹಾಲಿನ ಉತ್ಪಾದನೆ ಹೆಚ್ಚಾಗುತ್ತಾ ಅಥವಾ ಹಸುವಿನ ಆರೋಗ್ಯ ಹೆಚ್ಚಾಗುತ್ತೆ?
0: ಎರಡು ಹೆಚ್ಚಾಗುತ್ತೆ, ಹಾಲಿನ ಉತ್ಪಾದನೆ ಹೆಚ್ಚಾಗುತ್ತೆ ಸರ್, ಹಸುವಿನ ಆರೋಗ್ಯನೂ ಕೂಡ ಹೆಚ್ಚಾಗುತ್ತೆ, ಮತ್ತೆ ಪ್ರೋಟೀನ್ ಇರುವುದರಿಂದ ಹಸುವಿಗೂ ಆರೋಗ್ಯ ಚೆನ್ನಾಗುತ್ತೆ ಸರ್. ಅದ್ರ ಜೊತೆಗೆ ಇನ್ನು ಜಾಸ್ತಿ ಉಳಿತು ಅಂತ ಅಂದ್ರೆ ನಾವೇನು ಮನೆಯಲ್ಲಿ ಪೌಷ್ಟಿಕ ಕೈತೋಟ ಅಂತ ಮಾಡ್ಕೊಂಡಿದೀವಿ ಸರ್, ಆ ಪೌಷ್ಟಿಕ ಕೈತೋಟಕ್ಕೆ ಅಜ್ವಲವನ್ನ ಹಾಕ್ತೀವಿ ಸರ್.
1: ಈಗ ಅಜೋಲಾ ಕೊಡೋದ್ರಿಂದ ಸಾಕಷ್ಟು ಹಾಲಿನ ಉತ್ಪಾದನೆ ಹೆಚ್ಚಾಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಅಜೋಲಾ ಬೆಳೀತಾ ಇದ್ರ. ಈಗ ಅಜೋಲಾ ಹೆಂಗ್ ಬೆಳಿಬೇಕು ಇದ್ರ ಬಗ್ಗೆ ಎಲ್ಲ ಮಾಹಿತಿ ಎಲ್ಲಿ ತಿಳ್ಕೊಂಡ್ರೆ ನೀವು?
0: ನಾವು ಕೃಷಿ ಸಖಿಯಾಗಿ ವರ್ಕ್ ಮಾಡ್ತಾ

0: ಬಗ್ಗೆನೂ ಕೂಡ ಹೆಚ್ಚಾಗುತ್ತೆ. ಮತ್ತೆ ಪ್ರೋಟೀನ್ ಇರುವುದರಿಂದ ಹಸುವಿಗೂ ಆರೋಗ್ಯ ಚೆನ್ನಾಗುತ್ತೆ ಸರ್. ಅದ್ರ ಜೊತೆಗೆ ಇನ್ನು ಜಾಸ್ತಿ ಉಳಿತು ಅಂತ ಅಂದ್ರೆ, ನಾವೇನು ಮನೆಯಲ್ಲಿ ಪೌಷ್ಟಿಕ ಕೈತೋಟ ಅಂತ ಮಾಡ್ಕೊಂಡಿದೀವಿ ಸರ್, ಆ ಪೌಷ್ಟಿಕ ಕೈತೋಟಕ್ಕೆ ಅಜವಾಲವನ್ನ ಹಾಕ್ತೀವಿ ಸರ್.
1: ಈಗ ಅಜವಾಲ ಕೊಡೋದ್ರಿಂದ ಸಾಕಷ್ಟು ಹಾಲಿನ ಉತ್ಪಾದನೆ ಹೆಚ್ಚಾಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಅಜವಾಲ ಬೆಳೀತಾ
0: ಇದ್ದೀರಾ.
1: ಈಗ ಅಜವಾಲ ಹೆಂಗ್ ಬೆಳಿಬೇಕು, ಇದ್ರ ಬಗ್ಗೆ ಎಲ್ಲ ಮಾಹಿತಿ ಎಲ್ಲಿ ತಿಳ್ಕೊಂಡಿರ ನೀವು?
0: ನಾವು ಕೃಷಿ ಸಖಿಯಾಗಿ ವರ್ಕ್ ಮಾಡ್ತಾ ಇದೀವಲ್ಲ ಸರ್, ತರಳುಬಾಳು ಕೃಷಿ ವಿಜ್ಞಾನ ಕೇಂದ್ರ ಅಂತೇಳಿ ಬರುತ್ತೆ ಸರ್. ಅಲ್ಲಿ ನಮಗೆ ಬಸವನಗೌಡ ಸರ್, ಅವಿನಾಶ್ ಸರ್ ಅವರೆಲ್ಲ ನಮಗೆ ಅಜವಾಲ ಬೆಳಿಬೇಕು ಆಮೇಲೆ ಅಂತ ಹೇಳಿದ್ರು ಸರ್. ಅದನ್ನ ಯಾವ ರೀತಿ ಬೆಳೆಯೋದು ಅಂತೇಳಿ ಅಲ್ಲಿ ತೊಟ್ಟಿ ಕೂಡ ಇದೆ ಸರ್, ಅವ್ರು ಹೇಳಿದ ರೀತಿ ಅದೇ ತರನ ಬಂದ್ಬಿಟ್ಟು ನಾವು ಇಲ್ಲಿ ನಮ್ಮನೆಯಲ್ಲಿ ಬೆಳೀತಾ ಇದೀವಿ
1: ಸರ್. ನಿಮಗೆ ಪ್ರಾತ್ಯಕ್ಷಿಕವಾಗಿ ತೋರಿಸಿದ್ರಲ್ಲಿ ಹೆಂಗ್ ಬೆಳಿಬೇಕು
0: ಸರ್ ತೋರಿಸಿದ್ರು,
1: ಅದನ್ನೆಲ್ಲ ಅಳವಡಿಸ್ಕೊಂಡ್ರೆ ನಿಮ್ಮ ಕೃಷಿಯಲ್ಲಿ?
0: ಹಾ ಸರ್, ಅಳವಡಿಸ್ಕೊಂಡಿದ್ದೀವಿ.
1: ಎಲ್ಲೇ ಒಂದ್ ಕಡೆ ನೋಡ್ಕೊಂಬಂದು ಸುಮ್ನೆ ಆಗುವಂತವ್ರೆ ಜಾಸ್ತಿ ಇವತ್ತಿನ ಸಂದರ್ಭದಲ್ಲಿ. ಅಂದ್ರೆ ನಿಮ್ಗೆ ಯಾಕೆ ಆಸಕ್ತಿ ಬಂತು ಅಜವಾಲ ಬೆಳಿಬೇಕು, ನಾವು ಹಸುಗಳಿಗೆ ಕೊಡಬೇಕು ಅಂತೇಳಿ?
0: ಸರ್, ಹಸುವಿಗೆ ಜೊತೆಗೆ ಹಲುಗಳು ಕೂಡ ಪ್ರೋಟೀನ್ ಆಗುತ್ತೆ, ಮತ್ತೆ ಹಸುವಿಗೂ ಮತ್ತೆ ನಾವು ಹೆಂಗೆ ಮನುಷ್ಯರು ಇದನ್ ತಿನ್ಬೇಕು, ಆ ಫುಡ್ ತಿನ್ಬೇಕು, ಈ ಫುಡ್ ತಿನ್ಬೇಕು ಅಂತ ಆಸೆ ಇರುತ್ತಲ್ಲ ಸರ್, ಅದಕ್ಕೂ ಫುಡ್ ಪ್ರೋಟೀನ್ ಸಿಗ್ಲಿ ಅಂತೇಳಿ ಅಜವಾಲ ಹಾಕಬೇಕು ಅಂತ ಅನಿಸ್ತು ಸರ್. ಹಂಗಾಗಿ ಹೆಂಗಿದ್ರು ಕೆವಿಕೆಯಲ್ಲಿ ತೋರಿಸಿದ್ರಲ್ಲ ಸರ್, ಹಾಗ ಬೆಳೀತಾ ಇದೀವಿ ಸರ್.
1: ಮಾತು ಹೇಳಿದ್ರೆ ಈಗ ಪೌಷ್ಟಿಕ ಕೈತೋಟಕ್ಕೂ ಇದನ್ನ ಹಾಕ್ತಿವಿ ಅಂತ ಹೇಳಿದ್ರ, ಈಗ ಪೌಷ್ಟಿಕ ಕೈತೋಟ ಅಂತಂದ್ರೆ ಎಲ್ಲಿ ಮಾಡ್ಕೊಂಡಿದ್ರ, ಯಾವ ರೀತಿ ಬೆಳೀತಾ ಇದ್ರ, ಏನೇನಲ್ಲಿ ಬೆಳೀತಾ ಇದ್ರ
0: ಸರ್? ಪೌಷ್ಟಿಕ ಕೈತೋಟ ಅಂದ್ರೆ ನಾವು ಕಣದಲ್ಲಿ ಮನೆ ಕಟ್ಕೊಂಡಿದೀವಿ ಸರ್, 16 ಗುಂಟೆ ಇದೆ ಸರ್ ಕಣ ಇದೆ. ಅಲ್ಲಿ ನಾವು ಮಾವಿನ ಗಿಡ ಹಾಕಿದೀವಿ, ತೆಂಗಿನ ಗಿಡ ಹಾಕಿದೀವಿ, ಪ್ಯಾರ್ಲೆ ಗಿಡ ಹಾಕಿದೀವಿ, ಆಮೇಲೆ ಕರಿಬೇವು ಹಾಕಿದೀವಿ, ದಾಳಿಂಬ್ರೆ ಹಾಕಿದೀವಿ. ಅದ್ರ ಜೊತೆಗೆ ನಾವು ಕೂಡ ತರಕಾರಿ ಮಾಡ್ತೀವಿ. ಏನೇನಂತ ಅಂದ್ರೆ ಮೆಣಸಿನ ಗಿಡ, ಟೊಮೆಟೊ ಗಿಡ, ಮುಳುಗಾಯಿ, ಆಮೇಲೆ ಇದು ಬೆಂಡೆಕಾಯಿ, ಇವೇನೇನು ಇದಾವಲ್ಲ ಸರ್, ಅವನ್ ಕೂಡ ನಾವು ಹಾಕ್ತಾ ಇದೀವಿ ಸರ್.
1: ಈಗ ಸಾಕಷ್ಟು ಮಾರ್ಕೆಟ್ ನಲ್ಲಿ ಹಣ ಕೊಟ್ಟರೆ ಬೇಕಾದಷ್ಟು ತರಕಾರಿ ಸಿಗ್ತಾವಲ್ವಾ
0: ಸರ್?
1: ಈಗ ಇಷ್ಟೆಲ್ಲ ಸಿಕ್ಕರು ಸಹ ನೀವು ಮನೆ ಹತ್ರನ ಪೌಷ್ಟಿಕ ಕೈತೋಟ ಸಾವಯವದಲ್ಲಿ ಮಾಡ್ಬೇಕಂತ ಯಾಕೆ ಅನಿಸ್ತು
0: ಸರ್? ಸಾವಯವದಲ್ಲಿ ಮಾಡ್ಬೇಕು ಅಂದ್ರೆ ನಮ್ಮ ಆರೋಗ್ಯವನ್ನ ಕಾಪಾಡಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಹೆಂಗಿದ್ರು ನಾವು ಹಸುಗಳು ಸಾಕೊಂಡಿದೀವಿ. ಸಾವಯವನ ಮಾಡ್ಬೇಕು, ಭೂಮಿಯ ಫಲವತ್ತತೆನ ಹೆಚ್ಚಿಸ್ಬೇಕು. ಇನ್ನೊಂದು, ಸಾವಯವ ಯಾಕೆ ಮಾಡ್ಬೇಕು ಅಂತ ಅಂದ್ರೆ ಸರ್, ಮಳೆ ಇಲ್ಲದ್ರು ಕೂಡ ಅದು ತಡ್ಕಣ ಇದು ಶಕ್ತಿ ಇರುತ್ತೆ ಸರ್ ಭೂಮಿಗೆ. ಕೆಮಿಕಲ್ಸ್ ಹಾಕಿ ಮಳೆ ಬರಲೇಬೇಕು ಸರ್, ಇರಲೇಬೇಕು ನೀರು. ಹಂಗಾಗಿ ಸಾವಯವ ಕೃಷಿ ಮಾಡೋದ್ರಿಂದ ಮಳೆಯನ್ನ ಅವಾಯ್ಡ್ ಮಾಡ್ಬೋದು ಸರ್. ಇಷ್ಟು ದಿನ ಬರಲಿಲ್ಲ ಅಂದ್ರೂ ಕೂಡ ಭೂಮಿ ತಡ್ಕೊಳ್ಳುತ್ತೆ, ಗಿಡಗಳು ಸಸಿಗಳು ತಡ್ಕೊಳ್ತಾವೆ ಅಂತೇಳಿ ಸಾವಯವ ಕೃಷಿ ಮಾಡ್ತಾ ಇದೀವಿ ಸರ್.
1: ಈಗ ಸಾವಯವ ಕೃಷಿಯಲ್ಲಿ ಈಗ ಪೌಷ್ಟಿಕ ಕೈತೋಟ ಮಾಡಿಕೊಂಡು ಸಾಕಷ್ಟು ತರಕಾರಿ ಹಣ್ಣು ಹಂಪಲುಗಳೆಲ್ಲ ಬೆಳೀತಿರಲ್ಲ, ಏನ್ ಅನ್ಸುತ್ತೆ ನಿಮಗೆ
0: ಸರ್? ಖುಷಿ ಅನ್ಸುತ್ತೆ. ನಮ್ಮವರವರೆಲ್ಲ ಆಗ್ತಾಗ ಮೊದ್ಲೆಲ್ಲ ಬೆಳ್ಕೊಂತಿದ್ರು ಸರ್, ನಾವೊಂದು ಸ್ವಲ್ಪ ದೂರ ಹೋಗ್ಬಿಟ್ರೆ ನಡ್ಕೊಂಡು ಹೋಗ್ಬಿಟ್ರೆ ಕೈ ಕಾಲು ಅಂತ ನೋವಾಗ್ತಾ ಇದೆ ಅಂತ ನಾವು ಅನ್ಕಾಣ್ತಿದ್ವಿ. ನಮ್ಮಮ್ಮವ್ರು ಯಾವಾಗ ಆ ಥರ ಹಾಕ್ಬೇಕು, ಈ ಥರ ಬೆಳಿಬೇಕು, ಹಿಂಗೆ ಮನೇಲಿ ಹಾಕೊಂಡು ತಿಂದು ಮಾಡಿದರೆ ಒಳ್ಳೇದು ಅಂತ ಹೇಳಿದಾಗ ಅದನ್ನು ನಾವು ಯಾಕೆ ಮಾಡಬಾರ್ದು ಅಂತೇಳಿ ಮಾಡಿದ್ವಿ ಸರ್. ಅದನ್ನು ತಿನ್ನೋದ್ರಿಂದ ಸ್ವಲ್ಪ ನಮಗೂ ಹುಮ್ಮಸ್ಸು ಬಂತು ಸರ್, ತೇಜಸ್ಸು ಮತ್ತು ಆರೋಗ್ಯದಲ್ಲಿ ಏರುಪೇರು ಆಗದೆ ಚೆನ್ನಾಗಿ ಇದ್ದೀವಿ ಸರ್. ಹಂಗಾಗಿ ಸಾವಯವ ತರಕಾರಿಗಳನ್ನು ಬೆಳಿಬೇಕು ಅಂತ ಇದು ಮಾಡಿದ್ವಿ ಸರ್.
1: ಈಗ ಸಾವಯವದಲ್ಲಿ ಈಗ ಪೌಷ್ಟಿಕ ಕೈತೋಟದಲ್ಲಿ ಸಾಕಷ್ಟು ಬೆಳೀತಾ ಇದ್ರಲ್ಲ ನೀವು ತರಕಾರಿ ಹಣ್ಣು ಹಂಪಲುಗಳು ಸೊಪ್ಪುಗಳನ್ನ, ಏನ್ ಗೊಬ್ಬರ ಕೊಡ್ತೀರಾ ಇಲ್ಲಿ? ಸಾವಯವ ಗೊಬ್ಬರ ಅಂದ್ರೆ,
0: ಸಾವಯವ ಗೊಬ್ಬರ ಅಂತ ಅಂದ್ರೆ ಜೀವಾಮೃತ ಮಾಡ್ತೀವಿ ಸರ್, ಮತ್ತೆ ಘನಾಮೃತ ಮಾಡ್ತೀವಿ ಸರ್, ಎರೆಹುಳ ತೊಟ್ಟಿ ಗೊಬ್ಬರ, ಎರೆಹುಳ ಇದ್ ಸಾಕ್ಬಿಟ್ಟು ಅದ್ರಲ್ಲಿ ಗೊಬ್ಬರ ಬರುತ್ತೆ, ಅದನ್ನ ಮಾಡ್ತೀವಿ ಸರ್. ಜೀವಾಮೃತ ಯಾವ ರೀತಿ ಮಾಡ್ತೀವಿ ಅಂತಂದ್ರೆ, ದೇಶೀಯ ತಳಿಯಾದ ಗಿರು ಗೋಮೂತ್ರ, ಸಗಣಿ, ಆಮೇಲೆ ಬೆಲ್ಲ, ಆರ್ಗಾನಿಕ್ ಬೆಲ್ಲ ಸರ್, ಮತ್ತೆ ದ್ವಿದಳ ಧಾನ್ಯದ ಯಾವ್ದೇ ಆದ್ರೂ ಹಿಟ್ಟಾದ್ರೂ ಸರಿ, ಆಮೇಲೆ ಫಲವತ್ತತೆಯಿಂದ ಮಣ್ಣು, ಅದನ್ನ 200 ಲೀಟರ್ ನೀರಿಗೆ ಹಾಕ್ಬಿಟ್ಟು ಒಂದು ವಾರ ಇದ್ ಮಾಡ್ಬಿಟ್ಟು ಬೆಳಗ್ಗೆ ಸಾಯಂಕಾಲ ತಿರುವಿಬಿಟ್ಟು ಆ ಗಿಡಗಳಿಗೆ ನಾವೇನ್ ತರಕಾರಿಗಳು ಹಾಕಿದೀವ ಅದು ಜೀವಾಮೃತ ಯೂರಿಯಾ ಗೊಬ್ಬರದಷ್ಟೇ ಅದು ಗೋಮೂತ್ರ ಸಹಾಯ ಮಾಡುತ್ತೆ ಸರ್. ಹಂಗಾಗಿ ಅಷ್ಟು ಶಕ್ತಿ ಕೊಡು ಸರ್, ಹಂಗಾಗಿ ಜೀವಾಮೃತವನ್ನ ಹಾಕ್ತಿವಿ. ಆಮೇಲೆ ಇನ್ನೇನು ಎರೆಹುಳ ಗೊಬ್ಬರ, ಹುಳ ಇರೋದ್ರಿಂದ ಫಲವತ್ತತೆ ಆಗಿರುತ್ತೆ ಅಂತೇಳಿ ಅದ್ರ ಗೊಬ್ಬರ ಕೂಡ ಹಾಕ್ತಿವಿ. ಇಷ್ಟೇ ಸಾಕು ಸರ್ ಅದು ಬೆಳೆಯೋಕೆ ಚೆನ್ನಾಗಿ ಹಾಕಿ.
1: ಈಗ ಎಲ್ಲ ಒಂದ್ ಕಡೆ ನೀವು ಹೈನುಗಾರಿಕೆ ಮಾಡೋದ್ರಿಂದ ಅದರಲ್ಲೂ ದೇಶೀಯ ತಳಿ ಹಸು ಸಾಕಾಣಿಕೆ ಮಾಡೋದ್ರಿಂದ ಈಗ ಪೌಷ್ಟಿಕ ಕೈತೋಟ ಮಾಡ್ಲಿಕ್ಕೆ ಸಾಕಷ್ಟು ಅನುಕೂಲ ಆಯ್ತು ಅಂತ ಹೇಳ್ತೀರಾ?
0: ಹೌದು ಸರ್, ಅನುಕೂಲ ಆಯ್ತು. ಯಾಕಂದ್ರೆ ದೇಶೀಯ ತಳಿ ಇರೋದ್ರಿಂದ ನಾವು ಅಕಸ್ಮಾತ್ ಪೌಷ್ಟಿಕ ಕೈತೋಟ ಮಾಡ್ಲಿಲ್ಲ ಅಂದಿದ್ರೆ ನೆಗ್ಲೆಕ್ಟ್ ಮಾಡ್ತಾ ಇದ್ವಿ ಸರ್, ಗೊಬ್ಬರನ ಅಥವಾ ದುಡ್ಡಿ ಕೊಟ್ಟು ದುಡ್ಡಿ ಹಣಕಾಸಿಗೋಸ್ಕರ ಮಾರ್ತಾ ಇದ್ವಿ. ಯಾಕೆ ಮಾರ್ಬೇಕು, ನಮ್ಮವೇ ಹೊಲ ಇದಾವೆ, ನಮ್ದೇ ತೋಟ ಇದೆ, ಮತ್ತೆ ಮನೆಯಲ್ಲಿ ಸುತ್ತಮುತ್ತ ಜಾಗ ಇದೆ, ಹಾಕೋಬಾರ್ದು, ಆರೋಗ್ಯನೂ ಚೆನ್ನಾಗಿರುತ್ತೆ ಅಂತೇಳಿ ಮಾಡಿದ್ವಿ ಸರ್.
1: ನೀವು ಸಾಕಷ್ಟು ಹಸಿಮೇವನ್ನು ಸಹ ಬೆಳ್ಕೊಳ್ತೀರಲ್ವಾ?
0: ಏನೇ
1: ಬೆಳೀತೀರಾ ಹಸಿಮೇವು ಅಂತಂದ್ರೆ?
0: ನೇಪೇರು ಮತ್ತೆ ಸುವರ್ಣ ಅಂತ ಬರುತ್ತೆ ಸರ್. ನೇಪೇರು ಜಾಸ್ತಿ ಅಂದ್ರೆ ಅದು ಒಂದ್ ಸ್ವಲ್ಪ ಎಲೆ ಇದಾವಲ್ಲ ಕೊಯ್ತ ಸರ್, ಹಂಗಾಗಿ ಜಾಸ್ತಿ ನೇಪೇರೇನ್ ಹಾಕಲ್ಲ ಸರ್, ಸ್ವಲ್ಪ ಹಾಕ್ತಿವಿ. ಸುವರ್ಣ ಅದು ಸ್ಮೂತ್ ಬರುತ್ತೆ ಸರ್ ಎಲೆ, ಹಂಗಾಗಿ ಹಸುವಿಗೆ ನಾಲ್ಗೆ ಆಗ್ಲಿ ಏನು ಕೊಯ್ಯಲ್ಲ, ಹಂಗಾಗಿ ಸುವರ್ಣವನ್ನ ಜಾಸ್ತಿ ಬಳಸ್ತೀವಿ ಸರ್.
1: ಈಗ ವರ್ಷದ ಎಲ್ಲಾ ಕಾಲದಲ್ಲೂ ಸಿಗುತ್ತೆ ನಿಮಗೆ ಹಸಿಮೇವು?
0: ಹಾ ಸರ್ ಸಿಗುತ್ತೆ.
1: ಈಗ ಬೇಸಿಗೆ ಬಂದ್ರೆ ಬೇಸಿಗೆಯಲ್ಲೂ ಸಿಗುತ್ತೆ
0: ಸರ್? ಬೇಸಿಗೆಯಲ್ಲಿ ನಮ್ಮ

0: ಮಾಡ್ತೀವಿ ಅಂದ್ರೆ ಮೇವನ್ನ ಹಾಕ್ತೀವಿ ಸರ್. ಇನ್ನು ಗದ್ದೆ ಮತ್ತೆ ಅವೆಲ್ಲ ಬೆಳಿತೀವ್ರ ಸರ್, ಮತ್ತೆ ತೊಗರಿ ಆಮೇಲೆ ಅದ್ರದ್ದೆಲ್ಲ ಇದು ಬರುತ್ತಲ್ಲ ಅದನ್ನ ಇದಾಗುತ್ತೆ ಸರ್. ಮತ್ತೆ ಅದ್ರಲ್ಲಿ ಹೊಲದಲ್ಲಿ ಹುಟ್ಟುತ್ತಲ್ಲ ಸರ್ ಹುಲ್ಲು, ಹಂಗಾಗಿ ರಾಗಿ ಹಾಕ್ತಾರೆ, ಆಮೇಲೆ ಅಲಸಂದಿ ಹಾಕ್ತಾರೆ, ತೊಗರಿ ಹಾಕ್ತಾರೆ, ಅದನ್ನು ಕೂಡ ಕೊಯ್ಕೊಂಬಂದ್ಬಿಟ್ಟು ಹಾಕ್ತಾರೆ ಸರ್. ಹಸಿಮೇವು ಮತ್ತೆ ಒಣಮೇವು ಎರಡು ಹಾಕ್ತಿವಿ ಸರ್.
1: ಈಗ ಒಣಮೇವಿಗಾಗಿ ನೀವು ರಾಗಿನೂ ಸಹ ಬೆಳೀತಾ ಇದ್ದೀರಾ?
0: ಹಾ ಸರ್, ಒಣಮೇವಿಗಾಗಿ ರಾಗಿನೂ ಬೆಳಿತೀವಿ, ಗದ್ದೆ ಇರೋದ್ರಿಂದ ಭತ್ತನೂ ಕೂಡ ಐತೆ, ಭತ್ತದ ಹುಲ್ಲು ಸಹ ಬರುತ್ತೆ ಸರ್.
1: ಈಗ ರಾಗಿ ಹುಲ್ಲಿಗಿನ ಭತ್ತದ ಹುಲ್ಲು ಚೆನ್ನಾಗಂತ ಹೇಳ್ತೀರಾ ಹಸುಗಳಿಗೆ?
0: ಇಲ್ಲ ಸರ್, ಭತ್ತದ ಹುಲ್ಲಿಗಿಂತ ರಾಗಿ ಹುಲ್ಲೇ ಉತ್ತಮ ಸರ್.
1: ಒಳ್ಳೆಯ ಆಹಾರ ಅಲ್ವಾ?
0: ಆಹಾರ ಸರ್.
1: ಈಗ ಹಸುಗಳಿಗೆ ಒಳ್ಳೆಯ ಒಂದು ಗುಣಮಟ್ಟದ ಒಂದು ಕೊಠಡಿ ಅಂತಂದ್ರೆ ಯಾವ ರೀತಿ ಕಟ್ಟಿದ್ರಾ
0: ಸರ್? ಹಸುಗಳಿಗೆ ಅವಕ್ಕೂ ನಮ್ಮಂಗೆ ಗಾಳಿ ನೀರು ಬೆಳಕು ಬೇಕಲ್ಲ ಸರ್. ಒಂದ್ 5 feet ಮಟ್ಟಕ್ಕೆ ಕಟ್ಟಿ ಅದಕ್ಕೆ ಸುತ್ತಲೂ ಪರದೆಯನ್ನ ಹಾಕ್ತಿವಿ ಸರ್. ಅವಕ್ಕೂ ಮತ್ತೆ ಫ್ಯಾನ್ ಹಾಕ್ತಿವಿ, ಅವಕ್ಕೂ ಗಾಳಿ ನೀರು ಬೆಳಕು ಬೇಕು ಅಂತ ಆತರ ಮಾಡಿದ್ರೆ ಬೆಟರ್ ಸರ್, ಅವಕ್ಕು ಇರ್ಬೇಕು ಅಂತ.
1: ಈಗ ಶುಚಿತ್ವ ಅಂತಂದ್ರೆ ಯಾವ ರೀತಿ ಕಾಪಾಡ್ತೀರಾ? ಈಗ ಶುಚಿತ್ವ ಕಾಪಾಡ್ಲಿಲ್ಲ ಅಂತಂದ್ರೆ ಸಾಕಷ್ಟು ರೋಗ ರುಜಿನಗಳಿಗೆ ತುತ್ತಾಗುತ್ತೆ ಹಸುಗಳು.
0: ಹಾ ಸರ್, ಹೌದು ಸರ್, ಶುಚಿತ್ವ ಕಾಪಾಡ್ಬೇಕು. ಬೆಳಗ್ಗೆ ನಾವು ಹಸುವನ್ನ ಚೆನ್ನಾಗಿ ತೊಳೆದು ಹೊರಗಡೆ ಕಟ್ಬಿಟ್ಟು ಅದು ನೀಟಾಗಿ, ಅದು ಏನ್ ಸಗಣಿ ಇದೆ ಅಲ್ಲ ಸರ್, ಗೋಮೂತ್ರ ಸಗಣಿ ಎಲ್ಲ ಮಾಡಿರುತ್ತಲ್ಲ, ಅದು ನೀಟಾಗಿ ನೀರಿಂದ ಸ್ವಚ್ಛಗೊಳಿಸಿ ಆರಿದ್ಮೇಲೆ ಮತ್ತೆ ನಾವು ಕಟ್ಟುತ್ತಿ ಸರ್. ಯಾಕಂದ್ರೆ ಆ ಉಣ್ಣೆ ಆಗ್ತಾ ಇರ್ತವೆ, ಆಮೇಲೆ ಅವಕ್ಕೆ ಮತ್ತೆ ಬಿಸಿಲಿಗೆ ಇದು ಅಂತದ್ದು ಮತ್ತೊಂದು ರೋಗಗಳು ಕೂಡ ಬರ್ತಾ ಇದಾವೆ, ಕೆಚ್ಚಲ್ಬಾವು ಬರ್ತವೆ. ಆಮೇಲೆ ಅದಕ್ಕೋಸ್ಕರ ನಾವೇ ಮಾಡ್ತಾ ಇದೀವಿ, ಸ್ವಚ್ಛತೆ ಮಾಡೋದು ಉತ್ತಮ ಸರ್. ಗಾಂಧಿ ಮತ್ತೆ ಹುಲ್ಲು ಮೇವು ಮತ್ತೆ ಮೇವನ್ನ ಡೈರೆಕ್ಟ್ ಆಗಿ ಅಪ್ಲೈ ಮಾಡಬಾರ್ದು ಸರ್, ಅವಕ್ಕೆ ಒಣಗಿಸ್ಬಿಟ್ಟು ಕೊಡು ಬಿಟ್ಟು ಹಾಕ್ಬೇಕು ಸರ್ ಒಣ ಮೇವನ.
1: ಈಗ ರಸಮೇವು ಏನಾದ್ರೂ ಮಾಡ್ಕೊಳ್ತೀರಾ?
0: ರಸಮೇವು ಸದ್ಯಕ್ಕೆ ಮಾಡ್ತಾ ಇಲ್ಲ ಸರ್, 5 hours ಅವಶ್ಯತೆ ಇಲ್ಲ ಅಂತ ಹೇಳಿಬಿಟ್ಟು ಹಸಿ ಮೇವನೇ ಹಾಕ್ತಾ ಇದೀವಿ ಸರ್.
1: ಅಂದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಮಾಡಿದಾಗ ಮಾತ್ರ ರಸಮೇವ ಎಲ್ಲ ಬೇಕಾಗುತ್ತೆ?
0: ಬೇಕಾಗುತ್ತೆ ಸರ್.
1: ಈಗ ನಿಮ್ಮಲ್ಲಿ 5 ಇದ್ದಾವೆ?
0: ಹಾ ಸರ್.
1: ಈಗ ಕರುಗಳು ಎಷ್ಟಿದಾವೆ?
0: 2 ಸರ್.
1: ಈಗ ಹಸುಗಳಿಗೆ ಕಾಯಿಲೆ ಬರಬಾರ್ದು ಅಂತ ಹೇಳಿ ಮುಂಜಾಗ್ರತೆ ಕ್ರಮವಾಗಿ ಲಸಿಕೆಗಳನ್ನ ಹಾಕ್ತಾರಲ್ವಾ ಪಶು ಆಸ್ಪತ್ರೆಯಿಂದ? ಅಂದ್ರೆ ಆ ಲಸಿಕೆಗಳನ್ನೆಲ್ಲ ಹಾಕ್ತೀರಾ ನೀವು?
0: ಹಾ ಸರ್, ಹಾಕ್ತೀವಿ. 3 ರುಜೋಲ, ಆಮೇಲೆ ವ್ಯಾಕ್ಸಿನ್, ಗಂಟು ರೋಗ ವ್ಯಾಕ್ಸಿನ್ ಅವೆಲ್ಲ ಹಾಕ್ಸ್ತಾ ಇರ್ತೀವಿ ಸರ್.
1: ಇಲ್ಲಪ್ಪ ನಮ್ಮ ಹಸುಗಳಿಗೆ ರೋಗ ಇಲ್ಲ ಯಾಕೆ ಹಾಕ್ಸ್ಬೇಕು ಅಂತೇಳಿ ಈ ರೀತಿ ಚಿಂತನೆ ಮಾಡಲ್ಲ?
0: ಇಲ್ಲ ಸರ್, ಮಾಡಲ್ಲ ಸರ್. ಏನಾದ್ರೂ ರೋಗ ಬಂದೇ ಬರುತ್ತೆ ಸರ್, ಸುತ್ತಮುತ್ತ ಗಾಳಿ ಮೂಲಕ ಆದ್ರೂ ಹಸುಗಳಿಗೆ ರೋಗ ಬಂದೇ ಬರುತ್ತೆ, ಹಂಗಾಗಿ ವ್ಯಾಕ್ಸಿನ್ ಹಾಕ್ಸ್ತೀವಿ ಸರ್.
1: ಈಗ ಫುಡ್ ಅಂತಂದ್ರೆ ಬೆಳಗ್ಗೆ ಯಾವ ಟೈಮಿಗೆ ಕೊಡ್ತೀರಿ, ಸಂಜೆ ಯಾವ ಟೈಮಿಗೆ ಕೊಡ್ತೀರಿ?
0: ನಾವು ಬೆಳಗ್ಗೆ 6:30 ಒಳಗೆ ಕೊಡ್ತೀವಿ ಸರ್ ಫುಡ್. ಇನ್ನು 4 ಟೈಮಲ್ಲಿ ಮತ್ತೆ ಒಂದಾಗ ಗಂಟೆ ಅರ್ಧ ಗಂಟೆ ಮುಂಚಿತವಾಗಿ ಫುಡ್ ಕೊಡ್ತೀವಿ ಸರ್ ಅವಕ್ಕೆ.
1: ಈಗ ಹಾಲು ಕರಿಬೇಕಾದ್ರೆ ಯಾವ ರೀತಿ ಮುಂಜಾಗ್ರತೆ ಕ್ರಮ ವಹಿಸಬೇಕು
0: ಸರ್? ಹಾಲು ಕರಿಬೇಕಾದ್ರೆ ಹೆಂಗ್ ಬೇಕಂಗ್ ಕರೆಯೋದಲ್ಲ ಸರ್. ಹಸುವಿನ ಕೆಚ್ಚಲನ್ನ ನೀಟ್ ತೊಳೆದ್ಬಿಟ್ಟು ಅದನ್ನ ಬಟ್ಟೆಯಿಂದ ಒರೆಸ್ಬಿಟ್ಟು ಹಾಲು ಕರೆಯೋದು ಉತ್ತಮ ಅನ್ಸುತ್ತೆ ಸರ್.
1: ಈಗೆಲ್ಲ ಯಂತ್ರಗಳನ್ನ ಉಪಯೋಗ ಮಾಡ್ಕೊಳ್ತೀರಾ ಹಾಲು ಕರೆಯಕ್ಕೆ?
0: ಇಲ್ಲ ಸರ್, ಯಂತ್ರಗಳೇನು ಉಪಯೋಗ ಮಾಡ್ಕೊಳಲ್ಲ, ನಾವೇ ಕೈಯಿಂದಾನೆ ಕರಿತೀವಿ. ಕೈನ ಹಾಲು ಕರೆಯಕ್ಕಿಂತ ಮುಂಚೆ ಸೋಪಿಂದ ಸಾಬೂನಿಂದ ಕೈ ತೊಳ್ಕೊಂಡು ಹಾಲು ಕರಿತೀವಿ ಸರ್.
1: ಈಗ ಹಸುಗಳಿಗೆ ಎಷ್ಟೇ ಮೇವು ಕೊಟ್ಟರು ಸಹ ನಮಗೆ ಒಳ್ಳೆಯ ಒಂದು ಹಾಲಿನ ಇಳುವರಿ ಬರಬೇಕಂತಂದ್ರೆ ಸಕಾಲಕ್ಕೆ ತಕ್ಕಂತೆ ನೀರನ್ನ ಕೊಡಬೇಕಾಗುತ್ತಲ್ವಾ?
0: ಹಾ ಸರ್.
1: ಈಗ ನೀರು ಅಂತಂದ್ರೆ ಈಗ ಬೇಸಿಗೆಯಲ್ಲಿ ಸಾಕಷ್ಟು ನೀರು ಬೇಕಾಗುತ್ತೆ, ನೀರು ಯಾವ ತರ ಕುಡಿಸ್ತೀರಾ, ಹೆಂಗ ವ್ಯವಸ್ಥೆ ಮಾಡಿದ್ರಾ
0: ಸರ್? ನೀರು ನಾವು ಒಂದು ತೊಟ್ಟಿ ತರನೇ ಮಾಡ್ಕೊಂಡಿದೀವಿ ಸರ್. ಆ ತೊಟ್ಟಿನ ಬೆಳಗ್ಗೆ ಮತ್ತೆ ಸಾಯಂಕಾಲ ಕ್ಲೀನ್ ಮಾಡಿಬಿಟ್ಟು ಬೋರ್ ಇದೆ ಸರ್, ಅದರಿಂದಾನೇ ನಾವು ನೀರು ಹಾಕ್ತೀವಿ ಸರ್. ಬೆಳಗ್ಗೆ ಮತ್ತೆ ಮಧ್ಯಾಹ್ನ 3 ಕೊಡ್ತೀವಿ ಸರ್. ಯಾಕಂದ್ರೆ ಈ ಬಿಸಿಲು ಜಾಸ್ತಿರಿಂದ ಅವಕ್ಕೆ ಅವಶ್ಯತೆ ಇರುತ್ತೆ, ಹಸಿಮೇವು ಒಣಮೇವು ಮತ್ತೆ ದ್ವಿದಳ ಧಾನ್ಯದ ಹಿಟ್ಟು ತಿನ್ನೋದ್ರಿಂದ ಅವಕ್ಕೂ ಕೂಡ ಬಾಯಾರಿಕೆ ಆಗುತ್ತೆ ಅಂತೇಳಿ 3 ಕುಡಿಸ್ತೀವಿ ಸರ್.
1: ಈಗ ನೀರಿನ ಕೊರತೆ ಆಯ್ತು ಅಂತಂದ್ರೆ ಸಾಕಷ್ಟು ಹಸುವಿನ ದೇಹದ ಮೇಲೂ ಪರಿಣಾಮ ಬೀರುತ್ತೆ, ಜೊತೆಗೆ ಹಾಲಿನ ಇಳುವರಿನೂ ಸಹ ಕಡಿಮೆ ಆಗುತ್ತಲ್ವಾ?
0: ಹಾ ಸರ್, ಕಮ್ಮಿ ಆಗುತ್ತೆ, ಹಾಗಾಗಿ ನೀರು ಕುಡಿಸ್ತೀವಿ ಸರ್.
1: ಈಗ ಸಾಮಾನ್ಯವಾಗಿ ಈಗ ಹೊರಗಡೆ ಎಲ್ಲ ಹೋಗ್ತೀರಾ ಮೇಸಿಗೆ ಬರಕ್ಕೆ?
0: ಸರ್, ನಮ್ದೇ ಆದ ತೋಟ ಇದೆ ಅಲ್ಲ ಸರ್, ನಾವು ಹಸಿಮೇವು ಇದ್ದಾಗ ಮತ್ತೆ ಕಾಲ್ಗಳು ಇದಾಗ್ತವೆ ಅಂತೇಳಿ ಅವಕ್ಕೂ ಒಂದ್ ಸ್ವಲ್ಪ ಇದಾಗ್ಬೇಕಂತೇಳಿ ನಮ್ಮ ಹೊಲಕ್ಕೆ ಹೊಡ್ಕೊಂಡು ಹೋಗ್ತಾರೆ ಸರ್.
1: ಬರೀ ಕೂಡು ಪದ್ಧತಿಯಲ್ಲಿ ಅಷ್ಟೇ ನೀವು ಸಾಕಾಣಿಕೆ ಮಾಡಲ್ಲ
0: ಸರ್,
1: ಹೊರಗಡೆ ಎಲ್ಲ ಹೊಡ್ಕೊಂಡು
0: ಸರ್? ಕೊಟ್ಟಿಗೆ ಎಲ್ಲ ಸ್ವಲ್ಪ ಹೊತ್ತು ಬಿಡ್ತೀವಿ ಸರ್, ಕೊಟ್ಟಿಗೆ ಕ್ಲೀನ್ ಮಾಡ್ಬೇಕಾದ್ರೆ ಹೊರಗಡೆ ಕಟ್ತೀವಿ ಸರ್. ಅವಕ್ಕೆ ಮೇವು ಬೇಕು ಮತ್ತೆ ಸ್ವಲ್ಪ ಮೇಲಿ ಕಾಲು ಇದಾಗ್ಲಿ ಅಂತ ಹೇಳ್ಬಿಟ್ಟು ನಮ್ಮ ಹೊಲಕ್ಕೆ ಹೊಡ್ಕೊಂಡು ಹೋಗ್ತೀವಿ ಸರ್.
1: ಈಗ ಹೊರಗಡೆ ಎಲ್ಲ ಈಗ ಬೇಸಿಗೆಯಲ್ಲಿ ಅಂತಂದ್ರೆ ಯಾವ ಟೈಮ್ನಲ್ಲಿ ಬೇಸಿಗೆ ಬರ್ತೀರಾ
0: ಸರ್? ಬೇಸಿಗೆಯಲ್ಲಿ ಅಂದ್ರೆ 4 ಮೇಲೆ ಹೋಗ್ತೀವಿ ಸರ್.
1: ಬೆಳಗಿನ ಟೈಮು?
0: ಬೆಳಗ್ಗೆ ನಾವು ಹಾಲು ಕರೆದಾದ್ಮೇಲೆ ಅವಕ್ಕೂ ಸ್ವಲ್ಪ ಕೊಠಡಿ ಕ್ಲೀನ್ ಮಾಡ್ಬೇಕು ಅಂತ ಅಂದಾಗ ನಾವು 7 ಒಳಗೆ ಹಾಲು ಕರೆದಿರ್ತೀವಿ ಸರ್. ಒಂದು 10 ಮೇಯಿಸ್ಕೊಂಬರ್ತೀವಿ ಸರ್.
1: ಈಗ ಸಾಕಷ್ಟು ನಿಮ್ಮ ಒಂದು ಹಸುಗಳು ಅಭಿವೃದ್ಧಿ ಆಗ್ಬೇಕು ಅಂತಂದ್ರೆ ಕರುಗಳನ್ನ ಉತ್ತಮವಾಗಿ ಸಾಕಾಣಿಕೆ ಮಾಡ್ಬೇಕಾಗುತ್ತಲ್ವಾ? ಯಾವ ರೀತಿ ಮುಂಜಾಗ್ರತೆ ವಹಿಸ್ತೀರಾ ಕರುಗಳ ಸಾಕಾಣಿಕೆಯಲ್ಲಿ
0: ಸರ್? ಕರುಗಳು ಚಿಕ್ಕವಾಗಿರಿಂದ ಅವಕ್ಕೆ ನೀರು ಸಣ್ಣಕ್ಕೆ ಹುಲ್ಲನ್ನ ಹಸಿ ಮೇವನ್ನ ಕಟ್ ಮಾಡಾಕ್ತಿವಿ. ಇವಾಗ್ಲಿಂದಾನೆ ಅವು ಫುಡ್ ತಿನ್ಲಿ ಅಂತ ಹೇಳ್ಬಿಟ್ಟು ಸ್ವಲ್ಪನೆ ಕೊಡ್ತಾ ಬರ್ತೀವಿ. ಆಮೇಲೆ 2 ಅವಕ್ಕೆ ಸ್ನಾನ ಮಾಡಿಸ್ತೀವಿ. ಆಮೇಲೆ

0: ಹೊರಗಡೆ ಇಟ್ಕೊಂಡು ಅಡ್ಡಾಡಿಸ್ತೀವಿ ಸರ್ ನಾವೇ. ಆಮೇಲೆ ಒಳಗಡೆ ಕಟ್ಟೋದು, ಹೊರಗಡೆ ಕಟ್ಟೋದು, ಅವಕ್ಕೆ ನೀರು ಕುಡಿಯಂಗಾದ್ರೆ ನೀರು ಕುಡಿಸ್ತೀವಿ ಸರ್. ಅವಕ್ಕೆ ಎಷ್ಟೆಷ್ಟು ಪ್ರಮಾಣದಲ್ಲಿ ಹುಲ್ಲು ಬೇಕು ಅಂತೇಳಿ ಇದ್ ಹಾಕ್ತಿರ್ತಾವೆ ಸರ್.
1: ಜಂತಿನ ಔಷಧಿ ಹಾಕ್ತೀರಾ ಕರುಗಳಿಗೆ?
0: ಹಾ ಸರ್ ಹಾಕ್ತೀವಿ, 6 ತಿಂಗಳಿಗೊಮ್ಮೆ ಜಂತಿನ ಟ್ಯಾಬ್ಲೆಟ್ಸ್ ಹಾಕ್ತೀವಿ ಸರ್.
1: ಈಗ ನೀವೇ ತಂದು ಹಾಕ್ತೀರಾ ಅಥವಾ ಪಶು ಆಸ್ಪತ್ರೆ ವೈದ್ಯರನ್ನ ಭೇಟಿ ಮಾಡಿ ಸಲಹೆ ತಗೊಂಡು ಚಿಕಿತ್ಸೆ ಕೊಡ್ತೀರಾ? ಓಕೆ
0: ಸರ್, ಪಶು ಆಸ್ಪತ್ರೆಯಲ್ಲಿ ವಿಸಿಟ್ ಕೊಟ್ಬಿಟ್ಟು ಅವ್ರ ಸಲಹೆ ತಗೊಂಡು ಇಷ್ಟು ಕರುತ್ತು ಇದೇ ತಿಂಗಳು ಇದೆ ಕರುಗೆ ಎಷ್ಟು ಪ್ರಮಾಣದಲ್ಲಿ ಜಂತಿನ ಟ್ಯಾಬ್ಲೆಟ್ಸ್ ಅನ್ನ ಹಾಕ್ಬೇಕು ಅಂತ ಅವ್ರ ಸಜೆಷನ್ ತಗೊಂಡು ಹಾಕ್ತೀವಿ ಸರ್.
1: ಈಗ ಸುಮಾರು ವರ್ಷದಿಂದ ಈ ಒಂದು ಹೈನುಗಾರಿಕೆ ಮಾಡ್ಕೊಂಡು ಬರ್ತಾ ಇದ್ರಲ್ವಾ, ಅಂದ್ರೆ ಹಸು ಸಾಕಾಣಿಕೆಯಲ್ಲಿ ಏನಾದ್ರೂ ನಿಮಗೆ ಹಸುಗಳು ಮರಣ ಹೊಂದಿ ಏನಾದ್ರೂ ನಿಮಗೆ ಆಕಸ್ಮಿಕವಾಗಿ ಲಾಸ್ ಆಗಿರೋದುಂಟ?
0: ಆಗಿದ್ದುಂಟು ಸರ್. ಒಂದ್ ಹಸು ತುಂಬಾನೇ, ಒಂದ್ ವರ್ಷದ ಹಸು ಸರ್, ಮೊನ್ನೆ ರಿಸಲ್ಟ್ ಇದಾಗಿತ್ತು ಸರ್, ಡೆತ್ ಆಯ್ತದು. ಬಹಳ ಬೇಜಾರಾಯ್ತು ಸರ್. ಅದು ಬಿಸಿಲಿಂದ ಇದು ಅಂತ ಹೇಳಿ ಇದ್ ಮಾಡಿದ್ರು ಸರ್. ಅದಕ್ಕೆ ಹುಲ್ಲು ಏನೋ ಪ್ರಾಬ್ಲಮ್ ಆಗ್ಬಿಟ್ಟು ಡೆತ್ ಆಯ್ತು ಸರ್. ಅದನ್ನ ನಾವು ನಂದ ಹಸುವಿನ ಇದನ್ನ ಡ್ರಮ್ಮಲ್ ಹಾಕ್ಬಿಟ್ಟು ಕೊಳಸಿ ಹೊಲಕ್ ಹಾಕ್ತಾ ಇದೀವಿ ಸರ್.
1: ಅದು ಕೂಡ
0: ಸರ್, ಸತ್ತ ಹಸುವಿನ ಒಂದು ಡ್ರಮ್ಮಲ್ಲಿ ಕೊಳೆ ಹಾಕ್ತೀವಿ ಸರ್. ಅದನ್ನ ಕೊಳೆ ಹಾಕ್ಬಿಟ್ಟು ಅದು ಯಾವಾಗ ಕೊಳೆಯುತ್ತೋ ಸಗಣಿ ಗೊಬ್ಬರಕ್ಕಿಂತ ಆ ಹಸು ಸತ್ತ ಹಸುವಿನ ಗೊಬ್ಬರ ಹೆಚ್ಚಿನ ಪ್ರೋಟೀನ್ ಇರುತ್ತೆ ಸರ್.
1: ಹಂಗಾಗಿ ಜೀವಾಣುಗಳು ಸಾಕಷ್ಟು ಇರ್ತವೆ,
0: ಸೂಕ್ಷ್ಮಾಣು ಜೀವಾಣುಗಳು ಸಾಕಷ್ಟು ಇರ್ತಾವ ಸರ್. ಹಂಗಾಗಿ ಅದು ಕೊಳ್ತು ಚೆನ್ನಾಗಿ ಇದಾದ್ಮೇಲೆ ನೀರ ಪ್ರಮಾಣ ಸೇರಿಸ್ಬಿಟ್ಟು ಗಿಡಗಳಿಗೆ ಮತ್ತೆ ಹೊಲಗಳಿಗೆ ಹಾಕ್ತೀವಿ ಸರ್. ನಾವು
1: ಏನು ಅಡಿಕೆ ತೋಟಕ್ಕೆ ಕೊಡ್ತೀರಾ?
0: ಅಡಿಕೆ ತೋಟಕ್ಕೂ ಕೊಡ್ತೀವಿ, ಭತ್ತಕ್ಕೂ ಕೊಡ್ತೀವಿ ಸರ್.
1: ಇದ್ರ ಬಗ್ಗೆ ಯಾರು ನಿಮಗೆ ಮಾಹಿತಿ ಕೊಟ್ಟರು ಈ ತರ ಎಲ್ಲ ಮಾಡಬೇಕು, ಇದರಿಂದ ಸಾಕಷ್ಟು ಕೃಷಿಯಲ್ಲಿ ಭೂಮಿಯ ಫಲವತ್ತತೆ ಹೆಚ್ಚಲಿಕ್ಕೆ ಒಂದು ಕಾರಣ ಅಂತ?
0: ಸರ್, ನಾನು ಕೃಷಿ ಸಖಿಯಾಗಿ ಬರಕ್ಕಿಂತ ಮುಂಚೆಲೇ ನಮ್ಮ ತಾಯಿ, ನಮ್ಮ ಅಜ್ಜಿ, ನಮ್ಮ ತಮ್ಮ ಇದ್ರ ಬಗ್ಗೆ, ಅಗ್ರಿ ಬಗ್ಗೆ ತುಂಬಾನೇ ಅವ್ರಿಗೆ ಇಂಟ್ರೆಸ್ಟ್ ಇತ್ತು ಸರ್. ಅವ್ರ ಕಡೆಯಿಂದ ನಾನು ಯಾಕೆ ಕಲಿಬಾರ್ದು, ಹೊರಗಡೆ ಹೋಗಕ್ಕಿಂತ ನಮ್ಮ ಮನೇಲಿ ನಾನೇ ಮಾಡ್ಕೊಂಡ್ರೆ ಒಳ್ಳೆ ಇದಾಗುತ್ತೆ ಅಂತೇಳಿ ನಾನು ಕೂಡ ಇದನ್ನ ಪಡ್ಕೊಳ್ತಾ ಇದ್ದೀನಿ ಸರ್.
1: ಈಗ ಎಲ್ಲೋ ಒಂದ್ ಕಡೆ ಈಗ ಸಾಕಷ್ಟು ಈ ತರ ನೀವು ಗಂಜಲು ಈಗ ಜೀವಾಮೃತ ಮಾಡ್ತೀವಿ ಅಂತ ಹೇಳಿದ್ರ, ಘನ ಜೀವಾಮೃತ ಮಾಡ್ತೀವಿ ಅಂತ ಹೇಳಿದ್ರ, ಇದನ್ನೆಲ್ಲ ನಿಮ್ಮ ಅಡಿಕೆ ತೋಟಕ್ಕೆ ಕೊಡ್ತಿರಲ್ಲ, ನಿಮ್ಮ ಅಡಿಕೆಯಲ್ಲಿ ಏನ್ ಬದಲಾವಣೆ ಕಂಡಿದ್ರ?
0: ಸರ್, ನಮ್ಮ ಅಡಿಕೆಯಲ್ಲಿ ಬದಲಾವಣೆ ಏನ್ ಕಂಡಿದ್ದೀವಿ ಅಂದ್ರೆ, ನಾವು ಜೀವಾಮೃತ ಕೊಡೋಕ್ಕಿಂತ ಮುಂಚೆಲೆ ಅಡಿಕೆ ಮಧ್ಯ ಭಾಗದಲ್ಲಿ ಸೀಳ್ತಾ ಇತ್ತು. ಆಮೇಲೆ ಅಡಿಕೆ ಸಣ್ಣ ಅಡಿಕೆ ಗೋಟ್ ಹಾಕ್ತಿದ್ವಲ್ಲ, ಅವು ಉದುರ್ತಾ ಇದ್ವು. ಈ ಮತ್ತೆ ಅವು ಬಡ್ಡೆಗಳು ಸಣ್ಣ ಸಣ್ಣ ಇರ್ತಿದ್ವಿ ಸರ್. ಜೀವಾಮೃತ ಮತ್ತೆ ಘನಾಮೃತ ಕೊಟ್ಟಿಗೆ ಗೊಬ್ಬರವನ್ನ ಕೊಡ್ತಾ ಇದ್ರಿಂದ ಬಟ್ಟೆ ಕೂಡ ದಪ್ಪ ಆಗಿದೆ, ಅವು ಮತ್ತೆ ಗೊನೆ ಕೂಡ ಚೆನ್ನಾಗಿ ಇದಾಗಿದೆ ಸರ್, ಕಟ್ಟಿದೆ ಸರ್.
1: ಈಗ ಹಸು ಸತ್ತಾಗ ನಿಮಗೆ ನಿಮಗೆಲ್ಲ ಒಂದ್ ಕಡೆ ಆರ್ಥಿಕವಾಗಿ ಹೊಡೆತ ಬರುತ್ತಲ್ವಾ, ಲಾಸ್ ಆಗುತ್ತೆ ಆರ್ಥಿಕವಾಗಿ, ಅಂದ್ರೆ ಅಂತ ಸಂದರ್ಭದಲ್ಲಿ ಈಗ ನೀವು ಇನ್ಸೂರೆನ್ಸ್ ಅಂತ ಹೇಳಿ ಮಾಡಿಸ್ಕೊಂಡ್ರೆ ಪಶು ಒಂದು ಆಸ್ಪತ್ರೆಯಿಂದ ಅಥವಾ ನಿಮ್ಮ ಒಂದು ಹಾಲಿನ ನೀವು ಮಾರಾಟ ಮಾಡ್ತೀರ ಆ ಡೈರಿ ವತಿಯಿಂದ ಮಾಡಿಸಿದ್ರೆ ನಿಮಗೆ ಅದು ನಿಮಗೆ ಲಾಸ್ ಆದಂತ ನಿಮಗೆ ತುಂಬಿಕೊಡುತ್ತಲ್ವಾ ಇನ್ಸೂರೆನ್ಸ್ ಕಂಪನಿ ಮಾಡಿಸಿದ್ರೆ ಇನ್ಸೂರೆನ್ಸ್?
0: ಹಾ ಸರ್, ಮಾಡಿಸಿದ್ವಿ. ಅದು ಇನ್ನು ಇನ್ಸೂರೆನ್ಸ್ ಇದು ಸಣ್ಣ ಕರ ಸತ್ತಿದ್ರಿಂದ ಅದು ಅದ್ರ ಅಮೌಂಟ್ ನಮಗೆ ಬರ್ಲಿಲ್ಲ. ದೊಡ್ಡ ಆಕಳುಗಳು ಇದಾವಲ್ಲ ಸರ್, ಅದ್ರದ್ದು ಇನ್ಸೂರೆನ್ಸ್ ಮಾಡಿಸಿದ್ವಿ. ಇನ್ನು ಸಣ್ಣ ಕರ ಇದು 1 ವರ್ಷ ಇದೆ ಅಷ್ಟೇ ಅಂತೇಳಿ ಇನ್ಸೂರೆನ್ಸ್ ಏನ್ ಮಾಡಿಸ ಇರ್ಲಿಲ್ಲ ಸರ್.
1: ಚಿಕ್ಕ ಕರ ನಿಮಗೆ ಮರಣ ಹೊಂದಿದ್ದು?
0: ಹಾ, ಮರಣ ಹೊಂದಿದ್ದು ಸರ್.
1: ಈಗ ಇನ್ಸೂರೆನ್ಸ್ ಅಂತಂದ್ರೆ ಪ್ರತಿ ವರ್ಷ ರಿನಿವಲ್ ಮಾಡ್ತೀರಾ ಅದನ್ನ ಮಾಡಿಸ್ಬೇಕಾಗುತ್ತಾ?
0: ಹಾ ಸರ್, ರಿನಿವಲ್ ಮಾಡಿಸ್ಬೇಕಾಗುತ್ತೆ. ಇಲ್ಲಾಂದ್ರೆ ನಾವು ಹಾಲು ಹಾಕ್ತಿದೀವಿ ಅಂತ ಅಂದ್ರೆ ಅದರಲ್ಲೇ ರಿನಿವಲ್ ಮಾಡಬಹುದು ಸರ್.
1: ಡೈರಿಯಲ್ಲಿ?
0: ಹಾ, ಡೈರಿಯಲ್ಲಿ ರಿನಿವಲ್ ಆಗುತ್ತೆ ಸರ್.
1: ಪ್ರತಿನಿತ್ಯ ಬೆಳಗ್ಗೆ ಎಷ್ಟು ಲೀಟರ್ ಸಾಯಂಕಾಲ ಎಷ್ಟು ಲೀಟರ್ ಹಾಲು ಮಾರಾಟ ಮಾಡ್ತೀರಾ?
0: ಸರ್, ನಾವು ಹಾಲನ್ನ ನಾವು ಎಚ್ ಎಫ್ ಒಂದನ್ನ ನಮಗೆ ಅದು ಬೇಡ ಅಂತೇಳಿ ಮಾರಾಟ ಅದು ಲಾಭಕ್ಕೋಸ್ಕರ ಅಂತ ಮಾಡ್ಕೊಂಡಿರೋದು ಅದೊಂದು 8 ಲೀಟರ್ ಹಾಕ್ತಿವಿ ಸರ್. ಇನ್ನು ಗಿರಿತಳಿ ಹಸು ಬರುತ್ತಲ್ಲ ಸರ್, ಅದನ್ನೇನು ಹಾಕಲ್ಲ, ನಮ್ಮ ಮನೇಲೇ ಉಪಯೋಗಿಸ್ಕೊಂಡು ನಾವೇ ಟೀ ಮತ್ತೆ ಕಾಫಿ ಹಾಲು ಮೊಸರು ಇವನ್ನೆಲ್ಲ ಬಳಸ್ಕೊಳ್ತಾ ಇದ್ದೀವಿ ಸರ್.
1: ಈಗ ದೇಶೀಯ ತಳಿಯ ಹಸುವಿನ ಹಾಲು ಮಾರಾಟ ಮಾಡಲ್ಲ ಅಂದಮೇಲೆ ನೀವು ಹಾಲಿನ ಉತ್ಪನ್ನಗಳನ್ನಾಗಿ ಮಾಡಿ ಮಾರಾಟ ಮಾಡಿ ಹೆಚ್ಚು ಲಾಭ ಗಳಿಸ್ಬೋದಲ್ಲ. ಈಗ 1 ಕೆಜಿ ಬೆಣ್ಣೆಗೆ ಅಥವಾ ತುಪ್ಪಕ್ಕೆ ಸಾಕಷ್ಟು ಡಿಮ್ಯಾಂಡ್ ಇದೆ, ರೇಟ್ ಇದೆ ಅಲ್ವಾ?
0: ಹಾ ಸರ್, ಡಿಮ್ಯಾಂಡ್ ಇದೆ, ಮಾರ್ಬೋದು ಸರ್. ದೇಶೀಯ ಹಸು ಹಾಲು ಕಮ್ಮಿನೇ ಕೊಡೋದು, ಆದ್ರೂ ಅದ್ರದ್ದು ಪ್ರಾಮುಖ್ಯತೆ ಜಾಸ್ತಿ ಇರೋದ್ರಿಂದ ನಾವು ಉಪಯೋಗಿಸೋದ್ರಿಂದ ಬೇರೆಯವ್ರಿಗೂ ಕೂಡ ಹೇಳ್ಬಿಟ್ಟು ತುಪ್ಪ ಮತ್ತೆ ಬೆಣ್ಣೆ ಮೊಸರು ಅಂತ ಹೊರಗಡೆ ಕೂಡ ತಗೊಳ್ತಾರೆ ಸರ್.
1: ಅಂದ್ರೆ ಆ ರೀತಿ ಮಾರಾಟ ಮಾಡಲ್ಲ?
0: ಇಲ್ಲ ಸರ್, ಮಾರಾಟ ಮಾಡಲ್ಲ, ನಾವು ನಾವೇ ಬಳಸ್ತಾ ಇದೀವಿ. ಬೇಕು ಅಂತ ಅಂದ್ರೆ ಯಾರಾದ್ರೂ ರೈತರು ಕೇಳಿದ್ರೆ ಖಂಡಿತ ಕೊಡ್ತೀವಿ ಸರ್.
1: ಒಟ್ಟಾರೆ ನಿಮ್ಮ ಹೈನುಗಾರಿಕೆಯ ಉದ್ದೇಶ ಏನಪ್ಪಾ ಅಂತಂದ್ರೆ ಲಾಭಕ್ಕಿಂತ ಹೆಚ್ಚಾಗಿ ನಮ್ಮ ಕೃಷಿಗೆ ಇದರಿಂದ ಬರ್ತಕ್ಕಂಥ ಗಂಜಲು ಮತ್ತು ಸಗಣಿಯನ್ನ ಉಪಯೋಗ ಮಾಡಿಕೊಂಡು ಕೃಷಿಯಲ್ಲಿ ಅಭಿವೃದ್ಧಿ ಹೊಂದಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೈನುಗಾರಿಕೆ ಮಾಡಿರೋದು ನೀವು?
0: ಹಾ ಸರ್. ಅಂದ್ರೆ ನಾವು ಹಸುವಿನ ಹಾಲು ಲಾಭ ಮಾರೋದ್ರಿಂದ ಹಣ ಬರುತ್ತೆ ಹೊರತು ನಮ್ಮ ಆರೋಗ್ಯ ಮತ್ತೆ ಫಲವತ್ತತೆ ಭೂಮಿಯನ್ನ ಪಡ್ಕೊಳಕ್ ಆಗಲ್ವಾ ಸರ್? ಹಾಗಾಗಿ ಹಾಲು ಇಳುವರಿ ಕಮ್ಮಿ ಇರ್ಬೋದು, ಅದ್ರ ಪ್ರೋಟೀನ್ ಅದ್ರ ಪೌಷ್ಟಿಕಾಂಶ ಜಾಸ್ತಿ ಇರೋದ್ರಿಂದ ಬರೀ ಹಾಲಿಗೋಸ್ಕರ ಇದು ಮಾಡಿದ್ರಷ್ಟೇ ಆಗಲ್ಲ ಸರ್. ಗಂಜಲ ಆಗ್ಲಿ, ಸಗಣಿ ಆಗ್ಲಿ, ಗೋಮೂತ್ರ ಮತ್ತೆ ಇದು ಆಗ್ಲಿ, ಅದರಲ್ಲಿಂದ ಬರೋ ಗೊಬ್ಬರ ಎಲ್ಲ ಪ್ರೋಟೀನ್ ಇರುತ್ತಲ್ಲ ಸರ್, ಭೂಮಿ ಫಲವತ್ತತೆನೆ ಹೆಚ್ಚುತ್ತೆ. ಯಾವುದೇ ಗೊಬ್ಬರ

0: ನಾಕಂತ ಅವಶ್ಯತೆನೆ ಇರಲ್ಲ ಸರ್, ಹಂಗಾಗಿ ದೇಶಿ ಹಸುಗಳನ್ನ ಸಾಕ್ಬೇಕು ಅಂತ ಮನಸ್ಸು ಮಾಡಿದೀವಿ ಸರ್.
1: ಈಗ ಸಾವಯವ ಕೃಷಿ ಅಂತಂದ್ರೆ ಎಷ್ಟೆಕರೆ ಒಳಗಡೆ ಅಳವಡಿಸ್ಕೊಂಡಿದ್ರ? ಈಗ ಅಡಿಕೆ ಆಗಿರ್ಬೋದು, ಭತ್ತ ಆಗಿರ್ಬೋದು, ಇನ್ನೊಂದು ಬೆಳೆ ಆಗಿರ್ಬೋದು
0: ಸರ್. ಸಾವಯವ ಕೃಷಿ ಅಂತ ಅಂದ್ರೆ ಅಡಿಕೆ ಮತ್ತೆ ತೆಂಗು ನಾವು ಬೆಳೆಸ್ಕೊಂಡಿದ್ವಲ್ಲ ಸರ್, ಅದಕ್ಕೆ ಯಾವ್ದೇ ಕೆಮಿಕಲ್ಸ್ ಹಾಕಿಲ್ಲ ಸರ್, ಸಗಣಿ ಗೊಬ್ಬರದಿಂದಾನೇ ಹಾಕ್ತಾ ಇದೀವಿ. ಗೋಮೂತ್ರ ಗೊಬ್ಬರ ಮತ್ತೆ ಹಸಿರೆಲೆ ಗೊಬ್ಬರ, ಡಯಾಂಚಿ, ಆಮೇಲೆ ಸುಬಾಬುಲ ಇವನ್ನೆಲ್ಲ ಅದರಲ್ಲೇ ಇದ್ ಮಾಡ್ತೀವಿ ಸರ್. ಅದೊಂದು 10 ಎಕರೆ ಬರುತ್ತೆ ಸರ್, 2 ಎಕರೆ ಮಾತ್ರ ಭತ್ತಕ್ಕೆ ನಾವು ಊಟ ಮಾಡ್ಬೇಕು ಅಂತೇಳಿ ಸಾವಯವ ಗೊಬ್ಬರವನ್ನ ಬಳಸ್ತಾ ಇದ್ವಿ. ಹಾಗೆ ಇನ್ನು ಉಳಿದ ಗೊಬ್ಬರ ಹೊಲಕ್ಕೆ ನಾವೇನ್ ಕೆಮಿಕಲ್ಸ್ ಜಾಸ್ತಿ ಏನ್ ಹಾಕಲ್ಲ ಸರ್, ಎಷ್ಟು ಅವಶ್ಯಕತೆ ಇರುತ್ತೆ ಅಂತೇಳಿ ನಾವ್ ಅಷ್ಟೇ ಹಾಕ್ತಿವಿ ಸರ್.
1: ಈಗ ಬೇರೆ ಒಂದು 8 ಎಕರೆ ಭತ್ತಕ್ಕೆ ಹೆಚ್ಚು ನಾವು ರಾಸಾಯನಿಕ ಬಳಸಲ್ಲ, ಎಷ್ಟು ಅವಶ್ಯಕತೆ ಇರುತ್ತೆ ಅಷ್ಟು ಹಾಕ್ತಿವಿ ಅಂತ ಹೇಳಿದ್ರ, ಅದಕ್ಕೆ ಎಷ್ಟು ಅವಶ್ಯಕತೆ ಇದೆ ಅಂತ ಹೇಳಿ ನಿಮ್ಗೆ ಹೆಂಗ್ ಗೊತ್ತಾಗುತ್ತೆ
0: ಸರ್? ಮಣ್ಣಿನ ಪರೀಕ್ಷೆ ಮಾಡಿಸ್ಬೇಕು. ಮಣ್ಣಿನ ಪರೀಕ್ಷೆ ಮಾಡಿದ್ರೆ ಅದಕ್ಕೆ ಯಾವ ಗೊಬ್ಬರ ಕೊರತೆ ಇದೆಯೋ ಅದನ್ನ ಮಾತ್ರ ಹಾಕ್ಬೇಕು. ಎಲ್ಲದು ಚೆನ್ನಾಗಿ ಬೆಳೀತಿದೀವಿ, ಇಳುವರಿ ಜಾಸ್ತಿ ಆಗ್ಬೇಕು ಅಂತೇಳಿ ಎಲ್ಲ ಕೆಮಿಕಲ್ಸ್ ಹಾಕ್ತಾ ಹೋದ್ರೆ ಆ ಮಣ್ಣಿನ ಫಲವತ್ತತೆನ ಕಳ್ಕೊಳ್ಳುತ್ತೆ, ಮನುಷ್ಯನ ಆರೋಗ್ಯ ಕಳ್ಕೊಳ್ಳುತ್ತೆ. ಎನಿ ಟೈಮ್ ನೀರೇ ಇರ್ಬೇಕು ಸರ್. ಹಂಗಾಗಿ ನಾವು ಅದಗೇನು ಯಾವ ಗೊಬ್ಬರ ಕಮ್ಮಿ ಇದೆ ಅಷ್ಟೇ ಮಾತ್ರ ನಾವು ಹಾಕ್ತಾ ಇದೀವಿ ಸರ್.
1: ಅಂದ್ರೆ ಎಲ್ಲ ಒಂದ್ ಕಡೆ ನೀವು ಮಣ್ಣು ಪರೀಕ್ಷೆ ಮಾಡಿಸ್ತಾ ಇದ್ರಾ
0: ಸರ್? 3 ವರ್ಷಕ್ಕೊಮ್ಮೆ ಮಾಡಿಸ್ತಾ ಇದೀವಿ ಸರ್.
1: ಅನುಕೂಲ ಅಂತೀರಾ ಮಣ್ಣು ಪರೀಕ್ಷೆ ಮಾಡೋದ್ರಿಂದ?
0: ಹಾ ಸರ್, ಅನುಕೂಲ. ಯಾವ ಗೊಬ್ಬರ ಹಾಕ್ಬೇಕು, ಎಷ್ಟು ಹಾಕ್ಬೇಕು, ಎಷ್ಟು ಪ್ರಮಾಣದಲ್ಲಿ ಹಾಕ್ಬೇಕು, ಯಾವ್ದ್ರಲ್ಲಿ ಎಷ್ಟು ಸಾರಾಂಶ ಇದೆ ಅಂತ ಗೊತ್ತಾಗುತ್ತಲ್ಲ ಸರ್. ಹಂಗಾಗಿ ಮಣ್ಣಿನ ಪರೀಕ್ಷೆ ಮಾಡಿಸ್ತಾ ಇದೀವಿ ಸರ್.
1: ಅಂದ್ರೆ ಯಾವ್ಯಾವ ಗೊಬ್ಬರ ಎಷ್ಟೆಷ್ಟು ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಮಾಹಿತಿ ಸಿಕ್ಕಾಗ ಎಲ್ಲೇ ಒಂದ್ ಕಡೆ ನಾವು ಕೃಷಿಯಲ್ಲಿ ಒಂದ್ ಸ್ವಲ್ಪ ಮಟ್ಟಿಗೆ ಖರ್ಚು ಕಡಿಮೆ ಮಾಡ್ಕೊಳ್ಬಹುದು ಅಲ್ವಾ? ಈಗ ಸಿಕ್ಕಾಬಟ್ಟೆ ರಾಸಾಯನಿಕ ಗೊಬ್ಬರ ಕೂಡ ತಪ್ಪುತ್ತೆ ಅಲ್ಲಿ ಮಣ್ಣ ಪರೀಕ್ಷೆಯಿಂದ.
0: ಹಾ ಸರ್, ಯಾಕಂದ್ರೆ ನಾವೇನ್ ಮಾಡ್ತೀವಿ, ಯೂರಿಯಾ, ಪೊಟ್ಯಾಸಿಯಂ ಅವೆಲ್ಲ ಆಗ್ತಾ ಹೋಗ್ತಿವಿ. ಸಾರಜನಕ ನೈಸರ್ಗಿಕವಾಗಿ ಸಿಗಂತ ಗೊಬ್ಬರವನ್ನ ಬಿಟ್ಟು ಅದಕ್ಕಿಂತ ಜಾಸ್ತಿ ಕೆಮಿಕಲ್ಸ್ ಹಾಕೋದ್ರಿಂದ ಭೂಮಿ ಹಾಳಾಗುತ್ತೆ, ಮನುಷ್ಯನ ಆರೋಗ್ಯನ ಹಾಳಾಗುತ್ತೆ. ಅದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕಿದ್ರೆ ಅವಶ್ಯತೆ ಅನ್ಸುತ್ತೆ ಸರ್. ಹಂಗಾಗಿ ಸಾವಯವ ಕೃಷಿ ಮಾಡೋದ್ರಿಂದ ಉತ್ತಮ ಸರ್.
1: ಈಗ ನೀವು 2 ಎಕರೆ ಒಳಗಡೆ ನಿಮ್ಮ ಮನೆಗೆ ಬೇಕಾದಂತ ಭತ್ತವನ್ನ ಈ ಒಂದು ಸಾವಯವ ಕೃಷಿಯಲ್ಲಿ ಬೆಳಿತಿರಲ್ಲ, ಈಗ ಸಾವಯವದಲ್ಲಿ ಬೆಳೆದಂತ ಅಕ್ಕಿ ಮಾಡಿದಾಗ ಅಲ್ಲಿ ಯಾವ ರೀತಿ ಬದಲಾವಣೆ ಕಾಣಬಹುದು? ರಾಸಾಯನಿಕದಲ್ಲಿ ಬೆಳೆದಿರತಕ್ಕಂತ ಅಕ್ಕಿಗೂ ಇದಕ್ಕೆ ಏನ್ ಬದಲಾವಣೆ ಕಾಣಬಹುದು ನಾವು
0: ಸರ್? ಸಾವಯವ ಕೃಷಿ ಇದ್ರಲ್ಲಿ ಮಾಡೋದ್ರಲ್ಲೂ ಸೇಮ್ ಅದೇನು ವ್ಯತ್ಯಾಸ ಅನ್ಸಲ್ಲ ಸರ್. ಯಾಕಂದ್ರೆ ಅಕ್ಕಿ ಎಲ್ಲ ಒಂದೇ ರೀತಿ. ಸಾವಯವ ಕೃಷಿಯಲ್ಲಿ ಜಾಸ್ತಿ ನಾವು ಸ್ಟೀಮ್ ಕೊಡಿಸಬಾರ್ದು ಸರ್. ಎಷ್ಟಿರುತ್ತೆ ಅಷ್ಟು ಸ್ಟೀಮ್ ಕೊಡಿಸಿದ್ರೆ ಚೆನ್ನಾಗಿರುತ್ತೆ ಸರ್. ಜಾಸ್ತಿ ಸ್ಟೀಮ್ ಕೊಡಿಸಿದ್ರೆ ಅದ್ರಲ್ಲೂ ಪೌಷ್ಟಿಕಾಂಶಗಳನ್ನೇ ಇರಲ್ಲ ಸರ್, ಪಾಲಿಸ್ ಮಾಡಬಾರ್ದು
1: ಸರ್.
0: ಅಷ್ಟೇ ಸರ್. ಹಂಗಾಗಿ ಸಾವಯವ ಮಾಡೋದ್ರಿಂದ ಆ ಅಕ್ಕಿನ ನಾವು ಗಂಜಲನ್ನ ಕೆಲವು ಏನ್ ಮಾಡ್ತೀರಾ ತಗ್ಬಿಡ್ತಾರೆ ಸರ್, ತೆಗಿಯಕ್ ಹೋಗ್ಬಾರ್ದು. ಅದ್ರಲ್ಲೇ ಇಂಗ್ಸಿದ್ರೆ ಅದ್ರಲ್ಲಿ ಪ್ರೋಟೀನ್, ಸಾವಯವ ಕೃಷಿ ಮಾಡೋ ಅಕ್ಕಿ ಅಂದ್ರೆ ಸರ್ ಪ್ರೋಟೀನ್ ಇರುತ್ತೆ. ಹಂಗಾಗಿ ಅದನ್ನ ಅನ್ನ ತಿನ್ಬಿಟ್ರೆ ಚೆನ್ನಾಗಿರುತ್ತೆ, ಆರೋಗ್ಯವಾಗಿರುತ್ತೆ ಸರ್.
1: ಈಗ ಮಾರಾಟ ಮಾಡ್ತೀರಾ ಅಕ್ಕಿನ
0: ಸರ್? ನಮಗೆ ಎಷ್ಟು ಅವಶ್ಯತೆ ಇರುತ್ತೆ ಅಷ್ಟು ಉಳಿಸ್ಕೊಂಡ್ಬಿಟ್ಟು ಈಗ ಬೇಕು ನಮಗೆ ಭತ್ತ ಅಂತ ಕೇಳ್ತಾರ ಸರ್. ಹಂಗಾಗಿ ರೈತರಕ್ಕೆ ಯಾರು ಕೇಳ್ತಾರೋ ಅವ್ರಿಗೆ ಕೊಡ್ತೀವಿ ಸರ್.
1: ಒಟ್ಟಾರೆ ಈಗ ಅಡಿಕೆಯಲ್ಲೂ ಸಾಕಷ್ಟು ನೀವು ಆದಾಯ ಕಾಣ್ತೀರಿ ಈಗ. ಕೊಟ್ಟಿಗೆ ಗೊಬ್ಬರ, ಜೀವಮೃತ ಇದನ್ನೆಲ್ಲ ಹೌದಾ
0: ಸರ್? ಕಾಣ್ತಾ ಇದೀವಿ, ಚೆನ್ನಾಗಿ ಇಳುವರಿನೂ ಕೂಡ ಬಂದಿದೆ. ಸೂರ್ಯನ ಕಿರಣಗಳು ಬೀಳಬಾರ್ದು ಅಂತ ಹೇಳ್ಬಿಟ್ಟು ನಾವೇನ್ ಮಾಡ್ತೀವಿ, ಸುಣ್ಣ ಹೊಡ್ಸೋದು, ಆಮೇಲೆ ಸುತ್ತಲೂ ಮರಗಳನ್ನ ಹಾಕಿದ್ರೆ ಬೆಟರ್ ಸರ್. ನೇರವಾಗಿ ಸೂರ್ಯನ ಕಿರಣಗಳು ಅಡಿಕೆ ಗಿಡಕ್ಕೆ ಬೀಳೋದ್ರಿಂದ ಹಳದಿ ಕಲರ್ ಕಟ್ಕೊಂತಾ ಹೋಗ್ಬಿಡುತ್ತೆ. ಇನ್ನೊಂದು, ಬೇಸಿಗೆ ಕಾಲ ಜಾಸ್ತಿ ಬಂತಂದ್ರೆ ಎಲ್ವೆಟ್ ಬೀನ್ಸ್ ಅಂತ ಬರುತ್ತೆ ಸರ್, ಬಹುವಾರ್ಷಿಕ ಅದು ಇದು ಸರ್. ಅಂದ್ರೆ ವರ್ಷ ಪೂರ್ತಿ ಇರುತ್ತೆ ಅದು, ಅಡಿಕೆ ಗಿಡನ ಅಥವಾ ತೆಂಗಿನ ಗಿಡನ ಪೂರ್ತಿ ಹಬ್ಕೊಳ್ಳುತ್ತೆ, ಅಚ್ಚ ಹಸಿರಾಗಿ ಇರುತ್ತೆ, ಮತ್ತೆ ಪ್ರೋಟೀನು ಕೂಡ ಇರುತ್ತೆ ಅದು. ಹಂಗಾಗಿ ಅದನ್ನ ಬೆಳೆಸೋದು ಉತ್ತಮ ಸರ್. ಅದನ್ನ ನಾವು ಗೊಬ್ಬರವಾಗಿ ಕೂಡ ಮಾಡಬಹುದು ಸರ್.
1: ಅಲ್ಲಿ ಹಸಿರೆಲೆ ಗೊಬ್ಬರವಾಗಿ ರೋಟರ್ವೇಟರ್ ಹೊಡೆದ್ರೆ ಗೊಬ್ಬರ ಆಗುತ್ತಲ್ವಾ
0: ಸರ್? ಮಾಡಬಹುದು.
1: ಈಗ ತೆಂಗು ಅಂತಂದ್ರೆ ಅದನ್ನ ಯಾವ ರೀತಿ ಮಾರಾಟ ಮಾಡ್ತೀರಾ
0: ಸರ್? ತೆಂಗು ಎರಡನೀರು ಕೊಡ್ತೀವಿ ಸರ್, ನಮಗೆ ಮತ್ತೆ ಕಾಯಿ ಬೇಕು ಅಂತ ಹೇಳಿ ಮನೆಗೆ ನಾವು ಕಾಯನ್ನ ಉಪಯೋಗಿಸ್ಕೊಂತೀವಿ ಸರ್.
1: ಕೊಬ್ಬರಿ ಎಣ್ಣೆ ಮಾಡ್ತೀರಾ ನೀವು?
0: ಹಾ ಸರ್, ನಮ್ಮ ಹೊಲದಲ್ಲಿ ಇದಂತ ಮತ್ತೆ ಕೊಬ್ಬರಿ ಎಣ್ಣೆ ನಾವು ಮಾಡ್ಕೊಂತೀವಿ ಸರ್. ಹೊರಗಡೆ ಏನು ಕೊಬ್ಬರಿ ಎಣ್ಣೆ ತಗೊಳಲ್ಲ ಸರ್, ಅದರಿಂದ ಮಾಡ್ಕೊಂತೀವಿ ಸರ್.
1: ಊಟಕ್ಕೆಲ್ಲ ಬಳಸ್ತೀರಿ?
0: ಹಾ, ಊಟಕ್ಕೆಲ್ಲ ಬಳಸ್ತೀವಿ ಸರ್.
1: ಒಟ್ಟಾರೆ ಕೃಷಿಯಲ್ಲಿ ನಿಮಗೆ ವರ್ಷದಲ್ಲಿ ಎಷ್ಟು ಆದಾಯ ಸಿಗುತ್ತೆ
0: ಸರ್? ಕೃಷಿಯಲ್ಲಿ ಆದಾಯ ಚೆನ್ನಾಗಿ ಸಿಗುತ್ತೆ ಸರ್.
1: ಈಗ ಭತ್ತದಿಂದ ಬರುತ್ತೆ, ಮೆಕ್ಕೆಜೋಳದಿಂದ ಬರುತ್ತೆ, ಜೊತೆಗೆ ಅಡಿಕೆ, ತೆಂಗು, ಸುಮಾರು ದುಡ್ಡು ಕಾಣ್ತಾ ಇದ್ರಿ.
0: ಹಾ ಸರ್.
1: ಈಗ ಏನ್ ಅನ್ಸುತ್ತೆ ನಿಮ್ಗೆ, ಸಾಕಷ್ಟು ವಿದ್ಯಾಭ್ಯಾಸ ಮಾಡ್ಕೊಂಡು ಈಗ ವಿದ್ಯಾಭ್ಯಾಸದಿಂದ ಯಾವ್ದು ಕೆಲ್ಸಕ್ಕೆ ಹೋಗದೆ ಈ ಕೃಷಿ ವೃತ್ತಿಗೆ ಬಂದು ಅದ್ರಲ್ಲಿ ಹೈನುಗಾರಿಕೆ ಮಾಡ್ಕೊಂಡು ಜೀವನವನ್ನ ಕಟ್ಟಿಕೊಂಡಿದ್ದೀರಾ, ಈ ಕೃಷಿ ಬದುಕು ಅನ್ನುವಂಥದ್ದು ಏನ್ ಅನ್ಸುತ್ತೆ ನಿಮಗೆ
0: ಸರ್? ಎಜುಕೇಶನ್ ಮಾಡ್ಬೋದು, ತಪ್ಪೇನಲ್ಲ. ಕೆಲ್ಸ ಸಿಗುತ್ತೆ ಅಂತ ಇನ್ನೊಬ್ರು ಕೈ ಕೆಳಗಿರೋಕ್ಕಿಂತ ಈ ಕೃಷಿ ಮಾಡ್ಕೊಂಡು ಅದ್ರಲ್ಲಿ ಸಿಗಂತ ಸುಖನೇ ಬೇರೆ ಸರ್, ಸಂತೋಷನೇ ಬೇರೆ ಸರ್, ನೆಮ್ಮದಿ ಸಿಗುತ್ತೆ ಸರ್. ಯಾಕಂದ್ರೆ ಕೃಷಿ ಮಾಡ್ಕೊಡೋದ್ರಿಂದ ಆರೋಗ್ಯನು ಕಾಪಾಡ್ಕೋಬಹುದು, ಆಮೇಲೆ ಭೂಮಿ ಫಲವತ್ತತೆ ಪಡ್ಕೋಬಹುದು, ನಮಗೆ ಏನ್ ಬೇಕ ಎಲ್ಲಾ ಬೆಳೆಗಳನ್ನ ನಮ್ಮ ಭೂಮಿಯಲ್ಲೇ ಬೆಳ್ಕೊಂಡು ತಿನ್ನೋದ್ರಿಂದ ಖುಷಿ ಆಗುತ್ತೆ ಸರ್.
1: ಒಳ್ಳೇದು ಲಕ್ಷ್ಮೀ ದೇವಿ ಅವರೇ, ಇಲ್ಲ ತನಕ ಸಾಕಷ್ಟು ಈ ಒಂದು ಕೃಷಿ ಜೊತೆಗೆ ಉಪಕಸಬಾಗಿ ಹೈನುಗಾರಿಕೆಯನ್ನ ಯಾವ ರೀತಿ ಮಾಡ್ಕೊಂಡು ಹೋಗ್ತಾ ಇದ್ದೀರಿ, ಸಾಕಷ್ಟು ತಮ್ಮ

0: ಒಂದು ಅನುಭವಗಳನ್ನು ಇವತ್ತು ನಮ್ಮ ಕೇಳುಗರೊಂದಿಗೆ ಹಂಚಿಕೊಂಡಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ.
1: ನಮಸ್ಕಾರ ಸರ್. ಇದುವರೆಗೂ ಹೈನುಗಾರಿಕೆಯಲ್ಲಿನ ಅನುಭವಗಳ ಕುರಿತು ದಾವಣಗೆರೆ ತಾಲೂಕು ತುರ್ಚಘಟ್ಟ ಗ್ರಾಮದ ರೈತ ಮಹಿಳೆ ಎಂಎಚ್ ಲಕ್ಷ್ಮೀದೇವಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಮರುಳಸಿದ್ದೇಶ್. ಇದೀಗ ಹವಾಮಾನ ವರದಿ. ಮುಂದಿನ 24 ಗಂಟೆಗಳಲ್ಲಿ ಸಾಮಾನ್ಯವಾಗಿ ಮೋಡ ಕವಿದ ವಾತಾವರಣ, ಕೆಲವು ಪ್ರದೇಶಗಳಲ್ಲಿ ಗಂಟೆಗೆ 30-40 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸುವ ಸಾಧ್ಯತೆ ಇದ್ದು ಹಗುರ ಮಳೆಯಾಗುವ ಸಾಧ್ಯತೆ ಇದೆ. ಗರಿಷ್ಠ ಮತ್ತು ಕನಿಷ್ಠ ತಾಪಮಾನ ಕ್ರಮವಾಗಿ 29 ಡಿಗ್ರಿ ಸೆಲ್ಸಿಯಸ್ ಮತ್ತು 21 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ವರದಿ ಮಾಡಿದೆ.

0: ಇದೀಗ ಉತ್ಪನ್ನವಾರು ದೈನಂದಿನ ವರದಿ ಆರಂಭದಲ್ಲಿ ಚಿತ್ರದುರ್ಗ ಕೃಷಿ ಮಾರುಕಟ್ಟೆಯ ಇಂದಿನ ಧಾರಣೆ. ಉತ್ಪನ್ನ ಅಡಿಕೆ ಪ್ರಭೇದ ಅಪಿ ಗರಿಷ್ಠ 52,029, ಕನಿಷ್ಠ 51,619. ಅಡಿಕೆ ಪ್ರಭೇದ ಬೆಟ್ಟೆ ಕ್ವಿಂಟಾಲ್ಗೆ ಗರಿಷ್ಠ 39,479, ಕನಿಷ್ಠ 39,049. ಅಡಿಕೆ ಪ್ರಭೇದ ಕೆಂಪುಗೋಟು ಗರಿಷ್ಠ 32,500, ಕನಿಷ್ಠ 32,100. ಅಡಿಕೆ ಪ್ರಭೇದ ರಾಶಿ ಗರಿಷ್ಠ 51,599, ಕನಿಷ್ಠ 51,139. ಚಳ್ಳಕೆರೆ ಕೃಷಿ ಮಾರುಕಟ್ಟೆಯ ಇಂದಿನ ಧಾರಣೆ. ಉತ್ಪನ್ನ ಮೆಕ್ಕೆಜೋಳ ಪ್ರಭೇದ ಹಳದಿ ಗರಿಷ್ಠ 2,668, ಕನಿಷ್ಠ 2,205. ಉತ್ಪನ್ನ ರಾಗಿ ಪ್ರಭೇದ ಉತ್ತಮ ಗರಿಷ್ಠ ಮತ್ತು ಕನಿಷ್ಠ 2,900. ಹಿರಿಯೂರು ಕೃಷಿ ಮಾರುಕಟ್ಟೆಯ ಇಂದಿನ ಧಾರಣೆ. ಉತ್ಪನ್ನ ಕಡಲೆಕಾಯಿ ಬೀಜ ಗರಿಷ್ಠ 11,667, ಕನಿಷ್ಠ 11,235. ಇದುವರೆಗೂ ಕೃಷಿ ಉತ್ಪನ್ನ ಮಾರುಕಟ್ಟೆಯ ದೈನಂದಿನ ವರದಿಯನ್ನ ಕೇಳಿದಿರಿ. ಈಗ ಕೇಳಿ ರೈತರಿಗೆ ಸಲಹೆ.
1: ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಭರತ್ ಕುಮಾರ್ ಎಂ ವಿ ಅಂತ ಹೇಳಿ. ನಾನು ಪ್ರಸ್ತುತ ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗದಲ್ಲಿ ತೋಟಗಾರಿಕೆ ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಅಡಿಕೆ ತೋಟಗಳಲ್ಲಿ ಬಹಳಷ್ಟು ರೈತರ ಉದ್ದೇಶ ಏನಿರುತ್ತೆ ಅಂತ ಹೇಳಿದ್ರೆ ಉತ್ತಮವಾದ ಫಸಲನ್ನು ಗಳಿಸೋದು. ಅದಕ್ಕಾಗಿ ಹೆಚ್ಚಿನ ಪ್ರಮಾಣದಲ್ಲಿ ನೀರನ್ನು ಒದಗಿಸೋದನ್ನು ಕೂಡ ನಾವು ನೋಡ್ತಾ ಬರ್ತಾ ಇದ್ದೇವೆ. ಆದರೆ ಯಾವುದೇ ಬೆಳೆಗೆ ಬೇರಿನ ಭಾಗದಲ್ಲಿ ಅವಶ್ಯಕತೆಗಿಂತ ಹೆಚ್ಚು ನೀರು ಶೇಖರಣೆಯಾದಲ್ಲಿ ತೊಂದರೆ ಹೆಚ್ಚು ಅಂತ ಹೇಳ್ಬೋದು. ಯಾಕೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಈಗ ಉದಾಹರಣೆಗೆ ಅಡಿಕೆ ಗಿಡವನ್ನೇ ತೆಗೆದುಕೊಂಡ್ರೆ, ನೀವು ಅಡಿಕೆ ಗಿಡದ ಬುಡದಲ್ಲಿ ನೀವು ಮುಟ್ಟಿದ್ರೆ ತೇವ ಇದ್ರೆ ಅಷ್ಟು ತೇವಾಂಶ ಸಾಕು, ನೀರನ್ನ ನಿಲ್ಲಿಸ್ಬೇಕು ಭತ್ತದ ಗದ್ದೆ ರೀತಿ ಅನ್ನೋದು ತಪ್ಪು ಕಲ್ಪನೆ. ಅದು ಅತಿ ಹೆಚ್ಚು ನೀರು ನಿಂತಾಗ ಏನಾಗುತ್ತೆ, ಮಣ್ಣಿನಲ್ಲಿ ನೀವು ನೋಡ್ತಾ ಹೋದ್ರೆ 45% ಮಾತ್ರ ನಿಮ್ಗೆ ಮಣ್ಣಿನ ಕಣ ಇರ್ತವೆ, 5% ನಿಮ್ಗೆ ಸಾವಯವ ಅಂಶ ಇರಬೇಕು, 25% ನೀರು, 25% ಗಾಳಿ ಇರಬೇಕು. ನೀವು ಯಾವಾಗ ಅತಿ ಹೆಚ್ಚು ನೀರನ್ನ ಕೊಡ್ತಾ ಹೋಗ್ತೀರಿ, ನಾನು ಏನ್ 25% ಗಾಳಿ ಹೇಳಿದೆ, ಆ ಗಾಳಿ ಜಾಗವನ್ನ ನೀರು ಆವರಿಸ್ಕೊಂತ ಹೋಗ್ತಾ ಇರುತ್ತೆ. ಆವಾಗ ಏನಾಯ್ತು, ಅದರರ್ಥ ಸಾಕಷ್ಟು ಪ್ರಮಾಣದಲ್ಲಿ ಆಮ್ಲಜನಕ ಅಥವಾ ಬೇರಿಗೆ ಉಸಿರಾಟ ಆಗೋದಿಲ್ಲ, ಅದರಿಂದ ಬೇರೆ ಬೇರೆ ಸಮಸ್ಯೆಗಳು ಶುರು ಆಗ್ತವೆ. ಉದಾಹರಣೆಗೆ ಹೇಳ್ಬೇಕಂತ ಹೇಳಿದ್ರೆ, ರೈತರ ಹೊಲದಲ್ಲಿ ನೀವು ಕಾಣಬಹುದಂತ ಹಿಡಿ ಮುಂಡಿಗೆನು ಕೂಡ ಅಂತದ್ರಲ್ಲಿ ಒಂದು. ಹಿಡಿ ಮುಂಡಿಗೆ ಇದೊಂದೇ ಕಾರಣಕ್ಕೆ ಬರುತ್ತೆ ಅಂತ ಹೇಳಲ್ಲ, ಗಟ್ಟಿಯಾದ ಮಣ್ಣಿನ ಪದರ, ನೀರು ಅತಿ ಹೆಚ್ಚಾಗಿ ನಿಲ್ಲೋದು, ಬೇರಿನ ಉಸಿರಾಟದ ಸಮಸ್ಯೆ, ಕೆಲವೊಂದು ಲಘು ಪೋಷಕಾಂಶ ಬೋರಾನ್ ಜಿಂಕ್ ಅಂತ ಲಘು ಪೋಷಕಾಂಶದ ಕೊರತೆ ಇದೆಲ್ಲ ಬರ್ತದೆ. ಹಾಗಾಗಿ ನೀರಿನ ನಿರ್ವಹಣೆ ನಮ್ಗೆ ಬಹಳ ಮುಖ್ಯ. ಈ ಮುಂಗಾರು ಹಂಗಾಮಿನಲ್ಲಿ ಬಹಳಷ್ಟು ಕಡೆ ನಾವು ಈ ನೀರು ಹೆಚ್ಚಾಗಿ ನಿಲ್ಲೋದನ್ನ ನೋಡಿದಾಗ ಅಡಿಕೆ ಗಿಡ ಹಳದಿ ಆಗೋದು, ಫಲ ಕಚ್ಚದೇ ಇರೋದು, ಇವೆಲ್ಲ ಸಮಸ್ಯೆಯನ್ನ ನೋಡ್ತಾ ಬರ್ತೀವಿ. ಇದಕ್ಕಿರುವಂತ ಉತ್ತಮವಾದ ಮಾರ್ಗೋಪಾಯ ಅಂತ ಹೇಳಿದ್ರೆ, ಉತ್ತಮವಾದ ಬಸುಗಾಲುವೆಗಳನ್ನ ನಾವು ತೋಟದಲ್ಲಿ ಮಾಡ್ಕೊಳ್ಳೋವಂಥದ್ದು. ಯಾವ ರೀತಿ ಮಾಡಬೇಕು, ಬಹಳಷ್ಟು ಕಡೆ ತೋಟಗಳು ಮಟ್ಟವಾಗಿದ್ದಂತ ಸಂದರ್ಭದಲ್ಲಿ ನೀರು ಹೊರ ಹೋಗಕ್ಕಾಗಲ್ಲ, ಅಂತ ಕಡೆ ಕೂಡ ನೀವು ಬಸಿಗಾಲಬೇಕು. ಕೆಲವೊಂದ್ ಕಡೆ ನೀವು ಆಗ್ಲೇ ಇಳಿಜಾರು ಇರ್ತದೆ, ನೀವು ಹಂಗೆ ಬಿಟ್ಟರು ಕೂಡ ಮಣ್ಣಿನ ಸವಕಳಿ ಕೂಡ ಆಗ್ತಾ ಇರ್ತದೆ. ಹಾಗಾಗಿ ಈಗ ನಿಮ್ಮ ಇಳಿಜಾರು ಪೂರ್ವದಿಂದ ಪಶ್ಚಿಮಕ್ಕೆ ಇಳಿಜಾರು ಇದೆ ಅಂತ ಹೇಳಿದ್ರೆ, ನೀವು ಬಸಿಗಾಲುವೆ ಯಾವಾಗ್ಲೂ ಉತ್ತರ ದಕ್ಷಿಣಕ್ಕೆ ಬಸಿಗಾಲುವೆ ಮಾಡ್ಬೇಕು, ಅಂದ್ರೆ ಪರ್ಪೆಂಡಿಕ್ಯುಲರ್ ಟು ದ ಸ್ಲೋಪ್ ಅಂತ ಹೇಳ್ತೀವಿ, ಅಂದ್ರೆ ಇಳಿಜಾರಿಗೆ ಅಡ್ಡಲಾಗಿ ನೀವು ಬಸಿಗಾಲುವೆಗಳನ್ನು ಮಾಡ್ಬೇಕು. ಉದಾಹರಣೆಗೆ ಸಾಲ್ ಬಿಟ್ ಸಾಲು 9 ಅಡಿದಾಯ ಅಂತ ಹೇಳಿದ್ರೆ, ಒಂದ್ ಸಾಲ್ ಬಿಟ್ ಸಾಲು 18 ಅಡಿಗೊಂದೊಂದು ನೀವು ಈ ಅಡ್ಡ ಟ್ರೆಂಚ್ ಅನ್ನ ಒಡ್ಕೋಬಹುದು. ಸರಿ ಸುಮಾರು 1.5 ಅಡಿ ಆಳ ಇದ್ರೆ ಒಳ್ಳೇದು. ಮತ್ತೆ ಅದನ್ನ ಒಂದ್ ಕಡೆ ಓಟ ಕೊಟ್ಕೊಂಡು ಆ ನೀರೆಲ್ಲ ಬಸ್ತು ನಿಮ್ಗೆಲ್ಲ ಕೆಳಗೋಗೋ ರೀತಿ ಒಂದು ಮುಖ್ಯ ಕಾಲುವೆಯನ್ನು ಕೂಡ ನೀವು ಮಾಡ್ಕೋಬಹುದು, ಒಂದು 2.5 ಅಡಿ ಆಳಕ್ಕೆ. ಇದರ ಉಪಯೋಗ ಏನು ಅಂತ ನೋಡೋದಾದ್ರೆ, ಮೊದಲನೇದಾಗಿ ಅತಿ ಹೆಚ್ಚಾದಂತಹ ನೀರು ಬಸ್ತು ಹೋಗುತ್ತೆ ಮೊದಲನೇದು, ಅದರಿಂದಾಗಿ ಬೇರು ಉಸಿರಾಡಕ್ಕೆ ಅವಕಾಶ ಆಗ್ತದೆ. ಎರಡನೇದು ಬಂದು ನಿಮ್ಗೆ ಎಲ್ಲಿ ನಿಮ್ಗೆ ಕಪ್ಪು ಮಣ್ಣಿರ್ತದೆ, ಬೇರಿನ ಉಸಿರಾಟ ಸಾಮಾನ್ಯವಾಗಿ

0: ಇರ್ತದೆ. ಈ ಟ್ರೆಂಚ್ ಹೊಡೆದಂತ ಸಂದರ್ಭದಲ್ಲಿ ಒಂದು ಗಿಡಕ್ಕೆ ಒಂದು ಕಡೆ ಆದರೂ ಟ್ರೆಂಚ್ ಸಿಗುತ್ತೆ, ಆ ಜಾಗಕ್ಕೆ ಬೇರುಗಳು ಹೆಚ್ಚಿನ ಪ್ರಮಾಣದೊಳಗೆ ಉಸಿರಾಟಕ್ಕೆ ಆಡ್ಕೊಳ್ಳಕ್ಕೆ ಒಂದು ಅವಕಾಶ ಆಗ್ತದೆ. ಹಂಗಾಗಿ ಈ ಬಸಿಗಾಲುವೆಗಳನ್ನ ನಾವು ಮಾಡಬೇಕಾದದ್ದು ಬಹಳ ಮುಖ್ಯವಾದ ವಿಚಾರ ಅಂತ ನಾವು ತಿಳ್ಕೊಬಹುದು. ಇದರ ಜೊತೆ ಜೊತೆಗೆ ನಾವು ಬಹಳ ಜನದ ಕಂಪ್ಲೇಂಟ್ ಏನಿರುತ್ತೆ ಅಂತ ಹೇಳಿದ್ರೆ, ಆಯ್ತು ಸರ್ ನಾವು ಬಸಿಗಾಲುವೆ ಮಾಡ್ತೀವಿ ಮಳೆಗಾಲಕ್ಕೆ ಸರಿಯೋದು, ಬೇಸಿಗೆಗಾಲದಲ್ಲಿ ಏನ್ ಮಾಡೋದು ಆ ಬಸಿಗಾಲುವೆಗಳನ್ನ ಅಂತ ಹೇಳೋದಾದ್ರೆ, ನಾವು ಸಾಮಾನ್ಯವಾಗಿ ಏನ್ ಹೇಳ್ತೀವಿ, ಮಳೆಗಾಲದಲ್ಲಿ ನೀವು 3-4 ತಿಂಗಳು ಅಡಕೆ ತೋಟನ ಕಾಪಾಡ್ಕೊಳ್ಳೋದು ಬಹಳ ಮುಖ್ಯ. ಆದ್ರೆ ಅದೇ ರೀತಿ ಬೇಸಿಗೆಯಲ್ಲಿ ನೀರಿನ ಸಮಸ್ಯೆ ಆದಂತ ಸಂದರ್ಭದಲ್ಲಿ ತೋಟಕ್ಕೆ ನೀರ್ ಕಟ್ಟದಾಗ ನಾವು ನೀರ್ ಬಸ್ತೋಗುತ್ತಲ್ಲ ಅನ್ನೋದಾದ್ರೆ, ಮುಖ್ಯವಾಗಿ ನಾವು ಹೇಳೋದು ಆದಷ್ಟು ಸೂಕ್ಷ್ಮ ನೀರಾವರಿ ಪದ್ಧತಿಗೆ ಹೋಗಿ. ಹನಿ ನೀರಾವರಿ ಅಥವಾ ಸ್ಪ್ರಿಂಕ್ಲರ್ ಅವೆರಡನ್ನು ಮಾಡ್ಕೊಂಡು ನೀವು ಅವಶ್ಯಕತೆ ಇದ್ದಾಗ ನೀರನ್ನು ಒದಗಿಸಬಹುದು. ಆಯೋ ನೀರ್ ಕಡೆ ಹೌದು ಖಂಡಿತವಾಗಿ ತೊಂದರೆ ಬದ್ದೆ ಬರ್ತದೆ. ಆದ್ರೆ ಇಂಥ ಸಂದರ್ಭದಲ್ಲೂ ಕೂಡ ನೀವೇನ್ ಮಾಡಬಹುದು, ಬೇಸಿಗೆ ಉದಾಹರಣೆಗೆ ಜನವರಿ ಫೆಬ್ರವರಿ ಮಾರ್ಚ್ ನಲ್ಲಿ ನೀವೇನು ಬ್ರಷ್ ಕಟರ್ನಲ್ಲಿ ಹುಲ್ಲು ಕಸಕಡ್ಡಿಯನ್ನು ಕತ್ತರಿಸ್ತೀರಿ, ಅದನ್ನೆಲ್ಲ ಗುಂಡಿ ಒಳಗೆ ತುಂಬಕೋಬಹುದು ನೀವು. ಆ ಗುಂಡಿ ಒಳಗೆ ತುಂಬಿಕೊಳ್ಳೋದು ಏನಾಗುತ್ತೆ, ನೀರು ಸುಲಭವಾಗಿ ಹರಿದೋಗಲ್ಲ. ಏನೇ ನೀರು ಬಂದರೂ ಒಂದು ಅಡ್ಡ ಮಳೆ ಬಂದರೂ ಕೂಡ ನಿಮಗೆ ಆ ಶೀತ ಅದರಲ್ಲಿ ಶೇಖರಣೆ ಆಗಿರ್ತದೆ, ನೀರನ್ನು ಒದಗಿಸ್ತಾ ಇರ್ತದೆ. ಅದೇ ಈಗ ಮೇ ತಿಂಗಳು ಬಂತು ಅಂತ ಹೇಳಿದ್ರೆ ಈ ಕಾಲುವೆಗಳನ್ನೆಲ್ಲ ನೀವು ಸ್ವಚ್ಛ ಮಾಡಿಕೊಂಡು ನೀರು ಸುಲಭವಾಗಿ ಬಸ್ತೋಗೋ ರೀತಿ ನಾವು ವ್ಯವಸ್ಥೆ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಇಂಥ ಸಂದರ್ಭದಲ್ಲಿ ನಾವು ಇದಿಷ್ಟು ಮುಂಜಾಗ್ರತೆ ಕ್ರಮವನ್ನು ಕೈಗೊಂಡದ್ದೇ ಆದಲ್ಲಿ ಈ ಮುಂಗಾರು ಹಿಂಗಾರು ಆಗಮನಲ್ಲಿ ನಮ್ಮ ಅಡಿಕೆ ಬೆಳೆಯನ್ನು ಪೋಷಿಸ್ಕೋಬಹುದು ಅಂತ ಹೇಳಲಿಕ್ಕೆ ಬಯಸ್ತೇನೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ತಮ್ಮ ಸಮೀಪದ ತೋಟಗಾರಿಕೆ ಇಲಾಖೆ ಅಥವಾ ಕೃಷಿ ವಿಜ್ಞಾನ ಕೇಂದ್ರವನ್ನು ತಾವು ಸಂಪರ್ಕ ಮಾಡಬಹುದು. ನನ್ನ ಸಂಪರ್ಕ ಸಂಖ್ಯೆ ಈ ರೀತಿ ಇದೆ, 8277206549. ಧನ್ಯವಾದ.
1: ರೈತರಿಗೆ ಸಲಹೆ ಕೇಳಿದಿರಿ. ಇದೀಗ ಕೇಳಿ ಜನಪದ ಗೀತೆಯನ್ನು.
2: ವಾಹನವನೇರಿಪ ಶ್ರೀ ಗೌರಿ ವರಪುತ್ರ ಶಿವನ ಕುಮಾರ ವಿದ್ಯಾದಾಯಕ ಕೊಡುಯನೆಗೆ.

0: ಜನಪದ ಗೀತೆಯನ್ನ ಕೇಳಿದಿರಿ.
1: ಇದುವರೆಗೂ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕೇಳಿದಿರಿ.
0: ಆಕಾಶವಾಣಿ ಚಿತ್ರದುರ್ಗ, ಸಮಯ 7:35. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳುವಿರಿ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಬಲವಾದ ರಕ್ಷಣಾ ಸಾಮರ್ಥ್ಯಗಳಿಗೆ ಬಲಿಷ್ಠ ಆರ್ಥಿಕತೆ ಅಡಿಪಾಯ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. 26 ದೇಶಗಳೊಂದಿಗೆ ವಲಸೆ ಮತ್ತು ಸಂಚಾರ ಪಾಲುದಾರಿಕೆ ಒಪ್ಪಂದಕ್ಕೆ ಭಾರತ ಸಹಿ. ಕೇಂದ್ರ ಸಚಿವ ಡಾ ಎಸ್ ಜೈಶಂಕರ್. ಭಾರತಕ್ಕೆ ನಾಳೆಯಿಂದ 3 ದಿನ ಜಪಾನ್ ಪ್ರಧಾನ್ ಭೇಟಿ. ಭಾರತ ಜಪಾನ್ ವಾರ್ಷಿಕ ಶೃಂಗಸಭೆಯಲ್ಲಿ ಭಾಗಿ. ಫಿಫಾ ವಿಶ್ವಕಪ್ ಫುಟ್ಬಾಲ್ 16 ಸುತ್ತಿಗೆ ಮೊರಾಕೋ ಪರಾಗ್ವೆ ಮುನ್ನಡೆ. ವಾರ್ತೆಗಳ ವಿವರ. ಬಲವಾದ ರಕ್ಷಣಾ ಸಾಮರ್ಥ್ಯಗಳಿಗೆ ಬಲಿಷ್ಠ ಆರ್ಥಿಕತೆ ಅಡಿಪಾಯ ರೂಪಿಸುತ್ತದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಗುಜರಾತ್ನ ವಡೋದರಾದಲ್ಲಿ ನಡೆದ ವೈಬ್ರೆಂಟ್ ಗುಜರಾತ್ ಪ್ರಾದೇಶಿಕ ಸಮ್ಮೇಳನದ ಸಮಾರೋಪ ಸಮಾರಂಭ ಉದ್ದೇಶಿಸಿ ಮಾತನಾಡಿದ

0: ಗ್ರಾಹಕರು ರಾಸಾಯನಿಕಗಳು, ಎಲೆಕ್ಟ್ರಾನಿಕ್ಸ್, ಹಡಗು ನಿರ್ಮಾಣ ಮತ್ತು ನವೀಕರಿಸಬಹುದಾದಂತಹ ಇಂಧನ ಕ್ಷೇತ್ರಗಳಲ್ಲಿ ಬಲವಾದ ಉಪಸ್ಥಿತಿಯೊಂದಿಗೆ ಗುಜರಾತ್ ಶೀಘ್ರದಲ್ಲೇ ರಕ್ಷಣಾ ಉತ್ಪಾದನೆಗೆ ಜಾಗತಿಕ ಕೇಂದ್ರವಾಗಿ ಹೊರಹೊಮ್ಮಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. 2014ರಲ್ಲಿ ಸುಮಾರು 46,000 ಕೋಟಿ ರೂಪಾಯಿ ಇದ್ದ ಭಾರತೀಯ ದೇಶೀಯ ರಕ್ಷಣಾ ಉತ್ಪಾದನೆಯು ಪ್ರಸ್ತುತ 1.78 ಲಕ್ಷ ಕೋಟಿ ರೂಪಾಯಿಗಳಿಗೆ ಗಮನಾರ್ಹವಾಗಿ ಹೆಚ್ಚಳವಾಗಿದೆ ಎಂದು ತಿಳಿಸಿದ್ದಾರೆ. ವಡೋದರದಲ್ಲಿ ಪ್ರಸ್ತುತ ಟಾಟಾ ಗ್ರೂಪ್ ಮತ್ತು ಏರ್ಬಸ್ ಜಂಟಿಯಾಗಿ C-295 ಸಾರಿಗೆ ವಿಮಾನವನ್ನು ತಯಾರಿಸುತ್ತಿವೆ. ಇದು ದೇಶದ ಏರೋಸ್ಪೇಸ್ ಪ್ರಯಾಣದಲ್ಲಿ ಐತಿಹಾಸಿಕ ಮೈಲಿಗಲ್ಲನ್ನು ಗುರುತಿಸುತ್ತದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಗುಜರಾತ್ ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್ ಮಾತನಾಡಿ, 2 ದಿನಗಳ ಕಾಲ ನಡೆದ ವೈಬ್ರೆಂಟ್ ಗುಜರಾತ್ ಪ್ರಾದೇಶಿಕ ಶೃಂಗಸಭೆಯಲ್ಲಿ 3.34 ಲಕ್ಷ ಕೋಟಿ ರೂಪಾಯಿ ಮೌಲ್ಯದ ಒಪ್ಪಂದಗಳಿಗೆ ಸಹಿಯನ್ನು ಹಾಕಲಾಗಿದೆ. ಮುಂಬರುವ ದಿನಗಳಲ್ಲಿ ಈ ಪ್ರದೇಶದಲ್ಲಿ 1.97 ಲಕ್ಷಕ್ಕೂ ಹೆಚ್ಚು ಉದ್ಯೋಗದ ಅವಕಾಶಗಳು ಸೃಷ್ಟಿಯಾಗಲಿವೆ ಎಂದು ತಿಳಿಸಿದ್ದಾರೆ. ವಿದ್ಯಾರ್ಥಿಗಳು ಶಿಕ್ಷಣವನ್ನು ಸಮಾನ ಮತ್ತು ಎಲ್ಲರನ್ನೂ ಒಳಗೊಂಡ ಸಮಾಜ ನಿರ್ಮಿಸುವ ಸಾಧನವಾಗಿ ಬಳಸಬೇಕು ಎಂದು ರಾಷ್ಟಪತಿ ದ್ರೌಪದಿ ಮುರ್ಮು ಕರೆ ನೀಡಿದ್ದಾರೆ. ಆಂಧ್ರಪ್ರದೇಶದ ವಿಶಾಖಪಟ್ಟಣಂನಲ್ಲಿಂದು ಕೇಂದ್ರ ಬುಡಕಟ್ಟು ವಿಶ್ವವಿದ್ಯಾಲಯದ ಮೊದಲ ಘಟಿಕೋತ್ಸವ ಉದ್ದೇಶಿಸಿ ಮಾತನಾಡಿದ ಅವರು, ವಿದ್ಯಾವಂತ ಯುವಕರು ತಮ್ಮ ಸ್ವಂತ ಪ್ರಗತಿಗಾಗಿ ಮಾತ್ರ ಕೆಲಸ ಮಾಡಬಾರದು, ದುರ್ಬಲ ವರ್ಗಗಳನ್ನು ಮೇಲೆತ್ತಲು ಮತ್ತು ರಾಷ್ಟ್ರ ನಿರ್ಮಾಣಕ್ಕೆ ಕೊಡುಗೆ ನೀಡಲು ಶ್ರಮಿಸಬೇಕು ಎಂದು ಸಲಹೆ ನೀಡಿದ್ದಾರೆ. 2047ರ ವೇಳೆಗೆ ಅಭಿವೃದ್ಧಿ ಹೊಂದಿದ ಭಾರತದ ಗುರಿ ಸಾಧಿಸಲು ವಿದ್ಯಾರ್ಥಿಗಳು ಕೊಡುಗೆಯನ್ನು ನೀಡಬೇಕು, ಶೈಕ್ಷಣಿಕ ಕಲಿಕೆಯನ್ನು ಪ್ರಾಯೋಗಿಕ ಜ್ಞಾನದೊಂದಿಗೆ ಸಂಯೋಜಿಸಬೇಕು ಮತ್ತು ವೇಗವಾಗಿ ಬದಲಾಗುತ್ತಿರುವ ಪ್ರಪಂಚದ ಬೇಡಿಕೆಗಳನ್ನು ಪೂರೈಸಲು ನೂತನ ಕೌಶಲ್ಯಗಳನ್ನು ಕಲಿಯಬೇಕು ಎಂದು ವಿದ್ಯಾರ್ಥಿಗಳಿಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಕರೆ ನೀಡಿದ್ದಾರೆ. ಭಾರತ 26ಕ್ಕೂ ಹೆಚ್ಚು ದೇಶಗಳೊಂದಿಗೆ ವಲಸೆ ಮತ್ತು ಸಂಚಾರ ಪಾಲುದಾರಿಕೆ ಒಪ್ಪಂದಕ್ಕೆ ಸಹಿ ಹಾಕಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಇಂದು ನಡೆದ ಕಾರ್ಯಕ್ರಮವೊಂದನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಅಕ್ರಮ ವಲಸೆ, ಶೋಷಣೆ, ಮಧ್ಯವರ್ತಿಗಳಿಂದ ವಂಚನೆ ಮತ್ತು ಮಾನವ ಕಳ್ಳ ಸಾಗಣೆ ಎದುರಿಸಲು ರಾಷ್ಟ್ರದ ಸಾಮೂಹಿಕ ಜವಾಬ್ದಾರಿ ಅಗತ್ಯವಿದೆ ಎಂದು ಪ್ರತಿಪಾದಿಸಿದ್ದಾರೆ. ಸುರಕ್ಷಿತ, ಕ್ರಮಬದ್ಧ ಮತ್ತು ಕಾನೂನುಬದ್ಧ ವಲಸೆ ಖಚಿತಪಡಿಸಿಕೊಳ್ಳುವಲ್ಲಿ ದ್ವಿಪಕ್ಷೀಯ ಸಹಯೋಗದ ಅಗತ್ಯವನ್ನು ಭಾರತ ಗುರುತಿಸುತ್ತದೆ ಎಂದು ಸಚಿವ ಡಾ ಎಸ್ ಜೈಶಂಕರ್ ಹೇಳಿದ್ದಾರೆ. ಭಾರತೀಯ ಸೇನೆಯ 31ನೇ ಮುಖ್ಯಸ್ಥರಾಗಿ ಜನರಲ್ ಧೀರಜ್ ಸೇಠ್ ಇಂದು ಅಧಿಕಾರ ವಹಿಸಿಕೊಂಡರು. ಇಂದು ನಿವೃತ್ತರಾದಂತಹ ಜನರಲ್ ಉಪೇಂದ್ರ ದ್ವಿವೇದಿ ಅವರು ಜನರಲ್ ಧೀರಜ್ ಸೇಠ್ ಅವರಿಗೆ ಅಧಿಕಾರ ಹಸ್ತಾಂತರಿಸಿದರು. ಜನರಲ್ ಧೀರಜ್ ಸೇಠ್ ಅವರು ಪುಣೆಯ ಖಡಕ್ ವಾಸ್ಲಾದ ರಾಷ್ಟೀಯ ರಕ್ಷಣಾ ಅಕಾಡೆಮಿಯ ಹಳೆಯ ವಿದ್ಯಾರ್ಥಿಯಾಗಿದ್ದು 1986ರ ಡಿಸೆಂಬರ್ನಲ್ಲಿ ಆರ್ಮ್ಡ್ ಕಾರ್ಪ್ಸ್ಗೆ ನಿಯೋಜನೆಗೊಂಡರು. ಸುಮಾರು 4 ದಶಕಗಳ ಕಾಲ ತಮ್ಮ ಮಿಲಿಟರಿ ವೃತ್ತಿ ಜೀವನದಲ್ಲಿ ಅವರು ಕಾರ್ಯಾಚರಣೆ, ಕಾರ್ಯತಂತ್ರ, ಸಾಮರ್ಥ್ಯ ಅಭಿವೃದ್ಧಿ ಮತ್ತು ಸಾಂಸ್ಥಿಕ ಕ್ಷೇತ್ರಗಳಲ್ಲಿ ವ್ಯಾಪಕ ಅನುಭವವನ್ನು ಹೊಂದಿದ್ದಾರೆ. ಭಾರತೀಯ ಸೇನೆಯ ಯುದ್ಧ ಪರಿಣಾಮಕಾರಿ ತತ್ವ ಮತ್ತು ದೀರ್ಘಕಾಲೀನ ರೂಪಾಂತರಕ್ಕೆ ಗಮನಾರ್ಹ ಕೊಡುಗೆ ನೀಡಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ನವದೆಹಲಿಯಲ್ಲಿ ವಿದೇಶಿ ಕೊಡುಗೆ ನಿಯಂತ್ರಣ ಕಾಯ್ದೆ 2.0 ಪೋರ್ಟಲ್ ಮತ್ತು ಎಲೆಕ್ಟ್ರಾನಿಕ್ ಓವರ್ಸೀಸ್ ಸಿಟಿಜನ್ ಆಫ್ ಇಂಡಿಯಾ ಕಾರ್ಡ್ಗೆ ಚಾಲನೆಯನ್ನು ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವರು, ಎರಡೂ ಉಪಕ್ರಮಗಳು ನಾಗರಿಕ ಸೇವೆಗಳನ್ನು ಸುಧಾರಿಸುತ್ತವೆ. FCRA ಪೋರ್ಟಲ್ ಮೂಲಕ ದೇಣಿಗೆ ಪಡೆಯುವವರು ಎದುರಿಸುತ್ತಿರುವ ತೊಂದರೆಗಳನ್ನು ಪರಿಹರಿಸುತ್ತದೆ. ತಪ್ಪು ಮಾಡುವವರ ವಿರುದ್ಧ ಕಟ್ಟುನಿಟ್ಟಿನ ಕಣ್ಗಾವಲು ವ್ಯವಸ್ಥೆಯನ್ನು ಸ್ಥಾಪಿಸಲಾಗುತ್ತದೆ ಮತ್ತು ದೇಶವು ಹೆಚ್ಚು ಸುರಕ್ಷಿತವಾಗುತ್ತದೆ ಎಂದು ಹೇಳಿದ್ದಾರೆ. OCI ವ್ಯವಸ್ಥೆಯಲ್ಲಿ ಎದುರಿಸುತ್ತಿರುವಂತಹ ಆರಂಭಿಕ ಸಮಸ್ಯೆಗಳನ್ನು ಹೊಸ ವ್ಯವಸ್ಥೆಯಲ್ಲಿ ಪರಿಹರಿಸಲಾಗಿದೆ. ಇದು 50 ಲಕ್ಷಕ್ಕೂ ಹೆಚ್ಚು OCI ಕಾರ್ಡ್ದಾರರಿಗೆ ಹೆಚ್ಚಿನ ಅನುಕೂಲವನ್ನು ತರುತ್ತದೆ ಎಂದು ಹೇಳಿದ್ದಾರೆ. ವಿದೇಶಿ ಕೊಡುಗೆ ನಿಯಂತ್ರಣ ಕಾಯ್ದೆಯ ಅಡಿಯಲ್ಲಿ ಅನುಸರಣೆಯನ್ನು ಸರಳಗೊಳಿಸಲು ಮತ್ತು ಮೇಲ್ವಿಚಾರಣೆ ಹಾಗೂ ಜಾರಿ ಕಾರ್ಯವಿಧಾನವನ್ನು ಬಲಪಡಿಸಲು FCRA 2.0 ಪೋರ್ಟಲ್ ಅನ್ನು ಅಭಿವೃದ್ಧಿಪಡಿಸಲಾಗಿದೆ. ಅರ್ಜಿಗಳು, ನವೀಕರಣಗಳು, ವಾರ್ಷಿಕ ರಿಟರ್ನ್ಸ್ ಮತ್ತು ಇತರ ಸೇವೆಗಳಿಗೆ ಸಂಬಂಧಿಸಿದ ಎಲ್ಲಾ ಪ್ರಮುಖ ಪ್ರಕ್ರಿಯೆಗಳನ್ನು ಈಗ ಆನ್ಲೈನ್ ವ್ಯವಸ್ಥೆಯ ಮೂಲಕ ಸಂಪೂರ್ಣವಾಗಿ ಡಿಜಿಟಲ್ ಮಾಡಲಾಗಿದೆ ಎಂದು ಸಚಿವ ಅಮಿತ್ ಶಾ ತಿಳಿಸಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ದೇಶಾದ್ಯಂತ ಅಪಘಾತ ವಲಯಗಳು ಮತ್ತು ಭೂ

0: ಕುಸಿತ ಸಂಭವಿಸುವ ಪ್ರದೇಶಗಳನ್ನು ಕೇಂದ್ರ ಸರ್ಕಾರ ಗುರುತಿಸಿದ್ದು 50,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸುಧಾರಣಾ ಕ್ರಮಗಳನ್ನು ಕೈಗೊಂಡಿದೆ ಎಂದು ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ತಿಳಿಸಿದ್ದಾರೆ. ನವದೆಹಲಿಯಲ್ಲಿಂದು ರಸ್ತೆ ಸುರಕ್ಷತೆ ಕುರಿತಾದ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ಅವರು, ಸೂಕ್ತ ಸೂಚನಾ ಫಲಕಗಳು, ಪಥಗಳು ಮತ್ತು ಕೆಳ ಸೇತುವೆಗಳು ಸೇರಿದಂತೆ ಅಂತಾರಾಷ್ಟೀಯ ಗುಣಮಟ್ಟದ ರಸ್ತೆಗಳನ್ನು ಖಚಿತಪಡಿಸಿಕೊಳ್ಳಲು ಪ್ರಯತ್ನಗಳು ನಡೆಯುತ್ತಿವೆ ಎಂದು ಹೇಳಿದ್ದಾರೆ. ರಸ್ತೆ ಸುರಕ್ಷಿತ ಉತ್ತೇಜಿಸುವಲ್ಲಿ ಸಾರ್ವಜನಿಕರ ಭಾಗವಹಿಸುವಿಕೆ ಅಗತ್ಯ. ವಾಹನ ಚಾಲಕರು ಸಂಚಾರ ನಿಯಮಗಳನ್ನು ಪಾಲಿಸಬೇಕು, ಅತಿ ವೇಗದ ಚಾಲನೆಯನ್ನು ತಪ್ಪಿಸಬೇಕು, ಹೆಲ್ಮೆಟ್ ಮತ್ತು ಸೀಟ್ ಬೆಲ್ಟ್ಗಳನ್ನು ಧರಿಸಬೇಕು ಮತ್ತು ವಾಹನ ಚಲಾಯಿಸುವಾಗ ಮೊಬೈಲ್ ಫೋನ್ ಬಳಕೆ ತಪ್ಪಿಸಬೇಕು ಎಂದು ಸಚಿವ ನಿತಿನ್ ಗಡ್ಕರಿ ಜನತೆಗೆ ಸಲಹೆ ನೀಡಿದ್ದಾರೆ. ಜಪಾನ್ ಪ್ರಧಾನಿ ಸನೆ ತಕೈಚಿ ಅವರು 3 ದಿನಗಳ ಭಾರತ ಭೇಟಿಗಾಗಿ ನಾಳೆ ಸಂಜೆ ನವದೆಹಲಿಗೆ ಆಗಮಿಸಲಿದ್ದಾರೆ. ಅವರು ಪ್ರಮುಖವಾಗಿ 16ನೇ ಭಾರತ ಜಪಾನ್ ವಾರ್ಷಿಕ ಶೃಂಗಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಈ ಶೃಂಗಸಭೆಯು ಉಭಯ ದೇಶಗಳಿಗೆ ದ್ವಿಪಕ್ಷೀಯ ಸಹಕಾರವನ್ನು ಬಲಪಡಿಸಲು ಹಾಗೂ ಪರಸ್ಪರ ಆಸಕ್ತಿಯ ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳ ಕುರಿತು ಅಭಿಪ್ರಾಯ ವಿನಿಮಯ ಮಾಡಿಕೊಳ್ಳಲು ಅವಕಾಶವನ್ನು ಒದಗಿಸುತ್ತದೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಭೇಟಿಯ ಸಮಯದಲ್ಲಿ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗೆ ಮಾತುಕತೆಯನ್ನು ನಡೆಸಲಿದ್ದಾರೆ. ಇದು ಜಪಾನ್ ಪ್ರಧಾನಿ ಸನೆ ತಕೈಚಿ ಅವರ ಮೊದಲ ಅಧಿಕೃತ ಭಾರತ ಭೇಟಿಯಾಗಿದೆ. ಇದು ಭಾರತ ಜಪಾನ್ ವಿಶೇಷ ಕಾರ್ಯತಂತ್ರ ಮತ್ತು ಜಾಗತಿಕ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸಲು ಎರಡೂ ದೇಶಗಳ ಹಂಚಿಕೆಯ ಬದ್ಧತೆಯನ್ನು ಪ್ರತಿಬಿಂಬಿಸುತ್ತದೆ ಎಂದು ವಿದೇಶಾಂಗ ಸಚಿವಾಲಯ ಹೇಳಿದೆ. ಹಣಕಾಸು ಕ್ರಿಯಾಪಡೆಗೆ ತಮ್ಮ ಬಲವಾದ ಬೆಂಬಲವನ್ನು ಭಾರತ ಪುನರುಚ್ಚರಿಸಿದೆ. ಭಯೋತ್ಪಾದನೆಗೆ ಹಣಕಾಸು ನೆರವು ಮತ್ತು ಹಣ ವರ್ಗಾವಣೆಯ ವಿರುದ್ಧ ಜಾಗತಿಕ ಹೋರಾಟದಲ್ಲಿ ಇದು ಅನಿವಾರ್ಯವಾಗಿದೆ ಎಂದು ಭಾರತ ಹೇಳಿದೆ. ವಿಶ್ವಸಂಸ್ಥೆಯ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ವಿಶ್ವಸಂಸ್ಥೆಗೆ ಭಾರತದ ಖಾಯಂ ಪ್ರತಿನಿಧಿಯಾಗಿರುವಂತಹ ಪಿ ಹರೀಶ್, FATF ನ ವಿಶ್ವಾಸಾರ್ಹತೆ ಪ್ರಶ್ನಿಸುವ ಪ್ರಯತ್ನಗಳು ನಿಜವಾದ ಕಾಳಜಿಯ ವಿಷಯವಾಗಿದೆ, ಭಯೋತ್ಪಾದನೆಗೆ ಹಣಕಾಸು ಒದಗಿಸುವವರ ವಿರುದ್ಧ ಕ್ರಮವನ್ನು ಬಲಪಡಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯಲ್ಲಿ ಮೊರಾಕೋ ಮತ್ತು ಪರಾಗ್ವೆ ತಂಡಗಳು 16ರ ಸುತ್ತಿಗೆ ಪ್ರವೇಶ ಪಡೆದಿವೆ. ಮೆಕ್ಸಿಕೋದ ಗ್ವಾಡಾಲುಪೆಯಲ್ಲಿ ನಡೆದಂತಹ ರೋಮಾಂಚಕ ಪಂದ್ಯದಲ್ಲಿ 1-1 ಡ್ರಾ ನಂತರ ಮೊರಾಕೋ ತಂಡ ಪೆನಾಲ್ಟಿ ಶೂಟೌಟ್ನಲ್ಲಿ ನೆದರ್ಲ್ಯಾಂಡ್ಸ್ ತಂಡವನ್ನು 3-2 ಗೋಲುಗಳಿಂದ ಮಣಿಸಿತು. ಅಮೆರಿಕದ ಬೋಸ್ಟಾನ್ನಲ್ಲಿ ನಡೆದ ಪಂದ್ಯದ ಪೆನಾಲ್ಟಿ ಶೂಟೌಟ್ನಲ್ಲಿ ಜರ್ಮನಿ ವಿರುದ್ಧ 3-4 ಗೋಲುಗಳಿಂದ ಪರಾಗ್ವೆ ತಂಡ ಜಯ ಗಳಿಸಿತು. ಅಮೆರಿಕದ ಟೆಕ್ಸಾಸ್ನಲ್ಲಿ ಇಂದು ರಾತ್ರಿ ನಡೆಯುವ ಪಂದ್ಯದಲ್ಲಿ ಐವರಿ ಕೋಸ್ಟ್ ತಂಡ ನಾರ್ವೆ ವಿರುದ್ಧ ಸೆಣಸಾಟ ನಡೆಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 10:30 ಆರಂಭವಾಗಲಿದೆ. ಜಪಾನ್ನ ಐಚಿ ನಗೋಯಾದಲ್ಲಿ ನಡೆಯಲಿರುವ 2026ರ ಏಷ್ಯನ್ ಗೇಮ್ಸ್ ಕ್ರೀಡಾಕೂಟಕ್ಕಾಗಿ ಬಿಸಿಸಿಐ ಇಂದು 15 ಸದಸ್ಯರ ಭಾರತ ಮಹಿಳಾ ಕ್ರಿಕೆಟ್ ತಂಡವನ್ನು ಪ್ರಕಟಿಸಿದೆ. ತಂಡವನ್ನು ಹರ್ಮನ್ ಪ್ರೀತ್ ಕೌರ್ ಮುನ್ನಡೆಸಲಿದ್ದಾರೆ. ಜಪಾನ್ನಲ್ಲಿ ಈ ಕ್ರೀಡಾಕೂಟ 19 ಸೆಪ್ಟೆಂಬರ್ ಆರಂಭವಾಗಲಿದ್ದು 4 ಅಕ್ಟೋಬರ್ವರೆಗೆ ನಡೆಯಲಿದೆ. ಇತ್ತೀಚೆಗೆ ಮುಕ್ತಾಯಗೊಂಡ ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ನಲ್ಲಿ ಆಡಿದ್ದ ಬಹುತೇಕ ಆಟಗಾರ್ತಿಯರನ್ನೇ ಆಯ್ಕೆ ಸಮಿತಿ ಉಳಿಸಿಕೊಂಡಿದ್ದು, ಗಾಯಾಳು ಯಾಸಿಕಾ ಭಾಟಿಯಾ ಬದಲಿಗೆ ಬ್ಯಾಟರ್ ಮತ್ತು ವಿಕೆಟ್ ಕೀಪರ್ ಜಿ ಕಮಲಿನಿ ಅವರಿಗೆ ತಂಡದಲ್ಲಿ ಸ್ಥಾನವನ್ನು ಕಲ್ಪಿಸಲಾಗಿದೆ. ಕಳೆದ ಬಾರಿ ಚೀನಾದಲ್ಲಿ ನಡೆದಿದ್ದ ಏಷ್ಯನ್ ಗೇಮ್ಸ್ನಲ್ಲಿ ಐತಿಹಾಸಿಕ ಚಿನ್ನದ ಪದಕ ಗೆದ್ದಿದ್ದ ಭಾರತ ತಂಡ ಈ ಬಾರಿ ಹಾಲಿ ಚಾಂಪಿಯನ್ ಆಗಿ ಕಣಕ್ಕೆ ಇಳಿಯಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬಲವಾದ ರಕ್ಷಣಾ ಸಾಮರ್ಥ್ಯಗಳಿಗೆ ಬಲಿಷ್ಠ ಆರ್ಥಿಕತೆ ಅಡಿಪಾಯ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. 26 ದೇಶಗಳೊಂದಿಗೆ ವಲಸೆ ಮತ್ತು ಸಂಚಾರ ಪಾಲುದಾರಿಕೆ ಒಪ್ಪಂದಕ್ಕೆ ಭಾರತ ಸಹಿ. ಕೇಂದ್ರ ಸಚಿವ ಡಾ ಎಸ್ ಜೈಶಂಕರ್. ಭಾರತಕ್ಕೆ ನಾಳೆಯಿಂದ 3 ದಿನ ಜಪಾನ್ ಪ್ರಧಾನಿ ಭೇಟಿ, ಭಾರತ ಜಪಾನ್ ವಾರ್ಷಿಕ ಶೃಂಗಸಭೆಯಲ್ಲಿ ಭಾಗಿ. ಫಿಫಾ ವಿಶ್ವಕಪ್ ಫುಟ್ಬಾಲ್ 16ರ ಸುತ್ತಿಗೆ ಮೊರಾಕೋ ಪರಾಗ್ವೆ ಮುನ್ನಡೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಆಕಾಶವಾಣಿ ಚಿತ್ರದುರ್ಗ ನಿಲಯದ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ ಏರ್ ಆಪ್ನಲ್ಲಿ ಕೇಳ್ತಾ ಇದ್ದೀರಿ. ಸಮಯ ಸರಿಯಾಗಿ 7:25:24. ಕೇಳುಗರೆ, ಇನ್ನು ಮುಂದೆ 8 ಗಂಟೆಗೆ ನಮ್ಮ ನಿಲಯದಿಂದ ಜನರಂಜಿನಿ ವಾಟ್ಸಪ್ ಆಧಾರಿತ ಕೇಳುಗರ ಮೆಚ್ಚಿನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ನೀವು ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳನ್ನು ಕೇಳಲಿಕ್ಕೆ 8 ಗಂಟೆಗೆ ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆ 9448640273 ಈ ಸಂಖ್ಯೆಗೆ ನಿಮ್ಮ ಮೆಚ್ಚಿನ ಚಿತ್ರಗೀತೆಯನ್ನು ನಿಮ್ಮ ಹೆಸರು ವಿಳಾಸದೊಂದಿಗೆ ತಿಳಿಸಬಹುದು. ಇನ್ನು ಇದೀಗ ಮಳೆ ನೀರು ಈ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಜೆ ಕೆ ಜಮಾದಾರ್.
2: ವಸುಂಧರೆ ಜಲಾವೃತವಾಗಿದೆ.

ಭೂಮಿಯ ಸುತ್ತಲೂ ನೀರಿದೆ, ಭೂಮಿಯ ಮೇಲೆ ನೀರಿದೆ, ಭೂಮಿಯ ಒಳಗೆ ನೀರಿದೆ, ವಾತಾವರಣದಲ್ಲಿ ನೀರಿದೆ, ಧ್ರುವ ಪ್ರದೇಶಗಳಲ್ಲಿ ಹೆಪ್ಪುಗಟ್ಟಿದ ನೀರಿದೆ, ಪ್ರತಿಯೊಂದು ಜೀವಿಯಲ್ಲಿ ನೀರಿದೆ, ಸಸ್ಯಗಳಲ್ಲಿ ನೀರಿದೆ, ನೀರು ಎಲ್ಲೆಡೆ ಇದೆ, ಎಲ್ಲರಲ್ಲಿ ನೀರಿದೆ, ಎಲ್ಲದರಲ್ಲಿ ನೀರಿದೆ, ದ್ರವ ಘನ ಅನಿಲ ರೂಪದಲ್ಲಿ ನೀರಿದೆ. ನೀರು ಜೀವವಾಹಿನಿ, ನೀರು ಜೀವದಾಯಿನಿ. ನೀರು ಇದ್ದಲ್ಲಿ ಉತ್ಪಾದಕತೆ, ನೀರು ಇದ್ದಲ್ಲಿ ಉದ್ಯೋಗಾವಕಾಶ, ನೀರು ಇದ್ದಲ್ಲಿ ಸಮೃದ್ಧಿ ಸಂತೋಷ, ನೀರು ಇದ್ದಲ್ಲಿ ಜೀವ ಸಂಕುಲ. ನೀರು ನಿಸರ್ಗ ನೀಡಿದ ವರಪ್ರಸಾದ, ನೀರು ಸೃಷ್ಟಿಗೆ ಮೂಲ, ನೀರು ಅದ್ಭುತ ಚಾಲಕ ಶಕ್ತಿ, ನೀರು ವಿಸ್ಮಯಕರ ಧಾರಕ ಶಕ್ತಿ, ನೀರು ಜೀವ ಸಂಜೀವಿನಿ. ನೀರು ಇದ್ದಲ್ಲಿ ಜಲಕ್ರೀಡೆ, ನೀರು ಇದ್ದಲ್ಲಿ ರಂಜನೆ, ನೀರು ಇದ್ದಲ್ಲಿ ಧರ್ಮಾಚರಣೆ, ನೀರು ಇದ್ದಲ್ಲಿ ನೈರ್ಮಲ್ಯ, ನೀರು ಇದ್ದಲ್ಲಿ ಆರೋಗ್ಯ, ನೀರು ಇಲ್ಲದೆ ಬದುಕಿಲ್ಲ, ನೀರೇ ಎಲ್ಲದಕ್ಕೂ ಆಧಾರ. ನೀರು ಅಂದರೆ ಜೀವಜಲ, ನೀರು ಅಂದರೆ ಜೀವನ, ನೀರು ಎಂದರೆ ಬದುಕಿನೇ ಆಧಾರ, ನೀರಿಗೆ ಮಳೆಯೊಂದೇ ಆಧಾರ. ವಿಫುಲವಾಗಿರುವ ಈ ನೀರಿನಲ್ಲಿ ಶೇಕಡ 93.63% ನೀರು ಮಾನವನ ಬಳಕೆಗೆ ಬಾರದು. ಇದೆಲ್ಲ ಸಾಗರ ಸಮುದ್ರಗಳಲ್ಲಿರುವ ಉಪ್ಪು ನೀರು. ಇನ್ನು ಶೇಕಡ 0.69% ನೀರು ಧ್ರುವ ಪ್ರದೇಶಗಳಲ್ಲಿ, ಹಿಮಗಡ್ಡೆಗಳಲ್ಲಿ, ವಿವಿಧ ರೂಪಗಳಲ್ಲಿದೆ. ಉಳಿದ ನೀರಿನಲ್ಲಿ ಅಂತರ್ಜಲದ ಪ್ರಮಾಣ ದೊಡ್ಡದು, ಅದು ಶೇಕಡ 1.7% ಆಗಿದೆ. ಕೆರೆ ಕಟ್ಟೆ ಹಳ್ಳ ಕೊಳ್ಳ ನದಿ ಸರೋವರ ಒಳಗಟ್ಟೆ ಗೋಗಟ್ಟೆ ಮೊದಲಾದವುಗಳಲ್ಲಿ ನೀರಿದೆ. ಇದು ಪ್ರಪಂಚದಲ್ಲಿ ಲಭ್ಯವಿರುವ ನೀರಿನ ಕೇವಲ ಶೇಕಡ 10,000 ಭಾಗ ಮಾತ್ರ. ಭೂಮಿಯಲ್ಲಿ ಲಭ್ಯವಿರುವ ಸವುಳು ನೀರು 0.94%. ಭೂಮಿಯ ತೇವಾಂಶ, ವಾತಾವರಣದಲ್ಲಿಯ ನೀರು, ಜೈವಿಕ ನೀರು ಅದು ಸ್ವಲ್ಪ ಪ್ರಮಾಣದಲ್ಲಿದೆ. ಭೂಮಿ ಒಂದು ಜಲಗೋಳ. ಸಾಗರ ಸಮುದ್ರಗಳಲ್ಲಿ ಇರುವ ಉಪ್ಪು ನೀರು ಒಟ್ಟು ನೀರಿನಲ್ಲಿ ಶೇಕಡ 97.63%. ಉಳಿದ 2.37% ನೀರು ಮಾತ್ರ ನಮ್ಮ ಬಳಕೆಗೆ ಬರುವಂತಹದ್ದು. ಅದು ಉಳಿದ ನೀರು ಪ್ರಯೋಜನಕ್ಕೆ ಬಾರದು. ನಮ್ಮ ಎಲ್ಲ ನೀರಿಗೆ ಮಳೆ ನೀರೇ ಏಕೈಕ ಮೂಲ ಹಾಗೂ ಆಧಾರ. ಸೂರ್ಯನ ಶಾಖದಿಂದ ಭೂಮಿಯ ಮೇಲಿರುವ ನೀರು ಕಾದು ಆವಿಯ ರೂಪದಲ್ಲಿ ಮೇಲೇರಿ ಗಾಳಿಯೊಂದಿಗೆ ಒಂದಾಗುತ್ತದೆ. ಭೂಮಿಯ ಮೇಲಿರುವ ಸಸ್ಯಗಳು ಸಹ ಆವಿಯ ರೂಪದಲ್ಲಿ, ವಿಸರ್ಜಿಸಿದ ಜಲಕಣಗಳು ಸಹ ಆವಿಯ ರೂಪದಲ್ಲಿ ಮೇಲೇರಿ ಮೋಡಗಳಾಗಿ ಗಾಳಿಯ ಚಲನೆಯೊಂದಿಗೆ ಚಲಿಸಿ ದೂರ ದೂರ ಸಾಗುತ್ತವೆ. ಈ ಪಯಣದಲ್ಲಿ ಗುಡ್ಡಬೆಟ್ಟಗಳು ಅಡ್ಡ ಬಂದಾಗ ಮೋಡಗಳು ಮೇಲೇರಿ ಶೀತಗೊಂಡು ಮೋಡಗಳಲ್ಲಿರುವ ನೀರು ಧಾರಾಕಾರವಾಗಿ ಮಳೆಯ ರೂಪದಲ್ಲಿ ಸುರಿಯುತ್ತದೆ. ಭೂಮಿ ನೆನೆಯುತ್ತದೆ, ಮಣ್ಣಿನಲ್ಲಿ ತೇವಾಂಶ ನಿಲ್ಲುತ್ತದೆ, ಸಸ್ಯಗಳು ಬೆಳೆದು ಮತ್ತೆ ನೀರು ವಿಸರ್ಜಿಸುತ್ತವೆ, ಮತ್ತೆ ಮೋಡ ರಚನೆ, ಮತ್ತೆ ಮಳೆ. ಇದೊಂದು ನಿಸರ್ಗದಲ್ಲಿ ನಡೆಯುವ ನಿರಂತರ ಪ್ರಕ್ರಿಯೆ. ಒಂದು ವೈಜ್ಞಾನಿಕ ಸಮೀಕ್ಷೆಯ ಪ್ರಕಾರ 95,000 ಘನ ಮೈಲುಗಳಷ್ಟು ನೀರು ಸೂರ್ಯನ ಶಾಖದಿಂದ ಆವಿಯಾಗಿ ಆಕಾಶಕ್ಕೇರುತ್ತದೆ. ಇದರಲ್ಲಿ 80,000 ಘನ ಮೈಲು ಸಾಗರದಿಂದ ಆವಿಯಾದರೆ ಉಳಿದ 15,000 ಘನ ಮೈಲು ನೆಲದ ಮೇಲಿರುವ ಜಲಮೂಲಗಳಿಂದ, ಅಂದರೆ ಹಳ್ಳ ಕೊಳ್ಳ ನದಿ ಸರೋವರ ಸಸ್ಯ ಮೂಲಗಳಿಂದ ನೀರು ಆವಿಯಾಗುತ್ತದೆ. ಈ ರೀತಿ ಆವಿಯಾದ ಜಲ ಅನಿಲ ಮೋಡವಾಗಿ ಮಳೆಯ ರೂಪದಲ್ಲಿ ಕೆಳಗೆ ಬರುತ್ತದೆ. ಆದರೆ ಬಹುಪಾಲು ನೀರು, ಅಂದರೆ ಶೇಕಡ 71,000 ಘನ ಮೈಲು ನೀರು ಸಮುದ್ರದ ಮೇಲೆಯೇ ಸುರಿಯುತ್ತದೆ. ಉಳಿದ 24,000 ಘನ ಮೈಲು ನೀರು ಹಳ್ಳ ಕೊಳ್ಳ ನದಿ ಸರೋವರ ಅಂತರ್ಜಲ ರೂಪದಲ್ಲಿ ಮಾನವ ಕುಲಕ್ಕೆ ಆಸರೆಯಾಗುತ್ತದೆ. ಮಾನವ ನಿರ್ಮಿತ ಪರಿಸರ ಮಾಲಿನ್ಯದಿಂದ, ಕಾಡನ್ನು ಕಡಿದು ಕಾಂಕ್ರೀಟ್ ಕಾಡನ್ನು ಕಟ್ಟುತ್ತಿರುವುದರಿಂದ, ಭೂಮಿ ಬಿಸಿ ಹೆಚ್ಚುತ್ತಿರುವುದರಿಂದ ಲಕ್ಷ ಲಕ್ಷ ವರ್ಷಗಳಿಂದ ಬರುತ್ತಿರುವ ಜಲಚಕ್ರಕ್ಕೆ ಧಕ್ಕೆಯಾಗಿದೆ. ಇದರಿಂದಾಗಿ ಮಳೆಯಲ್ಲಿ ವೈಪರೀತ್ಯ ಸಾಮಾನ್ಯವಾಗಿದೆ. ಅತಿವೃಷ್ಟಿ ಅನಾವೃಷ್ಟಿ ಮೋಡಸ್ಫೋಟ ಆಧುನಿಕ ಮಾನವನ ಬದುಕಿನ ಅನಿವಾರ್ಯ ಸಂಗತಿಗಳಾಗಿ. ಒಂದು ತ್ರಿಕಾಲ ಸತ್ಯ ನಾವು ತಿಳಿಯಬೇಕು. ಭೂಮಿಯ ಮೇಲೆ ನೀರು ಯಾವುದೇ ರೂಪದಲ್ಲಿರಲಿ, ಆ ಎಲ್ಲ ನೀರಿಗೆ ಮಳೆ ನೀರು ಒಂದೇ ಆಧಾರ. ನೀರನ್ನು ನಾವು ಯಾವುದೇ ಪ್ರಯೋಗಾಲಯದಲ್ಲಿ ಉತ್ಪಾದಿಸಲಾಗದು. ಮಳೆ ನೀರು ಪ್ರಕೃತಿಯ ವರದಾನ, ನಿಸರ್ಗದ ಆಶೀರ್ವಾದ, ಮನಕುಲದ ಮಾತ್ರವಲ್ಲ ಜೀವರಾಶಿಯ ಆಧಾರ. ಮಳೆ ಹೆಚ್ಚು ಅಂದರೆ ಅತಿವೃಷ್ಟಿ ಪ್ರವಾಹ, ಕೆಲವೊಮ್ಮೆ ನಿಸರ್ಗದ ಪ್ರಕೋಪ, ಬೆಳೆಹಾನಿ ಸಂಪತ್ತು ನಾಶ, ಜೀವಹಾನಿಯೂ ಈ ಪ್ರಸಂಗದಲ್ಲಿ ಸಾಮಾನ್ಯ. ಮಳೆ ಕಡಿಮೆ ಆದರೆ ಅನಾವೃಷ್ಟಿ ಬೆಳೆಹಾನಿ ನೀರಿನ ಅರಿವು ಟ್ಯಾಂಕರ್ಗಳ ಓಡಾಟ ಮಾನವ ಸಂಪನ್ಮೂಲದ ಸ್ಥಳಾಂತರ ಸಾವು ನೋವು ಪ್ರಾಣಿಗಳಿಗೆ ದಯನೀಯ ಸ್ಥಿತಿ. ಮಳೆ ಹೆಚ್ಚಾಗಲೂಬಾರದು, ಮಳೆ ನೀರು ಕಡಿಮೆ ಆಗಲೂಬಾರದು. ಆದರೆ ಮಳೆ ನೀರು ಮಾನವನ ನಿಯಂತ್ರಣದಲ್ಲಿ ಇಲ್ಲ. ಮನುಷ್ಯ ಬಯಸಿದಂತೆ

ಮಾನವ ಬಯಸುವಷ್ಟು ಮಳೆ ಬರುವುದಿಲ್ಲ. ಮಳೆ ಬಂದಾಗ ಮಳೆ ಬಂದಷ್ಟು ನಮ್ಮ ಹಿತಕ್ಕೆ ಬಳಸಿಕೊಳ್ಳುವ ತಂತ್ರಗಾರಿಕೆ ಆಧುನಿಕ ಕಾಲದ ಅವಶ್ಯಕತೆಯಾಗಿದೆ. ಮಳೆ ನೀರಿನ ಲೆಕ್ಕಾಚಾರ ಬಹಳ ಸುಲಭವಾಗಿದೆ. 1 ಚದುರ ಮೀಟರ್ ಮೇಲೆ 1 mm ಮಳೆ ಆದರೆ ಅಲ್ಲಿ 1 ಲೀಟರ್ ನೀರು ಇರುತ್ತದೆ. ಅದೇ ರೀತಿ 1 ಚದುರ ಹೆಕ್ಟೇರ್ನಲ್ಲಿ 1 mm ಮಳೆಯಾದರೆ 10,000 ಲೀಟರ್ ಮಳೆ ನೀರು ಸಂಗ್ರಹವಾಗುತ್ತದೆ. ಅದೇ ರೀತಿ 1 ಚದುರ ಕಿಲೋಮೀಟರ್ ಪ್ರದೇಶದಲ್ಲಿ 1 mm ಮಳೆಯಾದರೆ 10,00,000 ಲೀಟರ್ ನೀರು ಸಂಗ್ರಹವಾಗುತ್ತದೆ. ಒಂದು ವೇಳೆ 500 mm ಮಳೆಯಾದರೆ 1 ಚದುರ ಮೀಟರ್ನಲ್ಲಿ 500 ಲೀಟರ್, 1 ಚದುರ ಹೆಕ್ಟೇರ್ನಲ್ಲಿ 50,00,000 ಲೀಟರ್, 1 ಚದುರ ಕಿಲೋಮೀಟರ್ ಪ್ರದೇಶದಲ್ಲಿ 50 ಕೋಟಿ ಲೀಟರ್ ಮಳೆ ನೀರು ಸಂಗ್ರಹವಾಗುತ್ತದೆ. ನಮ್ಮ ಪ್ರದೇಶದಲ್ಲಿ ವಾರ್ಷಿಕ ಸರಾಸರಿ ಮಳೆ ಅಂಕಿಅಂಶಗಳನ್ನು ಆಧರಿಸಿ ಆ ಪ್ರದೇಶದಲ್ಲಿ ಎಷ್ಟು ಲೀಟರ್ ನೀರು ಸಂಗ್ರಹವಾಗಿದೆ ಎಂದು ಹೇಳಬಹುದು. ನಮ್ಮ ರಾಜ್ಯದ ರಾಜಧಾನಿ ಬೆಂಗಳೂರು ಮಹಾನಗರದಲ್ಲಿ 16,000 ಚದುರ ಕಿಲೋಮೀಟರ್ ಪ್ರದೇಶ ಹೊಂದಿದೆ. ಅಲ್ಲಿ ಸರಾಸರಿ 1,000 mm ಮಳೆಯಾಗುತ್ತದೆ. 100 ದಿನಗಳಲ್ಲಿ ಅಲ್ಲಿ ಮಳೆ ಸುರಿಯುತ್ತದೆ. ಅಂದರೆ ಬೆಂಗಳೂರು ನಗರ ಒಂದರಲ್ಲಿಯೇ 16 ಕೋಟಿ ಲೀಟರ್ ನೀರು ಸಂಗ್ರಹಿಸಬಹುದು. ಅದೇ ರೀತಿ 20-30 ನಿವೇಶನದಿಂದ ಹಿಡಿದು 50-80 ದೊಡ್ಡ ನಿವೇಶನದಲ್ಲಿ ಸಹ ಎಷ್ಟು ಮಳೆ ನೀರು ಸುರಿಯುತ್ತದೆ ಎಂಬುದನ್ನು ನಾವು ಅರಿತುಕೊಳ್ಳಬಹುದು. ನೀರಿನ ಲೆಕ್ಕಾಚಾರ ಹೇಳುವಾಗ ಸಾಮಾನ್ಯವಾಗಿ TMC ಪದ ಬಳಸುತ್ತೇವೆ. TMC ಅಂದರೆ 1,000 million cubic feet, 1,000 × 10,00,000 ಘನ ಅಡಿ ನೀರು. ಭಾರತ ದೇಶ ಪ್ರಪಂಚದಲ್ಲಿ ಅತ್ಯಧಿಕ ಮಳೆ ಬರುವ ದೇಶಗಳಲ್ಲಿ ಒಂದು, 2ನೇ ಸ್ಥಾನದಲ್ಲಿದೆ. ಆದ್ದರಿಂದ ನಮ್ಮ ದೇಶ ನೀರಿನ ಅರಿವು ಅನುಭವಿಸಲೇಬಾರದು. ಆದರೆ ನಾವು ನೀರನ್ನು ಸದ್ಬಳಕೆ ಸಂವರ್ಧನೆ ಮಾಡುವ ಬದಲು ಪೋಲು ಮಾಡುತ್ತಾ ಬೇಜವಾಬ್ದಾರಿಯಿಂದ ನೀರನ್ನು ಬಳಸುತ್ತಿರುವುದರಿಂದ ನೀರಿನ ಜಟಿಲ ಸಮಸ್ಯೆ ಎದುರಿಸುತ್ತಿದ್ದೇವೆ. ಅಂತರ್ಜಲ ಬಳಕೆಯಲ್ಲಂತೂ ದುರಾಸೆಯಿಂದ ದುರ್ದಿನಗಳಿಗೆ ಕರೆ ನೀಡಿದ್ದೇವೆ. ಅಂತರ್ಜಲದ ಅತಿಯಾದ ಬಳಕೆಯಿಂದ ನೀರಿನ ಗುಣಮಟ್ಟ ಹಾಳಾಗುತ್ತಿದೆ. ಕುಡಿಯಲು ಯೋಗ್ಯವಲ್ಲದ ಫ್ಲೋರೈಡ್ ಯುಕ್ತ ಆರ್ಸೆನಿಕ್ ಯುಕ್ತ ನೀರು ಬಳಸುತ್ತಿರುವುದರಿಂದ ಮಾನವ ಆರೋಗ್ಯಕ್ಕೆ ಅಪಾಯದ ಗಂಟೆ ಬಾರಿಸಿದೆ. ನಮ್ಮ ದೇಶದ 60%+ ಪ್ರದೇಶ ಮಳೆ ಆಶ್ರಿತವಾಗಿದೆ. ಈ ಮಳೆ ನೀರು 40%+ ಕೃಷಿ ಉತ್ಪಾದನೆಗೆ, 40%+ ಜನಸಂಖ್ಯೆಗೆ ಹಾಗೂ 66%+ ಜಾನುವಾರುಗಳಿಗೆ ಆಧಾರವಾಗಿದೆ. 50%+ ಏಕದಳ, 87%+ ದ್ವಿದಳ, 77%+ ಎಣ್ಣೆಕಾಳು ಹಾಗೂ ಹತ್ತಿ ಬೆಳೆಗೆ ಮಳೆ ನೀರೇ ಆಧಾರವಾಗಿದೆ. 100ಕ್ಕೆ 100 ಅರಣ್ಯ ಹಾಗೂ ಹುಲ್ಲುಗಾವಲು ಮಳೆಯನ್ನೇ ಆಶ್ರಯಿಸಿವೆ. ಮಳೆ ಆಶ್ರಿತ ಕೃಷಿ ಸಂಕೀರ್ಣವಾಗಿದೆ. ಈ ಕ್ಷೇತ್ರ ವಿಸ್ತಾರವೂ ದೊಡ್ಡದು. ಅಂತರ್ಜಲ ನಿರಂತರವಾಗಿ ಕುಸಿಯುತ್ತಿದೆ. ಇದರಿಂದಾಗಿ ಹಾಗೂ ರಾಸಾಯನಿಕ ಗೊಬ್ಬರ ಕ್ರಿಮಿನಾಶಕಗಳ ಬಳಕೆಯಿಂದಾಗಿ ಭೂಮಿ ಬರಡಾಗುತ್ತಿದೆ. ಕೃಷಿ ಲಾಭದಾಯಕವಾಗಿಲ್ಲದಿರುವುದರಿಂದ ಕೃಷಿ ಉತ್ಪನ್ನ ಮಾರಾಟ ವ್ಯವಸ್ಥೆಯಲ್ಲಿಯ ಶೋಷಣೆಯಿಂದ ರೈತ ಕಂಗಾಲಾಗುತ್ತಿದ್ದಾನೆ. ಎಲ್ಲ ನೀರಿನ ಏಕೈಕ ಮೂಲವಾಗಿರುವ ಮಳೆ ನೀರಿನ ಸಂವರ್ಧನೆ ಹಾಗೂ ಸದ್ಬಳಕೆಯೊಂದೇ ಏಕೈಕ ಪರಿಹಾರವಾಗಿದೆ. ಅದಕ್ಕಾಗಿ ಜಲಾನಯನ ಪ್ರದೇಶಗಳ ಅಭಿವೃದ್ಧಿಯಾಗಬೇಕು. ಜಲವಾಹಿನಿಯಲ್ಲಿ ಆಯ್ದ ಬಿಂದುವಿಗೆ ನೀರು ಒದಗಿಸುವ ಭೂಪ್ರದೇಶಕ್ಕೆ ಜಲಾನಯನ ಎಂದು ಹೇಳುತ್ತಾರೆ. ಈ ಕಿರು ಜಲಾನಯನ ಪ್ರದೇಶದಲ್ಲಿ ಕೃಷಿ ಭೂಮಿ, ಕೃಷಿಯೇತರ ಭೂಮಿ, ಬಂಜರ್ ಭೂಮಿ ಇರಬಹುದು. ಸಣ್ಣ, ಅತಿ ಸಣ್ಣ, ಮಧ್ಯಮ, ದೊಡ್ಡ ರೈತರ ಜಮೀನುಗಳು ಇರಬಹುದು. ಎಲ್ಲವೂ ಸೇರಿ ಒಂದು ಜಲಾನಯವಾಗುತ್ತದೆ. ಆದ್ದರಿಂದ ಜಲಾನಯನ ಪ್ರದೇಶದ ಅಭಿವೃದ್ಧಿ ಮಾಡುವುದು ಕಾಲದ ಅವಶ್ಯಕತೆಯಾಗಿದೆ. ಮಳೆ ನೀರು ಬಿದ್ದ ಸ್ಥಳದಲ್ಲಿಯೇ ಭೂದೇವಿಯ ಒಡಲು ಸೇರುವಂತೆ ಮಾಡಿದರೆ ಅದ್ಭುತ ಸಾಧನೆ ಮಾಡಲು ಸಾಧ್ಯ. ಅದಕ್ಕಾಗಿ ನೀರಿನ ಗಾಂಧಿ ಎಂದು ಖ್ಯಾತರಾಗಿರುವ ಜಲಪುರುಷ ಡಾಕ್ಟರ್ ರಾಜೇಂದ್ರ ಸಿಂಗ್ ನೀಡಿರುವ ಮಂತ್ರ ಮರೆಯಬಾರದು. ಓಡುವ ನೀರನ್ನು ನಡೆಯುವಂತೆ ಮಾಡಿ, ನಡೆಯುವ ನೀರನ್ನು ಅಂಬೆಗಾಲಿಕ್ಕುವಂತೆ ಮಾಡಿ, ಅಂಬೆಗಾಲಿಡುವ ನೀರನ್ನು ನಿಲ್ಲುವಂತೆ ಮಾಡಿ, ನಿಂತ ನೀರನ್ನು ಭೂದೇವಿಯ ಹೊಟ್ಟೆ ಸೇರುವಂತೆ ಮಾಡಿ, ಇದು ಕಾರ್ಯರೂಪಕ್ಕೆ ತರಬೇಕಾಗಿದೆ. ಅದಕ್ಕಾಗಿ 1, ಭೂಮಿಯನ್ನು ಸಮತಟ್ಟು ಮಾಡಬೇಕು. ಇದರಿಂದ ನೀರು ಹೊಲದಲ್ಲಿ ಇಂಗುವುದಲ್ಲದೆ ರಭಸದಿಂದ ಓಡಿ ಹೋಗುವುದಿಲ್ಲ. 2, ನೇಗಿಲು ಹೊಡೆಯುವುದು, ಹರಗುವುದು, ಬಿತ್ತುವುದು, ಎಡೆ ಹೊಡೆಯುವುದು ಮೊದಲಾದ ಎಲ್ಲ ಕೃಷಿ ಕಾರ್ಯಗಳನ್ನು ಇಳಿಜಾರಿಗೆ ಅಡ್ಡಲಾಗಿ ಮಾಡಬೇಕು. ಇದರಿಂದ ಮಳೆ ನೀರು ಭೂಮಿಯಲ್ಲಿ ನಿಲ್ಲುವುದು, ಫಲವತ್ತಾದ ಮಣ್ಣು ಹರಿದು ಹೋಗುವುದಿಲ್ಲ. 3, ಬದುಗಳ ಮಧ್ಯ ಜಮೀನಿನಲ್ಲಿ ಸಣ್ಣ ಸಣ್ಣ ಚೌಕಗಳನ್ನು ನಿರ್ಮಿಸಬೇಕು. ಈ ಚೌಕ ಮಡಿಗಳಲ್ಲಿ ಬಿದ್ದ ನೀರು ಸಂಪೂರ್ಣವಾಗಿ ಇಂಗಿ ಭೂಮಿಯ ತೇವಾಂಶ ಹೆಚ್ಚುವುದು. 4, ಕೃಷಿ ಜಮೀನಿನಲ್ಲಿ
ಇಳಿಜಾರಿಗೆ ಅಡ್ಡಲಾಗಿ 75-100 ಫೂಟ್ ಅಂತರದಲ್ಲಿ ಸಣ್ಣ ಬದುಗಳನ್ನು ಹಾಕಿ ಅವುಗಳ ಮೇಲೆ ಹುಲ್ಲು ಇಲ್ಲವೇ ಅರಣ್ಯ ಸಸ್ಯಗಳಾದ ಸಿಮರೊಬ್ಬ, ಹೊಂಗೆ, ಬೇವು ಇಲ್ಲವೇ ನೆಲ್ಲಿ, ಹುಣಸೆ, ಸೀತಾಫಲ ಮೊದಲಾದ ಮರಗಳನ್ನು ಬೆಳೆಸಬೇಕು.

ಇದರಿಂದ ಎರಡೂ ಬದುಗಳ ಮಧ್ಯದ ಭೂಮಿ ಫಲವತ್ತಾದ ಮಣ್ಣಿನ ಸಂರಕ್ಷಣೆಯ ಜೊತೆಗೆ ನೀರಿನ ಸಂವರ್ಧನೆಯ ಕೆಲಸ ಸುಲಭದಲ್ಲಿ ಆಗುತ್ತದೆ. ಐದು, ಬದು ಇಲ್ಲದ ಹೊಲ ಗೊಡ್ಡೆಮ್ಮೆ ಇದ್ದಂತೆ ಎಂದು ಗಾದೆ ಮಾತಿದೆ. ಹೊಲದಲ್ಲಿ ಬದು ಇದ್ದರೆ ಬೆಳೆ ನಿಶ್ಚಿತ. ಅದಕ್ಕಾಗಿ ರೈತರು ಹೊಲದಲ್ಲಿ ಬದುಗಳ ನಿರ್ಮಾಣ ಮಾಡಿಕೊಳ್ಳಬೇಕು. ಆರು, ಹೊಲದಲ್ಲಿ ಹೆಚ್ಚಾದ ನೀರು ಹರಿದು ಹೋಗುವುದನ್ನು ತಡೆಯಲು, ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಲು, ಹಾಳಾಗಿ ಹೋಗುವುದನ್ನು ತಡೆಯಲು, ಹೊಲದಿಂದ ಹೆಚ್ಚಾದ ನೀರು ಹರಿದು ಹೋಗುವುದನ್ನು ತಡೆಯಲು, ಮಣ್ಣಿನ ಫಲವತ್ತಾದ ಮಣ್ಣು ಹಾಳಾಗಿ ಹೋಗುವುದನ್ನು ತಡೆಯಲು ಒಳಗಟ್ಟೆಗಳನ್ನು ನಿರ್ಮಿಸಬೇಕು. ಒಳಗಟ್ಟೆಯ ಬಾಯಿಯಲ್ಲಿ ಹುಲ್ಲಿನ ಸಸಿಗಳನ್ನು ಬೆಳೆಸಿದರೆ ಪ್ರಯೋಜನ ದ್ವಿಗುಣವಾಗುತ್ತದೆ. ಅಂದಾಗ ಹೆಚ್ಚಾದ ತಿಳಿ ನೀರು ಮಾತ್ರ ಹರಿದು ಹೋಗುತ್ತದೆ. ಮಳೆ ನೀರನ್ನು ಸಂರಕ್ಷಿಸಲು ಎಲ್ಲ ಕ್ರಮಗಳನ್ನು ಕೈಗೊಂಡರೂ ಅತಿವೃಷ್ಟಿಯಾದಾಗ ಹೆಚ್ಚಾದ ನೀರು ಜಮೀನಿನಿಂದ ಹರಿದು ಹೋಗುತ್ತದೆ. ಹೀಗೆ ಹೆಚ್ಚಾದ ನೀರು ಹೊಲದಿಂದ ಹರಿದು ಹೋಗದಂತೆ ಮಾಡಲು ಹೊಲ ಹೊಂಡ, ಕೃಷಿ ಹೊಂಡ ನಿರ್ಮಿಸಬೇಕು. ಕಪ್ಪು ಮಣ್ಣಿನ ಪ್ರದೇಶಗಳಲ್ಲಿ ಬಸಿ ಆಕಾರದ ಸಂಕನ್ ಪಾಂಡ್ಗಳನ್ನು ನಿರ್ಮಿಸಬೇಕು. ಜಮೀನಿನಲ್ಲಿ ರಭಸವಾಗಿ ಹರಿದು ಹೋಗುವ ಮಳೆ ನೀರನ್ನು ಹೊಲದಲ್ಲಿ ಇಂಗಿಸಲು ಜಮೀನಿನಲ್ಲಿ ಇಳಿದಾರಿಗೆ ಅಡ್ಡಲಾಗಿ ಇಂಗು ಗುಂಡಿ ನಿರ್ಮಿಸಬೇಕು. ಮಳೆ ನೀರನ್ನು ಮಣ್ಣಿನ ಕೆಳಪದರಿನಲ್ಲಿ ಸಂಗ್ರಹಿಸಿ ಭೂಮಿಯ ಕೆಳಪದರಿನಲ್ಲಿ ತೇವಾಂಶ ಹೆಚ್ಚುವಂತೆ ಮಾಡಲು ಇಂಗು ಬಾವಿಗಳನ್ನು ನಿರ್ಮಾಣ ಮಾಡಬಹುದು. ಭೂಮಿಯಲ್ಲಿ ಕೊರಕಲುಗಳಿದ್ದರೆ ಸಸ್ಯ ಬೆಳೆಸಿ ಸಸ್ಯ ತಡೆ ಮಾಡಬಹುದು. ಕಲ್ಲು ನಾರು ಹಚ್ಚಿ ಮಳೆ ನೀರು ಸಂರಕ್ಷಣೆ ಮಾಡಬಹುದು. ಹಳ್ಳಗಳಲ್ಲಿ ಹರಿದು ಹೋಗುವ ನೀರನ್ನು ಸಂಗ್ರಹಣೆ ಮಾಡಲು ಹಳ್ಳಗಳಲ್ಲಿ ಅಲ್ಲಲ್ಲಿ ಚೆಕ್ ಡ್ಯಾಮ್ಗಳನ್ನು ಕಟ್ಟಬೇಕು. ಹಾಗೂ ಚೆಕ್ ಡ್ಯಾಮ್ಗಳಲ್ಲಿ ಸಂಗ್ರಹವಾಗುವ ಹೂಳು ಆಗಾಗ ತೆಗೆಯಬೇಕು. ಅದನ್ನು ಹೊಲಗಳ ಫಲವತ್ತತೆ ಹೆಚ್ಚಿಸಲು ಬಳಸಬಹುದಾಗಿದೆ. ಮಳೆ ನೀರು ಶುದ್ಧವಾದ ಹಾಗೂ ಸುಲಭವಾಗಿ ದೊರೆಯುವ ನೀರು. ಅದನ್ನು ಬಿದ್ದಲ್ಲೇ ಹಿಡಿದಿಟ್ಟು ನಮ್ಮ ಅಗತ್ಯಗಳನ್ನು ಪೂರೈಸಬಹುದು, ಕೊರತೆಯನ್ನು ನೀಗಿಸಬಹುದು. ಮಳೆ ನೀರು ಹರಿದು ಹೋಗಿ ಪೋಲಾಗದಂತೆ ಮುಂದಾಲೋಚನೆಯಿಂದ ವೈಜ್ಞಾನಿಕ ರೀತಿ ಸಂಗ್ರಹ ಮಾಡುವ ವಿಧಾನವೇ ಮಳೆ ನೀರಿನ ಸುಗ್ಗಿ. ಮಳೆ ನೀರನ್ನು ಸಂಗ್ರಹಿಸಲು ಕ್ರಮ ಕೈಗೊಳ್ಳುವುದರಿಂದ ಅನೇಕ ಲಾಭಗಳಿವೆ. ಇದೊಂದು ಸರಳ ಪರಿಸರ ಸ್ನೇಹಿ ವಿಧಾನ, ನೀರಿನ ಅವಶ್ಯಕತೆ ಪೂರೈಸಲು ಕಡಿಮೆ ವೆಚ್ಚದ ವಿಧಾನ, ಅಂತರ್ಜಲ ನೀರಿನ ಗುಣಮಟ್ಟ ಉತ್ತಮವಾಗುವುದು, ಪ್ರವಾಹದ ಅಪಾಯ ತಗ್ಗುವುದು, ನೀರು ಪೋಲಾಗುವುದು ನಿಲ್ಲುವುದು, ತಗ್ಗು ಪ್ರದೇಶ ನೀರಿನಿಂದ ಮುಳುಗಡೆಯಾಗುವುದು ತಪ್ಪುವುದು, ಫಲವತ್ತಾದ ಮಣ್ಣಿನ ಸವಕಳಿ ನಿಲ್ಲುವುದು. ಇದನ್ನು ಎಲ್ಲರೂ ಯಾರು ಬೇಕಾದರೂ ಮಾಡಬಹುದು. ನೀರು ಹಾಗೂ ವಿದ್ಯುತ್ ವೆಚ್ಚ ತಗ್ಗುವುದು. ಮಳೆ ನೀರಿನ ಬಗ್ಗೆ ಅರಿತುಕೊಂಡರೆ ನೀರಿನ ಅರಿವು ಇಲ್ಲದಂತಾಗುವುದು. ನೀರಿನ ಕೊರತೆ ಇಲ್ಲದ ಜೀವನವೆಂದರೆ ನೆಮ್ಮದಿಯ ಜೀವನ. ನೆಲ, ಜಲ, ವಾಯು, ಅಗ್ನಿ, ಆಕಾಶ, ಇವು ಪಂಚಮಹಾಭೂತಗಳು. ಈ ಪಂಚಮಹಾಭೂತ ತತ್ವಗಳು ಪ್ರಕೃತಿ ನೀಡಿರುವ ಕೊಡುಗೆ, ಭಗವಂತನ ಆಶೀರ್ವಾದ. ಪ್ರಕೃತಿ ಉದಾರವಾಗಿ ಉಚಿತವಾಗಿ ನೀಡಿರುವ ನೀರನ್ನು ನಾವು ನಿಸರ್ಗಕ್ಕೆ ಹಾನಿಯಾಗದಂತೆ ಬಳಸಬೇಕು. ನೀರು ಪೋಲು ಮಾಡುವುದೆಂದರೆ ನಾವು ಪ್ರಕೃತಿಗೆ ಮಾಡುವ ಅನ್ಯಾಯ. ನೀರಿನ ಅಪವ್ಯಯ ಅಪರಾಧ ಎಂಬ ಅರಿವಿನೊಂದಿಗೆ ನಾವು ಬದುಕಬೇಕು. ಎಲ್ಲ ಜೀವರಾಶಿಗಳಿಗೆ ನೀರೇ ಆಧಾರ. ನೀರು ಅಮೂಲ್ಯ. ನೀರಿಲ್ಲದೆ ಜೀವನವೇ ಇಲ್ಲ. ಪ್ರಕೃತಿ ಮಳೆ ರೂಪದಲ್ಲಿ ನೀಡುವ ಎಲ್ಲ ಜೀವರಾಶಿಗಳಿಗೆ ಆಶೀರ್ವಾದ. ಇದರಲ್ಲಿ ಸಸ್ಯರಾಶಿಗೂ ಪಾಲಿದೆ ಎಂಬ ಅರಿವಿನೊಂದಿಗೆ ನಾವು ಬದುಕಬೇಕು. ನೀರು ಕೇವಲ ಮನುಷ್ಯರಿಗೆ ಸೇರಿಲ್ಲ, ಎಲ್ಲ ಜೀವಕೋಟಿಗೆ ನೀರಿನ ಮೇಲೆ ಹಕ್ಕಿದೆ. ನೀರು ಪ್ರಪಂಚದ ತುಂಬ ಆವರಿಸಿದೆ, ನಿಜ. ಆದರೆ ಮಳೆ ನೀರಿನ ಚಲನೆ ಗಾಳಿಯ ಚಲನೆಯೊಂದಿಗೆ ಬೆಸೆದುಕೊಂಡಿದೆ. ನೀರು ಗಾಳಿಗಳ ನೈಸರ್ಗಿಕ ಚಲನೆಗೆ ಅಡ್ಡಿಯಾಗುವಂಥದ್ದನ್ನು ಮಾಡಬಾರದು. ಅರಣ್ಯನಾಶ ತಡೆಯಬೇಕು, ಗಣಿಗಾರಿಕೆ ತಡೆಯಬೇಕು. ನೀರಿನ ವ್ಯಾಪಾರೀಕರಣ, ಖಾಸಗೀಕರಣದ ಹುನ್ನಾರ ನಡೆದಿದೆ, ಇದನ್ನು ತಡೆಯಬೇಕು. ನೀರಿಗೆ ನೀರೇ ಪರ್ಯಾಯ. ನೀರು ನಾವು ಉತ್ಪಾದಿಸಲಾರೆವು, ಅದಕ್ಕಾಗಿ ನೀರನ್ನು ವಾಣಿಜ್ಯಕ್ಕೆ ಬಳಸಬಾರದು. ಜಲಮಾಲಿನ್ಯ ಆಧುನಿಕ ನಾಗರಿಕತೆಯ ದೊಡ್ಡ ಸಮಸ್ಯೆ. ನಮ್ಮ ನದಿಗಳು ಕೊಳಚೆ ಸಾಗಿಸುವ ಹಳ್ಳಗಳಾಗಬಾರದು, ಅವು ಸುಜಲಾಂ ಆಗಬೇಕು. ನೀರು ಸೀಮಿತ, ಅದಕ್ಕಾಗಿ ಅದನ್ನು ಬಹಳ ಜಾಣ್ಮೆಯಿಂದ ಬಳಸುವುದರಲ್ಲಿಯೇ ದಿವ್ಯತೆ ಅಡಗಿದೆ. ಅಂತರ್ಜಲ ಅನಿಯಂತ್ರಿತವಾಗಿ ಬಳಸಿದರೆ ನೀರಿಲ್ಲದ ಪರಿಸ್ಥಿತಿ ನಿರ್ಮಾಣವಾಗುವುದು, ಮರುಭೂಮಿ ಪ್ರದೇಶ ವಿಸ್ತಾರವಾಗುವುದು. ಪ್ರಪಂಚದ ಶೇಕಡ 16% ಜನ ಭಾರತದಲ್ಲಿದ್ದಾರೆ. ಇದರಲ್ಲಿ 50 ಲಕ್ಷ ಜನ ಶುದ್ಧ ಕುಡಿಯುವ ನೀರಿನಿಂದ ವಂಚಿತರಾಗಿದ್ದಾರೆ. ಭಾರತದಲ್ಲಿಯ ಜಾನುವಾರುಗಳ ಸಂಖ್ಯೆ 500 ದಶಲಕ್ಷ. ಜೊತೆಗೆ ಅತಿ ಹೆಚ್ಚು ಕೃಷಿಯೋಗ್ಯ ಭೂಮಿ ನಮ್ಮ ದೇಶದಲ್ಲಿದೆ. ಈ ಎಲ್ಲ ಚಟುವಟಿಕೆಗಳಿಗೆ ನೀರು ಬೇಕು. ಎಲ್ಲ ನೀರಿಗೂ ಮಳೆಯೇ ಏಕೈಕ ಆಧಾರ. ಇದನ್ನು ಅರಿಯಲು ಜಲಸಾಕ್ಷರತೆ ಬೇಕಾಗಿದೆ. ರಾಜ್ಯದ ಜಲಚಿತ್ರದ ಅವಲೋಕನ ಅಗತ್ಯ. ರಾಜ್ಯದ ವಾರ್ಷಿಕ ಸರಾಸರಿ 1130 ಮಿಲಿಮೀಟರ್. ಅತಿ ಕಡಿಮೆ ಮಳೆಯಾಗುವ ತಾಲೂಕು ಚಳ್ಳಗೆರೆ, 458 ಮಿಲಿಮೀಟರ್. ಅತಿ ಹೆಚ್ಚು ಮಳೆಯಾಗುವ ತಾಲೂಕು ಹೊಸನಗರ, 7673 ಮಿಲಿಮೀಟರ್. ರಾಜ್ಯದಲ್ಲಿ ಮಳೆ ಹಾಗೂ ವಾಯುಗುಣ ಆಧರಿಸಿ ರಾಜ್ಯವನ್ನು 10 ಕೃಷಿ ಹವಾಮಾನ ವಲಯಗಳಲ್ಲಿ ಹಂಚಲಾಗಿದೆ. ನಮ್ಮ ರಾಜ್ಯದ ಒಟ್ಟು ವಿಸ್ತಾರ 1,91,733 ಚದುರ ಕಿಲೋಮೀಟರ್. ಇದರಲ್ಲಿ ಕೃಷಿಯೋಗ್ಯ ಭೂಮಿ

ಇರುವುದು 107 ದಶಲಕ್ಷ ಹೆಕ್ಟೇರ್. ಇದರಲ್ಲಿ 400 ರಿಂದ 8000 ಮಿಲಿಮೀಟರ್ ವರೆಗೆ ಮಳೆಯಾಗುವ ಪ್ರದೇಶಗಳಿವೆ. ಕರ್ನಾಟಕ ಮಳೆ ದೃಷ್ಟಿಯಿಂದ ಅಪಾರ ವೈಪರೀತ್ಯ ಹೊಂದಿರುವ ರಾಜ್ಯ. ಇಲ್ಲಿ ಉತ್ತರದಿಂದ ದಕ್ಷಿಣಕ್ಕೆ ಅರಬ್ಬಿ ಸಮುದ್ರಕ್ಕೆ ಸಮಾನಾಂತರವಾಗಿ ಹಬ್ಬಿಕೊಂಡಿರುವ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಅಪಾರ ಮಳೆ. ಇಲ್ಲಿಯೇ ರಾಜ್ಯದ ಪ್ರಮುಖ ನದಿಗಳು ಹುಟ್ಟಿವೆ. ಕೆಲವು ಪಶ್ಚಿಮಾಭಿಮುಖವಾಗಿ ಹರಿದು ಅರಬ್ಬಿ ಸಮುದ್ರ ಸೇರಿದರೆ ಪೂರ್ವಾಭಿಮುಖವಾಗಿ ಹರಿಯುವ ನದಿಗಳು ರಾಜ್ಯದ ಜೀವನಾಡಿಗಳು.

0: ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಅಪಾರ ಮಳೆ. ಇಲ್ಲಿಯೇ ರಾಜ್ಯದ ಪ್ರಮುಖ ನದಿಗಳು ಹುಟ್ಟಿವೆ. ಕೆಲವು ಪಶ್ಚಿಮಾಭಿಮುಖವಾಗಿ ಹರಿದು ಅರಬ್ಬಿ ಸಮುದ್ರ ಸೇರಿದರೆ ಪೂರ್ವಾಭಿಮುಖವಾಗಿ ಹರಿಯುವ ನದಿಗಳು ರಾಜ್ಯದ ಜೀವನಾಡಿಗಳಾಗಿವೆ. ರಾಜ್ಯ 7 ನದಿ ಕಣಿವೆಗಳಲ್ಲಿ ಹಂಚಿದೆ. ಕೃಷ್ಣಾ %58.66, ಕಾವೇರಿ %18.97, ಗೋದಾವರಿ %32, ಉತ್ತರ ಪಿನಾಕಿನಿ ದಕ್ಷಿಣ ಪಿನಾಕಿನಿ ಪೆನ್ನಾರ್ %10, ಪಶ್ಚಿಮ ವಾಹಿನಿಗಳೆಲ್ಲ ಸೇರಿ %12.88 ರಾಜ್ಯದ ಭೂಪ್ರದೇಶವನ್ನು ತಮ್ಮ ಜಲಾನಯನ ಪ್ರದೇಶವನ್ನಾಗಿ ಹೊಂದಿವೆ. ನೀರಿನ ಬಗ್ಗೆ ಸರಿಯಾಗಿ ಜ್ಞಾನ ಹೊಂದುವುದೇ ಜಲಸಾಕ್ಷರತೆಯಾಗಿದೆ. ಜೀವ ವಿಕಾಸ ಪ್ರಕ್ರಿಯೆಯಲ್ಲಿ ನೀರಿನ ಸ್ಥಾನ ತಾಯಿಯ ತೊಟ್ಟಿಲನದು, ಅನ್ನದ ಬಟ್ಟಿಲನದ್ದು, ಬಿಕ್ಕಳಿಸಿದಾಗ ಜೀವ ಜಲದ್ದು. ನೀರಿನ ದಡಗಳ ಮೇಲೆ ನಾಗರಿಕತೆ ವಿಕಸನಗೊಂಡಿದೆ. ನೀರು ಇಲ್ಲದೆ ಜೀವವಿಲ್ಲ, ಜೀವನವೇ ಇಲ್ಲ. ಜಲಸಾಕ್ಷರತೆಯಿಂದ ಜಲ ಸಮಸ್ಯೆ ಎದುರಿಸಲು ಸಮರ್ಥರಾಗುವೆವು. ಪ್ರತಿಯೊಬ್ಬರೂ ನೀರಿನ ವಿಷಯದಲ್ಲಿ ನಾವೇನು ಮಾಡಬಹುದು ಎಂದು ಆತ್ಮಾನುಸಂಧಾನ ನಡೆಸಬೇಕು. ಎಲ್ಲ ನೀರಿಗೂ ಮಳೆಯ ನೀರೇ ಆಧಾರ ಎಂಬುದನ್ನು ಮೊದಲು ಅರಿತುಕೊಳ್ಳಬೇಕು. ಈ ಅರಿವು ಜಲಸಂಪನ್ಮೂಲ ಸಂವರ್ಧನೆಗೆ ನೆರವಾಗಬೇಕು. ಪ್ರತಿ ಮನೆಯ ನೀರು ಹರಿದು ಇಂಗು ಗುಂಡಿಯಲ್ಲಿ ಸಂಗ್ರಹವಾಗಬೇಕು. ಮನೆ ಮಾಳಿಗೆಯ ನೀರು ಹಳೆ ಬಾವಿ ಅಥವಾ ಸಂಪಿನಲ್ಲಿ ಸಂಗ್ರಹವಾಗಬೇಕು. ಹಳ್ಳಗಳಲ್ಲಿ ಚೆಕ್ ಡ್ಯಾಮ್ಗಳು ಬರಬೇಕು, ತೆಗೆಯಬೇಕು. ಶಿಕ್ಷಕರಾದವರು ಮಕ್ಕಳ ಮನಸ್ಸು ಕಟ್ಟುವ ಕೆಲಸ ಮಾಡಬೇಕು. ಮಾಧ್ಯಮದವರು ಜಲಸಂವರ್ಧನೆ ಕೆಲಸದ ಪ್ರಚಾರ ಮಾಡಬೇಕು. ಧರ್ಮಾಧೀಶರು, ಪೀಠಾಧೀಶರು, ಸೇವಾ ಸಂಸ್ಥೆಗಳವರು, ಜನನಾಯಕರು ದೇಶದಲ್ಲಿ ನಡೆದಿರುವ ಜಲಸಂರಕ್ಷಣಾ ಕೆಲಸಗಳನ್ನು ನೋಡಿ ಅವು ಎಲ್ಲೆಡೆ ಪುನರಾವರ್ತನೆಗೊಳ್ಳುವಂತೆ ಮಾಡಿದರೆ ಮಳೆ ನೀರೇ ನಮ್ಮ ಎಲ್ಲ ಅವಶ್ಯಕತೆಗಳನ್ನು ಪೂರೈಸುವುದರಲ್ಲಿ ಯಾವ ಸಂದೇಹವಿಲ್ಲ.
1: ಇದುವರೆಗೂ ಮಳೆ ನೀರು ಈ ಕುರಿತು ಮಾತನಾಡಿದವರು ಡಾಕ್ಟರ್ ಜೆ ಕೆ ಜಮಾದಾರ್.

ಆತ್ಮೀಯ ಕೇಳುಗರಿಗೆಲ್ಲ ವಾಟ್ಸಪ್ ಆಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ನೀವು ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳನ್ನು ಕೇಳಲಿಕ್ಕೆ ಸಂದೇಶಗಳ ಮೂಲಕ ನಮಗೆ ಕಳಿಸಬಹುದು. ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆ 9448640273. ಇನ್ನು ಕಾರ್ಯಕ್ರಮದ ಆರಂಭದಲ್ಲಿ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ ಬಿಂದು ಪ್ರಕಾಶ್ ಬೆಂಗಳೂರಿನಿಂದ. ಹಾಗೆ ನಾನು ನನ್ನ ಹೆಂಡತಿ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡಿ ಅಂಥೇಳಿ ಸಂದೇಶದಲ್ಲಿ ತಿಳಿಸಿದ್ದಾರೆ. ಈ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಕೆಜೆ ಯೇಸುದಾಸ್. ಹಂಸಲೇಖ ಅವರ ಸಾಹಿತ್ಯಕ್ಕೆ ಶಂಕರ್ ಗಣೇಶ್ ಅವರ ಸಂಗೀತವಿದೆ.

ಕಾರ್ಯಕ್ರಮದ ಮುಂದಿನ ಗೀತೆ ಮಾಂಗಲ್ಯಂ ತಂತು ನಾನೇನ ಚಿತ್ರದ್ದು. ಈ ಗೀತೆಗಾಗಿ ಸಂದೇಶವನ್ನ ಕಳಿಸಿದ್ದಾರೆ ಎಂ ವಿ ದಿನೇಶ್, ಮೆದಕೆರೆನ ಹಳ್ಳಿಯಿಂದ. ಈ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಸಾಹಿತ್ಯ ಹಾಗೂ ಸಂಗೀತ ವಿ ಮನೋಹರ್ ಅವರದು.

ಕೇಳುಗರೆ, ಇದೇ ಗುರುವಾರ ದಿನಾಂಕ 2/7/2026 ಗುರುವಾರ ಬೆಳಗ್ಗೆ 8:30 9:30 ಪ್ರಾಯೋಜಿತ ಹಲೋ ಡಾಕ್ಟರ್ ಆರೋಗ್ಯದ ಅರಿವು ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ವಿಷಯ ಮೂತ್ರಪಿಂಡದ ಕಲ್ಲು ಅಥವಾ ಕಿಡ್ನಿ ಸ್ಟೋನ್, ಕಾರಣಗಳು, ಲಕ್ಷಣಗಳು ಹಾಗೂ ಚಿಕಿತ್ಸೆ. ಭಾಗವಹಿಸುತ್ತಾರೆ ಸರ್ಜಿ ವೇದಾಂತ ಆಸ್ಪತ್ರೆಯ ಮೂತ್ರ ರೋಗ ತಜ್ಞರಾದ ಡಾಕ್ಟರ್ ದರ್ಶನ್ ಹೆಚ್.ಆರ್. ಮೂತ್ರಪಿಂಡದ ಕಲ್ಲಿನ ಸಮಸ್ಯೆಗಳು, ಲಕ್ಷಣಗಳು, ಕಾರಣಗಳು, ತಡೆಗಟ್ಟುವ ವಿಧಾನಗಳು, ಆಧುನಿಕ ಚಿಕಿತ್ಸೆಗಳು ಹಾಗೂ ಶಸ್ತ್ರಚಿಕಿತ್ಸೆಯ ಅಗತ್ಯತೆ ಕುರಿತು ಶ್ರೋತೃಗಳ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ. ಕೇಳುಗರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕರೆ ಮಾಡಬೇಕಾದ ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳು 9448640273 ಮತ್ತೊಂದು 9141970272. ದೂರವಾಣಿ ಸಂಖ್ಯೆ 2956949, ಎಸ್ಟಿಡಿ ಕ್ರಮಾಂಕ 08194. ವಾಟ್ಸಪ್ ಮೂಲಕ ಪ್ರಶ್ನೆ ಕೇಳಲು ಸಂದೇಶವನ್ನು ಕಳಿಸಿ ವಾಟ್ಸಪ್ ಸಂಖ್ಯೆ 9448640273. ಈ ಕಾರ್ಯಕ್ರಮದ ಪ್ರಾಯೋಜಕರು ಸರ್ಜಿ ವೇದಾಂತ ಆಸ್ಪತ್ರೆ ಚಿತ್ರದುರ್ಗ. ಕಾರ್ಯಕ್ರಮ ಪ್ರಸಾರವಾಗುತ್ತೆ.

ಇದೆ ಗುರುವಾರ ಬೆಳಗ್ಗೆ 8:30 ರಿಂದ 9:30 ರವರೆಗೆ. ಇನ್ನು ಜನರಂಜನಿ ಕಾರ್ಯಕ್ರಮದ ಮುಂದಿನ ಸಂದೇಶವನ್ನು ಯಾರು ಕಳಿಸಿದ್ದಾರೆ ಅಂತ ನೋಡೋದಾದರೆ, ನಿರೂಪಕರಿಗೆ ನಮನಗಳು. ಹಾಗೆ ತಂದೆ ತಾಯಿಗಳಿಗೆ ಗೌರವ ಕೊಡುವ ಸ್ಫೂರ್ತಿದಾಯಕ ಗೀತೆ ಹೆತ್ತರೆ ಹೆಣ್ಣನ್ನೇ ಹೆರಬೇಕು ಚಿತ್ರದ ಗೀತೆ ಪ್ರಸಾರ ಮಾಡಿ, ಹಾಗೆ ತಾಯಿ ತಂದೆ ಎಂಬ ಪದವೀಣ ಎಂಬ ಗೀತೆ ನಿಮ್ಮಲ್ಲಿ ಪ್ರಸಾರ ಆಗಿತ್ತು. ಹಾಗೆ ಈ ಗೀತೆಯನ್ನು ಪ್ರಸಾರ ಮಾಡಿ ಯಾರಿಗೋಸ್ಕರ ಅಂದರೆ ರೇಖಾ, ಪ್ರಕಾಶ್, ಪೃಥ್ವಿ ಮತ್ತು ಪೂರ್ವಿಕಾ ಇವರಿಗಾಗಿ ಅಂಥೇಳಿ ಸಂದೇಶವನ್ನು ಕಳಿಸಿದ್ದಾರೆ ಉಮೇಶ್ ಸಿರಿಗೆರೆ ದಾವಣಗೆರೆಯಿಂದ. ಈ ಚಿತ್ರದ ಗೀತೆಯನ್ನು ಸಂಗಡಿಗರೊಂದಿಗೆ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಹೃದಯ ಶಿವ ಬರೆದಿರುವ ಗೀತೆಗೆ ಮನೋಮೂರ್ತಿಯವರ ಸಂಗೀತವಿದೆ.

ಕೇಳುಗರೆ, ನಾಳೆ ಬೆಳಗ್ಗೆ 8:30 ನಮ್ಮ ನಿಲಯದಿಂದ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದ ಇಂಜಿನಿಯರಿಂಗ್ ವಿಭಾಗದಲ್ಲಿ ಹಿರಿಯ ತಾಂತ್ರಿಕ ತಜ್ಞರಾಗಿ ಸೇವೆ ಸಲ್ಲಿಸಿ ಜೂನ್ ತಿಂಗಳ 30, 2026 ಮಂಗಳವಾರ ನಿವೃತ್ತರಾದ ಎನ್ಪಿ ಶಿವಮೂರ್ತಿ ಅವರೊಂದಿಗಿನ ಸಂದರ್ಶನವನ್ನು ಕೇಳುವಿರಿ. ನೀವು ಕೇಳ್ತಾ ಇದ್ದೀರಾ ಜನರಂಜನಿ ವಾಟ್ಸಪ್ ಆಧಾರಿತ ಕೇಳುಗರ ಮೆಚ್ಚಿನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು. ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಇದ್ದೀನಿ ನಾನು ಸುಮಾ. ಕಾರ್ಯಕ್ರಮದ ಮುಂದಿನ ಗೀತೆ ರಾಯರು ಬಂದರು ಮಾವನ ಮನೆಗೆ ಚಿತ್ರದ್ದು. ಈ ಗೀತೆಗಾಗಿ ಸಂದೇಶವನ್ನು ಕಳಿಸಿದ್ದಾರೆ ಗೌರಿಬಿದಿರುನಿಂದ ಸತೀಶ್ ಕುಮಾರ್ ಅವರು. ಹಾಗೆ ಈ ಚಿತ್ರದ ಮುದ್ದಿನ ಹುಡುಗಿ ಚಂದ ಹಾಡನ್ನು ದಯವಿಟ್ಟು ಪ್ರಸಾರ ಮಾಡಿ, ಇದು ನನ್ನ ಮೊದಲನೆಯ ಸಂದೇಶ ಅಂಥೇಳಿ ತಿಳಿಸಿದ್ದಾರೆ. ಈ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಆರ್ ಎನ್ ಜೈಗೋಪಾಲ್ ಅವರ ಗೀತ ರಚನೆಗೆ ರಾಜ್ ಕೋಟಿ ಅವರ ಸಂಗೀತವಿದೆ.

ಕಾರ್ಯಕ್ರಮದ ಮುಂದಿನ ಸಂದೇಶ ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಸುಜಾತಾ ಭಟ್ ಅವರು ಸಂದೇಶವನ್ನ ಕಳಿಸಿದ್ದಾರೆ. ಮಿಡಿದ ಹೃದಯಗಳು ಚಿತ್ರದ ತಂದೆ ಕೊಡಿಸೋ ಸೀರೆ ಈ ಗೀತೆಯನ್ನ ಪ್ರಸಾರ ಮಾಡಿ ನಮಸ್ಕಾರ ವಂದನೆಗಳು ಅಂತ ಹೇಳಿ ಗೀತೆಯನ್ನ ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್. ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ ಅವರದು.

ಕೇಳುಗರೇ, ನೀವು ಕೇಳ್ತಾ ಇದ್ದೀರಾ ಜನರಂಜನಿ. ವಾಟ್ಸಪ್ ಆಧಾರಿತ ಕೇಳುಗರ ಮೆಚ್ಚಿನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ನಿಮ್ಮ ಪ್ರೀತಿಯ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ನ್ಯೂಸ್ ಆನ್ ಏರ್ ಆ್ಯಪ್ನಲ್ಲಿ. ಹಾಗೆ ಕಾರ್ಯಕ್ರಮದ ಮುಂದಿನ ಸಂದೇಶ, ನಮಸ್ಕಾರ ಮೇಡಮ್, ನಮಗೂ ಒಂದು ಹಾಡನ್ನು ಪ್ರಸಾರ ಮಾಡ್ರಿ ಅಂತ ಕೇಳ್ತಾ ಇದ್ದಾರೆ ಚಿಕ್ಕಪ್ಪ ಶಾರದಾ ರಾಮೇಶ್ವರ ಶಿವಮೊಗ್ಗದಿಂದ. ನನಾಸೆಯ ಹೂವೆ ಚಿತ್ರದಿಂದ ಹೊಂಬಾಳೆ ಹೊಂಬಾಳೆ ಹಾಡನ್ನು ಪ್ರಸಾರ ಮಾಡಿ ಅಂಥೇಳಿ ನನಾಸೆಯ ಹೂವೆ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ರಾಜೇಶ್ ಹಾಗೂ ಚಿತ್ರ. ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ ಅವರದು.

ಕಾರ್ಯಕ್ರಮದ ಮುಂದಿನ ಸಂದೇಶ. ಸಲ್ಮಾ ತರೀಕೆರೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಮ್ಮದು ಇದು ಫಸ್ಟು ಸಂದೇಶ ಕಳಿಸಿರೋದು. ಹಾಗೆ ವಿಷ್ಣುವರ್ಧನ್ ಅವರ ಅಭಿನಯದ ಬಂಧನ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡಿ ಅಂಥೇಳಿ ತಿಳಿಸಿದ್ದಾರೆ. ಬಂಧನ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಆರ್ ಎನ್ ಜೈಗೋಪಾಲ್ ಅವರು ಬರೆದಿರುವ ಗೀತೆಗೆ ಎಂ ರಂಗರಾವ್ ಅವರ ಸಂಗೀತವಿದೆ.

ಹಾಡು ಹಳೆಯದಾದರೇನು, ಭಾವ ನವನವೀನ ಕವ್ಯಾಶಯದಂತೆ ನಮ್ಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಗ್ರಂಥ ಭಂಡಾರದಿಂದ ಪ್ರಸಾರವಾಗುವ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ಸವಿನ

0: श्री राम कथा मर्मज्ञ डॉक्टर कुमार विश्वास जी के साथ श्री रामचरितमानस की भाव रस संगीत यात्रा संपूर्ण श्री रामचरितमानस सोमवार से शुक्रवार सुबह 7 बजे और दोपहर 12:30 बजे डीडी नेशनल और वेव्स ओटीटी पर
1: ಕೇಳುಗರೆ ದಿನಾಂಕ 2/7/2026 ಗುರುವಾರ ಬೆಳಗ್ಗೆ 8:30-9:30 ಪ್ರಾಯೋಜಿತ ಹಲೋ ಡಾಕ್ಟರ್ ಆರೋಗ್ಯದ ಅರಿವು ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ವಿಷಯ ಮೂತ್ರಪಿಂಡದ ಕಲ್ಲು ಅಥವಾ ಕಿಡ್ನಿ ಸ್ಟೋನ್, ಕಾರಣಗಳು, ಲಕ್ಷಣಗಳು ಹಾಗೂ ಚಿಕಿತ್ಸೆ. ಭಾಗವಹಿಸುತ್ತಾರೆ ಸರ್ಜಿ ವೇದಾಂತ ಆಸ್ಪತ್ರೆಯ ಮೂತ್ರರೋಗ ತಜ್ಞರಾದ ಡಾಕ್ಟರ್ ದರ್ಶನ್ ಹೆಚ್.ಆರ್. ಮೂತ್ರಪಿಂಡದ ಕಲ್ಲಿನ ಸಮಸ್ಯೆ, ಲಕ್ಷಣಗಳು, ಕಾರಣಗಳು, ತಡೆಗಟ್ಟುವ ವಿಧಾನಗಳು, ಆಧುನಿಕ ಚಿಕಿತ್ಸೆಗಳು ಹಾಗೂ ಶಸ್ತ್ರಚಿಕಿತ್ಸೆಯ ಅಗತ್ಯತೆ ಕುರಿತು ಶ್ರೋತೃಗಳ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ. ಕೇಳುಗರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕರೆ ಮಾಡಲು ಬಳಸಬಹುದಾದ ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳು 9448640273, 9141970

0: 7772. ದೂರವಾಣಿ ಸಂಖ್ಯೆ 295649, ಎಸ್ಟಿಡಿ ಕ್ರಮಾಂಕ 08194. ಇನ್ನು ವಾಟ್ಸಪ್ ಮೂಲಕ ಪ್ರಶ್ನೆ ಕೇಳಲು ಸಂದೇಶವನ್ನು ಕಳಿಸಬಹುದು. ವಾಟ್ಸಪ್ ಸಂಖ್ಯೆ 9448640273. ಈ ಕಾರ್ಯಕ್ರಮದ ಪ್ರಾಯೋಜಕರು ಸರ್ಜಿ ವೇದಾಂತ ಆಸ್ಪತ್ರೆ, ಚಿತ್ರದುರ್ಗ. ತಪ್ಪದೇ ಕೇಳಿ ಗುರುವಾರ ಬೆಳಗ್ಗೆ 8:30.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
0: ಆಕಾಶವಾಣಿ ಚಿತ್ರದುರ್ಗ. ಇದೀಗ ಕೇಳಿ ಕೆಲವು ವಚನಗಳನ್ನು. ಆರಂಭದಲ್ಲಿ ಉರಿಲಿಂಗ ದೇವರು ವಿರಚಿತ ವಚನ ಹಾಡಿದ್ದಾರೆ ಶ್ವೇತಾ ಹೆಗಡೆ.

ಇದುವರೆಗೂ ವಚನಗಳನ್ನ ಕೇಳಿದಿರಿ. ಕೇಳುಗರೆ, ನಾಳೆ ಬೆಳಗ್ಗೆ 6:50 ನಮ್ಮ ನಿಲಯದಿಂದ ಆರೋಗ್ಯ ಬಿಂದು ಪ್ರಸಾರವಾಗುತ್ತೆ. ವಿಷಯ ಬಾಯಿ ಹುಣ್ಣು ಆಯುರ್ವೇದ ಚಿಕಿತ್ಸೆ. ಮಾಹಿತಿ ನೀಡುವ ವೈದ್ಯರು ಡಾಕ್ಟರ್ ಪ್ರದೀಪ್ ಕುಮಾರ್. ನಾಳೆ ಬೆಳಗ್ಗೆ 7:45 ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ಧಾರ ಸರಣಿ 78 ಪ್ರಸಾರವಾಗುತ್ತೆ. ಭಾಗವಹಿಸುತ್ತಾರೆ ಡಾಕ್ಟರ್ ಸುನೀತಾ. ಈ ಕಾರ್ಯಕ್ರಮದ ಪ್ರಾಯೋಜಕರು ಆಯುಷ್ ಇಲಾಖೆ ಚಿತ್ರದುರ್ಗ.

ನಾಳೆ ಬೆಳಗ್ಗೆ 8:30 ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದ ಇಂಜಿನಿಯರಿಂಗ್ ವಿಭಾಗದಲ್ಲಿ ಹಿರಿಯ ತಾಂತ್ರಿಕ ತಜ್ಞರಾಗಿ ಸೇವೆ ಸಲ್ಲಿಸಿ ಜೂನ್ ತಿಂಗಳ 30 ಮಂಗಳವಾರ ನಿವೃತ್ತರಾದ ಎನ್ಪಿ ಶಿವಮೂರ್ತಿ ಅವರೊಂದಿಗಿನ ಸಂದರ್ಶನವನ್ನು ಕೇಳುವಿರಿ. ಆಕಾಶವಾಣಿ ಚಿತ್ರದುರ್ಗ ಸಮಯ 9:00 ಆಗುತ್ತಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಕೇಳುವಿರಿ.

ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಸಮಯ 9:15:09. ನಿಲಯದ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ ಏರ್ ಆಪ್ನಲ್ಲಿ ಕೇಳ್ತಾ ಇದ್ದೀರಿ. ಇದೀಗ ಕೇಳಿ ಭಾವಗೀತೆಗಳನ್ನು. ಆರಂಭದಲ್ಲಿ ರಂಜನಿ ಪ್ರಭು ವಿರಚಿತ ಭಾವಗೀತೆ ಹಾಡಿದ್ದಾರೆ ಪಿ ಎ ಮಂಗಳಾ.

ಇದುವರೆಗೂ ಭಾವಗೀತೆಗಳನ್ನ ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ, ಸಮಯ 9:30:25. ಇದೀಗ ಸವಿನೆನಪು. ಇಂದಿನ ಸವಿನೆನಪು ಕಾರ್ಯಕ್ರಮದಲ್ಲಿ ರಣಧೀರ ಚಿತ್ರದ ಗೀತೆಗಳನ್ನು ಕೇಳೋಣ.

ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಹಾಡಿರುವ ಗೀತೆಯನ್ನ ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ.

ಕೇಳುಗರೆ, ಸವಿ ನೆನಪು ಕಾರ್ಯಕ್ರಮದಲ್ಲಿ ರಣಧೀರ ಚಿತ್ರದ ಗೀತೆಗಳನ್ನು ಕೇಳ್ತಾ ಇದ್ದೀರಿ. ಮುಂದಿನ ಗೀತೆ ಸಂಗಡಿಗರೊಂದಿಗೆ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ರಣಧೀರ ಚಿತ್ರದ ಮತ್ತೊಂದು ಗೀತೆಯನ್ನು ಹಾಡಿದ್ದಾರೆ ಮಾಸ್ಟರ್ ಮಂಜುನಾಥ್, ವಾಣಿ ಜಯರಾಮ್ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

ಇದುವರೆಗೂ ಸವಿನೆನಪು ಕಾರ್ಯಕ್ರಮದಲ್ಲಿ ರಣಧೀರ ಚಿತ್ರದ ಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ, ಸಮಯ 10 ಗಂಟೆಯಾಗುತ್ತಲಿದೆ. ಇನ್ನು ಮುಂದೆ ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹಪ್ರಸಾರದಲ್ಲಿ ಕಾರ್ಯಕ್ರಮಗಳನ್ನು ಕೇಳುವಿರಿ.

ಆಕಾಶವಾಣಿ ಚಿತ್ರದುರ್ಗ. ಇದುವರೆಗೂ ನಿಲಯದಿಂದ ಪ್ರಸಾರವಾದ ಕಾರ್ಯಕ್ರಮಗಳನ್ನು 102.6 ಮೆಗಾಹರ್ಟ್ಸ್ಗಳಲ್ಲಿ ಕೇಳಿದಿರಿ. ಇಲ್ಲಿಗೆ ಇಂದಿನ ಚಂದ್ರವಳ್ಳಿ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ನಮ್ಮ ಮುಂದಿನ ಪ್ರಸಾರ ಕಾರ್ಯವು ನಾಳಿನ ದುರ್ಗೋದಯ ಪ್ರಸಾರದೊಂದಿಗೆ ಪ್ರಾರಂಭಗೊಳ್ಳುತ್ತದೆ. ನಮಸ್ಕಾರ.